ಇದು ಆಕಾಶವಾಣಿ ಮೈಸೂರು ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭ ಮಾಡುತ್ತಿದ್ದೇವೆ. ಎಫ್ಎಂ ಕಂಪನಾಂಕ 100.6 MHz. ರಾಷ್ಟೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ, ಆಷಾಢ ಮಾಸದ 13ನೇ ದಿನ. ಸ್ಥಳೀಯ ಪಂಚಾಂಗ ನಿಜ ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷದ ಚೌತಿ. 2026ನೇ ಇಸವಿ ಜುಲೈ ತಿಂಗಳ 4ನೇ ತಾರೀಖು ಶನಿವಾರ. ಈಗ ಸಮಯ 5:58:32. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಎಸ್ ಲಕ್ಷ್ಮೀನಾರಾಯಣ್ ಮಾಡುವ ನಮಸ್ಕಾರ.

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 6:43. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಈ ಬೆಳಿಗ್ಗೆ 6:10 ಗೀತಾರಾಧನಾ ಭಕ್ತಿ ಸಂಗೀತವನ್ನು ಕೇಳಬಹುದು. 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ, ಡಾಕ್ಟರ್ ಎನ್ಎಂ ಗಿರಿಜಾಪತಿ ಅವರಿಂದ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಪ್ರಾಯೋಜಿತ ಕಾರ್ಯಕ್ರಮ ಹರಿತೆ ಜಗತ್ತು ಸಸ್ಯ ವೈದ್ಯರ ಕಿವಿಮಾತು. ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ವಸಂತಕುಮಾರ್ ತಿಮಕಾಪುರ. ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ ಟೆಕ್ ಮೈಸೂರು. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ. 7:15 ರಮೇಶ್ ಚಂದ್ರ ಅವರು ಹಾಡಿರುವ ಭಾವಗೀತೆಗಳು. 7:30 ಸೇವಾವಾಹಿನಿ. 7:45, 8:30 ಚಿತ್ರಗೀತೆಗಳು. ಈ ಬೆಳಿಗ್ಗೆ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಎಲ್ ಅರ್ಚನಾ ಅವರ ಹಾಡುಗಾರಿಕೆ. ಎಂ ಕೇಶವ್ ಅವರಿಂದ ವಯಲಿನ್, ತುಮಕೂರು ಬಿ ರವಿಶಂಕರ್ ಅವರಿಂದ ಮೃದಂಗ, ರಘುನಂದನ್ ರಾವ್ ಅವರಿಂದ ಘಟ. 10:30, ಮಧ್ಯಾಹ್ನ 2:40 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ಈ ಬೆಳಿಗ್ಗೆ 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ನಮ್ಮೂರು ಹೆಸರು. ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ಮೈಸೂರು ಉಮೇಶ್. ಮಧ್ಯಾಹ್ನ 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನ ವಜ್ರಳ್ಳಿಯ ಯೋಗ ಸಾಧಕಿ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ರಾಧಾ ಎಂಬಟ್ ಅವರೊಂದಿಗಿನ ಸಂದರ್ಶನವಿದೆ. ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್. ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆಗಳು. 12:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಯಳಂದೂರು ತಾಲೂಕು ಜವರಯ್ಯ ಮತ್ತು ಸಂಗಡಿಗರಿಂದ ತತ್ವಪದಗಳನ್ನು ಕೇಳಬಹುದು. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಸರಣಿ. ಮಣ್ಣು ಆರೋಗ್ಯ ಚೀಟಿ ಕುರಿತು ಮಾತನಾಡುವವರು ಪ್ರಸನ್ನ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:20 ಗೀತಾ ಸತ್ಯಮೂರ್ತಿ ಹಾಗೂ ಕೆ ಗೀತಾ ಅವರು ಹಾಡಿರುವ ಭಾವಗೀತೆಗಳು. 1:30

0: 9:30 ಹಾಗೂ ಸಂಜೆ 5:05 ಸಂದೇಶ ಆಧಾರಿತ ಶ್ರೋತೃಗಳ ಕೋರಿಕೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ಮಧ್ಯಾಹ್ನ 3:00 ಹಳ್ಳಿ ಹಾಡು. ಭಾಗವಹಿಸುತ್ತಾರೆ ಮಂಡ್ಯದ ಜನಪದ ಕಲಾವಿದ ಡಾಕ್ಟರ್ ಸಿ ಸುಂದರೇಶ್, ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. 3:30 ಮಕ್ಕಳ ಮಂಟಪ, ಮೈಸೂರಿನ ಸರಸ್ವತಿಪುರಂನಲ್ಲಿರುವ ವಿಜಯ ವಿಠಲ ವಿದ್ಯಾಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ, ಇದರ 2ನೇ ಭಾಗ ಕೇಳಬಹುದು. 4:00 ನಾಟಕ ಸಮೀಪ, ರಚನೆ ಮಂಜುನಾಥ ಬೆಳಕೆರೆ, ನಿರ್ಮಾಣ ಪ್ರಭುಸ್ವಾಮಿ ಮಳಿಮಠ್. 4:30 ನೆನಪಿನಂಗಳ, ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ನ್ಯೂಕ್ಲಿಯರ್ ಸೈನ್ಸ್ ಅಂದರೆ ಅಣುವಿಜ್ಞಾನ ಕುರಿತು ಖ್ಯಾತ ಭೌತ ವಿಜ್ಞಾನಿ ಡಾಕ್ಟರ್ ರಾಜಾ ರಾಮಣ್ಣ ಅವರು ಮಾಡಿದ್ದ ಉಪನ್ಯಾಸದ ಆಯ್ದ ಭಾಗದ ಧ್ವನಿಮುದ್ರಣ. ಸಂಜೆ 6:10 ಪ್ರಾಯೋಜಿತ ಕಾರ್ಯಕ್ರಮ ಹರಿತೇ ಜಗತ್ತು ಸಸ್ಯವೈದ್ಯರ ಕಿವಿ ಮಾತು. ಪ್ರಸ್ತುತಿ ಡಾಕ್ಟರ್ ವಸಂತಕುಮಾರ್ ತಿಮ್ಮಕಾಪುರ, ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ ಟೆಕ್ ಮೈಸೂರು. 6:30 ವಿಜ್ಞಾನದ ಮುನ್ನಡೆ, 6:50 ಕೃಷಿರಂಗ. ಅರಣ್ಯ ಹಾಗೂ ವನ್ಯಜೀವರ ಸಂರಕ್ಷಣೆ ಕುರಿತು ಬೆಂಗಳೂರಿನ ವೈಲ್ಡ್ ಲೈಫ್ ಫಸ್ಟ್ ಸಂಸ್ಥೆಯ ಟ್ರಸ್ಟಿ ಪ್ರವೀಣ್ ಭಾರ್ಗವ ಅವರೊಂದಿಗಿನ ಸಂದರ್ಶನವಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. ರಾತ್ರಿ 7:45 ಸಮಾಚಾರ ದರ್ಶನ. 8:00 ನಾಟಕ ಕರಡಿಯ ಕುಣಿಸುತ್ತ, ರಚನೆ ಎನ್ ವಿ ವಾಸುದೇವ ಶರ್ಮ, ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್. 9:15 ಸ್ಪಾಟ್ಲೈಟ್, 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಯುವವಾಣಿ. ಬಹುಮುಖ ಕಲಾವಿದೆ ಹಾಗೂ ಶುಭವಿ ಡಿಸೈನ್ಸ್ನ ಸಂಸ್ಥಾಪಕಿ ಸಮುದ್ಯತ ಎಸ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಜಿ ಮಮತಾ. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ, ಪಂಡಿತ್ ಅರ್ನಾಬ್ ಚಟ್ಟೋಪಾಧ್ಯಾಯ ಅವರ ಖ್ಯಾಲ್ ಗಾಯನ ಕೇಳಬಹುದು, ಕೋಲ್ಕತ್ತಾ ಕೇಂದ್ರದ ಕೊಡುಗೆ. ಇವಿಷ್ಟು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಮೈಸೂರು, ಸಮಯ 6:05. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ತನ್ವಿ ಖುರಾನಾ. Prime Minister Narendra Modi will be on a day-long visit to Rajasthan and Gujarat today. The Prime Minister will first travel to Rajasthan, where he will inaugurate the new terminal building of Jodhpur Airport this morning. The project, worth 480 crore rupees, is designed to handle up to 20 lakh passengers annually. He will also launch the modified Udaan scheme in Jodhpur. The scheme aims to accelerate the next phase of aviation-led development. It focuses on multiple strategic components designed to ensure comprehensive and sustainable connectivity. Thereafter, Mr. Modi will travel to Balotra, where he will dedicate, inaugurate and lay the foundation stone for development projects worth approximately 1.06 lakh crore rupees this afternoon. These projects span multiple sectors including petrochemicals, urban transport, railways, roads, renewable energy and power transmission. Developed as a joint venture between Hindustan Petroleum Corporation Limited and the Government of Rajasthan, the 9 million metric tons per annum greenfield refinery cum petrochemical complex has been established with an investment of over 79,450 crore rupees. Later in the evening, Prime Minister Modi will travel to Gujarat, where he will inaugurate the CG semi-outsourced semiconductor assembly and test facility at Sanand. The project is one of the first four approved under the India Semiconductor Mission and has been developed with a total investment of over 7,500 crore rupees. Over 1,02,000 enumeration forms across the national capital have been digitized so far. According to the Office of the Chief Electoral Officer of Delhi, about 33,14,000 forms have been distributed as part of the special intensive revision of electoral rolls in Delhi. The house-to-house distribution of electoral enumeration forms is currently underway in Delhi. As part of the exercise, over 13,000 booth-level officers will visit every household till 29th of this month to distribute pre-printed enumeration forms in duplicate to all the existing electors for verification and updation of the electoral rolls. Claims and objections can be filed from 5th of August to 4th of September. The final electoral roll will be published on 7th of October. Electors can fill the enumeration form online at www.voters.eci.gov.in. Union

ಡಾಕ್ಟರ್ ಎನ್ ಸ್ನೇಹಶ್ರೀಯವರು ಹಾಡಿರುವ ಬಸವಣ್ಣನವರ ವಚನ, ಒಲೆಹತ್ತಿ ಉರಿದೊಡೆ ನಿಲ್ಲಬಹುದಲ್ಲದೆ ದರೆಹೊತ್ತಿ ಉರಿದೊಡೆ ನಿಲ್ಲಲು ಬಾರದು.

ಕಾರ್ಯಕ್ರಮದ ಕಡೆಯದಾಗಿ ಕೇಳಿ, ವೃಂದಗಾನದಲ್ಲಿ ಡಾಕ್ಟರ್ ಸಿದ್ದಲಿಂಗಯ್ಯ ವಿರಚಿತ ದೇಶಭಕ್ತಿ ಗೀತೆ ಭರತಮಾತೆಯ ಪ್ರೀತಿ ತುಂಬಿ ಹರಿಯುತ್ತಿರಲು ಕಾವೇರಿ ಗಂಗೆಯರ ರೂಪದಲ್ಲಿ.

0: ಇದುವರೆಗೆ ಗೀತಾರಾಧನಾ ಭಕ್ತಿ ಸಂಗೀತವನ್ನು ಕೇಳುತ್ತಿದ್ದೀರಿ.
1: ಬೆಳಕಿಲ್ಲದೆ ಬದುಕಿಲ್ಲ,
2: ಮಣ್ಣಿಲ್ಲದೆ ಕಸುವಿಲ್ಲ,
1: ಜಲವಿಲ್ಲದೆ ಜೀವವಿಲ್ಲ,
2: ಹಸಿರಿಲ್ಲದೆ ಉಸಿರಿಲ್ಲ,
1: ಹರಿತಿಲ್ಲದೆ ಜಗತ್ತಿಲ್ಲ.
3: ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲಿ.
2: ಆತ್ಮೀಯ ಕೇಳುಗರೆ, ಹರಿತೆ ಜಗತ್ತು
1: ಸಸ್ಯವೈದ್ಯರ ಕಿವಿಮಾತು
2: ಪ್ರಾಯೋಜಿತ ಬಾನುಲಿ ಸರಣಿ.
4: ಮರವಾಗೆಲೆವೋ ಜೀವವೇ ಮರವಾದು.
1: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10

0: ಹಾಯ್ ಪುಟಾಣಿಗಳೇ, ಇದೇ ಶನಿವಾರ ಮಧ್ಯಾಹ್ನ 3:30 ಮಕ್ಕಳ ಮಂಟಪದಲ್ಲಿ ಮೈಸೂರಿನ ಸರಸ್ವತಿಪುರಂನಲ್ಲಿರುವ ವಿಜಯ ವಿಠಲ ವಿದ್ಯಾಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ.
1: ಹೌದಾ? ಆದ್ರೆ ನಿನ್ ಪುಸ್ತಕಗಳು ಯಾಕೆ ತೂಳು ಹೊಡೆಯುತ್ತಿವೆ?
2: ಪುಸ್ತಕ ಅಂದ್ರೆ ಬೋರು ಅಮ್ಮ, ಮೊಬೈಲ್ನಲ್ಲಿ ಎಲ್ಲಾ ಜ್ಞಾನ ಇದೆ.
1: ಎಲ್ಲಾ ಜ್ಞಾನ ಇದ್ದಿದ್ರೆ ನಿನ್ ಪರೀಕ್ಷೆಯಲ್ಲಿ ಅಂಕಗಳು ಯಾಕೆ ಕಡಿಮೆ?
0: ತಪ್ಪದೆ ಆಲಿಸಿ, ಇದೇ ಶನಿವಾರ ಮಧ್ಯಾಹ್ನ 3:30 ಕಾರ್ಯಕ್ರಮ ಮಕ್ಕಳ ಮಂಟಪ.

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 6:30 ವಾಗಲಿದೆ. ಇನ್ನು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ ಮೂಡಿಬರಲಿದೆ.

0: ಆಕಾಶವಾಣಿ ಏಕಚಿಂತನ ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ.
1: ಅರಿವು ಮತ್ತು ಹರಿವು ಇವೆರಡು ಪದಗಳ ನಡುವೆ ಸೂಕ್ಷ್ಮ ಹಾಗೂ ಸ್ಥೂಲವಾದ ಅರ್ಥ ಹಾಗೂ ಧ್ವನಿ ವ್ಯತ್ಯಾಸಗಳಿವೆ. ಆದರೆ ಇವೆರಡನ್ನು ಪರಸ್ಪರ ಪೂರಕ ಅರ್ಥ ಹಾಗೂ ಧ್ವನಿಗಳಲ್ಲಿ ಗಮನಿಸಿದಾಗ ಮನುಷ್ಯರ ಮುಂಬಾಳಿನಲ್ಲಿ ನಿರಂತರವಾಗಿ ಅಗತ್ಯವಾದ ಅರಿವಿನ ಹರವು ಎಂಬುದರ ವೈಶಾಲ್ಯತೆ ವೇದ್ಯವಾಗುತ್ತದೆ. ಅರಿ, ಅರಿಪು, ಅರಿಮೆ, ಅರಿವು ಎಂದರೆ ತಿಳಿ, ತಿಳಿಸು, ತಿಳಿವಳಿಕೆ, ಜ್ಞಾನ ಎಂದಾದಲ್ಲಿ ಹರಿವು ಎಂಬುದು ಮುನ್ನಡೆ, ಪ್ರವಹಿಸು ಎಂದಾಗುತ್ತದೆ. ಅರಿವಿನ ಹರಿವು ಎನ್ನುವುದನ್ನು ಅಪಾರವಾದ ಜ್ಞಾನ, ಪ್ರಕಾಂಡ ಪಾಂಡಿತ್ಯ, ಅದ್ಭುತ ವಿವೇಕ, ಅಪ್ರತಿಮ ಚಾತುರ್ಯ, ಬೌದ್ಧಿಕತೆ, ಬುದ್ಧಿವಂತಿಕೆ, ಚುರುಕುಮತಿತ್ವ, ತೀಕ್ಷ್ಣಮತಿ, ಅಪಾರ ಜಾಣ್ಮೆ, ಜ್ಞಾನದ ಪ್ರವಹನ, ತಿಳುವಳಿಕೆಯ ಆಳ ಎಂದೆಲ್ಲ ವಿಶ್ಲೇಷಿಸಬಹುದಾಗಿದೆ. ಈ ಜಗತ್ತಿನಲ್ಲಿನ ಪ್ರತಿಯೊಬ್ಬ ಮನುಷ್ಯರೂ ಸಹ ಯಾವುದೇ ದೇಶ, ಭಾಷೆ, ಮತ ಪಂಥ, ಕುಲ, ಜಾತಿ ಇತ್ಯಾದಿಗಳಿಗೆ ಸೇರಿರಲಿ, ಗಂಡ ಆಗಿರಲಿ, ಹೆಣ್ಣ ಆಗಿರಲಿ, ಯಾವುದೇ ವಯೋಮಾನದಲ್ಲಿರಲಿ, ಅದರಲ್ಲಿಯೂ ವಿದ್ಯಾವಂತ ಅಥವಾ ಅವಿದ್ಯಾವಂತರಾಗಿರಲಿ, ಆಗಿಲ್ಲದೇ ಇರಲಿ, ತಮ್ಮ ತಮ್ಮ ದೈನಂದಿನ ಜೀವನ ನಿರ್ವಹಣೆಗೆ ಪಡೆದುಕೊಳ್ಳಬೇಕಾದದ್ದು ಅರಿವು. ಕವಿರಾಜ ಮಾರ್ಗದಲ್ಲಿ ಮಾ ಮೂಗರಂ ಅರಿಪಲ್ಕೆ ಅರಿವರ್ ಎಂದು ಹೇಳಿದೆ. ಇದರರ್ಥ ಮೂಗನಿಗೂ ಸಹ ಯಾವುದಾದರೂ ವಿಷಯದ ಬಗ್ಗೆ ತಿಳಿಸಿದಲ್ಲಿ ತಿಳಿವು ಮೂಡುತ್ತದೆ. ಈ ತಿಳವಳಿಕೆ ಎನ್ನುವುದು ಮನುಷ್ಯರು ತಮ್ಮ ತಮ್ಮ ಸುತ್ತಲಿನ ಪ್ರಕೃತಿ, ಇತರೆ ಜೀವಲೋಕದ ಪ್ರಾಣಿ ಮತ್ತು ಪಕ್ಷಿ ಪ್ರಪಂಚದೊಂದಿಗೆ ಸಮನ್ವಯ ಭಾವಗಳಿಂದ ಬಾಳುವಂತೆ ಮಾಡುವಲ್ಲಿ ದಿಕ್ಸೂಚಿ ಇದ್ದಂತೆ. ಮನಃಶಾಸ್ತ್ರಜ್ಞರು ಅರಿವನ್ನು ಸಂವೇದನೆ, ಭಾವನೆ, ಅನುಭೂತಿ, ಸಂಕಲ್ಪ, ಇಚ್ಛಾಶಕ್ತಿ, ಪ್ರೇರಣೆ ಎಂದು ವಿಶ್ಲೇಷಿಸಿದ್ದು, ಇವು ಮೂರು ಪ್ರಜ್ಞೆಯ ಅಂತಿಮ ಕ್ರಿಯೆಗಳೆಂದು ಗುರುತಿಸಿದ್ದಾರೆ. ವಾಸ್ತವದಲ್ಲಿ ಮನುಷ್ಯರನ್ನು ಮನುಷ್ಯರನ್ನಾಗಿ ಮಾಡುವುದೇ ಅವರಲ್ಲಿನ ತಿಳುವಳಿಕೆಗಳು. ಈ ತಿಳುವಳಿಕೆಗಳನ್ನು ಸಂಸ್ಕಾರವೆಂದು, ಪ್ರಬುದ್ಧತೆ, ಹಿರಿಮೆ, ಹಿರಿತನ, ಉತ್ತಮ ಆದರ್ಶಮಯ ಹಾಗೂ ಅನುಸರಣೀಯ ವ್ಯಕ್ತಿತ್ವದ ಪ್ರತೀಕವೆಂದು ನೋಡಲಾಗುತ್ತದೆ. ಅಹಿಂಸೆ, ಸತ್ಯ, ದಯೆ, ಕರುಣೆ, ಪ್ರೀತಿ, ವಿಶ್ವಾಸ, ಪರಸ್ಪರ ನೇಹ ಭಾವ, ಗೌರವದ ನಡೆ ನುಡಿ ಮುಂತಾದ ಸದ್ಗುಣಗಳ, ಸಚ್ಚರಿತೆಯ ನಡಾವಳಿಗಳ ಸಂಸ್ಕೃತಿ ಎಂದು ಜಗತ್ತಿನ ಎಲ್ಲ ತತ್ವಜ್ಞಾನಿಗಳು, ಧರ್ಮ ಸೂತ್ರಗಳ ಪ್ರತಿಪಾದಕರು,

0: ದಾರ್ಶನಿಕರು, ಪ್ರವಾದಿಗಳು, ಸಾಧು ಸಂತರು, ಶಿವಶರಣರು, ದಾಸರು, ತತ್ವಪದಕಾರರ ಆದಿಯಾಗಿ ಬಹುತೇಕರು ಹೇಳುತ್ತಲೇ ಬಂದಿದ್ದಾರೆ. ಅರಿವೇ ಗುರು, ನಿನಗೆ ನೀನೇ ಗುರು. ಈ ಅರಿವನ್ನು ಕ್ರಮವಾಗಿ ಆಗು ಮಾಡಿಕೊಳ್ಳುತ್ತಾ ನಿನ್ನನ್ನು ನೀನು ಸಂಪೂರ್ಣ ತಿಳಿದಾಗ ಸೃಷ್ಟಿಕರ್ತನ ಔದಾರ್ಯಗಳು ಅರ್ಥವಾಗಬಲ್ಲವು. ಹಾಗೆ ಮುಂದೆ ಸಾಗಿದಲ್ಲಿ ನೀನು ನಿನ್ನ ಮನೆಯ ಸದಸ್ಯ ಮಾತ್ರವಲ್ಲ, ನಿನ್ನ ಊರು, ನಾಡು, ದೇಶ ಹಾಗೂ ವಿಶ್ವದ ಸದಸ್ಯ ಮತ್ತು ವಿಶ್ವ ಪ್ರಜೆ ಎಂಬ ವಿಶಾಲ ಭಾವಗಳು ಮನೆ ಮಾಡತೊಡಗುತ್ತವೆ. ಇದರಿಂದಾಗಿ ನಮ್ಮ ನಮ್ಮೊಳಗೆ ಹುಟ್ಟಿಕೊಂಡ ಜಾತಿ, ಕುಲ, ಮತ ಧರ್ಮ, ಲಿಂಗ, ತರತಮಗಳಂತಹ ಅಜ್ಞಾನಗಳು ಇಲ್ಲವಾಗಿ ಅರಿವಿನ ಬೆಳಕು ನಮ್ಮನ್ನು ಆವರಿಸುತ್ತದೆ. ವಿಶ್ವದೊಳಗೆ ಒಂದಾಗಿ ಬಾಳಿಸುವ ವಿಶ್ವಾತ್ಮ ವ್ಯಕ್ತಿತ್ವದತ್ತ ಹೊರಳುವಂತೆ ಮಾಡುತ್ತದೆ. ಇದರಿಂದಾಗಿ ಅರಿವಿನ ಹರವನ್ನು ವಿಶ್ವಜ್ಞಾನದ ಕೋಶವೆಂದು ತಿಳಿಯಬೇಕಿದೆ. ವಿಶ್ವದ ವಿಷಮತೆಗಳಿಗೆ ತಿಲಾಂಜಲಿ ಇಡಬೇಕಿದೆ. ನಮಗಾರಿಗೂ ಯುದ್ಧ ಬೇಡ, ಶುದ್ಧ ಜ್ಞಾನ ಬೇಕು. ಬುದ್ಧನ ಮಹಾಬಳಕಿನ ಅರಿವು ಬೇಕೆಂಬ ಭಾವಗಳು ಮೂಡುತ್ತವೆ. ನಿನಗೆ ವಿಶ್ವದ ಸೃಷ್ಟಿ, ಸ್ಥಿತಿ, ಪ್ರಳಯ ಅಥವಾ ಶೂನ್ಯ ತತ್ವದ ಸೂಕ್ಷ್ಮಾತಿ ಸೂಕ್ಷ್ಮತೆಗಳು ಅರ್ಥವಾಗಬೇಕಾದರೆ ನಿನ್ನ ಅರಿವಿನ ಹರವು ವಿಸ್ತರಿಸುತ್ತಾ ಮುಂದಾಗಬೇಕಿದೆ.
1: ಇದುವರೆಗೆ ಡಾಕ್ಟರ್ ಗಿರಿಜಾಪತಿ ಎನ್ನೆಂಬವರಿಂದ ಚಿಂತನ ಕೇಳುತ್ತಿದ್ದೀರಿ.
2: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 6:35.
3: ಆಕಾಶವಾಣಿ ಮೈಸೂರು.
4: ಹರಿತೆ ಜಗತ್ತು,
3: ಸಸ್ಯ ವೈದ್ಯರ ಕಿವಿಮಾತು,
4: ಪ್ರಾಯೋಜಿತ ಬಾನುಲಿ ಸರಣಿ.
5: ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲೆ.
3: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಮೈಸೂರು.
6: ಹೊಸ ಚಿಗುರು ಹಳೆಬೇರು
5: ಕೂಡಿರಲು ಮರಸುವ.
3: ಪ್ರಸ್ತುತಿ ಡಾಕ್ಟರ್ ವಸಂತ ಕುಮಾರ್ ತಿಮ್ಮಕಾಪುರ.
7: ಗಿಡ ಈ ಗಿಡ ಒಂದೊಂದು ಜೇಂಗುಡ.
3: ಕೇಳಿ ಕಾರ್ಯಕ್ರಮ ಹರಿತೆ ಜಗತ್ತು.
8: ಇಂದು ನಾನು ಆಯ್ಕೆ ಮಾಡಿಕೊಂಡಿರೋ ವಿಷಯ ರೈತನ ಬವಣೆ ನಿವಾರಣೆಗೆ ಸಮಾಜದ ಹೊಣೆ ಅಂತ. ನಮ್ಮ ದೇಶ ಕೃಷಿ ಪ್ರಧಾನ ದೇಶ, ರೈತ ಈ ದೇಶದ ಬೆನ್ನೆಲುಬು, ಅನ್ನದಾತ. ಆದರೆ ಒಂದು ಪ್ರಶ್ನೆಯನ್ನು ನಾವು ನಮ್ಮನ್ನು ಕೇಳಿಕೊಳ್ಳೇಬೇಕು. ಈ ಅನ್ನದಾತನಿಗೆ ಸಮಾಜದಲ್ಲಿ ಸಿಗಬೇಕಾದ ಗೌರವ ಮತ್ತು ಸ್ಥಾನಮಾನ ನಿಜವಾಗಿಯೂ ಸಿಗ್ತಾ ಇದೆಯಾ ಅಂತ. ನಾವು ಜೀವನದಲ್ಲಿ ಯಾವಾಗಲೂ ಒಮ್ಮೆ ಡಾಕ್ಟ್ರ್ ಬಳಿಗೆ ಹೋಗ್ಬೋದು, ಯಾವಾಗಲೂ ಒಮ್ಮೆ ಇಂಜಿನಿಯರ್ ನಮಗೆ ಬೇಕಾಗ್ಬೋದು, ಯಾವಾಗಲೂ ಒಮ್ಮೆ ವಕೀಲರ ನೆರವು ಪಡಿಬೋದು. ಆದರೆ ರೈತ ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರತಿದಿನ ದಿನಕ್ಕೆ ಕನಿಷ್ಠ 3 ಬಾರಿ ಬೇಕೇ ಬೇಕು. ಯಾಕೆ ಅಂದರೆ ನಮ್ಮ ತಟ್ಟೆಗೆ ಬರುವ ಪ್ರತಿಯೊಂದು ಅನ್ನದ ಕಾಳಿನ ಹಿಂದೆ ರೈತನ ಬೆವರು, ಪರಿಶ್ರಮ, ತ್ಯಾಗ ಮತ್ತು ಸಂಕಷ್ಟ ಅಡಗಿದೆ. ದುರದೃಷ್ಟವಶಾತ್ ನಾವು ಅನ್ನವನ್ನು ಗೌರವಿಸುತ್ತೇವೆ, ಆದರೆ ಅನ್ನ ಬೆಳೆದ ರೈತನನ್ನು ಅಷ್ಟಾಗಿ ನೆನಪಿಸ್ಕೊಳ್ಳೋದೇ ಇಲ್ಲ. ರೈತನ ಬವಣೆ ನಿವಾರಣೆಯಲ್ಲಿ ಇಡೀ ಸಮಾಜದ ಪಾತ್ರ ಬಹಳ ದೊಡ್ಡದು. ಮೊದಲನೇದಾಗಿ ರೈತನಿಗೆ ಗೌರವ ನೀಡಬೇಕು. ಕೃಷಿಯನ್ನು ಕೀಳಾಗಿ ನೋಡುವ ಮನೋಭಾವವನ್ನು ಸಮಾಜ ತೊರೆಯಬೇಕು. ರೈತನು ಕೇವಲ ಬೆಳೆಗಾರ ಅಲ್ಲ, ಆತ ಪ್ರಕೃತಿಯೊಡನೆ ಹೋರಾಡುವ ವಿಜ್ಞಾನಿ, ಉದ್ಯಮಿ ಮತ್ತು ಆಹಾರ ಭದ್ರತೆಯ ರಕ್ಷಕ. ಎರಡನೇದಾಗಿ ರೈತರ ಉತ್ಪನ್ನಗಳಿಗೆ ನ್ಯಾಯಯುತ ಬೆಲೆ ದೊರೆಯೋ ಹಾಗೆ ನಾವು ಸಹಕರಿಸಬೇಕು. ಸಾಧ್ಯವಾದಷ್ಟು ರೈತರಿಂದಲೇ ನೇರವಾಗಿ ಕೃಷಿ ಉತ್ಪನ್ನಗಳನ್ನು ಖರೀದಿಸೋದು, ಸ್ಥಳೀಯ ರೈತ ಉತ್ಪಾದಕ ಸಂಘಗಳು ಮತ್ತು ಸಹಕಾರ ಸಂಘಗಳನ್ನು ಬೆಂಬಲಿಸೋದು ಅಗತ್ಯ. ಮೂರನೇದಾಗಿ ಆಹಾರವನ್ನು ವ್ಯರ್ಥ ಮಾಡದೇ ಇರೋದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಇಂದು ಕೃಷಿ ಹಲವಾರು ಸವಾಲುಗಳನ್ನು ಎದುರಿಸ್ತಾ ಇದೆ. ಹವಾಮಾನ ವೈಪರೀತ್ಯ, ಕಾರ್ಮಿಕರ ಕೊರತೆ, ಉತ್ಪಾದನಾ ವೆಚ್ಚದ ಏರಿಕೆ, ಕೀಟ ಮತ್ತು ರೋಗಗಳ ಹಾವಳಿ, ಮಾರುಕಟ್ಟೆಯ ಅನಿಶ್ಚಿತತೆ, ಇವೆಲ್ಲವೂ ರೈತನ ಬದುಕನ್ನು ಸಂಕೀರ್ಣಗೊಳಿಸಿದ್ದಾವೆ. ಇಂತಹ ಸಂದರ್ಭದಲ್ಲಿ ರೈತನು ವೈಜ್ಞಾನಿಕ ಮಾಹಿತಿಯನ್ನು ಪಡೆದು ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಕೃಷಿಯನ್ನು ಲಾಭದಾಯಕ ಉದ್ಯಮವನ್ನಾಗಿ ಪರಿವರ್ತಿಸಿಕೊಳ್ಳೋದು ಅತ್ಯಗತ್ಯ. ಇಲ್ಲಿ ಕೃಷಿ ವಿಜ್ಞಾನಿಗಳು, ಕೃಷಿ ವಿಶ್ವವಿದ್ಯಾನಿಲಯಗಳು, ರೈತ ಸಂಘಗಳು, ಮಾಧ್ಯಮಗಳು ಮತ್ತು ಸಮಾಜದ ಪಾತ್ರ ಬಹಳ ಮಹತ್ವದ್ದಾಗಿದೆ. ಹೊಸ ತಂತ್ರಜ್ಞಾನ, ಹವಾಮಾನ ಮಾಹಿತಿ, ಮಾರುಕಟ್ಟೆ ಮಾಹಿತಿ ಹಾಗೂ ತರಬೇತಿಗಳನ್ನು ರೈತರಿಗೆ ತಲುಪಿಸುವ ಕೆಲಸವನ್ನು ನಾವು ಒಟ್ಟಾಗಿ ಮಾಡಬೇಕಾಗಿದೆ. ಅದೇ ರೀತಿ ಕೃಷಿಯೊಂದಿಗೆ

0: ಪಶುಸಂಗೋಪನೆಯನ್ನು ಸಂಯೋಜಿಸೋದು ಇಂದಿನ ಅವಶ್ಯಕತೆ. ಹಾಲು, ಮೊಟ್ಟೆ, ಕುರಿ, ಮೇಕೆ ಸಾಕಣೆ, ಕೋಳಿ ಸಾಕಣೆ, ಇವು ರೈತರಿಗೆ ಹೆಚ್ಚುವರಿ ಆದಾಯವನ್ನು ನೀಡೋದರ ಜೊತೆಗೆ ಕೃಷಿಯನ್ನು ಹೆಚ್ಚು ಸ್ಥಿರ ಮತ್ತು ಸುರಕ್ಷಿತವಾಗಿಸುತ್ತೆ. ನಮ್ಮ ಹೊಟ್ಟೆ ತುಂಬಿಸುವ ಪ್ರತಿಯೊಂದು ತುತ್ತಿನ ಹಿಂದೆ ರೈತನ ಬೆವರು, ಪರಿಶ್ರಮ ಹಾಗೂ ತ್ಯಾಗ ಅಡಗಿದೆ. ಆದ್ದರಿಂದ ನಾವು ರೈತನನ್ನು ದೈನ್ಯತೆಯಿಂದ ಧನ್ಯತೆಯ ಕಡೆಗೆ, ಶೂನ್ಯತೆಯಿಂದ ಮಾನ್ಯತೆಯ ಕಡೆಗೆ ಕರೆದುಕೊಂಡು ಹೋಗುವ ಸಂಕಲ್ಪವನ್ನು ಮಾಡಬೇಕು. ರೈತನನ್ನು ಉಳಿಸುವುದು ಅಂದರೆ ಕೇವಲ ಒಬ್ಬ ವ್ಯಕ್ತಿಯನ್ನು ಉಳಿಸೋದಲ್ಲ, ಅದು ನಮ್ಮ ಆಹಾರ ಭದ್ರತೆಯನ್ನು, ನಮ್ಮ ಸಂಸ್ಕೃತಿಯನ್ನು ಮತ್ತು ನಮ್ಮ ಭವಿಷ್ಯವನ್ನು ಉಳಿಸೋದು. ರೈತನು ಕೇವಲ ಆಹಾರ ಉತ್ಪಾದಕನಲ್ಲ, ಆತ ನಮ್ಮ ಬದುಕಿನ ಆಧಾರ. ಆದ್ದರಿಂದ ರೈತನನ್ನು ನಮ್ಮ ಕುಟುಂಬದ ಸದಸ್ಯನನ್ನಾಗಿ ನೋಡೋಣ, ಅವನನ್ನು ಗೌರವಿಸೋಣ, ಪ್ರೋತ್ಸಾಹಿಸೋಣ, ಸಂಕಷ್ಟದ ಸಂದರ್ಭದಲ್ಲಿ ಬೆಂಬಲಿಸೋಣ. ಯಾಕೆ ಅಂದರೆ ರೈತ ಸುಖಿಯಾಗಿದ್ದರೆ ದೇಶ ಸುಭಿಕ್ಷವಾಗಿರುತ್ತದೆ, ರೈತ ಗೆದ್ದರೆ ಮಾತ್ರ ಭಾರತ ಗೆಲ್ಲುತ್ತದೆ.
1: ಹರಿತೇ ಜಗತ್ತು
2: ಸಸ್ಯ ವೈದ್ಯರ ಕಿವಿ ಮಾತು ಕಾರ್ಯಕ್ರಮ ಆಲಿಸಿದಿರಿ.
3: ಮರವಾಗೆಲೆವೋ ಜೀವವೇ ಮರವಾದು.
2: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ ಟೆಕ್ ಮೈಸೂರು.
1: ನಿಮ್ಮ ಬೆಳೆಗಳಿಗೆ ವೈರಸ್ ಕಾಟವಿದೆಯೇ?
2: ಪವರ್ ಪ್ಲಸ್ ಬಳಸಿ
1: ಬೆಳೆಗೆ ಸಾರ,
2: ರೋಗ ದೂರ,
1: ಬೆಳೆ ಚಂದ,
2: ರೈತನ ಮೊಗವಂದ.
1: ರೈತನ ನಂಬಿಕೆಗೆ ಮತ್ತೊಂದು ಹೆಸರೇ
2: ಪವರ್ ಪ್ಲಸ್.
1: ಸಂಪರ್ಕಿಸಿ
2: ಗ್ರೀನ್ ಲೈಫ್ ಕ್ರಾಪ್ಟೆಕ್, ವಿಜಯನಗರ 3ನೇ ಹಂತ, ಮೈಸೂರು.
1: ಮೊಬೈಲ್ ಸಂಖ್ಯೆ 9880627279.
2: ಪ್ರಸ್ತುತಿ ಡಾಕ್ಟರ್ ವಸಂತ ಕುಮಾರ್ ತಿಮ್ಮಕಾಪುರ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
1: ಈ ಕಾರ್ಯಕ್ರಮ ಮತ್ತೆ ಇಂದು ಸಂಜೆ 6:10 ಪ್ರಸಾರವಾಗಲಿದೆ. ಸಮಯ 6:40. ಆಕಾಶವಾಣಿ ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಪರಮೇಶ್ವರ ವಿ ಭಟ್. ಪದಪರಿಚಯ.
4: ಈ ದಿನ ಕನ್ನಡದ ಎರಡು ಶಬ್ದಗಳ ಅರ್ಥವನ್ನು ನೋಡೋಣ. ಮೊದಲನೆಯ ಶಬ್ದ ದೋರೆ. ಇದು ಕನ್ನಡದ ಶಬ್ದ. ದೋರ, ಡೋರೆ ಎಂಬ ಬೇರೆ ಬೇರೆ ಎರಡು ಪರ್ಯಾಯ ರೂಪಗಳಿವೆ. ಈ ಶಬ್ದಕ್ಕೆ ಮಾಗುವುದಕ್ಕೆ ಬಂದಿರುವ, ಅರ್ಧ ಹಣ್ಣಾಗಿರುವ ಎಂಬ ಗುಣವಾಚಕದ ಅರ್ಥವಿದೆ. ಗಿರಿಜಾ ಕಲ್ಯಾಣದಲ್ಲಿ ಈ ಶಬ್ದವನ್ನು ಬಳಸಿದ್ದನ್ನು ನೋಡೋಣ. ಕಿರುಗಾಯಿಗಳಿಂ ತೊರೆದ ದೋರೆಗಳಿಂ ತನಿವಣ್ಣ ಪಂಕ್ತಿಯಿಂ ಆಮ್ರಮಪ್ಪುಗುಂ. ಕಿರುಗಾಯಿಗಳಿಂದಲೂ ಇತರ ಕಾಯಿಗಳಿಂದ ಬೇರೆಯಾಗಿ ಕಾಣುತ್ತಿರುವ, ಬಣ್ಣ ಬಂದಿರುವ ದೋರೆ ಹಣ್ಣುಗಳಿಂದಲೂ, ಪಕ್ವವಾಗಿರುವ ಅನೇಕ ಹಣ್ಣುಗಳ ಸಾಲಿನಿಂದಲೂ ಅಲ್ಲಿ ಮಾವಿನ ಮರ ಪ್ರಕಾಶಿಸುತ್ತಿತ್ತು. ಅದೇ ರೀತಿ ಸುಂದರ ಸಂಜೆಯನ್ನು ವರ್ಣಿಸುವ ಕಾವ್ಯಾವಲೋಕನದ ಈ ಭಾಗವನ್ನು ನೋಡೋಣ. ಅಪರ ದಿಗ್ವಿಭಾಗದೊಳ್ ಇನಿಸೊಂದಾರಕ್ತಮಾಗಿ ನೇರೆಲೆ ದೋರೆಯನನುಕರಿಪುದುದು ಆಗಸಂ ಆಗಳ್. ಆಕಾಶ ಕೆಂಪಾಗಿ ನೇರಿಲೆಯ ದೋರೆ ಹಣ್ಣಿನ ಬಣ್ಣವನ್ನು ಹೊಂದಿ ಸೊಗಸಾಗಿ ಕಾಣುತ್ತಿತ್ತು. ಇಂದಿಗೂ ದೋರೆ ಪದದ ಬಳಕೆ ಕೆಲವು ಹಳ್ಳಿಗಳಲ್ಲಿ ಇದೆ. ಎರಡನೆಯ ಶಬ್ದ ಕವಡು. ಇದೊಂದು ಕನ್ನಡ ಶಬ್ದ. ಈ ಶಬ್ದಕ್ಕೆ ಮೋಸ, ವಂಚನೆ ಎಂದರ್ಥ. ಇದು ಸಂಸ್ಕೃತದ ಕಪಟ ಶಬ್ದದ ತದ್ಭವ ರೂಪ. ಹರಿಶ್ಚಂದ್ರ ಮಹಾರಾಜ ಚರಿತ್ರೆ ಎಂಬ ಗ್ರಂಥದಲ್ಲಿರುವ ಈ ವಾಕ್ಯವನ್ನು ಗಮನಿಸಿ. ಕವಡು ಕುಟಿಲೆಗಳಿಲ್ಲ ಮನದೊಳು ಅರಸಿ ನೋಡಿದೊಡೆ. ಅಂದರೆ ರಾಜನ ಮನಸ್ಸಿನಲ್ಲಿ ಎಷ್ಟು ಹುಡುಕಿದರೂ ಮೋಸವಾಗಲಿ ಕುಟಿಲತೆಯಾಗಲಿ ಕಾಣುವುದಿಲ್ಲ ಎಂದರ್ಥ. ಈ ಶಬ್ದಕ್ಕೆ ಪ್ರತ್ಯಯಗಳನ್ನು ಸೇರಿಸಿ ಇತರ ಶಬ್ದಗಳನ್ನು ಮಾಡಿಕೊಳ್ಳಬಹುದು. ಕವಡುಗ ಅಂದರೆ ಮೋಸಗಾರ, ಕವಡುಗಾರ್ತಿ ಎಂದರೆ ಮೋಸಗಾತಿ, ಹಾಗೆ ಕವಡು ನುಡಿ, ಕವಡು ಮಾತು ಇತ್ಯಾದಿಯಾಗಿ ಕವಡು ಶಬ್ದದಿಂದ ಶಬ್ದ ಸಂಪತ್ತನ್ನು ಹೆಚ್ಚಿಸಿಕೊಳ್ಳಬಹುದು.
1: ತಪ್ಪು ಒಪ್ಪು.
4: ಪ್ರಧಾನ, ಪ್ರಧಾನ. ಅಲ್ಪಪ್ರಾಣ, ಮಹಾಪ್ರಾಣಾಕ್ಷರಗಳಿಂದ ಕೂಡಿದ ಈ ಎರಡೂ ಶಬ್ದಗಳ ಅರ್ಥ ಬೇರೆ ಬೇರೆ. ಪ್ರಧಾನ ಎಂದರೆ ದಾನ ಮಾಡುವುದು, ನೀಡುವುದು, ಕೊಡುವುದು ಎಂದರ್ಥ. ಪ್ರಧಾನ ಎಂದರೆ ಮುಖ್ಯವಾದುದು ಎಂದರ್ಥ. ಪ್ರಶಸ್ತಿ ಪ್ರದಾನ ಸಮಾರಂಭ ಎಂದರೆ ಪ್ರಶಸ್ತಿ ನೀಡುವ ಕಾರ್ಯಕ್ರಮ ಎಂದಾಗುತ್ತದೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಇವರು

0: ಪ್ರಧಾನ ಭಾಷಣಕಾರರಾಗಿ ಆಗಮಿಸಿದ್ದಾರೆ ಎಂದರೆ ಮುಖ್ಯ ಭಾಷಣಕಾರ ಎಂದರ್ಥ. ಇಂತಹ ಅರ್ಥ ವ್ಯತ್ಯಾಸವನ್ನು ಗಮನದಲ್ಲಿರಿಸಿ ಶಬ್ದಗಳನ್ನು ಉಚ್ಚರಿಸಬೇಕು.
1: ಸುಮಧುರ.
0: ಈ ಪದ್ಯವನ್ನು ಕರ್ನಾಟಕ ಜೈಮಿನಿ ಭಾರತದಿಂದ ಆಯ್ದುಕೊಳ್ಳಲಾಗಿದೆ. ರುಕ್ಮಿಣಿ, ಸತ್ಯಭಾಮ, ಮಿತ್ರವಿಂದ, ಜಾಂಬವತಿ, ರೋಹಿಣಿ, ನಾನ್ನಜಿತಿ, ಶೈವ್ಯ, ಲಕ್ಷಣ ಇವರೇ ಶ್ರೀಕೃಷ್ಣನ ಅಷ್ಟಮಹಿಷಿಯರು. ಈ ಅಷ್ಟಮಹಿಷಿಯರೊಳಗೆ ಸತ್ಯಭಾಮಾದೇವಿಯು ಕೃಷ್ಣನನ್ನು ಹಾಸ್ಯ ಮಾಡಿದ ರೀತಿ ಪ್ರಕೃತ ಈ ಪದ್ಯದಲ್ಲಿ ತೋರುತ್ತದೆ. ಕದ್ದು ಮನೆ ಒಕ್ಕು ಬೆಣ್ಣೆ ಪಾಲ್ಗೆನೆಗಳಂ, ಮೆದ್ದು ಗೋವಳರ ಮೇಳದ ಕಲ್ಲಿಗೂಳ ಕೈ ಮುದ್ದೆಯಂ ತೆಗೆದು ಉಂಡು, ತುರುಗಾವ ಪಳ್ಳಿಯಂ ಬಿಟ್ಟು ಬಳಿಕ ಎರವಿಲ್ಲದೆ ಹೊದ್ದಿ ಪಾಂಡವರನ್ನು ಓಲೈಸಲಾದುದು ಭಾಗ್ಯಮಿದ್ದಪವು ರಾಜಭೋಜ್ಯಂಗಳಿವು ಪಡೆದವರ ಮದ್ದು ಗೈದಪ ರೂಟದೆಡೆಗೊಳಳ್ ಚೋದ್ಯಮೆಂದಳ್ ಸತ್ಯಭಾಮೆ ನಗುತೆ.

ಯಜ್ಞಕ್ಕಾಗಿ ಬೇಕಾದ ಸಕಲ ದ್ರವ್ಯಗಳನ್ನು ವೇದವ್ಯಾಸರ ಆದೇಶದಂತೆ ಸಂಗ್ರಹಿಸಿದ ಮೇಲೆ ಧರ್ಮರಾಯನು ಪ್ರೀತಿಯಿಂದ ಅನುಜನಾದ ಭೀಮನನ್ನು ಕರೆದು ದ್ವಾರಕೆಯಿಂದ ಶ್ರೀಕೃಷ್ಣನನ್ನು ಕರೆತರುವಂತೆ ಕಳುಹುತ್ತಾನೆ. ಭೀಮನು ಶ್ರೀಕೃಷ್ಣನ ಅರಮನೆಯನ್ನು ಪ್ರವೇಶಿಸುವ ಹೊತ್ತಿಗೆ ಊಟದ ಸಮಯವಾಗಿತ್ತು. ಷಡ್ರಸೋಪೇತವಾದ ಊಟದ ವೇಳೆಯಲ್ಲಿ ಸತ್ಯಭಾಮಾದೇವಿಯು ಹಾಸ್ಯ ಮಾಡಿದ ರೀತಿ ಇಲ್ಲಿ ಚಿತ್ರಿತವಾಗಿದೆ. ಶ್ರೀಕೃಷ್ಣ ಚಿಕ್ಕಂದಿನಲ್ಲಿ ಪ್ರತಿಯೊಬ್ಬರ ಮನೆಗೂ ನುಗ್ಗಿ ಬೆಣ್ಣೆ ಹಾಲಿನ ಕೆನೆಗಳನ್ನು ಕದ್ದು ತಿಂದು ದೊಡ್ಡವನಾದ ಮೇಲೆ ದನ ಕಾಯುವ ಹುಡುಗರ ಜೊತೆಯಲ್ಲಿ ಸೇರಿ ಅವರು ಕಲ್ಲಿಯಲ್ಲಿ ಮಡಗಿಕೊಂಡು ತಂದಿದ್ದ ಅನ್ನವನ್ನು ಬಟ್ಟಲಿಗೂ ಗತಿಯಿಲ್ಲದೆ ಕೈ ತುತ್ತು ಹಾಕಿಸಿಕೊಂಡು ತಿಂದು ಪ್ರಾಯ ಒದಗಿದ ಮೇಲೆ ಗೊಲ್ಲರ ಹಟ್ಟಿಯನ್ನು ಬಿಟ್ಟು ಅಭೇದ ಬುದ್ಧಿಯಿಂದ ಪಾಂಡವರನ್ನು ಸೇರಿದುದರಿಂದ ನಿನಗೆ ಐಶ್ವರ್ಯ ಬಂತು. ಈ ರಾಜಯೋಗ್ಯವಾದ ಆಹಾರಗಳು ದೊರೆತವು. ತಾಯಂದಿರು ಊಟದ ಸಮಯದಲ್ಲಿ ಉಪಚರಿಸುತ್ತಿದ್ದಾರೆ. ಇದು ನಿಜವಾಗಿಯೂ ಆಶ್ಚರ್ಯವು. ಪ್ರಕೃತ ಲಕ್ಷ್ಮೀಶ ಕವಿಯು ಈ ಪದ್ಯದಲ್ಲಿ ಶ್ರೀಕೃಷ್ಣನ ಬಾಲಲೀಲಾ ಪ್ರಸಂಗಗಳನ್ನು, ಪಾಂಡವರ ಒಡನಾಟವನ್ನು ಮತ್ತು ಆತನನ್ನು ಉಪಚರಿಸುವ ಬಗೆಯನ್ನು ತಿಳಿಸಿದ್ದಾನೆ. ಕೃಷ್ಣನನ್ನು ಪರಿಹಾಸ್ಯ ಮಾಡಿದಂತೆ ಕಂಡರೂ ಮೂಲದ ಕಡೆ ನೋಡಿದಾಗ ಮಾಧವನೆಡೆಗೆ ಮಹದೆತ್ತರವಾದ ಭಾವ ಮೂಡುವುದಂತೂ ನಿಜ.

0: ಈ ಪದ್ಯದಲ್ಲಿ ಕಲ್ಲಿಗೂಳ ಎಂಬ ಶಬ್ದವನ್ನು ಪ್ರಯೋಗಿಸಿದ್ದಾನೆ. ಕಲ್ಲಿ ಪ್ಲಸ್ ಕೂಳ, ಕಲ್ಲಿಗೂಳ. ಕೂಳ ಎಂದರೆ ಅನ್ನ, ಕಲ್ಲಿ ಎಂದರೆ ಹಗ್ಗದಿಂದ ಹೆಣೆದಿರುವ ಮಡಕೆಯನ್ನು ಇಡಲು ಯೋಗ್ಯವಾದ ವಸ್ತು. ಅದರಲ್ಲಿ ಅನ್ನದ ಪಾತ್ರೆ ಇಡುವ ಕಾರಣ ಕಲ್ಲಿಗೂಳ ಎಂದಾಗಿದೆ. ಹಗ್ಗದಿಂದ ಹೆಣೆಯುವ ಚಿಕ್ಕ ದೊಡ್ಡ ಕಲ್ಲಿಗಳು ಸಾಕಷ್ಟು ಇವೆ. ಇಂದಿಗೂ ಮಲೆನಾಡಿನ ಕೆಲವು ಭಾಗಗಳಲ್ಲಿ ಕಲ್ಲಿಯನ್ನು ಉಪಯೋಗಿಸುವ ಜನರಿದ್ದಾರೆ. ವಸ್ತುವನ್ನು ಒಯ್ಯಲು ಇದು ತುಂಬಾ ಸಹಕಾರಿ.
1: ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ.

0: ಪ್ರಸ್ತುತಪಡಿಸಿದವರು ಪರಮೇಶ್ವರ ವಿ ಭಟ್. ಶೀರ್ಷಿಕೆ ಗೀತ ರಚನೆ ಡಾಕ್ಟರ್ ಮೈಸೂರು ಉಮೇಶ್. ಸಂಗೀತ ಸಂಯೋಜನೆ ಎನ್ಎಸ್ ಪ್ರಸಾದ್. ಪದ್ಯ ಗಾಯನ ರಾಧಾ ಕೃಷ್ಣ ಸ್ವರೂಪ್.
1: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ ತಿರುಗುತ್ತಿರೆ ನುಡಿ ಮುತ್ತುಗಳು.
2: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ.
0: ಸಂಕಲನ ಎಸ್ ಲಕ್ಷ್ಮೀನಾರಾಯಣ.
1: ಹಾಡುವ ಮಾತಲಿ ಹಾಡುವ ಹಾಡಲಿ ಅಡಗಿವೆ ಕನ್ನಡ ನುಡಿ ಸಂಪದ.
0: ಪರಿಕಲ್ಪನೆ ಹಾಗೂ ನಿರ್ಮಾಣ ಎಚ್ ಶ್ರೀನಿವಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ಬನ್ನಿ ಬನ್ನಿ ಸಿಂಬ, ಜನ ಬಂದವ್ರೆ, ಅವ್ರಿಗೆ ಒಂದ್ ಕಲಂ ಹಾಕೋ, ಈಗ ಲಾಗ ಹಾಕೋ.
4: ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಇದೇ ಶನಿವಾರ ಜುಲೈ 4ನೇ ತಾರೀಕು ರಾತ್ರಿ 8 ಗಂಟೆಗೆ ಕೇಳಿ ನಾಟಕ ಕರಡಿಯ ಕುಣಿಸುತ್ತ.
3: ಕೇಳಿ, ಈ ನಮ್ಮ ಕರಡಿ ಅಂತಿಂತ ಕರಡಿ ಅಲ್ಲ, ನಮ್ಮ ಕೃಷ್ಣ ಪರಮಾತ್ಮ ಯಾವ ಜಾಂಬವಂತನನ್ನ ಕುಸ್ತಿಯಲ್ಲಿ ಸೋಲಿಸಿ ಜಾಂಬವತಿಯನ್ನ ಮದುವೆ ಆದ್ನಲ್ಲ, ಆ ಜಾಂಬವಂತನ ವಂಶದವನು.
4: ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಇದೇ ಶನಿವಾರ ಜುಲೈ 4ನೇ ತಾರೀಕು ರಾತ್ರಿ 8 ಗಂಟೆಗೆ ನಾಟಕ ಕರಡಿಯ ಕುಣಿಸುತ್ತಾ.

0: ಎಫ್ಎಂ 100.65 ಆಕಾಶವಾಣಿ ಮೈಸೂರು. ಸಮಯ 6:50. ಈಗ ಕೇಳಿ ರೈತರಿಗೆ ಸಲಹೆ.
1: ಭತ್ತವನ್ನು ಬೆಳೆಯುವಂತಹ ಜಮೀನಿನಲ್ಲಿ ಭತ್ತವನ್ನು ಬೆಳೆಯೋದಕ್ಕಿಂತ ಮುಂಚಿತವಾಗಿ ಹಸಿರು ಎಲೆ ಗೊಬ್ಬರದ ಬೆಳೆಗಳನ್ನು ಬೆಳ್ಕೋತಾರೆ. ಹೆಸರೇ ಸೂಚಿಸುವಂತೆ ಇವು ಜಮೀನಿನಲ್ಲೇ ಬೆಳೆದು ಮತ್ತೆ ಮಣ್ಣಿಗೆ ಸೇರಿಸಬಹುದಾದಂತಹ ಗೊಬ್ಬರ. ಅಪ್ಸೆಣಬು, ಡೈಂಚ ಈ ಎರಡು ಬೆಳೆಯನ್ನು ಸಾಮಾನ್ಯವಾಗಿ ಭತ್ತದ ಬೆಳೆಗಾರರು ಬೆಳೆಯೋದುಂಟು. ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ಇದರ ಬಿತ್ತನೆ ಬೀಜ ಸರ್ಕಾರ ನೇರವಾಗಿ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ನೀಡುವಾಗ ಒಂದಷ್ಟು ತಡ ಆಗುತ್ತೆ. ಹಾಗಾಗಿ ರೈತರು ಅದನ್ನೇ ಕಾಯ್ಕೊಂಡು ಕೂತಿರ್ತಾರೆ, ಅವರು ಕೊಡಲಿ ಆಮೇಲೆ ಬಿತ್ತನೆ ಮಾಡೋಣ ಅಂತ. ಆದರೆ ಬಿತ್ತನೆ ಮಾಡುವಾಗ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಇರದೇ ಹೋದರೆ ತುಂಬ ತೊಂದರೆ ಆಗುತ್ತೆ, ಯಾಕೆಂದರೆ ಅದು ಮೊಳಕೆ ಒಡೆಯಲ್ಲ. ಎರಡು ರೀತಿಯ ಪರಿಹಾರಗಳನ್ನು ರೈತರು ಇದಕ್ಕೆ ಕಂಡುಕೋಬೋದು. ಒಂದು, ಪ್ರತಿ ವರ್ಷ ಅಬ್ಸೆಣಬು ಬಿತ್ತನೆ ಬೀಜಕ್ಕೆ ರೈತ ಸಂಪರ್ಕ ಕೇಂದ್ರಕ್ಕೆ ಯಾಕೆ ಹೋಗಬೇಕು? ಒಂದಷ್ಟು ಪ್ರದೇಶದಲ್ಲಿ ಬೀಜಕ್ಕಾಗಿಯೇ ಈ ಬೆಳೆಯನ್ನು ರೈತರೇ ಯಾಕೆ ಬೆಳ್ಕೋಬಾರ್ದು? ಭಾಳ ಜನ ರೈತರು ಈ ಥರ ಪ್ರಯತ್ನ ಮಾಡಿದರೆ ಯಶಸ್ವಿ ಕೂಡ ಆಗಿದ್ದಾರೆ. ಒಂದು 5 ಗುಂಟೆ ಪ್ರದೇಶದಲ್ಲಿ ನೀವೇ ಅಬ್ಸೆಣಬನ್ನು ಹಾಕ್ಕೊಳ್ಳಿ, ಬೀಜಕ್ಕಾಗಿ ಬೆಳೀರಿ, ಬೀಜ ಬರುತ್ತೆ, ನೀವು ಬಳಕೆ ಮಾಡಿ ಅಕ್ಕಪಕ್ಕದ ರೈತರಿಗೂ ಕೊಡಿ. ಒಂದು ವೇಳೆ ಮಳೆ ಆಗಿದೆ, ಮಣ್ಣಿನಲ್ಲಿ ತೇವ ಇದೆ, ಅಲ್ಲಿ ಬೀಜ ಸಿಗ್ತಾ ಇಲ್ಲ, ಆಗ ನೀವೇನು ಮಾಡ್ಬೋದು? ಅದರ ಬದಲು ಬೇರೆ ದ್ವಿದಳ ಧಾನ್ಯದ ಬೆಳೆಗಳನ್ನು ಬಳಕೆ ಮಾಡ್ಕೋಬೋದು. ಉದ್ದು, ಹೆಸರು, ಅಲಸಂದೆ, ಹುರುಳಿ, ಹೀಗೆ ದ್ವಿದಳ ಧಾನ್ಯದ ಬೆಳೆಗಳನ್ನು ನೀವು ಬಿತ್ತನೆ ಮಾಡಿ ಅದು ಸುಮಾರು 40-45 ದಿವಸ ಆಗಿರುವಾಗ ಮಣ್ಣಿಗೆ ಉಳುಮೆ ಮಾಡಿದ್ರು ಈ ಅಬ್ಸೆಣಬು, ಚಂಬೆ ಈ ಬೆಳೆಗಳು ಕೊಟ್ಟಂತಹ ಒಂದು ಅನುಕೂಲ ಏನಿದೆ ಅದನ್ನು ಖಂಡಿತವಾಗೂ ಮಣ್ಣಿಗೆ ತಂದುಕೊಡುತ್ತೆ. ಭತ್ತವನ್ನು ಬೆಳೆಯುವಂತಹ ಮಣ್ಣಿನಲ್ಲಿ ಹಸಿರೆಲೆ ಗೊಬ್ಬರವನ್ನು ಯಾಕೆ ಸೇರಿಸಬೇಕು ಅನ್ನೋದಕ್ಕೆ ಬಹಳಷ್ಟು ಕಾರಣಗಳಿದ್ದಾವೆ. ಮೊದಲನೇದು, ಭತ್ತವನ್ನು ನೀರು ನಿಲ್ಲಿಸಿ ನೀವು ಬೆಳೀತೀರ, ಹಾಗಾಗಿ ನಿಧಾನವಾಗಿ ಭತ್ತವನ್ನು ಬೆಳೆಯೋ ಮಣ್ಣಿನಲ್ಲಿ ಉಪ್ಪಿನ ಅಂಶ ಶೇಖರಣೆ ಆಗ್ತಾ ಹೋಗುತ್ತೆ. ಮಣ್ಣಿನಲ್ಲಿರುವಂತಹ ಉಪ್ಪಿನ ಅಂಶವನ್ನು ತೆಗೆಯೋದಕ್ಕೆ ಏಕೈಕ ಮಾರ್ಗ ಅಂತಂದರೆ ಹಸಿರೆಲೆ ಗೊಬ್ಬರವನ್ನು ಮಣ್ಣಿಗೆ ಸೇರಿಸೋದು. ಭಾಳಷ್ಟು ಜನ ಅನುಭವಿ ಕೃಷಿಕರು ಹೇಳ್ತಾರೆ, ಎಷ್ಟೋ ಕರ್

0: ಜಮೀನನ್ನು ಹಸಿರೆಲೆ ಗೊಬ್ಬರ ಹಾಕಿ ನಾನು ಸರಿ ಮಾಡಿಕೊಂಡಿದ್ದೀನಿ ಅಂತ. ಹಾಗಾಗಿ ಇದು ಒಂದು ಅರ್ಥದಲ್ಲಿ ಭತ್ತವನ್ನು ಬೆಳೆಯುವಂತಹ ಮಣ್ಣಿನ ಫಲವತ್ತತೆಯನ್ನು ಸಂರಕ್ಷಣೆ ಮಾಡುವಂತಹ ಹಸಿರು ಸಸ್ಯ. ಮತ್ತು ಎರಡನೆಯದು, ಅಲ್ಲೇ ಬೆಳೆದು ಅಲ್ಲೇ ನೀವು ಉಳುಮೆ ಮಾಡೋದ್ರಿಂದ ಹಸಿರು ಸೊಪ್ಪು ಮಣ್ಣಿಗೆ ಸೇರಿದಂತಾಗತ್ತೆ, ಮಣ್ಣಿನ ಸಾವಯವ ಅಂಶ ಹೆಚ್ಚುತ್ತೆ. ಈ ದ್ವಿದಳ ಧಾನ್ಯದ ಬೆಳೆಗಳು ತಮ್ಮ ಬೇರಿನ ಗಂಟಿನಲ್ಲಿ ವಾತಾವರಣದ ಸಾರಜನಕವನ್ನು ಸ್ಥಿರೀಕರಿಸೋದ್ರಿಂದ ಭತ್ತದ ಬೆಳೆಗೆ ಮಣ್ಣಿನ ಮೂಲಕ ಸಾರಜನಕವನ್ನು ಕೂಡ ಕೊಟ್ಟಂತಾಗತ್ತೆ. ಹಾಗಾಗಿ ಭತ್ತ ಬೆಳೆಯುವಂತಹ ರೈತರು ಈಗ ಹಸಿರೆಲೆ ಗೊಬ್ಬರದ ಬೆಳೆಯನ್ನು ಜಮೀನಿನಲ್ಲಿ ಬೆಳಕೊಂಡು ಮಣ್ಣಿಗೆ ಪೂರೈಕೆ ಮಾಡಿದ್ರೆ ಮುಂದೆ ಭತ್ತದ ಬೆಳೆ ಆರೋಗ್ಯಕರವಾಗಿ ಬೆಳೆಯುತ್ತೆ.
1: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ಶ್ರೋತೃಗಳ ಗಮನಿಸಿ, ಸಂಜೆ 6:50ಕ್ಕೆ ಪ್ರಸಾರವಾಗುವ ಕೃಷಿರಂಗ ಕಾರ್ಯಕ್ರಮದಲ್ಲಿ ಅರಣ್ಯ ಹಾಗೂ ವನ್ಯಜೀವರ ಸಂರಕ್ಷಣೆ ಕುರಿತು ಬೆಂಗಳೂರಿನ ವೈಲ್ಡ್ ಲೈಫ್ ಫಸ್ಟ್ ಸಂಸ್ಥೆಯ ಟ್ರಸ್ಟಿ ಪ್ರವೀಣ್ ಭಾರ್ಗವ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. ಇಂದು ಸಂಜೆ 4:30ಕ್ಕೆ ಪ್ರಸಾರವಾಗುವ ನೆನಪಿನಂಗಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮದಲ್ಲಿ ನ್ಯೂಕ್ಲಿಯರ್ ಸೈನ್ಸ್ ಅಂದರೆ ಅಣುವಿಜ್ಞಾನ ಕುರಿತು ಖ್ಯಾತ ಭೌತ ವಿಜ್ಞಾನಿ ಡಾ ರಾಜಾರಾಮಣ್ಣ ಅವರು ಮಾಡಿದ್ದ ಉಪನ್ಯಾಸದ ಆಯ್ದ ಭಾಗದ ಧ್ವನಿಮುದ್ರಣ ಕೇಳಬಹುದು. ಇದು ಆಕಾಶವಾಣಿಯ ಮೈಸೂರು FM 100.6. ಸಮಯ 6:55 ಇನ್ನು ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
2: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಿಕಾ ರಿಚಾ ಝಾ. ಪ್ರಧಾನಮಂತ್ರೀ ನರೇಂದ್ರ ಮೋದಿ ಅದ್ಯ ರಾಜಸ್ಥಾನ ಗುಜರಾತ ರಾಜ್ಯಯೋಃ ಏಕದಿವಸೀಯ ಯಾತ್ರಾಯೈ ಪ್ರಸ್ಥಾಸ್ಯತಿ. ಪ್ರಧಾನಮಂತ್ರೀ ಸರ್ವಪ್ರಥಮಂ ರಾಜಸ್ಥಾನಸ್ಯ ಯಾತ್ರಾಂ ಕರಿಷ್ಯತಿ, ಯತ್ರ ಅಸೌ ಅದ್ಯ ಪ್ರಾತಃಕಾಲೆ ಜೋಧಪುರ ವಿಮಾನ ಪತ್ತನಸ್ಯ ನೂತನ ಟರ್ಮಿನಲ್ ಇತಿ ಭವನಸ್ಯ ಉದ್ಘಾಟನಂ ಕರಿಷ್ಯತಿ. ಅಶೀತ್ಯಧಿಕ ಚತುಶ್ಶತ ಕೋಟಿ ರೂಪ್ಯಕಾಣಾಂ ಇಯಂ ಪರಿಯೋಜನಾ. ವಾರ್ಷಿಕಂ 20 ಲಕ್ಷ ಯಾತ್ರಿಣಃ ಸಂಚಾಲಯಿತುಂ ಪರಿಕಲ್ಪಿತಮಸ್ತಿ. ಅಸೌ ಜೋಧಪುರೆ ಸಂಶೋಧಿತ ಉಡ್ಡಯನ ಯೋಜನಾಯಾಃ ಶುಭಾರಂಭೋಪಿ ವಿಧಾಸ್ಯತಿ. ಅಸ್ಯಾಃ ಯೋಜನಾಯಾಃ ಉದ್ದೇಶ್ಯಂ ವಿಮಾನನ ಆಧಾರಿತ ವಿಕಾಸಸ್ಯ ಅಗ್ರಿಮಚರಣಸ್ಯ ಗತಿಂ ವರ್ಧಯಿತುಮಸ್ತಿ. ಏತದನಂತರಂ ಶ್ರೀಮೋದಿ ಬಾಲೋತರಾ ನಗರಸ್ಯ ಯಾತ್ರಾಯಾಂ ಭವಿಷ್ಯತಿ, ಯತ್ರ ಅಸೌ ಅದ್ಯ ಮಧ್ಯಾಹ್ನೆ ಪ್ರಾಯಃ 6,000+ಕೋಟಿ ರೂಪ್ಯಕಾಣಾಂ ವಿಕಾಸ ಪರಿಯೋಜನಾನಾಂ ಲೋಕಾರ್ಪಣಂ ಉದ್ಘಾಟನಂ ಆಧಾರಶಿಲಾಂಚ ಸ್ಥಾಪಯಿಷ್ಯತಿ. ಶ್ರೀಮೋದಿ ರಾಜಸ್ಥಾನ ಪ್ರಶಾಸನಸ್ಯ ವಿಭಿನ್ನ ವಿಭಾಗೇಷು ನಿಯುಕ್ತೇಭ್ಯಃ ಪ್ರಾಯಃ 40-50 ಯುವಕೇಭ್ಯಃ ನಿಯುಕ್ತಿಪತ್ರಾಣ್ಯಪಿ ಪ್ರದಾಸ್ಯತಿ. ಅನಂತರಂ ಸಾಯಂಕಾಲೆ ಪ್ರಧಾನಮಂತ್ರಿ ಮೋದಿ ಗುಜರಾತಸ್ಯ ಯಾತ್ರಾಂ ಕರಿಷ್ಯತಿ. ಪಾಕಿಸ್ತಾನ ದೇಶಾತ್ ಸೀಮಾಪಾರಸ್ಯ ಭಯೋತ್ಪಾದನಸ್ಯ ನಿರಂತರ ಪ್ರಯೋಜಕತ್ವಸ್ಯ ಪ್ರತಿಕ್ರಿಯಾರೂಪೇಣ ಸಿಂಧೂ ಜಲಸಂಧಿ ಸ್ಥಗಿತಃ ಅಸ್ತಿ. ಗತರಾತ್ರೌ ನವದಿಲ್ಲ್ಯಾಂ ವಾರ್ತಾಹರೈಃ ಸಹ ವಾರ್ತಾಲಾಪಂ ಕುರ್ವನ್ ವಿದೇಶಮಂತ್ರಾಲಯಸ್ಯ ಪ್ರವಕ್ತಾ ರಣಧೀರ ಜಾಯಸ್ವಾಲಃ ಅವದತ್ ಯತ್ ಸಿಂಧೂ ಜಲಸಂಧಿ ವಿಷಯೆ ಭಾರತಸ್ಯ ಸ್ಥಿತಿಃ ಸುಸಂಗತಾ ಅಸ್ತಿ. ಸಹ ಅವದತ್ ಯತ್ ಪಾಕಿಸ್ತಾನ ದೇಶಃ ಸೀಮಾಪಾರಸ್ಯ ಭಯೋತ್ಪಾದನಸ್ಯ ಸಮರ್ಥನಂ ವಿಶ್ವಸನೀಯ ರೂಪೇಣ ಅಪರಿವರ್ತನೀಯ ರೂಪೇಣ ಚ ತ್ಯಕ್ತವ್ಯಂ. ತೀಸ್ತಾ ನದ್ಯಾಃ ಸಮಗ್ರ ಪ್ರಬಂಧನ ಪುನರ್ಸ್ಥಾಪನ ಪರಿಯೋಜನಾಯಾಃ ವಿಷಯೆ ಶ್ರೀ ಜಾಯಸ್ವಾಲಃ ಬಾಂಗ್ಲಾದೇಶಸ್ಯ ವಿಕಾಸ ಸಾಹಾಯ್ಯಂ ಪ್ರತಿ ಭಾರತಸ್ಯ ದೃಷ್ಟಿಃ ಅಪಿ ಪ್ರಕಟಿತವಾನ್. ಕೇಂದ್ರೀಯ ಗೃಹ ಮಂತ್ರಿ ಅಮಿತ್ ಶಾಹ, ಕೃಷಿ ಕೃಷಕ ಕಲ್ಯಾಣ ಮಂತ್ರಿ ಶಿವರಾಜ ಸಿಂಹ ಚೌಹಾನ ಚ ಎಲ್ ನೀನು ಇತ್ಯಸ್ಯ ಕಾರಣೇನ ದೇಶಸ್ಯ ಕೇಷುಚಿತ್ ಭಾಗೇಷು ಸಾಮಾನ್ಯಾತ್ ನ್ಯೂನವೃಷ್ಟೇ ತಸ್ಯ ಪ್ರಭಾವಸ್ಯ ಚ ಸ್ಥಿತಿಂ ಸಮೀಕ್ಷಿತವಂತೌ. ಶ್ರೀ ಶಾಹ ಸಭಾಯಾಂ ಅವದತ್ ಯತ್ ಎಲ್ ನೀನು ಇತ್ಯಸ್ಯ ಕಾರಣೇನ ದೇಶಸ್ಯ ಕೇಷುಚಿತ್ ಭಾಗೇಷು ಸಾಮಾನ್ಯಾತ್ ನ್ಯೂನವೃಷ್ಟಿಂ ಸಂಭಾವಿತ ಅನಾವೃಷ್ಟೇ ಸ್ಥಿತಿಂ ಚ ಪ್ರಶಾಸನಂ ನಿರಂತರಂ ನಿರೀಕ್ಷ್ಯಮಾಣಮಸ್ತಿ. ಅದ್ಯಾವಧಿ ಸಂಪೂರ್ಣ

0: अर्हिष्यति। पुरुषाणां क्रिकेट प्रतिस्पर्धायां भारत इंग्लैंड देशयोः मध्ये द्वितीया विंशति प्रतिविंशति अन्ताराष्ट्रिय स्पर्धा अद्य मैनचेस्टर इत्यत्र भविष्यति। स्पर्धा भारतीय समयानुसारं सायं 7 वादने प्रारप्स्यते। चेस्टर ले स्ट्रीट इत्यत्र वृष्टिकारणात् पञ्च स्पर्धानां श्रृंखलायाः प्रथमा स्पर्धा निरस्तीकृता आसीत्। तृतीया स्पर्धा जुलाई मासस्य 7 दिनांके नॉटिंघम इत्यत्र क्रीडिष्यते। ब्रिस्टल साउथहैम्प्टन इत्येते नगरे विंशति प्रतिविंशति अन्ताराष्ट्रिय श्रृंखलायाः अन्तिमयोः द्वयोः स्पर्धयोः आतिथ्यं करिष्यतः, यत् जुलाई मासस्य 11 दिनांके समाप्यते। एतदनन्तरं भारत इंग्लैंड देशौ त्रिस्पर्धानाम् एकदिवसीयाम् अन्ताराष्ट्रिय श्रृंखलां क्रीडिष्यतः। इति वार्ताः।
1: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 7 ಗಂಟೆ ಆಗಲಿದೆ.
2: ನೀವು ಸಿಲೆಬಸ್ಗೂ ಮೀರಿದಂತಹ ಡಿಫ್ರೆಂಟ್ ಎಂಬಿಎ ಪ್ರೋಗ್ರಾಮ್ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ಜಾಯ್ನ್ ಆಗಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಮೈಸೂರು. ಇಲ್ಲಿ ಫಿನಾನ್ಷಿಯಲ್ ಮಾರ್ಕೆಟಿಂಗ್, ಹೆಚ್ಆರ್ ಬಿಸಿನೆಸ್ ಅನಾಲಿಟಿಕ್ಸ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ಪೆಷಲೈಸೇಷನ್ ಕೋರ್ಸಸ್ಗಳು ಲಭ್ಯ. ಡೆಹ್ರಾಡೂನ್ ನಿಂದ ಸಿಂಗಾಪುರ್ ವರೆಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಟೂರ್ ಕೂಡ ಲಭ್ಯವಿದೆ. ವಿಸಿಟ್ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್, ಗೋಕುಲಂ 3rd stage, ಮೈಸೂರು, ಆರ್ ವಿಸಿಟ್ vvce.ac.in.
3: ಕಸ್ತೂರಿ ಮಾತ್ರೆ
4: ವಾರಕ್ಕೊಂದು.
3: ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ.
4: ಕಸ್ತೂರಿ ಮಾತ್ರೆ
3: ನಗೆ ಜಾತ್ರೆ
1: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10.
4: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6
5: ನಗುವೆನ್ನು ನಗಿಸುತ್ತ ನಿನ್ನನು
3: ನಗೆ ಜಾತ್ರೆಗೆ ಬನ್ನಿ,
4: ಕಸ್ತೂರಿ ಮಾತ್ರೆ ತಿನ್ನಿ,
1: ನಾಕರಿಗೆ ಜೈ ಎನ್ನಿ.

FM 100.6 ಇದು ಆಕಾಶವಾಣಿ ಮೈಸೂರು. ಸಮಯ 7:02. ಇನ್ನು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೆಲವು ಪ್ರಕಟಣೆಗಳು. 7:05 ಸರಿಯಾಗಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ವಾಣಿಜ್ಯ
2: ಕಷ್ಟದೊಳನ್ನವ ದುಡಿವ ನೆತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
3: ಮನುಷ್ಯ ಕುಲದ ಅನ್ನದ ಬಟ್ಟಲು.
4: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
5: ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
6: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
7: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ,
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ,
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್.
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.
2: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
3: ನಮ್ಮ ಆಹಾರದ ಒಂದಂಶ,
2: ನಮ್ಮ ಸಮಯದ ಒಂದಂಶ,
3: ನಮ್ಮ ಆದಾಯದ ಒಂದಂಶ,
2: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
3: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಧಾರವಾಡ, ಹಾವೇರಿ ಹಾಗೂ ಬೆಳಗಾವಿ ಜಿಲ್ಲೆಗಳ ಪ್ರಕೃತಿ ವಿಕೋಪ ನಿರ್ವಹಣೆ ವರದಿ ಶೀಘ್ರ ಸಲ್ಲಿಕೆ. ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಫೌಂಡೇಶನ್ನಿಂದ ವಿಜಯಪುರ ಜಿಲ್ಲೆ ಕೋಟ್ಯಾಳ ಗ್ರಾಮದ ಸರ್ಕಾರಿ ಶಾಲೆ ನವೀಕರಣ. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗಾಗಿ ಕಳೆದ 6 ವರ್ಷಗಳಲ್ಲಿ 24,000 ಕೋಟಿ ರೂಪಾಯಿ ವೆಚ್ಚ. ಶಾಂತಿಯುತ ವಿಶ್ವಕ್ಕಾಗಿ ಸಹಕಾರಿ ಸಂಸ್ಥೆಗಳು ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಸಹಕಾರಿ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಧಾರವಾಡ, ಹಾವೇರಿ ಹಾಗೂ ಬೆಳಗಾವಿ ಜಿಲ್ಲೆಗಳಲ್ಲಿ ಪ್ರಕೃತಿ ವಿಕೋಪ ನಿರ್ವಹಣಾ ಪ್ರಗತಿ ಪರಿಶೀಲನೆ ನಡೆಸಲಾಗಿದ್ದು ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದು ಧಾರವಾಡ ಹಾಗೂ ಹಾವೇರಿ ಜಿಲ್ಲೆಗಳ ಬರ ಮತ್ತು ನೆರೆ ನಿರ್ವಹಣೆ ತಾತ್ಕಾಲಿಕ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಪ್ರಕೃತಿ ವಿಕೋಪ ನಿರ್ವಹಣೆ ಕಾರ್ಯ ಪರಿಶೀಲಿಸಿ ಮಾತನಾಡಿದರು. ಮುಂಗಾರು ಮಳೆ ಕೊರತೆಯಿಂದ ರಾಜ್ಯದ ಪ್ರಮುಖ ಜಲಾಶಯಗಳಲ್ಲಿ ನೀರಿನ ಸಂಗ್ರಹ ಮಟ್ಟ ಕುಸಿದಿದೆ. ಹಿತಮಿತವಾಗಿ ನೀರನ್ನು ಬಳಸಬೇಕಿದೆ. ಮುಂಬರುವ 2 ತಿಂಗಳಿಗೆ ಸಾಕಾಗುವಷ್ಟು ಡೆಡ್ ಸ್ಟೋರೇಜ್ ಇದೆ ಎಂದರು. ರಾಜ್ಯದ ಬರ ಪರಿಸ್ಥಿತಿ ನಿರ್ವಹಣೆ ಹಾಗೂ ಬೆಳೆಹಾನಿ ಪರಿಹಾರಕ್ಕಾಗಿ 10,000 ಕೋಟಿ ರೂಪಾಯಿ ಮೀಸಲಿಡುವಂತೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ವಿಶೇಷ ಕಾರ್ಯಪಡೆ ರಚನೆ, ಜಾನುವಾರು ರಕ್ಷಣೆಗೆ ಗೋಶಾಲೆ ಸ್ಥಾಪಿಸಬೇಕು ಎಂದರು. ಮಳೆಯ ಅಭಾವದ ಕುರಿತು ಚರ್ಚಿಸಲು ವಿಧಾನಮಂಡಲ ಅಧಿವೇಶನ ಕರೆಯುವಂತೆ ಅವರು ಒತ್ತಾಯಿಸಿದರು. ಕೃಷಿ ವಿದ್ಯುತ್ ಸಹಾಯಧನ 22,000 ಕೋಟಿ ರೂಪಾಯಿ ವರ್ಷವೊಂದಕ್ಕೆ ರಾಜ್ಯ ಸರ್ಕಾರ ನೀಡುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಅವರು ಇಂಧನ ಇಲಾಖೆ ಅಧಿಕಾರಿಗಳ ಸಭೆ ನಡೆಸಿದರು. ಫೀಡರ್ ಸೋಲಾರೈಸೇಷನ್, ಇಂಧನ ದಕ್ಷ ಪಂಪ್ಸೆಟ್ಗಳ ಬಳಕೆ ಹಾಗೂ ವಿದ್ಯುತ್ ಬೇಡಿಕೆ ನಿರ್ವಹಣೆ ಕಾರ್ಯಕ್ರಮಗಳನ್ನು ವೇಗಗೊಳಿಸಬೇಕು ಎಂದು ಅಧಿಕಾರಿಗಳಿಗೆ ಅವರು ಸೂಚಿಸಿದರು. 2035ಕ್ಕೆ ಗರಿಷ್ಠ ವಿದ್ಯುತ್ ಬೇಡಿಕೆ 38 ಗಿಗಾವ್ಯಾಟ್ ತಲುಪುವ ನಿರೀಕ್ಷೆ ಇದೆ. ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಯೋಜನೆ ಹಾಗೂ ಹಣಕಾಸು ನಕ್ಷೆ ರೂಪಿಸುವಂತೆ ಆದೇಶಿಸಿದರು. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಕಳೆದ 6 ವರ್ಷಗಳಲ್ಲಿ 24,000 ಕೋಟಿ ರೂಪಾಯಿ ಅಭಿವೃದ್ಧಿಗಾಗಿ ಬಳಸಿಕೊಂಡಿದೆ ಎಂದು ಮಂಡಳಿ ಕಾರ್ಯದರ್ಶಿ ನಲಿನ್ ಅತುಲ್ ತಿಳಿಸಿದ್ದಾರೆ. ಕಲಬುರಗಿಯ ನಾಗನಹಳ್ಳಿಯಲ್ಲಿ ಅಭಿಯಂತರಿಗಾಗಿ 2 ದಿನಗಳ ತಾಂತ್ರಿಕ ತರಬೇತಿ ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಕೈಗಾರಿಕಾ ನೀತಿ ಅನುಮೋದಿತವಾಗಿದೆ. ಕಳೆದ 3 ವರ್ಷಗಳಲ್ಲಿ ಕಲ್ಯಾಣ ಕರ್ನಾಟಕದ ಮೂಲಸೌಕರ್ಯ ಅಭಿವೃದ್ಧಿಗೆ 5,000 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ ಎಂದರು. ರಾಜ್ಯದ ನಗರ ಸ್ಥಳೀಯ ಸ್ವಯಂ ಆಡಳಿತ ಸಂಸ್ಥೆಗಳ ಚುನಾವಣೆಯನ್ನು ಆಗಸ್ಟ್ ತಿಂಗಳ ಒಳಗೆ ನಡೆಸುವಂತೆ ಸರ್ವೋಚ್ಚ ನ್ಯಾಯಾಲಯ ಆದೇಶಿಸಿದೆ. ಸರ್ಕಾರ ಆದೇಶವನ್ನು ಪಾಲಿಸಲಿದೆ ಎಂದು ನಗರಾಭಿವೃದ್ಧಿ ಖಾತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ದಾವಣಗೆರೆಯಲ್ಲಿ ತಿಳಿಸಿದ್ದಾರೆ. ವಿಜಯಪುರ ಜಿಲ್ಲೆ ತಿಕೋಟಾ ತಾಲೂಕು ಕೋಟ್ಯಾಳ ಗ್ರಾಮದ ಸರ್ಕಾರಿ ಶಾಲೆಯ ನೂತನ ಕಟ್ಟಡವನ್ನು

0: ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಫೌಂಡೇಶನ್ನಿನ ಸಾಮಾಜಿಕ ಹೊಣೆಗಾರಿಕೆ ನಿಧಿಯಡಿ 3,25,00,000 ರೂಪಾಯಿ ವೆಚ್ಚದಲ್ಲಿ ಆಧುನೀಕರಿಸಲಾಗಿದೆ ಎಂದು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ನಾವೀನ್ಯತೆ ಹಾಗೂ ಚಟುವಟಿಕೆ ಆಧಾರಿತ ಕಲಿಕೆ ಪ್ರೋತ್ಸಾಹಿಸುವ ಸ್ಟೇಮ್ ಲ್ಯಾಬ್ ನಲಿಕಲಿ ಕೊಠಡಿಗಳನ್ನು ವಿಶೇಷವಾಗಿ ರೂಪಿಸಲಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದ್ದಾರೆ. 10ನೇ ಮೈಸೂರು ಸಾಹಿತ್ಯ ಸಂಭ್ರಮ ಇಂದಿನಿಂದ 2 ದಿನಗಳ ಕಾಲ ನಡೆಯಲಿದೆ. ಮೈಸೂರು ಲಿಟರರಿ ಫೋರಂ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಮೈಸೂರು ಬುಕ್ ಕ್ಲಬ್ಸ್ ಚಾರಿಟೇಬಲ್ ಟ್ರಸ್ಟ್ ಮೈಸೂರು ಸಾಹಿತ್ಯ ಸಂಭ್ರಮವನ್ನು ಆಯೋಜಿಸಿದ್ದು, ಇಂದು ಬೆಳಗ್ಗೆ 10 ಗಂಟೆಗೆ ರಾಜಮಾತೆ ಪ್ರಮೋದಾದೇವಿ ಒಡೆಯರ್ ಉದ್ಘಾಟಿಸಲಿದ್ದಾರೆ. ಮೈಸೂರು ಸಾಹಿತ್ಯ ಸಂಭ್ರಮದ ನಿರ್ದೇಶಕಿ ಶುಭಾ ಸಂಜಯ್ ಅರಸ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ನಾವು ಮೈಸೂರಿನಲ್ಲಿ ಇಂದು ಶನಿವಾರ ಮತ್ತು ನಾಳೆ ಭಾನುವಾರ ಮೈಸೂರು ಸಾಹಿತ್ಯ ಸಂಭ್ರಮ ಮೈಸೂರು ಲಿಟರೇಚರ್ ಫೆಸ್ಟಿವಲ್ ನ ನಡೆಸ್ತಾ ಇದ್ದೀವಿ. ಭಾನುವಾರ ಸಾಯಂಕಾಲ 6:30 ತನಕ ಸತತವಾಗಿ ನಡೆಯೋ ಈ ಕಾರ್ಯಕ್ರಮಗಳಲ್ಲಿ ಹಲವಾರು ಗೋಷ್ಠಿಗಳು ಪ್ಯಾನೆಲ್ ಡಿಸ್ಕಷನ್ಗಳು ನಡೀತಾ ಇರುತ್ತೆ. ದಶಕದ ಸಂಭ್ರಮಕ್ಕೆ ಬರಹದ ಬಾಗಿನ ಅಂತ ನಮ್ಮದೇ ಆದ ಒಂದು ವೈವಿಧ್ಯಮಯವಾದ ಪುಸ್ತಕದ ಬಿಡುಗಡೆ ಜೊತೆಗೆ ಹಲವಾರು ಪುಸ್ತಕಗಳ ಬಿಡುಗಡೆಯನ್ನ ಸಂಸದರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ನಡೆಸಿಕೊಡ್ತಾರೆ. ಜೊತೆಗೆ ಸಂಸದರಾದ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು ನಮ್ಮ ಜೊತೆ ಇರ್ತಾರೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಶಾಂತಿಯುತ ವಿಶ್ವಕ್ಕಾಗಿ ಸಹಕಾರಿ ಸಂಸ್ಥೆಗಳು ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಸಹಕಾರಿ ದಿನಾಚರಣೆ. ಸುಸ್ಥಿರ ಅಭಿವೃದ್ಧಿಗೆ ಸಹಕಾರಿ ಕ್ಷೇತ್ರದ ಕೊಡುಗೆ ಸ್ಮರಿಸುವ ಹಾಗೂ ಸಹಕಾರಿ ಚಳವಳಿ ಬಲಪಡಿಸಲು ವಿಶ್ವಸಂಸ್ಥೆ ಈ ದಿನಾಚರಣೆ ಘೋಷಿಸಿದೆ. ಸಹಕಾರ ಸಂಘಗಳ ನಿವೃತ್ತ ಅಪರ ನಿಬಂಧಕಿ ಡಾ ಹನುಮಾಕ್ಷಿ ಗೋಗಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
5: ಜುಲೈ 1ನೇ ಶನಿವಾರ ವಿಶ್ವಾದ್ಯಂತ ಸಹಕಾರ ಕ್ಷೇತ್ರದ ಸಾಧನೆಗಳನ್ನು ಸ್ಮರಿಸಲಾಗುತ್ತದೆ. ಈ ವರ್ಷ ಕೋಆಪರೇಟಿವ್ಸ್ ಫಾರ್ ಎ ಪೀಸ್ಫುಲ್ ವರ್ಲ್ಡ್ ಎಂಬ ಘೋಷವಾಕ್ಯದಡಿ ಸಹಕಾರ ಕ್ಷೇತ್ರ ಸಾಮಾಜಿಕ ಸಾಮರಸ್ಯ, ಆರ್ಥಿಕ ಸಹಭಾಗಿತ್ವ ಮತ್ತು ಪ್ರಜಾಸತ್ತಾತ್ಮಕ ಮೌಲ್ಯಗಳ ಅನುಸರಣೆಯ ಸೇತುವೆಯಾಗಿ ಪ್ರಸಕ್ತ ಇಸ್ರೇಲ್ ಅಮೆರಿಕ ಇರಾಕ್ ಯುದ್ಧದಿಂದಾಗಿ ಉದ್ಭವಿಸಿದ ಸಾಮಾಜಿಕ ವಿಪ್ಲವ ಮತ್ತು ಆರ್ಥಿಕ ಹಿನ್ನಡೆಯನ್ನು ಸಮತೂಗಿಸುವ ಆಶಾಕಿರಣವಾಗಲಿ. ಈ ಹಿಂದೆಯೂ ಜಾಗತಿಕ ಆರ್ಥಿಕ ಹಿನ್ನಡೆಯ ಸಂದರ್ಭದಲ್ಲಿ ಸಹಕಾರ ಸಂಘಗಳು ತಮ್ಮ ಆರ್ಥಿಕ ಸಬಲತೆ ಮತ್ತು ಸದೃಢತೆಯನ್ನು ಕಾಯ್ದುಕೊಂಡು ಸದಸ್ಯರ ಸರ್ವಾಂಗೀಣ ಅಭಿವೃದ್ಧಿಗೆ ಕೊಡುಗೆ ನೀಡಿದ್ದನ್ನ ಸ್ಮರಿಸಲೇಬೇಕು. ದೀನರು, ದುರ್ಬಲರು ಮತ್ತು ಮಹಿಳೆಯರ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಅದು ಯಶಸ್ಸನ್ನ ಕಾಣಲೇಬೇಕಿದೆ.
0: ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಸರಾಸರಿ 25 ಹೊಸ HIV ಸೋಂಕಿತರು ಪ್ರತಿ ತಿಂಗಳು ಪತ್ತೆಯಾಗುತ್ತಿದ್ದಾರೆ. ವಿಶೇಷ ಜನಜಾಗೃತಿ ಜಾಥಾ ಹಾಗೂ ಅರಿವು ಕಾರ್ಯಕ್ರಮ ಆಯೋಜಿಸಲಾಗುತ್ತಿದೆ ಎಂದು ಜಿಲ್ಲಾ ಏಡ್ಸ್ ನಿಯಂತ್ರಣಾಧಿಕಾರಿ ಡಾ ಸಿಒ ಸುಧಾ ತಿಳಿಸಿದ್ದಾರೆ. ಕ್ಷಯರೋಗ ನಿಯಂತ್ರಣ ಕೇಂದ್ರದಲ್ಲಿ HIV ಹಾಗೂ ಏಡ್ಸ್ ನಿಯಂತ್ರಣ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು ಈ ಮಾಹಿತಿ ನೀಡಿದರು. ಕೆಎಸ್ಆಪ್ಸ್ ಉಪನಿರ್ದೇಶಕಿ ಡಾ ಗೀತಾ ಮಕ್ಕಣ್ಣವರ್ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, 2030 ವೇಳೆಗೆ HIV ಮುಕ್ತ ಸಮಾಜ ನಿರ್ಮಾಣಕ್ಕೆ ಜನಸಹಕಾರ ಅಗತ್ಯ ಎಂದರು. ಇಂದು ಸ್ವಾಮಿ ವಿವೇಕಾನಂದರ ಪುಣ್ಯತಿಥಿ. ಜುಲೈ 4, 1902 ಪಶ್ಚಿಮ ಬಂಗಾಳದ ಬೇಲೂರು ಮಠದಲ್ಲಿ ಅವರು ತಮ್ಮ 39ನೇ ವಯಸ್ಸಿನಲ್ಲಿ ನಿಧನರಾದರು. 1893 ಚಿಕಾಗೋದಲ್ಲಿ ನಡೆದ ಧರ್ಮ ಸಂಸತ್ತಿನಲ್ಲಿ ಅವರು ಮಾಡಿದ ಐತಿಹಾಸಿಕ ಭಾಷಣ ಆಧ್ಯಾತ್ಮ, ಯುವಜನ ಸಬಲೀಕರಣ ಹಾಗೂ ರಾಷ್ಟೀಯ ಮೌಲ್ಯಗಳ ಮೂಲಕ ಅವರ ವ್ಯಕ್ತಿತ್ವವನ್ನು ಸ್ಮರಣೀಯವಾಗಿಸಿವೆ. ಭಾರತದ ಹೆಮ್ಮೆಯ ತ್ರಿವರ್ಣ ಧ್ವಜ ವಿನ್ಯಾಸಕ ಹಾಗೂ ಸ್ವಾತಂತ್ರ್ಯ ಸೇನಾನಿ ಪಿಂಗಳಿ ವೆಂಕಯ್ಯ ಅವರ ಪುಣ್ಯತಿಥಿ ಇಂದು. 1963 ಜುಲೈ 4 ಅವರು ನಿಧನರಾದರು. ಅವರ ಕೊಡುಗೆಗಳನ್ನು ಸ್ಮರಿಸಿ ಶ್ರದ್ದಾಸುಮನ ಅರ್ಪಿಸಲಾಗುತ್ತಿದೆ. ಧಾರವಾಡ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ವಿಕಸಿತ ಭಾರತ ಗ್ಯಾರಂಟಿ

0: ಫಾರ್ ರೋಜ್ಗಾರ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಯೋಜನೆಯ ತರಬೇತಿ ಕಾರ್ಯಾಗಾರಕ್ಕೆ ಜಿಲ್ಲಾ ಪಂಚಾಯಿತಿ ಸಿಇಒ ಭುವನೇಶ್ ಪಾಟೀಲ್ ಚಾಲನೆ ನೀಡಿದರು. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಕಳೆದ 2002ರವರೆಗೆ 7 ಬಾರಿ ನಡೆದಿದೆ. 5 ವರ್ಷಗಳಿಗೊಮ್ಮೆ ನಡೆಯಬೇಕಾದ ಎಸ್ಐಆರ್ ಪ್ರಕ್ರಿಯೆ ಈಗ ದೇಶಾದ್ಯಂತ ಆಯೋಜನೆಯಾಗಿದೆ ಎಂದು ಗದಗ್ ಹಾವೇರಿ ಲೋಕಸಭಾ ಕ್ಷೇತ್ರದ ಸಂಸದ ಬಸವರಾಜ ಬೊಮ್ಮಾಯಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಕಾನೂನುಬದ್ದ ಹಾಗೂ ಸಂವಿಧಾನಬದ್ದ ಪ್ರಕ್ರಿಯೆಯಾಗಿದ್ದು ಜನ ಸಹಕರಿಸುವಂತೆ ಕೋರಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಹಾವೇರಿ ಜಿಲ್ಲೆಯ 8 ತಾಲೂಕುಗಳಲ್ಲಿ 7ನೇ ತಾರೀಖಿನಿಂದ 6 ಶಾಸಕರು ಜೊತೆಗೂಡಿ ವೈಯಕ್ತಿಕ ಖರ್ಚಿನಲ್ಲಿ ಮೋಡ ಬಿತ್ತನೆ ಕೈಗೊಳ್ಳಲಿದ್ದಾರೆ ಎಂದು ರಾಣಿಬೆನ್ನೂರು ಶಾಸಕ ಪ್ರಕಾಶ್ ಗೋಳಿವಾಡ ತಿಳಿಸಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಜನಜಾಗೃತಿ ಸೈಕಲ್ ಜಾಥಾಕ್ಕೆ ಬಾಗಲಕೋಟೆಯಲ್ಲಿ ರಾಜ್ಯ ಸ್ವೀಪ್ ನೋಡಲ್ ಅಧಿಕಾರಿ ಪಿಎಸ್ ವಸ್ತ್ರದ್ ಚಾಲನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಧಾರವಾಡ, ಹಾವೇರಿ ಹಾಗೂ ಬೆಳಗಾವಿ ಜಿಲ್ಲೆಗಳ ಪ್ರಕೃತಿ ವಿಕೋಪ ನಿರ್ವಹಣೆ ವರದಿ ಶೀಘ್ರ ಸಲ್ಲಿಕೆ. ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಫೌಂಡೇಶನ್ನಿಂದ ವಿಜಯಪುರ ಜಿಲ್ಲೆ ಕೋಟ್ಯಾಳ ಗ್ರಾಮದ ಸರ್ಕಾರಿ ಶಾಲೆ ನವೀಕರಣ. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗಾಗಿ ಕಳೆದ 6 ವರ್ಷಗಳಲ್ಲಿ 24,000 ಕೋಟಿ ರೂಪಾಯಿ ವೆಚ್ಚ. ಶಾಂತಿಯುತ ವಿಶ್ವಕ್ಕಾಗಿ ಸಹಕಾರಿ ಸಂಸ್ಥೆಗಳು ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಸಹಕಾರಿ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಸಮಯ 7:15:35. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಈಗ ಭಾವಗೀತೆಗಳ ಕಾರ್ಯಕ್ರಮ. ರಮೇಶ್ ಚಂದ್ರ ಅವರು ಹಾಡಿರುವ ಕೆಲವು ಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ ಎಂಎನ್ ವ್ಯಾಸರಾವ್ ಅವರು ರಚಿಸಿರುವ ಕವಿತೆ ಹೋಗು ಮನಸೇ ಹೋಗು, ನಲ್ಲೇ ಇರುವಲ್ಲಿಗೆ ಹೋಗು.

ಕಾರ್ಯಕ್ರಮದ ಕಡೆಯದಾಗಿ ಕೇಳಿ ಚನ್ನವೀರ ಕಣವಿಯವರ ರಚನೆ ಸಣ್ಣ ಮನೆಯನ್ನು ತುಂಬಿ ನುಣ್ಣಗಿನ ದನಿಯಲ್ಲಿ ಬಣ್ಣವೇರಿದ ಹೆಣ್ಣು ಹಾಡುತಿಗಳು.

0: ಇದುವರೆಗೆ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ರಮೇಶ್ ಚಂದ್ರ ಅವರು ಹಾಡಿದ ಕೆಲವು ಕವಿತೆಗಳನ್ನು ಕೇಳಿದಿರಿ. ಸಮಯ 7:30 FM 100.6 ಇದು ಆಕಾಶವಾಣಿ ಮೈಸೂರು. ಈಗ ಸೇವಾವಾಹಿನಿ.
1: ನಿಮ್ಮ ಕನಸಿನ ಐಟಿ ಕರಿಯರ್ಗೆ ಸರಿಯಾದ ಎಂಸಿಎ ಪ್ರೋಗ್ರಾಂ ಹುಡುಕ್ತಾ ಇದೀರಾ?
2: ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ ಎಂಸಿಎ ಪ್ರೋಗ್ರಾಂ, ಅನ್ ಅಟಾನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು ವಿಟಿಯು.
1: ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ ಗೆ ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಇಂದೇ ಭೇಟ್ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ ಥರ್ಡ್ ಸ್ಟೇಜ್ ಮೈಸೂರು, ಆರ್ ವಿಸಿಟ್ vvce.ac.in.
0: ಸೇವಾವಾಹಿನಿಯಲ್ಲಿ ಕೆಲವು ಪ್ರಕಟಣೆಗಳು. ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಎನ್ಆರ್ ಮೊಹಲ್ಲಾ ಮೈಸೂರು, ಇಲ್ಲಿ 2026-27 ಸಾಲಿನ ವಿವಿಧ ವೃತ್ತಿಗಳ ಖಾಲಿ ಸ್ಥಾನಗಳಿಗೆ ಎಸ್ಎಸ್ಎಲ್ಸಿ ಉತ್ತೀರ್ಣರಾದ ಅಭ್ಯರ್ಥಿಗಳಿಗೆ ಹಾಗೂ 8ನೇ ತರಗತಿ ಪಾಸಾದವರಿಗೆ ವೆಲ್ಡರ್ ವೃತ್ತಿಗೆ ಮಾತ್ರ ಮೆರಿಟ್ ಆಧಾರದಲ್ಲಿ ಪ್ರಾಚಾರ್ಯರ ಹಂತದಲ್ಲಿಯೇ ಆಫ್ಲೈನ್ ಮೂಲಕ ಆಗಸ್ಟ್ 31 ಅರ್ಜಿ ಸಲ್ಲಿಸಲು ಕಾಲಾವಕಾಶವನ್ನು ಒದಗಿಸಲಾಗಿದ್ದು, ಅಭ್ಯರ್ಥಿಗಳಿಗೆ ಮೆರಿಟ್ ಆಧಾರದಲ್ಲಿ ಆಗಸ್ಟ್ 31 ಪ್ರವೇಶಾತಿಯನ್ನು ನೀಡಲಾಗುತ್ತದೆ. ಅರ್ಹ ಅಭ್ಯರ್ಥಿಗಳು ಅರ್ಜಿ ಜೊತೆ ಎಸ್ಎಸ್ಎಲ್ಸಿ ದೃಢೀಕೃತ ಅಂಕಪಟ್ಟಿ, 2 ಜೆರಾಕ್ಸ್ ಪ್ರತಿಗಳೊಂದಿಗೆ 5 ವರ್ಷಗಳ ವ್ಯಾಸಂಗ ಪ್ರಮಾಣಪತ್ರ, ಬಿಇಒ ಸಹಿಯೊಂದಿಗೆ ಹಾಗೂ 2 ಜೆರಾಕ್ಸ್ ಪ್ರತಿಗಳೊಂದಿಗೆ ಜಾತಿ ಪ್ರಮಾಣಪತ್ರ ಹಾಗೂ ಆದಾಯ ಪ್ರಮಾಣಪತ್ರ, ಆಧಾರ್ ಜೆರಾಕ್ಸ್ ಪ್ರತಿ, ಇತ್ತೀಚಿನ 3 ಭಾವಚಿತ್ರಗಳು, ಮೂಲ ವರ್ಗಾವಣೆ ಪ್ರಮಾಣಪತ್ರ ಅಂದರೆ ಟಿಸಿ, ಪ್ರವೇಶ ಶುಲ್ಕ 1200 ರೂಪಾಯಿಗಳು ಮತ್ತು ದಾಖಲಾತಿ ಪರಿಶೀಲನಾ ಶುಲ್ಕವಾಗಿ 50 ರೂಪಾಯಿಗಳನ್ನು ಸಲ್ಲಿಸಬೇಕಾಗುತ್ತದೆ. ಮಹಿಳಾ ಅಭ್ಯರ್ಥಿಗಳಿಗೆ ಉಚಿತ ಪ್ರವೇಶವಿದ್ದು ಪ್ರವೇಶ ಶುಲ್ಕದಲ್ಲಿ ವಿನಾಯಿತಿ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಎನ್ಆರ್ ಮೊಹಲ್ಲಾ ಮೈಸೂರು ಇವರನ್ನು ನೇರವಾಗಿ ಅಥವಾ ದೂರವಾಣಿ ಸಂಖ್ಯೆ 08212849856 ಮತ್ತೊಮ್ಮೆ ಕೇಳಿ 08212849856 ಈ ಮೂಲಕ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯದ ವತಿಯಿಂದ 2026-27 ಸಾಲಿನಲ್ಲಿ ವಿಕಲಚೇತನರ ಸಬಲೀಕರಣಕ್ಕಾಗಿ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವ್ಯಕ್ತಿ ಮತ್ತು ಸಂಸ್ಥೆಗಳಿಗೆ ರಾಷ್ಟ ಪ್ರಶಸ್ತಿ ನೀಡಲು ಅರ್ಜಿಗಳನ್ನು ಕರೆಯಲಾಗಿದೆ. ಅರ್ಜಿಯನ್ನು ಸಲ್ಲಿಸಲು ಇಚ್ಛಿಸುವವರು ಜಿಲ್ಲಾ ಅಂಗವಿಕಲರ ಕಲ್ಯಾಣ ಅಧಿಕಾರಿಗಳ ಕಚೇರಿ, ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಜಿಲ್ಲಾ ಕಚೇರಿ ಪುಲಕೇಶಿ ರಸ್ತೆ ತಿಲಕ್ ನಗರ ಮೈಸೂರು, ಇಲ್ಲಿಂದ ಅರ್ಜಿ ಪಡೆದು ಆಂಗ್ಲ ಭಾಷೆಯಲ್ಲಿ ಭರ್ತಿ ಮಾಡಿದ ಅರ್ಜಿಗಳನ್ನು ಈ ತಿಂಗಳ 31 ಒಳಗಾಗಿ ಸಲ್ಲಿಸಲು ತಿಳಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿ, ಜಿಲ್ಲಾ ಕಚೇರಿ ಪುಲಕೇಶಿ ರಸ್ತೆ ತಿಲಕ್ ನಗರ ಮೈಸೂರು ಇವರನ್ನು ಕಚೇರಿ ವೇಳೆಯಲ್ಲಿ ಅಥವಾ ದೂರವಾಣಿ ಸಂಖ್ಯೆ 08212849111 ಮತ್ತೊಮ್ಮೆ ಕೇಳಿ 08212849111 ಈ ಮೂಲಕ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು.

ಸೇವಾವಾಹಿನಿಯಲ್ಲಿ ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮೈಸೂರು, ಸಮಯ 7:34 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
1: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
0: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
1: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
0: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಇಂದು ರಾಜಸ್ಥಾನ ಮತ್ತು ಗುಜರಾತ್ಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ, ವಿವಿಧ ಯೋಜನೆಗಳಿಗೆ ಚಾಲನೆ. ಹರ್ಮು ಜಲಸಂಧಿ ಮಾರ್ಗ ನಿರ್ಬಂಧವಿದ್ದಾಗಲೂ ಭಾರತ ಇಂಧನ ಕೊರತೆ ಎದುರಿಸಿಲ್ಲ, ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ. ಯಾತ್ರೆಯ ಮೊದಲ ದಿನ ಅಮರನಾಥ ದೇಗುಲದಲ್ಲಿ 12,000 ಹೆಚ್ಚು ಭಕ್ತರಿಂದ ಪ್ರಾರ್ಥನೆ. ಫಿಫಾ ವಿಶ್ವಕಪ್ ಫುಟ್ಬಾಲ್: 4-2 ಅಂತರದಿಂದ ಆಸ್ಟ್ರೇಲಿಯಾ ಮಣಿಸಿದ ಈಜಿಪ್ಟ್ಗೆ ಐತಿಹಾಸಿಕ ನಾಕೌಟ್ ಹಂತದ ಗೆಲುವು. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ರಾಜಸ್ಥಾನ ಮತ್ತು ಗುಜರಾತ್ಗೆ ಭೇಟಿ ನೀಡಲಿದ್ದಾರೆ. ರಾಜಸ್ಥಾನದ ಪ್ರವಾಸದ ವೇಳೆ ಅವರು ಜೋಧ್ಪುರ ವಿಮಾನ ನಿಲ್ದಾಣದ ನೂತನ ಟರ್ಮಿನಲ್ ಅನ್ನು ಉದ್ಘಾಟನೆ ಮಾಡಲಿದ್ದಾರೆ. 480 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಈ ಯೋಜನೆಯು ವಾರ್ಷಿಕ 20,00,000 ಪ್ರಯಾಣಿಕರನ್ನು ನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಈ ಸಂದರ್ಭದಲ್ಲಿ ಜೋಧ್ಪುರದಲ್ಲಿ ಪರಿಷ್ಕೃತ ಉಡಾನ್ ಯೋಜನೆಗೆ ಅವರು ಚಾಲನೆ ನೀಡಲಿದ್ದಾರೆ. ಬಾಲೋತ್ರದಲ್ಲಿ ಸುಮಾರು 1.06 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳನ್ನು ಪ್ರಧಾನಿಯವರು ಲೋಕಾರ್ಪಣೆಗೊಳಿಸಲಿದ್ದಾರೆ. ಈ ಯೋಜನೆಗಳು ಪೆಟ್ರೋಕೆಮಿಕಲ್ಸ್, ನಗರ ಸಾರಿಗೆ, ರೈಲ್ವೆ, ರಸ್ತೆ, ನವೀಕರಿಸಬಹುದಾದಂತಹ ಇಂಧನ ಮತ್ತು ವಿದ್ಯುತ್ ಪ್ರಸರಣ ಸೇರಿದಂತೆ ಹಲವು ಕ್ಷೇತ್ರಗಳನ್ನು ಒಳಗೊಂಡಿವೆ. ಬಾಲೋತ್ರದ ಪಚ್ಚಾದ್ರಾದಲ್ಲಿ ದೇಶದ ಮೊದಲ ಗ್ರೀನ್ಫೀಲ್ಡ್ ಸಮಗ್ರ ತೈಲ ಸಂಸ್ಕರಣ ಮತ್ತು ಪೆಟ್ರೋಕೆಮಿಕಲ್ ಸಂಕೀರ್ಣವನ್ನು ಅವರು ರಾಷ್ಟಕ್ಕೆ ಸಮರ್ಪಣೆ ಮಾಡಲಿದ್ದಾರೆ. ಇದೇ ವೇಳೆ 13,000 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ಜೈಪುರ ಮೆಟ್ರೋ ರೈಲು ಯೋಜನೆಯ ಎರಡನೇ ಹಂತಕ್ಕೆ ಅವರು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಜೊತೆಗೆ ರಾಜಸ್ಥಾನ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ನೇಮಕಗೊಂಡಿರುವ ಸುಮಾರು 54,000 ಯುವಕರಿಗೆ ನೇಮಕಾತಿ ಪತ್ರಗಳನ್ನು ಪ್ರಧಾನಿಯವರು ವಿತರಣೆ ಮಾಡಲಿದ್ದಾರೆ. ಗುಜರಾತ್ಗೆ ಇಂದು ಸಂಜೆ ಭೇಟಿ ನೀಡಲಿರುವ ಪ್ರಧಾನಿ ನರೇಂದ್ರ ಮೋದಿಯವರು ಸಾನಂದ್ನಲ್ಲಿ 7,500 ಕೋಟಿ ರೂಪಾಯಿಯ ಒಟ್ಟು ಹೂಡಿಕೆಯಲ್ಲಿ ಅಭಿವೃದ್ದಿಗೊಂಡಿರುವಂತಹ ಸಿಜಿ ಸೆಮಿ ಸಂಸ್ಥೆಯ ಸೆಮಿಕಂಡಕ್ಟರ್ ಘಟಕವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಇರಾನ್ ಅಮೆರಿಕ ನಡುವಿನ ಸಂಘರ್ಷದ ವೇಳೆ ಹರ್ಮು ಜಲಸಂಧಿ ಮಾರ್ಗದಲ್ಲಿ ಸರಕು ಸಾಗಣೆ ಸ್ಥಗಿತಗೊಂಡಿದ್ದರೂ ದೇಶದಲ್ಲಿ ಇಂಧನ ಕೊರತೆಯಾಗದಂತೆ ಭಾರತ ಪರಿಸ್ಥಿತಿಯನ್ನು ಎದುರಿಸಿತು ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು, ಭಾರತ ತನ್ನ ಇಂಧನ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸಲು ಹೆಚ್ಚುವರಿ ಸಾಮರ್ಥ್ಯಗಳನ್ನು ನಿರ್ಮಿಸುತ್ತದೆ. ಜಗತ್ತು ಇಂಧನ ಬಿಕ್ಕಟ್ಟು ಎದುರಿಸುತ್ತಿದ್ದರೂ ಪೂರೈಕೆ ಸರಪಳಿಗಳನ್ನು ಅಡ್ಡಿಪಡಿಸಿದರೂ ಸಹ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತವು ಇಂಧನ ಗ್ರಾಹಕರನ್ನು ಯಾವುದೇ ನಕಾರಾತ್ಮಕ ಪರಿಣಾಮಗಳಿಂದ ರಕ್ಷಿಸಿದೆ ಎಂದು ಅವರು ಹೇಳಿದ್ದಾರೆ. ಭಾರತ ಕಚ್ಚಾ ತೈಲದ 85%ಕ್ಕಿಂತ ಹೆಚ್ಚು ಆಮದು ಮಾಡಿಕೊಳ್ಳುತ್ತಿತ್ತು. 24 ಸಂಸ್ಕರಣಾಗಾರಗಳು, 47,000 ಕಿಲೋಮೀಟರ್ಗಳಿಗೂ ಹೆಚ್ಚು ತೈಲ ಮತ್ತು ಅನಿಲ ಪೈಪ್ಲೈನ್ಗಳು ಮತ್ತು ಪ್ರತಿದಿನ ಸುಮಾರು 8 ಕೋಟಿ ಜನರಿಗೆ ಸೇವೆ ಸಲ್ಲಿಸುವ 100,00,000 ಹೆಚ್ಚು ಪೆಟ್ರೋಲ್ ಪಂಪ್ಗಳನ್ನು ಹೊಂದಿರುವ ದೇಶವಾಗಿ ಪರಿವರ್ತನೆಗೊಂಡಿದೆ ಎಂದು ಅವರು ಹೇಳಿದ್ದಾರೆ. ಯುದ್ದದ ಸಮಯದಲ್ಲಿ ಯಾವುದೇ ಹಡಗು ಹರ್ಮೋಜ್ನಿಂದ ಹೊರಗೆ ಹೋಗದಿದ್ದಾಗ 12 ಹೆಚ್ಚು ಭಾರತೀಯ ಎಲ್ಪಿಜಿ ಹಡಗುಗಳನ್ನು ಯಾವುದೇ ಸುಂಕವನ್ನು ಪಾವತಿಸದೆ ಹರ್ಮೋಜ್ನಿಂದ ಸದ್ದಿಲ್ಲದೆ ಸ್ಥಳಾಂತರಿಸಲಾಯಿತು ಎಂದು ಸಚಿವರು ಹೇಳಿದ್ದಾರೆ. ಕಾಶ್ಮೀರ ಕಣಿವೆಯಲ್ಲಿ ಅಮರನಾಥ ಯಾತ್ರೆಯ ಮೊದಲ ದಿನದಂದು ಒಟ್ಟು 12,168 ಭಕ್ತರು ಬಿಗಿ ಭದ್ರತೆ ನಡುವೆ ಪವಿತ್ರ ಅಮರನಾಥ ಗುಹಾಂತರ ದೇಗುಲಕ್ಕೆ ಭೇಟಿ ನೀಡಿದರು. ಸುರಕ್ಷತೆಯ ಹಿತದೃಷ್ಟಿಯಿಂದ ಯಾತ್ರಿಕರು ತಮ್ಮ ನೋಂದಾಯಿತ ದಿನಾಂಕಗಳನ್ನು ಮಾತ್ರ

0: ಪ್ರಯಾಣ ಸಭೆಯೆಂದು ಅಧಿಕಾರಿಗಳು ಸಲಹೆ ನೀಡಿದ್ದಾರೆ. ಈ ನಡುವೆ ಯಾತ್ರಿಕರ ಎರಡನೇ ಗುಂಪು ಬಾಲ್ಟನ್ ಮತ್ತು ನುನ್ವಾನ್ ಮೂಲ ಶಿಬಿರಗಳನ್ನು ತಲುಪಿದ್ದು ಇಂದು ಬೆಳಗಿನ ಜಾವ ಪವಿತ್ರ ಗುಹೆಯ ಕಡೆಗೆ ಪಾದಯಾತ್ರೆ ಕೈಗೊಂಡಿದ್ದಾರೆ. ಕಾನೂನು ವ್ಯವಹಾರಗಳ ಇಲಾಖೆ ಮತ್ತು ಕಾನೂನು ಹಾಗೂ ನ್ಯಾಯ ಸಚಿವಾಲಯದ ಶಾಸಕಾಂಗ ಇಲಾಖೆ ಜಂಟಿಯಾಗಿ ರಾಜಸ್ಥಾನದ ಮೌಂಟ್ ಅಬುವಿನಲ್ಲಿ ಇಂದಿನಿಂದ ಸುಧಾರಣಾ ಉತ್ಸವ ಮತ್ತು ಚಿಂತನಾ ಶಿಬಿರ 2026ರನ್ನು ಆಯೋಜನೆ ಮಾಡಿದೆ. ಸಚಿವಾಲಯದ ಪ್ರಮುಖ ಸಾಧನೆಗಳನ್ನು ಪರಿಶೀಲಿಸಲು, ಪ್ರಮುಖ ಕಾನೂನು ಮತ್ತು ಸಾಂಸ್ಥಿಕ ಸುಧಾರಣೆಗಳನ್ನು ಮನಗಾಣಿಸಲು ಮತ್ತು ವಿಕಸಿತ ಭಾರತ ಆಟ್ 2047ನ ದೂರದೃಷ್ಟಿಗೆ ಅನುಗುಣವಾಗಿ ಆಧುನಿಕ, ದಕ್ಷ ಮತ್ತು ನಾಗರಿಕ ಕೇಂದ್ರಿತ ಕಾನೂನು ವ್ಯವಸ್ಥೆಯನ್ನು ನಿರ್ಮಿಸುವ ಭವಿಷ್ಯದ ಮಾರ್ಗಸೂಚಿಯನ್ನು ಚರ್ಚಿಸಲು 2 ದಿನಗಳ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗುತ್ತಿದೆ ಎಂದು ಸಚಿವಾಲಯ ತಿಳಿಸಿದೆ. ಕಾನೂನು ಮತ್ತು ನ್ಯಾಯ ಸಚಿವರಾದಂತಹ ಅರ್ಜುನ್ ರಾಮ್ ಮೇಘವಾಲ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಕಾರ್ಯಕ್ರಮ ಕಾನೂನು ಆಡಳಿತ, ಪರ್ಯಾಯ ವಿವಾದ ಪರಿಹಾರ, ಶಾಸಕಾಂಗ ಸುಧಾರಣೆಗಳು, ಕೃತಕ ಬುದ್ದಿಮತ್ತೆ, ತಂತ್ರಜ್ಞಾನ ಸಕ್ರಿಯಗೊಳಿಸಿದ ಆಡಳಿತ, ಸಾಮರ್ಥ್ಯ ವೃದ್ಧಿ ಮತ್ತು ಆಡಳಿತಾತ್ಮಕ ಶ್ರೇಷ್ಠತೆಯ ಕುರಿತು ವಿಷಯಾಧಾರಿತ ಪ್ರಸ್ತುತಿಗಳನ್ನು ಒಳಗೊಂಡಿರುತ್ತದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕರ್ನಾಟಕ ರಾಜಧಾನಿ ಬೆಂಗಳೂರಿನಲ್ಲಿರುವಂತಹ ಐಟಿ ಕಂಪನಿಯೊಂದರ ಶಿಶು ವಿಹಾರದಲ್ಲಿ ದಾದಿಯರು ಚಿಕ್ಕ ಮಕ್ಕಳನ್ನು ಅಮಾನವಿಯಾಗಿ ನಡೆಸಿಕೊಂಡ ಘಟನೆಗೆ ವರದಿಗೆ ಸಂಬಂಧಪಟ್ಟಂತೆ ರಾಷ್ಟೀಯ ಮಾನವ ಹಕ್ಕುಗಳ ಆಯೋಗ ಕರ್ನಾಟಕದ ಮುಖ್ಯ ಕಾರ್ಯದರ್ಶಿ ಮತ್ತು ಪೊಲೀಸ್ ಮಹಾನಿರ್ದೇಶಕರಿಗೆ ನೋಟಿಸ್ ಜಾರಿ ಮಾಡಿದೆ. ಮಾಧ್ಯಮ ವರದಿಯನ್ನು ಸ್ವಯಂ ಪ್ರೇರಿತವಾಗಿ ಪರಿಗಣಿಸಿ 2 ವಾರಗಳಲ್ಲಿ ಈ ವಿಷಯದ ಬಗ್ಗೆ ವಿವರವಾದ ವರದಿಯನ್ನು ನೀಡುವಂತೆ ಸೂಚನೆ ನೀಡಿದೆ. ಸುದ್ದಿ ವರದಿಗಳ ವಿಷಯ ನಿಜವಾಗಿದ್ದರೆ ಅದು ಮಾನವ ಹಕ್ಕುಗಳ ಉಲ್ಲಂಘನೆಯ ಗಂಭೀರ ಸಮಸ್ಯೆಗಳನ್ನು ಹುಟ್ಟುಹಾಕುತ್ತದೆ ಎಂದು ಆಯೋಗ ತಿಳಿಸಿದೆ. ಕ್ಯಾಂಪಸ್ನಲ್ಲಿ ಕೆಲಸ ಮಾಡುವ ವೃತ್ತಿಪರರ ಮಕ್ಕಳ ಮೇಲೆ ಕ್ರೌರ್ಯವನ್ನು ನಡೆಸುವ ವಿಡಿಯೋಗಳನ್ನು ಮಕ್ಕಳ ಸಹಾಯವಾಣಿ ಅಧಿಕಾರಿಯೊಬ್ಬರು ಸ್ವೀಕರಿಸಿದ ನಂತರ ಈ ಘಟನೆ ಬೆಳಕಿಗೆ ಬಂದಿದೆ ಎಂದು ಆಯೋಗ ಹೇಳಿದೆ. ಭಾರತದ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಇಂದು 2 ದಿನಗಳ ಭೇಟಿಗಾಗಿ ಮಧ್ಯಪ್ರದೇಶಕ್ಕೆ ಆಗಮಿಸಲಿದ್ದಾರೆ. ಅಧಿಕಾರ ವಹಿಸಿಕೊಂಡ ನಂತರ ಇದು ಅವರ ಮೊದಲ ರಾಜ್ಯ ಭೇಟಿಯಾಗಿದೆ. ಮೊದಲ ದಿನ ಮುಖ್ಯ ಚುನಾವಣಾ ಆಯುಕ್ತರು ಇಂದೂರ್ಗೆ ಭೇಟಿ ನೀಡಲಿದ್ದಾರೆ. ಅಲ್ಲಿ ಅವರು ಬೂತ್ ಮಟ್ಟದ ಅಧಿಕಾರಿ ಸಮ್ಮೇಳನದಲ್ಲಿ ಭಾಗಿಯಾಗಲಿದ್ದಾರೆ. ಇಂದೂರ್, ಉಜ್ಜಯಿನಿ, ದೇವಾಸ್, ಧಾರ್ ಮತ್ತು ಖಾಂಡ್ವಾ ಜಿಲ್ಲೆಗಳ 1,500ಕ್ಕೂ ಹೆಚ್ಚು ಬೂತ್ ಮಟ್ಟದ ಅಧಿಕಾರಿಗಳೊಂದಿಗೆ ಅವರು ನೇರವಾಗಿ ಸಂವಹನ ನಡೆಸಲಿದ್ದಾರೆ. ಭೇಟಿಯ 2ನೇ ದಿನ ಅವರು ಓಂಕಾರೇಶ್ವರ ಮತ್ತು ಮಹೇಶ್ವರದ ಧಾರ್ಮಿಕ ಮತ್ತು ಐತಿಹಾಸಿಕ ಸ್ಥಳಗಳಿಗೆ ಭೇಟಿಯನ್ನು ನೀಡಲಿದ್ದಾರೆ. ಅವರು ಓಂಕಾರೇಶ್ವರದಲ್ಲಿ ನರ್ಮದಾ ನದಿಯ ದಡದಲ್ಲಿ ಪ್ರಾರ್ಥನೆ ಸಲ್ಲಿಸಲಿದ್ದಾರೆ. ನಂತರ ಐತಿಹಾಸಿಕ ಮಹೇಶ್ವರ ಕೋಟೆಗೆ ಭೇಟಿ ನೀಡಲಿದ್ದಾರೆ. ಎಲ್ನಿನೋ ಪರಿಣಾಮದಿಂದಾಗಿ ದೇಶದ ಕೆಲವು ಭಾಗಗಳಲ್ಲಿ ಸಾಮಾನ್ಯಕ್ಕಿಂತ ಕಡಿಮೆ ಮಳೆ ಪರಿಸ್ಥಿತಿ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವಲೋಕನ ಸಭೆ ನಡೆಸಿದರು. ಕೇಂದ್ರ ಗೃಹ ಕಾರ್ಯದರ್ಶಿ ಮತ್ತು ಕೇಂದ್ರ ಕೃಷಿ ಹಾಗೂ ರೈತ ಕಲ್ಯಾಣ ಕಾರ್ಯದರ್ಶಿ ಸೇರಿದಂತೆ ವಿವಿಧ ಸಚಿವಾಲಯಗಳು ಮತ್ತು ಇಲಾಖೆಗಳ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗಿದ್ದರು. ಸಭೆಯಲ್ಲಿ ಎಲ್ ನಿನೋದಿಂದಾಗಿ ದೇಶದ ಕೆಲವು ಭಾಗಗಳಲ್ಲಿ ಸಾಮಾನ್ಯಕ್ಕಿಂತ ಕಡಿಮೆ ಮಳೆ ಮತ್ತು ಸಂಭಾವ್ಯ ಬರ ಪರಿಸ್ಥಿತಿಗಳ ಬಗ್ಗೆ ಸರ್ಕಾರ ನಿರಂತರವಾಗಿ ಪರಿಸ್ಥಿತಿಯನ್ನು ಮೇಲ್ವಿಚಾರಣೆ ಮಾಡುತ್ತಿದೆ ಎಂದು ಅಮಿತ್ ಶಾ ಹೇಳಿದ್ದಾರೆ. ಕೃಷಿ ಸಚಿವಾಲಯ ಮತ್ತು ಎಲ್ಲಾ ಸಂಬಂಧಿತ ಸಚಿವಾಲಯಗಳು ಜಾಗರೂಕರಾಗಿರಬೇಕು ಮತ್ತು ಬಿತ್ತನೆ ಮಾಡಲು ಸೂಕ್ತವಾದ ಬೆಳೆಗಳ ಕುರಿತು ರೈತರಿಗೆ ಸಲಹೆ ನೀಡಲು ರಾಜ್ಯ ಸರ್ಕಾರಗಳೊಂದಿಗೆ ಸಮನ್ವಯ ಸಾಧಿಸಬೇಕು ಎಂದು ಅವರು ನಿರ್ದೇಶಿಸಿದ್ದಾರೆ. ದೇಶಾದ್ಯಂತ ಎಲ್ಲಾ ಜಲಾಶಯಗಳನ್ನು ಮೇಲ್ವಿಚಾರಣೆ ಮಾಡುವಂತೆ ಅವರು ಜಲಸಂಪನ್ಮೂಲ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಮೇವು, ರಾಗಿ ಮತ್ತು ದ್ವಿದಳ ಧಾನ್ಯಗಳಂತಹ ಕಡಿಮೆ ನೀರಿನ ಅಗತ್ಯವಿರುವಂತಹ ಪರ್ಯಾಯ ಬೆಳೆಗಳ ಮೇಲೆ ಗಮನ ಹರಿಸುವ ಅಗತ್ಯವನ್ನು ಅವರು ಹೇಳಿದ್ದಾರೆ. ಇತ್ತೀಚಿನ ಭಾರೀ ಮಳೆ, ದಿಢೀರ್ ಪ್ರವಾಹ ಮತ್ತು ಭೂಕುಸಿತದಿಂದ ಉಂಟಾದ ಹಾನಿಯನ್ನು ನಿರ್ಣಯಿಸಲು ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶಕ್ಕೆ ಗೃಹ ಸಚಿವಾಲಯದ ಅಂತರ ಸಚಿವಾಲಯ ಕೇಂದ್ರ ತಂಡವನ್ನು ನಿಯೋಜಿಸಬೇಕೆಂದು ಸಚಿವರು ಸೂಚನೆ ನೀಡಿದ್ದಾರೆ. ಯುಎಸ್ನ ಆರ್ಲಿಂಗ್ಟನ್ನಲ್ಲಿ ನಡೆದಂತಹ ಫಿಫಾ ವಿಶ್ವಕಪ್ನ ಪೆನಾಲ್ಟಿ ಶೂಟೌಟ್ನಲ್ಲಿ ಆಸ್ಟ್ರೇಲಿಯಾವನ್ನು 4-2 ಅಂತರದಿಂದ ಸೋಲಿಸಿದ ನಂತರ ಈಜಿಪ್ಟ್ 16ರ ಸುತ್ತಿಗೆ ಮುನ್ನಡೆ ದಾಖಲಿಸಿದೆ. 90 ನಿಮಿಷಗಳ ನಿಗದಿತ ಸಮಯ ಮತ್ತು 30 ನಿಮಿಷಗಳ ಗೋಲುರಹಿತ ಹೆಚ್ಚುವರಿ ಸಮಯದ ನಂತರ ಆಸ್ಟ್ರೇಲಿಯಾ ಮತ್ತು ಈಜಿಪ್ಟ್ 1-1 ಅಂತರದಲ್ಲಿ ಸಮಬಲ ದಾಖಲಿಸಿದವು. 92 ವರ್ಷಗಳಲ್ಲಿ ಮೊದಲ ಬಾರಿಗೆ ವಿಶ್ವಕಪ್ ನಾಕೌಟ್ ಹಂತದ ಗೆಲುವು

0: ದಾಖಲಿಸುವ ಮೂಲಕ ಈಜಿಪ್ಟ್ ಇತಿಹಾಸ ಮರೆತಿದೆ. ಮತ್ತೊಂದೆಡೆ ಅರ್ಜೆಂಟೀನಾ ಮತ್ತು ಕ್ಯಾಬೋ ವರ್ಡೆ ತಂಡಗಳು ಯುಎಸ್ ಮಿಯಾಮಿ ಗಾರ್ಡನ್ಸ್ನಲ್ಲಿ ನಡೆಯುತ್ತಿರುವಂತಹ 32ರ ರೌಂಡ್ ಆಫ್ 32 ಪಂದ್ಯದಲ್ಲಿ 2-2 ಅಂತರದಲ್ಲಿ ಸಮಬಲ ದಾಖಲಿಸಿವೆ. ನಿಗದಿತ ಸಮಯದ ನಂತರ ಸ್ಕೋರ್ಗಳು 1-1 ಸಮಬಲಗೊಂಡಿವೆ. ಮೊದಲಾರ್ಧದ 29ನೇ ನಿಮಿಷದಲ್ಲಿ ಲಿಯೋನೆಲ್ ಮೆಸ್ಸಿಯಾ ಗೋಲಿನ ಮೂಲಕ ಅರ್ಜೆಂಟೀನಾ ಮುನ್ನಡೆ ದಾಖಲಿಸಿತು. ಈ ಸ್ಟ್ರೈಕ್ನೊಂದಿಗೆ ಮೆಸ್ಸಿ ಪಂದ್ಯಾವಳಿಯಲ್ಲಿ ತನ್ನ 7ನೇ ಗೋಲು ಮತ್ತು 6 ಪಂದ್ಯಾವಳಿಗಳಲ್ಲಿ ತನ್ನ 30ನೇ ಪ್ರದರ್ಶನದಲ್ಲಿ ತನ್ನ 20ನೇ ವಿಶ್ವಕಪ್ ಗೋಲು ಗಳಿಸಿದರು. 59ನೇ ನಿಮಿಷದಲ್ಲಿ ಡೆರಾಯ್ ಡುವಾರ್ಟೆ ಅವರ ಗೋಲಿನ ಮೂಲಕ ಕ್ಯಾಬೋ ವರ್ಡೆ ಸಮಬಲ ಸಾಧಿಸಿದರು. ಹೆಚ್ಚುವರಿ ಸಮಯದ ಆರಂಭದಲ್ಲಿ ಲೆನ್ಸಾಂಡ್ರೋ ಮಾರ್ಟಿನೆಜ್ ಅರ್ಜೆಂಟೀನಾವನ್ನು ಮುನ್ನಡೆಸಿದರು. ಆದಾಗ್ಯೂ ಹೆಚ್ಚುವರಿ ಸಮಯದ ಮೊದಲ ಅವಧಿಯಲ್ಲಿ ಸಿಡ್ನಿ ಲೋಬ್ಸ್ ಕ್ಯಾಬ್ರಾಲ್ ಮೂಲಕ ಕ್ಯಾಬೋ ವರ್ಡೆ ಪ್ರತಿದಾಳಿ ನಡೆಸಿ ನಂತರ ಸಮಬಲ ದಾಖಲಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ರಾಜಸ್ಥಾನ ಮತ್ತು ಗುಜರಾತ್ಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ, ವಿವಿಧ ಯೋಜನೆಗಳಿಗೆ ಚಾಲನೆ. ಹರ್ಮೋನ್ ಜಲಸಂಧಿ ಮಾರ್ಗ ನಿರ್ಬಂಧವಿದ್ದಾಗಲೂ ಭಾರತ ಇಂಧನ ಕೊರತೆ ಎದುರಿಸಿಲ್ಲ, ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ. ಯಾತ್ರೆಯ ಮೊದಲ ದಿನ ಅಮರನಾಥ ದೇಗುಲದಲ್ಲಿ 12,000 ಹೆಚ್ಚು ಭಕ್ತರಿಂದ ಪ್ರಾರ್ಥನೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, 4-2 ಅಂತರದಿಂದ ಆಸ್ಟ್ರೇಲಿಯಾ ಮಣಿಸಿದ ಈಜಿಪ್ಟ್ಗೆ ಐತಿಹಾಸಿಕ ನಾಕೌಟ್ ಹಂತದ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12
1: ಸಮಯ 7:45 16 ಸೆಕೆಂಡ್ಗಳು. FM 100.6 ಇದು ಆಕಾಶವಾಣಿ ಮೈಸೂರು. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಪಿಬಿ ಶ್ರೀನಿವಾಸ್ ಅವರು ಗೀತೆ ಬರೆದು ವಾಣಿ ಜಯರಾಮ್ ಅವರೊಂದಿಗೆ ಹಾಡಿರುವ ಹುಲಿ ಹೆಜ್ಜೆ ಚಿತ್ರದ ಹಾಡು. ಗೀತೆಗೆ ಸಂಗೀತ ವಿಜಯಭಾಸ್ಕರ್ ಅವರಿಂದ.

0: ದೇಹಿಯೇ ಹಿ ಮಮ ಪ್ರಣಯ ಕಾಮಿನಿ ಮನ್ ಮಾನಸಹರ ರುಚಿರ ಸುಹಾಸಿನಿ.
1: ಆಗತ ಅಹಂ ತ್ವಯಿ ಲಗ್ನ ಮಾನಸ ತ್ವದ್ ಬಾಹು ಮಂದಿರ ನಿವಾಸ ಲಾಲಸ
0: ತವ ದಾಸೋಹಂ ವಿಶ್ವಾಮಿತ್ರಃ
1: ಸಂಪ್ರೀತ ಕಿಲ ಮೇನಕ ಅನುಗ್ರಹೀತ ಮೋಹನ ಕೇಳಿ ಪುಲಕಿತ ದೇಹ.

0: ಮಾದದ ಮಾದದ ಮಾದದ
1: ಮೈಸೂರು ಸಾಹಿತ್ಯ ಸಂಭ್ರಮ ಮೈಸೂರು ಲಿಟರೇಚರ್ ಫೆಸ್ಟಿವಲ್ ಈ ಬಾರಿ ದಶಕದ ಸಂಭ್ರಮದೊಂದಿಗೆ ಜುಲೈ 4 ಮತ್ತು 5 ತಾರೀಕು ಸ್ಥಳ ಹೋಟೆಲ್ ಸದರ್ನ್ ಸ್ಟಾರ್ ಸಮಯ 9:30 ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಭಾರತಿ ವಿಷ್ಣುವರ್ಧನ್ ಸೇರಿದಂತೆ ಹಲವು ಖ್ಯಾತರೊಂದಿಗೆ ಸಂವಾದ ಬನ್ನಿ ಸಾಹಿತ್ಯದ ಸವಿಯನ್ನ ಸವಿಯಿರಿ ಪ್ರವೇಶ ಉಚಿತ
2: ನೀವು ಸಿಲೆಬಸ್ಗೂ ಮೀರಿದಂತಹ ಡಿಫ್ರೆಂಟ್ ಎಂಬಿಎ ಪ್ರೋಗ್ರಾಂ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ಜಾಯ್ನ್ ಆಗಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಮೈಸೂರು ಇಲ್ಲಿ ಫಿನಾನ್ಷಿಯಲ್ ಮಾರ್ಕೆಟಿಂಗ್ ಹೆಚ್ಆರ್ ಬಿಸ್ನೆಸ್ ಅನಾಲಿಟಿಕ್ಸ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ಪೆಷಲೈಸೇಷನ್ ಕೋರ್ಸಸ್ ಗಳು ಲಭ್ಯ ಡೆಹ್ರಾಡೂನ್ ನಿಂದ ಸಿಂಗಾಪುರ್ ವರೆಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಟೂರ್ ಕೂಡ ಲಭ್ಯವಿದೆ ವಿಸಿಟ್ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಗೋಕುಲಂ 3rd stage ಮೈಸೂರು ಆರ್ ವಿಸಿಟ್ vvce.ac.in
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್ ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್ ಗುಳ್ಳೆ ಗಜಕರ್ಣ ಸಾಯಿ ಬಾಲ್ ಕೆಸರು ಹುಣ್ಣ
4: ಸಾಯಿ ಬಾಲ್
5: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್
6: ಆರ್ ಎನ್ ಜಯಗೋಪಾಲ್ ಅವರು ಗೀತೆ ಬರೆದು ರಮೇಶ್ ನಾಯ್ಡು ಅವರು ಸಂಗೀತ ಕೆಳಬಡಿಸಿರುವ ಮುತ್ತಿನಂಥ ಅತ್ತಿಗೆ ಚಿತ್ರದ ಹಾಡು ಕೆಜೆ ಯೇಸುದಾಸ್ ಎಸ್ಪಿ ಶೈಲಜಾ ಅವರೊಂದಿಗೆ ದನಿಗೂಡಿಸಿದ್ದಾರೆ ಪೂರ್ಣಚಂದ್ರ ಹಾಗೂ ಕೃಷ್ಣಮೂರ್ತಿ.

ಸಂಗಡಿಗರೊಂದಿಗೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಕವಿ ಕೆಎಸ್ ನರಸಿಂಹಸ್ವಾಮಿಯವರ ಕವಿತೆ ಮೈಸೂರು ಮಲ್ಲಿಗೆ ಚಿತ್ರಕ್ಕಾಗಿ ರಾಗ ಸಂಯೋಜನೆ ಮಾಡಿದ್ದಾರೆ ಸಿ ಅಶ್ವಥ್.

0: ಬನ್ನಿ ಬನ್ನಿ ಶಿಂಬ, ಜನ ಬಂದವ್ರೆ, ಅವ್ರಿಗೆ ಒಂದ್ಸಲ ಹಾಕು, ಈಗ ಲಾಗ ಹಾಕು.
1: ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಇದೇ ಶನಿವಾರ ಜುಲೈ 4ನೇ ತಾರೀಕು ರಾತ್ರಿ 8 ಗಂಟೆಗೆ ಕೇಳಿ ನಾಟಕ ಕರಡಿಯ ಕುಣಿಸುತ.
0: ಕೇಳಿ, ಈ ನಮ್ಮ ಕರಡಿ ಅಂತಿಂತ ಕರಡಿ ಅಲ್ಲ, ನಮ್ಮ ಕೃಷ್ಣ ಪರಮಾತ್ಮ ಯಾವ ಜಾಂಬವಂತನನ್ನ ಕುಸ್ತಿಯಲ್ಲಿ ಸೋಲಿಸಿ ಜಾಂಬವತಿಯನ್ನ ಮದುವೆ ಆದ್ನಲ್ಲ, ಆ ಜಾಂಬವಂತನ ವಂಶದವನು.
1: ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಇದೇ ಶನಿವಾರ ಜುಲೈ 4ನೇ ತಾರೀಕು ರಾತ್ರಿ 8 ಗಂಟೆಗೆ ನಾಟಕ ಕರಡಿಯ ಕುಣಿಸುತ.
2: ಕೆ ಕಲ್ಯಾಣ್ ಅವರು ಗೀತೆ ಬರೆದು ಎಸ್ ಎ ರಾಜ್ಕುಮಾರ್ ಅವರು ಸಂಗೀತ ಕೇಳವಡಿಸಿರುವ ಲವ್ ಸ್ಟೋರಿ ಚಿತ್ರದ ಹಾಡು. ಗಾಯಕಿ ಚಿತ್ರಾ.

0: ಹಾಯ್ ಪುಟಾಣಿಗಳೇ, ಇದೇ ಶನಿವಾರ ಮಧ್ಯಾಹ್ನ 3:30 ಮಕ್ಕಳ ಮಂಟಪದಲ್ಲಿ ಮೈಸೂರಿನ ಸರಸ್ವತಿಪುರಂನಲ್ಲಿರುವ ವಿಜಯ ವಿಠಲ ವಿದ್ಯಾಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ.
1: ಹೌದಾ? ಆದ್ರೆ ನಿನ್ ಪುಸ್ತಕಗಳು ಯಾಕೆ ತೂಳು ಹೊಡೆಯುತ್ತಿವೆ?
2: ಪುಸ್ತಕ ಅಂದ್ರೆ ಬೋರು ಅಮ್ಮ, ಮೊಬೈಲ್ನಲ್ಲಿ ಎಲ್ಲಾ ಜ್ಞಾನ ಇದೆ.
1: ಎಲ್ಲಾ ಜ್ಞಾನ ಇದ್ದಿದ್ರೆ ನಿನ್ ಪರೀಕ್ಷೆಯಲ್ಲಿ ಅಂಕಗಳು ಯಾಕೆ ಕಡಿಮೆ?
0: ತಪ್ಪದೆ ಆಲಿಸಿ, ಇದೇ ಶನಿವಾರ ಮಧ್ಯಾಹ್ನ 3:30 ಕಾರ್ಯಕ್ರಮ ಮಕ್ಕಳ ಮಂಟಪ.
3: ಅನುರಾಧ ಭಟ್ ಅವರೊಂದಿಗೆ ವಿಶಾಖ್ ನಾಗಲಾಪುರ ಅವರು ದನಿಗೂಡಿಸಿರುವ ಲಕ್ಷ್ಯ ಚಿತ್ರದ ಹಾಡು, ಭವ್ಯ ಪ್ರದೀಪ್ ಅವರು ಬರೆದಿರುವ ಗೀತೆಗೆ ಸಂಗೀತ ಜುವೆನ್ ಸಿಂಗ್ ಅವರಿಂದ.

0: ನಿಮ್ಮ ಕನಸಿನ ಐಟಿ ಕರಿಯರ್ಗೆ ಸರಿಯಾದ ಎಂಸಿಎ ಪ್ರೋಗ್ರಾಂ ಹುಡುಕ್ತಾ ಇದೀರಾ?
1: ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ ಎಂಸಿಎ ಪ್ರೋಗ್ರಾಂ, ಅನ್ ಅಟಾನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು ವಿಟಿಯು.
0: ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ ಗೆ ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಇಂದೇ ಭೇಟಿ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ ಥರ್ಡ್ ಸ್ಟೇಜ್, ಮೈಸೂರು, ಆರ್ ವಿಸಿಟ್ vvce.ac.in.
2: ಸೋನು ನಿಗಮ್ ಹಾಗೂ ಲಕ್ಷ್ಮಿ ಅವರ ಯುಗಳ ಸ್ವರಗಳಲ್ಲಿ ಕೇಳಿ ಮೊದಲ ಮಿಂಚು ಚಿತ್ರದ ಹಾಡು. ಕವಿರಾಜ್ ಅವರ ಸಾಹಿತ್ಯವಿದೆ, ಆಶ್ಲೆ ಅಭಿಲಾಷ್ ಅವರ ಸಂಗೀತವಿದೆ.

0: ಮೈಸೂರು ಸಾಹಿತ್ಯ ಸಂಭ್ರಮ ಮೈಸೂರು ಲಿಟರೇಚರ್ ಫೆಸ್ಟಿವಲ್ ಈ ಬಾರಿ ದಶಕದ ಸಂಭ್ರಮದೊಂದಿಗೆ ಜುಲೈ 4 ಮತ್ತು 5 ತಾರೀಕು, ಸ್ಥಳ ಹೋಟೆಲ್ ಸದರ್ನ್ ಸ್ಟಾರ್, ಸಮಯ 9:30, ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್, ಭಾರತಿ ವಿಷ್ಣುವರ್ಧನ್ ಸೇರಿದಂತೆ ಹಲವು ಖ್ಯಾತರೊಂದಿಗೆ ಸಂವಾದ. ಬನ್ನಿ, ಸಾಹಿತ್ಯದ ಸವಿಯನ್ನ ಸವಿಯಿರಿ. ಪ್ರವೇಶ ಉಚಿತ.
1: ಅಪ್ಪ, 3,000 ಕೊಡಿ.
2: ಯಾಕೆ?
1: ನನ್ನ ಪಾಕೆಟ್ ಮನಿ.
2: ಅರೆ, ಈಗ ಬರೀ 2,000 ಕ್ಯಾಶ್ ಇರೋದು?
1: ಅಪ್ಪ, ಬುಲೆಟ್ ಟ್ರೈನ್ ಯುಗದಲ್ಲಿ ಎತ್ತಿನ ಗಾಡಿ ನಡೆಸಿದಿರಾ? ಡಿಜಿಟಲ್ ಪೇಮೆಂಟ್ ಮಾಡಿ. ಅಲ್ಲ, ಹಾ, ಸೀದಾ UPI ಪೇಮೆಂಟ್ ಮಾಡಿ, ತುಂಬಾ ಸುಲಭ.
2: ಅರೆ ವಾ, ನನ್ಗೂ ಕಲಿಸು. ನನ್ನ 1,000 ತಗೊಂಡು ಹೋಗು.
1: ನಿಮ್ ಮೊಬೈಲ್ ಕೊಡಿ.
2: ತಗೋ ತಗೋ.
3: ಭಾರತ ಡಿಜಿಟಲ್ ಪೇಮೆಂಟ್ ಮಾಡ್ತಿದೆ.
4: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
5: ಸಂತೋಷ್ ವೆಂಕಿ ಹಾಗೂ ಅನನ್ಯ ಭಟ್ ಅವರ ಧ್ವನಿಯಲ್ಲಿ ಕೇಳಿ ಜನಪದ ಅವರ ಸಾಹಿತ್ಯ. ಸತೀಶ್ ಬಾಬು ಸಂಗೀತ ಕಳವಡಿಸಿದ್ದಾರೆ. ಚಿತ್ರ ಮೊಂಬತ್ತಿ

0: ನಕ್ಷತ್ರಲೋಕ ನಕ್ಷತ್ರಲೋಕ ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ.
1: ಕೇಳುಗರೆ, ಈ ಬಾರಿಯ ನಕ್ಷತ್ರಲೋಕ ಕಾರ್ಯಕ್ರಮ ಜುಲೈ 5ನೇ ತಾರೀಕು ಭಾನುವಾರ ಮಧ್ಯಾಹ್ನ 2:40 ಪ್ರಸಾರವಾಗಲಿದೆ. ಇದರಲ್ಲಿ ಖ್ಯಾತ ಸಂಗೀತ ನಿರ್ದೇಶಕ ಪೂರ್ಣಚಂದ್ರ ತೇಜಸ್ವಿ ಅವರೊಂದಿಗೆ ಆತ್ಮೀಯ ಮಾತುಕತೆ ಕೇಳುವಿರಿ.
2: ಅದು ಹಿಟ್ಟಾದ್ಮೇಲೆ ನಮ್ಗೆ ಕೃಪಾಕರ ಸೇನಾನಿ ಸರ್ ನನಗೆ ಗುರುಗಳ ತರ ಮತ್ತೆ ನನ್ನ ಮಾರ್ಗದರ್ಶಿಗಳು.
1: ಕೇಳಲು ಮರೆಯದಿರಿ, ಜುಲೈ 5ನೇ ತಾರೀಕು ಭಾನುವಾರ ಮಧ್ಯಾಹ್ನ 2:40 ಖ್ಯಾತ ಸಂಗೀತ ನಿರ್ದೇಶಕ ಪೂರ್ಣಚಂದ್ರ ತೇಜಸ್ವಿ ಅವರೊಂದಿಗೆ ಸಂವಾದ.
0: ನಕ್ಷತ್ರಲೋಕ
3: ಸಿನಿ ಸೆಲೆಬ್ರಿಟಿ ಗಳೊಂದಿಗೆ ಮಾತುಕತೆ ಕಾರ್ಯಕ್ರಮದಲ್ಲಿ
4: ಕೈಯ ಚಿವುಟಿ ಒಮ್ಮೆ ನೋಡಿಕೊಳ್ಳಲೇನು ನನ್ನ ಕಣ್ಣು ನಾನೇ ನಂಬದಾದೇನು.
5: ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ಕೇಳಿ ಪ್ರಸನ್ನ ಭೋಜ ಶೆಟ್ಟರ್ ಅವರು ಬರೆದಿರುವ ಗೀತೆ. ರತ್ನಮಂಜರಿ ಚಿತ್ರಕ್ಕಾಗಿ ಸಂಗೀತ ಅಳವಡಿಸಿದ್ದಾರೆ ಹರ್ಷವರ್ಧನ್ ರಾಜ್.

ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದ ಚೈತನ್ಯ ಚಿಲುಮೆ ಮಾಲಿಕೆಯಲ್ಲಿ ಬಾಲ ಪ್ರತಿಭೆ ಪ್ರಾಂಜಲಿ ರಾಜಿಯೇ ಹಾಗೂ ಅವರ ತಾಯಿ ರಂಜಿತಾ ಎಂಎಲ್ ಅವರೊಂದಿಗೆ ಮಾತುಕತೆಯನ್ನ ಕೇಳುವಿರಿ.

0: ಸೊ ಆ ಥರ ಅವ್ರ ಮಗ್ಳಿಗೆ ಏನು ಟ್ಯಾಲೆಂಟ್ ಇದೆ ಅಂತ ಫಸ್ಟ್ ಸರ್ಚ್ ಮಾಡೋರು ತಿಳ್ಕೊಬೇಕು. ತಿಳ್ಕೊಂಡಾಗ ಅಲ್ಲಿ ಬರುತ್ತೆ ಬೇರೆ ಮಕ್ಕಳೇನಾದ್ರು ಮಾಡಿದರೆ ಅದು ಇನ್ಫಾರ್ಮೇಷನ್ ಬರುತ್ತೆ.
1: ತಪ್ಪದೇ ಆಲಿಸಿ. ಇದೇ ಭಾನುವಾರ ಬೆಳಿಗ್ಗೆ 10:30 ಕಾರ್ಯಕ್ರಮ ಮಕ್ಕಳ ಮಂಟಪ.
2: ರಣ ಚಿತ್ರಕ್ಕಾಗಿ ದೀಪಕ್ ದೊಡ್ಡೇರ ಹಾಗೂ ರಾಜೇಶ್ವರಿಯವರು ಹಾಡಿರುವ ಗೀತೆ. ಗೀತ ಬರೆದವರು ಶಶಾಂಕ್, ಸಂಗೀತ ವಿ ಶ್ರೀಧರ್ ಅವರಿಂದ.

0: ಹಾಯ್ ಚಿನ್ನಾರಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಚಿನ್ನಾರಿಗಳೇ, ನೀವು ಕಲಿತಿರೋ ಪುಟ್ಟ ಪುಟ್ಟ ಹಾಡು, ಚಿಕ್ಕ ಚಿಕ್ಕ ಕಥೆಗಳನ್ನ ಕರೆ ಮಾಡಿ ಹೇಳೋದಕ್ಕೆ ಕಾಯ್ತಾ ಇದ್ದೀರಾ? ನಾವು ಕೂಡ ಕೇಳೋದಕ್ಕೋಸ್ಕರ ಕಾಯ್ತಾ ಇರ್ತೀವಿ. ನೀವು ಕರೆ ಮಾಡಲು ಬಳಸಬಹುದಾದ ಫೋನ್ ಸಂಖ್ಯೆಗಳು 251252 ಹಾಗೂ 251508. ಮೈಸೂರಿನ STD ಕೋಡ್ 0821. ತಪ್ಪದೇ ಫೋನ್ ಮಾಡ್ತೀರಾ ಅಲ್ವಾ ಪುಟಾಣಿಗಳೇ? ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ನಿಮಗಾಗಿ ಪ್ರಸಾರವಾಗ್ತಾ ಇದೆ ನೇರ ಫೋನಿನ ಕಾರ್ಯಕ್ರಮ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ.
1: ಚೇತನ್ ಸೋಸ್ಕ ಹಾಗೂ ಅನುರಾಧ ಭಟ್ ಅವರು ಹಾಡಿರುವ ರಾವಣ ಚಿತ್ರದ ಹಾಡು. ಶಿವನಂಜೇಗೌಡ ಅವರು ಗೀತೆ ಬರೆದಿದ್ದಾರೆ. ಜಿ ಅಭಿಮಾನ್ ರಾಯ್ ಅವರ ಸಂಗೀತವಿದೆ.

0: ಕಸ್ತೂರಿ ಮಾತ್ರೆ
1: ವಾರಕ್ಕೊಂದು
0: ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ.

0: ಕಸ್ತೂರಿ ಮಾತ್ರೆ
1: ನಗೆ ಜಾತ್ರೆ
2: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10
0: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6
3: ನಗುವೆನ್ನು ನಗಿಸುತ್ತ ನಿನ್ನನು
1: ನಗೆ ಜಾತ್ರೆಗೆ ಬನ್ನಿ
0: ಕಸ್ತೂರಿ ಮಾತ್ರೆ ತಿನ್ನಿ
2: ನಾಕರಿಗೆ ಜೈ ಎನ್ನಿ.

ಸಮಯ 9:15:42. 100.6 ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಇನ್ನು ಮುಂದೆ ಕೇಳೋಣ ಶ್ರೇಯಾ ಘೋಷಾಲ್ ಅವರು ಹಾಡಿರುವ ಸಾಗುವ ದಾರಿಯಲ್ಲಿ ಚಿತ್ರದ ಹಾಡು. ರಾಮನಾರಾಯಣ್ ಗೀತೆ ಬರೆದಿದ್ದಾರೆ, ಎಸ್ ನಾಗು ಅವರ ಸಂಗೀತವಿದೆ.

0: ಗೇಮ್ ಶೋ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ ಪ್ರತಿ ಸೋಮವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ
0: ಆಟದ ಗತ್ತು ಗಮ್ಮತ್ತು
1: ಸ್ವಲ್ಪ ತಮಾಷೆ ತಲೆಗೆ ಕಸರತ್ತು
0: ನಾವು ಆಟಗಳನ್ನ ತರುತ್ತೇವೆ ಮತ್ತಷ್ಟು
1: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು
0: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ
1: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು
0: ಮರೆಯದಿರಿ ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ
2: ಚಿತ್ರ ಸಾರಥಿ ಗಾಯಕರು ದರ್ಶನ್ ಹಾಗೂ ವಾಣಿ ಹರಿಕೃಷ್ಣ ಸಾಹಿತ್ಯ ಬರೆದವರು ವಿ ನಾಗೇಂದ್ರ ಪ್ರಸಾದ್ ಸಂಗೀತ ವಿ ಹರಿಕೃಷ್ಣ ಅವರಿಂದ

ನಿನ್ನ ಗೆಲ್ಲೋ ಹಠದಲ್ಲಿ ನನ್ನ ಹೃದಯನೇ ಸೋತೋಯ್ತು. ಬೇಜಾರಿಲ್ಲ, ನಿನ್ನ ಹೆಸರು ಬರಿತಾ ಬರಿತಾ ನನ್ನ ಹೆಸರೇ ಮರೆತೋಯ್ತು. ಪರವಾಗಿಲ್ಲ, ನಿನ್ ನೋಡಿ ಕ್ಷಣದಿಂದ ನನ್ನ ಬದುಕೇ ಬದಲಾಯ್ತು. ತಪ್ಪೇನಿಲ್ಲ, ನಿನಗೋಸ್ಕರ ಎಷ್ಟು ಜನ್ಮ ಬೇಕಾದರೂ ಎತ್ತು ಬರ್ತೀನಿ. ಮುಲಾಜೇ ಇಲ್ಲ.

ಬದುಕಿದಾಗ ಮಮತಾಜ್ಗೆ ಗೊತ್ತಿರಲಿಲ್ಲ ಅವಳು ಗೋರಿ ತಾಜ್ ಮಹಲ್ ಆಗುತ್ತೆ ಅಂತ. ಸತ್ ಮೇಲೆ ಶಾಜಾನ ಗೊತ್ತಾಗ್ಲಿಲ್ಲ ಎಷ್ಟೋ ಪ್ರೀತಿಗೆ ಆ ಗೋರಿ ಸ್ಫೂರ್ತಿ ಆಗುತ್ತೆ ಅಂತ. ನಾನ್ ಶಾಜಾನ್ ಅಲ್ಲ, ನೀನ್ ಮಮತಾಜ್ ಅಲ್ಲ, ಆದ್ರೂ ನಮ್ ಪ್ರೀತಿ ಅವ್ರಿಗಿಂತೇನ್ ಕಮ್ಮಿ ಅಲ್ಲ.

0: ಕನ್ನಡ ನುಡಿ ಪಯಣ, ಕನ್ನಡ ನುಡಿ ಪಯಣ,
1: ಕನ್ನಡ ರೋಮಾಂಚನವೇ ಕನ್ನಡ.
0: ಕನ್ನಡ ನಾಡು ನುಡಿ ಸಂಸ್ಕೃತಿ ಪರಂಪರೆ ಕುರಿತ ರಸಪ್ರಶ್ನೆ ಕಾರ್ಯಕ್ರಮ ಪ್ರತಿ ತಿಂಗಳ ಎರಡನೇ ಭಾನುವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಪ್ರಸಾರವಾಗಲಿದೆ.
2: ಕನ್ನಡ ಕುಲದ ಮಣ್ಣಿನ ಮಗ ಕನ್ನಡ ಕಿಂಕರ.
0: ಪ್ರಶ್ನೆ ನಮ್ಮದು, ಉತ್ತರ ನಿಮ್ಮದು. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ.
3: ಕನ್ನಡಕ್ಕಾಗಿ ಕೈ ಎತ್ತು, ಬಾರದು ನಿನಗೆ ಆಪತ್ತು, ನಾಡಿನ ಕ್ಷೇಮಕ್ಕೆ ಸುಲ್ಲೆತ್ತು.
0: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿಯ FM 100.6 ಕಂಪನಾಂಕಗಳಲ್ಲಿ ಪ್ರತಿ ತಿಂಗಳ ಎರಡನೇ ಭಾನುವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಕನ್ನಡ ನುಡಿ ಪಯಣ,
4: ಕನ್ನಡ ನುಡಿ ಪಯಣ, ಕನ್ನಡ ನುಡಿ ಪಯಣ,
5: ಕನ್ನಡ ಕನ್ನಡ ನಾಡ ಜನ್ಮದ ಹಿಂದೆ ಜಾಗಗಳ ಕಥೆ ಇದೆ.
0: ಈ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮ ನಿಮಗಾಗಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ.
6: ಕನ್ನಡ ಗಂಗೆಯಲಿ ನೀಯುವೆ ನಾನೀಗ, ನೀಯುವೆ ನಾನೀಗ.
7: ಸಂಗಡಿಗರೊಂದಿಗೆ ಸಂತೋಷ್ ವೆಂಕಿ ಅವರು ಹಾಡಿರುವ ಗಜಾನನ ಅಂಡ್ ಗ್ಯಾಂಗ್ ಚಿತ್ರದ ಹಾಡು. ಗೀತೆಗೆ ಸಾಹಿತ್ಯ ಬರೆದವರು ವೆಂಕಟೇಶ್ ಕುಲಕರ್ಣಿ, ಸಂಗೀತ ಪ್ರದ್ಯೋತ್ತಮ್ ಅವರಿಂದ.

0: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಕ್ಲಿನಿಕ್.
1: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್.
0: ಉತ್ತಮ ಗುಣಮಟ್ಟದ ಪ್ರಾಥಮಿಕ ಆರೋಗ್ಯ ಸೇವೆಗೆ ನಮ್ಮ ಕ್ಲಿನಿಕ್.
1: ರಾಜ್ಯದಲ್ಲಿ ಒಟ್ಟು 432 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ.
0: 12 ಆರೋಗ್ಯ ಸೇವೆಗಳ ಪ್ಯಾಕೇಜ್ ನಮ್ಮ ಕ್ಲಿನಿಕ್ನಲ್ಲಿ ಲಭ್ಯ.
1: ಆರೋಗ್ಯ ತಪಾಸಣೆ, ಪ್ರಾಥಮಿಕ ಹಂತದ ಪ್ರಯೋಗಾಲಯ ಸೇವೆ ಎಲ್ಲವೂ ಉಚಿತ.
0: ಟೆಲಿಮೆಡಿಸಿನ್ ಸೇವೆ, ರೆಫರಲ್ ಸೇವೆ ಜೊತೆಗೆ ಯೋಗ ತರಗತಿಗಳು ನಡೆಯುತ್ತವೆ.
1: ಸೋಮವಾರದಿಂದ ಶನಿವಾರದವರೆಗೆ ಸ್ಥಳೀಯ ಅನುಕೂಲತೆಗಳಿಗೆ ಅನುಗುಣವಾಗಿ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ತೆರೆದಿರುತ್ತದೆ ನಮ್ಮ ಕ್ಲಿನಿಕ್.
0: ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿವೆ ನಮ್ಮ ಕ್ಲಿನಿಕ್.
1: ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ.
0: ಪ್ರಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಕಾರ್ತಿಕ್ ಹಾಗೂ ಪಲಕ್ ಮುಚ್ಚಲ್ ಅವರ ಯುಗಳ ಸ್ವರಗಳಲ್ಲಿ ಕೇಳಿ ಫಸ್ಟ್ ಲವ್ ಚಿತ್ರದ ಹಾಡು. ಗೀತ ಬರೆದವರು ಗೌಸ್ಪೀರ್, ಸಂಗೀತ ಶ್ರೀಧರ್ ವಿ ಸಂಭ್ರಮವರಿಂದ.

0: ನೀವು ಸಿಲೆಬಸ್ ಗೂ ಮೀರಿದಂತಹ ಡಿಫ್ರೆಂಟ್ ಎಂಬಿಎ ಪ್ರೋಗ್ರಾಮ್ ಹುಡುಕ್ತಾ ಇದೀರಾ? ಹಾಗಾದ್ರೆ ಜಾಯ್ನ್ ಆಗಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಮೈಸೂರು. ಇಲ್ಲಿ ಫಿನಾನ್ಷಿಯಲ್ ಮಾರ್ಕೆಟಿಂಗ್, ಹೆಚ್ಆರ್ ಬಿಸಿನೆಸ್ ಅನಾಲಿಟಿಕ್ಸ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ಪೆಷಲೈಸೇಷನ್ ಕೋರ್ಸಸ್ ಗಳು ಲಭ್ಯ. ಡೆಹ್ರಾಡೂನ್ ಇಂದ ಸಿಂಗಾಪುರ್ ವರೆಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಟೂರ್ ಕೂಡ ಲಭ್ಯವಿದೆ. ವಿಸಿಟ್ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್, ಗೋಕುಲಂ ಥರ್ಡ್ ಸ್ಟೇಜ್, ಮೈಸೂರು, ಆರ್ ವಿಸಿಟ್ vvce.ac.in.
1: ಮೈಸೂರು ಸಾಹಿತ್ಯ ಸಂಭ್ರಮ, ಮೈಸೂರು ಲಿಟರೇಚರ್ ಫೆಸ್ಟಿವಲ್ ಮತ್ತೆ ಬಂದಿದೆ. ಈ ಬಾರಿ ದಶಕದ ಸಂಭ್ರಮದೊಂದಿಗೆ ಜುಲೈ 4 ಮತ್ತು 5 ತಾರೀಕು ಸ್ಥಳ ಹೋಟೆಲ್ ಸದರ್ನ್ ಸ್ಟಾರ್, ಸಮಯ ಬೆಳಗ್ಗೆ 9:30 ಸಂಜೆ 6:30. ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್, ಲಕ್ಷ್ಮೀ ಚಂದ್ರಶೇಖರ್, ಹಂಪನ, ಭಾರತಿ ವಿಷ್ಣುವರ್ಧನ್ ಸೇರಿದಂತೆ ಹಲವು ಗಣ್ಯರೊಂದಿಗೆ ಸಂವಾದ. ಬನ್ನಿ, ಸಾಹಿತ್ಯದ ಸವಿಯನ್ನ ಸವಿಯಿರಿ. ಪ್ರವೇಶ ಉಚಿತ. ಸಂಪರ್ಕಿಸಿ 7019598639.
2: ಸಂಗಡಿಗರೊಂದಿಗೆ ಸುಮಾ ಶಾಸ್ತ್ರಿಯವರು ಹಾಡಿರುವ ಫ್ಲಾಪ್ ಚಿತ್ರದ ಹಾಡು. ಸಿದ್ದು ಕೋಡಿಪುರ ಅವರು ಗೀತೆ ಬರೆದಿದ್ದಾರೆ, ಎಲ್ ಎನ್ ಶಾಸ್ತ್ರಿಯವರ ಸಂಗೀತವಿದೆ.

ಅನನ್ಯ ಭಟ್ ಹಾಗೂ ಸಂಗಡಿಗರು ಹಾಡಿರುವ ಫ್ಯಾನ್ ಚಿತ್ರದ ಹಾಡು. ಸಾಹಿತ್ಯ ಜಯಂತ್ ಕಾಯ್ಕಿಣಿಯವರದು, ವಿಕ್ರಮ್ ಚಂದನಾ ಅವರ ಸಂಗೀತವಿದೆ.

ಎಂದೆಂದೂ ನಿನಗಾಗಿ ಚಿತ್ರದ ಹಾಡು. ಸಂಗಡಿಗರೊಂದಿಗೆ ಗೀತೆಯನ್ನು ಹಾಡಿದ್ದಾರೆ ವಾಣಿ ಹರಿಕೃಷ್ಣ. ಯೋಗರಾಜ್ ಭಟ್ ಅವರ ಸಾಹಿತ್ಯವಿದೆ, ವಿ ಹರಿಕೃಷ್ಣ ಅವರ ಸಂಗೀತವಿದೆ.

ಶ್ರೋತೃಗಳೇ ಗಮನಿಸಿ, ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಎನ್ಆರ್ ಮೊಹಲ್ಲಾ ಮೈಸೂರು ಇಲ್ಲಿ 2026-27 ಸಾಲಿನ ವಿವಿಧ ವೃತ್ತಿಗಳ ಖಾಲಿ ಸ್ಥಾನಗಳಿಗೆ ಎಸ್ಎಸ್ಎಲ್ಸಿ ಉತ್ತೀರ್ಣರಾದ ಅಭ್ಯರ್ಥಿಗಳು ಹಾಗೂ 8ನೇ ತರಗತಿ ಪಾಸಾದ ಅಭ್ಯರ್ಥಿಗಳಿಗೆ ಮೆರಿಟ್ ಆಧಾರದಲ್ಲಿ ಪ್ರಾಚಾರ್ಯರ ಹಂತದಲ್ಲಿಯೇ ಆಫ್ಲೈನ್ ಮೂಲಕ ಪ್ರವೇಶಾತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು 31 ಆಗಸ್ಟ್ ಕೊನೆಯ ದಿನ. ಅರ್ಹ ಅಭ್ಯರ್ಥಿಗಳು ಅರ್ಜಿಯ ಜೊತೆ ಎಸ್ಎಸ್ಎಲ್ಸಿ ದೃಢೀಕೃತ ಅಂಕಪಟ್ಟಿ, 2 ಜೆರಾಕ್ಸ್ ಪ್ರತಿಗಳೊಂದಿಗೆ, 5 ವರ್ಷಗಳ ವ್ಯಾಸಂಗ ಪ್ರಮಾಣಪತ್ರ, ಬಿಇಒ ಅವರ ಸಹಿಯೊಂದಿಗೆ ಹಾಗೂ 2 ಜೆರಾಕ್ಸ್ ಪ್ರತಿಗಳೊಂದಿಗೆ, ಜಾತಿ ಪ್ರಮಾಣಪತ್ರ ಮತ್ತು ಆದಾಯ ಪ್ರಮಾಣಪತ್ರ, ಆಧಾರ್ ಜೆರಾಕ್ಸ್ ಪ್ರತಿ, ಇತ್ತೀಚಿನ ಭಾವಚಿತ್ರ 3, ಮೂಲ ವರ್ಗಾವಣೆ ಪತ್ರ ಅಂದರೆ TC, ಪ್ರವೇಶ ಶುಲ್ಕ 1200 ರೂಪಾಯಿಗಳು ಮತ್ತು ದಾಖಲಾತಿ ಪರಿಶೀಲನಾ ಶುಲ್ಕ 50 ರೂಪಾಯಿಗಳು. ಮಹಿಳಾ ಅಭ್ಯರ್ಥಿಗಳಿಗೆ ಉಚಿತ ಪ್ರವೇಶವಿದ್ದು ಪ್ರವೇಶ ಶುಲ್ಕದಿಂದ ವಿನಾಯಿತಿ ಇರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಎನ್ಆರ್ ಮೊಹಲ್ಲಾ ಮೈಸೂರು ಇವರನ್ನು ನೇರವಾಗಿ ಅಥವಾ ದೂರವಾಣಿ ಸಂಖ್ಯೆ 0821-2498-456, ಮತ್ತೊಮ್ಮೆ ಕೇಳಿ 0821-2498-456, ಈ ಮೂಲಕ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಸಂಗಡಿಗರೊಂದಿಗೆ ಸೋನು ನಿಗಮ್ ಅವರು ಹಾಡಿರುವ ಎಲ್ಲಿದ್ದೆ ಇಲ್ಲಿ ತನಕ ಚಿತ್ರದ ಹಾಡು. ಕವಿರಾಜ್ ಗೀತೆ ಬರೆದಿದ್ದಾರೆ, ಅರ್ಜುನ್ ಜನ್ಯ ಅವರ ಸಂಗೀತವಿದೆ.

ಕಾರ್ಯಕ್ರಮದ ಕಡೆಯಲ್ಲಿ ಕೇಳಿ ಹರಿಚರಣ್ ಅವರ ಧ್ವನಿಯಲ್ಲಿ ದೃಶ್ಯ 2 ಚಿತ್ರದ ಹಾಡು. ಗೀತೆ ಬರೆದವರು ಅನೂಪ್ ಭಂಡಾರಿ, ಸಂಗೀತ ಅಜನೀಶ್ ಬಿ ಲೋಕನಾಥ್.

ಮೋಹನ್. ಮೃದಂಗ ನುಡಿಸಿದ್ದಾರೆ ತುಮಕೂರು ಬಿ ರವಿಶಂಕರ್, ಘಟ ನುಡಿಸಿರುವವರು ರಘುನಂದನ್ ರಾವ್. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ತ್ಯಾಗರಾಜರ ಕೃತಿ ಬ್ರೋವ ಬಾರಮ ರಘುರಾಮ, ರಾಗ ಬಹುದಾರಿ, ಆದಿತಾಳ.

ಇನ್ನು ಮುಂದೆ ಕೇಳಿ ಮುತುಸ್ವಾಮಿ ದೀಕ್ಷಿತರ ಕೃತಿ ಶೇಷಾಚಲನಾಯಕಂ ಭಜಾಮಿ ವಿಶೇಷ ಫಲಪ್ರದಾಯಕಂ ವರಾಳಿರಾಗ ರೂಪಕತಾಳ.

0: ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಎಲ್ ಅರ್ಚನಾ ಅವರ ಹಾಡುಗಾರಿಕೆಯನ್ನು ಕೇಳುತ್ತಿದ್ದೀರಿ. ಇವರೊಂದಿಗೆ ವಯಲಿನ್ ನುಡಿಸಿದ್ದವರು ಕೇಶವ ಮೋಹನ್, ಮೃದಂಗ ನುಡಿಸಿದ್ದವರು ತುಮಕೂರು ಬಿ ರವಿಶಂಕರ್, ಘಟ ನುಡಿಸಿದ್ದವರು ರಘುನಂದನ್ ರಾವ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಶ್ರೋತೃಗಳ ಗಮನಿಸಿ, ರಾತ್ರಿ 10 ಗಂಟೆಗೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಬಿತ್ತರವಾಗುವ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಅರ್ನಬ್ ಚಟ್ಟೋಪಾಧ್ಯಾಯ್ ಅವರ ಖ್ಯಾಲ್ ಗಾಯನ ಕೇಳಬಹುದು. ಈ ಕಾರ್ಯಕ್ರಮ ಆಕಾಶವಾಣಿ ಕೋಲ್ಕತ್ತಾ ಕೇಂದ್ರದ ಕೊಡುಗೆ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 10:30 ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಪ್ರಾರಂಭದಲ್ಲಿ ಕೇಳೋಣ ಕಿಶೋರ್ ಕುಮಾರ್ ಅವರು ಹಾಡಿರುವ ಮಿಲಿ ಚಿತ್ರದ ಹಾಡು. ಗೀತ ಬರೆದವರು ಯೋಗೇಶ್, ಸಂಗೀತ ಸಚಿನ್ ದೇವ್ ಬರ್ಮನ್ ಅವರಿಂದ.
1: तो लिखने वाले का नाम दुष्ट राक्षस है.
2: लोग कुछ भी कहें, पर शेखर बाबू देखो कैसे ही थोड़ी दिनों में बच्चों का दिल जीत लिया उन्होंने.
1: देख रही हूं.
2: दीदी तुम उनका जरा ख्याल रखना, वो बहुत अकेले हैं. रखोगी ना?
1: हाँ, लेकिन क्या हुआ उन्हें?
2: कुछ नहीं, बहुत दुखी है वो. वो हजारों में एक है. तुम जाओगी ना उनके पास?
1: हाँ बाबा, जाऊंगी.

ಯಾದೋಂಕಿ ಬಾರಾತ್ ಚಿತ್ರದ ಗೀತೆಯನ್ನು ಕೇಳುತ್ತಿರುವಿರಿ, ಆಶಾ ಭೋಸ್ಲೆ ಹಾಗೂ ಮೊಹಮ್ಮದ್ ರಫಿಯವರ ಧ್ವನಿಯಲ್ಲಿ. ಮಶ್ರೂ ಸುಲ್ತಾನ್ಪುರಿಯವರ ಸಾಹಿತ್ಯವನ್ನು ಸಂಗೀತ ಕೇಳಬಡಿಸಿದ್ದಾರೆ ರಾಹುಲ್ ದೇವ್ ಬರ್ಮನ್.

ಈ ಬೆಳಿಗ್ಗೆ 11 ಗಂಟೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ. ನಮ್ಮೂರ ಹೆಸರು ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ಮೈಸೂರು ಉಮೇಶ್. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಆಶಾ ಭೋಸ್ಲೆ ಅವರು ಹಾಡಿರುವ ಉಮ್ರಾವ್ ಜಾನ್ ಚಿತ್ರದ ಗೀತೆ. ಗೀತೆಗೆ ಸಾಹಿತ್ಯ ಶಹರ್ಯಾರ್ ಅವರದ್ದು, ಖಯಾಂ ಅವರ ಸಂಗೀತವಿದೆ.

ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಅವರ ಇವುಗಳ ಧ್ವನಿಯಲ್ಲಿ ಕೇಳಿ ಸಾಗರ್ ಚಿತ್ರದ ಹಾಡು. ಜಾವೇದ್ ಅಖ್ತರ್ ಅವರ ಸಾಹಿತ್ಯ, ರಾಹುಲ್ ದೇವ್ ಬರ್ಮನ್ ಅವರ ಸಂಗೀತವಿದೆ.

ಕಾರ್ಯಕ್ರಮದ ಕಡೆಯದಾಗಿ ಕೇಳಿ ಆಶಾ ಭೋಸ್ಲೆ ಹಾಗೂ ಅಮಿತ್ ಕುಮಾರ್ ಅವರ ಯುಗಳ ಧ್ವನಿಯಲ್ಲಿರುವ ಜೀವ ಚಿತ್ರದ ಹಾಡು. ಗೀತೆಗೆ ಸಾಹಿತ್ಯ ಗುಲ್ಜಾರ್ ಅವರದ್ದು, ರಾಹುಲ್ ದೇವ್ ಬರ್ಮನ್ ಅವರ ಸಂಗೀತವಿದೆ.

0: ಇದುವರೆಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ.
1: ಬನ್ನಿ ಬನ್ನಿ ಸಿಂಬ, ಜನ ಬಂದವ್ರೆ, ಅವ್ರಿಗೆ ಒಂದ್ ಕಲಂ ಹಾಕೋ, ಈಗ ಲಾಗ ಹಾಕೋ.
2: ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಇದೇ ಶನಿವಾರ ಜುಲೈ 4ನೇ ತಾರೀಕು ರಾತ್ರಿ 8 ಗಂಟೆಗೆ ಕೇಳಿ ನಾಟಕ ಕರಡಿಯ ಕುಣಿಸುತ.
1: ಕೇಳಿ, ಈ ನಮ್ಮ ಕರಡಿ ಅಂತಿಂಥ ಕರಡಿ ಅಲ್ಲ, ನಮ್ಮ ಕೃಷ್ಣ ಪರಮಾತ್ಮ ಯಾವ ಜಾಂಬವಂತನನ್ನ ಕುಸ್ತಿಯಲ್ಲಿ ಸೋಲಿಸಿ ಜಾಂಬವತಿಯನ್ನ ಮದುವೆ ಆದ್ನಲ್ಲ, ಆ ಜಾಂಬವಂತನ ವಂಶದವನು.
2: ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಇದೇ ಶನಿವಾರ ಜುಲೈ 4ನೇ ತಾರೀಕು ರಾತ್ರಿ 8 ಗಂಟೆಗೆ ನಾಟಕ ಕರಡಿಯ ಕುಣಿಸುತ.
0: ಆಕಾಶವಾಣಿ ಮೈಸೂರು FM 100.6, ಸಮಯ 11 ಗಂಟೆ. ನಿಲಯದ ಮುಂದಿನ ಪ್ರಸಾರ ಕಾರ್ಯದೊಂದಿಗೆ ನಾನು ನಿಮ್ಮ ಬಾನಲಿ ಗೆಳತಿ ತುಳಸಿ ಅಯ್ಯರ್.

ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ನಮ್ಮೂರ ಹೆಸರು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್.

ಮಿಕ್ಸ್ ಆದಂತಹ ಮಳೆ ಮೈಸೂರಿನ ಸುತ್ತಮುತ್ತ ಆಗ್ತಾ ಇದೆ. ಮಳೆ ಅಂತ ಇದ್ದಾಗಲೇ ನೆನಪಾಗುವಂಥದ್ದು ನಮಗೆ ಅದೊಂದು ಜೀವಜಲ. ಹಾಗೆಯೇ ಕೆರೆಕಟ್ಟೆಗಳು ತುಂಬಿದ್ರೆ ಒಂದಷ್ಟು ಜಾನುವಾರುಗಳಿಗೆ ನಮ್ಮೆಲ್ಲರೂ ಕೂಡ ಅನುಕೂಲ ಆಗುತ್ತೆ ಅನ್ನುವಂತಹ ಒಂದು ಭಾವನೆ. ಖಂಡಿತ ಸತ್ಯ ಅದು. ಮಳೆ ಇಲ್ಲ ಅಂತಂದರೆ ನಮ್ಮ ಜೀವನವನ್ನು ಕಲ್ಪಿಸ್ಕೊಳ್ಳೋದೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ವರುಣನ ಕೃಪೆ ಈ ನೆಲದ ಮೇಲೆ ಸದಾ ಇರಲಿ ಅಂತ ನಾವು ಆಶಿಸೋಣ. ಈ ಕೆರೆಕಟ್ಟೆ ಅಂತ ಇದ್ದಾಗಲೇ, ಅಣೆಕಟ್ಟು ಅಂತ ಇದ್ದಾಗಲೇ, ಈ ಕೆರೆಗಳಿಗೆ ಸಂಬಂಧಪಟ್ಟಂತಹ ಕೆಲವು ಊರುಗಳು ನಾವು ನೋಡಬಹುದು. ದೂದ್ಗೆರೆ ಆಗಿರಬಹುದು, ಹಾಗೆಯೇ ಅರ್ಕೆರೆ ಆಗಿರಬಹುದು, ಲಿಂಗಾಂಬುದಿ ಕೆರೆ ಆಗಿರಬಹುದು. ಆ ಕೆರೆಗಳ ಸುತ್ತಮುತ್ತಲೇ ಆ ಕೆರೆಯ ಹೆಸರಿನಲ್ಲೇ ಒಂದೊಂದು ಹಳ್ಳಿಗಳು, ಊರುಗಳು, ಗ್ರಾಮಗಳು ಹುಟ್ಕೊಂಡಿರುವಂಥದ್ದನ್ನು ನಾವು ಗಮನಿಸಬಹುದು. ಈ ಥರದ ಕೆಲವಷ್ಟು ಹೆಸರಿನ ಹಿನ್ನೆಲೆಯನ್ನು ನಾವೀಗಾಗಲೇ ಸಂಪನ್ಮೂಲ ವ್ಯಕ್ತಿಗಳಿಂದ ಕೇಳ್ಪಟ್ಟಿದ್ದೇವೆ. ಆದ್ರೇ ಹಾಗಾಗಿ ಈ ಕೆರೆಕಟ್ಟುಗಳು ಕೂಡ ಒಂದು ವಸತಿ ಕೇಂದ್ರದ ಸಂದರ್ಭದಲ್ಲಿ ಅಥವಾ ಜನ ವಾಸಿಸುವಂಥ ಸ್ಥಳದಲ್ಲಿ ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತದೆ. ನದಿಗಳ ಬಯಲು ಅಥವಾ ನದಿಗಳ ಅಕ್ಕಪಕ್ಕ ಇರುವಂಥ ಸ್ಥಳಗಳು ಕೂಡ ಈ ನಾಗರಿಕತೆಯ ಉಗಮಕ್ಕೆ ಪ್ರಮುಖವಾಗಿ ಕಾರಣ ವಹಿಸಿರುವಂಥದ್ದನ್ನು ನಾವು ನೋಡಬಹುದು. ಅಥವಾ ಸಿಂಧು ಬಯಲಿನ ನಾಗರಿಕತೆಯನ್ನು ನಾವು ಓದ್ತೇವೆ, ಈಜಿಪ್ಟ್ ನಾಗರಿಕತೆಯನ್ನು ನಾವು ಓದ್ತೇವೆ, ಮೆಸೊಪಟೇಮಿಯಾ ನಾಗರಿಕತೆಯನ್ನು ಓದ್ತೇವೆ. ಹೀಗೆ ಹತ್ತು ಹಲವಾರು ನಾಗರಿಕತೆಗಳು ಹುಟ್ಕೊಂಡಿರುವಂಥದ್ದೇ ಈ ಜಲಕೇಂದ್ರಿತವಾದಂತಹ ಸ್ಥಳಗಳಲ್ಲಿ ಅನ್ನೋದನ್ನು ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ಕೆರೆಗಳು, ಕಟ್ಟೆಗಳು, ನದಿಗಳು ಕೂಡ ಬಹಳ ಪ್ರಮುಖವಾದ ಪಾತ್ರವನ್ನು ಒಂದು ಗ್ರಾಮದ ಸಂದರ್ಭದಲ್ಲಿ ವಹಿಸ್ತವೆ ಅನ್ನೋದನ್ನು ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಕೇಳುಗರೆ, ಇಂದು ಸಹ ನಾವು ಕೆಲವಷ್ಟು ಊರುಗಳ ಬಗೆಗೆ, ಗ್ರಾಮಗಳ ಹಿನ್ನೆಲೆಯ ಬಗೆಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸಂಪನ್ಮೂಲ ವ್ಯಕ್ತಿಗಳು ಇಂದಿನ ಈ ಕಾರ್ಯಕ್ರಮದಲ್ಲಿ ಮಾತಾಡ್ತಾರೆ. ತಾವು ಕೂಡ ಕರೆ ಮಾಡಿ ತಮ್ಮ ಊರುಗಳ ಬಗೆಗೆ ಒಂದಷ್ಟು ಮಾಹಿತಿಯನ್ನು ಸಂಗ್ರಹ ಮಾಡಿದ್ದೆ ಆದಲ್ಲಿ ಮಾತಾಡಬಹುದು. ನಿಮ್ಮ ಊರಿನ ಬಗೆಗೆ ಮತ್ತಷ್ಟು ಜನಕ್ಕೆ ವಿಚಾರವನ್ನು ಮುಟ್ಟಿಸುವಂತಹ ಕೆಲಸವನ್ನು ಮಾಡಬಹುದು ಆಕಾಶವಾಣಿಯ ಮೂಲಕ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 251-12582, ಮತ್ತೊಂದು 251-15089. ಮತ್ತೊಮ್ಮೆ ನಮ್ಮ ದೂರವಾಣಿ ಸಂಖ್ಯೆಗಳು 251-12582, ಮತ್ತೊಂದು 251-15089. ಮೈಸೂರಿನ STD ಕೋಡ್ 0821. ಕೇಳುಗರೆ, ಆಕಾಶವಾಣಿ ಕಾರ್ಯಕ್ರಮವನ್ನು ಕೇಳಿದ ನಂತರದಲ್ಲಿ, ಅಂದರೆ ನಮ್ಮೂರ ಹೆಸರು ಕಾರ್ಯಕ್ರಮವನ್ನು ಕೇಳಿದ ನಂತರದಲ್ಲಿ ಕೆಲವೊಮ್ಮೆ ಕರೆ ಸಿಕ್ಕೋದಿಲ್ಲ, ಅಥವಾ ಕರೆ ಮಾಡಬೇಕು, ಕರೆ ಮಾಡೋದ್ರ ಮೂಲಕ ನಾನು ಏನೂ ಸಮಗ್ರವಾಗಿ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಂದರೆ ಪತ್ರಗಳ ಮೂಲಕ, ಮಿಂಚಂಚೆ ಮೂಲಕ ನಮಗೆ ಬರೆದು ಕಳಿಸಬಹುದು. ಪತ್ರಕ್ಕಾಗಿ ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ನಮ್ಮೂರ ಹೆಸರು ವಿಭಾಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು 57-00-20. ಮತ್ತೊಮ್ಮೆ ವಿಳಾಸ, ನಿಲಯ ನಿರ್ದೇಶಕರು, ನಮ್ಮೂರ ಹೆಸರು ವಿಭಾಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು 57-00-20. ಹಾಗೆಯೇ ಮಿಂಚಂಚೆಯನ್ನು ಕೂಡ ನಮಗೆ ಮಾಡಬಹುದು. ಮಿಂಚಂಚೆಗಾಗಿ ವಿಳಾಸ replyairmysore@gmail.com. ಮತ್ತೊಮ್ಮೆ replyairmysore@gmail.com. ಕೆಲವು ಊರುಗಳ ಬಗೆಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಕಾರ್ಯಕ್ರಮದ ಆರಂಭದಲ್ಲಿ ಒಂದು ಗೀತೆಯನ್ನು ಕೇಳೋಣ. ಚಿತ್ರ ಅಣ್ಣಯ್ಯ ಹಾಡಿದ್ದಾರೆ. SP ಬಾಲಸುಬ್ರಹ್ಮಣ್ಯಂ ಚಿತ್ರ ಹಾಗೂ ಸಂಗಡಿಗರು, ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

0: ಕೇಳುಗರೇ, ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6 ಪ್ರಸಾರ ಆಗ್ತಾ ಇರುವಂತಹ ನಮ್ಮೂರ ಹೆಸರು ಕಾರ್ಯಕ್ರಮವನ್ನು ತಾವೆಲ್ಲರೂ ಆಲಿಸ್ತಾ ಇದ್ದೀರಿ. ಈಗ ನಮ್ಮ ದೂರವಾಣಿ ಸಂಪರ್ಕದಲ್ಲಿ ಯಾರಿದ್ದಾರೆ ಅಂತ ಹೇಳಿ ನೋಡೋಣ. ಒಬ್ಬರು ಕೇಳುಗರು ಕರೆಯನ್ನ ಮಾಡಿದ್ದಾರೆ. ಹಲೋ, ಹಲೋ
1: ಸರ್, ನಮಸ್ತೆ ಸರ್.
0: ನಮಸ್ಕಾರ, ನಮ್ಮೂರ ಹೆಸರು ಕಾರ್ಯಕ್ರಮ. ಹೇಳಿ, ತಮ್ಮ ಹೆಸರು?
1: ಪುಟ್ಸ್ವಾಮಿ ಅಂತ. ನಂಜನಗೂಡು ತಾಲೂಕು ಮುದ್ದಳ್ಳಿ ಗ್ರಾಮದ ಸರ್.
0: ಎಲ್ಲಿ ಬರುತ್ತೆ ಮುದ್ದಳ್ಳಿ
1: ಸರ್? ಇದು ಮೈಸೂರಿಂದ ಊಟಿಗೆ ಹೋಗುವಾಗ ನಂಜನಗೂಡಿಂದ 9 ಕಿಲೋಮೀಟರ್ ಜಾಗದಲ್ಲಿ ಬರುತ್ತೆ ಸರ್. ಅಲ್ಲೊಂದು ಗೇಟ್ ಬರುತ್ತೆ ಸರ್, ಅದು ಕರ್ಬನ್ಕಟ್ಟೆ ಗೇಟ್ ಅಂತ ಹೇಳ್ತಾರೆ.
0: ಮುಖ್ಯ ರಸ್ತೆಯಲ್ಲಿ ಬರುತ್ತಾ?
1: ಹೌದೌದು, ಮುಖ್ಯ ರಸ್ತೆ ಸರ್, ಹೈವೇ, ನ್ಯಾಷನಲ್ ಹೈವೇ ಅದು, ಊಟಿಗೆ ಹೋಗುವಂತ ರೋಡು. ಸೊ ಆ ಗೇಟ್ ಇಂದ ಬಲ್ಗಡೆ ಬಂದ್ರೆ ಮುದ್ದಳ್ಳಿ, ನವಿಲೂರು, ಹೊಸಪುರ, ಸೂರಳ್ಳಿ ಅಂತ ಬರುತ್ತೆ. ಎಡಗಡೆ ಹೋದ್ರೆ ಸಿಂಧುವಳ್ಳಿ, ಕುರಟ್ಟಿ, ಹಾಗೆ ಮುಂದೆ ಊರುಗಳು ಸಿಗುತ್ತೆ ಸರ್. ನಮ್ ಗೇಟ್ಗೆ ಕಡಬನಕಟ್ಟೆ ಗೇಟ್ ಅಂತ ಹೆಸರಿದೆ ಸರ್, ಈಗ್ಲೂ ಹಾಗೆ ಕರೆಯೋದು ಅದನ್ನ. ಆದ್ರೆ ನಮ್ ಗೇಟ್ ಅಲ್ಲಿ ಯಾವ್ದೇ ಊರುಗಳಿಲ್ಲ. ಅಲ್ಲೊಂದು ಮಾಳ ಇತ್ತು, ಒಂದು 300 ಎಕರೆ ಅಷ್ಟು ಹಿಂದೆ. ನಮ್ ತಾತನ ನಾನು ಕೇಳಿದ್ರೆ ಯಾಕೆ ಅಲ್ಲಿ ಯಾವ್ದೇ ಊರ್ ಹೆಸರಿಲ್ಲ, ಕಡಬನಕಟ್ಟೆ ಗೇಟ್ ಅಂತ ಯಾಕೆ ಕರೀತಾರೆ ಅಂತ ಕೇಳಿದಾಗ ನಮ್ ತಾತ ಹೇಳಿದ್ರು ಸರ್, ಅದು
0: ಏನು ಅದು ಕಡಬನಕಟ್ಟೆ?
1: ಕಡಬನಕಟ್ಟೆ ಅಂದ್ರೆ ಅಲ್ಲಿ ಒಂದು 300 ಎಕರೆ ಇದಿತ್ತು ಸರ್, ಗವರ್ಮೆಂಟ್ ಮಾಳ. ಅಲ್ಲಿ ಈಚಲ್ ಮರಗಳನ್ನ ಬೆಳೆದಿದ್ರು ಸರ್, ಈಚಲ್ ವನ ಇತ್ತಲ್ಲಿ.

0: ನಾನು ಕೂಡ ನೋಡಿದ್ದೆ ಅಲ್ಲಿ, ನಾನು ಚಿಕ್ಕವನಾಗಿದ್ದಾಗ ಅದು ನಾನಿದ್ದಾಗ್ಲೂ ಇದ್ದು ಸರ್. ಅಲ್ಲಿ ಈ ಹಿಂದೆ ಎಲ್ಲ ಕಮಾನ್ ಗಾಡಿಗಳಲ್ಲಿ ದಿನಸಿಗಳನ್ನ ತಕೊಂಡು ಮೈಸೂರು ಮಾರ್ಕೆಟ್ಗೆ ಹೋಗ್ತಿದ್ದೆ ಸರ್ ಆ ಕಾಲದಲ್ಲಿ. ಅದು ಕೂಡ ನಾನು ನೋಡಿದೀನಿ, ಒಟ್ಟಿಗೆ ಗಾಡಿಗಳು ಗೆಜ್ಜೆ ಕಟ್ಕೊಂಡು ಬರೋವು, ಈ ಕಡೆಯಿಂದ ಮಾರ್ಕೆಟ್ ಇಂದ ಸಾಮಾನುಗಳು ತಕೊಂಡು ಮತ್ತೆ ಅವ್ರವ್ರ ಊರುಗಳಿಗೆ ಹೋಗೋದು. ಆ ಹೋಗ ಅಂತ ಸಂದರ್ಭದಲ್ಲಿ ನಮ್ಮ ಕಡಮನಕಟ್ಟೆ ಅನ್ನೋ ಜಾಗ, ನಾಲ್ಕೈದು ಊರು ಜಾಗ ಅಲ್ಲಿ, ಅಲ್ಲಿ ಒಂದು ಕಟ್ಟೆ ಕಟ್ಟಿದ್ರಂತ ಸರ್, ಆಗ ಜಗಲಿ ಕಟ್ಟೆ. ಆ ಜಗಲಿ ಕಟ್ಟೆ ಮೇಲೆ ಕಡುಬು ಮಾರ್ತಿದ್ರಂತೆ, ಯಾಕಂದ್ರೆ ನಾಲ್ಕೈದು ಊರಿನವರಲ್ಲಿ ಬಂದು ಕಡುಬು ಮಾರ್ತಿದ್ರಂತೆ ಆ ಕಾಲಕ್ಕೆ. ಸೊ ಹಾಗಾಗಿ ಅದಕ್ಕೆ ಕಡುಬನ ಕಟ್ಟೆ ಅಂತ ಹೆಸರು ಬಂದಿದೆಯಂತ ಸರ್, ಅದು ನಮ್ಮ ತಾತ ಹೇಳ್ತಿದ್ರು. ಈಗ ಆ ಜಾಗನೆಲ್ಲ ಅವರಿವರು ಅಕ್ವೈರ್ ಮಾಡ್ಕೊಂಡಿದ್ದಾರೆ, ಸ್ವಲ್ಪ ಇದು ಇದು ಇವತ್ತಿಗೂ ಆ ಗೇಟ್ಗೆ ಕಡಬನಕಟ್ಟೆ ಗೇಟ್ ಅಂತಾನೆ ಹೆಸರು. ಈವನ್ ನಮ್ ಕೆ ಎಸ್ ಆರ್ ಸಿ ಕಂಡಕ್ಟರ್ ಗಳು ಕರೆಯೋದು, ಜನ ಹತ್ತೋದು ಇಳಿಯೋದು ಕಡಬನಕಟ್ಟೆ ಗೇಟ್ ಅಂತಾನೆ.
1: ಕಟ್ಟೆ ಅನ್ನೋದಾದ್ರು ಇದೆಯಾ?
0: ಇಲ್ಲ ಸರ್, ಏನು ಇಲ್ಲ ಸರ್, ಅಲ್ಲಿ ಕಟ್ಟೆನೂ ಇಲ್ಲ. ಈ ರಸ್ತೆ ಅಗಲೀಕರಣ ಮಾಡಿದಾಗ ಅಲ್ಲಿ ಇದ್ದ ಕಟ್ಟೆನ ತೆಗೆದು ಬಿಟ್ಟಿದ್ದಾರೆ ಸರ್. ಕಟ್ಟೆ ಅಂದ್ರೆ ಜಗಲಿ ಸರ್, ಅದು ಅಲ್ಲಿ ಯಾವ್ದೇ ಕಟ್ಟೆಗಳು ಇಲ್ಲ ಸರ್. ಪಕ್ಕದಲ್ಲೊಂದು ಕೆರೆ ತರ ಇತ್ತು ಚಿಕ್ಕದು, ನಾನಿದ್ದಾಗ್ಲೂ ನೋಡಿದ್ದೆ ಅದು. ಬಟ್ ಅವೆಲ್ಲ ಈಗ ಕ್ಲೋಸ್ ಆಗ್ಬಿಟ್ಟಿದೆ, ರಸ್ತೆಗಳ ಅಗಲೀಕರಣ ಮಾಡಿದಾಗ ಅದನ್ನೆಲ್ಲ ತೆಗೆದು ಬಿಟ್ಟಿದ್ದಾರೆ ಸರ್. ಇವತ್ತಿಗೂ ನಮ್ಮೂರ ನಮ್ ಗೇಟ್ಗೆ ಕಡಬನಕಟ್ಟೆ ಗೇಟ್ ಅಂತಾನೆ ಹೆಸರು ಸರ್.
1: ಪುಟ್ಟಸ್ವಾಮಿ ಅವರೇ, ತಾವು ಕಾರ್ಯಕ್ರಮದ ಆರಂಭದಲ್ಲೇ ಹೇಳಿದ್ರಿ ಅಲ್ಲಿ ಒಂದು ಈಚಲು ಮರಗಳು ಇತ್ತು ಅಂತ ಹೇಳಿ, ಈಚಲು ಮರಗಳ ಹಿನ್ನೆಲೆಯಲ್ಲಿ ಏನಾದರೂ ಕಡಬನಕಟ್ಟೆಯನ್ನು ನೋಡ್ಲಿಕ್ಕೆ ಸಾಧ್ಯನಾ ಅಂತ ಯೋಚನೆ ಮಾಡಬಹುದಾ? ಯಾಕೆ ಅಂತಂದ್ರೆ
0: ಇಲ್ಲ, ಅದ್ರ ಬಗ್ಗೆ ನನಗೆ ಈಗ ಪೂರ್ವಿಕರು ನಾನು ಎರಡು ಮೂರು ಸರಿ ಜನ ಕೇಳಿದೆ ಸರ್, ಯಾರು ಅದ್ರ ಸರಿಯಾದ ಮಾಹಿತಿ ಹೇಳ್ತಿಲ್ಲ.
1: ಅದಕ್ಕೆ ಏನು ಅಂತಂದ್ರೆ
0: ತುಂಬಾ ಇತ್ತು ಸರ್, ಈಗ ಈಗಲೂ ಒಂದ ಮೂರೋ ನಾಲ್ಕೋ ಇದೆ ಅಷ್ಟೇ ಸರ್, ಎಲ್ಲ ತೆಗೆದು ಬಿಟ್ರು.
1: ಈಗ
0: ಈಗ
1: ಈಚಲು ಮರಕ್ಕೆ
0: ಇಲ್ಲ ಸರ್, ಎಲ್ಲ ಒಂದೊಂದು ಮಧ್ಯೆ ಒಂದೊಂದು ಇದೆ ಸರ್ ಅಷ್ಟೇ.
1: ಪುಟ್ಟಸ್ವಾಮಿ ಅವರೇ, ಈಚಲು ಮರಕ್ಕೆ ಕದಂಬ ವೃಕ್ಷ ಅಂತ ಹೇಳ್ತಾರೆ ಅಲ್ವಾ? ಕದಂಬ ವೃಕ್ಷಕ್ಕೂ ಏನಾದ್ರೂ ಕಡಬಿಗೂ ಏನಾದ್ರು ಸಾಮ್ಯತೆಯನ್ನು ಗುರುತಿಸಲಿಕ್ಕೆ ಸಾಧ್ಯನಾ ಅಂತ. ಯಾಕೆ ಅಂತಂದ್ರೆ ಕದಂಬ ಅದು ಕದಬ ಆಗಿರ್ಬಹುದು, ಕದಬ ಆಗಿರ್ಬಹುದು, ದಕಾರಕ್ಕೆ ಡಕಾರ ಬರುತ್ತೆ ಆಯ್ತಾ, ಅದು ಕಡಂಬ ಕಟ್ಟೆ ಆಗಿರ್ಬಹುದು, ಕಡಬ ಕಟ್ಟೆ ಕದಂಬ ಕಟ್ಟೆ ಅದು ಕಡಬ ಕಟ್ಟೆ ಆಗಿದೆ. ಅದು ಅದರ ಹಿನ್ನೆಲೆಯಲ್ಲೂ ಕೂಡ ನಾವು ನೋಡಬಹುದು, ಕಡುಬನ್ನ ಮಾರ್ತಾ ಇದ್ರು ಆ ಕಟ್ಟೆಯಲ್ಲಿ, ಅಲ್ಲೇ ಜನರು ಇಲ್ಲದೆ ಓಡಾಟನೆ ಇಲ್ಲದೆ ಇರುವಂತ ಸ್ಥಳದಲ್ಲಿ ಕಡುಬನ್ನ ಮಾರ್ತಾ ಇದ್ರು ಯಾಕೆ ಅನ್ನೋದು ಕೂಡ ಸಂಶಯ ಉಂಟಾಗತ್ತೆ. ಆದ್ರಿಂದ ಅದು ಆ ಕದಂಬ ವೃಕ್ಷಗಳು ಇದ್ದಲ್ಲ ಇತ್ತಲ್ಲ ಯಥೇಚ್ಛವಾಗಿ, ಅದ ಪ್ರವೇಶ ದ್ವಾರವನ್ನ ಅದು ಕದಂಬ ಕಟ್ಟೆ ಅಂತ ಕರೀತಾ ಇದ್ರೇನು ಅಂತ ನಾವು ಊಹೆಯನ್ನ ಮಾಡಬಹುದು. ಯಾವಾಗಲೂ ಕೂಡ ಈ ರೀತಿಯ ಪದ ನಿಷ್ಪತ್ತಿ ಅಥವಾ ಗ್ರಾಮನಾಮಗಳು ಗ್ರಾಮಚರಿತೆಗಳನ್ನು ನಾವು ಆಲೋಚನೆಯನ್ನ ಮಾಡುವಾಗ, ಅದ್ರ ಬಗ್ಗೆ ಚಿಂತನೆಯನ್ನ ಸಂಶೋಧನೆಯನ್ನ ಮಾಡುವ ಸಂದರ್ಭದಲ್ಲಿ ಊಹಾತ್ಮಕವಾದಂತ ಕೆಲವು ಸಂಗತಿಗಳು ಕೂಡ ಮುಖ್ಯ ಆಗುತ್ತೆ. ಯಾಕೆ ಅಂತಂದ್ರೆ ಭಾಷಾಶಾಸ್ತ್ರೀಯ ಹಿನ್ನೆಲೆಯಲ್ಲಿ ಆ ಪದಗಳನ್ನ ಅಕ್ಷರಗಳನ್ನ ನಾವು ನೋಡ್ತಾ ಹೋದ್ರೆ ಒಂದಷ್ಟು ಅಕ್ಷರಗಳು ಲೋಪಗೊಳ್ತಾ ಅಂದರೆ ಬಿಟ್ಟೋಗ್ತಾ, ಇನ್ನೊಂದು ಅಕ್ಷರಗಳು ಆ ಅಕ್ಷರದ ಅಥವಾ ಆ ಪದದ ಒಂದು ಶಬ್ದಕ್ಕೆ ಮತ್ತೊಂದು ಪದ ಅಲ್ಲಿ ಸೇರಿಕೊಂಡು ಬೇರೆಯದೇ ಆದಂಥ ರೀತಿಯಲ್ಲಿ ಅದು ಪ್ರಯೋಗಗೊಳ್ತಾ ಇರ್ತದೆ. ಭಾಷಾಶಾಸ್ತ್ರೀಯ ಹಿನ್ನೆಲೆಯಲ್ಲೂ ಕೂಡ ನಾವು ಅದನ್ನು ನೋಡಬೇಕಾಗತ್ತೆ. ಅದರಿಂದ ಈ ಕದಂಬ ವೃಕ್ಷ ಬಿಂದುತ್ವ ಲೋಪವಾಗಿ ಅಂದರೆ ಅಲ್ಲಿ ಸೊನ್ನೆ ಏನಿದೆ ಆ ಬಿಂದು ಏನಿದೆ ಅದು ಲೋಪವಾಗಿ ಕದಂಬ ವೃಕ್ಷ ಆಗುತ್ತೆ ಅದು. ಆ ಕದಂಬ ವೃಕ್ಷದ ಪ್ರವೇಶ ದ್ವಾರ ಏನಿದೆ ಅದು ಕಟ್ಟೆ ಆಗಬಹುದು ಅಲ್ವಾ? ಕದಂಬ ಕಟ್ಟೆ ಯಾಕೆಂದ್ರೆ ಕದಂಬ ಅನ್ನುವಂಥದ್ದು, ಕದಂಬ ಅನ್ನುವಂಥದ್ದು ನಮ್ಮ ಗ್ರಾಮೀಣರಿಗೆ ಕದಂಬ ವೃಕ್ಷ ಅಂದ್ರೆ ಗೊತ್ತಾಗೋದಿಲ್ಲ ಅಲ್ವಾ? ಅದು ಈಚಲು ಮರ ಅಂತಲೇ ಅದನ್ನ ಕರೆಯುವಂಥದ್ದು ಅಲ್ವಾ, ಪರಿಚಿತವಾಗಿರುವಂಥದ್ದು. ಆದ್ರಿಂದ ಗೊತ್ತಿಲ್ಲದೆ ಇರುವಂತ ಒಂದು ಶಬ್ದವನ್ನ ಪ್ರಯೋಗ ಮಾಡುವ ಸಂದರ್ಭದಲ್ಲಿ ಈ ತರದ ಕೆಲವು ಅಕ್ಷರ ಪಲ್ಲಟಗಳು ಅಥವಾ ಅಕ್ಷರ ರೂಪಗಳು ಆಗಿ ಈ ರೀತಿ ಹೆಸರನ್ನ ಪಡ್ಕೊಳ್ತದೆ. ಈ ಹಿನ್ನೆಲೆಯಲ್ಲೂ ಕೂಡ ನಾವು ನೋಡ್ಬೇಕಾಗತ್ತೆ. ಆದ್ರೆ ಇದೇ ಅಲ್ಟಿಮೇಟ್, ಇದೇ ಅಂತಿಮ ಅಂತ ಅಲ್ಲ ಅದರ ಅರ್ಥ.
0: ಒಂದು
1: ಊಹಾತ್ಮಕವಾಗಿ ನಾವು ಕೆಲವೊಮ್ಮೆ ನೋಡ್ಬೇಕಾಗತ್ತೆ,
0: ಸಂಶೋಧನೆ
1: ಮಾಡುವಂತ.
0: ಇಲ್ಲ, ತಾವ್ ಹೇಳಿದ್ದು ಒಳ್ಳೇದಾಯ್ತು ಸರ್. ನಾನು ಅಲ್ವಾ ಸುತ್ತಮುತ್ತ ಊರುಗಳಲ್ಲಿ ಒಂದಷ್ಟು ಪ್ರಯತ್ನ ಮಾಡ್ತೀನಿ, ಇನ್ನು ಹಿರಿಕರಾರು ಇದ್ರೆ ಒಂದು ಪ್ರಯತ್ನ ಮಾಡ್ತೀನಿ ಸರ್, ಹಾಗೇನಾವಿದ್ರೆ ತಮ್ಗೆ ತಿಳಿಸ್ತೀನಿ.
1: ಖಂಡಿತ ಎಲ್ಲಾದ್ರೂ ಉಲ್ಲೇಖ ಆಗಿರುತ್ತೆ ಅದ್ರಕ್ಕೆ ಸಂಬಂಧಪಟ್ಟ ಹಾಗೆ. ಈಗ ಗ್ರಾಮಚರಿತ ಕೋಶಗಳಿರ್ತದೆ, ಎಪಿಗ್ರಾಫಿಯಾ ಕರ್ನಾಟಕ ಇರುತ್ತೆ, ಅಲ್ಲೆಲ್ಲಾದ್ರೂ ಒಂದ್ ಕಡೆ ಒಂದ್ ಸಣ್ಣ ವಿಚಾರವೂ ಕೂಡ ಒಂದು ದೊಡ್ಡ ಸಂಶೋಧನೆಗೆ ಅವಕಾಶವನ್ನ ಮಾಡಿಕೊಟ್ಬಿಡ್ತದೆ ಅದು. ಆದ್ರಿಂದ ನೋಡಿ, ಆ ಹಿನ್ನೆಲೆಯಲ್ಲೂ ಕೂಡ ನೋಡಬಹುದು ಅನ್ನೋದನ್ನ ಯೋಚನೆ ಮಾಡಿ. ಪುಟ್ಟಸ್ವಾಮಿ ಅವರೇ, ಮತ್ತಷ್ಟು ಹಳ್ಳಿಗಳ ಬಗ್ಗೆ ಒಂದಷ್ಟು ಮಾತಾಡಿ ಮುಂದಿನ ದಿನಗಳಲ್ಲಿ. ಓಕೆ,
0: ಖಂಡಿತ ಸರ್, ಖಂಡಿತ.
1: ನಮಸ್ಕಾರ, ನಮಸ್ಕಾರ,
0: ಧನ್ಯವಾದಗಳು ಸರ್.
1: ನಮಸ್ಕಾರ ಕೇಳುಗರೇ, ನಮ್ಮೂರ ಹೆಸರು ಕಾರ್ಯಕ್ರಮವನ್ನು ತಾವೆಲ್ಲರೂ ಆಲಿಸ್ತಾ ಇದ್ರಿ. ಈಗ ಒಂದು ಗೀತೆಯನ್ನ ಕೇಳೋಣ. ಡಾಕ್ಟರ್ ರಾಜ್

0: ಬನ್ನಿ ಬನ್ನಿ ಶಿಂಬ, ಜನ ಬಂದವ್ರೆ, ಅವ್ರಿಗೆ ಒಂದ್ ಸಲ ಹಾಕೋ, ಈಗ ಲಾಗ ಹಾಕೋ.
1: ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಇದೇ ಶನಿವಾರ ಜುಲೈ 4ನೇ ತಾರೀಕು ರಾತ್ರಿ 8 ಗಂಟೆಗೆ ಕೇಳಿ ನಾಟಕ ಕರಡಿಯ ಕುಣಿಸುತ.
0: ಕೇಳಿ, ಈ ನಮ್ಮ ಕರಡಿ ಅಂತಿಂತ ಕರಡಿ ಅಲ್ಲ, ನಮ್ಮ ಕೃಷ್ಣ ಪರಮಾತ್ಮ ಯಾವ ಜಾಂಬವಂತನನ್ನ ಕುಸ್ತಿಯಲ್ಲಿ ಸೋಲಿಸಿ ಜಾಂಬವತಿಯನ್ನ ಮದುವೆ ಆದ್ನಲ್ಲ, ಆ ಜಾಂಬವಂತನ ವಂಶದವನು.
1: ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಇದೇ ಶನಿವಾರ ಜುಲೈ 4ನೇ ತಾರೀಕು ರಾತ್ರಿ 8 ಗಂಟೆಗೆ ನಾಟಕ ಕರಡಿಯ ಕುಣಿಸುತ್ತಾ.

0: ಈ ಮೊಬೈಲು, ಸೋಷಿಯಲ್ ಮೀಡಿಯಾ ಹಾವಳಿ ಎಲ್ಲ ಅತಿಯಾಗ್ಬಿಟ್ಟು ಅದ್ ಏನೇನ್ ಸುದ್ದಿ ಅಂತ ನೋಡೋದು, ಅದನ್ನ ನಂಬೇಕೋ ಅಥವಾ ಬಿಡ್ಬೇಕೋ ಗೊತ್ತೇ ಆಗಲ್ಲ.
1: ಬರೀ ನಿಂಗಷ್ಟೇ ಅಲ್ಲ, ಎಷ್ಟೋ ಜನರಿಗೆ ಹೀಗನ್ಸಿರುತ್ತೆ. ಅದಕ್ಕೆ ಮೈಸೂರು ಆಕಾಶವಾಣಿಯಲ್ಲಿ ಪ್ರಸಾರ ಆಗೋ ವರ್ತಮಾನ ವೃತ್ತಾಂತ ಕೇಳು. ಎಲ್ಲಾ ರೀತಿಯ ಸುದ್ದಿ ಹಾಗೆ ಅದರ ಹಿಂದಿನ ಕಥೆನ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾರೆ.
2: ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಕೇಳಿ ವರ್ತಮಾನ ವೃತ್ತಾಂತ. ಪ್ರತಿ ತಿಂಗಳ 2ನೇ ಹಾಗೂ 4ನೇ ಮಂಗಳವಾರ ಬೆಳಿಗ್ಗೆ 11:00 to 12:00 ವರ್ತಮಾನ ವೃತ್ತಾಂತ ಕೇಳಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.
3: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6 ಪ್ರಸಾರ ಆಗ್ತಾ ಇರುವಂತಹ ನಮ್ಮೂರು ಹೆಸರು ಕಾರ್ಯಕ್ರಮಗಳನ್ನು ತಾವೆಲ್ಲರೂ ಆಲಿಸ್ತಾ ಇದ್ರಿ. ಪ್ರತಿ ಶನಿವಾರ ನಿಮಗಾಗಿ ಕೇಳುಗರೆ ಈ ಕಾರ್ಯಕ್ರಮ ಪ್ರಸಾರ ಆಗ್ತಾ ಬರ್ತಾ ಇದೆ. ಮೈಸೂರಿನಲ್ಲಿ ಇಟ್ಕೆಗೂಡು ಅನ್ನುವಂಥ ಒಂದು ಸ್ಥಳ ಇದೆ. ಅದು ವಸ್ತು ಝೂ ಇದೆಯಲ್ಲ, ಅಂದರೆ ಪ್ರಾಣಿ ಸಂಗ್ರಹಾಲಯ ಇದೆಯಲ್ಲ, ಅದರ ಮಗ್ಗಲಲ್ಲೇ ಈ ಇಟ್ಕೆಗೂಡು ಇದೆ. ಅಂದರೆ ಅರಮನೆಯ ಹಿಂಭಾಗ ಈ ಊರು ಬರುತ್ತೆ, ಕಾರಂಜಿ ಕೆರೆ ಮಗ್ಗಲಲ್ಲಿ ಅದು ಇದೆ. ಈ ಊರು ಹೇಗೆ ಹುಟ್ಕೊಳ್ತು,

ಕೂಡು ಅನ್ನುವಂಥ ಹೆಸರು ಯಾಕೆ ಬಂತು ಅಂಥೇಳಿ ಬಿ ಶ್ಯಾಮ್ ಸುಂದರ್ ಅವರು ನಮ್ಮ ಆಕಾಶವಾಣಿಗೆ ಈ ಹಿಂದೆ ಅಂದರೆ ಇತಿಹಾಸವನ್ನು ಕುರಿತಂಥ ಕಾರ್ಯಕ್ರಮವನ್ನು ಮಾಡ್ತಾ ಇರುವ ಸಂದರ್ಭದಲ್ಲಿ ನಮಸ್ತೆ ಮೈಸೂರಿಗೆ ಆವಾಗ ಅವರು ಒಂದು ಲೇಖನವನ್ನು ಬರೆದು ನಮಗೆ ಕಳಿಸಿದರು. ಆ ಲೇಖನವನ್ನು ಅತ್ಯಂತ ಜೋಪಾನವಾಗಿ ನಾನು ಇಟ್ಕೊಂಡಿದ್ದೆ. ಇಂಥ ಸಂದರ್ಭಗಳು ಬಂದಾಗ ಇದನ್ನು ನಾವು ಬಳಸ್ಕೊಳ್ಳೋಣ ಅಂಥೇಳಿ ಅವರು ಹೇಳ್ತಾರೆ. ಇಟ್ಕೆಗೂಡು ಇದರ ಹುಟ್ಟಿಗೆ ಕಾರಣ ಮೈಸೂರು ಅರಸರು ಅರಮನೆಯ ನಿರ್ಮಾಣ. ಇಂದಿನ ವಸ್ತು ಪ್ರದರ್ಶನದ ವಿಸ್ತಾರವಾದ ಸ್ಥಳ, ಅರಳಿಕಟ್ಟೆಯಿಂದ ಬೆಟ್ಟದವರೆಗೆ ತುಂಬಿದ್ದ ದೊಡ್ಡ ಕೆರೆ, ಇದರ ಸುತ್ತಲೂ ಸಿಗುತ್ತಿದ್ದ ಮೆದುಮಣ್ಣು, ಅರಮನೆಯ ಹಾಗೂ ಇತರ ಕಟ್ಟಡಗಳ ನಿರ್ಮಾಣಕ್ಕೆ ಬೇಕಾದ ಇಟ್ಟಿಗೆಗಳನ್ನು ತಯಾರಿಸುವುದು ದೊಡ್ಡ ಉದ್ಯೋಗವಾಗಿತ್ತು. ಇಟ್ಟಿಗೆ ತಯಾರಿಸಿ ಅದರ ಗೂಡು ನಿರ್ಮಿಸಿ ಅದರ ಗಟ್ಟಿತನಕ್ಕೆ ಇಟ್ಟಿಗೆಗೂಡು ಕಟ್ಟಿ ಕಟ್ಟಿಗೆ ಹಾಕಿ ಸುಡುವುದು ಇಲ್ಲಿ ಹಿಂದೆ ನಡೆಯುತ್ತಿದ್ದು ಈ ಪ್ರದೇಶಕ್ಕೆ ಇಟ್ಟಿಗೆಗೂಡು ಎಂಬ ಹೆಸರು ಬರಲು ಕಾರಣವೆನ್ನುತ್ತಾರೆ. ಅರಮನೆಗೆ ನೆರಮನೆಗೆ ಇಟ್ಟಿಗೆ ತಯಾರಿಸಿಕೊಡುವ ಕೆಲಸದವರು ಇಲ್ಲಿ ಮನೆ ಕಟ್ಟಿಕೊಂಡು ವಾಸಿಸತೊಡಗಿದರು. ಇವರ ಜೊತೆಗೆ ಅರಮನೆಯ ನಿರ್ಮಾಣ ಕಾಲದಲ್ಲಿ ಬಂದ ಮರಗೆಲಸದವರು, ಕಲಾ ನಿಪುಣರು, ಕೆತ್ತನೆಯವರು, ಗಾರೆ ಕೆಲಸಗಾರರು ಇವರನ್ನು ನೋಡಿಕೊಂಡು ಉಸ್ತುವಾರು ಮಾಡುವ ಮೇಸ್ತ್ರಿಗಳು ಇಲ್ಲಿ ನೆಲೆಸಿದರು. ಇಟ್ಟಿಗೆಗೂಡಿನಲ್ಲಿ ಕೆಳಗಿನ ಕೇರಿ, ಮೇಲಿನ ಕೇರಿ ಎಂಬ ಎರಡು ವಿಭಾಗಗಳುಂಟು. ಕೆಳಗಿನ ಕೇರಿಯವರು ಇಟ್ಟಿಗೆಗೂಡಿನ ಮೊದಲ ನೆಲೆಸಿಗರು, ಶ್ರಮಜೀವಿಗಳು, ಕುಶಲಕರ್ಮಿಗಳು, ಕಟ್ಟಡ ಕಟ್ಟುವ ಗಾರೆ ಕೆಲಸದವರು, ಕಂಟ್ರಾಕ್ಟರ್ಗಳು. ಮೇಲಿನ ಕೇರಿಯವರೆಂದರೆ ಕೆಲವು ಹಳೆ ಕೇರಿ ಮನೆಗಳ ಜೊತೆಗೆ ಮೂಡಾದವರು ವಸತಿ ನಿರ್ಮಾಣ ಮಾಡಿ ಅನೇಕ ಮನೆಗಳನ್ನು ಕಟ್ಟಿ ಮಾರಿದ್ದಾರೆ. ಆ ಮನೆಗಳನ್ನು ಕೊಂಡು ಹೊರಗಿನವರು ಇವರಲ್ಲಿ ಮೈಸೂರಿನವರೇ ಹೆಚ್ಚಾಗಿದ್ದು ನೆಲೆಸಿದ್ದು ಇತ್ತೀಚೆಗೆ ಮಾರ್ವಾಡಿಗಳು, ಜೈನರು, ಅಶೋಕ ರೋಡಿನವರು, ಹಾಗೆಯೇ ಹಳ್ಳದ ಕೇರಿಯಲ್ಲಿ ಇದ್ದವರು ಇಲ್ಲಿ ಹಳೆ ಮನೆಗಳನ್ನು ಕೊಂಡು ಅವುಗಳನ್ನು ಕೆಡವಿ ಹೊಸ ಹೊಸದಾದ ಭವ್ಯ ಕಟ್ಟಡಗಳನ್ನು ಕಟ್ಟಿ ನೆಲೆಸಿದ್ದಾರೆ. ಮತ್ತು ಮನೆಗಳ ನಿರ್ಮಾಣ ಆಗುತ್ತಿದೆ ಹಾಗೂ ಈ ಉದ್ಯಮಿಗಳು, ವ್ಯಾಪಾರಸ್ಥರು ಇಲ್ಲಿ ನೆಲೆಸ್ತಾ ಇದ್ದಾರೆ. ಇಟ್ಟಿಗೆಗೂಡು ಇಂದು ಜೇನುಗೂಡಿನಂತಾಗಿದೆ. ಜನಸಂಖ್ಯೆ ದಿನವೂ ಹೆಚ್ಚಾಗಿ ಇಲ್ಲಿನ ಭೂಮಿ ಬೆಲೆ, ಮನೆಗಳ ಬೆಲೆ ಬಡವರ ಕೈಯಿಂದ ಬಹುದೂರ ಮೇಲಕ್ಕೆ ಏರಿದೆ. ಬಡವರ ಕೈಗೆ ಸಿಗದಂತಾಗಿದೆ. ಹಿಂದೆ ಇಟ್ಟಿಗೆಗೂಡು ಒಂದು ಶಾಂತಿದಾಯಕ ಪ್ರದೇಶವಾಗಿತ್ತು. ಇದರ ಸುತ್ತ ಕುಪ್ಪಣ್ಣ ಪಾರ್ಕ್, ಎದುರಿಗೆ ಭವ್ಯವಾದ ಅರಮನೆ, ದೊಡ್ಡ ಕೆರೆ, ಕಣ್ಣಿಗೆ ಕಾಣುವ ಆಕರ್ಷಕ ಚಾಮುಂಡೇಶ್ವರಿ ಬೆಟ್ಟ, ಮೃಗಾಲಯ, ಕರ್ಜನ್ ಪಾರ್ಕ್, ಪೂರ್ವಕ್ಕೆ ಅರಮನೆ ವಾದ್ಯವೃಂದದವರ ಕಚೇರಿ ಹಾಗೂ ಅವರು ದಿನವೂ ಸಂಗೀತ ಅಭ್ಯಾಸ ಮಾಡುತ್ತಿದ್ದದನ್ನು ನಾವು ಹೋಗಿ ನೋಡುತ್ತಿದ್ದೆವು ಹಾಗೂ ಕೇಳ್ತಾ ಇದ್ವು. ಅದರ ಪಕ್ಕದಲ್ಲೇ ಅರಮನೆಗೆ ಸೇರಿದ ವಿವಿಧ ಕಾರುಗಳನ್ನು ನಿಲ್ಲಿಸಲೆಂದೇ ಕಟ್ಟಿದ್ದ ಕಾರ್ಶೆಡ್ ಎಂದು ಕರೆಯುತ್ತಿದ್ದ ಸುಂದರ ಕಟ್ಟಡವಿದ್ದು ಜನರಿಗೆ ಒಂದು ಆಕರ್ಷಣೆಯ ತಾಣವಾಗಿತ್ತು. ಮಹಾರಾಜರ ಕಾರು ಎಂದರೆ ಸಾಮಾನ್ಯವೇ, ಅದನ್ನು ನೋಡುವುದೇ ಒಂದು ಆನಂದ. ಅಲ್ಲಿಂದ ಮುಂದೆ ರಾಜಮನೆತನಕ್ಕೆ ಸೇರಿದವರ ದೊಡ್ಡ ಬಂಗಲೆ, ಅದರ ನಂತರ ಅಲ್ಲೇ ಪಕ್ಕದಲ್ಲೇ ಎನ್ನುವಂತೆ ಇದ್ದ ತಬೇಲಿ ಎಂದು ನಾವು ಹೇಳುತ್ತಿದ್ದ ಜಾಗ, ಅಲ್ಲಿ ಅರಮನೆಯವರು, ಅರಸರು ಓಡಾಡುತ್ತಿದ್ದ ವಿವಿಧ ಬಗೆಯ ಕುದುರೆ ಬಂಡಿಗಳು, ಕುದುರೆಗಳು ಇರ್ತಾ ಇದ್ವು. ಮೈಸೂರು ಅರಸರ ಬೇಸಿಗೆಯ ತಂಗುದಾಣವಾಗಿದ್ದ ಭವ್ಯವಾದ ಲೋಕರಂಜನ ಮಹಲ್ ಇಲ್ಲಿದೆ. ಹಿಂದೆ ಪ್ರಸಿದ್ಧ ಚಲನಚಿತ್ರ ನಿರ್ಮಾಪಕರಾದ ವಿ ಶಾಂತಾರಾಮ್ ತಮ್ಮ ಜನಕ ಜನಕ ಪಾಯಲ್ ಬಾಜಿ ಚಿತ್ರವನ್ನು ಈ ಲೋಕರಂಜನ ಮಹಲಿನ ದ್ವಾರದಲ್ಲಿ ನಡೆಸಿದ್ರು. ಹಿಂದಿನ ಮಂದಿಗೆ ಇಲ್ಲಿದ್ದ ತಂಡಿ ಸಡಕ್ ಒಂದು ರೀತಿಯ ಶಾಂತಿಧಾಮ, ನೆಮ್ಮದಿಯ ಓದಿನ ಸ್ಥಳವಾಗಿದ್ದು ಕಡು ಬೇಸಿಗೆಯಲ್ಲೂ ನಾವು ತಂಪಾಗಿ ಕುಳಿತು ಅಭ್ಯಾಸವನ್ನು ಮಾಡಿದ್ದು ಉಂಟು. ಈಗಿನ ಇಟ್ಟಿಗೆಗೂಡು ಜನಭರಿತ ಪ್ರದೇಶವಾಗಿದೆ. ಅರಮನೆ ಸಂಗೀತಗಾರರ ಕಟ್ಟಡ ಪೊಲೀಸ್ ಕಮಿಷನರ ಕಚೇರಿಯಾಗಿದೆ. ಕಾರುಗಳ ಸ್ಥಳ ಮಾರಾಟವಾಗಿ ಅಲ್ಲಿ ಕಟ್ಟಡ ನಿರ್ಮಾಣವಾಗ್ತಾ ಇದೆ. ಅರಸರ ಸಂಬಂಧಿಗಳ ಭವನಗಳು ಇದ್ದ ಸ್ಥಳದಲ್ಲಿ ಶಿಕ್ಷಣ, ಶಿಕ್ಷಕರ ತರಬೇತಿ, ಅಂಚೆ ತರಬೇತಿ ಶಾಲೆಗಳು, ಇತರೆ ಕಟ್ಟಡಗಳ ನಿರ್ಮಾಣವೂ ಆಗಿದ್ದು ಹಿಂದಿನ ಗಂಭೀರತೆ, ಭವ್ಯತೆ ಕಳೆದು ಹೋಗಿದೆ. ಹತ್ತಿರದ ಕಾರಂಜಿ ಕೆರೆ ಉಳಿದು ಬಂದಿದೆ. ಇತ್ತೀಚೆಗೆ ಅದನ್ನು ಪ್ರವಾಸಿಗರ ಆಕರ್ಷಣೆಗಾಗಿ ದೋಡಿ ವಿಹಾರಕ್ಕೂ ಉಪಯೋಗಿಸಿಕೊಂಡು ಒಂದು ಉತ್ತಮ ವನವಿಹಾರ ಸ್ಥಳವನ್ನಾಗಿ ಮಾಡಲಾಗಿದೆ. ಮೃಗಾಲಯಕ್ಕೆ ಸೇರಿದ ಹಾಗೆ ಒಂದು ಮತ್ಸ್ಯ ಸಂಗ್ರಹಾಲಯದ ನಿರ್ಮಾಣವೂ ನಡೀತಾ ಇದೆ. ನಿರ್ಮಾಣ ಈಗ ಪೂರ್ಣಗೊಂಡಿದೆ. ಇದು 10 ವರ್ಷಗಳ ಹಿಂದೆ ಬರೆದು ಕಳಿಸಿದ್ದಂಥ ಲೇಖನ. ಇಟ್ಟಿಗೆಗೂಡಿನ ಹತ್ತಿರವಿರುವ ಕುದುರೆ ಜೂಜುಕಟ್ಟೆ ಅಂದರೆ ರೇಸ್ ಕ್ಲಬ್, ಇದೊಂದು ಬಗೆಯ ಆಕರ್ಷಕ ತಾಣವಾಗಿ ನೂರಾರು ಮಂದಿಯನ್ನು ತನ್ನತ್ತ ಸೆಳೀತಾ ಇದೆ. ಪ್ರತಿ ವರ್ಷವೂ ನಡೆಯುವ ಇಲ್ಲಿನ ರೇಣುಕಾದೇವಿ ಕರಗ ಮಹೋತ್ಸವ ಬಹು ಆಕರ್ಷಿತವಾದ ಮತ್ತು ಇಟ್ಟಿಗೆಗೂಡಿನ ಎಲ್ಲ ಜನರೂ ಭಾಗಿಗಳಾಗಿ ತಮ್ಮ ಕೈಲಾದಷ್ಟು ಕಾಣಿಕೆ ನೀಡಿ ಹಬ್ಬ ಆಚರಿಸ್ತಾ ಬರ್ತಾ ಇದ್ದಾರೆ. ತಮ್ಮ ನೆಂಟರಿಷ್ಟರನ್ನು ಕರಗದ ದಿನ ಕರೆದು ಸತ್ಕರಿಸ್ತಾರೆ ಹಾಗೂ ಕೆಲವರು ಕರಗದ ದೇವರುಗಳನ್ನು ತಮ್ಮ ಮನೆಯೊಳಗೆ ಇಳಿಸಿ ಪೂಜಿಸುತ್ತಾರೆ. ಇಲ್ಲಿನ ದುರ್ಗಾ ಪರಮೇಶ್ವರಿ ದೇವಾಲಯ, ರೇಣುಕಾದೇವಿ, ಸತ್ಯನಾರಾಯಣ, ಶ್ರೀ ಮಡಿವಾಳ ಮಾಚಿದೇವ, ಶ್ರೀ ಸಿದ್ಧಿವಿನಾಯಕ, ಶಂಕರ ದೇವಾಲಯಗಳು ಇವೆ.

0: ಜೈನರ ಭವ್ಯ ದೇವಾಲಯವೂ ಇದ್ದು ಇಲ್ಲಿನ ಜನರ ಪೂಜಾ ಸ್ಥಳಗಳಾಗಿವೆ. ಮೈಸೂರು ದಸರಾ ಎಂದರೆ ಅದೊಂದು ರೀತಿಯ ಇಟ್ಟಿಗೆಗೂಡಿನ ಜನರ ಸಂಭ್ರಮ, ಸಡಗರ ಹಾಗೂ ನೆಂಟರಿಷ್ಟರ ಸತ್ಕಾರದ ಸಂತೋಷದ ಕಾಲ ಅನ್ನಬಹುದು. ಈ ಕಾಲದಲ್ಲಿ ಇಲ್ಲಿನ ರಸ್ತೆಗಳಲ್ಲಿ ಓಡಾಡುವುದೇ ಕಷ್ಟ ಅನಿಸುತ್ತೆ. ಈ ಕಾಲದಲ್ಲೇ ಪ್ರಸಿದ್ಧ ವಸ್ತು ಪ್ರದರ್ಶನಾಲಯ ಅಂದರೆ ಎಕ್ಸಿಬಿಷನ್, ಮೃಗಾಲಯ ಇವುಗಳಿಗೆ ಜನ ಹೆಚ್ಚಾಗಿ ಭೇಟಿ ನೀಡುತ್ತಾರೆ. ಇಟಿಗೆಗೂಡಿನಲ್ಲಿ ಶ್ಯಾಮಸುಂದರ ಸಿನಿಮಾ ಮಂದಿರವೂ ಇತ್ತು, ಈಗ ಅದು ನಿಂತಿದೆ. ಅದು ರೀಜೆನ್ಸಿ ಆಯಿತು, ಈಗ ಸಂಪೂರ್ಣವಾಗಿ ಸ್ಥಗಿತಗೊಂಡು ಬೇರೆಯದೇ ಆದಂಥ ಸ್ವರೂಪವನ್ನು ಪಡ್ಕೊಂಡಿದೆ. ದ್ವಿಚಕ್ರ ವಾಹನದ ಪ್ರದರ್ಶನ ಮತ್ತು ಮಾರಾಟದ ಅಂಗಡಿ, ಹೋಟೆಲ್ಗಳು, ಪ್ರವಾಸಿ ತಂಗುದಾಣಗಳು, ರಾಮ್ ಸಿಂಗ್ ಅವರ ಪ್ರಸಿದ್ಧ ಕಲಾ ಪ್ರಪಂಚದಾಣವು ಇಲ್ಲಿದೆ. ಇಟಿಗೆಗೂಡಿಗೆ ಹತ್ತಿರವಾದಂತೆ ದೊಡ್ಡ ವಸ್ತು ಮಾರಾಟಗಳ ಮಹಲ್ ಎಂದು ಕರೆಯುವ ಸರ್ವ ವಸ್ತು ಸ್ಥಳದ ಜೊತೆಗೆ ಸಿನಿಮಾ ಮಂದಿರ ಇವೆಲ್ಲವೂ ಇಲ್ಲಿನವರಿಗೆ ಬಹು ಹತ್ತಿರವಾಗಿವೆ. ದಸರಾ ಕಾಲದಲ್ಲಿ ಇಲ್ಲಿಗೆ ಸರ್ಕಸ್ ಕಂಪ್ನಿಯು ಒಂದು ಪ್ರದರ್ಶನವನ್ನು ನೀಡ್ತಾ ಇತ್ತು, ಆದರೆ ಒಂದು ವಾಚನಾಲಯವಾಗಲಿ ಪುಸ್ತಕ ಭಂಡಾರವಾಗಲಿ ಇಲ್ಲ. ಇಟಿಗೆಗೂಡಿನಲ್ಲಿ ಕಳಸಪ್ರಾಯವಾಗಿದ್ದ ಸರ್ಕಾರಿ ಶಾಲೆಗಳು ಎರಡೇ ಇದ್ದು ಈಗ ಒಂದು ಶಾಲೆ ಮುಚ್ಚಿ ಹೋಗಿದ್ದು ಇನ್ನೊಂದು ಶಾಲೆ ಮಾತ್ರ ಇದೆ ಅಂಥೇಳಿ ಬಿ ಶ್ಯಾಮಸುಂದರ್ ಅವರು ಹೇಳ್ತಾರೆ. ಅಂದರೆ ಇಟಿಗೆಗೂಡು ಹಿಂದೆ ಹೇಗಿತ್ತು, ಈಗ ಯಾವ ರೀತಿ ಅದು ಇದೆ ಅನ್ನುವ ಸವಿಸ್ತಾರವಾದಂಥ ಲೇಖನವನ್ನು ಬಿ ಶ್ಯಾಮಸುಂದರ್ ಅವರು ನಮಗೆ ಬರೆದು ಕಳಿಸಿದರು. ಆ ಲೇಖನವನ್ನು ಇಂದು ಈ ಕಾರ್ಯಕ್ರಮದಲ್ಲಿ ನಾನು ಓದಿದ್ದೇನೆ. ಕೇಳುಗರೆ, ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6 ಪ್ರಸಾರ ಆಗ್ತಾ ಇರುವಂತಹ ನಮ್ಮೂರ ಹೆಸರು ಕಾರ್ಯಕ್ರಮವನ್ನು ತಾವೆಲ್ಲರೂ ಆಲಿಸ್ತಾ ಇದ್ದೀರಿ.
1: ಹಣ್ಣು ಹೊನ್ನು
2: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ.

0: ಮೇರಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
2: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
1: ಇಲಾಖೆ ಯೋಜನೆಗಳ ಸದ್ಬಳಕೆ,
2: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
1: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
2: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೇ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
3: ನಮ್ಮೂರು ಹೆಸರು ಕಾರ್ಯಕ್ರಮವನ್ನು ಕೇಳುವರೆ ತಾವೆಲ್ಲರೂ ಆಲಿಸ್ತಾ ಇದ್ರಿ. ಈಗ ನಮ್ಮ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ ಮಂಡ್ಯದ ಸಂಶೋಧಕರಾದಂತಹ ಪ್ರಕಾಶ್ ಸಂತೆಕೆಸಲಗೆರೆಯವರು. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ.
4: ನಮಸ್ಕಾರ.
3: ಹೇಳಿ ಸರ್, ಇವತ್ತು ಯಾವ ಯಾವ ಗ್ರಾಮ ನಾಮಗಳ ಬಗ್ಗೆ ನಮ್ಮ ಕೇಳುಗರಿಗೆ ತಿಳಿಸ್ಕೊಡ್ತೀರಿ ಅಂತ?
4: ಇವು ಮಂಡ್ಯ ತಾಲೂಕಿನ ಅಕಾರಾದಿಯಾಗಿ ಈಗ ಬಾ ಮತ್ತು ಆ ಅಕ್ಷರದವರೆಗೆ ಈಗ ಮಾತಾಡ್ತಾ ಇದ್ದೀನಿ. ಬಂಕನಹಳ್ಳಿ, ಬಸ್ರಾಳು, ಬಾಳೆನಹಳ್ಳಿ, ಬೆಳ್ಳುಂಡಗೆರೆ ಮತ್ತು ಬಿ ಹಟ್ನಾವರೆಗೂ ಕೂಡ ಈ ಸಂದರ್ಭದಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಮೊದಲನೇದಾಗಿ ಮಂಡ್ಯದ ತಾಲೂಕಿನ ಬಂಕನಹಳ್ಳಿ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಈ ಬಂಕನಹಳ್ಳಿಯ ಸಂಶೋಧನೆಯ ವಿಚಾರದಲ್ಲಿ ಈ ಗ್ರಾಮದಲ್ಲಿ ಸಾಕಷ್ಟು ನಡೆದು, ಆದರೆ ಈ ಗ್ರಾಮದ ನಿಷ್ಪತ್ತಿ ಬಗ್ಗೆ ಸರಿಯಾದ ಮಾಹಿತಿ ನಮಗೆ ಲಭ್ಯವಾಗಲಿಲ್ಲ. ಆದರೂ ಕೂಡ ಈ ಗ್ರಾಮದ ಬಗ್ಗೆ ನಾವು ಮಾತಾಡಬೇಕಾದದ್ದು ನಮ್ಮ ಜವಾಬ್ದಾರಿಯಾಗಿದೆ. ಕೆಲವು ವಿಚಾರಗಳಲ್ಲಿ ಇದು ಪರಿಸರದ ಆಧಾರದ ಮೇಲೆ ಮತ್ತು ಕೆರೆ ಮತ್ತು ಜನಜೀವನದ ಆಧಾರದ ಮೇಲೆ ನಾವು ಗ್ರಾಮವನ್ನು ಗುರುತಿಸ್ತೀರಿ. ಬಂಕನಹಳ್ಳಿ ಅಂತಂದ್ರೆ ಜನಜೀವನದ ಆಧಾರದ ಮೇಲೆ ಹುಟ್ಟಿಕೊಂಡಿದೆ ಎನ್ನುವಂತದನ್ನು ನಾವು ಗುರುತಿಸ್ತಾ ಇದ್ದೀವಿ. ಈ ಗ್ರಾಮದಲ್ಲಿ ಬಹುತೇಕವಾಗಿ ಕೆರೆಕಟ್ಟೆಗಳೇ ಹೆಚ್ಚಾಗಿವೆ ಎನ್ನುವಂತದ್ದು ಈ ಕೃಷಿ ಜೀವನವನ್ನ ನಾವು ಗುರುತಿಸೋದಕ್ಕೆ ಅನುಕೂಲ ಆಗ್ತದೆ. ದೊಡ್ಡ ಕೆರೆ, ಸಿದ್ದಪ್ಪನ ಕಟ್ಟೆ, ಚೆನ್ನಪ್ಪನ ಕಟ್ಟೆ, ಚೆಲುವಯ್ಯನ ಕಟ್ಟೆ, ಕೂಳಿ ಸಿದ್ದಪ್ಪನ ಕಟ್ಟೆಗಳು, ಇಷ್ಟು ಕಟ್ಟೆಗಳು ಕೂಡ ಈ ಗ್ರಾಮದಲ್ಲಿ ಬೇಸಾಯಕ್ಕೆ ಅನುಕೂಲ ಆಗುವಂತ ನೆರವನ್ನ ನೀಡಿವೆ ಎನ್ನುವಂತದ್ದು ಈ ಗ್ರಾಮ. ಅತ್ಯಂತ ಚಿಕ್ಕ ಗ್ರಾಮ ಆದರೂ ಕೂಡ ಇಲ್ಲಿ ಅಚ್ಚುಕಟ್ಟಾದ ಜೀವನ ಬರ್ತಾ ಇದ್ದಾರೆ ಎನ್ನುವಂತದ್ದು ನಮಗೆ ಕಂಡು ಬರ್ತದೆ. ಗ್ರಾಮದಲ್ಲಿ ಈಶ್ವರ, ಹರುವಮ್ಮ ದೇವಮ್ಮ ಮತ್ತು ಬಸವೇಶ್ವರ, ಸುಂಕಮ ದೇವಾಲಯಗಳಿವೆ. ಈ ವರ್ಷ ಶಿವರಾತ್ರಿ ಸಂದರ್ಭದಲ್ಲಿ ಈಶ್ವರ ದೇಗುಲದಲ್ಲಿ ವಿಶೇಷ ಪೂಜೆ ಮತ್ತು ನಡೆಯುವಂತಹ ಕಂಡು ಬರ್ತದೆ. ಅಲ್ಲದೆ ಹರುವಮ್ಮ ದೇವಿ, ಬಸವೇಶ್ವರ ಮತ್ತು ಸುಂಕಮ್ಮ ದೇವಿ ಅವರ ಹಬ್ಬವನ್ನು ಕೂಡ ಈ ಗ್ರಾಮದಲ್ಲಿ ಆಚರಣೆಗಳಿವೆ ಮತ್ತು ಬಲಿ ಕೂಡ ಕೊಡುವ ಪದ್ಧತಿ ಈ ಗ್ರಾಮದಲ್ಲಿದೆ. ಈ ಗ್ರಾಮ 2011 ಜನಗಣತಿ ಪ್ರಕಾರವಾಗಿ 350 ಜನಸಂಖ್ಯೆಯನ್ನು ಹೊಂದಿದೆ. ಲಿಂಗಾಯತರು, ಕುರುಬರು, ಒಕ್ಕಲಿಗ ಸಮುದಾಯದವರು ಮತ್ತು ಗಂಗಾ ಮತಸ್ಥರು

ಮೇಲುಕೋಟೆ ವಿಧಾನಸಭಾ ಕ್ಷೇತ್ರ ಮಂಡ್ಯ ತಾಲೂಕು ಪಂಚಾಯತಿ ಬೇವುಕರ ಗ್ರಾಮ ಪಂಚಾಯತಿಗೆ ಈ ಗ್ರಾಮ ಸೇರಿದೆ ಅನ್ನುವಂಥದ್ದು ಕಂಡುಬರುತ್ತದೆ. ಮುಂದಿನ ಗ್ರಾಮವಾಗಿ ನಾವು ಮಾತನಾಡುತ್ತಾರೆ. ಬಸರಾಳು ಅನ್ನುವಂತಹ ಗ್ರಾಮದ ಬಗ್ಗೆ ಮಾತಾಡುವಾಗ ಇದು ಅತ್ಯಂತ ರೋಚಕವಾದದ್ದು ಮತ್ತು ಐತಿಹಾಸಿಕವಾಗಿ ಮಹತ್ವವನ್ನು ಹೊಂದಿದ ಗ್ರಾಮ. ಈ ಗ್ರಾಮದ ಬಗ್ಗೆ ಈಗಲೂ ಕೂಡ ಸಾಕಷ್ಟು ಸಂಶೋಧನೆಗಳು ನಡೀತಾನೇ ಇವೆ. ಆದರೂ ಕೂಡ ಮತ್ತಷ್ಟು ಸಂಶೋಧನೆಗಳಿಗೆ ಒಳಪಡಿಸುವಂತಹ ವಿಧಾನದಲ್ಲಿ ನಾನು ಮಾತನಾಡುವಾಗ ಮಂಡ್ಯ ತಾಲೂಕು ಕೇಂದ್ರದ ದಕ್ಷಿಣ ದಿಕ್ಕಿ 25 ಕಿಲೋಮೀಟರ್ ದೂರದಲ್ಲಿದೆ. ಭೌಗೋಳಿಕವಾಗಿ 1959.16 ಎಕರೆ ಪ್ರದೇಶವಿದೆ. ಸಾಗುವಳಿಯಾಗಿ 1324.23 ಎಕರೆ ಪ್ರದೇಶವಿದೆ. ನೀರಾವರಿಯಾಗಿ 274.3 ಎಕರೆ ಪ್ರದೇಶವನ್ನು ಈ ಗ್ರಾಮ ಹೊಂದಿದೆ. ಈ ಗ್ರಾಮವು ಹಿಂದೆ ಪಾಳೆಪಟ್ಟಿಗೆ ಒಳಪಟ್ಟಿತ್ತು ಅನ್ನುವುದಕ್ಕೆ ನಮಗೆ ಸಾಕಷ್ಟು ಮಾಹಿತಿಗಳು ನಮಗೆ ಲಭ್ಯವಾಗ್ತವೆ. ಈ ಬಸರಾಳ ಗ್ರಾಮವನ್ನ ಭಾವನಗರ ಎಂದು ಹಿಂದೆ ಕರೀತಾ ಇದ್ರು. ಈ ನಗರವನ್ನ ನರಸನಾಯಕ ಎಂಬ ಪಾಳೆಗಾರ ಆಳ್ವಿಕೆ ನಡೆಸ್ತಾ ಇದನು. ಇದನ್ನು ಈಚೆಗೆ ಈ ಪಾಳೆಪಟ್ಟಣ ಏಳಿಗೆಯನ್ನು ಸಹಿಸಲಾಗದಂತಹ ಪಕ್ಕದ ಊರಿನಂತಹ ದುರ್ಗ ಗ್ರಾಮದ ಪಾಳೆಗಾರ ಬಸಪ್ಪ ನಾಯಕ ಈ ಗ್ರಾಮದ ಮೇಲೆ ಆಗಾಗ ದಂಡೆತ್ತಿ ಬರುವಂತಹ ಕೆಲಸವನ್ನು ಮಾಡ್ತಾ ಇದ್ದ. ಎರಡು ದುರ್ಗ ಮತ್ತು ಬಸರಾಳ ಗ್ರಾಮದ ನಡುವೆ ಸಾಕಷ್ಟು ಬಾರಿ ಯುದ್ಧಗಳು ನಡೆದಿದ್ದವು. ಆದ್ರೂ ಕೂಡ ಒಮ್ಮೆ ಬಸಪ್ಪ ನಾಯಕ ನರಸನಾಯಕನನ್ನು ತಾನು ಕೋಟೆಯೊಳಗೆ ನಮಗೆ ಕೊಂದು ಹಾಕ್ತಾನೆ. ಕೊಂದು ಹಾಕಿದ ನಂತರ ಆ ದ್ವೇಷದ ಹಿನ್ನೆಲೆಯಲ್ಲಿ, ಆ ಸಾರ್ಥಕತೆಯ ಹಿನ್ನೆಲೆಯಲ್ಲಿ ಬಸರಾಳಿನ ಒಳಭಾಗದಲ್ಲಿರುವಂತ ಅಂದ್ರೆ ಭಾವನಗರ ಅಂತ ಏನ್ ಕರಿತಾ ಇದ್ರು, ಆ ನಗರದಲ್ಲಿದ್ದಂತ ನಡುಬಾಗಿಲಲ್ಲಿ ಇಟ್ಟಿದ್ದಂತ ಕರು ಕಲ್ಲನ್ನು ಕಿಸ್ಕೊಂಡು ಆತ ತನ್ನ ದುರ್ಗ ಗ್ರಾಮಕ್ಕೆ ತೆಗೆದುಕೊಂಡು ಕೆಲಸವನ್ನು ಮಾಡ್ತಾನೆ. ಈಗ ಮಾಡುವಂತ ಸಂದರ್ಭದಲ್ಲಿ ಬಸವ ನಾಯಕ ಮರದ ಗಾಡಿನಲ್ಲಿ ಈ ಕರುಕಲ್ಲನ್ನು ಸಾಗಿಸ್ತಾ ಇರ್ಬೇಕಾದ್ರೆ ಸೈನಿಕರು ಹಿಂಬಾಲಿಸ್ತಾರೆ. ಆ ಸೈನಿಕರಿಗೆ ಚಿನ್ನದ ನಾಣ್ಯವನ್ನ ರಸ್ತೆಯಲ್ಲಿ ಇರಿಸಿ ಅವರನ್ನ ಅದರಲ್ಲಿ ಆಸೆ ಪಡುವಂತೆ ಮಾಡಿ ತನ್ನ ಕಾರ್ಯವನ್ನು ಸಾಧನೆ ಮಾಡಿ ದುರ್ಗ ಗ್ರಾಮದ ಊರ ಮುಂಭಾಗದಲ್ಲಿ ಇದನ್ನ ನೆಡುವಂತ ಕೆಲಸವನ್ನ ಈ ಬಸವ ನಾಯಕ ಮಾಡ್ತಾನೆ. ಈ ಹಿನ್ನೆಲೆಯಲ್ಲಿ ನರಸನಾಯಕನ ಪತ್ನಿ ನಾಗವ್ವ ಬುಸರಿ ಆಗಿದ್ದಳು. ಈಗ ಆ ಸಂದರ್ಭದಲ್ಲಿ ಬಸಪ್ಪ ನಾಯಕ ನರಸನಾಯಕನ ಕೊಂದ ಹಿನ್ನೆಲೆಯಲ್ಲಿ ಈ ತುಂಬು ಬಸರಿ ತನ್ನ ಪತಿ ನರಸನಾಯಕನ ಮರಣಾನಂತರವಾಗಿ ಈ ಭಾವನಗರವನ್ನು ಆಳ್ವಿಕೆ ನಡೆಸಿದ್ರು ಎನ್ನುವಂತಹದ್ದು ಕಂಡುಬರುತ್ತದೆ. ಈ ಬಸರಿ ವಾಳ್ವದ ಕೊಳಲ್ ಬಸರಿ ವಾಳ್ ಅಂದ್ರೆ ಬಸಿರಾಳು ಎನ್ನುವಂತ ಹೆಸರಲ್ಲಿ ಅಂದ್ರೆ ಬಸರಿಯವರುಗಳು ಈ ಗ್ರಾಮವನ್ನು ಆಳ್ವಿಕೆ ನಡೆಸಿದ್ದರ ಹಿನ್ನೆಲೆಯಲ್ಲಿ ಈ ಗ್ರಾಮವನ್ನು ಬಸರಾಳು ಎನ್ನುವಂತಹ ಮಾಹಿತಿ ನಮಗೆ ಲಭ್ಯವಾಗ್ತದೆ. ಮತ್ತೆ ಮುಂದಿನವಾಗಿ ನಾವು ಮಾತಾಡುವಾಗ ಈ ಗ್ರಾಮದಲ್ಲಿ ಇರುವಂತಹ ಸಾಕಷ್ಟು ವೀರಗಲ್ಲುಗಳನ್ನು ಸಂಶೋಧನೆ ಮಾಡಿದಾಗ ಇವಾಗ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಬಳಿ ಇರುವಂತಹ ವೀರಗಲ್ಲಿನ ಗಂಡನ ಸಾವಿನ ಹಿನ್ನೆಲೆಯಲ್ಲಿ ಮಹಿಳೆಯವರುಗಳು ಪ್ರಾಣಾರ್ಪಣೆ ಮಾಡಿಕೊಳ್ಳುತ್ತಿರುವುದನ್ನು ಕಾಣಬಹುದಾಗಿದೆ. ಈ ಹಿನ್ನೆಲೆಯಲ್ಲಿ ಈ ಬಸರಾಳಿನ ಹಿನ್ನೆಲೆಯ ಇನ್ನೊಂದು ಅಷ್ಟ ಚರಿತ್ರೆ ಒಂದು ತೆರೆದುಕೊಳ್ಳುತ್ತದೆ. ಸುದ್ದ ಗ್ರಾಮದ ಪಾಳೆಗಾರ ಬಸಪ್ಪ ನಾಯಕ ಅವನು ಮಡಿದ ನಂತರ ಆ ಗ್ರಾಮದಲ್ಲಿ ಜಕಪ್ಪ ನಾಯಕ ಎನ್ನುವಂತವನು ಹುಟ್ಟಿಕೊಳ್ಳುತ್ತಾನೆ. ಇಲ್ಲಿ ಬಸರಾಳಿನ ನರಸನಾಯಕ ಎಂಬ ಮಡಿದ ನಂತರ ನಾಗವ್ವ ಬಸರಾಗಿದ್ದ ಸಂದರ್ಭದಲ್ಲಿ ಎತ್ತಂತ ಮಗು ಮಾರನಾಯಕ ಇಲ್ಲಿ ಬೆಳವಣಿಗೆಯನ್ನು ಹೊಂದುತ್ತಾನೆ. ಈ ಇಬ್ಬರು ಕೂಡ ಬಾಲ್ಯದಲ್ಲೇ ದ್ವೇಷಿಗಳಾಗಿರುತ್ತಾರೆ. ದ್ವೇಷಿಗಳಾದವರು ನಂತರ ಯೌವನಸ್ಥೆಗೆ ಬಂದರೂ ಕೂಡ ಅವರ ದ್ವೇಷ ಸಿಕ್ಕುವುದಿಲ್ಲ. ಇದು ನಾಗವ್ವ ತನ್ನ ಮಗ ಮಾರನಾಯಕನಿಗೆ ಬಸವ್ವ ಎನ್ನುವಂತ ಅವಳನ್ನು ನಾವು ದೇವ್ ಮಾಡ್ತಾಳೆ. ಅವಳು ಮಹಾನ್ ಸುಂದರಿ ಆಗಿರ್ತಾಳೆ, ವಿದ್ವಾಂಸಿ ಆಗಿರ್ತಾಳೆ, ಆಡಳಿತ ಚತುರಿ ಆಗಿರ್ತಾಳೆ. ಇದನ್ನು ಕಂಡಂತ ಪಕ್ಕದ ಊರಿನ ಬಸಪ್ಪ ನಾಯಕನ ಮಗ ಸುದ್ದಾದ ಜಕಪ್ಪ ನಾಯಕ ಆ ದ್ವೇಷವನ್ನ ಮುಂದುವರಿಸ್ತಾನೆ. ಅವಳು ನನಗೆ ಬೇಕು ಎನ್ನುವಂತ ಹಠ ಹಿಡಿಯುತ್ತಾನೆ. ಹಠ ಹಿಡಿದವನು ಒಂದು ಉಪಾಯವನ್ನು ಹುಡುಕ್ತಾನೆ. ಈ ಮತ್ತೆ ನಮ್ಮ ಎರಡು ಪಾಳೆಪಟ್ಟುಗಳಲ್ಲಿ ದ್ವೇಷ ಸಾಧಿಸುವುದಕ್ಕಿಂತ ನಾವು ಸೌಹಾರ್ದದಿಂದ ಬದುಕಬೇಕು ಅನ್ನುವಂಥದ್ದನ್ನ ಅವನು ಹೇಳಿ ಕಳಿಸ್ತಾನೆ ಮಾರನಾಯಕನಿಗೆ. ಮಾರನಾಯಕ ಸೌಹಾರ್ದದಿಂದ ಬದುಕುವುದಾದರೆ ನನ್ನ ಒಪ್ಪಿಗೆ ಇದೆ ಎಂದು ಅಂತಾನೆ. ಈ ಸಂದರ್ಭದಲ್ಲಿ ಜಕ್ಕಪ್ಪ ನಾಯಕ ತನ್ನ ಊರಿನಲ್ಲಿ ಲಕ್ಷ್ಮೀ ನರಸಿಂಹ ಸೇವಾ ದೇವಸ್ಥಾನದಲ್ಲಿ ನಾವು ಒಂದು ಪೂಜೆ ಕಾರ್ಯಕ್ರಮ ನಡೆಸಿಕೊಂಡಿದ್ದು ತಾವು ಬರಬೇಕು ಅಂತ ಆಹ್ವಾನ ಮಾಡಿದಾಗ ಮಾರನಾಯಕ ಅಲ್ಲಿ ಹೊರಡೋದಕ್ಕೆ ಸಿದ್ಧ ಆಗ್ತಾನೆ. ಆದ್ರೆ ಬಸವ್ವ ಈ ಜಕ್ಕಪ್ಪ ನಾಯಕನ ಮೋಸದಿಂದ ಅರಿತವಳು ಬೇಡ ಅಂತ ಹೇಳ್ತಾರೆ. ಆದ್ರೆ ಅವನು ಕೇಳುವುದಿಲ್ಲ. ಇದು ಸ್ನೇಹ ಕೈ ಚಾಚುತ್ತಿರೋದ್ರಿಂದ ನಾವೇ ದ್ವೇಷವನ್ನು ಮುಂದುವರಿಸಿದಂತಾಗುತ್ತೆ. ಕಾರಣಕ್ಕಾಗಿ ಆತ

0: ಸುದ್ದ ಗ್ರಾಮಕ್ಕೆ ಹೋಗುತ್ತಿದ್ದಂತೆ ಆ ನಾಯಕನನ್ನ ಸುತ್ತುವರೆದು ಅವನ ರುಂಡ ಮುಂಡವನ್ನ ಛೇದ ಮಾಡಿ ಹೆಬ್ಬಾಗಿಲಿಗೆ ಕಟ್ಟುತ್ತಾನೆ. ಆ ನಂತರದಲ್ಲಿ ಈ ಅವನು ಆಸೆ ಪಟ್ಟಂತ ಮೋಹಕ್ಕೆ ಒಳಗಾದಂತ ಈ ಬಸವನನ್ನು ಏನಾದರೂ ಮಾಡಿ ತನ್ನ ಅರಮನೆಗೆ ಮತ್ತು ಕೋಟೆಯೊಳಗೆ ಬರಮಾಡಿಕೊಳ್ಳಬೇಕೆನ್ನುವ ಉದ್ದೇಶದಿಂದ ಅವಳಿಗೆ ಆತ ಮಾರನಾಯಕ ಹಾಕಿದಂತ ರಾಜ ಉಂಗುರವನ್ನ ರಾಜ ಮುದ್ರೆಯನ್ನು ಕಂಡಂತ ಬಸವ ನಾಯಕ ತನ್ನ ಗಂಡನೇ ಬರೆಯುತ್ತಾ ಇದ್ದಾರೆ, ಸೌಹಾರ್ದವಾದಂತ ಮಾತುಕತೆ ನಡೆಸಿದೆ ಎನ್ನುವಂತ ಆ ಸಂತೋಷದಲ್ಲಿ ತಾನೂ ಕೂಡ ಒಂದು ಅಲ್ಪ ಪ್ರಮಾಣದ ಸೇನೆಯನ್ನು ತೆಗೆದುಕೊಂಡು ಆ ಕೋಟೆಯೊಳಗೆ ಹೋಗ್ತಾರೆ. ಈ ಜಕ್ಕಪ್ಪ ನಾಯಕ ಪ್ರಥಮ ಬಾರಿಗೆ ಆಕೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಸ್ವಾಗತ ಮಾಡ್ತಾನೆ. ಒಳಗೆ ಹೋಗುತ್ತಿದ್ದಂತೆ ಕೋಟೆಯೊಳಗೆ ಭಾಗವಹಿಸಿ ನಕ್ಕಿದ ಜಕ್ಕಪ್ಪ ನಾಯಕ ಆ ಬಸವನಿಗೆ ತನ್ನ ಗಂಡನನ್ನು ಕೊಂದಿರುವುದನ್ನು ತೋರಿಸ್ತಾನೆ. ಗುಂಡ ಮುಂಡಗಳು ಭೇದವಾಗಿರುವುದು ಆಕೆಯ ನಾವು ಈಗ ಮೋಸಕ್ಕೆ ಒಳಗಾದೆವು ಅಂತ ಬಸವ ನಾಯಕ ದುಃಖ ಪಡ್ತಾರೆ. ಆಗ ಆತ ನೀನು ನನ್ನವಳಾಗಬೇಕು ಅಂತ ಒತ್ತಾಯ ಮಾಡ್ತಾನೆ ಯಾರು ಜಕ್ಕಪ್ಪ ನಾಯಕ. ಆ ಸಂದರ್ಭದಲ್ಲಿ ಇವಳು ಬಂದಿಯಾದಂತ ಅವಳು ದಿಕ್ಕಿಲ್ಲದೆ ಹೌದು ಆಯ್ತು ನಾನು ನಿನ್ನ ಸರಿಯಾಗ್ತೀನಿ ನಿನ್ನವಳಾಗ್ತೀನಿ ಅಂತ ಒಪ್ಕೊಂಡು ನಾನು ಕೊನೆಗೆ ಒಂದು ಮಾತನ್ನ ಹಿಡಿಯಿಸ್ಕೊಡಿ ಅಂತ ಆ ಜಕ್ಕಪ್ಪ ನಾಯಕನಲ್ಲಿ ಬಸವ ಕೇಳ್ತಾರೆ. ಆಯ್ತು ಏನ್ ನಿನ್ನ ಆಸೆ ಎಂದಾಗ ನಾನು ಕೋಟೆಯ ಮೇಲೆ ಹತ್ತಿ ಅಲ್ಲಿ ತನ್ನ ತವರು ಊರಿನ ಬಗ್ಗೆ ನಾನು ಈ ಋಣ ತೀರ್ತು ಅಂತ ಹೇಳಬೇಕು ಅಂತ ಕೇಳ್ತೇನೆ. ಆಯ್ತು ಅನ್ಬಿಟ್ಟೆ ಒಂದು ಏಣಿಯೊಂದನ್ನು ಹಾಕಿ ಕೋಟೆ ಮೇಲೆ ಹತ್ತುವಂತೆ ಮಾಡ್ತಾನೆ. ಕೋಟೆ ಮೇಲಿರುವಂತಹ ಈ ಬಸವ ತನ್ನ ಮಡಿಯಲ್ಲಿದ್ದಂತಹ ವಿಷದ ಬಾಟಲನ್ನು ತೆಗೆದು ಕುಡಿದು ಅಲ್ಲಿ ಪ್ರಾರ್ಥನೆ ಮಾಡ್ತಾಳೆ. ಸುದ್ದ ಗ್ರಾಮಕ್ಕೂ ಬಸರಾಳ ಗ್ರಾಮಕ್ಕೂ ಆ ಹೆಣ್ಣು ಕೊಡುವುದು ತರುವುದು ಮಾಡಕೂಡದು. ಒಂದು ವೇಳೆ ಹೆಣ್ಣು ಕೊಟ್ಟು ಈ ನನ್ನ ಮಾತಿನ ಉಲ್ಲಂಘನೆ ಮಾಡಿದ್ರೆ ಅಂತವ್ರು ಏಳಿಗೆ ಆಗದಿರಲಿ ಅನ್ನುವಂತ ಹೇಳಿ ಮೇಲಿಂದ ಕೋಟೆಯ ಮೇಲಿಂದ ಕೆಳಗೆ ಬಿದ್ದು ಸಾವನ್ನಪ್ಪುತ್ತಾರೆ. ಇದರಿಂದ ವಿಚಲಿತನಾದಂತ ಜಗ್ಗಪ್ಪ ನಾಯಕ ನನಗೆ ಮೋಸ ಮಾಡಿದಳು ಇವಳು ಅಂತೇಳಿ ಈ ಕೋಟೆಯ ಜನ ಇವಳು ಮತ್ತು ಗಂಡನನ್ನು ಹಾದಿಯಲ್ಲಿ ಹೋಗರು ತುಳಿದು ಹೋಗ್ಲಿ ಅಂತ ಹಾದಿಯಲ್ಲಿ ಅವರನ್ನ ಉಳುವ ಕೆಲಸವನ್ನು ಅವನು ಮಾಡ್ತಾನೆ. ಇಂಥ ದ್ವೇಷದ ಹಿನ್ನೆಲೆಯಲ್ಲಿ ಸಿಕ್ಕಿಕೊಂಡಂತ ಈ ಗ್ರಾಮದ ಆಡಳಿತ ಇದಾಗಿದೆ. ನಂತರದಲ್ಲಿ ಕೂಡ ಭೀಕರವಾದಂತಹ ಕುಷ್ಠರೋಗಕ್ಕೆ ಒಳಗಾಗಿ ಮೃತಪಡ್ತಾನೆ ಎನ್ನುವಂತಹದ್ದು ನಮ್ಗೆ ತಿಳಿದು ಬರುತ್ತೆ. ಈ ಗ್ರಾಮದ ಬಗ್ಗೆ ನಾವು ಮಾತನಾಡುವಾಗ ಸಾಕಷ್ಟು ವಿಚಾರಗಳು ನಮ್ಗೆ ತಿಳಿಸುತ್ತವೆ. ಆದ್ರೂ ಕೂಡ ಕ್ರಿಸ್ತಶಕ 1234 ಹೊಯ್ಸಳ ದೊರೆ ಎರಡನೇ ನರಸಿಂಹನ ಆಳ್ವಿಕೆಯ ಹರಿಹರ ದಂಡನಾಯಕನ ತಂದೆ ಮಲ್ಲನಾಯಕನ ಹೆಸರಿನಲ್ಲಿ ಮಲ್ಲಿಕಾರ್ಜುನ ದೇವಾಲಯ, ತಾಯಿ ನಾಗವಲ್ಲಿಯ ಹೆಸರಿನಲ್ಲಿ ಕೆರೆಯೊಂದನ್ನು ಕಟ್ಟಿಸಿದ ಮಾಹಿತಿ ನಮಗೆ ಲಭ್ಯವಾಗುತ್ತದೆ. ರಾಜನಿಂದ ಭೂಮಿಯನ್ನು ಪಡೆದ ಪೂಜಾರಿ, ಪರಿಚಾರಕ, ಬಾಣಸಿಗ, ತೊಟ್ಟಿಗ ಮತ್ತು ಮಾರೆಗಾರರೆಲ್ಲರಿಗೂ ದತ್ತಿ ಬಿಟ್ಟ ವಿಚಾರ ಈ ಶಾಸನದಿಂದ ನಮಗೆ ಲಭ್ಯವಾಗುತ್ತದೆ. ಮಲ್ಲಿಕಾರ್ಜುನ ದೇವಾಲಯದ ಮೇಲೆ ಹೊಯ್ಸಳರ ಲಾಂಛನ ಕೂಡ ಈಗಲೂ ಇದೆ ಎನ್ನುವಂತಹದ್ದು ಕಂಡು ಬರುತ್ತದೆ. ಯುಗಾದಿ ಸಂದರ್ಭದಲ್ಲಿ ದಕ್ಷಿಣಾಯನ ಕಾಲದಲ್ಲಿ ಸೂರ್ಯನ ಕಿರಣ ಮಲ್ಲಿಕಾರ್ಜುನ ಸ್ವಾಮಿಯ ಮೇಲೆ ಬೀಳುವುದು ವಿಶೇಷವಾಗಿ ಇಲ್ಲಿ ಕಂಡು ಬರುತ್ತದೆ. ಗ್ರಾಮದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ, ಕಾಲಭೈರವೇಶ್ವರ, ಪಟ್ಟೋದಮ್ಮ, ಕಟ್ಟೆ ತಿಮ್ಮಪ್ಪ, ವರಕೋಡು ಲಿಂಗಪ್ಪ, ಹುಚ್ಚಮ್ಮ, ಮಾಸ್ತಮ್ಮ, ಮಂಚಮ್ಮನ ದೇವಾಲಯಗಳಿವೆ. ಒಂದು ವರ್ಷ ಕಾಲಭೈರವೇಶ್ವರ ದೇವರಿಗೆ ಬಂಡಾಬಡ್ಡಿ ಹಬ್ಬ ನಡೆಯುವುದು ವಿಶೇಷವಾಗಿದೆ. ಶೋಭಾನೆ ಪದ ಹಾಡುವವರು ಕೂಡ ಈ ಗ್ರಾಮದಲ್ಲಿದ್ದಾರೆ. 2011 ಜನಗಣತಿ ಪ್ರಕಾರವಾಗಿ 3694 ಜನಸಂಖ್ಯೆಯನ್ನು ಹೊಂದಿದೆ. ಒಕ್ಕಲಿಗರೇ ದೊಡ್ಡ ಸಮುದಾಯ. ಲಿಂಗಾಯತರು, ಕುರುಬರು, ಬೆಸ್ತರು, ಶ್ರೀವೈಷ್ಣವರು, ವಶಿಷ್ಠರು, ವಡ್ಡರು, ಗಾಣಿಗರು, ವಿಶ್ವಕರ್ಮರು, ಮಜ್ವಾಳರು, ಮುಸ್ಲಿಮರು ಸಹ ಈ ಗ್ರಾಮದಲ್ಲಿ ವಾಸವಾಗಿದ್ದಾರೆ. ಮೇಲುಕೋಟೆ ವಿಧಾನಸಭಾ ಕ್ಷೇತ್ರ ಬಸರಾಳ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯತಿಯನ್ನು ಸೇರಿದೆ. ಸದರಿ ಗ್ರಾಮ ಪಂಚಾಯತಿಯನ್ನು ಈ ಗ್ರಾಮ ಹೊಂದಿದೆ ಎನ್ನುವಂತಹದ್ದು ನಮ್ಗೆ ತಿಳಿದು ಬರ್ತದೆ.
1: ಪ್ರಕಾಶ್ ಅವರೇ, ಮುಂದಿನ ವಾರ ಮತ್ತೊಂದು ಗ್ರಾಮನಾಮದ ಬಗ್ಗೆ ಮಾತಾಡಿ ಬಸರಾಳ ಬಗ್ಗೆ ಬಹಳ ಸವಿಸ್ತರವಾದಂತಹ ಒಂದು ವಿಚಾರಗಳನ್ನು ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ.
2: ಬನ್ನಿ ಬನ್ನಿ ಚಿಂಬ, ಜನ ಬಂದವರೇ, ಅವ್ರಿಗೆ ಒಂದು ಕಲಂ ಹಾಕೋ, ಈಗ ಲಾಗ ಹಾಕೋ.
3: ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಇದೇ ಶನಿವಾರ ಜುಲೈ 4 ರಾತ್ರಿ 8 ಕೇಳಿ ನಾಟಕ ಕರಡಿಯ ಕುಣಿಸುತ್ತ.
2: ಕೇಳಿ, ಈ ನಮ್ಮ ಕರಡಿ ಅಂತಿಂತ ಕರಡಿ ಅಲ್ಲ, ನಮ್ಮ ಕೃಷ್ಣ ಪರಮಾತ್ಮ ಯಾವ ಜಾಂಬವಂತನನ್ನ ಕುಸ್ತಿಯಲ್ಲಿ ಸೋಲಿಸಿ ಜಾಂಬವತಿಯನ್ನ ಮದುವೆ ಆದ್ನಲ್ಲ.

0: ಜಾಂಬವಂತನ ವಂಶದವನು.
1: ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಇದೇ ಶನಿವಾರ ಜುಲೈ 4ನೇ ತಾರೀಕು ರಾತ್ರಿ 8 ಗಂಟೆಗೆ ನಾಟಕ ಕರಡಿಯ ಕುಣಿಸುತ.
2: ಕೆಳಗರೆ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6 ಪ್ರಸಾರ ಆಗ್ತಾ ಇರುವಂತಹ ನಮ್ಮೂರ ಹೆಸರು ಕಾರ್ಯಕ್ರಮವನ್ನು ತಾವೆಲ್ಲರೂ ಆಲಿಸ್ತಾ ಇದ್ದೀರಿ. ಈಗ ಒಂದು ಗೀತೆಯನ್ನು ಕೇಳೋಣ. ಚಿತ್ರ ದೇವರ ಗುಡಿ, ಶಿವದೇಶಂಕರವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತವಿರುವ ಈ ಗೀತೆಗೆ ಧ್ವನಿ ನೀಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಹಾಗೂ SJ.

ನಮ್ಮರು ಹೆಸರು ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಕೇಳ್ತಾ ಇದ್ದೀರಿ. ಈಗ ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಡಾಕ್ಟರ್ ಪಳನಿ ಸ್ವಾಮಿ ಅವರು. ಕಳೆದ ಬಾರಿ ಗುಂಡ್ಲುಪೇಟೆ ಗ್ರಾಮನಾಮದ ಬಗ್ಗೆ ಮತ್ತು ಗುಂಡ್ಲುಪೇಟೆಯ ಇಡೀ ಸಮಸ್ತ ವಹಿವಾಟು

0: ಕುರಿತು ಹಾಗೆ ಪಳನಿಸ್ವಾಮಿ ಅವರು ಮಾತಾಡಿದರು. ಈಗ ಬನ್ನಿ, ಇವತ್ತು ಯಾವ ಗ್ರಾಮನಾಮವನ್ನು ಕುರಿತು ಮಾತಾಡ್ತಾರೆ ಅಂತೇಳಿ ಕೇಳೋಣ. ಪಳನಿಸ್ವಾಮಿ ಅವರ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ.
1: ನಮಸ್ಕಾರ ಸರ್. ನಮಸ್ಕಾರ.
0: ಹೇಳಿ ಸರ್, ಇವತ್ತು ಯಾವ ಗ್ರಾಮನಾಮವನ್ನು ಕುರಿತು ಹಾಗೆ ನಮ್ಮ ಕೇಳುಗರಿಗೆ ತಿಳಿಸ್ಕೊಡ್ತೀರಿ?
1: ಈ ದಿನದ ಒಂದು ಗ್ರಾಮ ವಿಶೇಷತೆ ಗೋಪಾಲಸ್ವಾಮಿ ಬೆಟ್ಟ. ಎಲ್ಲ ಮೊದಲಿಗೆ ಆಕಾಶವಾಣಿಯ ಎಲ್ಲ ಶ್ರೋತೃ ಬಂಧುಗಳಿಗೆ ಹೃತ್ಪೂರ್ವಕವಾದಂತಹ ನಮಸ್ಕಾರಗಳನ್ನು ತಿಳಿಸ್ತಾ ಇಂದಿನ ಕ್ಷೇತ್ರ ಪರಿಚಯ ಗೋಪಾಲಸ್ವಾಮಿ ಬೆಟ್ಟ. ಗೋಪಾಲಸ್ವಾಮಿ ಬೆಟ್ಟವು ಗುಂಡ್ಲುಪೇಟೆ ತಾಲೂಕಿನಲ್ಲಿ ಬಹು ಪ್ರಸಿದ್ಧಿಯನ್ನು ಪಡೆದಂತಹ ಒಂದು ಪ್ರವಾಸಿ ಕೇಂದ್ರ, ಧಾರ್ಮಿಕ ಕ್ಷೇತ್ರ ಹಾಗೂ ಪ್ರಮುಖ ಚಾರಣ ಕೇಂದ್ರವೂ ಹೌದು. ಇದು ಗುಂಡ್ಲುಪೇಟೆಯಿಂದ ದಕ್ಷಿಣ ದಿಕ್ಕಿಗೆ ಸುಮಾರು 18 ಕಿಲೋಮೀಟರ್ ದಲ್ಲಿ ಇರತಕ್ಕಂತ ಒಂದು ಬೆಟ್ಟ. ಜೊತೆಗೆ ನೀಲಗಿರಿ ಬೆಂಗಳೂರು ರಾಜ್ಯ ಹೆದ್ದಾರಿಯಲ್ಲಿ ಇದ್ದುಕೊಂಡು ಗಡಿ ಪ್ರದೇಶ ಕೇರಳ ಮತ್ತು ತಮಿಳುನಾಡಿನ ಗಡಿಯಲ್ಲಿ ಇರುವಂತಹ ಒಂದು ಗೋಪಾಲಸ್ವಾಮಿ ಬೆಟ್ಟ. ಜೊತೆಗೆ ಬಂಡೀಪುರ ರಾಷ್ಟ್ರೀಯ ಅಭಯಾರಣ್ಯದ ವ್ಯಾಪ್ತಿಗೆ ಸೇರಿಕೊಂಡು ಇದರ ಸುತ್ತಲೂ ಸುಮಾರು 25 ಕಿಲೋಮೀಟರ್ಗಳ ವ್ಯಾಪ್ತಿಯಲ್ಲಿ ಇರತಕ್ಕಂಥದ್ದು. ಐತಿಹಾಸಿಕವಾಗಿ ಧಾರ್ಮಿಕವಾಗಿ ಪ್ರಸಿದ್ಧಿಯನ್ನ ಪಡೆದಿರುವಂತಹ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಬೇರೆ ಬೇರೆ ಹಿನ್ನೆಲೆಗಳಲ್ಲಿ ಐತಿಹಾಸಿಕವಾಗಿ ಧಾರ್ಮಿಕವಾಗಿ ಶಾಸನಗಳು ಕೈಪಿಯತ್ತುಗಳ ಮೂಲಕ ಬೇರೆ ಬೇರೆ ಹೆಸರಿನಿಂದ ಅದನ್ನ ಕರೀತಕ್ಕಂಥದ್ದು ಕಂಡುಬರ್ತದೆ. ಅಂದ್ರೆ ಗೋವರ್ಧನಗಿರಿ, ಕಂಜಗಿರಿ, ಕಮಲಾಚಲ, ಬೆಟ್ಟದ ಕೋಟೆ, ಮೂಡನ ಕೋಟೆಗಳಿರ್ತಕ್ಕಂಥ ಹೆಸರುಗಳು ಸಹ ನಾವು ಇದರಿಂದ ಕಾಣೋದಕ್ಕೆ ಸಾಧ್ಯ ಆಗ್ತದೆ. ಜೊತೆಗೆ ಇಲ್ಲಿಯ ಕೋಟೆಯನ್ನ ಇಂದಿನ ಸೋಮನಾಥ ನಾಯಕನು ಕಟ್ಟಿದ್ದಾರೆ ಅಂತಕ್ಕಂಥ ಒಂದು ಹೇಳಿಕೆ ಅಲ್ಲಿಯ ವಕ್ತೃಗಳ ಮೂಲಕ ಕಂಡು ಬರ್ತಕ್ಕಂಥದ್ದು. ಬಹುಶಃ ಇದು 15-17 ಶತಮಾನದಲ್ಲಿ ಇದ್ದಂತ ಒಂದು ಕೋಟೆ ಸೀಮೆ ಎಂಬ ಪಾಳೆಯಪಟ್ಟಿನ ಮುಖ್ಯ ಸ್ಥಳವಾಗಿತ್ತು ಅಂತಕ್ಕಂಥದ್ದು ಸಹ ನಮ್ಗೆ ಉಲ್ಲೇಖದಲ್ಲಿ ಮತ್ತು ವಕ್ತೃಗಳ ಮೂಲಕ ಕಂಡು ಬರ್ತಕ್ಕಂಥದ್ದು. ಕರ್ನಾಟಕದ ದಕ್ಷಿಣ ರಾಜ್ಯದ ತುಟ್ಟ ತುದಿಯಲ್ಲಿರುವಂತಹ ದಕ್ಷಿಣ ಪಶ್ಚಿಮಾಭಿಮುಖವಾಗಿ ತಮಿಳುನಾಡು ಕೇರಳ ಗಡಿ ಭಾಗಗಳಲ್ಲಿ ನಿತ್ಯ ಹಸಿರಿನಿಂದ ಕೂಡಿರುವಂತಹ ವನ ಸಂಪತ್ತಿನಿಂದ ಕೂಡಿರುವಂತಹ ಗೋಪಾಲಸ್ವಾಮಿ ಬೆಟ್ಟವು ಇಂದಿಗೂ ಸಹ ಕಂಗೊಳಿಸ್ತಾ ಇರತಕ್ಕಂಥದ್ದನ್ನ ಕಾಣೋದಕ್ಕೆ ಸಾಧ್ಯ. ಆ ಬೆಟ್ಟದ ಮೇಲೆ ನಿಂತು ನೋಡಿದರೆ ಅತ್ತ ಕೇರಳ ತಮಿಳುನಾಡು ಎರಡೂ ಪ್ರದೇಶಗಳನ್ನ ನಾವು ನೋಡೋದಕ್ಕೆ ಸಾಧ್ಯ ಆಗ್ತದೆ. ಇದರ ಮತ್ತೊಂದು ವಿಶೇಷತೆ, ಗೋಪಾಲಸ್ವಾಮಿ ಬೆಟ್ಟದ ಮತ್ತೊಂದು ವಿಶೇಷತೆ ಅಂತಂದ್ರೆ ಆ ದೇವಾಲಯದ ಗರ್ಭಗುಡಿಯ ದಾರಂದ ಅಂದ್ರೆ ಹೊಸ್ತಿಲಿನಿಂದ ಹಿಮವು ಸದಾ ಅಲ್ಲಿ ನೀರು ಬೀಳ್ತಾ ಇರ್ತದೆ, ಹಿಮ ಬರ್ತಾ ಇರ್ತದೆ, ಬೀಳ್ತಾ ಇರ್ತದೆ. ಅದಕ್ಕೆ ಅದು ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಅಂತಾನೆ ಅದನ್ನ ಕರೀತಕ್ಕಂಥದ್ದು. ಗೋಪಾಲಸ್ವಾಮಿ ಬೆಟ್ಟ ಅನ್ನೋದಕ್ಕಿಂತ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಅಂತಕ್ಕಂಥದ್ದು ಹೆಚ್ಚು ಪ್ರಸಿದ್ಧಿಯನ್ನ ಪಡ್ಕೊಂಡಿರ್ತಕ್ಕಂಥದ್ದನ್ನ ನೋಡೋದಕ್ಕೆ ಸಾಧ್ಯ. ಜೊತೆಗೆ ಈ ಬೆಟ್ಟದ
0: ದೂರವಾಣಿ ಸಂಪರ್ಕದಲ್ಲಿ ವ್ಯತ್ಯಯ ಉಂಟಾಗಿದೆ, ಮತ್ತೆ ಪಳನಿಸ್ವಾಮಿ ಅವರನ್ನು ಸಂಪರ್ಕಿಸುವ ಪ್ರಯತ್ನವನ್ನು ಮಾಡ್ತೇವೆ.

0: ಗೇಮ್ ಶೋ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ ಪ್ರತಿ ಸೋಮವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ
0: ಆಟದ ಗತ್ತು ಗಮ್ಮತ್ತು
1: ಸ್ವಲ್ಪ ತಮಾಷೆ ತಲೆಗೆ ಕಸರತ್ತು
0: ನಾವು ಆಟಗಳನ್ನ ತರುತ್ತೇವೆ ಮತ್ತಷ್ಟು
1: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು
0: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ
1: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು
0: ಮರೆಯದಿರಿ ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ
2: ಕೇಳುಗರೆ ಪಳನಿಸ್ವಾಮಿ ಅವರು ಮತ್ತೆ ನಮ್ಮ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ ಹಲೋ
3: ಸರ್
2: ಮುಂದುವರಿಸಿ ಸರ್ ಪಳನಿಸ್ವಾಮಿ ಅವರೇ
3: ಸರ್ ತಾಂತ್ರಿಕ ದೋಷನ ಅಡಚಣೆಗೆ ಕ್ಷಮೆಯನ್ನ ಕೊಳ್ತಾ ಇದ್ದೇವೆ
2: ಓಕೆ
3: ಗೋಪಾಲ ಸ್ವಾಮಿ ಬೆಟ್ಟದ ದೇವಸ್ಥಾನದ ಆ ಗರ್ಭಗುಡಿಯ ದಾರಂದ ಅಂದ್ರೆ ಹೊಸ್ತಿಲಿನಿಂದ ಸದಾ ಹಿಮವು ಯಾವಾಗ್ಲೂ ಬೀಳ್ತಾ ಇರ್ತದೆ ಅದಕ್ಕಾಗಿ ಇದಕ್ಕೆ ಹಿಮವತ್ ಗೋಪಾಲ ಸ್ವಾಮಿ ಬೆಟ್ಟ ಅಂತೇಳಿ ಕರೀತಕ್ಕಂಥದ್ದು ರೂಢಿಯಾಗಿದೆ ಜೊತೆಗೆ

0: ಗೋಪಾಲ ಸ್ವಾಮಿ ಬೆಟ್ಟದಲ್ಲಿ ಕಂಡು ಬರುವಂತಹ ಅಷ್ಟಗಿರಿಗಳು ಅಂದ್ರೆ ಪೂರ್ವದಲ್ಲಿ ತ್ರಿಯಂಬಕಾದ್ರಿ, ಪಶ್ಚಿಮದಲ್ಲಿ ನೀಲಾದ್ರಿ, ಉತ್ತರದಲ್ಲಿ ಮಂಗಳಾದ್ರಿ, ದಕ್ಷಿಣದಲ್ಲಿ ಶಂಬರಗಿರಿ, ಆಗ್ನೇಯದಲ್ಲಿ ಹಂಸಾದ್ರಿ, ನೈಋತ್ಯಕ್ಕೆ ಗರುಡಾದ್ರಿ, ವಾಯುವ್ಯದಲ್ಲಿ ಪಲ್ಲವಾದ್ರಿ ಮತ್ತು ಈಶಾನ್ಯ ದಿಕ್ಕಿನಲ್ಲಿ ಮಲ್ಲಿಕಾರ್ಜುನ ಗಿರಿಗಳೆಂಬ 8 ಗಿರಿಗಳು ಅಲ್ಲಿ ಪ್ರಸಿದ್ಧಿಯನ್ನ ಪಡ್ಕೊಂಡಿದ್ದಾವೆ. ಇವುಗಳ ಜೊತೆಗೇನೆ ಸಣ್ಣ ಪುಟ್ಟ ಬೆಟ್ಟಗಳಾದಂತಹ ವಡೇರಕಲ್ಲು ಗುಡ್ಡ, ಗದ್ದೆ ಹಳ್ಳದ ಗುಡ್ಡ, ಕೆಂಪನಾಯಕನ ದರ್ಗ, ಬಂಡಿ ಕಲ್ಲುಗಳು ಮುಂತಾದವುಗಳನ್ನ ನಾವಲ್ಲಿ ನೋಡೋದಕ್ಕೆ ಸಾಧ್ಯ ಆಗ್ತದೆ. ಇವುಗಳು ಸಾಮಾನ್ಯ 8 ಮುಖ್ಯ ಪರ್ವತಗಳಿಂದ ಬೆಟ್ಟ ಸುತ್ತುವರೆದಿದ್ದು ಕಮಲದ ಆಕೃತಿಯಲ್ಲಿ ಇರೋದ್ರಿಂದ ಕಮಲಾಚಲಗಿರಿ, ಕಂಜಗಿರಿ ಅಂತಲೂ ಸಹ ಈ ಬೆಟ್ಟಕ್ಕೆ ಹೆಸರನ್ನ ಪಡ್ಕೊಂಡಿರ್ತಕ್ಕಂಥದ್ದು. ಇವುಗಳು ಇವುಗಳ ಜೊತೆಗಲ್ಲದೆ ಉತ್ತರಾಭಿಮುಖವಾಗಿ ದಕ್ಷಿಣ ದಿಕ್ಕಿನಿಂದ ಉತ್ತರಾಭಿಮುಖವಾಗಿ ಶಿರವನ್ನ ಹೊಂದಿರೋದ್ರಿಂದ ಗೋವಿನಾಕಾರದಲ್ಲಿ ಇರೋದ್ರಿಂದ ಇದನ್ನ ಗೋವರ್ಧನಗಿರಿ ಎಂಬ ಹೆಸರಿನಲ್ಲೂ ಸಹ ಕರೀತಕ್ಕಂಥದ್ದನ್ನ ಕಾಣೋದಕ್ಕೆ ಸಾಧ್ಯ ಆಗ್ತದೆ ಸರ್. ಇದು ಮೈಸೂರು ಒಡೆಯರ ಸಂದರ್ಭದಲ್ಲಿ ಸುಪ್ರಸಿದ್ಧಿಯನ್ನ ಪಡೆದಂತ ಕವಿ ಚಿಕ್ಕೋಪಾಧ್ಯಾಯ ಅಂತಕ್ಕಂತ ಪ್ರಖ್ಯಾತಿಯನ್ನ ಪಡೆದಂತ ಕವಿ ಅವರು ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದ ಮಹಾತ್ಮವನ್ನ ಕುರಿತು ಕಮಲಾಚಲ ಮಹಾತ್ಮೆ ಎಂಬ ಕೃತಿಯನ್ನ ರಚಿಸಿರತಕ್ಕಂಥದ್ದು, ಜೊತೆಗೆ ಅಲ್ಲಿ ಅನೇಕ ತೀರ್ಥಕ್ಷೇತ್ರಗಳನ್ನ ಒದಗಿಸ್ತಕ್ಕಂಥದ್ದು ಕೃತಿಯಲ್ಲಿ ಕಂಡು ಬರುತ್ತದೆ. ಒಟ್ಟಾರೆಯಾಗಿ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟವು ಗುಂಡ್ಲುಪೇಟೆಯ ದಕ್ಷಿಣ ಭಾಗದ ಕೇರಳ ಮತ್ತು ತಮಿಳುನಾಡಿಗೆ ಹೊಂದಿಕೊಂಡಂತಿರುವ ಈ ಒಂದು ಕ್ಷೇತ್ರ ಒಂದು ದೊಡ್ಡ ಪ್ರವಾಸಿ ಕೇಂದ್ರ, ಧಾರ್ಮಿಕ ಕ್ಷೇತ್ರ ಮತ್ತು ಪ್ರಮುಖ ಚಾರಣ ಕೇಂದ್ರವಾಗಿದ್ದು ಸಾವಿರಾರು ಭಕ್ತರು ಅಲ್ಲಿಗೆ ಪ್ರವಾಸಿಗರು ಭೇಟಿ ಆಗ್ತಕ್ಕಂಥದ್ದ ನೋಡೋದಕ್ಕೆ ಸಾಧ್ಯ. ಇದು ಮೈಸೂರು ಬೆಂಗಳೂರು ಅಂದ್ರೆ ಗುಂಡ್ಲುಪೇಟೆಯಿಂದ ಮುಂದಕ್ಕೆ ತಮಿಳುನಾಡಿಗೆ ಹೋಗುವಂತಹ, ಕೇರಳಕ್ಕೆ ಹೋಗುವಂತಹ ಗಡಿ ಭಾಗದಲ್ಲಿ ಪ್ರಮುಖವಾದಂತಹ ಒಂದು ಕ್ಷೇತ್ರ ಗೋಪಾಲ ಸ್ವಾಮಿ ಬೆಟ್ಟ ಸರ್.
1: ಓಕೆ ಪಳನಿಸ್ವಾಮಿ ಅವರೇ, ಹಿಮವದ್ ಗೋಪಾಲಸ್ವಾಮಿ ಸ್ಥಳ ಮಹಾತ್ಮೆಯನ್ನ ಕುರಿತಂತೆ ಒಂದಷ್ಟು ಅಪರೂಪದ ಸಂಗತಿಗಳನ್ನು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು ತಮಗೆ. ನಮಸ್ಕಾರ
0: ಸರ್. ಮತ್ತೊಮ್ಮೆ ತಮಗೆ ಮತ್ತು ಶ್ರೋತೃವರ್ಗಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ.
1: ನಮಸ್ಕಾರ.

ಕೇಳಿದರೆ ಬಾನಲ್ಲಿ ಮಧುಚಂದ್ರಕೆ ಚಿತ್ರದ ಈ ಗೀತೆಯೊಂದಿಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್, ಸಂಗೀತ ಹಾಗೂ ಸಾಹಿತ್ಯ ಹಂಸಲೇಖ ಅವರದು. ಮತ್ತೆ ಮುಂದಿನ ವಾರ ಮತ್ತಷ್ಟು ಗ್ರಾಮಗಳ ನಾಮಗಳ ಜೊತೆಯಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ.

ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 12 ಗಂಟೆಯಾಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಕನ್ನಡದ ಕಬೀರ ಎಂದೇ ಖ್ಯಾತಿವೆತ್ತ ಸಂತ ಶಿಶುನಾಳ ಶರೀಫರ ಪುಣ್ಯತಿಥಿ ಇಂದು. ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕು ಶಿಶುನಾಳದಲ್ಲಿ ಹಾಗೂ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಕಳಸದಲ್ಲಿ ಇಂದು ವಿಶೇಷ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ನಿರಂತರ ಹರಿನಾಮ ಸ್ಮರಣೆಯೊಂದಿಗೆ ಭಕ್ತಿ ಮಾರ್ಗ ತೋರಿದ ಶ್ರೇಷ್ಠ ಸಂತ ನಾಮದೇವ್ ಮಹಾರಾಜರ ಪುಣ್ಯತಿಥಿ ಇಂದು. ಧಾರವಾಡದ ಹರಿಮಂದಿರ ಸೇರಿದಂತೆ ನಾಡಿನ ವಿವಿಧೆಡೆ ವಿಶೇಷ ಪ್ರಾರ್ಥನೆ ಪೂಜಾ ಕೈಂಕರ್ಯ ಜರುಗಲಿವೆ. ಭಾರತದ ಹೆಮ್ಮೆಯ ತ್ರಿವರ್ಣ ಧ್ವಜದ ಮೊದಲ ಆವೃತ್ತಿಯನ್ನು ವಿನ್ಯಾಸಗೊಳಿಸಿದ ಸ್ವಾತಂತ್ರ್ಯ ಸೇನಾನಿ ಗಾಂಧಿವಾದಿ ಪಿಂಗಳಿ ವೆಂಕಯ್ಯ ಅವರ ಪುಣ್ಯತಿಥಿ ಇಂದು. 1921ರಲ್ಲಿ ಮಹಾತ್ಮ ಗಾಂಧೀಜಿ ವಿಜಯವಾಡಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ತಾವು ವಿನ್ಯಾಸಗೊಳಿಸಿದ

0: ವೆಂಕಯ್ಯ ಅವರು ವಿನ್ಯಾಸಗೊಳಿಸಿದ ಆರಂಭಿಕ ಆವೃತ್ತಿಯ ಧ್ವಜವನ್ನು ವಿಜಯವಾಡ ರಾಷ್ಟೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಒಪ್ಪಲಾಗಿತ್ತು. ತದನಂತರ ಮರು ವಿನ್ಯಾಸಗೊಳಿಸಿದ ಪ್ರಸ್ತುತ ಕೇಸರಿ ಬಿಳಿ ಹಸಿರು ಬಣ್ಣಗಳ ಮಧ್ಯದಲ್ಲಿ ಅಶೋಕ ಚಕ್ರವಿರುವ ನಮ್ಮ ಹೆಮ್ಮೆಯ ಧ್ವಜವನ್ನು ನಿರ್ಮಿಸಿದ ಶ್ರೇಯಸ್ಸು ಅವರದ್ದೇ. ಕೃಷಿ ಭೂವಿಜ್ಞಾನ ಮತ್ತು ಶೈಕ್ಷಣಿಕ ತಜ್ಞರಾಗಿದ್ದ ಪಿಂಗಳಿ ವೆಂಕಯ್ಯ ಅವರು ಹತ್ತಿ ಬೆಳೆಯ ಬಗೆಗೆ ನಡೆಸಿದ ಅಪಾರ ಸಂಶೋಧನೆಯ ಕಾರಣಕ್ಕಾಗಿ ಹತ್ತಿ ವೆಂಕಯ್ಯ ಎಂದು ಕೂಡ ಅವರನ್ನು ಕರೆಯಲಾಗುತ್ತದೆ.
1: ಸ್ವಾತಂತ್ರ್ಯ ಹೋರಾಟಗಾರ, ಕರ್ನಾಟಕ ಏಕೀಕರಣಕ್ಕಾಗಿ ಹೋರಾಡಿದ ಹಿರಿಯ ಗಾಂಧಿವಾದಿ, ಕವಿ, ಲೇಖಕ, ಕಾದಂಬರಿಕಾರ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಜನ್ಮದಿನೋತ್ಸವವಿಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಶ್ರದ್ಧಾಸುಮನ ಸಮರ್ಪಿಸಿದ್ದಾರೆ. ಆದ್ಯ ಪತ್ರಕರ್ತ ಮಹರ್ಷಿ ನಾರದ ಜಯಂತಿ ಅಂಗವಾಗಿ ಲೋಕಹಿತ ಟ್ರಸ್ಟ್ ಹಾಗೂ ವಿಶ್ವ ಸಂವಾದ ಕೇಂದ್ರ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಮುನ್ಸಿಪಲ್ ಎಂಪ್ಲಾಯೀಸ್ ಹಾಲ್ನಲ್ಲಿ ಹಿರಿಯ ಪತ್ರಕರ್ತ ಮನೋಜ್ ಗೌಡ ಪಾಟೀಲ್ ಹಾಗೂ ದೂರದರ್ಶನದ ಪ್ರತಿನಿಧಿ ಕಿರಣ್ ಬಾಕ್ಳೆ ಅವರನ್ನು ಇಂದು ಸನ್ಮಾನಿಸಿ ಗೌರವಿಸಿದವು. ಆಕಾಶವಾಣಿಯ ನಿವೃತ್ತ ಕಾರ್ಯಕ್ರಮ ನಿರ್ವಾಹಕ ದಿವಾಕರ ಹೆಗ್ಡೆ, ಲೋಕಹಿತ ಟ್ರಸ್ಟ್ ಕಾರ್ಯದರ್ಶಿ ಶ್ರೀಧರ್ ನಾಡಗೀರ್ ಹಾಗೂ ವಿಶ್ವಸ್ಥ ಪ್ರಭು ಉಮದಿ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಮಕ್ಕಳ ಮೇಲಿನ ದೌರ್ಜನ್ಯ ಪ್ರಕರಣಗಳಲ್ಲಿ ಸರ್ಕಾರ ಶೂನ್ಯ ಸಹಿಷ್ಣು ನೀತಿ ಪಾಲಿಸುತ್ತಿದ್ದು ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಿದೆ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನ ಡೇ ಕೇರ್ ಕೇಂದ್ರವೊಂದರಲ್ಲಿ ಮಗುವಿನ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿ ತೀವ್ರ ವಿಷಾದ ವ್ಯಕ್ತಪಡಿಸಿದ ಅವರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಡೇ ಕೇರ್ ಕೇಂದ್ರಗಳನ್ನು ನಡೆಸಲು ಸ್ಪಷ್ಟ ಮಾರ್ಗಸೂಚಿಗಳನ್ನು ಹೊಂದಿದೆ ಎಂದರು. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಆತಗೂರು ಕೆರೆ ಪುನರುಜ್ಜೀವನ ಕಾಮಗಾರಿಗೆ ರಾಜ್ಯ ಗ್ರಾಮೀಣಾಭಿವೃದ್ಧಿ ಇಲಾಖೆ ಆಯುಕ್ತರಾದ ದಿವ್ಯಾಪ್ರಭು ಚಾಲನೆ ನೀಡಿದರು. ವಿಶ್ವ ಮಾದಕ ವಸ್ತು ವಿರೋಧಿ ಕಾರ್ಯಕ್ರಮಕ್ಕೆ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಅಧ್ಯಕ್ಷ ಶರಣಪ್ಪ ಸಲಾದಪುರ ಇಂದು ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದಲ್ಲಿ ಚಾಲನೆ ನೀಡಿದರು. ಬಳ್ಳಾರಿ ಜಿಲ್ಲೆಯಲ್ಲಿ ರಾಷ್ಟೀಯ ಪಲ್ಸ್ ಪೋಲಿಯೋ ಅಭಿಯಾನ 101.2% ಪ್ರಗತಿ ಸಾಧಿಸಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಎಲ್ಲಾ ರಮೇಶ್ ಬಾಬು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ ಅಡಿ ಚಾಮರಾಜನಗರ ಜಿಲ್ಲೆಯಲ್ಲಿ 10,595 ಜನ ರೈತರು ಹೆಸರು ನೋಂದಾಯಿಸಿದ್ದಾಗಿ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಭಾನುಪ್ರಕಾಶ್ ತಿಳಿಸಿದ್ದಾರೆ. ಸ್ವಿಮ್ ಲೈಫ್ ಈಜು ಅಕಾಡೆಮಿಯ ನೈರಾ ಬೋಪಣ್ಣ, ಜಿ ಈಜು ಅಕಾಡೆಮಿಯ ಇಡಿಕಾ ಭಟ್, ನೆಟ್ಟಕಲ್ಲಪ್ಪ ಈಜು ಕೇಂದ್ರದ ಅವನಿ ನಲ್ಲೋಡೆ ಮತ್ತು ಬಸವನಗುಡಿ ಈಜು ಕೇಂದ್ರದ ಕೃಷ್, ಮಂಗಳೂರಿನ ಎಮ್ಮೆಕೆರೆಯ ವಿ1 ಈಜು ಕೇಂದ್ರದಲ್ಲಿ ಆರಂಭಗೊಂಡ ಎನ್ಆರ್ಜೆ ಸಬ್ ಜೂನಿಯರ್ ಈಜು ಚಾಂಪಿಯನ್ಶಿಪ್ನಲ್ಲಿ ಮಿಂಚಿದ್ದಾರೆ. ಕರ್ನಾಟಕ ರಾಜ್ಯ ಈಜು ಸಂಸ್ಥೆ ಆಯೋಜಿಸಿರುವ ಮೊದಲ ದಿನದ ಸ್ಪರ್ಧೆಯಲ್ಲಿ ನಯಾರಾ 3, ಕೃಷ್, ಇಡಿಕಾ ಹಾಗೂ ಅವನಿ ತಲಾ 1 ಬಂಗಾರದ ಪದಕ ಮುಡಿಗೇರಿಸಿಕೊಂಡರು. ಬೆಂಗಳೂರಿನ ಐರಿನ್ ಅನಾ ಸುಭಾಷ್ ಮಂಗಳೂರಿನ ಕೊಟ್ಟಾರ ಪುದುಕೋಡಿಯ ಮಂಗಳೂರು ಟೇಬಲ್ ಟೆನಿಸ್ ಅಕಾಡೆಮಿಯಲ್ಲಿ ಆಯೋಜಿತ ರಾಜ್ಯ ರ್ಯಾಂಕಿಂಗ್ ಟೇಬಲ್ ಟೆನಿಸ್ ಟೂರ್ನಿಯ 15 ವರ್ಷದೊಳಗಿನ ಬಾಲಕಿಯರ ವಿಭಾಗದ ಪ್ರಶಸ್ತಿ ಗೆದ್ದಿದ್ದಾರೆ. 17 ವರ್ಷದೊಳಗಿನವರ ವಿಭಾಗದಲ್ಲಿ ಬೆಂಗಳೂರಿನ ಗೌರವ್ ಗೌಡ ಪ್ರಶಸ್ತಿ ತಮ್ಮದಾಗಿಸಿಕೊಂಡರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10
2: ಆಕಾಶವಾಣಿ. ವನಿತಾ ವಿಹಾರ
3: ವನಿತಾ ವಿಹಾರ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂತಹ ನಮ್ಮೆಲ್ಲ ಗೆಳತಿಯರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕು ವಜ್ರಳ್ಳಿಯ ಯೋಗ ಸಾಧಕಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿ ರಾಧಾ ಎಂ ಭಟ್ ಅವರೊಡನೆ ಸಂದರ್ಶನ.
4: ರಾಧಾ ಎಂ ಭಟ್ ಅವರೇ ನಮಸ್ಕಾರ.
5: ನಮಸ್ತೆ.
4: ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ನಾವು ಒಂದಲ್ಲ ಒಂದು ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಬೇಕು ಅಂತ ಹೇಳ್ತೀವಿ. ದೈಹಿಕವಾಗಿ ಮತ್ತು ಮಾನಸಿಕವಾದಂತಹ ಒಂದು ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಬೇರೆ ಬೇರೆ ಚಟುವಟಿಕೆಗಳು,

0: ವಿಶೇಷವಾಗಿ ನಮ್ಮ ದೈನಂದಿನ ಕೆಲಸಗಳನ್ನು ಮಾಡುವಂತಹದ್ದಲ್ಲ, ಅದಕ್ಕೆ ವ್ಯತಿರಿಕ್ತವಾಗಿ ಅಥವಾ ಅದಕ್ಕೆ ಪೂರಕವಾಗಿ ಇನ್ನಷ್ಟು ಯೋಗಾಸನವೋ ಪ್ರಾಣಾಯಾಮವೋ ಧ್ಯಾನವೋ ಮಾಡುವಂತಹದ್ದು. ಹಾಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತ ಇದೆ, ಕಳೆದ 12 ವರ್ಷಗಳಿಂದ ಇದು ನಡ್ಕೊಂಡು ಬಂದಿದೆ. ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಈ ಯೋಗಾಸನದ ಒಂದು ಪ್ರಾಮುಖ್ಯತೆ ಏನು ನಮ್ಮ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ?
1: ಯೋಗ ಅಂದ್ರೆ ದೈಹಿಕ ಮತ್ತು ಮಾನಸಿಕತೆಗೆ ಸಂಬಂಧಿಸಿದಂತ ಆಧ್ಯಾತ್ಮಿಕ ಅಭ್ಯಾಸವಾಗಿದೆ. ಇದು ಮನುಷ್ಯನ ದೇಹ, ಮನಸ್ಸು ಮತ್ತು ಉಸಿರಾಟ ಕ್ರಿಯೆಯನ್ನು ಸುಸ್ಥಿತಿಯಲ್ಲಿ ಇಡುವಂತ ಒಂದು ಮಾರ್ಗವಾಗಿದೆ. ಯೋಗವು ಭಾರತೀಯ ಋಷಿಮುನುಗಳ ಕೊಡುಗೆ. ಯೋಗ ಪಿತಾಮಹ ಪತಂಜಲಿ ಮಹರ್ಷಿ. ಯೋಗಕ್ಕೆ 8 ಅಂಗಗಳಿವೆ ಸರ್. ಯೋಗದ ವಿಧ ಅಂತ ನಾವು ನೋಡ್ಲಿಕ್ಕೆ ಹೋದ್ರೆ ಜ್ಞಾನಯೋಗ, ಕರ್ಮಯೋಗ ಮತ್ತು ಭಕ್ತಿಯೋಗ ಅಂತ ಹೇಳ್ಬಹುದು. ಯೋಗ ಅಂದ್ರೆ ಸಮಾಧಾನ, ಯೋಗ ಎಂದರೆ ಶಿಸ್ತು, ಶಾಂತಿ, ಯೋಗ ಎಂದರೆ ನೆಮ್ಮದಿ, ಖುಷಿ, ಆರೋಗ್ಯ. ರೋಗವನ್ನು ನಿಯಂತ್ರಿಸುವಂತಹ ಶಕ್ತಿ ಯೋಗಕ್ಕಿದೆ. ರೋಗ ಬರದಂತೆ ತಡೆಯುವಂತಹ ಶಕ್ತಿ ಕೂಡ ಯೋಗಕ್ಕೆ ಇದೆ. ಒಬ್ಬ ಮನುಷ್ಯನಿಗೆ ನೆಮ್ಮದಿಯಾಗಿ ಬದುಕಲಿಕ್ಕೆ ಏನೆಲ್ಲ ಬೇಕೋ ಅದನ್ನ ನೀಡುವಂತದ್ದು ಯೋಗ. ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳಿಂದ ರಕ್ತದೊತ್ತಡ, ಸಕ್ಕರೆ ಕಾಯಿಲೆ, ಹೃದಯ ಸಂಬಂಧಿ ಕಾಯಿಲೆ ಮುಂತಾದವುಗಳನ್ನ ನಾವು ನೋಡ್ತೇವೆ. ಈ ತಲೆಮಾರಿನ ಮಕ್ಕಳ ಜೀವನ ಶೈಲಿಯೇ ಇದಕ್ಕೆಲ್ಲ ಕಾರಣ ಅಂತ ಹೇಳ್ಬಹುದು. ಈಗ ಮಕ್ಕಳ ಜೀವನ ಶೈಲಿಯೇ ಕಾರಣ ಅಂತ ನಾವು ಹೇಳ್ತೇವೆ. ಯಾಕೆ ಕೇಳಿದ್ರೆ ಕುಳಿತಲ್ಲೇ ಮೊಬೈಲ್, ಕಂಪ್ಯೂಟರ್, ಟಿವಿಗಳ ವಿಪರೀತ ಬಳಕೆ, ದೈಹಿಕ ಚಟುವಟಿಕೆ ಇಲ್ಲದೇ ಇರುವುದು, ಎಂದೋ ತಯಾರಿಸಿ ಶೇಖರಿಸಿ ಇಟ್ಟಂತ ಆಹಾರಗಳನ್ನ ಸೇವನೆ ಮಾಡುದು, ಇವೆಲ್ಲ ನಮ್ಮ ಆರೋಗ್ಯವನ್ನ ಕೆಡಿಸ್ತಾ ಇದ್ದಾವೆ. ಚಟುವಟಿಕೆ ಇಲ್ಲದಂತ ಮನುಷ್ಯನ ಈ ಒಂದು ಚಟುವಟಿಕೆಯಿಂದ ದೇಹದ ತೂಕ ತಾನಾಗಿಯೇ ಹೆಚ್ಚಾಗ್ತಾ ಇದೆ. ಹಾಗಾದ್ರೆ ಇದಕ್ಕೆಲ್ಲ ಪರಿಹಾರ ಒಂದೇ, ಯೋಗಾಭ್ಯಾಸ.
0: ನೀವು ಈ ಯೋಗಾಭ್ಯಾಸವನ್ನ ಪ್ರಾರಂಭಿಸಿ ಎಷ್ಟು ಸಮಯ ಆಯ್ತು? ಇದಕ್ಕೊಂದು ಪ್ರೇರಣೆ ಏನು, ಹಿನ್ನೆಲೆ ಏನು?
1: ಸರ್, ನಾನೊಂದು 10 ವರ್ಷಗಳಿಂದ ಈ ಒಂದು ಯೋಗಾಭ್ಯಾಸವನ್ನ ನಾನು ಮಾಡ್ತಾ ಇದ್ದೇನೆ. ಇದಕ್ಕೆ ಪ್ರೇರಣೆ ಅಂದ್ರೆ ನಮ್ಮ ಭಾವ ಒಬ್ಬರು ಇದ್ದಾರೆ, ಅವರು ಈಗ ಪ್ರಸ್ತುತದಲ್ಲಿ ಇಲ್ಲ. ಅವರು ಇದಾರೆ ಅಂತ ಯಾಕೆ ಹೇಳದೆ ಕೇಳಿದ್ರೆ ಅವರು ನಮ್ಮ ಮನಸ್ಸಿನಲ್ಲಿ ಇವತ್ತಿಗೂ ಕೂಡ ಅವರು ಇದ್ದಾರೆ. ನನಗೆ ಯೋಗ ಗುರು ಅವರೇ, ಶಿವರಾಮ್ ಗಂಕರ್ ಕಂಚಿಮನೆ ಅಂತೇಳಿ. ಅವರು ನಿರಂತರವಾದಂತ ಯೋಗಾಭ್ಯಾಸದಿಂದ ತನ್ನ ಆರೋಗ್ಯವನ್ನ ಕಾಪಾಡಿಕೊಂಡು 92 ವರ್ಷಗಳ ಕಾಲ ಆರೋಗ್ಯವಾಗಿ ಬದುಕಿ ಮರಣವನ್ನ ಹೊಂದಿದಂತವರು. ಅವರು ನನಗೊಂದು ಪ್ರೇರಣೆ. ಅಂದ್ರೆ ನಾವು ನಮ್ಮ ಚಟುವಟಿಕೆಯನ್ನ ಸ್ವತಂತ್ರವಾಗಿ ನಾವು ಎಷ್ಟು ದಿನ ಬೇಕಾದ್ರೂ ನಾವು ಮಾಡಿಕೊಂಡು ಬದುಕಬಹುದು ಹೇಳುವುದು ನನ್ನ ವಿಚಾರ. ಅಂದ್ರೆ ನಾವು ಮತ್ತೊಬ್ಬರಿಗೆ ಹೊರೆಯಾಗಿ ಬದುಕಬಾರದು ಹೇಳುವುದು ನಂದೊಂದು ವಿಚಾರ. ಯಾಕೆ ಕೇಳಿದ್ರೆ ಅವರೇ ನನ್ನ ಮಾದರಿ. ಅವರು ಕೂಡ ಎಷ್ಟು ಅಂದ್ರೆ ಬರೀ ಕಾಲಿನಿಂದ ನಡೆಯುವುದು ಸರ್. ಅವರು ಒಂದು ಚಪ್ಪಲಿ ಕೂಡ ಹಾಕೊಳ್ತಾ ಇರ್ಲಿಲ್ಲ. ಅವರಿಗೆ ಆಹಾರ ಅಭ್ಯಾಸ ಗೊತ್ತಿತ್ತು, ಯೋಗಾಭ್ಯಾಸ ಗೊತ್ತಿತ್ತು, ಧ್ಯಾನ, ಪ್ರಾಣಾಯಾಮ ಇದು ಎಲ್ಲವನ್ನ ಪ್ರತಿ ದಿನ ತಪ್ಪದಂತೆ ಮಾಡ್ತಾ ಇದ್ರು. ಅವರು ನನಗೆ ಪ್ರೇರಣೆ. ಒಂದಷ್ಟು ಪುಸ್ತಕಗಳನ್ನು ಕೂಡ ಅವರು ಕೊಟ್ಟು ಇದನ್ನ ನೀನು ಅಭ್ಯಾಸ ಮಾಡು ಅಂತ ಹೇಳಿದ್ರ ಆಯ್ತು. ನಾನು ಆ ಅಭ್ಯಾಸವನ್ನ ಅವ್ರ ಸಲುವಾಗಿ ಮೊದಲು ಮೊದಲು ಮಾಡಿದೆ. ಆ ನಂತರ ನನಗೆ ಅನಿಸಿತ್ತು, ಅಯ್ಯೋ ನಾನು ಮಾನಸಿಕವಾಗಿ ಏನೇ ಕಷ್ಟ ಜೀವನದಲ್ಲಿ ಬಂದರೂ ಕೂಡ ಎದುರಿಸುವಂತ ಒಂದು ಧೈರ್ಯ ನನಗೆ ಬಂತು ಇದರಿಂದ. ಆದ್ರಿಂದ ನಾನು ಏನ್ ಮಾಡಿದೆ, ಯೋಗವನ್ನ ನಿರಂತರವಾಗಿ ಈ ಒಂದು 10 ವರ್ಷಗಳಿಂದ ಅಭ್ಯಾಸವನ್ನ ಬಿಡದೇನೆ ಮಾಡ್ತಾ ಇದ್ದೇನೆ.
0: ಈಗ ಸಾಮಾನ್ಯವಾಗಿ ಯೋಗವನ್ನ ಪ್ರಾರಂಭ ಮಾಡಬೇಕು ಅಂದ್ರೆ ಒಂದಷ್ಟು ಅಡ್ಡಿಗಳು ಬರ್ತವೆ. ನನಗೆ ಬೆಳಿಗ್ಗೆ ಹೊತ್ತು ಸಮಯ ಸಿಗುವುದಿಲ್ಲ, ಸಾಯಂಕಾಲ ಹೊತ್ತು ಮಾಡಬಹುದಾ, ರಾತ್ರಿ ಹೊತ್ತು ಮಾಡಬಹುದಾ, ಅಥವಾ ಇನ್ನಷ್ಟು ಕೆಲಸ ಕಾರ್ಯಗಳು ಇರ್ತವೆ, ಅಥವಾ ಒಂದು ಊರು ಬಿಟ್ಟು ಇನ್ನೊಂದು ಊರಿಗೆ ಹೋಗ್ತೀವಿ, ಅಂತ ಸಂದರ್ಭದಲ್ಲೆಲ್ಲ ಈ ಯೋಗಾಸನವನ್ನ ಮಾಡೋದಕ್ಕೆ ಎಲ್ಲಿ ಸಮಯ ಸಿಗ್ತದೆ ಅಂತ ಹೇಳಿ, ಇಂಥವರಿಗೆ ನಿಮ್ಮ ಉತ್ತರ ಏನು?
1: ಸರ್ ನೋಡಿ, ಸಮಯ ಅನ್ನೋದು ಎಲ್ರಿಗೂ ಇರೋದು 24 ಗಂಟೆನೆ. ಆದ್ರೆ ನಮ್ಮ ಸಮಯವನ್ನ ನಾವೇ ಹೊಂದಾಣಿಕೆ ಮಾಡ್ಕೋಬೇಕು. ಕೆಲವಷ್ಟು ಜನ ಏನ್ ಮಾಡ್ತಾರೆ, ಫೋನ್ ಅಲ್ಲಿ ಬೇಕಾದನ್ನ ಬೇಡದಿದ್ದನ್ನೆಲ್ಲ ನೋಡ್ತಾ ಇರ್ತಾರೆ, ಬಟ್ ನಮ್ಮ ಒಂದು ಕರೆಗೂ ಕೂಡ ರೆಸ್ಪಾನ್ಸ್ ಮಾಡದಂತೆ ಅವರು ಕಾರ್ಯನಿರತವಾಗಿರ್ತಾರೆ. ಆದ್ರೆ ಅವರಿಗೆ ಸಮಯ ಇಲ್ಲ ಅಂತ ಹೇಳ್ತಾರೆ. ಸಮಯ ಎಲ್ರಿಗೂ ಕೂಡ ಇರ್ತದೆ ಸರ್. ಆದ್ರೆ ನಾವ್ ಏನ್ ಮಾಡ್ಕೋಬೇಕು, ನಮ್ಮ ಸಮಯವನ್ನ ಯಾವುದಕ್ಕೆ ಎಷ್ಟು ವಿನಿಯೋಗ ಮಾಡ್ಕೋಬೇಕು, ಅಂದ್ರೆ ಯಾವ ಕೆಲಸವನ್ನ ಮಾಡಬೇಕು, ಯಾವ್ದ್ರಿಂದ ಪ್ರಯೋಜನ ಇದೆ ಹೇಳುವುದನ್ನ ಅರ್ಥಕೊಂಡು ಇರುವ ಸಮಯದಲ್ಲಿ, ಈಗ ಬೆಳಿಗ್ಗೆ ಬೇಗ ಹೇಳ್ಬಹುದಲ್ಲ, ಸಾಮಾನ್ಯವಾಗಿ ಎಲ್ರು ಕೂಡ 7 ಗಂಟೆನೋ 8 ಗಂಟೆನೋ, ಆದ್ರೆ ರಾತ್ರಿ ಮಲಗೋದೇ ಲೇಟ್, ತಡವಾಗಿ ಮಲಗೋದು, ಬೆಳಿಗ್ಗೆ ಕೂಡ ತಡವಾಗಿ ಹೇಳುವುದು. ಅದನ್ನೇ ಸ್ವಲ್ಪ ಉಲ್ಟಾ ಮಾಡಿಕೊಂಡು ಬೇಗ ಮಲಗು ಬೇಗ ಹೇಳು ಮಾಡ್ಕೋಬಿಟ್ರೆ ಬೆಳಿಗ್ಗೆ 5ವರೆಗೆ ಇದ್ರೆ ಒಂದು ಆರೋಗ್ಯಕ್ಕಾಗಿ ಅರ್ಧ ಗಂಟೆ ಸಾಕು, ಅದಕ್ಕಿಂತ ಹೆಚ್ಚಿಗೆ ಬೇಡ ಅಂತ ನನ್ನ ಒಂದು ಅಭಿಪ್ರಾಯ. ಯಾಕೆ ಕೇಳಿದ್ರೆ ನಾನು ಕೂಡ ಮಾಡ್ತಾ ಇರುವುದು ಅಷ್ಟೇ, ನನಗೆ ಬೇಕಾದಷ್ಟು ಕೆಲಸಗಳು ಇವೆ, ಆ ಕೆಲಸದ ನಡುವೆಯೂ ಕೂಡ ಇದು ನನ್ನ ಕೆಲಸ ಅಂತ ಹೇಳ್ಕೊಂಡು ನಾನು ಆ ಯೋಗಕ್ಕಾಗಿ 1/2 ಗಂಟೆಯನ್ನ ಖಂಡಿತವಾಗಿಯೂ ಪ್ರತಿದಿನ ನಾನು ಮೀಸಲಾಗಿಡ್ತೇನೆ. ನಾನು ಆರೋಗ್ಯ

0: ಆರೋಗ್ಯವನ್ನು ನಾನು ಕಾಪಾಡಿಕೊಂಡಿದ್ದೇನೆ.
1: ಈಗ ಬೇರೆ ಬೇರೆ ವಯೋಮಾನದ ಒಂದು ಜನರನ್ನ ನೋಡಿದ್ರೆ ಈ ಯೋಗಾಸನದ ಅನುಷ್ಠಾನ ಹೇಗೆ ಸಾಧ್ಯ ಅಂತ ಹೇಳಿ, ವಿಶೇಷವಾಗಿ ವಿದ್ಯಾರ್ಥಿಗಳ ಜೊತೆಗೆ ಒಡನಾಟ ಇರುವಂತವರು, ಶಾಲೆಯಲ್ಲಿ ಪಠ್ಯವನ್ನ ಹೇಳಿಕೊಡುವಂತವರು, ವಿದ್ಯಾರ್ಥಿಗಳಲ್ಲಿ ಈ ಯೋಗಾಸನದ ಅನುಷ್ಠಾನ ಹೇಗೆ ಸಾಧ್ಯ?
0: ಸರ್, ವಿದ್ಯಾರ್ಥಿಗಳಿಗೆ ಅತಿ ಮುಖ್ಯವಾಗಿ ಯೋಗ ಬೇಕೇ ಬೇಕು. ಅವರಿಗೆ ಸಿಲೆಬಸ್ ಕೂಡ ಕೊಟ್ಟಿದ್ದಾರೆ, ಪ್ರೈಮರಿ ಸ್ಕೂಲ್ ಅಲ್ಲಿ ಅವರಿಗೆ ಯೋಗಾಭ್ಯಾಸದ ಒಂದು ಸಿಲೆಬಸ್ ಇದೆ. ಅದನ್ನ ನಾವು ಓದಿ ಹೇಳುವುದು, ಇದು ಸಿಲೆಬಸ್ ಮುಗೀತು ಅಂತ ಹೇಳಿ ನಾವು ಅಷ್ಟಕ್ಕೆ ಮುಗಿಸುವುದಲ್ಲ. ಪ್ರಾಯೋಗಿಕವಾಗಿ ಅದನ್ನ ನಾವು ತಿಳಿದು ಮಕ್ಕಳಿಗೆ ಅದರ ಮಹತ್ವವನ್ನ ತಿಳಿಸಿ ಪ್ರಾಯೋಗಿಕತೆಯನ್ನ ಹೇಳ್ಕೊಡ್ಬೇಕು ನಾವು. ಅವಾಗ ಅವರು ತಾನಾಗಿಯೇ ಅವ್ರ ಅಭಿರುಚಿಯನ್ನ ನಾವು ಮೊದಲು ಅವರಿಗೆ ಹುಟ್ಟಿಸಬೇಕು. ಆವಾಗ ಮಕ್ಳು ಏನ್ ಮಾಡ್ತಾರೆ ಕೇಳಿದ್ರೆ, ತನ್ನ ಮನೆಗೆ ಹೋಗಿ ತಮ್ಮ ಹಿರಿಯರಿಗೆ ಹೇಳಿ ಆಮೇಲೆ ಅದನ್ನ ಅನುಷ್ಠಾನಕ್ಕೆ ತರ್ತಾರೆ. ಅದಲ್ಲದೇನೆ ನಮ್ಮ ಪ್ರೈಮರಿ ಮಕ್ಕಳಿಗೆ ಯೋಗಾಸನ ಸ್ಪರ್ಧೆ ಕೂಡ ಇದೆ ಸರ್. ಈಗ ಒಂದು 2-3 ವರ್ಷಗಳಿಂದ ನಮ್ಮ ಶಾಲೆ ಮಕ್ಕಳಿಗೆ ನಾನು ಪ್ರತಿ ದಿವಸನೂ ಹೇಳ್ಕೊಡ್ತೇನೆ, ಮತ್ತೆ ಮನೆಗೆ ಹೋಗಿ ಇದನ್ನ ಅಭ್ಯಾಸ ಮಾಡಿ ಬರಲೇಬೇಕು ಅಂತಾನು ಅವರಿಗೆ ಕಟ್ಟುನಿಟ್ಟು ಮಾಡ್ತೇನೆ. ಆವಾಗ ಅವ್ರು ಮಾಡಿದರೆ, ಮಾಡಿದ್ರ ಪರಿಣಾಮ ಏನಾಯ್ತು ಕೇಳಿದ್ರೆ, ಅವರಿಗೆ ಜಿಲ್ಲಾ ಮಟ್ಟದಲ್ಲಿ 1-3 ಸಲ ಅವರು ಪ್ರೈಜ್ ಅನ್ನ ತಗೊಂಡಿದ್ದಾರೆ, 4-5 ಮಕ್ಕಳು. ಅಂದ್ರೆ ಆವಾಗ ಅವರಿಗೆ ಏನಾಗ್ತದೆ, ಖುಷಿ ಆಗ್ತದೆ, ಅಯ್ಯೋ ಈಗ ನಾನು ತಾಲೂಕಾ ಮಟ್ಟದಲ್ಲಿ 1 ನಂಬರ್ ಬಂತು, ಆಮೇಲೆ ಜಿಲ್ಲಾ ಮಟ್ಟ, ರಾಜ್ಯ, ರಾಷ್ಟ್ರ, ಈ ರೀತಿಯಲ್ಲಿ ಅವರಿಗೆ ಒಂದು ಸ್ಪರ್ಧಾತ್ಮಕ ಮನೋಭಾವ ಕೂಡ ಅವರಿಗೆ ಬೆಳಿಲಿಕ್ಕೆ ಇದು ಅನುಕೂಲ ಆಗ್ತದೆ. ಅದಕ್ಕೆ ಮುಖ್ಯವಾಗಿ ನಮ್ಮ ಮತ್ತು ಪಾಲಕರ ಪ್ರೋತ್ಸಾಹ ಬೇಕೇ ಬೇಕು.
1: ಈಗ ಶಾಲಾ ಪಠ್ಯಕ್ರಮದಲ್ಲಿಯೂ ಕೂಡ ಯೋಗಾಸನವನ್ನು ಸೇರಿಸಿಕೊಂಡಿದ್ದೀರಿ ಅಂತ ಹೇಳಿದಿರಿ. ಜೊತೆಗೆ ಶಾಲೆಯಲ್ಲಿ ಮೊದಲೆಲ್ಲ ಕ್ರೀಡಾ ಸಮಯ ಅಂತ ಇರ್ತಾ ಇತ್ತು, ಒಂದು ಪೀರಿಯಡ್ ಅಂತ ಹೇಳ್ಬಿಟ್ಟು ಆಟಕ್ಕೆ ಬಿಡ್ತಾ ಇದ್ರು ಅಂತ ಹೇಳಿ. ಈಗಿದೆ ಹೇಗಿದೆ ಪರಿಸ್ಥಿತಿ, ಆಟ ಎನ್ನುವಂತದ್ದು ಇದೆಯಾ ಈಗಲೂ ಕೂಡ?
0: ಸರ್, ಆಟ ಅನ್ನೋದು ಕೆಲವು ಕಡೆಗೆ ಏನಾಗಿದೆ ಕೇಳಿದ್ರೆ, ಕೇವಲ ಪಠ್ಯದಲ್ಲಿ ಇದೆ ಹೇಳುವುದಷ್ಟೇ ಆಗ್ತಾ ಇದೆ. ಯಾಕೆ ಕೇಳಿದ್ರೆ, ಒಂದು ಸಮಂಜಸವಾದಂತ ಕ್ರೀಡಾಂಗಣ ಇಲ್ಲ, ಅದಕ್ಕೆ ತರಬೇತುದಾರರು ಇಲ್ಲ. ಒಂದು ವೇಳೆ ನಮ್ಮ ಹತ್ರ ಆ ಎಲ್ಲ ಒಂದು ಸಾಹಿತ್ಯ ಇದೆ, ಬಟ್ ನಮಗೆ ಸಮಯ ಇರುವುದಿಲ್ಲ. ಯಾಕೆ ಕೇಳಿದ್ರೆ, ಸ್ವಲ್ಪ ಕೆಲಸದ ಒತ್ತಡ ಇರ್ತದೆ, ಒಂದು ಸಿಲೆಬಸ್ ಮುಗಿಸುವುದು, ಅದು ಎಲ್ಲದರ ನಡುವೆ ನಾವೇ ತಿಳ್ಕೊಂಡು ನಮ್ಮ ಮಕ್ಕಳು ಆರೋಗ್ಯವಂತರಾಗಿ ಇರಬೇಕು, ಮುಂದೊಂದು ದಿನ ಅವರು ಈ ಒಂದು ಕ್ರೀಡೆಯಿಂದನೋ ಯೋಗದಿಂದಲೋ ಏನೋ ಒಂದು ಸಾಧನೆಯನ್ನ ಮಾಡಬಹುದು, ಅಥವಾ ನಮ್ಮ ಒಂದು ಕೊಡುಗೆ ಅವರಿಗೆ ನಾವು ಕೊಡಬೇಕು ಅನ್ನುವ ಒಂದು ವಿಚಾರವನ್ನು ಇಟ್ಟುಕೊಂಡು ನಾವು ಮಾಡಿದಾಗ ಇದು ಎಲ್ಲ ಕೂಡ ಸಕ್ಸಸ್ ಆಗ್ತದೆ ಅಂತ ಹೇಳಿ ನಾನು ಹೇಳ್ತೇನೆ.
1: ಮುಂದಿನ ಹಂತ ಅಂದ್ರೆ ಈಗ ಕಿಶೋರಾವಸ್ಥೆ ಅಂತ ಹೇಳುವಂತಹದ್ದು, ಈ ದೈಹಿಕ ಮಾನಸಿಕ ಒಂದು ಬದಲಾವಣೆಯ ಜೊತೆ ಜೊತೆಗೆ ಮಾನಸಿಕ ಒಂದು ಅಸ್ಥಿರತೆಯು ಕೂಡ ಇರುವಂತಹ ಒಂದು ಸಮಯ. ಈ ಹಂತದಲ್ಲಿ ಈ ಯೋಗಾಸನ ಹೇಗೆ ನೆರವಾಗ್ತದೆ
0: ಅಂದ್ರೆ, ಸರ್, ಈ ಮಾನಸಿಕ ಮತ್ತು ದೈಹಿಕ ಚಟುವಟಿಕೆ ಚಿಕ್ಕ ಮಕ್ಕಳು ಇದ್ದಾಗ ಅವರಿಗೆ ಅದರ ಬಗ್ಗೆ ಕಲ್ಪನೆನೂ ಇರುವುದಿಲ್ಲ. ಕಿಶೋರಾವಸ್ಥೆಗೆ ಬಂದಾಗ ಮಕ್ಕಳಲ್ಲಿ ಕೆಲವಷ್ಟು ದೈಹಿಕವಾಗಿ ಬದಲಾವಣೆ ಆಗ್ತದೆ, ಅದರಿಂದ ಮಾನಸಿಕವಾಗಿಯೂ ಕೂಡ ಅವರು ಬದಲಾವಣೆಯನ್ನು ಹೊಂದುತ್ತಾರೆ. ಆ ಒಂದು ಸಂದರ್ಭದಲ್ಲಿ ನಾವು ಯಾವ ರೀತಿಯಲ್ಲಿ ಇರಬೇಕು ಹೇಳುವುದಕ್ಕೆ ಪೂರಕವಾದಂತ ನಾವು ಯೋಗವನ್ನೋ ಧ್ಯಾನವನ್ನೋ ಪ್ರಾಣಾಯಾಮವನ್ನೋ ಮಕ್ಕಳಿಗೆ ತಿಳಿಸಿದ್ದೆ ಹೌದುಗಳಾದ್ರೆ ಮಕ್ಕಳು ಯಾವುದೇ ಲೆಕ್ಕಕ್ಕೂ ದಾರಿ ಕೂಡ ತಪ್ಪುವುದಿಲ್ಲ, ಮತ್ತೆ ಆರೋಗ್ಯವನ್ನ ಕಾಪಾಡಿಕೊಳ್ತಾರೆ. ಆ ಒಂದು ಕೆಲಸ ಪ್ರಾರಂಭದಲ್ಲಿಯೇ ನಮ್ಮಿಂದ ಆಗಬೇಕು. ಅಂದ್ರೆ ಹೆಚ್ಚಿನ ಸಮಯ ಮಕ್ಕಳು ನಮ್ಮ ಜೊತೆಗೆ ಇರ್ತಾರೆ, ಅಂದ್ರೆ ಶಿಕ್ಷಕರ ಜೊತೆಗೆ. ಆಗ ನಾವು ಅದಕ್ಕೊಂದು ಪ್ರೇರಣೆಯಾಗಿ ಅದಕ್ಕೆ ಒಂದು ಪೂರಕವಾಗಿ ಒಂದು ಕಾರ್ಯಕ್ರಮವನ್ನು ನಾವು ಮಕ್ಕಳಿಗೆ ಕೊಟ್ಟದ್ದೇ ಹೌದು ಹೇಳಾದ್ರೆ, ಅದರಿಂದ ಮಕ್ಕಳ ಮಾನಸಿಕ ಮತ್ತು ದೈಹಿಕವಾದಂತಹ ಆರೋಗ್ಯ ಹೆಚ್ಚಾಗ್ತದೆ ಹೇಳುವುದರಲ್ಲಿ ಮತ್ತೆ ಮಾತೇ ಇಲ್ಲ.
1: ಇನ್ನೊಂದು ವಿಚಾರ, ಮಹಿಳೆಯರ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹದ್ದು. ವಿಶೇಷವಾಗಿ ಮೊದಲೆಲ್ಲ ಗೃಹಿಣಿಯರಾಗಿದ್ದುಕೊಂಡು ಮನೆ ಮಟ್ಟಿಗೆ ಒಂದು ಕೆಲಸ ಮಾಡ್ಕೊಂಡಿದ್ದಂಥವ್ರು ಇವತ್ತು ಹೊರಗಡೆ ಕೂಡ ಸಾಕಷ್ಟು ದುಡಿತಾ ಇದ್ದಾರೆ ಅಂತ ಹೇಳಿ. ಒತ್ತಡದ ಜೀವನ, ಒತ್ತಡದ ಸಮಯ, ಈ ಒಂದು ಒತ್ತಡ ನಿಭಾವಣೆ ಮಾಡುವಲ್ಲಿ ಮತ್ತು ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಯೋಗಾಸನ ಹೇಗೆ ನೆರವಾಗ್ತದೆ ಅಂತ.
0: ಈಗ ಸಾಮಾನ್ಯವಾಗಿ ಮನೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತ ಮಹಿಳೆಯರನ್ನ ನಾವು ಒಂದು ಯೋಗ ಕ್ಲಾಸಿಗೆ ಸೇರ್ಕೊಳ್ಳಿ, ಇಲ್ಲ ನಾನೇ ಒಂದು ಕ್ಲಾಸ್ ಮಾಡ್ತೇನೆ ಬರ್ತೀರಾ ಅಂತ ಕೇಳಿದಾಗ ಅವ್ರು ಏನ್ ಹೇಳ್ತಾರೆ ಕೇಳಿದ್ರೆ, ನಾವು ಪ್ರತಿದಿನ ಏನೊಂದು ಕೆಲಸ ಮಾಡ್ತೇವಲ್ಲ, ಅದರಲ್ಲೇ ಬೇಕಾದಷ್ಟು ಯೋಗನೋ ನಮ್ಗೆ ಎಲ್ಲವೂ ಕೂಡ ಅದ್ರಲ್ಲಿ ಸಿಗುತ್ತದೆ ಅಂತ ಹೇಳ್ತಾರೆ. ಅದು ತಪ್ಪು ಕಲ್ಪನೆ. ಅದು ಯಾಕೆ ಕೇಳಿದ್ರೆ, ನಮ್ಮ ದೇಹ ಹೇಳುವುದು 4 ಪಿಲ್ಲರ್ ಅಂದ್ರೆ 4 ಕಂಬಗಳ ಮೇಲೆ ನಿಂತಿದೆ. ಆ 4 ಕಂಬಗಳು ಯಾವ್ದಪ್ಪ ಅಂತ ಕೇಳಿದ್ರೆ, ಒಂದನೇದಾಗಿ ಉತ್ತಮವಾದಂತ ಆಹಾರ, ಆಮೇಲೆ ಉತ್ತಮವಾದಂತ ವಿಚಾರ, ಆಮೇಲೆ ಉತ್ತಮವಾದಂತ ನಿದ್ದೆ ಬೇಕು, 4ನೇದಾಗಿ ಕ್ರಮಬದ್ಧವಾದಂತ ಯೋಗ ಬೇಕು. ನಾವು ಮಾಡುವುದೆಲ್ಲವೂ ಯೋಗವಾಗ್ಬಿಟ್ರೆ ಯಾರು ಅನಾರೋಗ್ಯವಂತರಾಗಿ ಇರ್ಲಿಕ್ಕೆ ಸಾಧ್ಯನೇ ಇರ್ತಾ ಇರ್ಲಿಲ್ಲ ಅಲ್ವಾ ಸರ್? ಅದಲ್ಲ, ಈ 4 ಪಿಲ್ಲರ್ ಅನ್ನ ನಾವು ಭದ್ರವಾಗಿ ಇಟ್ಕೊಳ್ಬೇಕು, ಆವಾಗ ಮಾತ್ರ

0: ನಾವು ಸರಿಯಾಗಿ ಅಂದ್ರೆ ಆರೋಗ್ಯವಂತರಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ನನ್ನ ವಿಚಾರ. ಈ ಒಂದು ಯೋಗ ಅನ್ನುವುದು ಮಾಡಿದ್ದೆಲ್ಲವೂ ಯೋಗ ಆಗುವುದಿಲ್ಲ, ಅದಕ್ಕೆ ಒಂದು ಸಮಯ ಇದೆ ಸರ್. ಇಂಥದೇ ಸಮಯದಲ್ಲಿ ಮಾಡಬೇಕು, ಇಂಥದೇ ದಿಕ್ಕಿಗೆ ಮುಖ ಮಾಡಿ ಮಾಡಬೇಕು, ಆ ನಂತರ ಇಷ್ಟೇ ಮಾಡಬೇಕು. ನಮ್ಮ ದೇಹದ ತೂಕ ಇರಬಹುದು. ಈಗ ಉದಾಹರಣೆಗೆ ನಾನು ಪ್ರಾಣಾಯಾಮ ಮಾಡ್ತೇನೆ, ನಾನು ಕಣ್ಣನ್ನು ಮುಚ್ಚುತ್ತೇನೆ, ಮೂಗನ್ನ ಹಿಡಿದು ಹೀಗೆ ಕುತ್ಕೊಂಡ ತಕ್ಷಣ ಅದು ಪ್ರಾಣಾಯಾಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಾಣಾಯಾಮದ ನಿಯಮಗಳಿದ್ದಾವೆ ಸರ್, ಅದಕ್ಕೆ ಸಂಬಂಧಿಸಿ ಪ್ರಾಣಾಯಾಮವನ್ನ ಆಮೇಲೆ ಯೋಗವನ್ನ ಪ್ರತಿ ಹಂತದಲ್ಲಿಯೂ ಕೂಡ ನಾವು ಅದನ್ನ ಸರಿಯಾಗಿನೇ ಮಾಡಬೇಕು. ಆವಾಗ ಮಾತ್ರ ನಮ್ಗೆ ಅದರ ಉತ್ತಮ ಪರಿಣಾಮ ನಮ್ಗೆ ಸಿಗ್ತದೆ. ಈ ಕೆಲವಷ್ಟು ಜನ ಏನ್ ಹೇಳ್ತಾರೆ, ನಾನು ಯೋಗ ಮಾಡ್ತೇನೆ ಆದ್ರೂ ನನ್ನ ಆರೋಗ್ಯ ಸರಿಯಾಗ್ಲಿಲ್ಲ ಅಂತ ಹೇಳ್ತಾರೆ. ಆದ್ರೆ ನಾನು ಹೇಳದ್ನಲ್ಲ ಸರ್, ಒಂದು ಉತ್ತಮವಾದ ಆಹಾರ, ಆಹಾರವನ್ನು ಹೇಗೆ ತಿನ್ಬೇಕು, ಯಾವಾಗ ತಿನ್ಬೇಕು, ಎಷ್ಟು ತಿನ್ಬೇಕು, ಎಂತ ಆಹಾರ ತಿನ್ಬೇಕು ಹೇಳುವುದು ಅರಿವು ನಮಗಿರ್ಬೇಕು. ಆ ನಂತರ ಯೋಗ ಕೂಡ ಅಷ್ಟೇ, ಯಾವಾಗ ಮಾಡ್ಬೇಕು ಅದರ ಅರಿವು ಕೂಡ ಇರಬೇಕು. ಪ್ರಾಣಾಯಾಮವನ್ನು ಯಾವಾಗ ಮಾಡಬೇಕು ನಾವು ನೋಡಿ, ಯೋಗ ದೇಹಕ್ಕೆ, ಆಮೇಲೆ ಧ್ಯಾನ ಮನಸ್ಸಿಗೆ, ಪ್ರಾಣಾಯಾಮ ಉಸಿರಿಗೆ. ಈ ಮೂರನ್ನ ನಾವು ಪ್ರತಿ ದಿನ ಮಾಡಬೇಕು. ಹಾಗಾದ್ರೆ ಮಾಡುವುದು ಹೇಗೆ ಹೇಳುವುದನ್ನ ನಮ್ಮಷ್ಟಕ್ಕೆ ನಾವು ತಿಳ್ಕೊಳ್ಳುವುದಲ್ಲ, ಅದಕ್ಕೆ ಸಂಬಂಧಿಸಿದಂತ ಒಬ್ಬ ಗುರುವನ್ನ ನಾವು ಹುಡುಕಬೇಕು. ಅಂದ್ರೆ ಸಾಮಾನ್ಯವಾಗಿ ಗೊತ್ತಿರ್ತದೆ, ಈ ಯೋಗಾಭ್ಯಾಸವನ್ನು ನಿರಂತರವಾಗಿ ಮಾಡೋರು ಯಾರು, ಅವರು ಏನೆಲ್ಲ ಆರೋಗ್ಯವನ್ನು ಸಂಪಾದನೆ ಮಾಡ್ಕೊಂಡಿದ್ದಾರೆ ಹೇಳುವಂತ ಒಂದು ವಿಷಯ ಗೊತ್ತಿರ್ತದೆ. ನಾವು ಹುಡ್ತಾ ಹುಡ್ತಾ ಎಲ್ಲೋ ಹಿಮಾಲಯಕ್ಕೆ ಹೋಗೋದಲ್ಲ ಸರ್, ನಮ್ಮ ಊರಿನಲ್ಲೇ ಬೇಕಾದಷ್ಟು ಜನ ಇರ್ತಾರೆ. ಆಹಾರ ಪದ್ಧತಿ ಅದನ್ನು ತಿಳಿದವರು ಕೂಡ ಇರ್ತಾರೆ. ಅವ್ರ ಎಲ್ಲರಿಂದ ನಾವು ತಿಳಿದು ನಮ್ಮ ಆರೋಗ್ಯವನ್ನ ನಾವು ಈ ಮೂಲಕ ಕಾಪಾಡ್ಕೊಳ್ಬಹುದು ಸರ್. ಋತುಬಂಧಕ್ಕೆ ಸಂಬಂಧಿಸಿದಂತೆ ಸಾಮಾನ್ಯವಾಗಿ ಒಂದು 15-16 ವರ್ಷಗಳಲ್ಲಿ ಋತುಮತಿ ಆಗುವಂತ ಒಂದು ಕ್ರಿಯೆ ಸರ್ವೇ ಸಾಮಾನ್ಯ ಸರ್. ಅದು ಆವಾಗ ನಾವು ಮಕ್ಕಳಿಗೆ ಅದರ ಬಗ್ಗೆ ತಿಳುವಳಿಕೆಯನ್ನ ನಾವು ಕೊಡಬೇಕು, ಪಾಲಕರಾದವರು ಕೊಡಬೇಕು. ಆ ನಂತರ ಅದು ನಿರಂತರವಾಗಿ ಆಗ್ಲಿಕ್ಕೆ ಏನೆಲ್ಲ ಬೇಕು, ಯೋಗದಲ್ಲಿಯೂ ಕೂಡ ಬೇಕಾದಷ್ಟು ಮಾರ್ಗಗಳಿವೆ ಸರ್. ಅದಕ್ಕೆ ಕೆಲವು ಜನಕ್ಕೆ ಏನಾಗ್ತದೆ ಕೇಳಿದ್ರೆ, ನಿರಂತರವಾಗಿ ಋತುಸ್ರಾವ ಆಗೋದಿಲ್ಲ, ಹೆಚ್ಚಿಗೆ ಆಗುವುದು, ತಿಂಗಳಿಗೆ 2 ಸಲ ಆಗುವುದು, ಈ ತರ ಎಲ್ಲ ಇರುತ್ತೆ. ಅದನ್ನ ನಾವು ತಿಳ್ಕೊಳ್ಬೇಕು, ನಮ್ಗೆ ಏನ್ ಆಗ್ತಾ ಇದೆ, ಅದನ್ನ ಯಾರಿಂದ ನಾವು ಪರಿಹಾರವನ್ನ ಕಂಡುಕೊಳ್ಬಹುದು ಹೇಳುವುದನ್ನ ಈ ಮಾರ್ಗದಲ್ಲಿ ತಿಳ್ಕೊಂಡು ಅವರು ಅದರ ಬಗ್ಗೆ ಅರಿವನ್ನ ಮೂಡಿಸ್ಕೊಳ್ಬೇಕು. ನಿರಂತರವಾಗಿ ಈ ಒಂದು ಯೋಗಾಭ್ಯಾಸವನ್ನ ಮಾಡಬೇಕು. ಆವಾಗ ಅದರಲ್ಲಿ ಯಾವುದೇ ವ್ಯತ್ಯಾಸ ಕೂಡ ಆಗುವುದಿಲ್ಲ. ಯಾಕೆ ಕೇಳಿದ್ರೆ, ನಾನೇ ಸ್ವಂತ ಅನುಭವದಲ್ಲಿ ಯಾವಾಗ ನಂದು ಶುರು ಆಯ್ತು, ಯಾವಾಗ ಮುಕ್ತಾಯ ಆಯ್ತು, ಮುಕ್ತಾಯ ಆದ ನಂತರ ನಾನು ಹೇಗಿದ್ದೇನೆ, ಅದನ್ನ ಯಾವುದೇ ತೊಂದರೆ ಇಲ್ಲದಂತೆ ನಾನು ಅನುಭವಿಸಿದ್ದೇನೆ. ಆದ್ರೆ ಈ ಒಂದು ಋತುಸ್ರಾವ ನಿಂತಾಗ ಕೂಡ ಕೆಲವು ಜನ ಹೇಳ್ತಾರೆ, ಅಯ್ಯೋ ನನಗೆ ಹಿಂಗಾಯ್ತು ಹಂಗಾಯ್ತು ಅಂತೇಳಿ ಕೆಟ್ಟ ಪರಿಣಾಮಗಳನ್ನೆಲ್ಲ ಹೇಳ್ತಾರೆ. ಅದು ಆಗದೆ ಇದ್ದಂಗೆ ಕೂಡ ನಾವು ಮಾಡ್ಕೊಳ್ಳೋದು ನಮ್ಮ ಕೈಲಿದೆ ಸರ್. ಈ ಯೋಗ ಮತ್ತು ಧ್ಯಾನದಿಂದ ನಾವು ಇದನ್ನ ಖಂಡಿತವಾಗಿಯೂ ಕೂಡ ನಾವು ಈ ಒಂದು ಸ್ಥಿತಿಯನ್ನ ಅಂದ್ರೆ ಇದರಿಂದ ಕೆಟ್ಟ ಪರಿಣಾಮ ಆಗದೆ ಇದ್ದ ರೀತಿಯಲ್ಲಿ ನಾವು ಮಾಡ್ಕೊಳ್ಬಹುದು.
1: ಈಗ ಈ ವರ್ಷದ ಒಂದು ಘೋಷವಾಕ್ಯ ಅಥವಾ ಒಂದು ಸ್ಲೋಗನ್ ಎನ್ನುವಂತಹದ್ದು, ಆರೋಗ್ಯಯುತವಾಗಿ ವೃದ್ಧಾಪ್ಯವನ್ನ ಎದುರಿಸುವಂತಹದ್ದು. ಈ ನಿಟ್ಟಿನಲ್ಲಿ ಯೋಗಾಸನದ ಒಂದು ಪ್ರಾಮುಖ್ಯತೆ ಏನು ಅಂತ?
0: ವೃದ್ಧಾಪ್ಯ ಅಂದ ತಕ್ಷಣ ಎಲ್ರಿಗೂ ಕೂಡ ಸರ್ ಒಂಥರ ಹೆದರಿಕೆ. ಈಗ ಉದಾಹರಣೆಗೆ ನೋಡಿ, ಒಂದು 30-40 ವರ್ಷ ಆದ ತಕ್ಷಣ ನಮ್ಮ ಕೂದಲು ಹಣ್ಣಾಗ್ಬಿಡ್ತದೆ. ಅವಾಗ ನಮ್ಗೆ ಏನು ಸೂಯೋಪ, ನನ್ ವಯಸ್ಸಾಗೋಯ್ತು ಹೇಳಿ ಅದನ್ನ ನಾವು ಮುಚ್ಕೊಳ್ಳಿಕ್ಕೆ ಏನೋ ಒಂದಷ್ಟು ಬಣ್ಣಗಳನ್ನ ಹಚ್ಕೊಳ್ತೇವೆ. ಇನ್ನು ನಾನು ಎಷ್ಟು ಒಂದು 18-20 ವರ್ಷದಲ್ಲೇ ನಾನು ಇದ್ದೇನೆ ಹೇಳಿ 40 ವರ್ಷದಲ್ಲಿ ಆ ತೋರಿಕೆಯನ್ನ ನಾವು ಮಾಡ್ಕೊಳ್ತೇವೆ. ಆ ನಂತರ ಡ್ರೆಸ್ಗಳನ್ನ ಕೂಡ ಬದಲಾವಣೆ ಮಾಡ್ಕೊಳ್ತೇವೆ. ಯಾಕೆ ಕೇಳಿದ್ರೆ, ಸಣ್ಣ ಮಕ್ಕಳು ಯಾವ ರೀತಿಯಲ್ಲಿ ಡ್ರೆಸ್ಗಳನ್ನ ಹಾಕೊಳ್ತಾರೆ ನೋಡ್ರಿ, ಚಂದ ಚಂದ ಅವರನ್ನ ಅಂದ್ರೆ ಆಕರ್ಷಣೆಗೆ ಏನೆಲ್ಲ ಬೇಕು ಅದನ್ನೆಲ್ಲ ನಾವು ಒಂದು ವಯಸ್ಸಿಗೆ ಬಂದಾಗ ನಾವು ಮಾಡ್ಕೊಳ್ತೇವೆ. ಆದ್ರೆ ಅದೆಲ್ಲವೂ ಕೂಡ ಸರ್ ಕೃತಕ. ಈ ಯೋಗ ಧ್ಯಾನ ಮತ್ತು ಪ್ರಾಣಾಯಾಮವನ್ನ ಮಾಡುವುದರಿಂದ ನಮ್ಮ ಚರ್ಮದ ಸುಕ್ಕುಗಟ್ಟುವಿಕೆಯನ್ನ ನಾವು ಮುಂದೂಡಬಹುದು. ಈಗ ಸಾಮಾನ್ಯ ನೋಡ್ರಿ, ಒಂದು ಯಾರೋ ಒಂದು 40 ವರ್ಷ ಆಯ್ತು ಅಂದ್ರೆ ಸರಿಯಾಗಿ ಒಂದು 15 ನಿಮಿಷ ನಿಂತ್ಕೋ ಅಂದ್ರೆ ಅವರಿಗೇನು, ನಿಂತರೆ ಮಂಡಿ ನೋವು, ಕೂತ್ರೆ ಸೊಂಟ ನೋವು, ಅಂದ್ರೆ ಗಂಟು ನೋವು ಸೊಂಟ ನೋವು ಸಾಮಾನ್ಯ ಸರ್. ಅದು ಯಾವುದು ಇರಬಾರದು ಅಂತ ಹೇಳಾದ್ರೆ, ಇದರಲ್ಲಿ ಇರತಕ್ಕಂತ ಆರೋಗ್ಯ ಸಲಹೆಯನ್ನ ಪಡ್ಕೊಳ್ಬೇಕು, ಮತ್ತೆ ಆರೋಗ್ಯಕ್ಕಾಗಿ ಯೋಗ ಹೇಳುವುದನ್ನ 1/2 ಗಂಟೆ ಪಾಲನೆ ಮಾಡ್ಲೇಬೇಕು. ಈಗ ಉದಾಹರಣೆಗೆ ನಾನೇ ಹೇಳ್ತೇನೆ, ನನಗೆ ಈಗ 58 ವರ್ಷ ಮುಗೀತು ಸರ್. 58 ವರ್ಷದಲ್ಲಿ ನಾನಿನ್ನು ಗಂಟು ನೋವು ಸೊಂಟು ನೋವು ಅವ್ರು ಹೇಳಿದ ಕೇಳಿದಾಗ, ಅಮ್ಮ ಇವರಿಗೆಲ್ಲ ಯಾಕೆ ಬರ್ತದೆ ಇದು ಅಂತೇಳಿ ನನಗೆ ಅನಿಸ್ತದೆ. ಆದ್ರೆ ನಾನು ಅವರಂಗೆ ಇದ್ದಿದ್ರೆ ನನಗೂ ಕೂಡ ಅದು ಬರ್ತಿತ್ತು ಗೊತ್ತಿಲ್ಲ ಸರ್.

0: ಇದರಿಂದ ಸಾಮಾನ್ಯವಾಗಿ ನಮ್ಮ ತೂಕವನ್ನ ಸಾಮಾನ್ಯವಾಗಿ ನಂಗೆ ನೋಡಿದವರು ಎಲ್ಲರೂ ಹೇಳ್ತಾರೆ, ನೀವು 30 ವರ್ಷದಿಂದ ಹೀಗೆ ಇದ್ದಿರಲ್ಲ ಹೇಗೆ ಅಂತ. ನೀವು ಕೂಡ ಇರಬಹುದು, ಆದ್ರೆ ನಾನು ಹೇಳ್ದಂಗೆ ನೀವು ಮಾಡಿದ್ರೆ ಖಂಡಿತವಾಗಿಯೂ ಕೂಡ ನೀವು ನಾನಿದ್ದಂಗೆ ಇರಬಹುದು. ಸಾಮಾನ್ಯವಾಗಿ ಎಲ್ಲರೂ ಕೂಡ ಬಯಸುವುದೇನು, ನಾನು ಚಂದ ಕಾಣಬೇಕು. ಆದ್ರೆ ಸಾಮಾನ್ಯವಾಗಿ ನಮ್ಮ ನಡವಳಿಕೆ ಮೊದಲನೇದಾಗಿ ಬೇಕೇ ಬೇಕು. ಆ ನಂತರ ಆರೋಗ್ಯವಾಗಿ ಇದ್ರೆ ನಮ್ಮ ಚರ್ಮದ ಮೇಲೋ ಕೂದಲಿನ ಮೇಲೋ ಎಲ್ಲ ಒಂದು ಕೆಟ್ಟ ಪರಿಣಾಮ ಬೀರುವುದನ್ನ ನಾವು ಈ ಒಂದು ಯೋಗದಿಂದ ಸರ್ ಕಾಪಾಡಿಕೊಳ್ಬಹುದು, ನಮ್ಮ ಆಯುಷ್ಯನು ಕೂಡ ಮುಂದೆ ಹಾಕಬಹುದು ಅಂತ ಹೇಳಿ ನನ್ನ ಅನಿಸಿಕೆ. ಈಗ ನಮ್ಮ ಹತ್ರ ಕೇಳ್ತಾರೆ, ಯೋಗ ಮಾಡಿ ಮಾಡಿ ನೀವು ಎಷ್ಟು ವರ್ಷ ಬದುಕ್ತೀರಿ, ಕಡೆ ಕೂಡ ನೀವು ಹೋಗೋದೇ ಅಲ್ವಾ ಅಂತೇಳಿ. ಆದ್ರೆ ಅದು ವಿಷಯ ಅಲ್ಲ, ನಾವು ಬೇಕಾದ್ರೆ ಒಂದು 70 ವರ್ಷನ 80 ವರ್ಷನ ಬೇಕಾದ್ರೆ 100 ವರ್ಷನ ಎಷ್ಟು ವರ್ಷ ಬದುಕಿದ್ರು ಕೂಡ ನಾವು ಹೇಗ್ ಬದುಕಿದ್ದೇವೆ, ಸ್ವತಂತ್ರವಾಗಿ ಆರೋಗ್ಯವಾಗಿ ನಾವು ಬದುಕಿದ್ದೇವೆ ಅನ್ನುವುದು ನಮಗಿರ್ಬೇಕು, ಅದು ಬದುಕು. ಈಗ ನರಳಾಡ್ತಾ ಆಡ್ತಾ ಹಾಸಿಗೆ ಮೇಲೆ ಕೂತು 30 ವರ್ಷ ನಾನು ಹಾಸಿಗೆ ಮೇಲೆ 30 ವರ್ಷ ಊರು ತಿರುಗಿದೆ, ಒಟ್ಟು ನನ್ಗೆ 80 ವರ್ಷ ನಾನು ಆಯುಷ್ಯ. ನಮ್ಮ ಅಪ್ಪ ಅಮ್ಮ ಎಲ್ಲ 70-80 ವರ್ಷ ಬದುಕಿದ್ರು, ಅದು ಬದುಕಿದ್ದೆ ಹಂಗೆ ಹೇಳುವುದು ಬೇಕೋ ಬೇಡ. ಅದಕ್ಕಾಗಿ ನಾವು ಆರೋಗ್ಯವಂತರಾಗಿ ಇದ್ದಷ್ಟು ದಿನ ಮತ್ತೊಬ್ಬರಿಗೆ ಹೊರೆ ಆಗದೆ ನಾವು ಬದುಕಬೇಕು ಅಂದ್ರೆ ಈ ಎಲ್ಲ ಒಂದು ಕ್ರಿಯೆಯನ್ನ ಪ್ರತಿ ದಿವಸ ಮಾಡಲೇಬೇಕು ಸರ್.
1: ಈಗ ಯೋಗಾಸನವನ್ನ ಪ್ರತಿ ದಿವಸವೂ ಕೂಡ ನೀವು ಅನುಷ್ಠಾನ ಮಾಡಿಕೊಂಡು ಬಂದಂತವರು, ಜೊತೆಗೆ ಬೇರೆ ಬೇರೆ ಹಂತದಲ್ಲಿ ಸ್ಪರ್ಧೆಯಲ್ಲಿಯೂ ಕೂಡ ಭಾಗವಹಿಸಿದಂತವರು, ರಾಜ್ಯ ಮಟ್ಟದಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಬಹುಮಾನವನ್ನು ಪಡ್ಕೊಂಡು ಇದೀಗ ರಾಷ್ಟ್ರ ಮಟ್ಟಕ್ಕೂ ಕೂಡ ನೀವು ಆಯ್ಕೆಯಾಗಿದ್ದೀರಿ. ಈ ಒಂದು ಆಯ್ಕೆಯ ಪ್ರಕ್ರಿಯೆ ಮತ್ತು ನೀವು ಇದರಲ್ಲಿ ಭಾಗವಹಿಸಿ ಪಡೆದಂತಹ ಒಂದು ಅನುಭವ ಈ ಬಗ್ಗೆ ಹೇಳಿ
0: ಸರ್. ನಾನು ಹೇಳದ್ನಲ್ವಾ, ಒಂದು 10 ವರ್ಷದಿಂದ ನಾನು ಯೋಗಾಭ್ಯಾಸದಲ್ಲಿ ತೊಡ್ಕೊಂಡಿದ್ದೇನೆ. ಈ ಒಂದು 5 ವರ್ಷದಿಂದ ಆರೋಗ್ಯ ಸಿರಿ ಕಮ್ಯುನಿಟಿ ಹೇಳ್ತಕ್ಕಂತ ಒಂದು ನಮ್ಮ ಕಮ್ಯುನಿಟಿಯಲ್ಲಿ ನಾನು ವಾರದಲ್ಲಿ 1 ಅಥವಾ 2 ದಿನ ನಮ್ಮ ಮಹಿಳೆಯರಿಗಾಗಿ ಆ ಗ್ರೂಪ್ ಅಲ್ಲಿ ಆನ್ಲೈನ್ ಅಲ್ಲಿ ನಾನು ಕ್ಲಾಸ್ ಅಂತ ತಗೊಳ್ತೇನೆ. ಅವಾಗ ಸಾಮಾನ್ಯವಾಗಿ ನನ್ನ ಕ್ಲಾಸಿಗೆ 40ರಿಂದ 45 ಮಹಿಳೆಯರು ಅಲ್ಲಿ ಭಾಗವಹಿಸ್ತಾರೆ. ಯೋಗ ಕ್ಲಾಸ್ ಮುಗಿದ ತಕ್ಷಣ ಅದು 45 ನಿಮಿಷಗಳ ಕಾಲ ಯೋಗ ತರಬೇತಿಯನ್ನ ನಾನು ಮತ್ತೊಬ್ಬರಿಗೆ ಕೊಡೋದು. ಅವರೆಲ್ಲ ಜಾಯ್ನ್ ಆಗ್ತಾರೆ, ನನ್ನ ಹತ್ರ ಏನು ಆಗ್ತದೆ ಅದನ್ನೆಲ್ಲ ಅವರಿಗೆ ಕೊಟ್ಟು ಅವರೆಲ್ಲರ ಆರೋಗ್ಯ ಕಾಪಾಡುವುದು ನನ್ನ ಉದ್ದೇಶಕ್ಕಾಗಿ ನಾನು ಮಾಡಿದ್ದೇನೆ. ಉದಾಹರಣೆಗೆ ಒಬ್ಬರಿಗೆ ಸಹಾಯ ಮಾಡಬೇಕು ಅಂದ್ರೆ ದುಡ್ಡು ಕೊಡುವುದೇ ಸಹಾಯ ಅಂತೇಳಿ ತಿಳ್ಕೊಂಡ್ಬಿಡ್ತಾರೆ. ಅದಲ್ಲ ಸರ್, ನಿಮ್ಮ ಆರೋಗ್ಯವನ್ನ ನಾನು ಕಾಪಾಡ್ತೇನೆ, ಆರೋಗ್ಯಕ್ಕಾಗಿ ನಾನು ಸಲಹೆಯನ್ನು ಕೊಡ್ತೇನೆ ಹೇಳಿ ಅದರಿಂದ ನಿಮ್ಮ ಒಂದು ಆರೋಗ್ಯ ಸುಧಾರಣೆ ಆಯ್ತು ಅಂದ್ರೆ ಅದು ಒಂದು ಸಹಾಯ ಅಂತೇಳಿ ನಾನು ತಿಳ್ಕೊಂಡು ಆ ಒಂದು ಕಮ್ಯುನಿಟಿಯಲ್ಲಿ 5 ವರ್ಷದಿಂದ ನಾನು ಈ ತರಬೇತಿಯನ್ನ ಕೊಡ್ತಾ ಇದ್ದೇನೆ ಸರ್. ತರಬೇತಿಯನ್ನ ಕೊಡ್ತಾ ಕೊಡ್ತಾ ಕೊಡ್ತಾ ಅವರು ಏನು ಹೇಳ್ತಾರೆ ಕೇಳಿದ್ರೆ, ನನ್ನನ್ನ ಉದಾಹರಣೆಯಾಗಿ 5 ವರ್ಷದಲ್ಲಿ ಒಂದೇ ಒಂದು ದಿನ ಅವ್ರು ಹೇಳ್ದ ಕ್ಲಾಸ್ ಅನ್ನ ನಾನು ಮಿಸ್ ಮಾಡ್ಕೊಳ್ಳಿಲ್ಲ. ಇವತ್ತು ನಿಮ್ಮ ಕ್ಲಾಸು ನೀವು ನಡೆಸಬೇಕು ಅಂದಾಗ ನಾನು ಹೋಗಿರ್ತೇನೆ. ಇದೇ ನನ್ನ ಕಾರ್ಯಕ್ರಮ, ಹೋಗ್ತೇನೆ ಹೋಗುದಿಲ್ಲ ಅನ್ನೋದಿಲ್ಲ, ಆದ್ರೆ ಇದೇ ನನಗೆ ಮೇನ್. ನಾನು ಇದನ್ನ 5 ವರ್ಷದಿಂದ ಪಾಲನೆ ಮಾಡ್ತಾ ಬಂದಿದ್ದೇನೆ. ಆಮೇಲೆ ಈ ಒಂದು ಕಾರ್ಯಕ್ರಮ ಮುಗಿದ ನಂತರ ಒಂದು 45 ನಿಮಿಷದ ಅವಧಿ ಮುಗಿದ ನಂತರ ನನ್ನನ್ನು ಅಪ್ರಿಶಿಯೇಟ್ ಮಾಡ್ತಾರೆ ಅವರು. ಕೆಲವಷ್ಟು ಮಾತು ನಮಗೇನಾಗ್ತದೆ ಕೇಳಿದ್ರೆ ಒಂದು ಪ್ರೇರಣೆ ಆಗ್ತದೆ. ಹೀಗೆ ಮಾಡ್ತಾ ಮಾಡ್ತಾ ನಾನು 5 ವರ್ಷದಲ್ಲಿ ಈ ಒಂದು ಯೋಗವನ್ನ ತುಂಬಾ ಚೆನ್ನಾಗಿ ನಿರಂತರವಾಗಿ ಮಾಡುವುದರಿಂದ ಒಳ್ಳೆ ಒಂದು ಅಭ್ಯಾಸವನ್ನ ರೂಢಿ ಮಾಡಿಕೊಂಡೆ. ಆ ನಂತರ ನಮಗೆ ಒಬ್ರು ಸೋರಿದ್ದಾರೆ, ಸುಬ್ಬಣ್ಣ ಭಟ್ ಅಂತ ಹೇಳೋರು, ಅವರು ಶಿಕ್ಷಕರೇ. ಅವರು ನನ್ನ ಹತ್ರ ಏನ್ ಹೇಳಿದ್ರು, ನೋಡು ರಾಧಕ್ಕ, ನೀನು ಒಂದು ಸ್ಪರ್ಧೆ ಭಾಗವಹಿಸಬೇಕು, ಆವಾಗ ನೀನ್ ಯಾರು ನೀನ್ ಹೇಗಿದ್ದೀಯ ಹೇಳುವುದು ನಿನಗೆ ಗೊತ್ತಾಗ್ತದೆ, ಅದನ್ನ ನೀನ್ ಮಾಡ್ಲೇಬೇಕು ಅಂತೇಳಿ ಹೇಳಿದ್ರು. ನಾನು ಕಳೆದ ವರ್ಷ ಏನ್ ಮಾಡಿದೆ, ಆಯ್ತಪ್ಪ ಸುಬ್ಬಣ್ಣ ಅಂತೇಳಿ ಆನ್ಲೈನ್ ಅಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ ಇದನ್ನ ತುಂಬು ಅಂತೇಳಿ. ಅದು ಸರ್ಕಾರಿ ನೌಕರರ ಕ್ರೀಡಾಕೂಟದಲ್ಲಿ ಇತ್ತು, ಅದನ್ನ ನಾನು ತುಂಬಿದೆ. ಆಮೇಲೆ ಅದೇ ದಿನ ಹೋದೆ ಅದು ಕಾರವಾರದಲ್ಲಿ ಮಾಲಾದೇವಿ ಕ್ರೀಡಾಂಗಣ ಅಂತೇಳಿ ಇತ್ತು, ಬಹಳ ಜನ ಬಂದಿದ್ರು. ಅಲ್ಲಿ ಸ್ಪರ್ಧೆಯನ್ನ ಕೊಟ್ಟೆ.
1: ಸ್ಪರ್ಧೆಯ ಸ್ವರೂಪದ ಬಗ್ಗೆ
0: ಸ್ಪರ್ಧೆ ಅಂದ್ರೆ, ಯೋಗದಲ್ಲಿ 3 ರೀತಿಯ ಯೋಗ ಇತ್ತು. ಒಂದು ಸಾಂಪ್ರದಾಯಿಕ ಯೋಗ ಅಂತೇಳಿ ಟ್ರೆಡಿಷನಲ್, ಆದ್ರೆ ಅಲ್ಲಿ ನಿಯಮಗಳಿರ್ತವೆ, ಇಂಥದೇ ಸಮಯದ ಇದ್ರೊಳಗೆ ಇದೇ ಒಂದು ಯೋಗವನ್ನ ಮಾಡಬೇಕು, ಯಾರು ಭಾಗವಹಿಸ್ತಾರೋ ಅದನ್ನ ಎಷ್ಟೊಂದು 5 ಆಸನ 10 ಆಸನ ಹಿಂಗ್ ಕೊಡ್ತಾರೆ, ಆ ಕೊಟ್ಟ ಆಸನನ್ನೇ ಎಲ್ಲರೂ ಮಾಡಬೇಕು, ಅಷ್ಟೇ ಅವಧಿಯಲ್ಲಿ ಹೋಲ್ಡ್ ಮಾಡಿರ್ಬೇಕು ಅದನ್ನ. ಆ ರೀತಿಯ ಒಂದು ನಿಯಮ ಇರ್ತದೆ, ಆ ನಿಯಮದ ಪ್ರಕಾರ ನಾವು ಮಾಡಿ ಅದನ್ನ ಮುಗಿಸಿ ನಾನೇನ್ ಮಾಡಿದೆ, ಮನೆ ಬಂದು 3 ಗಂಟೆ ಮನೆ ಬಂದಿದ್ದೇನೆ, 7 ಗಂಟೆಗೆ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದಾರಂತೆ ಅವರು. ಆವಾಗ ನಿನಗೆ ಇಲ್ಲಿ 2nd ಪ್ರೈಸ್ ಬಂತು ಅಂತ ಹೇಳಿದ್ರು, ಬಹಳ ಖುಷಿ ಆಯ್ತು. 2nd ಪ್ರೈಸ್ ಬಂದವರಿಗೂ ಕೂಡ ಸರ್ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಗೆ ಅವಕಾಶ ಇತ್ತು, ಅಲ್ಲಿ ಕೂಡ ಹೋದೆ. ಆಮೇಲೆ ಅಲ್ಲಿ ನನ್ಗೆ ನಂಬರ್ ಬರ್ಲಿಲ್ಲ. ಈ ವರ್ಷ ಮತ್ತೆ ನಾನೇ ಪ್ರೇರಿತನಾಗಿ, ನಾನು ಕಳೆದ ವರ್ಷ 2nd ಬಂದಿದ್ದೇನಲ್ಲ, ಈ ವರ್ಷ ಒಂದ್ ಸ್ವಲ್ಪ ಬಾಗ್ ಹೋಯ್ತು ತಲೆಯಲ್ಲಿ.

0: ತಗೊಂಡು ಆನ್ಲೈನ್ ಅನ್ನ ತುಂಬದೆ ಸಿರ್ಸಿಯಲ್ಲಿ ಇತ್ತು. ಸಿರ್ಸಿಗೆ ಹೋದಾಗ ನನಗನ್ಸಿತ್ತು ಏನ ನಂಬರ್ ಬರ್ತೇನೋ ಬಿಡ್ತೇನೋ ಗೊತ್ತಿಲ್ಲ. ಕೊನೆಗೆ ನೋಡಿದ್ರೆ ಅಲ್ಲಿ ಫಸ್ಟೇ ಬಂತು ನಂದು ಈ ವರ್ಷದಲ್ಲಿ. ಆರ್ಟಿಸ್ಟಿಕ್ ಯೋಗ, ಆರ್ಟಿಸ್ಟಿಕ್ ಯೋಗ ಅಂದ್ರೆ ಹೆಸರು ಕಲಾತ್ಮಕ ಯೋಗ ಅಂತೇಳಿ. ಆದ್ರೆ 2.5-3 ನಿಮಿಷಗಳ ಕಾಲದಲ್ಲಿ ಒಂದು ಹಾಡನ್ನ ಹಾಕೊಳ್ಬೇಕು. ಆ ಹಾಡಿನ ನಾದಕ್ಕೆ ನಾವು ಹೆಜ್ಜೆ ಹಾಕ್ತಾ 10 ಆಸನಗಳನ್ನು ಮಾಡಬೇಕು. ಅಂದ್ರೆ ನಿಂತು ಮಾಡುವಂತ 2 ಆಸನ, ಆಮೇಲೆ ಅದು ಲೆಗ್ ಬ್ಯಾಲೆನ್ಸ್ ಆಗಿರ್ಬೇಕು, ಆ ನಂತರ ಕುಳಿತು ಕೈ ಮೇಲೆ ಬ್ಯಾಲೆನ್ಸ್ ಮಾಡಬೇಕು ಅಂತದ್ 2. ಆ ನಂತರ ಮುಂದೆ ಬಾಗುವಂತ 2 ಆಸನ, ಹಿಂದೆ ಬಾಗುವಂತ 2 ಆಸನ, ಟ್ವಿಸ್ಟ್ 2, ಒಟ್ಟು 10 ಆಸನಗಳನ್ನ ಈ ವೆರೈಟಿಯಲ್ಲೇ ಮಾಡ್ಬೇಕು ಸರ್. ಯಾವ್ದಾರು ಮಾಡಿದೆ ಅಂದ್ರೆ ಮಾರ್ಕ್ಸ್ ಬರಲ್ಲ. ನಾನು ಇಷ್ಟನ್ನು ಮಾಡಿದ್ದೇನೆ, 2.5 ನಿಮಿಷಕ್ಕೆ ಮುಗಿಸಿದ್ದೇನೆ. ಹಾಡಿಗೆ ತಕ್ಕಂತ ಹೆಜ್ಜೆ ಕೂಡ ಹಾಕಿದ್ದೇನೆ. ಆವಾಗ ನನಗೆ ಇದರಲ್ಲಿ ಫಸ್ಟ್ ಬಂತು. ಫಸ್ಟ್ ಬಂದಾಗ ತುಂಬಾ ಖುಷಿ ಆಯ್ತು. ಅಯ್ಯೋ, ಕಳೆದ ವರ್ಷ ನನಗೆ ಸೆಕೆಂಡ್ ಬಂದಿತ್ತು, ಈ ವರ್ಷ ಫಸ್ಟ್ ಆಯ್ತು. ಫಸ್ಟ್ ಬಂದ ಮೇಲೆ ನಮ್ಗೆ ನಮ್ಮ ಅಮಿತಿ ಅಲ್ಲಿಗೆ ನಿಲ್ಲೋದಿಲ್ಲಲ್ಲ. ರಾಜ್ಯ ಮಟ್ಟಕ್ಕೂ ನಾವು ಆಯ್ಕೆ ಆದಾವಾಗ ಬಹಳ ಖುಷಿ ಆಯ್ತು. ರಾಜ್ಯ ಮಟ್ಟಕ್ಕೂ ಕೂಡ ನಾನು ಹೋದೆ. ಅದು ಈ ವರ್ಷ ಬೆಂಗಳೂರಲ್ಲೇ ಇತ್ತು ಸರ್. ರಾಜ್ಯ ಮಟ್ಟದಲ್ಲಿ ಭಾಗವಹಿಸುವುದೇ ಒಂದು ಹೆಮ್ಮೆ ಅಂತ ಹೇಳ್ಕೊಂಡು ಹೋದೆ ಸರ್. ಅಲ್ಲಿ 23 ಜನ ಸ್ಪರ್ಧಿಗಳಿದ್ರು. ಅದರಲ್ಲಿ ಕಲಾತ್ಮಕ ಯೋಗ ಒಂದು ವಿಶೇಷವಾದದ್ದು. ಅದನ್ನ ಎಲ್ಲರೂ ಮಾಡುದನ್ನ ನಾನು ನೋಡ್ತಾ ನನ್ನ ಪಾಳಿನೂ ಬಂತು. ಆದ್ರೆ ಈ ಸಮಯದಲ್ಲಿ ನಾನು ಏನ್ ಮಾಡಿದ್ದೀನಿ ಕೇಳಿದ್ರೆ, ನನ್ನ ಹತ್ರ ಏನಾಗ್ತದೋ ಅಷ್ಟು ಎಫರ್ಟ್ ಅನ್ನು ಕೂಡ ಹಾಕಿದ್ದೇನೆ. ಪ್ರತಿಯೊಬ್ರು ಕೂಡ ಹೇಗ್ ಮಾಡ್ತಾರೆ ಹೇಳುವುದನ್ನ ನೋಡಿದ್ದೇನೆ. ಅಲ್ಲಿ ಜಿಲ್ಲಾ ಮಟ್ಟದಲ್ಲಿ ಏನಾಯ್ತು, ನನ್ನ ಅವಧಿ ಮುಗಿತಪ್ಪ, ನಾನು ಬಂದ್ಬಿಟ್ಟಿದ್ದೆ. ಅದು ಇಲ್ಲಿ ಕೂತು ರಾತ್ರಿ 9:30 ಆಗಿದೆ, ಅಲ್ಲಿ ತನಕನೂ ನಾನು ಕೂತು ಎಲ್ಲರೂ ಹೇಗ್ ಮಾಡ್ತಾರೆ, ಯಾಕೆಂದ್ರೆ ನಾನೇ ಒಂದು ತಿಳ್ಕೊಳ್ಳೋದಲ್ಲಲ್ವಾ, ಅದು ವಿಭಿನ್ನತೆಯನ್ನ ನಾವು ನೋಡ್ಬೇಕು ಹೇಳುವ ದೃಷ್ಟಿಯಿಂದ ಎಲ್ಲವನ್ನ ನೋಡಿದೆ. ಕೊನೆಗೆ ರಿಸಲ್ಟ್ ಕೂಡ ಅನೌನ್ಸ್ ಮಾಡುವಂತ ಸಮಯ ಬಂತು. ಫಸ್ಟ್ ಪ್ರೈಸ್ ಹೇಳುವಾಗ ರಾಧಾ ಭಟ್ ಉತ್ತರ ಕನ್ನಡ ಇವರು ಫಸ್ಟ್ ಬಂದಿದ್ದಾರೆ ಅಂತ ಹೇಳಿದಾಗ ನನ್ನ ಖುಷಿ ಬಹಳ ಆಯ್ತು. ಮುಂದಿನ ಹಾದಿ ನಮ್ಗೆ ರಾಷ್ಟ್ರ ಮಟ್ಟ, ಒಂದು ರಾಷ್ಟ್ರ ಮಟ್ಟಕ್ಕೂ ಕೂಡ ನಾನು ಹೋಗಿ ಭಾಗವಹಿಸಿದ್ದೆ.
1: ವಿಶೇಷವಾದಂತ ತರಬೇತಿ ಅನ್ನಬೇಕಾಗ್ತದೆ. ಈಗ
0: ನಾನು ಇಲ್ಲಿವರೆಗೆ ಸ್ವಂತ ನಾನು ರೂಢಿ ಮಾಡ್ಕೊಂಡದ್ದು, ಅದಕ್ಕಾಗಿ ಅದನ್ನೇ ನಾನು ಮುಂದುವರಿಸಿ ರಾಷ್ಟ್ರ ಮಟ್ಟದಲ್ಲಿ ಹೋಗಿ ನಾನು ಹೆಂಗೆ ಅಂತೇಳಿ ನೋಡ್ಕೊಂಡ್ಬರುವಂತ ಒಂದು ಸದಾವಕಾಶ ನನಗೆ ಸಿಕ್ಕಿದೆ. ಅದಕ್ಕಾಗಿ ನಾನು ಅಲ್ಲಿ ಹೋಗಿ ಭಾಗವಹಿಸಿ ಬರುವಂತ ವಿಚಾರವನ್ನು ನಾನು ಇಟ್ಟು.
1: ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಪುರಸ್ಕೃತರಾಗಿರುವುದಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತಾ ಮುಂದಿನ ಹೆಜ್ಜೆಗೆ ಶುಭವನ್ನು ಕೂಡ ಹಾರೈಸ್ತಾ ಇದ್ದೀವಿ. ನಮ್ಮೆಲ್ಲ ಕೇಳುಗರ ಪರವಾಗಿ ರಾಧಾ ಎಂ ಭಟ್ ಅವರೇ, ಯೋಗಾಸನ ಎನ್ನುವಂತಹದ್ದು ಪ್ರತಿನಿತ್ಯವೂ ಕೂಡ ನಾವು ಅನುಷ್ಠಾನ ಮಾಡಬೇಕಾಗಿರುವಂತಹ ಒಂದು ಜೀವನ ಕ್ರಮ, ನಮ್ಮ ಭವಿಷ್ಯಕ್ಕಾಗಿ ನಮ್ಮ ಈ ಯೋಗಾಸನ ಇರುವಂತಹದ್ದು. ನಿಮ್ಮ ಅನುಭವನ ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ತೆ ಸರ್.
2: ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕು ವಜ್ರಳ್ಳಿಯ ಯೋಗ ಸಾಧಕಿ, ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿ ರಾಧಾ ಎಂ ಭಟ್ ಅವರೊಡನೆ ಸಂದರ್ಶನವನ್ನು ಕೇಳಿದ್ರಲ್ಲ, ಇವರನ್ನು ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್. ಇದಾಗಿತ್ತು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಇಂದಿನ ವನಿತಾ ವಿಹಾರ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.
3: ವನಿತಾ ವಿಹಾರ ಕೇಳಿದಿರಿ.
4: FM 100.6 ಇದು ಆಕಾಶವಾಣಿ ಮೈಸೂರು. ಸಮಯ 12:30 ಸೆಕೆಂಡುಗಳು. ಈಗ ನಮ್ಮ ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 12:35 ಭಕ್ತಿಗೀತೆಗಳು, 12:45 ಜನಪದ ಸಂಗೀತ, ಯಳಂದೂರು ತಾಲೂಕು ಜವರಯ್ಯ ಮತ್ತು ಸಂಗಡಿಗರಿಂದ ತತ್ವಪದಗಳು, 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮ ಸರಣಿ, ಮಣ್ಣು ಆರೋಗ್ಯ ಚೀಟಿ, ಈ ಕುರಿತು ಮಾತನಾಡುತ್ತಾರೆ ಪ್ರಸನ್ನ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:20 ಭಾವಗೀತೆಗಳು, ಗೀತಾ ಸತ್ಯಮೂರ್ತಿ ಹಾಗೂ ಕೆ ಗೀತಾ ಅವರಿಂದ, 1:30 ಹಾಗೂ ಸಂಜೆ 5:05 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ, 2:40 ಹಾಗೂ ಸಂಜೆ 8:30 ಹಿಂದಿ ಚಿತ್ರಗೀತೆಗಳು, 3:00 ಹಳ್ಳಿ ಹಾಡು. ಭಾಗವಹಿಸುತ್ತಾರೆ ಮಂಡ್ಯದ ಜನಪದ ಕಲಾವಿದ ಡಾಕ್ಟರ್ ಸಿ ಸುಂದರೇಶ್, ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್.

3:30 ಮಕ್ಕಳ ಮಂಟಪ. ಮೈಸೂರಿನ ಸರಸ್ವತಿಪುರಂನಲ್ಲಿರುವ ವಿಜಯ ವಿಠಲ ವಿದ್ಯಾಶಾಲೆಯ ಮಕ್ಕಳ ಕಾರ್ಯಕ್ರಮ ವೈವಿಧ್ಯದ 2ನೇ ಭಾಗ. 4:00 ನಾಟಕ ಸಮೀಪ. ರಚನೆ ಮಂಜುನಾಥ್ ಬೆಳಕೆರೆ. ನಿರ್ಮಾಣ ಪ್ರಭುಸ್ವಾಮಿ ಮಳಿಮಠ. 4:30 ನೆನಪಿನಂಗಳ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ನ್ಯೂಕ್ಲಿಯರ್ ಸೈನ್ಸ್ ಕುರಿತು ಖ್ಯಾತ ಭೌತ ವಿಜ್ಞಾನಿ ಡಾಕ್ಟರ್ ರಾಜಾ ರಾಮಣ್ಣ ಅವರು ಮಾಡಿದ್ದ ಉಪನ್ಯಾಸದ ಆಯ್ದ ಭಾಗದ ಧ್ವನಿ ಮುದ್ರಣ.

6:10 ಪ್ರಾಯೋಜಿತ ಕಾರ್ಯಕ್ರಮ ಹರಿತ್ತೇ ಜಗತ್ತು, ಸಸ್ಯವೈದ್ಯರ ಕಿವಿ ಮಾತು. ಪ್ರಸ್ತುತಿ ಡಾಕ್ಟರ್ ವಸಂತ್ ಕುಮಾರ್ ತಿಮ್ಮಕಾಪುರ. ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ ಟೆಕ್ ಮೈಸೂರು. 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ. 6:50 ನಮ್ಮ ಕೇಂದ್ರದಿಂದ ಕೃಷಿ ರಂಗ, ಅರಣ್ಯ ಹಾಗೂ ವನ್ಯಜೀವಿ ಸಂರಕ್ಷಣೆ. ಈ ಕುರಿತು ಬೆಂಗಳೂರಿನ ವೈಲ್ಡ್ ಲೈಫ್ ಫಸ್ಟ್ ಸಂಸ್ಥೆಯ ಟ್ರಸ್ಟಿ ಪ್ರವೀಣ್ ಭಾರ್ಗವ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. 7:45 ಬೆಂಗಳೂರು ಕೇಂದ್ರದಿಂದ ಸಮಾಚಾರ ದರ್ಶನ. 8:00 ನಾಟಕ ಕರಡಿಯ ಕುಣಿಸುತ ರಚನೆ ಎನ್ ವಿ ವಾಸುದೇವ ಶರ್ಮ, ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್. ಕ್ಕೆ ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಯುವವಾಣಿ. ಬಹುಮುಖ ಕಲಾವಿದೆ ಮತ್ತು ಶುಭವಿ ಡಿಸೈನ್ಸ್ನ ಸಂಸ್ಥಾಪಕಿ ಸಮುದ್ಯತಾ ಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಮತಾ ಜಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ. ಪಂಡಿತ್ ಅರ್ನಬ್ ಚಟ್ಟೋಪಾಧ್ಯಾಯ್ ಅವರ ಖ್ಯಾಲ್ ಗಾಯನವನ್ನು ಆಲಿಸಬಹುದು. ಇದು ಆಕಾಶವಾಣಿ ಕೋಲ್ಕತ್ತಾ ಕೇಂದ್ರದ ಕೊಡುಗೆ. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.

ಆಕಾಶವಾಣಿ ಮೈಸೂರು ಎಫ್ಎಂ 100.6, ವೇಳೆ 12:35. ಭಕ್ತಿಗೀತೆಗಳು ಕಾರ್ಯಕ್ರಮದ ಮೊದಲಿಗೆ ಕೆಜಿ ರಾಮಸ್ವಾಮಿ ಅವರ ಧ್ವನಿಯಲ್ಲಿ ಪುರಂದರದಾಸರ ರಚನೆ ಹರಿನಾರಾಯಣ ಏನು ಮನವೇ.

ಕಾರ್ಯಕ್ರಮದ ಕೊನೆಯದಾಗಿ ಪುರಂದರದಾಸರ ಮತ್ತೊಂದು ರಚನೆ ರಾಮ ಮಂತ್ರವ ಜಪಿಸೋ ಹೇ ಮನುಜ, ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್.

ಇದುವರೆಗೂ ಭಕ್ತಿಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮೈಸೂರು FM 100.6. ಸಮಯ 12:45. ಜನಪದ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಯಳಂದೂರು ತಾಲೂಕು ಜವರಯ್ಯ ಮತ್ತು ಸಂಗಡಿಗರಿಂದ ತತ್ವಪದಗಳು. ಮೊದಲಿಗೆ ಹಾವು ಕಚ್ಚಿತು.

ಇದುವರೆಗೂ ಯಳಂದೂರು ತಾಲೂಕು ಜವರಯ್ಯ ಮತ್ತು ಸಂಗಡಿಗರು ಹಾಡಿರುವ ತತ್ವಪದಗಳನ್ನು ಕೇಳಿದಿರಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 1 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಗತಿ ಪಥ.

0: ಆಕಾಶವಾಣಿ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಮಣ್ಣು ಆರೋಗ್ಯ ಚೀಟಿ ಸಾಯಿಲ್ ಹೆಲ್ತ್ ಕಾರ್ಡ್, ಈ ಕುರಿತು ಮಾತನಾಡುವವರು ಎಂ ಪ್ರಸನ್ನ.
1: ಭಾರತ ಕೃಷಿ ಸಂಸ್ಕೃತಿಯ ಪೂಜ್ಯ ಭಾವನೆಯನ್ನು ಮತ್ತು ಕೃಷಿಯಿಂದ ಜೀವ ಸಂಕುಲವನ್ನು ಪೋಷಿಸುವ ದೇಶವಾಗಿದೆ. ಮಣ್ಣನ್ನು ಪ್ರೀತಿಸುವ ರೈತನೇ ದೇಶದ ಅನ್ನದಾತ. ಮಣ್ಣಿನ ಒಡನಾಟವೇ ರೈತನ ಬದುಕಿನ ನಿಜವಾದ ಶಕ್ತಿ ಎಂಬ ಮಾತು ಸತ್ಯ. ನೇಗಿಲ ಯೋಗಿಗೂ ಮಣ್ಣು ತಾಯಿ ಮತ್ತು ಮಕ್ಕಳ ವಾತ್ಸಲ್ಯವನ್ನು ನೀಡಿದೆ. ಕನ್ನಡದ ಒಂದು ನಾಣ್ಣುಡಿ, ಬೆಳೆಯನ್ನು ಪೈರಲಿ ನೋಡು, ಹೊಲವನ್ನು ಮಣ್ಣಲ್ಲಿ ನೋಡು ಎಂಬ ಮಾತೆ ಮಣ್ಣಿನ ಮಹತ್ವವನ್ನು ನಮಗೆ ತಿಳಿಸುತ್ತದೆ. ಮಣ್ಣು ಮತ್ತು ರೈತರ ನಡುವಿನ ಸಂಬಂಧವು ತಾಯಿ ಮತ್ತು ಮಗುವಿನ ಸಂಬಂಧದಂತಿದೆ. ರೈತನ ಜೀವನ, ಕೃಷಿ, ಆಹಾರ ಉತ್ಪಾದನೆ ಎಲ್ಲವೂ ಮಣ್ಣಿನ ಮೇಲೆ ಅವಲಂಬಿತವಾಗಿದೆ. ಮಣ್ಣು ಫಲವತ್ತಾಗಿದ್ದರೆ ರೈತನ ಬದುಕು ಸಮೃದ್ಧಿಯಾಗುತ್ತದೆ. ಮಣ್ಣು ದುರ್ಬಲವಾದರೆ ರೈತನ ಜೀವನವು ಸಂಕಷ್ಟಕ್ಕೆ ಸಿಲುಕುತ್ತದೆ. ರೈತನು

ಅತ್ಯಗತ್ಯ. ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ರೈತರು ಮಣ್ಣು ಪರೀಕ್ಷೆಯನ್ನು ಮಾಡಿಸಿದಾಗ ಮಣ್ಣಿನ ಉತ್ತಮೀಕರಣಕ್ಕೆ ಸಾಧ್ಯವಾಗುತ್ತದೆ. ಮಣ್ಣು ಭೂಮಿಯ ಮೇಲ್ಪದರದಲ್ಲಿರುವ ಅತ್ಯಂತ ಅಮೂಲ್ಯವಾದ ನೈಸರ್ಗಿಕ ಸಂಪನ್ಮೂಲವಾಗಿದೆ. ಜೀವ ಸಂಕುಲದ ಅಸ್ತಿತ್ವಕ್ಕೆ ಗಾಳಿ ಮತ್ತು ನೀರು ಎಷ್ಟು ಮುಖ್ಯವೋ ಮಣ್ಣು ಕೂಡ ಅಷ್ಟೇ ಅವಶ್ಯಕ. ಜಗತ್ತಿನ ಸಮಸ್ತ ಜೀವರಾಶಿಗಳ ಉಗಮ, ವಿಕಾಸ ಮತ್ತು ಉಳಿವು ಮಣ್ಣನ್ನು ಅವಲಂಬಿಸಿದೆ. ಮಣ್ಣಿನ ಬಹಳ ಮುಖ್ಯವಾದ ಕಾರ್ಯಗಳನ್ನು ಗುರುತಿಸಬಹುದು. ಒಂದು, ಕೃಷಿ ಮತ್ತು ಆಹಾರದ ಮೂಲ. ಮಣ್ಣು ಕೃಷಿಯ ಆಧಾರ ಸ್ತಂಭವಾಗಿದೆ. ಮಾನವನಿಗೆ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಬೇಕಾಗುವ ಆಹಾರ ಧಾನ್ಯಗಳು, ತರಕಾರಿ, ಹಣ್ಣು ಹಂಪಲುಗಳು ಮಣ್ಣಿನಲ್ಲಿಯೇ ಬೆಳೆಯುತ್ತವೆ. ಸಸ್ಯಗಳಿಗೆ ಅಗತ್ಯವಿರುವ ಪೋಷಕಾಂಶಗಳು, ನೀರು ಮತ್ತು ಖನಿಜಗಳನ್ನು ಮಣ್ಣು ಒದಗಿಸುತ್ತದೆ. ಮಣ್ಣಿಲ್ಲದಿದ್ದರೆ ಜಗತ್ತಿನಲ್ಲಿ ಆಹಾರದ ಉತ್ಪಾದನೆ ಅಸಾಧ್ಯ. ಮಣ್ಣು ಕೇವಲ ಸಸ್ಯಗಳಿಗಷ್ಟೇ ಅಲ್ಲದೆ ಕೋಟ್ಯಾಂತರ ಸೂಕ್ಷ್ಮಾಣುಜೀವಿಗಳು, ಎರೆಹುಳಗಳು, ಕೀಟಗಳು ಮತ್ತು ಸಣ್ಣ ಪುಟ್ಟ ಪ್ರಾಣಿಗಳಿಗೆ ವಾಸಸ್ಥಾನವಾಗಿದೆ. ಈ ಜೀವಿಗಳು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ಮತ್ತು ಪರಿಸರದ ಸಮತೋಲನತೆಯನ್ನು ಕಾಯ್ದುಕೊಳ್ಳಲು ಸಹಾಯ ಮಾಡುತ್ತವೆ. ಮಳೆ ನೀರನ್ನು ತನ್ನ ಒಡಲಲ್ಲಿ ಇಂಗಿಸಿಕೊಂಡು ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವಲ್ಲಿ ಮಣ್ಣು ಪ್ರಮುಖ ಪಾತ್ರ ವಹಿಸುತ್ತದೆ. ಮಣ್ಣಿನ ವಿವಿಧ ಪದರಗಳ ಮೂಲಕ ಹಾದು ಹೋಗುವ ನೀರು ನೈಸರ್ಗಿಕವಾಗಿ ಶೋಧಿಸಲ್ಪಟ್ಟು ಶುದ್ಧವಾಗುತ್ತದೆ. ಇದು ನದಿ, ಬಾವಿ ಮತ್ತು ಕೊಳವೆ ಬಾವಿಗಳಿಗೆ ನೀರನ್ನು ಒದಗಿಸುತ್ತದೆ. ಮಾನವನ ಆರ್ಥಿಕ ಪ್ರಗತಿಯಲ್ಲಿ ಮಣ್ಣಿನ ಪಾತ್ರ ದೊಡ್ಡದಿದೆ. ಮನೆ ಕಟ್ಟಡಗಳ ನಿರ್ಮಾಣಕ್ಕೆ ಮಣ್ಣು ಅತ್ಯಗತ್ಯ. ಅಲ್ಲದೆ ಇಟ್ಟಿಗೆ, ಅಡಕೆ, ಪಿಂಗಾಣಿ ವಸ್ತುಗಳ ತಯಾರಿಕೆಗೆ ಮತ್ತು ವಿವಿಧ ಕೈಗಾರಿಕೆಗಳಿಗೆ ಬೇಕಾಗುವ ಕಚ್ಚಾ ವಸ್ತುಗಳನ್ನು ಒದಗಿಸುವ ಸಸ್ಯಗಳು ಮಣ್ಣಿನಲ್ಲೇ ಬೆಳೆಯುತ್ತವೆ. ಮಣ್ಣು ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೀರಿಕೊಂಡು ತನ್ನಲ್ಲಿ ಸಂಗ್ರಹಿಸಿಡುವ ಸಾಮರ್ಥ್ಯ ಹೊಂದಿದೆ. ಇದರಿಂದಾಗಿ ಭೂಮಿಯ ಉಷ್ಣಾಂಶ ನಿಯಂತ್ರಣದಲ್ಲಿದ್ದು ಜಾಗತಿಕ ತಾಪಮಾನ ಏರಿಕೆಯನ್ನು ತಡೆಯಲು ಸಹಾಯವಾಗುತ್ತದೆ. ಮಣ್ಣು ಜೀವಂತ ವ್ಯವಸ್ಥೆ. ಒಂದು ಇಂಚು ಫಲವತ್ತಾದ ಮಣ್ಣು ನಿರ್ಮಾಣವಾಗಲು ಪ್ರಕೃತಿಗೆ ನೂರಾರು ವರ್ಷಗಳು ಬೇಕಾಗುತ್ತವೆ ಎಂದು ವಿಜ್ಞಾನಿಗಳು ಸಂಶೋಧನೆಗಳಿಂದ ದೃಢಪಡಿಸಿದ್ದಾರೆ. ಎಂದರೆ ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಅತ್ಯಂತ ಪ್ರಮುಖವಾದ ಕಾರ್ಯವಾಗಿದೆ. ಮಣ್ಣಿನ ಆರೋಗ್ಯ ಕಾಪಾಡಿಕೊಳ್ಳಲು ಪ್ರಯೋಗಾಲಯಗಳು, ಕೃಷಿ ವಿಶ್ವವಿದ್ಯಾಲಯ ಮೊದಲಾದವುಗಳನ್ನು ನಾವು ಅವಲಂಬಿಸಿಕೊಳ್ಳಬೇಕಾಗಿದೆ. ಮಣ್ಣು ಪರೀಕ್ಷೆಯಿಂದ ಆಗುವ ಪ್ರಯೋಜನಗಳು ಯಾವುವು ಎಂದರೆ ಉತ್ತಮ ಬೆಳೆಯನ್ನು ನಿರೀಕ್ಷಿಸಬಹುದು, ಕಡಿಮೆ ರಸಗೊಬ್ಬರವನ್ನು ಅಪೇಕ್ಷಿಸಬಹುದು, ಮಣ್ಣು ಪರೀಕ್ಷೆಯಿಂದ ಯಾವ ಬೆಳೆಗಳನ್ನು ಮಣ್ಣು ಹೊಂದಿಕೊಳ್ಳುತ್ತದೆ ಎಂಬ ಮಾಹಿತಿ ರೈತರಿಗೆ ಸಿಗುವ ಸಾಧ್ಯತೆ ಇದೆ. ಇದರಿಂದ ಅನಾವಶ್ಯಕವಾದ ಹಣದ ಖರ್ಚು ಉಳಿಯಬಹುದು, ಕೃಷಿ ಸಂಸ್ಕೃತಿಯನ್ನು ಅರಿತುಕೊಳ್ಳಲು ಸಾಧ್ಯವಾಗುತ್ತದೆ. ಭಾರತ ಸರ್ಕಾರದ ಪ್ರಧಾನಮಂತ್ರಿ ಮಣ್ಣು ಆರೋಗ್ಯ ಕಾರ್ಡ್ ಯೋಜನೆಯನ್ನು ಸಾಯಿಲ್ ಹೆಲ್ತ್ ಕಾರ್ಡ್ ಸ್ಕೀಮ್ ಎಂದು ಕರೆಯಲಾಗುತ್ತದೆ. ಈ ಯೋಜನೆಯನ್ನು 2015 ಆರಂಭಿಸಲಾಯಿತು. ಕೇಂದ್ರ ಸರ್ಕಾರದ ಕೃಷಿ ಮಂತ್ರಾಲಯದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಮಹತ್ವದ ಸ್ಥಾನವಾಗಿದೆ ಈ ಯೋಜನೆಗೆ. ಇದರ ಮುಖ್ಯ ಉದ್ದೇಶ ರೈತರಿಗೆ ತಮ್ಮ ಜಮೀನಿನ ಮಣ್ಣಿನ ಗುಣಮಟ್ಟವನ್ನು ತಿಳಿಸಿ ಸರಿಯಾದ ಬೆಳೆ ಮತ್ತು ರಸಗೊಬ್ಬರ ಬಳಕೆಗೆ ಮಾರ್ಗದರ್ಶನವನ್ನು ನೀಡುವುದು. ಈ ಯೋಜನೆಯ ಪ್ರಮುಖ ಉದ್ದೇಶಗಳು ಯಾವುವು ಎಂದರೆ ಮಣ್ಣಿನ ಆರೋಗ್ಯ ಪರೀಕ್ಷೆ ನಡೆಸುವುದು, ಮಣ್ಣಿನಲ್ಲಿ ಇರುವ ಪೋಷಕಾಂಶಗಳ ಮಾಹಿತಿ ನೀಡುವುದು, ಅಗತ್ಯಕ್ಕಿಂತ ಹೆಚ್ಚು ರಾಸಾಯನಿಕ ಗೊಬ್ಬರ ಬಳಕೆಯನ್ನು ಕಡಿಮೆ ಮಾಡುವುದು, ಬೆಳೆ ಉತ್ಪಾದಕತೆ ಹೆಚ್ಚಿಸುವುದು, ಮಣ್ಣಿನ ಫಲವತ್ತತೆಯನ್ನು ಉಳಿಸುವುದು. ಮಣ್ಣು ಆರೋಗ್ಯ ಕಾರ್ಡ್ನಲ್ಲಿ ಇರುವ ಪ್ರಮುಖ ಮಾಹಿತಿಗಳು ಯಾವುವು ಎಂದರೆ ಮಣ್ಣಿನ ಪಿಎಚ್ ಮೌಲ್ಯವನ್ನು ಮೌಲ್ಯಮಾಪನ ಮಾಡುವುದು, ನೈಟ್ರೋಜನ್ ಬಳಕೆಯನ್ನು ತಿಳಿಸುವುದು, ಫಾಸ್ಫರಸ್ ಬಳಸುವುದು, ಪೊಟ್ಯಾಸಿಯಂ ಬಳಸುವುದು, ಜಿಂಕ್, ಕಬ್ಬಿಣ, ಗಂಧಕ ಮೊದಲಾದ ಸೂಕ್ಷ್ಮ ಪೋಷಕಾಂಶಗಳನ್ನು ಬಳಸುವುದು, ಯಾವ ಬೆಳೆ ಬೆಳೆಸಬೇಕು ಎಂಬ ಸಲಹೆಯನ್ನು ನೀಡುವುದು, ಎಷ್ಟು ರಸಗೊಬ್ಬರಗಳನ್ನು ಬಳಸಬೇಕು ಎಂಬ ಮಾಹಿತಿಯನ್ನು ಈ ಪರೀಕ್ಷೆಯಿಂದ ರೈತರು ತಿಳಿದುಕೊಳ್ಳಬಹುದಾಗಿದೆ. ಈ ಯೋಜನೆಯ ಬಹಳ ಮುಖ್ಯವಾಗಿರುವ ಪ್ರಯೋಜನಗಳು ಎಂದರೆ ರೈತರಿಗೆ ವೈಜ್ಞಾನಿಕ ಕೃಷಿ ಮಾಡಲು ಸಹಾಯವನ್ನು ಒದಗಿಸುತ್ತದೆ, ಖರ್ಚು ಕಡಿಮೆ ಆಗುವುದಕ್ಕೆ ಈ ಯೋಜನೆಯಿಂದ

0: ರೈತರಿಗೆ ಅನುಕೂಲವಾಗುತ್ತದೆ, ಮಣ್ಣಿನ ಹಾನಿಯನ್ನು ತಪ್ಪಿಸಬಹುದು, ಉತ್ತಮ ಇಳುವರಿ ದೊರೆಯುವುದಕ್ಕೆ ಈ ಪರೀಕ್ಷೆ ಅನುಕೂಲವಾದೀತು. ಈ ಪರೀಕ್ಷೆಯನ್ನು ಹೇಗೆ ಮಾಡುತ್ತಾರೆ ಎಂದರೆ, ರೈತರ ಜಮೀನಿನಿಂದ ಮಣ್ಣಿನ ಮಾದರಿ ಸಂಗ್ರಹಿಸುತ್ತಾರೆ, ಪ್ರಯೋಗಾಲಯದಲ್ಲಿ ಪರೀಕ್ಷೆಯನ್ನು ನಡೆಸುತ್ತಾರೆ, ಫಲಿತಾಂಶವನ್ನು ಆಧರಿಸಿ ಮಣ್ಣು ಪರೀಕ್ಷೆ ಕಾರ್ಡ್ ಅನ್ನು ರೈತರಿಗೆ ನೀಡಲಾಗುತ್ತದೆ. ಈ ಮಣ್ಣು ಪರೀಕ್ಷೆಯನ್ನು ಯಾರ್ಯಾರು ಪಡೆಯಬಹುದು ಎಂದರೆ, ಎಲ್ಲ ರೈತರು ಪಡೆಯಬಹುದು, ಸಣ್ಣ, ಮಧ್ಯಮ ಮತ್ತು ದೊಡ್ಡ ರೈತರು ಸಹ ಪಡೆಯುವುದಕ್ಕೆ ಅವಕಾಶವಿದೆ. ಜೊತೆಗೆ ಗ್ರಾಮೀಣ ಕೃಷಿಕರು ಈ ಒಂದು ಯೋಜನೆಯ ಸಂಪೂರ್ಣ ಫಲಾನುಭವಿಗಳಾಗುವುದಕ್ಕೆ ಸಾಧ್ಯವಾಗುತ್ತದೆ. ಈ ಮಾಹಿತಿಯನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಸಾಯಿಲ್ ಹೆಲ್ತ್ ಕಾರ್ಡ್ ಸ್ಕೀಮ್ ಅಫಿಷಿಯಲ್ ಪೋರ್ಟಲ್ಗೆ ಲಾಗಿನ್ ಆದಾಗ ಅರ್ಜಿ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಕೃಷಿ ಇಲಾಖೆಯನ್ನು ಸಂಪರ್ಕಿಸಬಹುದು. ಅವರು ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ನೀಡುವುದರೊಂದಿಗೆ ಈ ಯೋಜನೆಯ ಸಫಲತೆಯನ್ನ ಎಲ್ಲ ರೈತರಿಗೆ ತಿಳಿಸುವುದಕ್ಕೆ ಸಾಧ್ಯವಾಗುತ್ತದೆ. ಈ ಯೋಜನೆಯು ರೈತರಿಗೆ ಮಣ್ಣಿನ ಆರೋಗ್ಯವೇ ಕೃಷಿಯ ಆರೋಗ್ಯ ಎಂಬ ಅರಿವು ಮೂಡಿಸಿ ಶಾಶ್ವತ ಕೃಷಿಗೆ ನೆರವಾಗುವ ಮಹತ್ವದ ಯೋಜನೆಯಾಗಿದೆ. ಹಾಗಾದರೆ ಇನ್ನೇಕೆ ತಡ? ನಿಮ್ಮ ಸಮೀಪದ ಕೃಷಿ ಅಧಿಕಾರಿಗಳನ್ನು ಭೇಟಿ ಮಾಡುತ್ತಿರಲ್ಲದೆ
1: ಮಣ್ಣು ಆರೋಗ್ಯ ಚೀಟಿ ಸಾಯಿಲ್ ಹೆಲ್ತ್ ಕಾರ್ಡ್ ಬಗ್ಗೆ ಇದುವರೆಗೂ ತಿಳಿಸಿಕೊಟ್ಟವರು ಎಂ ಪ್ರಸನ್ನ ಅವರು. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ,
3: ನೀರನ್ನು ಉಳಿಸಿ ಸಂರಕ್ಷಿಸೋಣ.
4: ಆಕಾಶವಾಣಿ ಇದೀಗ ಸಮಯ 1:10 ಆಗಲಿದ್ದು, ಇನ್ನೀಗ ಕೇಳಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಜೋಧಪುರ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಕಟ್ಟಡ ಉದ್ಘಾಟನೆ. ಇಂದು ಅಂತಾರಾಷ್ಟ್ರೀಯ ಸಹಕಾರಿ ದಿನ. ಉಪರಾಷ್ಟ್ರಪತಿ ಹಾಗೂ ಕೇಂದ್ರ ಸಹಕಾರ ಸಚಿವರಿಂದ ಶುಭ ಹಾರೈಕೆ. ಸೋಮವಾರದಿಂದ ಪ್ರಧಾನಿ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ 6 ದಿನ ಪ್ರವಾಸ. ಹಾಗೂ 2ನೇ T20 ಕ್ರಿಕೆಟ್ ಮ್ಯಾಂಚೆಸ್ಟರ್ನಲ್ಲಿಂದು ಭಾರತ ಮತ್ತು ಇಂಗ್ಲೆಂಡ್ ಮುಖಾಮುಖಿ. ವಾರ್ತೆಗಳ ವಿವರ. ರಾಜಸ್ಥಾನದ ಜೋಧಪುರ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಕಟ್ಟಡವನ್ನು ಪ್ರಧಾನಿ ನರೇಂದ್ರ ಮೋದಿ ಇಂದು ಉದ್ಘಾಟಿಸಿದರು. ಈ ಯೋಜನೆಯನ್ನು ಒಟ್ಟು 480 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. 23,000 ಚದರ ಮೀಟರ್ಗಿಂತಲೂ ಹೆಚ್ಚು ವಿಸ್ತೀರ್ಣದಲ್ಲಿ ಹರಡಿರುವ ಈ ಹೊಸ ಟರ್ಮಿನಲ್ ಕಟ್ಟಡ ವಾರ್ಷಿಕವಾಗಿ 20 ಲಕ್ಷ ಪ್ರಯಾಣಿಕರನ್ನು ನಿರ್ವಹಿಸುವಂತೆ ವಿನ್ಯಾಸಗೊಳಿಸಲಾಗಿದೆ. ಇದು ಆಧುನಿಕ ಪ್ರಯಾಣಿಕರ ಸೌಲಭ್ಯಗಳೊಂದಿಗೆ ಸಜ್ಜುಗೊಂಡಿದ್ದು ಸುಗಮ ಮತ್ತು ಆರಾಮದಾಯಕ ಪ್ರಯಾಣದ ಅನುಭವವನ್ನು ಖಚಿತಪಡಿಸುತ್ತದೆ. ರಾಜಸ್ಥಾನದ ರಾಜಪರಂಪರೆಯಿಂದ ವಾಸ್ತುಶಿಲ್ಪದಿಂದ ಪ್ರೇರಿತವಾದ ಈ ಟರ್ಮಿನಲ್ ಕಮಾನುಗಳು ಮತ್ತು ಜರೋಖಾಗಳಂತಹ ಸಾಂಪ್ರದಾಯಿಕ ಅಂಶಗಳನ್ನು ಸಮಕಾಲೀನ ವಿನ್ಯಾಸದೊಂದಿಗೆ ಸರಾಗವಾಗಿ ಸಂಯೋಜಿಸುತ್ತದೆ. ಜೋಧಪುರ ವಿಮಾನ ನಿಲ್ದಾಣದಲ್ಲಿ ಹೊಸ ಟರ್ಮಿನಲ್ ಕಟ್ಟಡದ ಉದ್ಘಾಟನೆಯು ಈ ಪ್ರದೇಶದಲ್ಲಿ ಪ್ರವಾಸೋದ್ಯಮ, ವ್ಯಾಪಾರ ಮತ್ತು ಉದ್ಯೋಗ ಸೃಷ್ಟಿಗೆ ಗಮನಾರ್ಹ ಉತ್ತೇಜನ ನೀಡುತ್ತದೆ. ಪ್ರಾದೇಶಿಕ ಸಂಪರ್ಕದ ಮೇಲೆ ನಿರ್ದಿಷ್ಟ ಗಮನ ಹರಿಸಿ ವಿಮಾನಯಾನ ವಲಯಕ್ಕೆ ಪ್ರಮುಖ ಉತ್ತೇಜನವಾಗಿ ಪ್ರಧಾನಿಯವರು ಜೋಧಪುರದಲ್ಲಿ ಮಾರ್ಪಡಿಸಿದ ಉಡಾನ್ ಯೋಜನೆಯನ್ನು ಸಹ ಪ್ರಾರಂಭಿಸಿದರು. ಇದು ದೇಶದ ನಾಗರಿಕ ವಿಮಾನಯಾನ ಭೂದೃಶ್ಯದಲ್ಲಿ ಗಮನಾರ್ಹ ಮುನ್ನಡೆಯನ್ನು ಸೂಚಿಸುತ್ತದೆ. ಉಡೇ ದೇಶ ಕಾ ಆಮ್ ನಾಗರಿಕ್ ಎಂಬ ದೃಷ್ಟಿಕೋನವನ್ನು ಮತ್ತಷ್ಟು ಮುನ್ನಡೆಸುತ್ತದೆ. ಮುಂದಿನ 10 ವರ್ಷಗಳಲ್ಲಿ 28,840 ಕೋಟಿ ರೂಪಾಯಿಗಳ ಹಂಚಿಕೆಯೊಂದಿಗೆ ಈ ಯೋಜನೆಯು ವಾಯುಯಾನ ನೇತೃತ್ವದ ಅಭಿವೃದ್ಧಿಯ ಮುಂದಿನ ಹಂತವನ್ನು ವೇಗಗೊಳಿಸುವ ಗುರಿಯನ್ನು ಹೊಂದಿದೆ.

0: ಇದು ಸಮಗ್ರ ಮತ್ತು ಸುಸ್ಥಿರ ಸಂಪರ್ಕವನ್ನು ಖಚಿತಪಡಿಸಿಕೊಳ್ಳಲು ವಿನ್ಯಾಸಗೊಳಿಸಲಾದ ಬಹು ಕಾರ್ಯತಂತ್ರದ ಘಟಕಗಳ ಮೇಲೆ ಕೇಂದ್ರೀಕರಿಸುತ್ತದೆ. ಗುಜರಾತ್ಗೆ ಇಂದು ಸಂಜೆ ಭೇಟಿ ನೀಡಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಸಾನಂದ್ನಲ್ಲಿ 7,500 ಕೋಟಿ ರೂಪಾಯಿ ಒಟ್ಟು ಹೂಡಿಕೆಯಲ್ಲಿ ಅಭಿವೃದ್ಧಿಗೊಂಡಿರುವ ಸಿಜಿ ಸೆಮಿ ಸಂಸ್ಥೆಯ ಸೆಮಿಕಂಡಕ್ಟರ್ ಘಟಕವನ್ನು ಉದ್ಘಾಟಿಸಲಿದ್ದಾರೆ. ಅಂತಾರಾಷ್ಟೀಯ ಸಹಕಾರ ದಿನದ ಅಂಗವಾಗಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಅವರು ಶುಭ ಕೋರಿದ್ದಾರೆ. ದೇಶದ ನಾಗರಿಕತೆಯ ಸಹಕಾರ ನೀತಿಯಲ್ಲಿ ಬೇರೂರಿರುವ ಸಹಕಾರಿಗಳು ರೈತರು, ಮಹಿಳೆಯರು ಮತ್ತು ಸಣ್ಣ ಉದ್ಯಮಿಗಳನ್ನು ಸಬಲೀಕರಣಗೊಳಿಸುವಲ್ಲಿ, ಸಮುದಾಯಗಳನ್ನು ಬಲಪಡಿಸುವಲ್ಲಿ ಮತ್ತು ಎಲ್ಲರನ್ನೂ ಒಳಗೊಂಡ ಬೆಳವಣಿಗೆಯನ್ನು ಬೆಳೆಸುವಲ್ಲಿ ಪ್ರಬಲ ಶಕ್ತಿಯಾಗಿವೆ ಎಂದು ಉಪರಾಷ್ಟಪತಿ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ತಮ್ಮ ಆರಂಭದಿಂದಲೂ ಸಹಕಾರಿಗಳು ರಾಷ್ಟ್ರ ನಿರ್ಮಾಣದ ಪ್ರಮುಖ ಸ್ತಂಭವಾಗಿ ವಿಕಸನಗೊಂಡಿವೆ. ಸಹಕಾರದಿಂದ ಸಮೃದ್ಧಿಯ ಮನೋಭಾವವನ್ನು ಸಾಕಾರಗೊಳಿಸುತ್ತಿದ್ದು 2047ರಲ್ಲಿ ವಿಕಸಿತ ಭಾರತ ಎಂಬ ದೃಷ್ಟಿಕೋನಕ್ಕೆ ಕೊಡುಗೆ ನೀಡುತ್ತಿವೆ ಎಂದು ಅವರು ಹೇಳಿದ್ದಾರೆ. ಸಹಕಾರ ಭಾರತದ ಸಂಸ್ಕೃತಿ, ಸಾಮೂಹಿಕ ಶಕ್ತಿ ಮತ್ತು ಸ್ವಾವಲಂಬನೆಯ ಅಡಿಪಾಯವಾಗಿದೆ ಎಂದು ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಸಹಕಾರಿ ವಲಯ ಹೊಸ ವೇಗವನ್ನು ಪಡೆದುಕೊಂಡು ಗಮನಾರ್ಹವಾಗಿ ವಿಸ್ತರಿಸಿದೆ. ಸಹಕಾರಿ ವಿಶ್ವವಿದ್ಯಾಲಯ, ಆಧುನಿಕ ತರಬೇತಿ ಕೇಂದ್ರಗಳು ಮತ್ತು ಉದಯೋನ್ಮುಖ ವಲಯಗಳಲ್ಲಿ ಸಹಕಾರಿ ಸಂಸ್ಥೆಗಳ ಸಬಲೀಕರಣದಂತಹ ಉಪಕ್ರಮಗಳು ರೈತರು, ಮಹಿಳೆಯರು, ಸಣ್ಣ ಉದ್ಯಮಿಗಳು ಮತ್ತು ಕಾರ್ಮಿಕರನ್ನು ಸಬಲೀಕರಣಗೊಳಿಸುವ ಮೂಲಕ ಸಹಕಾರದಿಂದ ಸಮೃದ್ಧಿಯ ಸಂಕಲ್ಪವನ್ನು ಬಲಪಡಿಸುತ್ತಿವೆ ಎಂದು ಸಚಿವರು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ಸೋಮವಾರದಿಂದ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ 6 ದಿನಗಳ ಭೇಟಿ ನೀಡಲಿದ್ದಾರೆ. ನವದೆಹಲಿಯಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ರುದ್ರೇಂದ್ರ ಟಂಡನ್, ಈ ತಿಂಗಳ 6-8ರವರೆಗೆ ಪ್ರಧಾನಿ ಇಂಡೋನೇಷ್ಯಾ ಪ್ರವಾಸದಲ್ಲಿರಲಿದ್ದಾರೆ. ಇಂಡೋನೇಷ್ಯಾಗೆ ಇಂದು ಅವರ 4ನೇ ಭೇಟಿಯಾಗಿದ್ದು, ಮೇ 2018ರಲ್ಲಿ ಭಾರತ ಇಂಡೋನೇಷ್ಯಾ ನಡುವೆ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆ ಸಂಬಂಧಗಳು ಏರ್ಪಟ್ಟ ನಂತರ ಪ್ರಧಾನಿಯವರ ಮೊದಲ ದ್ವಿಪಕ್ಷೀಯ ಭೇಟಿ ಇದಾಗಿದೆ. ಪ್ರವಾಸದ ಸಂದರ್ಭದಲ್ಲಿ ಪ್ರಧಾನಿಯವರು ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೊ ಸುಬಿಯಾಂಟೊ ಅವರೊಂದಿಗೆ ದ್ವಿಪಕ್ಷೀಯ ಚರ್ಚೆಗಳನ್ನು ನಡೆಸುತ್ತಾರೆ. ಪಾಲುದಾರಿಕೆಯಲ್ಲಿ ಆಗಿರುವ ಪ್ರಗತಿಯನ್ನು ಪರಿಶೀಲಿಸುತ್ತಾರೆ. ಪ್ರಧಾನಿಯವರು ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ನಗರವಾದ ಯೋಗಕರ್ತಕ್ಕೂ ಭೇಟಿ ನೀಡಲಿದ್ದಾರೆ. ಜಕಾರ್ತದಲ್ಲಿ ಪ್ರಧಾನಿಯವರು ಭಾರತೀಯ ವಲಸಿಗರ ದೊಡ್ಡ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಯೋಗಕರ್ತದಲ್ಲಿ ಪ್ರಂಬನ್ನ ದೇವಾಲಯ ಸಂಕೀರ್ಣಕ್ಕೆ ಹೋಗಲಿದ್ದಾರೆ. ಅಲ್ಲಿನ ಸಂರಕ್ಷಣಾ ಕಾರ್ಯಗಳಲ್ಲಿ ಭಾರತ ಮತ್ತು ಇಂಡೋನೇಷ್ಯಾ ಸಹಕರಿಸಲಿವೆ. ಈ ತಿಂಗಳ 8-10ರವರೆಗೆ ಆಸ್ಟ್ರೇಲಿಯಾಕ್ಕೆ 2ನೇ ಹಂತದ ಭೇಟಿ ನೀಡಲಿದ್ದಾರೆ. ಆಸ್ಟ್ರೇಲಿಯಾದ ಪ್ರಧಾನಿ ಆಂಟೋನಿ ಆಲ್ಬನೀಸ್ ಅವರೊಂದಿಗೆ 3ನೇ ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ಅವರು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪೆರುವಿನಲ್ಲಿ ಕನ್ಸರ್ವೇಟಿವ್ ಪಕ್ಷದ ನಾಯಕಿ ಕೀಕೋ ಫ್ಯೂಜಿಮೋರಿ ಅವರು ಅಧ್ಯಕ್ಷೀಯ ಚುನಾವಣೆಯಲ್ಲಿ ವಿಜೇತರಾಗಿದ್ದಾರೆ. ಮಾಜಿ ಅಧ್ಯಕ್ಷ ಆಲ್ಬರ್ಟೊ ಫ್ಯೂಜಿಮೋರಿ ಅವರ ಪುತ್ರಿ 51 ವರ್ಷದ ಫ್ಯೂಜಿಮೋರಿ 4ನೇ ಬಾರಿಗೆ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದರು. ಈ ತಿಂಗಳ ಕೊನೆಯಲ್ಲಿ ಅವರು ಅಧಿಕಾರ ವಹಿಸಿಕೊಳ್ಳಲಿದ್ದು ಕಳೆದ 10 ವರ್ಷಗಳಲ್ಲಿ ಪೆರುವಿನ 9ನೇ ಅಧ್ಯಕ್ಷರಾಗಲಿದ್ದಾರೆ. ದೇಶದ ಉನ್ನತ ಚುನಾವಣಾ ಪ್ರಾಧಿಕಾರ ನಿನ್ನೆ ಅವರ ವಿಜಯವನ್ನು ಔಪಚಾರಿಕವಾಗಿ ಪ್ರಮಾಣೀಕರಿಸಿತು. ಏಪ್ರಿಲ್ನಲ್ಲಿ ನಡೆದ ಮೊದಲ ಸುತ್ತಿನ ಮತದಾನದಲ್ಲಿ 33 ಇತರ ಅಭ್ಯರ್ಥಿಗಳಿಗಿಂತ 2 ಅಭ್ಯರ್ಥಿಗಳು ಮುಂದಿದ್ದರು. ನಂತರ ಜೂನ್ 7ರಂದು ನಡೆದ ರನ್ ಆಫ್ನಲ್ಲಿ ಫ್ಯೂಜಿಮೋರಿ ಸ್ಯಾಂಚೇಜ್ ಅವರನ್ನು ಸೋಲಿಸಿದರು. ಪೆರುವಿನ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಕೀಕೋ ಫ್ಯೂಜಿಮೋರಿ ಅವರು ಗೆಲುವು ಸಾಧಿಸಿದ್ದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಭಿನಂದಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ ಪೆರುವಿನೊಂದಿಗಿನ ನಿಕಟ ಸ್ನೇಹವನ್ನು ಭಾರತವು ಬಹಳವಾಗಿ ಗೌರವಿಸುತ್ತದೆ. ವಿಭಿನ್ನ ಕ್ಷೇತ್ರಗಳಲ್ಲಿ ಎರಡೂ ರಾಷ್ಟ್ರಗಳ ನಡುವಿನ ದ್ವಿಪಕ್ಷೀಯ ಪಾಲುದಾರಿಕೆಯನ್ನು ಬಲಪಡಿಸಲು ಬದ್ಧವಾಗಿದೆ ಎಂದು ಹೇಳಿದ್ದಾರೆ. ಸ್ವಾಮಿ ವಿವೇಕಾನಂದರ ಪುಣ್ಯತಿಥಿ ಹಿನ್ನೆಲೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಉಪರಾಷ್ಟ್ರಪತಿ ಮತ್ತು ಅವರು ಸ್ವಾಮಿ ವಿವೇಕಾನಂದರನ್ನು ಮಹಾನ್ ದೇಶಭಕ್ತ, ತತ್ವಜ್ಞಾನಿ ಮತ್ತು ಆಧ್ಯಾತ್ಮಿಕ ದಾರ್ಶನಿಕ ಎಂದು ಬಣ್ಣಿಸಿದ್ದಾರೆ. ಸ್ವಾಮಿ ವಿವೇಕಾನಂದರು ಭಾರತದ ನಾಗರಿಕತೆಯ ಪ್ರಜ್ಞೆಯನ್ನು ಪುನರುಜ್ಜೀವನಗೊಳಿಸಿದರು. ದೇಶದ ಕಲಾತೀತ ಬುದ್ಧಿವಂತಿಕೆಯನ್ನು ಜಗತ್ತಿಗೆ ಕೊಂಡೊಯ್ದರು. ಸ್ವಾಮಿ ವಿವೇಕಾನಂದರ ಆತ್ಮವಿಶ್ವಾಸ, ಪ್ರಬುದ್ಧ ಮತ್ತು ಸಹಾನುಭೂತಿಯ ಭಾರತದ ದೃಷ್ಟಿಕೋನ ರಾಷ್ಟ್ರದ ಪ್ರಯಾಣಕ್ಕೆ ಮಾರ್ಗದರ್ಶನ ನೀಡುತ್ತಲೇ ಇದೆ. ಸ್ವಾಮಿ ವಿವೇಕಾನಂದರ ಆದರ್ಶಗಳು ಎಲ್ಲರಿಗೂ ಸಮರ್ಪಣಾ ಭಾವದಿಂದ ಸೇವೆ ಸಲ್ಲಿಸಲು, ಉನ್ನತ ಮಟ್ಟದ ಚಾರಿತ್ರವನ್ನು ಎತ್ತಿಹಿಡಿಯಲು ಮತ್ತು ರಾಷ್ಟ್ರ ನಿರ್ಮಾಣಕ್ಕೆ ಅವರ ಬದ್ಧತೆಯಲ್ಲಿ ದೃಢವಾಗಿರಲು ಪ್ರೇರಣೆ ನೀಡುತ್ತವೆ ಎಂದು ಅವರು ಆಶಿಸಿದರು. ಇಂಗ್ಲೆಂಡ್ನ ಮ್ಯಾಂಚೆಸ್ಟರ್ನಲ್ಲಿಂದು ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಎರಡನೇ ಟಿ20 ಕ್ರಿಕೆಟ್ ಪಂದ್ಯ ನಡೆಯಲಿದೆ. ಭಾರತದ ಬ್ಯಾಟಿಂಗ್ ವಿಭಾಗದಲ್ಲಿ ಬದಲಾವಣೆಯಾಗುವ ಸಾಧ್ಯತೆ ಇಲ್ಲ. ಮೊದಲನೇ ಪಂದ್ಯ ಮಳೆಯಿಂದಾಗಿ ರದ್ದಾದ ಹಿನ್ನೆಲೆಯಲ್ಲಿ ಉಭಯ ತಂಡಗಳಿಗೆ ತಲಾ ಒಂದು ಅಂಕ ನೀಡಲಾಗಿತ್ತು. ಜುಲೈ 3ರಂದು ನಾಟಿಂಗ್ಹ್ಯಾಮ್ನಲ್ಲಿ ಮೂರನೇ ಪಂದ್ಯ ನಡೆಯಲಿದ್ದು, ಜುಲೈ 11ರಂದು ಟಿ20 ಅಂತಾರಾಷ್ಟ್ರೀಯ ಸರಣಿಯ ಕೊನೆಯ ಎರಡು ಪಂದ್ಯಗಳೊಂದಿಗೆ ಮುಕ್ತಾಯಗೊಳ್ಳಲಿದೆ. ಗುಜರಾತ್, ಗೋವಾ, ಮಧ್ಯ ಮಹಾರಾಷ್ಟ್ರ, ಪಶ್ಚಿಮ ಮಧ್ಯಪ್ರದೇಶ ಮತ್ತು ಒಡಿಶಾದಲ್ಲಿ ಇಂದು ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಎಚ್ಚರಿಕೆ ನೀಡಿದೆ. ಮುಂದಿನ ಎರಡು ದಿನಗಳವರೆಗೆ ಕರಾವಳಿ ಕರ್ನಾಟಕ, ಪೂರ್ವ ರಾಜಸ್ಥಾನ, ಪೂರ್ವ ಮಧ್ಯಪ್ರದೇಶ, ತೆಲಂಗಾಣ ಮತ್ತು ವಿದರ್ಭದಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಅಸ್ಸಾಂ, ಮೇಘಾಲಯ, ನಾಗಾಲ್ಯಾಂಡ್, ಮಣಿಪುರ, ಮಿಜೋರಾಂ, ತ್ರಿಪುರಾ, ಗಂಗಾ ನದಿಯ ಪಶ್ಚಿಮ ಬಂಗಾಳ, ಛತ್ತೀಸ್ಗಢ, ಉತ್ತರಾಖಂಡ, ಹಿಮಾಚಲ ಪ್ರದೇಶ, ಮರಾಠವಾಡ, ಪಶ್ಚಿಮ ರಾಜಸ್ಥಾನ ಮತ್ತು ದೇಶದ ದಕ್ಷಿಣ ಭಾಗಗಳಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಜೋಧಪುರ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಕಟ್ಟಡ ಉದ್ಘಾಟನೆ. ಇಂದು ಅಂತಾರಾಷ್ಟೀಯ ಸಹಕಾರಿ ದಿನ. ಉಪರಾಷ್ಟ್ರಪತಿ ಹಾಗೂ ಕೇಂದ್ರ ಸಹಕಾರ ಸಚಿವರಿಂದ ಶುಭ ಹಾರೈಕೆ. ಸೋಮವಾರದಿಂದ ಪ್ರಧಾನಿ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ 6 ದಿನಗಳ ಪ್ರವಾಸ. ಹಾಗೂ ಎರಡನೇ ಟಿ20 ಕ್ರಿಕೆಟ್ ಮ್ಯಾಂಚೆಸ್ಟರ್ನಲ್ಲಿಂದು ಭಾರತ ಮತ್ತು ಇಂಗ್ಲೆಂಡ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.
4: ಆಕಾಶವಾಣಿ ಮೈಸೂರು FM 100.6. ಸಮಯ 1:30:30. ಭಾವಗೀತೆಗಳ ಕಾರ್ಯಕ್ರಮ ಇಂದು ಗೀತಾ ಸತ್ಯಮೂರ್ತಿ ಹಾಗೂ ಕೆ ಗೀತಾ ಅವರ ಧ್ವನಿಯಲ್ಲಿ ಭಾವಗೀತೆಗಳನ್ನು ಆಲಿಸಬಹುದು. ಮೊದಲಿಗೆ ಚೆನ್ನವೀರ ಕಣವಿ ಅವರ ರಚನೆ ಆ ಗಿಡ ಈ ಗಿಡ ಒಂದೊಂದು ಜೇನ್ಗೊಡ.

ಕಾರ್ಯಕ್ರಮದ ಕೊನೆಯದಾಗಿ ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ಟ ಅವರ ರಚನೆ ದೀಪದ ಕುಡಿಗಳು ಎಲ್ಲೆಲ್ಲೋ, ದೀಪದ ಪಡೆಯೇ ಎಲ್ಲೆಲ್ಲೋ.

ಇದುವರೆಗೆ ಗೀತಾ ಸತ್ಯಮೂರ್ತಿ ಹಾಗೂ ಕೆ ಗೀತಾ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಎಫ್ಎಂ 100.6 ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು. ವೇಳೆ 1:31. ಸಂದೇಶ ಆಧಾರಿತ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳುವ ಸಮಯ. ನೀವು ಕೂಡ ನಿಮ್ಮ ಇಷ್ಟವಾದ ಗೀತೆಯನ್ನು ನಮಗೆ ಸಂದೇಶ ಕಳುಹಿಸುವ ಮೂಲಕ ಆಲಿಸಬಹುದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480858523. ಮತ್ತೊಮ್ಮೆ 9480858523. ಕಾರ್ಯಕ್ರಮದ ಮೊದಲಿಗೆ ಮೈನಾ ಚಿತ್ರದ ಗೀತೆ ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್. ಸಾಹಿತ್ಯ ಕವಿರಾಜ್, ಸಂಗೀತ ಜೆಸ್ಸಿ ಗಿಫ್ಟ್.

0: ಬನ್ನಿ ಬನ್ನಿ ಚಿಂಬ, ಜನ ಬಂದವ್ರೆ, ಅವ್ರಿಗೆ ಒಂದ್ಸಲ ಹಾಕೋ, ಈಗ ಲಾಗ ಹಾಕೋ.
1: ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಇದೇ ಶನಿವಾರ ಜುಲೈ 4ನೇ ತಾರೀಕು ರಾತ್ರಿ 8 ಗಂಟೆಗೆ ಕೇಳಿ ನಾಟಕ ಕರಡಿಯ ಕುಣಿಸುತ.
0: ಕೇಳಿ, ಈ ನಮ್ಮ ಕರಡಿ ಅಂತಿಂತ ಕರಡಿ ಅಲ್ಲ, ನಮ್ಮ ಕೃಷ್ಣ ಪರಮಾತ್ಮ ಯಾವ ಜಾಂಬವಂತನನ್ನ ಕುಸ್ತಿಯಲ್ಲಿ ಸೋಲಿಸಿ ಜಾಂಬವತಿಯನ್ನ ಮದುವೆ ಆದ್ನಲ್ಲ,

0: ಜಾಂಬವಂತನ ವಂಶದವನು.
1: ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಇದೇ ಶನಿವಾರ ಜುಲೈ 4ನೇ ತಾರೀಕು ರಾತ್ರಿ 8 ಗಂಟೆಗೆ ನಾಟಕ ಕರಡಿಯ ಕುಣಿಸುತ.
2: ಕೆಎಸ್ಆರ್ಟಿಸಿಯಿಂದ ಮುದ್ದಳ್ಳಿ ಪುಟ್ಟಸ್ವಾಮಿ ಅವರು ಸೊಸೆ ತಂದ ಸೌಭಾಗ್ಯ ಚಿತ್ರದ ಗೀತೆಯನ್ನು ಅಪೇಕ್ಷಿಸಿ ಸಂದೇಶವನ್ನು ಕಳಿಸಿದ್ದಾರೆ. ಗಾಯಕರು ಪಿಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ, ಸಾಹಿತ್ಯ ಆರ್ ಎನ್ ಜಯಗೋಪಾಲ್, ರಾಗ ಸಂಯೋಜನೆ ಜಿ ಕೆ ವೆಂಕಟೇಶ್.

0: ಹಾಯ್ ಪುಟಾಣಿಗಳೇ, ಇದೇ ಶನಿವಾರ ಮಧ್ಯಾಹ್ನ 3:30 ಮಕ್ಕಳ ಮಂಟಪದಲ್ಲಿ ಮೈಸೂರಿನ ಸರಸ್ವತಿಪುರಂನಲ್ಲಿರುವ ವಿಜಯ ವಿಠಲ ವಿದ್ಯಾಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ.
1: ಹೌದಾ? ಆದ್ರೆ ನಿನ್ ಪುಸ್ತಕಗಳು ಯಾಕೆ ತೂಳು ಹೊಡೆಯುತ್ತಿವೆ?
2: ಪುಸ್ತಕ ಅಂದ್ರೆ ಬೋರೋ ಅಮ್ಮ, ಮೊಬೈಲ್ನಲ್ಲಿ ಎಲ್ಲಾ ಜ್ಞಾನ ಇದೆ.
1: ಎಲ್ಲಾ ಜ್ಞಾನ ಇದ್ದಿದ್ರೆ ನಿನ್ ಪರೀಕ್ಷೆಯಲ್ಲಿ ಅಂಕಗಳು ಯಾಕೆ ಕಡಿಮೆ?
0: ತಪ್ಪದೆ ಆಲಿಸಿ, ಇದೇ ಶನಿವಾರ ಮಧ್ಯಾಹ್ನ 3:30 ಕಾರ್ಯಕ್ರಮ ಮಕ್ಕಳ ಮಂಟಪ.
3: ಮುಂದಿನ ಗೀತೆ ಕರ್ಣ ಚಿತ್ರದ್ದು, ಹಾಡಿದ್ದಾರೆ ಕೆಜೆ ಯೇಸುದಾಸ್ ಹಾಗೂ ಸಂಗಡಿಗರು. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎಂ ರಂಗಾರಾವ್. ಈ ಗೀತೆಯನ್ನು ಮೆಚ್ಚಿ ಮೈಸೂರಿನ ಎನ್ಆರ್ ಮೊಹಲ್ಲಾ ಎಂದ ವಿಜಯ ನಾಗೇಂದ್ರ ಹಾಗೂ ಮುರಳಿ ನಿತ್ಯಶ್ರೀ ಅವರು ಕೋರಿದ್ದಾರೆ.

0: ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ.
1: ನಿಮ್ಮ ಕನಸಿನ ಐಟಿ ಕರಿಯರ್ಗೆ ಸರಿಯಾದ ಎಂಸಿಎ ಪ್ರೋಗ್ರಾಂ ಹುಡುಕ್ತಾ ಇದ್ದೀರಾ?
2: ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ನ ಎಂಸಿಎ ಪ್ರೋಗ್ರಾಂ, ಅನ್ ಅಟಾನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು ವಿಟಿಯು.
1: ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ ಗೆ ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಇಂದೇ ಭೇಟ್ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ ಥರ್ಡ್ ಸ್ಟೇಜ್, ಮೈಸೂರು, ಆರ್ ವಿಸಿಟ್ vvce.ac.in.
0: ಶ್ರೋತೃಗಳೇ, ಕಾರ್ಯಕ್ರಮದ ಕೊನೆಯ ಗೀತೆ ಕೇಳುವ ಸಮಯ ಈಗ ಮೂಡಿ ಬರ್ತಾ ಇದೆ. ಕರುಣಾಮಯಿ ಚಿತ್ರದ ಒಂದು ಗೀತೆ, ಹಾಡಿರುವವರು SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ, ಸಾಹಿತ್ಯ ಚಿ ಉದಯಶಂಕರ್, ರಾಗ ಸಂಯೋಜನೆ ರಾಜನ್ ನಾಗೇಂದ್ರ. ಈ ಗೀತೆಯನ್ನು ಮೆಚ್ಚಿ ನಮಗೆ ಸಂದೇಶ ಕಳಿಸಿದ್ದಾರೆ ಶಕ್ತಿನಗರದಿಂದ ಹರ್ಷಿತಾ.

ಕೇಳುಗರೆ, ಇದುವರೆಗೂ ಸಂದೇಶ ಆಧಾರಿತ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮಕ್ಕೆ ಬಹಳಷ್ಟು ಸಂಖ್ಯೆಯಲ್ಲಿ ಕೇಳುಗರು ಸಂದೇಶವನ್ನು ಕಳಿಸಿದ್ದೀರಾ. ಫ್ಯಾಷನ್ ಟೇಲರ್ ಶಾಪ್ನಿಂದ ಟೇಲರ್ ರಾಜು, ಮಂಜು, ಸುರೇಶ್ ಹಾಗೂ ಗೀತಾ, ಶ್ರೀನಿವಾಸ ಜೆಪಿ ಗುಬ್ಬರಗಾಲ ಶ್ರೀರಂಗಪಟ್ಟಣದಿಂದ, ದೇವಲಿಂಗೇಗೌಡ ಅಂಕುಶಪುರ ಬಸರಾಳು ಹೋಬಳಿಯಿಂದ, ಹೂಟಗಳಿಯಿಂದ ಪುಷ್ಪ, ಮೈಸೂರಿನಿಂದ ರಾಜಮ್ಮ, SVP ನಗರದಿಂದ ಸುಜಾತ, ಸರಸ್ವತಿಪುರಂ ಮೈಸೂರಿನಿಂದ HN ವಿಶ್ವನಾಥ್, ಹೆಮ್ಮನಹಳ್ಳಿಯಿಂದ ರಾಘವೇಂದ್ರ ನಿಸರ್ಗ ಹಾಗೂ ಪೂರ್ಣಿಮಾ, ಅಶೋಕಪುರಂನಿಂದ ಸಾಗರ್ ಹಾಗೂ ಸಹನ, ಹೆಬ್ಬಾಳಿನಿಂದ ಪ್ರಸನ್ನ, KR ನಗರದಿಂದ ನೇತ್ರಾವತಿ ನಟರಾಜ್, ಬೋಗಾದಿ ಮೈಸೂರಿನಿಂದ ವಿಶಾಲಾಕ್ಷಿ, ಉದಯಗಿರಿ ಮೈಸೂರಿನಿಂದ ರಾಜೇಶ್ವರಿ TN, ಪಾಂಡವಪುರ ತಾಲೂಕು ಕುರಹಟ್ಟಿಯಿಂದ ವರಲಕ್ಷ್ಮಿ ಸಿಂಗೇಗೌಡ, ಅಕ್ಷತ ರಾಕೇಶ್ ಹಾಗೂ ಆರ್ಯ, ಶ್ರೀರಂಗಪಟ್ಟಣದಿಂದ ಗಿರಿಜಮ್ಮ ಮತ್ತು ಕುಟುಂಬದವರು, ಚೆನ್ನಯ್ಯ ಬಡಾವಣೆ ಗುತಲು ಮಂಡ್ಯದಿಂದ ಪಾರ್ವತಿ,

ಶ್ರೀರಂಗಪಟ್ಟಣದಿಂದ ಕೃಷ್ಣ ಟೈಲರ್, ಪದ್ಮ, ಕೃಷ್ಣ ನಾರಾಯಣ, ಚೈತ್ರ, ಎನ್ ಡಿ ಬಹುಳ್, ಲಕ್ಷ್ಮೀ, ಉಮಾಶಂಕರ್, ಸುಜಾತ, ಪ್ರಶಾಂತ್, ಧೀರಜ್, ಪ್ರಣವ್ ಮತ್ತು ನಾಗರಿಕರು. ಹರಹಳ್ಳಿ ಪುಟ್ಟರಾಜು, ನೇತ್ರಾವತಿ, ಶರಣ್ಯ, ಲಿಖಿತ ಹಾಗೂ ಯೋಗೇಶ್ ಗೌಡ ಪಾಂಡವಪುರದಿಂದ ಸಹ ಸಂದೇಶವನ್ನು ಕಳಿಸಿದ್ದಾರೆ. ಕೆಆರ್ ನಗರದಿಂದ ರೇಣುಕಾ ಕಿಶೋರ್, ಹೆಬ್ಬಾಳ ಮೈಸೂರಿನಿಂದ ಮೋಹನ್, ಅಮೃತ ರಾಯ್ ಹಾಗೂ ಚಂದ್ರಾವತಿ. ಕೇಳುವರೆ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆ.

0: ಗಂಟೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಮತ್ತೆ ಈ ಕಾರ್ಯಕ್ರಮ ಈ ಸಂಜೆ 5 ಗಂಟೆ 5 ನಿಮಿಷಕ್ಕೆ ಪ್ರಸಾರ ಮಾಡುತ್ತೇವೆ. ಕಾರ್ಯಕ್ರಮವನ್ನು ಕೇಳಿದ ಹಾಗೂ ಸಂದೇಶ ಕಳುಹಿಸಿದ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ಆಕಾಶವಾಣಿ ಮೈಸೂರು.
1: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಕ್ಲಿನಿಕ್.
2: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್.
1: ಉತ್ತಮ ಗುಣಮಟ್ಟದ ಪ್ರಾಥಮಿಕ ಆರೋಗ್ಯ ಸೇವೆಗೆ ನಮ್ಮ ಕ್ಲಿನಿಕ್.
2: ರಾಜ್ಯದಲ್ಲಿ ಒಟ್ಟು 432 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ.
1: 12 ಆರೋಗ್ಯ ಸೇವೆಗಳ ಪ್ಯಾಕೇಜ್ ನಮ್ಮ ಕ್ಲಿನಿಕ್ನಲ್ಲಿ ಲಭ್ಯ.
2: ಆರೋಗ್ಯ ತಪಾಸಣೆ, ಪ್ರಾಥಮಿಕ ಹಂತದ ಪ್ರಯೋಗಾಲಯ ಸೇವೆ ಎಲ್ಲವೂ ಉಚಿತ.
1: ಟೆಲಿಮೆಡಿಸಿನ್ ಸೇವೆ, ರೆಫರಲ್ ಸೇವೆ ಜೊತೆಗೆ ಯೋಗ ತರಗತಿಗಳು ನಡೆಯುತ್ತವೆ.
2: ಸೋಮವಾರದಿಂದ ಶನಿವಾರದವರೆಗೆ ಸ್ಥಳೀಯ ಅನುಕೂಲತೆಗಳಿಗೆ ಅನುಗುಣವಾಗಿ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ತೆರೆದಿರುತ್ತದೆ ನಮ್ಮ ಕ್ಲಿನಿಕ್.
1: ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿವೆ ನಮ್ಮ ಕ್ಲಿನಿಕ್.
2: ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ.
1: ಪ್ರಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಹಾಯ್ ಪುಟಾಣಿಗಳೇ, ಇದೇ ಶನಿವಾರ ಮಧ್ಯಾಹ್ನ 3:30 ಮಕ್ಕಳ ಮಂಟಪದಲ್ಲಿ ಮೈಸೂರಿನ ಸರಸ್ವತಿಪುರಂನಲ್ಲಿರುವ ವಿಜಯ ವಿಠಲ ವಿದ್ಯಾಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ.
1: ಹೌದಾ? ಆದ್ರೆ ನಿನ್ ಪುಸ್ತಕಗಳು ಯಾಕೆ ತೂಳು ಹೊಡೆಯುತ್ತಿವೆ?
2: ಪುಸ್ತಕ ಅಂದ್ರೆ ಬೋರು ಅಮ್ಮ, ಮೊಬೈಲ್ನಲ್ಲಿ ಎಲ್ಲಾ ಜ್ಞಾನ ಇದೆ.
1: ಎಲ್ಲಾ ಜ್ಞಾನ ಇದ್ದಿದ್ರೆ ನಿನ್ ಪರೀಕ್ಷೆಯಲ್ಲಿ ಅಂಕಗಳು ಯಾಕೆ ಕಡಿಮೆ?
0: ತಪ್ಪದೆ ಆಲಿಸಿ, ಇದೇ ಶನಿವಾರ ಮಧ್ಯಾಹ್ನ 3:30 ಕಾರ್ಯಕ್ರಮ ಮಕ್ಕಳ ಮಂಟಪ.
3: ಎಫ್ಎಂ 100.6, ಇದು ಆಕಾಶವಾಣಿ ಮೈಸೂರು. ಸಮಯ 2:00. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ವಾರ್ತಾ ಸಂಚಿಕೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು: ಈರುಳ್ಳಿ ಖರೀದಿ ಬೆಲೆಯನ್ನು ಕ್ವಿಂಟಾಲ್ಗೆ 1875 2125 ರೂಪಾಯಿಗೆ ಹೆಚ್ಚಿಸಿದ ಕೇಂದ್ರ ಸರ್ಕಾರ ಆದೇಶ. ಪ್ರಕೃತಿ ವಿಕೋಪ ಮತ್ತು ಜನರ ಸಮಸ್ಯೆಗೆ ಕೂಡಲೇ ಸ್ಪಂದಿಸುವಂತೆ ಅಧಿಕಾರಿಗಳಿಗೆ ಸಚಿವ ಯುಟಿ ಖಾದರ್ ಸೂಚನೆ. ಕೆಆರ್ಎಸ್ ಅಣೆಕಟ್ಟಿನಿಂದ ನಾಲೆಗಳಿಗೆ ತಕ್ಷಣವೇ ನೀರು ಹರಿಸುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸರ್ಕಾರಕ್ಕೆ ಆಗ್ರಹ. ಬೆಂಗಳೂರಿನಲ್ಲಿಂದು ಗಗನಯಾತ್ರಿ ಶುಭಾಂಶು ಶುಕ್ಲಾ ಅವರ ದ ಸೆಕೆಂಡ್ ಆರ್ಬಿಟ್ ಪುಸ್ತಕ ಬಿಡುಗಡೆ. ಹಾಗೂ ರಾಜ್ಯದ ಹಲವೆಡೆ ಮುಂದಿನ 7 ಗುಡುಗು ಸಿಡಿಲು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಕೇಂದ್ರ ಸರ್ಕಾರ ಈರುಳ್ಳಿ ಖರೀದಿ ಬೆಲೆಯನ್ನು ಕ್ವಿಂಟಾಲ್ಗೆ 13% ಹೆಚ್ಚಿಸಿ ಇಂದಿನಿಂದ ಜಾರಿಗೆ ಬರುವಂತೆ ಘೋಷಿಸಿದೆ. ಪ್ರತಿ ಕ್ವಿಂಟಾಲ್ಗೆ ಈರುಳ್ಳಿ ಖರೀದಿ ಬೆಲೆಯನ್ನು ಕ್ವಿಂಟಾಲ್ಗೆ 1875 ಏರಿಸಿದೆ. ಸರ್ಕಾರದ ಬೆಲೆ ಸ್ಥಿರೀಕರಣ ಬಫರ್ಗಾಗಿ ನಫೆಡ್ ಮತ್ತು ಎನ್ಸಿಸಿಎಫ್ ಮೂಲಕ ಈರುಳ್ಳಿ ಖರೀದಿ ಪ್ರಗತಿಯಲ್ಲಿದೆ ಎಂದು ಗ್ರಾಹಕ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಪರಿಷ್ಕೃತ ಖರೀದಿ ಬೆಲೆಯು ರೈತರಿಗೆ ಉತ್ತಮ ಆದಾಯವನ್ನು ಖಚಿತಪಡಿಸಲಿದೆ. ರಾಜ್ಯದ ಚಿತ್ರದುರ್ಗ ಮತ್ತು ಚಳ್ಳಕೆರೆ ಪ್ರದೇಶದಲ್ಲಿ ಬಿತ್ತನೆ ಪ್ರಗತಿಯು ಸಾಮಾನ್ಯದ ಸುಮಾರು 60% ಎಂದು ಕೇಂದ್ರ ಸರ್ಕಾರ ಅಂದಾಜಿಸಿದೆ. ಕೇಂದ್ರ ಸರ್ಕಾರದ ಈ ಆದೇಶದಿಂದ ರಾಜ್ಯ ಈರುಳ್ಳಿ ಬೆಳೆಗಾರರಿಗೆ ಕೊಂಚ ನೆಮ್ಮದಿ ನೀಡಿದೆ. ಪ್ರಕೃತಿ ವಿಕೋಪ ಮತ್ತು ಸಂತ್ರಸ್ತರ ಸಮಸ್ಯೆಗೆ ಕೂಡಲೇ ಸ್ಪಂದಿಸುವಂತೆ ಅಧಿಕಾರಿಗಳಿಗೆ ಆರೋಗ್ಯ ಸಚಿವ ಹಾಗೂ ಜಿಲ್ಲಾ ಪ್ರಾಕೃತಿಕ ವಿಕೋಪ ಮೇಲುಸ್ತುವಾರಿ ಸಚಿವ ಯುಟಿ ಖಾದರ್ ಸೂಚಿಸಿದ್ದಾರೆ. ಕಾರವಾರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪ್ರಕೃತಿ ವಿಕೋಪದ ಪೂರ್ವ ತಯಾರಿ ಹಾಗೂ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಪ್ರಕೃತಿ ವಿಕೋಪ ನಿರ್ವಹಣೆಗೆ ಸಂಬಂಧಿಸಿದಂತೆ ಪರಿಹಾರ ವಿತರಣೆಗೆ ಯಾವುದೇ ಹಣಕಾಸಿನ ಸಮಸ್ಯೆ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಮಳೆಯಿಂದ ಹಾನಿಯಾದ ಕುಟುಂಬಕ್ಕೆ ತಕ್ಷಣ 5,000 ಪರಿಹಾರ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಸಂತ್ರಸ್ತರಿಗೆ ಪಂಚಾಯಿತಿ ಅಧಿಕಾರಿಗಳು ವಿಳಂಬ ಮಾಡಿದರೆ ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಿ ಎಂದು ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದ್ದಾರೆ. ರಾಜ್ಯ ಸರ್ಕಾರ ರೈತ ವಿರೋಧಿ ಧೋರಣೆಯನ್ನು ಅನುಸರಿಸುತ್ತಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ನೀರಾವರಿ ನೀರಿನ ಕೊರತೆಯಿಂದ ಕೆಆರ್ಎಸ್ ಅಚ್ಚುಕಟ್ಟು ಪ್ರದೇಶದಲ್ಲಿ ಕಬ್ಬು ಸೇರಿದಂತೆ 1,000 ಎಕರೆ ಬೆಳೆಗಳು ಒಣಗುತ್ತಿವೆ ಎಂದು ದೂರಿದ್ದಾರೆ. ತಕ್ಷಣವೇ ಕೆಆರ್ಎಸ್ನಿಂದ ನಾಲೆಗಳು ನೀರು ಹರಿಸಿ ಬೆಳೆಗಳನ್ನು ಉಳಿಸಿ ಎಂದು ಆಗ್ರಹಿಸಿದ್ದಾರೆ. ಮುಂಗಾರು ಹಂಗಾಮಿನಲ್ಲಿ ನಷ್ಟ ಅನುಭವಿಸಿದ ಪ್ರತಿಯೊಬ್ಬ ರೈತರಿಗೂ ಪ್ರತಿ ಎಕರೆಗೆ 50,000 ಪರಿಹಾರ ನೀಡಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ.

0: ಭಾರತದ ನವೋದ್ಯಮ ಪರಿಸರ ವ್ಯವಸ್ಥೆಯು ಅತ್ಯಂತ ವೇಗವಾಗಿ ವಿಕಸನಗೊಳ್ಳುತ್ತಿದ್ದು ಡೀಪ್ ಟೆಕ್ ಆಧಾರಿತ ಮತ್ತು ಹಾರ್ಡ್ವೇರ್ ನಾವೀನ್ಯತೆಗಳತ್ತ ಹೆಚ್ಚು ಗಮನ ಹರಿಸುತ್ತಿದೆ ಎಂದು ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ದೇಶದ ನಾವೀನ್ಯತೆಯ ಭೂದೃಶ್ಯದಲ್ಲಿ ಆಗುತ್ತಿರುವ ವ್ಯಾಪಕ ಬದಲಾವಣೆಯಲ್ಲಿ ಬೆಂಗಳೂರು ಮುಂಚೂಣಿಯಲ್ಲಿದೆ ಎಂದು ಹೇಳಿದ್ದಾರೆ. ಕಳೆದ ವರ್ಷ ಕೇವಲ 7ರಷ್ಟಿದ್ದ ಈ ಸಂಖ್ಯೆ ಈ ವರ್ಷ 21 ಯುವ ಉದ್ಯಮಿಗಳೊಂದಿಗೆ ಬೆಂಗಳೂರು U30 ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿದೆ. U30 ಪಟ್ಟಿಯಲ್ಲಿ ಸ್ಥಾನ ಪಡೆದಿರುವ ಕಂಪನಿಗಳ ಪೈಕಿ 18 ಕಂಪನಿಗಳು ಬೆಂಗಳೂರಿನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿದ್ದು ಇದು ದೇಶದ ಯಾವುದೇ ನಗರಕ್ಕಿಂತ ಅತ್ಯಧಿಕವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಭಾರತೀಯ ಸ್ಟಾರ್ಟ್ಅಪ್ಗಳ ಮುಂದಿನ ಅಲೆಯು ಡೀಪ್ ಟೆಕ್ ಮತ್ತು ಹಾರ್ಡ್ ಟೆಕ್ ಮೇಲೆ ಹೆಚ್ಚು ಗಮನ ಕೇಂದ್ರೀಕರಿಸುತ್ತಿದ್ದು ಕೃತಕ ಬುದ್ಧಿಮತ್ತೆ, ಸ್ಪೇಸ್ ಟೆಕ್, ಸೈಬರ್ ಸೆಕ್ಯೂರಿಟಿ ಮತ್ತು ಸುಧಾರಿತ ಉತ್ಪಾದನಾ ಕ್ಷೇತ್ರಗಳಲ್ಲಿ ಬಲವಾದ ವೇಗವನ್ನು ಪಡೆದುಕೊಳ್ಳುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಂಬರುವ ದಿನಗಳಲ್ಲಿ ನಮ್ಮದೇ ಬಾಹ್ಯಾಕಾಶ ನೌಕೆ ಭಾರತದ ಮಣ್ಣಿನಿಂದಲೇ ಮಿಷನ್ ಗಗನಯಾನ ಆರಂಭವಾಗಲಿದೆ ಎಂದು ಗಗನಯಾತ್ರಿ ಶುಭಾಂಶು ಶುಕ್ಲಾ ತಿಳಿಸಿದ್ದಾರೆ. ಬೆಂಗಳೂರಿನ ನೆಹರು ತಾರಾಲಯದಲ್ಲಿ ಇಂದು ತಮ್ಮ ದ ಸೆಕೆಂಡ್ ಆರ್ಬಿಟ್ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಅವರು, ಪ್ರತಿಯೊಬ್ಬ ವ್ಯಕ್ತಿಯ ಸಾಧನೆ ತರಗತಿಯ ಕೋಣೆಯಿಂದಲೇ ಆರಂಭವಾಗುವುದು ಎಂದು ಹೇಳಿದ್ದಾರೆ. ತಮ್ಮ ಈ ಸಾಧನೆಗೆ ಕಾರಣವಾದ ಇಸ್ರೋ ಹಾಗೂ ಭಾರತೀಯ ವಾಯುಪಡೆಗೆ ಅವರು ಧನ್ಯವಾದ ತಿಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ತಾವು ಪ್ರೇಕ್ಷಕರ ಸಾಲಿನಲ್ಲಿ ಕುಳಿತು ಬಾಹ್ಯಾಕಾಶದ ಅನುಭವವನ್ನು ಕೇಳುವಂತಾಗಲಿ ಎಂದು ತಿಳಿಸಿದ್ದಾರೆ. ಈ ಪುಸ್ತಕ ಕೇವಲ ಬಾಹ್ಯಾಕಾಶ ಮಿಷನ್ಗೆ ಮಾತ್ರ ಸೀಮಿತವಾಗಿಲ್ಲ, ಇದು ತರಗತಿಯ ಕೋಣೆಯಿಂದ ಬಾಹ್ಯಾಕಾಶ ಹೊರಗಿನ ಪ್ರಯಾಣದ ಬಗ್ಗೆ ಮಾತನಾಡುವ ಪುಸ್ತಕವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
4: So I changed out of the space suit, I wore all my clothes because the Crew Dragon is really cold, and then we wanted to sleep. So now there is no bed in space, right? There is no nominated place where you can sleep. You can sleep anywhere, you know, on the seat, below the seat, on the wall, on the ceiling, wherever you want. So everybody decided. Two of my crew members, they sat on the seat, they strapped themselves and they were sleeping on the seat. I did not find that comfortable, you know, I thought that there should be some kind of pressure on your body, you know, that is what you're used to on Earth. So I decided to go below the seat and wedge myself between the pallets and the seat.
0: ಇದೇ ವೇಳೆ ಅಂತರಿಕ್ಷದ ಬಗ್ಗೆ ತಮ್ಮ ಅನುಭವವನ್ನು ಹಂಚಿಕೊಂಡ ಗಗನಯಾತ್ರಿ ಪ್ರಶಾಂತ್ ಬಿ ನಾಯರ್, ಇಂದಿನ ಮಕ್ಕಳು ಕೃತಕ ಬುದ್ಧಿಮತ್ತೆಯಿಂದ ತಾಯಿ ಮಾಡುವ ಅಡುಗೆಯ ರುಚಿಯನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟರು. ಶುಭಾಂಶು ಶುಕ್ಲಾ ಅವರು ಈ ಪುಸ್ತಕದಲ್ಲಿ ಇಡೀ ಭೂಮಿಯನ್ನು ಪ್ರತಿನಿಧಿಸಿರುವ ಬಗ್ಗೆ ಉಲ್ಲೇಖಿಸಿದ್ದಾರೆ. ಇಡೀ ಭೂಮಿ ಇಂದು ಸೂರ್ಯನ ಸುತ್ತ 31 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿದ್ದು ವಾಸ್ತವವಾಗಿ ನಾವೆಲ್ಲರೂ ಈಗಾಗಲೇ ಗಗನಯಾತ್ರಿಗಳೇ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
5: Never ever feel that you are missed out in anything. Okay, that I've joined the wrong degree, I've joined this thing, oh, I wish I was there. You are perfectly where you are. 1.8 billion people, out of that, 1.4 billion. That is, you're born in this great country. Out of that, you are in this great city of Bangalore. And out of that, imagine you're the chosen few to be sitting in front of this galaxy of stars out here. How lucky are you? You are already ahead of the curve.
0: ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಕೀರ್ತಿಚಕ್ರ ಪ್ರಶಸ್ತಿ ಪುರಸ್ಕೃತರಾದ ರವೀಶ್ ಮಲ್ಹೋತ್ರಾ, ಪ್ರೊಫೆಸರ್ ಕೆ ವಿಜಯ್ ರಾಘವನ್, ಇಸ್ರೋ ಮಾಜಿ ಅಧ್ಯಕ್ಷರಾದ ಎಎಸ್ ಕಿರಣ್ ಕುಮಾರ್, ಡಾ ಎಸ್ ಸೋಮನಾಥನ್ ಹಾಗೂ ಏರ್ ಮಾರ್ಷಲ್ ಎಸ್ ಶ್ರೀನಿವಾಸ್ ಹಾಗೂ ಜವಾಹರ್ಲಾಲ್ ನೆಹರು ತಾರಾಲಯದ ನಿರ್ದೇಶಕ ಡಾ ಬಿಆರ್ ಗುರುಪ್ರಸಾದ್ ಉಪಸ್ಥಿತರಿದ್ದರು. ರಾಜ್ಯದೆಲ್ಲೆಡೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಮುಂದುವರೆದಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಈಗಾಗಲೇ 91.9% ಮತದಾರರ ಮ್ಯಾಪಿಂಗ್ ಕಾರ್ಯ ಮುಗಿದಿದೆ. ಮತದಾರರ ಪಟ್ಟಿಯಲ್ಲಿ 912,913 ಮತದಾರರಿದ್ದು ಈ ಪೈಕಿ 6,21,193 ಅಂದರೆ

0: 68.05 ಗಣತಿನ ಮುನಿಯನ್ನು ವಿತರಿಸಲಾಗಿದೆ ಎಂದು ಜಿಲ್ಲಾಡಳಿತ ಮಾಹಿತಿ ನೀಡಿದೆ. ಮಂಡ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯನ್ನು ಮಂಡ್ಯ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಮನೋಜ್ ಕುಮಾರ್ ಮೀನಾ ಹಾಗೂ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ವಿವಿಧೆಡೆ ಭೇಟಿ ನೀಡಿ ಪರಿಶೀಲಿಸಿದರು. ಮಂಡ್ಯ ನಗರದ ವಿದ್ಯಾನಗರ, ಗಾಂಧಿನಗರ ವಿವಿಧ ವಾರ್ಡ್ಗಳಿಗೆ ಹಾಗೂ ಮಂಡ್ಯ ತಾಲೂಕಿನ ಹನಕೆರೆಗೆ ಭೇಟಿ ನೀಡಿದ ಅವರು ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣಾ ಪ್ರಕ್ರಿಯೆ ಕಾರ್ಯವನ್ನು ಖುದ್ದು ವೀಕ್ಷಿಸಿದರು. ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಕಲೆ ಹಾಕುವಂತೆ ಕೋಲಾರ ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಬಿಎಲ್ಒಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದ್ದಾರೆ. ಚುನಾವಣಾ ಆಯೋಗದ ಆದೇಶದಂತೆ ಪ್ರತಿ ಮನೆಗೂ ತೆರಳಿ ನಿಗದಿತ ಗಣತಿ ನಮೂನೆಗಳನ್ನು ವಿತರಿಸಿ ಸಂಬಂಧಪಟ್ಟವರಿಂದ ಸಹಿ ಪಡೆಯುವುದು ಕಡ್ಡಾಯವಾಗಿದೆ ಎಂದು ತಿಳಿಸಿದ್ದಾರೆ. ದಾವಣಗೆರೆಯಲ್ಲೂ ಮತಗಟ್ಟೆ ಅಧಿಕಾರಿಗಳು ಕಡ್ಡಾಯವಾಗಿ ಮತದಾರರ ಮನೆ ಮನೆಗೆ ಭೇಟಿ ನೀಡಬೇಕು ಎಂದು ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಡಾಕ್ಟರ್ ಶಮ್ಲಾ ಇಕ್ಬಾಲ್ ಸೂಚನೆ ನೀಡಿದ್ದಾರೆ. ನೀರು ಕುಡಿಯಲು ಬಂದ ಕಾಡೆಮ್ಮೆಯೊಂದು ಕೆಸರಿನಲ್ಲಿ ಸಿಲುಕಿ ಮೃತಪಟ್ಟ ಘಟನೆ ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಉಡುತೊರೆ ಹಳ್ಳ ಜಲಾಶಯ ಬಳಿ ನಡೆದಿದೆ. ಮಲೆಮಹದೇಶ್ವರ ವನ್ಯಜೀವಿಧಾಮ ವ್ಯಾಪ್ತಿಯ ಉಡುತೊರೆ ಹಳ್ಳ ಜಲಾಶಯದಲ್ಲಿ ಗುರುವಾರ ಸಂಜೆ ನೀರು ಕುಡಿಯಲು ಬಂದ ಕಾಡೆಮ್ಮೆ ಕೆಸರಿಗೆ ಸಿಲುಕಿಕೊಂಡು ಇಡೀ ರಾತ್ರಿ ಒಂದೇ ಜಾಗದಲ್ಲಿ ಒದ್ದಾಡಿ ನಿತ್ರಾಣಗೊಂಡಿತ್ತು. ನಿನ್ನೆ ದನಗಾಹಿಗಳು ಕಾಡೆಮ್ಮೆ ಕೆಸರಿಗೆ ಸಿಲುಕಿಕೊಂಡಿರುವುದನ್ನು ನೋಡಿ ಅರಣ್ಯ ಇಲಾಖೆಯ ಸಿಬ್ಬಂದಿಗೆ ಮಾಹಿತಿ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಈರುಳ್ಳಿ ಖರೀದಿ ಬೆಲೆಯನ್ನು ಕ್ವಿಂಟಾಲ್ಗೆ 1,875 ರಿಂದ 2,125 ರೂಪಾಯಿಗೆ ಹೆಚ್ಚಿಸಿ ಕೇಂದ್ರ ಸರ್ಕಾರ ಆದೇಶ. ಪ್ರಕೃತಿ ವಿಕೋಪ ಮತ್ತು ಜನರ ಸಮಸ್ಯೆಗೆ ಕೂಡಲೇ ಸ್ಪಂದಿಸುವಂತೆ ಅಧಿಕಾರಿಗಳಿಗೆ ಸಚಿವ ಯುಟಿ ಖಾದರ್ ಸೂಚನೆ. ಕೆಆರ್ಎಸ್ ಅಣೆಕಟ್ಟಿನಿಂದ ನಾಲೆಗಳಿಗೆ ತಕ್ಷಣವೇ ನೀರು ಹರಿಸುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸರ್ಕಾರಕ್ಕೆ ಆಗ್ರಹ. ಬೆಂಗಳೂರಿನಲ್ಲಿಂದು ಗಗನಯಾತ್ರಿ ಶುಭಾಂಶು ಶುಕ್ಲಾ ಅವರ ದ ಸೆಕೆಂಡ್ ಆರ್ಬಿಟ್ ಪುಸ್ತಕ ಬಿಡುಗಡೆ. ಹಾಗೂ ರಾಜ್ಯದ ಹಲವೆಡೆ ಮುಂದಿನ 7 ದಿನ ಗುಡುಗು ಸಿಡಿಲು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಮೈಸೂರು FM 100.6. ಸಮಯ 2:40:40. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ರಾವಣ್ ಚಿತ್ರದ ಒಂದು ಗೀತೆ. ಹಾಡಿದ್ದಾರೆ ಶಫ್ಕತ್ ಅಮಾನತ್ ಅಲಿ. ಸಾಹಿತ್ಯ ಕುಮಾರ್. ಸ್ವರಕಲ್ಪನೆ ವಿಶಾಲ್ ಶೇಖರ್.

0: ಬೆಳಕಿಲ್ಲದೆ ಬದುಕಿಲ್ಲ,
1: ಮಣ್ಣಿಲ್ಲದೆ ಕಸುವಿಲ್ಲ,
0: ಜಲವಿಲ್ಲದೆ ಜೀವವಿಲ್ಲ,
1: ಹಸಿರಿಲ್ಲದೆ ಉಸಿರಿಲ್ಲ,
0: ಹರಿತಿಲ್ಲದೆ ಜಗತ್ತಿಲ್ಲ.
2: ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೆ.
1: ಆತ್ಮೀಯ ಕೇಳುಗರೆ, ಹರಿತೆ ಜಗತ್ತು
0: ಸಸ್ಯವೈದ್ಯರ ಕಿವಿಮಾತು
1: ಪ್ರಾಯೋಜಿತ ಬಾನುಲಿ ಸರಣಿ.
3: ಮರವಾಗೆಲೆವೋ ಜೀವವೇ ಮರವಾಗು.
0: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10
4: ಆ ಗಿಡ ಈ ಗಿಡ ಒಂದೊಂದು ಜೇಂಗೋಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೋಡ.
1: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ ಟೆಕ್ ಮೈಸೂರು.
5: ಮರವನ್ನು ಪ್ರೀತಿಸುವೆ ನಾನು.
0: ತಪ್ಪದೆ ಆಲಿಸಿ
1: ಸಸ್ಯ ವೈದ್ಯರ ಕಿವಿ ಮಾತು
0: ಹರಿತೆ.

ಈಗ ಕೇಳಿ ಕಾಕ್ಟೇಲ್ ಚಿತ್ರದ ಗೀತೆ. ಗಾಯಕರು ನೀರಜ್ ಶ್ರೀಧರ್ ಹಾಗೂ ಕವಿತಾ ಸೇಠ್. ಇರ್ಷಾದ್ ಕಾಮಿಲ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಪ್ರೀತಮ್.

0: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ನೆಹರು ಯುವ ಕೇಂದ್ರ ಈಗಿನ ಮೇರಾ ಯುವ ಭಾರತ್ನಲ್ಲಿ ಯುವಜನತೆಗಿರುವ ಸೌಲಭ್ಯಗಳು ಹಾಗೂ ಯೋಜನೆಗಳು, ಈ ಕುರಿತು ನೆಹರು ಯುವ ಕೇಂದ್ರದ ನಿವೃತ್ತ ಉಪನಿರ್ದೇಶಕರಾದ ಸಿದ್ದರಾಮಪ್ಪ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
1: ಇದು 2026-27 ಸಾಲಿನ ವಾರ್ಷಿಕ ಕ್ರಿಯಾಯೋಜನೆ ಏನಿದೆ, ಇದು ಮಾನನೀಯ ಪ್ರಧಾನಮಂತ್ರಿಗಳ ವಿಕಸಿತ ಭಾರತ 2047 ಏನು ಒಂದು ಪರಿಕಲ್ಪನೆ ಇದೆಯಲ್ಲ, ಅದರ ಆಧಾರದ ಮೇಲೆ ರಚನೆಗೊಂಡಂತಹ ಒಂದು ಕಾರ್ಯಕ್ರಮ ಆಗಿದೆ.
0: ಕೇಳಿ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಯುವವಾಣಿ, ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
2: ಇದೀಗ ಕೇಳಿ ಬಚ್ನಾ ಎ ಹಸೀನೋ ಚಿತ್ರದ ಗೀತೆ, ಗಾಯಕರು ಕೆ ಹಾಗೂ ಶಿಲ್ಪಾರಾವ್, ಸಾಹಿತ್ಯ ಅವಿತಾ ದತ್ ಗುಪ್ತನ್, ರಾಗ ಸಂಯೋಜನೆ ವಿಶಾಲ್ ಶೇಖರ್.

ಕಾರ್ಯಕ್ರಮದ ಕೊನೆಯದಾಗಿ ಕೇಳಿ ದಿಲ್ಜೀತ್ ದೋಸಾಂಜ್ ಅವರ ಧ್ವನಿಯಲ್ಲಿ ಸೂರ್ಮಾ ಚಿತ್ರದ ಗೀತೆ. ಗುಲ್ಜಾರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಶಂಕರ್ ಎಹ್ಸಾನ್ ಲಾಯ್.

0: ಇದುವರೆಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಸಮಯ 3:30.
1: ಆಕಾಶವಾಣಿ ಮೈಸೂರು.
2: ಚಿಕ್ಕ ದೊಡ್ಡಮ್ಮ ಚಿನ್ನದಂಗಡಿಗೋದ ಏನೋ ಬೇಕಮ್ಮ ನಿನಗೆ.
3: ಹಳ್ಳಿ ಹಾಡು
4: ಹಳ್ಳಿ ಹಾಡು
3: ಹಳ್ಳಿ ಹಾಡು.
2: ನಂಚನ ಸೇರೆ ಸೊರಗೋ ಬಂಗಾರ ಓವೇ ಬೇಕಮ್ಮ ನಿನಗೆ.
1: ಜನಪದ ಗಾಯಕರ
3: ಪದ
1: ಪಾದ
3: ಪದ
1: ಪಾದ
3: ಪದ ಪಾದ.
2: ದೇವರೇ ಮಾತಾಡ ದೇವೀಂದ್ರ ಮಾತಾಡ ಆ ಸಾಗರ ಒಳಿಯಲ್ಲಿ ಸಾಲುಗೆ ಜಯ ದೇವರೇ ಮಾತಾಡ.
3: ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್.

0: ಹಳ್ಳಿ ಹಾಡು ಕಾರ್ಯಕ್ರಮಕ್ಕೆ ಕೇಳುಗರೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದು ನಮ್ಮ ಜೊತೆ ಇದ್ದಾರೆ ನಾಡಿನ ಖ್ಯಾತ ಪೂಜಾ ಕುಣಿತ ಕಲಾವಿದರು, ತಮಟೆ ವಾದಕರು ಆದಂತಹ ಡಾಕ್ಟರ್ ಸುಂದರೇಶ್ ಅವರು. ಬಹುಮುಖ ಪ್ರತಿಭೆಯ ವ್ಯಕ್ತಿತ್ವ ಇವರದು. ನಾಡಿನಾದ್ಯಂತ ಅಲ್ಲದೇ ರಾಷ್ಟ್ರದ ವಿವಿಧೆಡೆ ಕಾರ್ಯಕ್ರಮಗಳನ್ನು ನೀಡಿರುವಂತಹ ಅಪ್ಪಟ ಗ್ರಾಮೀಣ ಪ್ರತಿಭೆ ಸುಂದರೇಶ್ ಅವರು. ಸುಂದರೇಶ್ ಅವರು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಜಾನಪದ ವಿಷಯದಲ್ಲಿ PhD ಪದವಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಎಷ್ಟೇ ಓದಿದರೂ ಕೂಡ ತಮ್ಮ ಮೂಲ ಕಲೆಯನ್ನು ಮರೆಯದೆ, ಅದು ಅಳಿಸಿ ಹೋಗಲು ಬಿಡದೆ ಈ ಪರಂಪರೆಯನ್ನು ಮುಂದುವರಿಸಬೇಕು ಅನ್ನುವ ಕಾರಣಕ್ಕೋಸ್ಕರ ಪೂಜಾ ಕುಣಿತದಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಅವರಷ್ಟೇ ಅಲ್ಲ, ಇಡೀ ಕುಟುಂಬವನ್ನೇ ಪೂಜಾ ಕುಣಿತದೊಡನೆ ಮಿಳಿತಗೊಳಿಸಿಕೊಂಡಿರುವಂಥದ್ದು ಸುಂದರೇಶ್ ಅವರ ಅಪರೂಪದ ಒಂದು ಕೆಲಸ ಅಂತ ನಾವಿಲ್ಲಿ ಸ್ಮರಿಸಬೇಕಾಗತ್ತೆ. ಸುಂದರೇಶ್ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸುಂದರೇಶ್ ಹೇಳಿ, ಮಂಡ್ಯ ಜಿಲ್ಲೆಯ ಯಾವ ಊರು ತಮ್ಮದು?
1: ಸರ್, ಅದು ನಮ್ಮದು ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ, ಅರೆಚಾಕ್ನಳ್ಳಿ ಗ್ರಾಮ. ಈ ಕರಡ್ಕೆರೆ ಪಕ್ಕ ಬರುತ್ತೆ. ಆತ್ಮಲಿಂಗೇಶ್ವರ ಕ್ಷೇತ್ರ ಅಂತ ಒಂದು ಭಾರತೀನಗರ ಕೇಮದೊಡ್ಡಿ ಇದೆಯಲ್ಲ, ಅಲ್ಲಿಂದ 4 ಕಿಲೋಮೀಟ್ರ್ ನಮ್ಮ ಒಂದು ಹಳ್ಳಿ ಸರ್, ನಮ್ಮದು ಅರೆಚಾಕನಹಳ್ಳಿ ಅಂತ.
0: ತಂದೆ ತಾಯಿ ಏನು ಮಾಡಿಕೊಂಡಿದ್ರು?
1: ನಮ್ಮ ತಂದೆ ತಮಟೆ ವಾದಕರು, ತಾಯಿ ಗೃಹಿಣಿ, ಮತ್ತು ಹಿಂಗೆ ರೈತಾಪಿ ಕುಟುಂಬ. ಜೊತೆಗೆ ಊರಿನಲ್ಲಿ ನಮ್ಮ ತಂದೆಯವರು ತಮಟೆಯಲ್ಲಿ ಭಾಳ ಮಂಡ್ಯ ಜಿಲ್ಲೆಗೆ ಹೆಸರುವಾದಂಥವ್ರು, ಚರ್ಮವಾದ್ಯ ಕಲಾವಿದರು. ಊರಿನ ಕಾರ್ಯಗಳನ್ನು, ಈ ತೋಟಿ ಅಂತಾರಲ್ಲ,

0: ಕರಿಬೇಕಾದ್ರೆ ಈ ತಮಟೆ ಮುಖಾಂತರ ಊರಿನಲ್ಲಿ ಸಾರಿಸೋದು ಅಂದರೆ ಕರೆವಲೆ ಕೊಡುವಂಥದ್ದು, ಇಂಥ ಕಾರ್ಯಕ್ರಮಗಳಲ್ಲಿ ಅವರು ಯಾವಾಗಲೂ ತೊಡಗಿಸ್ಕೊತಾ ಇದ್ದರು. ಆಮೇಲೆ ಅಕ್ಕಪಕ್ಕದ ಯಾವುದೇ ಊರಿನಲ್ಲಿ ಕಾರ್ಯಕ್ರಮಗಳು ನಡೆದರೆ ಅಲ್ಲಿಗೆ ನಮ್ಮ ತಂದೆಯವ್ರನ್ನ ತಮಟೆ ವಾದನಕ್ಕೆ ಕರೆಸ್ಕೊತಾ ಇದ್ದರು. ಇವೆಲ್ಲ ನಾವು ನೋಡ್ತಾ ಹಾಡ್ತಾ ಬೆಳೀತಾ ಇದ್ವಿ ಸರ್.
1: ನಿಮ್ಮ ತಂದೆ ತಾಯಿಗಳ ಹೆಸರೇನು?
0: ನಮ್ಮ ತಂದೆ ಹೆಸರು ಚಿಕ್ಕಲಿಂಗಯ್ಯ ಅಂತೇಳಿ, ನಮ್ಮ ತಾಯಿ ಹೆಸರು ನಾಗಮ್ಮ ಅಂತ. ನಮಗೆ ಒಬ್ಬ ಅಣ್ಣ ಇದ್ದಾರೆ ಶಿವಲಿಂಗಪ್ಪ ಅಂತ, ನಾನು ಕಿರಿಮಗ ಸರ್. ತಂಗಿ ಇದ್ದರೂ ಸ್ವಲ್ಪ ಆಗಲೇ ಚಿಕ್ಕ ವಯಸ್ಸಲ್ಲಿ ಒಂದು ಸ್ವಲ್ಪ ಕಾಯಿಲೆಯಿಂದ ತೀರೋಗ್ಬಿಟ್ರು.
1: ಈ ಸುಂದರೇಶ್ ಅನ್ನುವಂತಹ ಒಬ್ಬ ಬಾಲಕ ಅರೆಚಾಕ್ನಳ್ಳಿಯಲ್ಲಿ ಓಡಾಡ್ಕೊಂಡು ಬೆಳೆದಂಥವರು, ತಂದೆ ನುಡಿಸ್ತಾ ಇರುವಂತಹ ತಮಟೆ ವಾದನಕ್ಕೆ ಕಿವಿ ಕೊಟ್ಟಂಥವರು ತಾವು. ತಂದೆ ತಮಟೆ ವಾದನದಲ್ಲೇ ಹೆಸರನ್ನು ಪಡ್ಕೊಂಡಿದ್ರು ಅಂತ ತಾವು ಹೇಳಿದ್ರಿ. ನಮ್ಮ ಹುಡುಗನಿಗೆ ಓದಿಸ್ಬೇಕು ಅನ್ನುವಂತಹ ಒಂದು ಆಸೆ ಅವ್ರಿಗೆ ಇರಲಾಗಿ ತಾವು ಪಿ ಎಚ್ ಡಿ ಹಂತದವರೆಗೂ ಕೂಡ ಬಂದಿದ್ದೀರಿ. ಅರೆಚಾಕ್ನಳ್ಳಿಯಲ್ಲಿ ವಿದ್ಯಾಭ್ಯಾಸ ವ್ಯಾಸಂಗ ಎಲ್ಲೆಲ್ಲಿ ನಡೆಯಿತು ಅನ್ನೋದ್ರ ಬಗ್ಗೆ ಹೇಳಿ.
0: ನನಗೆ ತಮಟೆಲಿ ಸಿಕ್ಕಾಬಟ್ಟೆ ಆಸಕ್ತಿ ಜಾಸ್ತಿ, ಆದರೆ ತಂದೆ ಮದ್ಯಪಾನಕ್ಕೆ ತುತ್ತಾಗಿ ಅವ್ರೇನು ಮಾಡ್ತಾಯಿದ್ರು, ಯಾವಾಗಲೂ ಮನೆಗೆ ಅಷ್ಟೋ ಇಷ್ಟೋ ಕೊಡೋದು, ಯಾವಾಗಲೂ ಮದ್ಯಪಾನ ಸೇವನೆ ಮಾಡಿಕೊಂಡು ಇದೇ ಕಾಲ ಕಳೀತಾ ಇದ್ರು. ಆದರೆ ಓದಿಸ್ಬೇಕು ನನ್ನ ಮಕ್ಕಳನ್ನ, ಎಲ್ಲರಂತೆ ಚೆನ್ನಾಗಿರಬೇಕು ಅಂತ ಆಸೆ ಪಟ್ಟವರಲ್ಲಿ ಯಾರು ಅಂದರೆ ನನ್ನ ತಾಯಿ. ನಮ್ಮ ತಾಯಿಗೆ ಒಬ್ಬರು ಊರಿನಲ್ಲಿ ಕರಿಗೊಳಿ ಗೌಡ್ರ ಮನೆಯಲ್ಲಿ ಜಯಮ್ಮ ಅಂತ ಇದ್ದರು. ಅವರು ಯಾವಾಗಲೂ ಅವ್ರಿಗೆ ಸ್ಫೂರ್ತಿ, ನಿನ್ನ ಗಂಡನ ಥರ ನಿನ್ನ ಮಕ್ಕಳನ್ನು ಬೆಳೆಸ್ಬೇಡ, ಓದಿಸು, ನಿನ್ನ ಮಗನ ಆದಷ್ಟು ತಮಟೆಯಿಂದ ದೂರ ಇಡಿಸು ಅಂಥೇಳಿ. ಆಮೇಲೆ ಊರಿನಲ್ಲಿ ಒಬ್ಬರು ನಂಜುಂಡಯ್ಯ ಮಾಸ್ಟ್ರು ಅಂತಿದ್ದರು, ಭಾಳ ಹಿರಿಯರು, ಮುಖ್ಯೋಪಾಧ್ಯಾಯರಾಗಿದ್ದರು. ಅವರು ಯಾವಾಗಲೂ ನಮ್ಮ ತಾಯಿಯವ್ರನ್ನ ಕರೆಸಿ, ಈ ಮಗುನ ಸ್ಕೂಲಿಗೆ ಸೇರ್ಸಮ್ಮ, ಇವನ್ನ ತಮಟೆ ಬಡಿಯೋಕ್ಕೆ ಬಿಡಬೇಡಕ್ಕನಮ್ಮ ಅಂತ ಬುದ್ಧಿವಾದ ಹೇಳುವಂಥದ್ದು. ಇವನು ಓದಬೇಕು ಮತ್ತು ಸಮಾಜಕ್ಕೆ ಒಳ್ಳೆ ಪ್ರಜೆ ಆಗಬೇಕು, ಹುಡುಗ ತುಂಬ ಚೂಟಿಯಾಗಿದ್ದಾನೆ, ಯಾವುದೇ ಕಾರಣಕ್ಕೆ ಇವನು ತಮಟೆ ಬಡಿದ ನಾನು ಮತ್ತೆ ನೋಡಬಾರ್ದು ಕಣಮ್ಮ ಅಂಥೇಳಿ. ನಮ್ಮ ಮನೆ 100 ಮೀಟ್ರ್ ಇದೆ, ಸ್ಕೂಲ್ಗೆ ಅಪೋಸಿಟೇ ಇದೆ. ಯಾವಾಗಲೂ ನನ್ನನ್ನು ನೋಡ್ತಿದ್ದಂಥ ಅವರು ಇದನ್ನು ದ್ವೇಷ ಮಾಡಿಸ್ತಾ ಇದ್ರು ಯಾವಾಗಲೂ. ನಮ್ಮ ತಾಯಿಗೆ ಹೇಳಿ ಹೇಳಿ ಕರೆಸಿ ಕರೆಸಿ, ಇವತ್ತಿನ ಆಸೆ ನೋಡಬೇಡಮ್ಮ, ನಿನ್ನ ಗಂಡ ಮದ್ಯಪಾನಕ್ಕೆ ಇದಾಗಿದ್ದಾನೆ, ಯಾವಾಗಲೂ ನೀನು ಓದಿಸು ಅಂತ ಉತ್ತೇಜನ ಕೊಡ್ತಾಯಿದ್ರು. ಆ ಜಯಮ್ಮ ಅನ್ನೋರು 3 ಜನ ಮಕ್ಕಳನ್ನು ಚೆನ್ನಾಗಿ ಓದಿಸು, ಈ ರೀತಿ ತಮಟೆ ಬಡಿದು ಸೋಬೆಯಲ್ಲ ಅಂತೇಳಿ. ಯಾಕೆಂದರೆ ಅವತ್ತಿನ ಕಾಲದಲ್ಲಿ ತಮಟೆ ಕಲಾವಿದರಿಗೆ ಅಷ್ಟೊಂದು ಮರ್ಯಾದೆ ಇರ್ತಾ ಇರಲಿಲ್ಲ. ಅವಾಗೇನು ಅನ್ನಿಸ್ತಿರಲಿಲ್ಲ, ನಾನು ಚಿಕ್ಕವನಾಗಿದ್ದಾಗ ಇದು ಮರ್ಯಾದೆ ಕೊಡ್ತಾ ಇದ್ದಾರೋ ಮರ್ಯಾದೆ ಕೊಡ್ತಾ ಇಲ್ವೋ ಅನ್ನುವಂಥ ಇದಿತ್ತು. ಆದರೆ ಯಾವುದೇ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಈ ತಮಟೆ ಕಲಾವಿದರು ಮುಂಚಿತವಾಗಿ ಕಂಡರು ಅವ್ರನ್ನ ಏಕವಚನದಲ್ಲಿ ಕರೆಯುವಂಥದ್ದು, ಅದು ಮಾಡ್ಲಾ ಇದು ಮಾಡ್ಲಾ ಅಂತ ಭಾಳ ನಿಷ್ಠುರವಾಗಿ ಕಾಣೋದು, ಸ್ವಲ್ಪ ಬರೋದು ಲೇಟ್ ಆದರೆ ಬಾಯಿಗೆ ಬಂದಂಗೆ ಬೈಯೋದು, ಈ ಥರ ಕೆಲವು ಗ್ರಾಮಸ್ಥರುಗಳು ಚಾಳಿ ಮಾಡ್ಕೊಂಬಿಟ್ಟಿದ್ರು. ಆ ದೇವಸ್ಥಾನದಿಂದ ನಂಬೀದಿಗೆ ಬರ್ದೇ ಅಷ್ಟು ದೂರದಲ್ಲಿ ನಿಂತ್ಕೊಂಡು ಹೆಸರುಗಳನ್ನ ಏಕವಚನದಲ್ಲಿ ಅಲ್ಲಿಂದ ಏ ಬನ್ರು ಎಲ್ಲಿದ್ದೀರಾ ಅಂತ ಕರೆಯೋದು, ಹೀಗೆಲ್ಲ ಮಾಡ್ತಾಯಿದ್ರು. ಆದರೆ ಆ ವಯಸ್ಸಲ್ಲಿ ಅಷ್ಟೊಂದು ತಿಳುವಳಿಕೆ ನನಗೆ ಇರಲಿಲ್ಲ. ಆದರೆ ಅಪ್ಪ ಮನೆಗೇನು ಅಷ್ಟಾಗಿ ತಂದು ಕೊಡದೇ ಇದ್ದ ಕಾರಣ ನಾನು ಒಂದು ಸ್ವಲ್ಪ ತಮಟೆ ಅಲ್ಲಿ ನಮ್ಮ ಅಪ್ಪನ ಅಣ್ಣ ತಮ್ಮದಿರು ಒಂದಷ್ಟು ಜನ ಎಲ್ಲ ಇದೇ ಕಾರ್ಯದಲ್ಲಿ ತೊಡಗಿಸ್ಕೊಂಡಿರೋದ್ರಿಂದ ಅವರವ್ರಿಗೆ ಒಂಥರ ಏನೋ ಮನಸ್ತಾಪಗಳು,
1: ಅಸೂಯೆ
0: ಅಸೂಯೆ ಅಸೂಯೆ ಜೊತೆಗೆ ಏನಪ್ಪ ಅಂತಂದ್ರೆ ಒಂದು ವರ್ಷ ಒಬ್ಬೊಬ್ಬ ವಹಿಸ್ಕೋಬೇಕು ಅಂತ ಒಂದು 6-7 ಕುಳಗಳು ಈ ಥರ ಕೆಲಸ ಮಾಡ್ತಾ ಇರೋದ್ರಿಂದ, ಕುಳ ಅಂದರೆ ಕುಟುಂಬಗಳು ಈ ಕೆಲಸ ಮಾಡ್ತಾ ಇರೋದ್ರಿಂದ ಆ ವರ್ಷಕ್ಕೆ ಒಂದಿಷ್ಟು ಇನ್ಕಮ್ಮು, ಆ ಊರಲ್ಲಿ ಕಳ ತೂರೋದಂತೆ, ಆ ಕಳದಲ್ಲಿ ಧಾನ್ಯಗಳನ್ನು ಕೊಡೋದಂತೆ ಈ ಕೆಲಸ ಮಾಡ್ತಾಯಿದ್ರು. ಆಗ ದುಡ್ಡಿಗೆ ಯಾರೂ ಸೇವೆ ಮಾಡ್ತಾ ಇರಲಿಲ್ಲ, ದಿನಸಿ ಧಾನ್ಯಗಳಿಗೆ ದವಸ ಧಾನ್ಯಗಳಿಗೆ ಇದಕ್ಕೆ ಸಂಬಂಧಪಟ್ಟಂಗೆ ತಮಟೆ ವಾದ್ಯಗಳಿಗೆ ಕಲಾವಿದರ ಜೀವನ ನಡೀತಾ ಇರೋದ್ರಿಂದ ಈ ರೀತಿ ಮಾಡ್ತಾ ಇರೋದ್ರಿಂದ ಎಲ್ಲ ಅದಕ್ಕೆ ಅಡಾಪ್ಟ್ ಆಗಿದ್ರು. ಈಗಿನ ಥರ ಏನು ಯಾವ ಆಸೆನೂ ಪಡ್ತಾ ಇರಲಿಲ್ಲ, ಬೈಕು ಕೂಟ್ರು ಕಾರು ಅಂತ ಏನು ಜೀವನಕ್ಕೆ ಏನು ಬೇಕೋ ಇವ್ರಿಗೆ ಅಷ್ಟು ಸಿಗ್ತಾ ಇತ್ತು, ಅದಂತರೇ ಕಾಲ ಕಳೀತಾ ಇದ್ರು. ಸ್ವಲ್ಪ ಜಮೀನು ಇತ್ತು 1 ಎಕರೆ ಅಷ್ಟು, ಆದರೆ ಅದನ್ನು ಕೂಡ ಅವರಿವ್ರಿಗೆ ಬೋಗ್ಯಕ್ಕೆ ಹಾಕ್ಬಿಟ್ಟು ಇವರು ಯಾವಾಗಲೂ ಈ ಥರ ಕಾಲ ಕಳೀತಾ ಇರೋದ್ರಿಂದ ನಮ್ಮ ಗುರುಗಳು ಈ ಥರ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಅವಾಗಲೂ ಓದಬೇಕು ನಂಜುಂಡಯ್ಯನವರು, ನಂತರ ಆ ಜಯಮ್ಮ ಅನ್ನೋರು ಚೆನ್ನಾಗಿ ಓದ್ಕೋಬೇಕು ಅಂತ ಹೇಳ್ತಾ ಇದ್ರು. ಆದರೆ ನನಗೆ ನಮ್ಮಪ್ಪನ ಆಟೋಪಗಳನ್ನು ನೋಡಿ ಯಾಕೆ ಇದರಲ್ಲೂ ಆದಾಯ ಇದೆ, ಆದರೆ ಯಾತಕ್ಕೆ ಡ್ರಿಂಕ್ಸ್ ಮಾತ್ರ ಮಾಡಬಾರ್ದು ಅಷ್ಟೇ ತಾನೇ, ಓದ್ಕೋದು ಓದ್ಕೋಬೇಕಲ್ವ ಅಂತೇಳಿ ಎರಡೂ ಒಟ್ಟಾಗಿ ಮಾಡ್ತಾ ಇದ್ದೆ. ನಮ್ಮ ಅಣ್ಣನೂ ತುಂಬ ಚೆನ್ನಾಗಿ ಓದ್ತಾ ಇದ್ದರಿಂದ ನಾನು ಸ್ಕೂಲ್ಗೆ ಎದುರುಗಡೆನೆ ಇದ್ದರಿಂದ ಒಂದಿನೂ ತಪ್ಪಿಸ್ಕೋದೇನೆ ಹೋಗ್ತಾ ಇದ್ದೆ. ಒಂದೇ ಊರಿನಲ್ಲಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ತನಕ ಅಲ್ಲೇ ಆಯಿತು, ವ್ಯಾಸಂಗ ಮುಗೀತು. ನಂತರ 8ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರೌಢ ಶಾಲೆ ಅಂಬೇಡ್ಕರ್ ಮೆಮೋರಿಯಲ್ ಹೈಸ್ಕೂಲ್ ಕಾಡು ಕೊತ್ತನಹಳ್ಳಿ, ಅಲ್ಲಿಗೆ ಬಂದಾಗಲೂ ಒಬ್ಬರು ಚಂದ್ರಶೇಖರ್ ಸರ್ ಅಂತ ಇದ್ದರು. ಅವರು ಕೂಡ ಚಿಕ್ಕ ವಯಸ್ಸಿನಿಂದರೂ ಬರೀ ತಮಟೆಲ್ ಅಲ್ಲದೇ ಪಠ್ಯೇತರ ಚಟುವಟಿಕೆಗಳೆಲ್ಲ ಹಾಡೋದ್ರಲ್ಲಿ ಮತ್ತು ಪ್ರತಿಭಾ ಕಾರಂಜಿಗಳಲ್ಲೆಲ್ಲ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಅಂತ ಇನ್ನೊಬ್ಬರು ರಾಜು ಮೇಷ್ಟ್ರು ಅಂತ ನನ್ನನ್ನು ಜಯಿಸ್ತಿ ಪ್ರತಿಭಾ ಸ್ಪರ್ಧೆಗಳಿಗೆ, ಹೆಚ್ಚಾಗಿ ಅವ್ರು ಕರ್ಕೊಂಡೋಗ್ತಾಯಿದ್ರು ಜೊತೆಯಲ್ಲಿ. ಈ ಥರ ಇದೆಲ್ಲ ಕರ್ಕೋಗ್ತಿದ್ದು. ಆಗ 7th ಪಬ್ಲಿಕ್ ಎಕ್ಸಾಮು.

0: ಆಗ ನಮಗೆ ಪಬ್ಲಿಕ್ ಎಕ್ಸಾಮ್ ಇತ್ತು.
1: ಹ್ಞೂ
0: ಪಬ್ಲಿಕ್ ಎಕ್ಸಾಮ್ ಮುಗಿದಾದ್ಮೇಲೆ ಕಾಡ್ಕೊತ್ತಮಾಳಿಗೆ 8ನೇ ತರಗತಿಗೆ ಸೇರಿಕೊಂಡೆ. ಅಲ್ಲಿ ಚಂದ್ರಶೇಖರ್ ಅಂತೇಳಿ ಅವರು ಕೂಡ ಈಗ ಮುಖ್ಯೋಪಾಧ್ಯಾಯರಿಗೆ ನೀನು ರಿಟೈರ್ಡ್ ಆಗ್ತಿದ್ದಾರೆ ಪಾಪ, ಅವರು ಕೂಡ ಚೆನ್ನಾಗಿ ಓದಬೇಕಣೋ, ನಿಮಗೆ ತಮಟೆ ಗಿಮಟೆ ಎಲ್ಲ ಬಡಿತೀಯ ನೀವು, ಊರಲ್ಲಿ ನೋಡಿದ್ದೀನಿ, ಆದರೆ ಚೆನ್ನಾಗಿ ಓದಿ ಸ್ಕೂಲ್ಗೆ ಹೆಸರು ತರಬೇಕು ಅಂತೇಳಿ ಅವರು ಕೂಡ ಭಾಳ ಉತ್ತೇಜನ ಕೊಡ್ತಾಯಿದ್ರು. ಅದು ಮುಗಿದಾದ ತಕ್ಷಣವೇ ಪಿ ಯು ಸಿಗೆ ಭಾರತಿ ಕಾಲೇಜಿಗೆ ಸೇರಿಕೊಂಡೆ,
1: ಕೆಮ್ಮದೊಡ್ಡಿ.
0: ಕೆಮ್ಮದೊಡ್ಡಿಗೆ ಒಂದು ಸ್ವಲ್ಪ ಸಿಟಿ ಇರೋದ್ರಿಂದ ಅಲ್ಲಿ ಒಂದು ಸ್ವಲ್ಪ 8ನೇ ಕ್ಲಾಸ್ ಗಂಟ ಹೋಗ್ಬೇಕಾದ್ರೆ ಅಲ್ಲಿ ನಮಗೆ ಒಂದು ಪ್ಯಾಂಟು ಅಂತ ಇರಲಿಲ್ಲ, ಯಾವಾಗಲೂ ಚಡ್ಡಿಲೇ ಹೋಗ್ತಾ ಇದ್ವಿ. ಪ್ರೌಢ ಶಾಲೆಯೆಲ್ಲ ಒಂದು 2-3 ಪ್ಯಾಂಟಲ್ಲಿ ಕಾಲ ಕಳೆದ್ಬಿಟ್ವಿ. ಆದರೆ ಭಾರತಿ ಕಾಲೇಜ್ ಸೇರ್ತಿದ್ದಂಗೆ ಹಲವಾ ಸ್ವಲ್ಪ ಸ್ಟೈಲ್ ಆಗಿ ಹೋಗ್ಬೇಕು, ಎಲ್ಲ ಓದ್ತಿದ್ದಾರೆ, ನಾನು ಓದಬೇಕು, ಚೆನ್ನಾಗಿ ಮಾಡಬೇಕು, ಒಳ್ಳೆ ಮಾರ್ಕ್ಸ್ ಮಾಡಬೇಕು ಅಂತೇಳಿ ಒಂದು ಸ್ವಲ್ಪ ಮೈಂಡ್ ಮೆಚ್ಯೂರಿಟಿ ಆದಮೇಲೆ ಯಾಕೋ ಇಲ್ಲಿ ಸರಿ ಬರ್ತಾಯಿಲ್ಲ, ಚೆನ್ನಾಗಿ ಓದೋದ್ರೆ ಇಷ್ಟೆಲ್ಲ ಇದೆಯಾ ಅಂದ್ಬಿಟ್ಟು ಕಾಲೇಜ್ಗೆ ಹೋಗೋಕ್ಕೆ ಶುರು ಮಾಡಿದ್ವಿ. ಅಲ್ಲೂ ಕೂಡ ಕೆಂಪಮ್ಮ ಮೇಡಮ್ ಅಂತ ಹೇಳಿ ಪಠ್ಯೇತರ ಚಟುವಟಿಕೆಗಳಿಗೆ ಅವ್ರು ಯಾವಾಗಲೂ
1: ಉತ್ತೇಜನ ಕೊಡೋರು,
0: ಉತ್ತೇಜನ ಕೊಡ್ತಾಯಿದ್ರು. ಅವರು ಕೂಡ ಜನಪದ ಕಲಾವಿದರು, ಈಗ ಅವರು ನಂಜನಗೂಡು ಪದವಿ ಕಾಲೇಜ್ಗೆ ಲೆಕ್ಚರರ್ ಆಗಿದ್ದಾರೆ. ಅವರು ನಮ್ಮ ಎನ್ ಸಿ ಸಿ ಮತ್ತು ಎನ್ ಎಸ್ ಎಸ್ ಕಾರ್ಯಕ್ರಮಗಳು ಇದರಲ್ಲೆಲ್ಲ ಪೂಜಾ ಕುಣಿತಾನೆ ಹಾಡ್ತಾನೆ ಅಂತ ಗೊತ್ತಾದಮೇಲೆ ಸ್ವಂತ ಮಗನ ಥರನೇ ಟ್ರೀಟ್ ಮಾಡ್ತಿದ್ರು, ಚೆನ್ನಾಗಿ ನೋಡ್ಕೊತಾ ಇದ್ರು. ನೀನು ಚೆನ್ನಾಗಿ ಓದ್ಬೇಕಣ, ಓದೋದ ಚೆನ್ನಾಗಿ ಆಡ್ತೀಯ, ಯಾವುದು ಬ್ಯಾಕ್ ಉಳಿಸ್ಕೊಬೇಡ, ಚೆನ್ನಾಗಿ ಓದು ಅಂತ ಅವರು ಉತ್ತೇಜನ ಕೊಡ್ತಾಯಿದ್ರು. ಆನಂತರ ಯುವಜನ ಮೇಳಗಳು ಎಲ್ಲ ಸ್ಟಾರ್ಟ್ ಆಗ್ತಿದ್ದವು ಈ ಜನಪದ ಕಲಾವಿದರೆಲ್ಲ. ಯುವಜನ ಮೇಳ ಅಂದರೆ ಏನು ಅಂತ ಗೊತ್ತಿಲ್ಲ, ಕಾಲೇಜಲ್ಲಿ ಪಠ್ಯೇತರ ಚಟುವಟಿಕೆಗಳಲ್ಲಿ ಯಾವಾಗಲೂ ಮುಂದಿರ್ತಿದ್ದೆ. ಭಾರತಿ ಸಂಚಿಕೆ ಆಗಿರ್ಬೋದು, ಯಾವ ಥರ ಅಲ್ಲಿ ಮೊಟ್ಟ ಮೊದಲು ನಾನೇ ಇರ್ತಾ ಇದ್ದೆ. ಅದನ್ನ ನೋಡಿ ಖುಷಿ ಪಡ್ತಾಯಿದ್ರು. ಅದನ್ನ ನೋಡಿ ಕೆಂಪಮ್ಮ ಮೇಡಮ್ ಹೇಳ್ತಾ ಇದ್ರು ಯಾವಾಗಲೂ, ನೀನು ಓದ್ತಾನೆ ಇದ್ರೆ ಇಂತಿಂಥ ದೊಡ್ಡ ದೊಡ್ಡ ವೇದಿಕೆಗಳಿಗೆಲ್ಲ ಹೋಗ್ಬೋದು, ಇಲ್ಲ ಅಂತಂದರೆ ನೀನು ಸೆಕೆಂಡ್ ಪಿ ಯು ಸಿ ಮುಗಿಸ್ಕೊಂಡು ಮನೆಗೆ ಹೊರಟೋಗ್ತೀಯ ಅಂತ ಹೇಳ್ತಾಯಿದ್ರು. ನಂತರ ಡಿಗ್ರಿನೂ ಅಲ್ಲೇ 2 ವರ್ಷ ಮುಗಿಸ್ದೆ. ಅವರು ಪಿ ಯುಗೆ ಮಾತ್ರ ಲೆಕ್ಚರ್ ಆಗಿದ್ರು. ಪಠ್ಯೇತರ ಚಟುವಟಿಕೆಯಲ್ಲಿದ್ದಾಗ ತುಂಬ ಜನ ಇಷ್ಟಪಡ್ತಾಯಿದ್ರು ಇವನು ಪೂಜಾ ಕುಣಿತ. ಭಾರತಿ ಕಾಲೇಜ್ಗೆ ಹೋದ್ಮೇಲೆ ಬರೀ ತಮಟೆಲೆ ಯಾಕಿರಬೇಕು, ಪೂಜೆ ಕುಣಿತ ನಾನು ಯಾತು ಕುಣಿಬಾರ್ದು ಅಂತ. ಆದರೆ ಕೆಲವು ಊರುಗಳಲ್ಲಿ ನಮಗೆ ಪೂಜೆ ಕೊಡ್ತಿರಲಿಲ್ಲ ಜಾತಿಯ ಕಾರಣದಿಂದಾಗಿ. ಪೂಜೆ ಕುಣಿತ ನಾವು ಕುಣಿದ್ರೆ ಏನಾಗುತ್ತೆ, ಯಾಕೆ ಹಿಂಗೆ ಮಾಡ್ತಾರೆ ಅಂಥೇಳಿ. ನಮ್ಮ ಅಲ್ಲೇ ಕೆಲವು ಊರುಗಳಲ್ಲಿ ಪೂಜೆಗಳಿದೆ, ಈ ಕಾಡ್ಕೊತ್ನಳ್ಳಿ ಇರ್ಬೋದು, ಸುತ್ತಮುತ್ತ ದುಗ್ನಳ್ಳಿ ಇರ್ಬೋದು, ನಮ್ಮ ಮನೆ ದೇವರಿದೆ ಅಲ್ಲಿ ಉರ್ಗಣ್ಣಮ್ಮ ಅಂತೇಳಿ, ಕಾಡ್ಕೊತ್ನಳ್ಳಿ ರಾಕಷಮ್ಮ ಅಂತಿದ್ದೆ, ಅದೆಲ್ಲ ನಮ್ಮೋರದೇ ಪೂಜೆ ಇದೆ. ಅಲ್ಲೆಲ್ಲ ಕುಣಿಬೇಕು ಅಂತ ಆಸೆ ಆಗ್ತಿತ್ತು. ಯುವಜನ ಮೇಳದಲ್ಲಿ ಬರೀ ತಮಟೆನೇ ಯಾಕೆ ಸ್ಪರ್ಧೆ ಮಾಡಬೇಕು, ಪೂಜೆ ಕುಣಿತ ಯಾಕೆ ಮಾಡಬಾರ್ದು ಅಂತೇಳಿ ಸುಮಾರು ಜನ ಕಲಾವಿದರನ್ನ ಪೂಜೆ ಕುಣಿತ ಕೇಳಿದೆ. ಪೂಜೆ ಕೊಡಿ, ಕುಣ್ಕ ಬಂದು ವಾಪಸ್ ಕೊಡ್ತೀನಿ ಅಂತ. ಜಾತಿ ಕಾರಣಕ್ಕೆ ನನಗೆ ಯಾರೂ ಪೂಜೆ ಕೊಡ್ತಾ ಇರಲಿಲ್ಲ. ಕೊಟ್ಟರೆ ಏನಾಗುತ್ತೆ ಅಂತ ಅವ್ರಿಗೆ ತಿಳ್ಕೊಬೇಕು, ಅದಂತೂ ಗೊತ್ತಿಲ್ಲ. ಅದರಲ್ಲಿ ಒಬ್ಬರು ಚಿಕ್ಕಪೋರೆ ಅನ್ನೋರು ಚಿಕ್ಕರ್ಸಿನ ಕೆರೆ ಪೂಜೆ ಕುಣಿತ ಕಲಾವಿದ್ರು ಪರವಾಗಿಲ್ಲ. ಅವರೊಬ್ಬರು ಏ ಬಾ ಬಾ ನನ್ನ ಫಂಕ್ಷನ್ ಪೂಜೆ ಕುಣಿಬೋದು, ಏನಾಗಲ್ಲ ಬಾ, ಏನಾಗ್ಬಿಟ್ಟದ ಅದರಿಂದ ಅಂತೇಳಿ ಅವರು ಪೂಜೆ ಕುಣಿತಕ್ಕೆಲ್ಲ ಕರ್ಕೋಗೋಕ್ಕೆ ಶುರು ಮಾಡಿದ್ರು. ಆಮೇಲೆ ಯುವಜನ ಮೇಳದಲ್ಲಿ ಸತತ 3-4 ಡಿಗ್ರಿ ಓದ್ತಿದ್ದಾಗಲೇ 4 ಬಾರಿ ಚರ್ಮವಾದ್ಯ ಮೇಳದಲ್ಲಿ ಹೋಬಳಿ ಮಟ್ಟ ಆದಮೇಲೆ ತಾಲೂಕು ಮಟ್ಟ ನಡೀತಾ ಇತ್ತು. ತಾಲೂಕು ಮಟ್ಟ ಆದಮೇಲೆ ಜಿಲ್ಲಾ ಮಟ್ಟ ನಡೀತಾ ಇತ್ತು. ಜಿಲ್ಲಾ ಮಟ್ಟ ಆದಮೇಲೆ ವಿಭಾಗೀಯ ಮಟ್ಟ ನಡೀತಾ ಇತ್ತು. ಅದಾದಮೇಲೆ ರಾಜ್ಯ ಮಟ್ಟದ ಯುವಜನ ಮೇಳ ಅಂತ ನಡೀತಾ ಇತ್ತು. ಅಷ್ಟರಲ್ಲಿ ಸತತವಾಗಿ ಒಂದು 4 ಬಾರಿ ಡಿಗ್ರಿ ಮಾಡ್ತಿದ್ದಾಗಲೇ ಯಾಟ್ರಿಕ್ ಗೆಲುವು ಕಂಡೆ. ಅಲ್ಲಿ ಡಿಗ್ರಿ ಮಾಡ್ತಿದ್ದಾಗ ಮೈಸೂರು ವಿಶ್ವವಿದ್ಯಾಲಯದ ಇಂಟರ್ ಕಾಲೇಜ್ ಕಾಂಪಿಟೇಷನ್ಗೆ ಮೈಸೂರಿಗೆ ಬಂದೆ. ಆಗ ಡೀನ್ ಆಗಿದ್ದಂಥವ್ರು ಪ್ರೊಫೆಸರ್ ಸಿ ರಾಮಸ್ವಾಮಿ ಅವರು, ಪಿ ಎಸ್ ಕಾಲೇಜಲ್ಲಿ ಮರಿಯಯ್ಯನವರು ಅಂತ ಇರ್ತಿದ್ರು. ಇವನ್ನ ಕರ್ಕೊಂಡು ಹೋದರೆ ನಾವು ಸೌತ್ ಝೋನಲ್ಲಿ ಫಸ್ಟ್ ಪ್ರೈಸ್ ಹೊಡಿಬೋದು, ಇವ್ನು ತುಂಬ ಚೆನ್ನಾಗಿ ತಮಟೆ ನೋಡಿಸ್ತಾನೆ, ಮತ್ತು 2-in-1 ಇದ್ದಾನೆ, ಪೂಜಾ ಕುಣಿತ ಇದರಲ್ಲೆಲ್ಲ ಎಕ್ಸ್ಪರ್ಟ್ ಇದ್ದಾನೆ, ಇವನು ಕರ್ಕೋದ್ರೆ ನಾವು ವಿನ್ ಆಗ್ತೀವಿ ಅಂತೇಳಿ ಭಾರತಿ ಕಾಲೇಜಿಂದ ಬಂದಾಗ ನಮ್ಮ ತಂಡ ಸೋತ್ಕೋತು, ತಂಡದ ಕೊರತೆ ಇರೋದ್ರಿಂದ. ಆದರೆ ಈ ಮೈಸೂರು ತಂಡಕ್ಕೆ ನಾನೊಬ್ಬನ ಕರ್ಕೊಂಡು ಬಂದು ಪದ್ಮಾವತಿ ಮಹಿಳಾ ವಿಶ್ವವಿದ್ಯಾನಿಲಯಕ್ಕೆ ಹೋಗಿ ಒಂದು 36 ಪ್ರೈಸ್ಗಳು ನಾವೇ ಗೆದ್ಕೊಂಡ್ವಿ
1: ಆಂಧ್ರ ಪ್ರದೇಶದಲ್ಲಿ.
0: ಅಲ್ಲಿ ಗೆದ್ದ ತಕ್ಷಣ ನಾನು ಅವಾಗ ಡಿಗ್ರೀಲಿ ಒಂದು ಸ್ವಲ್ಪ ಸೋಕಿ ಮತ್ತು ಸ್ಕೂಟ್ರು ಬೈಕು RS ಇವೆಲ್ಲ ಓಡಿಸ್ಕೊಂಡು ಒಂದು ಸ್ವಲ್ಪ ಬ್ಯಾಕ್ ಉಳಿಸ್ಕೊಂಡಿದ್ದೆ. ಇದೆಲ್ಲವನ್ನು ಮನಗಂಟ ಪ್ರೊಫೆಸರ್ ರಾಮಸ್ವಾಮಿ ಅವರು, ನೀನು ಫೈನಲ್ ಇಯರ್ಗೆ ಮಹಾರಾಜ ಕಾಲೇಜಿಗೆ ಬಂದುಬಿಡ್ಬೇಕು, ಅಲ್ಲಿ ನೀನು ಓದಲ್ಲ, ನೀನು ಅಲ್ಲಿ ಉದ್ಧಾರ ಆಗಲ್ಲ, ನೀನು ಭಾರತಿ ಕಾಲೇಜಲ್ಲಿದ್ದರೆ ಇಲ್ಲಿ ಬಂದುಬಿಡು ಅಂಥೇಳಿ ಕರೆಸ್ಕೊಂಡ್ರು. ಅದಾದಮೇಲೆ ಇಲ್ಲಿ 2 SEM ಎಲ್ಲಾನು ಕಟ್ಟಿ ಪಾಸ್ ಮಾಡಿ ನನಗೆ ಮಹಾರಾಜ ಹಾಸ್ಟೆಲ್ ಕೊಡಿಸಿದ್ರು. ಮಹಾರಾಜ ಹಾಸ್ಟೆಲಲ್ಲಿ ರೂಮ್ 40 ನನಗೆ ಸಿಂಗಲ್ ರೂಮ್ ಮಾಡಿಕೊಟ್ಟಿದ್ರು. ಇಂಥ ಪ್ರತಿಭಾವತಿನ ಯಾಕೆ ಕೊಡಬಾರ್ದು ಅಂತೇಳಿ ಎಲ್ಲ ಪಾಸ್ ಮಾಡಿಕೊಂಡು, ಅನಂತರ ಗಂಗೋತ್ರಿಗೆ ಒಂದು ವರ್ಷ ಏನೋ ಗ್ಯಾಪ್ ಆಯಿತು, ಆದರೂ ಕೂಡ 2014-15 ಗಂಗೋತ್ರಿಗೆ ಜಾನಪದಕ್ಕೆ ಅಡ್ಮಿಷನ್ ಆದೆ. ಸರ್,
1: ಜನಪದಕ್ಕೆ ಅಡ್ಮಿಷನ್ ಆದರೆ ತಾವು ಜನಪದ ಕ್ಷೇತ್ರದಲ್ಲಿ ಇರಲಾಗಿ ಆ ಒಂದು ಆಸಕ್ತಿ ಕ್ಷೇತ್ರವನ್ನೇ ತಾವು ಆಯ್ಕೆ ಮಾಡಿಕೊಂಡ್ರಿ. ಇಷ್ಟೆಲ್ಲ ಓದಿನ ಏಳು ಬೀಳುಗಳ ಸಂದರ್ಭದಲ್ಲಿ ತಂದೆ ತಾಯಿಯವರು ತಮಗೆ ಹೇಗೆ ಪ್ರೋತ್ಸಾಹವನ್ನು ನೀಡ್ತಾಯಿದ್ರು? ತಂದೆಯವರು ಮದ್ಯವ್ಯಸನಿಗಳಾಗಿದ್ದರು, ಅದರ ಒಂದು ಹಠ

0: ಅದಕ್ಕೋಸ್ಕರನೇ ನಾನು ಹೀಗಾಗಬಾರ್ದು ಅಂತ ಅಂದ್ಬಿಟ್ಟು ಓದಿನ ಕಡೆಗೆ ತಾವು ಮುಖ ಮಾಡಿದ್ರಿ. ತಮಟೆ ನುಡಿಸ್ತಾ ನುಡಿಸ್ತಾನೆ ತಮ್ಮ ಓದಿನ ಜೀವನವನ್ನು ತಾವು ಕಳೆದ್ರಿ. ತಂದೆ ತಾಯಿಗಳು ಯಾವ ರೀತಿ ಪ್ರೋತ್ಸಾಹದಾಯಕವಾಗಿದ್ದರು?
1: ತಾಯಿದು ಫುಲ್ ಪ್ರೋತ್ಸಾಹ ಸರ್. ನಾನು ಆಗಲೇ ಹೇಳ್ದಂಗೆ ಅವ್ರು ಯಾವಾಗಲೂ ಕಣ್ಣೀರು ಹಾಕ್ತಾಯಿದ್ರು, ನಿಮ್ಮ ಅಪ್ಪನ ಥರ ಆಗಬೇಡ, ಚೆನ್ನಾಗಿ ಓದಬೇಕು, ಹೆಸರು ತರಬೇಕು ಅಂತ. ಆದರೆ ನನ್ನ ತಾಯಿಗೋಸ್ಕರನೇ, ಮತ್ತು ಮನೆಗೆ ದುಡಿಮೆ ನಂದೇ ಆಗಿತ್ತು. ನಾನು SSLC ದಾಟ್ತಿದ್ದಾಗಲೇ ನಮ್ಮ ತಂದೆ ತೀರೋಗ್ಬಿಟ್ರು. ಅದಾದಮೇಲೆ ಸಂಸಾರ ಜವಾಬ್ದಾರಿ, ಅಣ್ಣ ಇನ್ನೂ ನಾವೆಲ್ಲ ಚಿಕ್ಕ ಚಿಕ್ಕ ಹುಡುಗರುಗಳಾಗ, ಆವತ್ತೆಲ್ಲ ಒಂದು ಕಡೆ ಎಲ್ಲರೂ ತಮಟೆಗೆ ಹೋದರೆ 50 ರೂಪಾಯಿ 75 ರೂಪಾಯಿ ಕೊಡ್ತಾಯಿದ್ರು. ಆಮೇಲೆ ಭಾರತಿ ಕಾಲೇಜ್ ಸೇರಿದ ಮೇಲೆ ಇದ್ಯಾಕೋ ಈ ಊರ ಕೆಲಸ ನನಗೆ ಇಷ್ಟ ಆಗಿಲ್ಲ, ಎಲ್ಲರನ್ನೂ ಕರೆಸಿ ಸೇರ್ಸೋದಂತೆ, ಅವ್ರ ಮನೆ ತಗೋಗಿ ಅವ್ರನ್ನೆಲ್ಲರೂ ನಮಗಿಂತ ಚಿಕ್ಕವ್ರನ್ನು ಭಾಳ ಗೌರವಯುತವಾಗಿ ಮಾತಾಡಿಸ್ತೀವಿ, ಅವ್ರು ನೋಡಿದ್ರೆ ನಮ್ಮನ್ನು ಇಷ್ಟೊಂದು ಅಸಹ್ಯವಾಗಿ ಮಾತಾಡಿಸ್ತಾರಲ್ಲ ಅಂತೇಳಿ ಮನಸ್ಸಿಗೆ ಭಾಳ ನೋವಾಗ್ತು. ಯಾರೊಬ್ಬರನ್ನು ಒಂಥರ ಅದು ಹೇಳ್ಕೊಳ್ಳೋಕ್ಕೆ ಸಂಕೋಚ ಅಂದ ಹಂಗೆ ಹೆಸರಿಟ್ಟು ಕರಿಬೇಕಿತ್ತು ಅವ್ರನ್ನ ನಾವು. ಆಮೇಲೆ ಅವ್ರು ನಡ್ಲ ಬರ್ತೀನಿ, ಏಯ್ ನಡಿಯೋ ಬರ್ತೀನಿ, ಈ ರೀತಿ ವಾತಾವರಣ ಇರ್ತಿತ್ತು. ಇವೆಲ್ಲ ನೋಡಿದಾಗ ಏನು ಈ ಥರ, ಯಾಕೆ ಅಂದರೆ ಒಂದು ಪ್ರೌಢ ವ್ಯವಸ್ಥೆ ಮುಗಿದು PU ಡಿಗ್ರಿ ಹಿಂಗೆಲ್ಲ ಸೇರಿದಾಗ ಯಾಕೆ ಇಷ್ಟೊಂದು ನಮ್ಮನ್ನು ಇಷ್ಟೊಂದು ಅಗೌರವಾಗಿ ಮಾತಾಡಿಸ್ತಾರೆ ಇವರು, ಇವ್ರ ಹತ್ರ ಎಷ್ಟು ಮಾತಾಡಿದ್ರು ಭಾಳ ಏನೋ ಇವ್ರು ಕಾಣ್ತಾರೆ ನಮ್ಮ ಅಂಥೇಳಿ ಈ ಊರಿನ ಕೆಲಸಕ್ಕೆ ನಾನು ಬರಲ್ಲ, ಹೊರಗಡೆ ಕೆಲಸ ಮಾಡ್ಕೊಂಡು ದುಡ್ಡು ತಿಂದರು ನಮಗೆ ಈ ಊರ ಕೆಲಸ ಆಗಿ ಬರಲಿಲ್ಲ. ಆದ್ದರಿಂದ ನಾವೇನು ಮಾಡಿದ್ವಿ, ಒಂದು ಸ್ವಲ್ಪ ಊರಿನಲ್ಲಿ ಈ ಕೆಲಸಕ್ಕೆ ನಾನು ಇನ್ನು ಬರಲ್ಲ ಅಂಥೇಳಿ ಪಂಚಾಯತಿನಲ್ಲಿ ಹೇಳ್ಬಿಟ್ಟೆ. ಆಯ್ತು ಬಿಡಪ್ಪ, ಹೋಗು ನಿನ್ನ ಇಷ್ಟ ಹೇಗೇನಾದ್ರು ಮಾಡ್ಕೊ ಅಂತ ಹೇಳಿದ್ರು. ಕೆಲವರು ಯಾಕೆ ಹೋಗ್ತೀಯ ಹೋಗಬೇಡ ಅಂತ ಹೇಳಿದ್ರು, ಇದು ಮಾಡಿದ್ರು ಊರ ಕೆಲಸ ಇನ್ಯಾರು ಮಾಡ್ತಾರೆ, ಒಂದಿಬ್ಬರು ದರ್ಪಣ ಮಾಡಿದ್ರೆ. ಆದರೆ ಅದರಲ್ಲೂ ಕೆಲವು ಒಳ್ಳೆಯ ಯಜಮಾನ್ರುಗಳಿರ್ತಾರಲ್ಲ, ಅವರೆಲ್ಲ ಅವನೇನೋ ಹುಡುಗ ಓದಬೇಕು ಅಂತ ಆಸೆ ಪಡ್ತಾಯಿದ್ರೆ ಊರ ಕೆಲಸ ಬಿಡ್ತೀನಿ ಅಂತ ಹೇಳ್ತಾನೆ, ಬಿಡಲಿ ಬಿಡ್ರಿ ಇನ್ನೂ ಬಾಕಿಯವರು ಇದ್ದಾರಲ್ಲ ಹೆಂಗಾದರೂ ಮಾಡ್ಕೋತಾರೆ ಅಂಥೇಳಿ ಇದು ಮಾಡಿದ್ರಿಂದ ನಂತರ ಡಿಗ್ರಿ ಬರೋಕ್ಕೆ ಈ ಕೆಂಪಮ್ಮ ಮೇಡಮ್ ಅವ್ರು ಇರ್ಬೋದು ಇವರೆಲ್ಲ ಉತ್ತೇಜನ ಕೊಡ್ತಾ ಕೊಡ್ತಾ ಕೊಡ್ತಾ ಓದು ಕಡೆ ಜಾಸ್ತಿ ಒಲವು.
0: ಒಂದು ಊರು ಅಂತಂದಾಗ, ಅದರಲ್ಲೂ ಗ್ರಾಮೀಣ ಪ್ರದೇಶಗಳು ಅಂತಂದಾಗ, ಈ ರೀತಿಯ ಒಂದು ಜಾತಿ ಭೇದವನ್ನು ಮಾಡುವಂಥದ್ದು ಓದಿದಂಥ ಮನಸ್ಸುಗಳಿಗೆ ಒಂದು ರೀತಿ ನೋವನ್ನು ತರುವಂಥ ಸಂಗತಿಯೇ. ಸ್ವಾಭಿಮಾನಿಗಳಾಗಿ ಬದುಕಬೇಕು ಅಂತ ಆಸೆಯನ್ನು ಪಟ್ಟಂಥವ್ರಿಗೆ ಈ ಥರದ ಶೋಷಣೆಯನ್ನು ಕಂಡಾಗ ಮತ್ತು ಮನಸ್ಸಿಗೆ ನೋವಾಗುವಂಥ ವಿಚಾರಗಳನ್ನು ಕೇಳಿದಾಗ ಅದು ಚುಚ್ಚುತ್ತೆ ಒಳಗಡೆನೆ. ಆದರೆ ಅದನ್ನೆಲ್ಲವನ್ನು ಮೆಟ್ಟಿ ತಾವು ಓದಬೇಕು ಅನ್ನುವಂತಹ ಒಂದು ಅಚಲ ವಿಶ್ವಾಸದಿಂದ ಮಾನಸಗಂಗೋತ್ರಿಗೆ ತಾವು ಸೇರಿಕೊಳ್ತೀರಿ. ಆ ಮಾನಸಗಂಗೋತ್ರಿಯಲ್ಲಿ ಜಾನಪದವನ್ನು ತಾವು ಆಯ್ಕೆ ಮಾಡಿಕೊಳ್ತೀರಿ.
1: ಹೌದು ಸರ್.
0: ತಮ್ಮ ಒಂದು ಬದುಕಿನ ಜಾನಪದ ಬೆಳೆದದ್ದು ಗ್ರಾಮೀಣ ಪ್ರದೇಶದಲ್ಲಿ, ಹೇಗೆ ಜಾನಪದ ಅನ್ನುವಂಥ ಈ ಸಬ್ಜೆಕ್ಟ್ ತಮಗೆ ಅನುಕೂಲವನ್ನು ಮಾಡಿಕೊಡಿ?
1: ನನಗೆ ಈ ಡಿಗ್ರಿ ಮಾಡೋಗಂಟ ಮೈಸೂರು ಬರೋಗಂಟ ಜಾನಪದ ಅಂತ ಒಂದು ಸಬ್ಜೆಕ್ಟ್ ಅದೇ ಅಂತ ನನಗೆ ಗೊತ್ತಿರಲಿಲ್ಲ. ಮಹಾರಾಜ ಕಾಲೇಜಲ್ಲಿ ಓದ್ತಿರ್ಬೇಕಾದ್ರೂ ನಾನು ಜಾನಪದ ಕಡೆ ಮುಖ ಮಾಡಿರಲಿಲ್ಲ, ನಾನು ಜಾನಪದ ಕಲಾವಿದನಾಗಿದ್ದರು. ಆನಂತರ ಯುವಜನ ಮೇಳ ಅಲ್ಲಿ ಇಲ್ಲಿ ನೋಡಿದಾಗ, ಮತ್ತು ನಾನೇ ಸ್ವತಃ ತಂಡ ಕಟ್ಕೊಂಡು, ಚಿಕ್ಕ ವಯಸ್ಸಾಗಿದ್ದರು ಆಗಿನಿಂದ ತಂಡ ಕಟ್ಕೊಂಡು ಕಾರ್ಯಕ್ರಮ ಮಾಡ್ತಾಯಿದ್ರು. ಜನಪದ ಅಂದರೇನು ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಡಿಗ್ರಿ ಮುಗಿಯೋ ತನಕನು ಅದೊಂದು ಸಬ್ಜೆಕ್ಟ್ ಇದೆ, ಅಲ್ಗೋಗಿ ಸೇರ್ಕೊಬೇಕು ಅನ್ನೋದು ನನಗೆ ಅಷ್ಟಾಗಿ ಗೊತ್ತಿರಲಿಲ್ಲ. ಏನು ಓದಬೇಕು ಓದಬೇಕಷ್ಟೇ, ನಾನು LLB ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೆ. LLB ಮಾಡಬೇಕು, PUC ಮುಗಿಸ್ಕೊಂಡು ಡಿಗ್ರಿಗೆ ಕಾರ್ ಇಡ್ತೀನಿ. ಯುವಜನ ಮೇಳಕ್ಕೆ ಹೋದ್ಮೇಲೆ ಜನಪದ ಅಂದರೆ ಇದೊಂದು ಕಾಂಪಿಟೇಷನ್ ಮಾಡ್ತಾರೆ ಅಂತ ಆಗಲೂ ಅಂದ್ಕೊಂಡಿದ್ದು, ಕಾಂಪಿಟೇಷನ್ ಮಾಡ್ತಾರೆ ಸಬ್ಜೆಕ್ಟ್ ಅದೇ, ಇದಕ್ಕೂ ವಿದ್ವಾಂಸರುಗಳಿದ್ದಾರೆ ಮತ್ತು ಇದ್ರ ಬಗ್ಗೆನೂ ಸಂಶೋಧನೆಯಾಗಿ ಒಂದಷ್ಟು ಜನಪದಕ್ಕೆ ಒಂದು ಮಂಡ್ಯ PS ಕಾಲೇಜಲ್ಲಿ ಇತ್ತು ಜಾನಪದ, ಅದು ಬಿಟ್ಟರೆ ಮಹಾರಾಜ ಕಾಲೇಜಲ್ಲೇ ಇರುವಂಥದ್ದು. ಆದರೆ ಆಲ್ರೆಡಿ 2 ವರ್ಷ ಮುಗಿಸಿದ್ದೆ. ಮೈಸೂರಲ್ಲೆಲ್ಲ ಗುರುತಿಸ್ತಿದ್ದಾಗ ಪ್ರೊಫೆಸರ್ ನಂಜಯ್ಯನವರು, ನೀನು ನಮ್ಮ ಸಬ್ಜೆಕ್ಟ್ ಬಪ್ಪ, ನೀನು ಜಾನಪದದಲ್ಲೇ ಇರೋದ್ರಿಂದ ನೀನು PhD ಕೊಡ್ತೀನಿ, ಭಾಳ ಪ್ರತಿಭಾವಂತ ಇದೀ ಅಂತೇಳಿ. ಅಷ್ಟೊತ್ತಿಗಾಗಲೇ ಡೊಳ್ಳು ತಂಡ, ಪೂಜಕುಂತ ತಂಡ, ತಮಟೆ ತಂಡ, ಈ ಎಲ್ಲವೂ ನನ್ನ ಹತ್ರ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದೆ. ಹಂತವಾಗಿ ಸಂಪಾದನೆ ಮಾಡ್ತಾ ಮಾಡ್ತಾ ಮಾಡ್ತಾ ತಂಡನ ತುಂಬ ಚೆನ್ನಾಗಿ ಕಾಣೋಂಥ, ಮತ್ತು ಆರ್ಥಿಕವಾಗಿ ಈ ಹೊರಗಡೆ ಕಾರ್ಯಕ್ರಮಗಳು ಮಾಡೋದ್ರಿಂದ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿಲ್ಲ ಸರ್. ತುಂಬ ಚೆನ್ನಾಗಿ ಕಾಪಾಡ್ತು ಜನಪದ ಕಲೆ, ಆರ್ಥಿಕವಾಗಿ ಸದೃಢವಾಗಿ, ಹಳೆ ಮನೆ ಕಿತ್ತಾಕಿ ಹೊಸ ಮನೆ ಕಟ್ಕೋ ಹಾಗೆ, ಮತ್ತು ನಂದೇ ಆದ ವಾಹನಗಳಿರ್ಬೋದು, ಮತ್ತು ಸುಖವಾದ ಜೀವನ ಮಾಡೋಕ್ಕೆ ಏನು ಬೇಕು, ಮನೆಗೇನು ಬೇಕು ಅದೆಲ್ಲನೂ ಸಂಪಾದನೆ ಮಾಡ್ಕೊಳ್ಳುವಷ್ಟು ತಂಡ ಪ್ರಬಲವಾಗಿತ್ತು. ಮತ್ತು ಆರ್ಥಿಕವಾಗಿ ಹೊರಗಡೆ ಕಾರ್ಯಕ್ರಮಗಳಲ್ಲೆಲ್ಲ ತುಂಬ ಚೆನ್ನಾಗಿ
0: ಬದುಕಿಗೆ
1: ಬಲ ಬಂದಿತ್ತು. ಆಮೇಲೆ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಕಾರ್ಯಕ್ರಮಗಳು ಮಾಡೋಕ್ಕೆ ಶುರು ಮಾಡಿದೆ. ಇವೆಲ್ಲ ಮಾಡೋಕ್ಕೆ ಶುರು ಮಾಡೋದ್ರಿಂದ ಮತ್ತು ಟೀಮ್ ಚೆನ್ನಾಗಿದ್ದಿದ್ದರಿಂದ ಒಳ್ಳೊಳ್ಳೆ ವೇದಿಕೆಗಳು, ಮೈಸೂರು ವಿಶ್ವವಿದ್ಯಾಲಯಕ್ಕೆ ಸೇರಿದ ಮೇಲೆ ಸುಮಾರು ಔಟ್ ಆಫ್ ಸ್ಟೇಟ್ ಕಾರ್ಯಕ್ರಮಗಳು, ವಿಶ್ವವಿದ್ಯಾಲಯದ ಕಾಂಪಿಟೇಷನ್ಗಳು, ಇವೆಲ್ಲ ಮಾಡಲಿಕ್ಕೆ ಶುರು ಮಾಡಿದ ಮೇಲೆ ಆರ್ಥಿಕವಾಗಿ ಒಂದು ಬದುಕು ಕಟ್ಕೊಳ್ಳೋಕ್ಕೆ ಆಯ್ತು. ಅಂತ ಆರ್ಥಿಕವಾಗಿ ಇಲ್ಲದೇ ಇದ್ದರೂ ಒಂದು ತಕ್ಕ ಮಟ್ಟಿಗೆ ಜೀವನ ನಡೆಸೋಕ್ಕೆ, ಮತ್ತು ನಾವು ಸೋಕಿಯಾಗಿ ತಿರುಗಾಡೋಕ್ಕೆ, ನಮಗೆ ಬೇಕು ಬೇಡ ಅನ್ನೋದು ತಿನ್ನೋಕ್ಕೆ, ಉಣ್ಣಕ್ಕೆ, ಬಟ್ಟೆ ಹಾಕೋಕ್ಕೆ, ಇದಕ್ಕೆಲ್ಲ ತುಂಬ ಅನುಕೂಲ ಆಗಿತ್ತು.
0: ಎಳೆಯದರಲ್ಲಿ ಅನುಭವಿಸಿದಂತಹ ಅವಮಾನ, ಒಂದು ಸ್ವಾಭಿಮಾನ

0: ಯುಕ್ತವಾದಂಥ ಜೀವನವನ್ನು ನಡೆಸೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತು ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಬದುಕಿನಲ್ಲಿ ಅವಮಾನಗಳು ನಮ್ಮನ್ನು ತಳಕ್ಕೂ ತಳ್ಳಬಹುದು, ಯಾತಕ್ಕೆ ಬೇಕು ಈ ಬದುಕು ಅಂಥೇಳಿ. ಅದೇ ಅವಮಾನವನ್ನು ಒಂದು ಹಠವನ್ನಾಗಿ ತೆಗೆದುಕೊಂಡು ನಮ್ಮ ಕ್ಷೇತ್ರದ ಸಾಧನೆಯನ್ನು ಮಾಡಿ ಆಡ್ಕೊಳ್ಳೋದ್ರ ಮುಂದೆ ಒಂದು ಸ್ವಾಭಿಮಾನ ಬದುಕನ್ನು ನಡೆಸೋದಕ್ಕೂ ಕೂಡ ಕಾರಣ ಆಗುತ್ತೆ. ತಾವು ಜಾನಪದ ವಿಷಯವನ್ನು ಆಯ್ಕೆ ಮಾಡಿಕೊಂಡು ಎಂ ಎ ಪದವಿಯನ್ನು ಮುಗಿಸ್ತೀರಿ, ಅದಾದ ಮೇಲೆ ಪಿ ಎಚ್ ಡಿ ಪದವಿಯನ್ನು ಮುಗಿಸ್ತೀರಿ. ಏನು ಸಬ್ಜೆಕ್ಟಲ್ಲಿ ಪಿ ಎಚ್ ಡಿ ಮಾಡಿದ್ದು ತಾವು?
1: ನಂಜಯ್ಯ ಸರ್ ಏನು ಮಾಡಿದ್ರು, ಎಮ್ ಎ ಮುಗಿದ್ತು, ಡಿಸ್ಟಿಂಕ್ಷನ್ ಎಲ್ಲ ಬಂತು, ಚೆನ್ನಾಗಿತ್ತು. ನಂತರ ಪಿ ಎಚ್ ಡಿ ಸಿಕ್ಕಿಲ್ಲ ನನಗೆ ತಕ್ಷಣ, ಕಾರಣ ಗೈಡ್ ಅಭಾವ ಆಗಿರೋದ್ರಿಂದ. ಅದನ್ನು ನಾನೇ ನಿನಗೆ ಗೈಡ್ ಮಾಡ್ತೀನಿ, ಒಂದು ಸ್ವಲ್ಪ ವೆಯ್ಟ್ ಮಾಡಪ್ಪ, ನಾನು ನಿನಗೆ ಮಾರ್ಗದರ್ಶನಕ್ಕೆ ನಾನೇ ಇರ್ತೀನಿ, ಒಂದು ಸ್ವಲ್ಪ ಕಾಲಾವಕಾಶ ಕೊಡು, ಏನು ಟೆನ್ಷನ್ ಮಾಡ್ಕೋಬೇಡ ನೀನು ಅಂತೇಳಿ ಅವ್ರ ಹತ್ರ ವಿದೇಶಿ ಕೋಟ ಒಂದು ಖಾಲಿ ಇತ್ತು. ಆ ಕೋಟಾದಡಿ ನನಗೆ ಮಾರ್ಗದರ್ಶಕರಾಗಿ ಸಹಿ ಹಾಕಿದ್ರು. ಅವ್ರು ಹೇಳಿದ್ರು, ನೀನು ಚರ್ಮವಾದ್ಯಗಳನ್ನು ನುಡಿಸ್ತೀಯ, ಮತ್ತು ಚರ್ಮವಾದ್ಯಗಳನ್ನು ನೀನೇ ಹದ ಮಾಡ್ಕೊಂಡು ಕಟ್ತೀಯ, ಚರ್ಮವಾದ್ಯದ ಮೇಲೆ ಡೀಟೇಲ್ಸಾಗಿ ಬರೆಯುವಂಥದ್ದು, ಅದ್ರ ಜೊತೆಗೆ ಇನ್ನೊಂದಷ್ಟು ಜಾನಪದ ಬರೆಯುವ ಚರ್ಮವಾದ್ಯಗಳಷ್ಟೇ ಅಲ್ಲ, ಎಲ್ಲ ಜನಪದ ವಾದ್ಯಗಳಿಗೆ ಅದರ ತಯಾರಿಕಾ ಕ್ರಮ ಹೇಗಿದೆ ಅನ್ನೋದು ಒಬ್ಬ ಜಾನಪದ ಕಲಾವಿದನಾಗಿ ಈಗ ಹಲವು ವಿದ್ವಾಂಸರುಗಳು ಕೇಳ್ಕೊಂಡು ಬರೆದಿರ್ತಾರೆ, ಆದರೆ ನೀನು ತಯಾರಿಸೋದ್ರಿಂದ ನೀನೇ ಬರೆಯೋದ್ರಿಂದ ಒಂದು ತುಂಬ ಚೆನ್ನಾಗಿರ್ತದೆ, ಜಾನಪದ ಕಲಾವಿದನ ಕೈಯಲ್ಲಿ ಪಿ ಎಚ್ ಡಿ ಮಾಡಿಸೋದಿದ್ದಾರೆ ಅದು ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಅವರು ಮಂಡ್ಯ ಜಿಲ್ಲೆಯ ಜನಪದ ವಾದ್ಯಗಳು ಅಂತ ಒಂದು ನಿಮ್ಮ ಜಿಲ್ಲಾ ಆ ವ್ಯಾಪ್ತಿ ಒಳಗಡೆ ಎಷ್ಟು ಜನಪದ ವಾದ್ಯಗಳಿದ್ದಾವೆ ಅವೆಲ್ಲನೂ ಸಂಗ್ರಹ ಮಾಡಿ ಸಂಗ್ರಹಣೆಯೂ ಮಾಡಬೇಕು, ಮತ್ತು ಸಂಶೋಧನೆಯೂ ಕೂಡ ಮಾಡಬೇಕು ನೀವು. ಅದ್ರ ಜೊತೆ ಜನಪದ ವಸ್ತುಗಳು ಯಾವ್ಯಾವುದಿದೆ ಅದೆಲ್ಲವನ್ನು ನೀನು ಸಂಗ್ರಹನು ಮಾಡಬೇಕು, ನನಗೆ ತಗೊಬಂದು ತೋರಿಸ್ಲೂಬೇಕು, ಅದ್ರ ಬಗ್ಗೆ ಬರೀಲೂಬೇಕು ಅಂತೇಳಿ ಅವರು
0: ಹೇಳಿದ್ರು. ಎಷ್ಟೆಲ್ಲ ಜನಪದ ವಾದ್ಯಗಳನ್ನು ಮಂಡ್ಯ ಜಿಲ್ಲೆಯಲ್ಲಿ ತಾವು ಸಂಶೋಧನೆ ಮೂಲಕ ಕಂಡುಕೊಂಡ್ರಿ?
1: ಜನಪದ ವಾದ್ಯಗಳಲ್ಲಿ ಚರ್ಮವಾದ್ಯಗಳಲ್ಲಿ ಎರಡು ವಿಧವಾದ ನಾವು ಜನಪದ ವಾದ್ಯಗಳನ್ನು ನೋಡ್ತೇವೆ. ಏಕಮುಖ ಚರ್ಮವಾದ್ಯಗಳು, ದ್ವಿಮುಖ ಚರ್ಮವಾದ್ಯಗಳು ಅಂತ ಚರ್ಮವಾದ್ಯಗಳಲ್ಲೇ. ಏಕಮುಖ ಚರ್ಮವಾದ್ಯಗಳ ಸಾಲಿನಲ್ಲಿ ತಮಟೆ, ಪಾರ್ಸಿ, ನಗಾರಿ, ದಮಡಿ, ಕೈ ತಮಟೆ, ಕಣಿ, ತಬಲ,
0: ಕಂಚಿ
1: ಇವೆಲ್ಲ ಏಕಮುಖ ವಾದ್ಯ ಚರ್ಮವಾದ್ಯಗಳ ಸಾಲಿನಲ್ಲಿ ಬರ್ತವೆ ಸರ್. ಈ ದ್ವಿಮುಖ ಚರ್ಮವಾದ್ಯಗಳಲ್ಲಿ ಡೋಲು, ಅರೆ, ಎಬ್ಬಾರೆ, ಉರ್ಮಾರಿ ಡೋಲು ಅವೆಲ್ಲವನ್ನು ನಾವು ದ್ವಿಮುಖ ಚರ್ಮವಾದ್ಯಗಳ ಸಾಲಿನಲ್ಲಿ
0: ನೋಡ್ತೀವಿ.
1: ಅನಂತರ ಚರ್ಮವಾದ್ಯಗಳಾದಮೇಲೆ ಗಾಳಿವಾದ್ಯಗಳು, ಗಾಳಿವಾದ್ಯಗಳು ಸನಾಯಿ, ತುತ್ತೂರಿ, ವಾಲ್ಗ, ಪುಂಗಿ ಬರುತ್ತೆ, ಕೊಳಲು ಬರುತ್ತೆ. ಹೀಗೆ ಗಾಳಿಯನ್ನು ಯೂಸ್ ಮಾಡಿ ಬಾಯಿಂದ ಊದುವಂಥ ವಾದ್ಯಗಳನ್ನು, ಗಾಳಿಯ ಮುಖಾಂತರ ಸ್ವರಗಳು ಕಡಿಯುವಂಥ ವಾದ್ಯಗಳನ್ನು ಗಾಳಿವಾದ್ಯಗಳು ಅಂತ, ಅದೊಂದು ಎರಡನೇ ಪಾಯಿಂಟ್ ಹಾಕ್ಕೊಂಡ್ವಿ. ಮೂರನೇದಾಗಿ ಘನವಾದ್ಯಗಳು ಮತ್ತು ತಟ್ಟುವ ವಾದ್ಯಗಳಲ್ಲಿ ತಾಳ ಇವೆಲ್ಲ ಬರ್ತವೆ, ತಾಳ, ಲೋಹ ವಾದ್ಯಗಳು, ಕಂಸಾಳೆ ಇತ್ಯಾದಿ ವಾದ್ಯಗಳು ಬರ್ತವೆ. ಮತ್ತು ತಂತಿಯಿಂದ ನುಡಿಸುವಂಥ ತಂತಿ ವಾದ್ಯಗಳು,
0: ಏಕತಾರಿ,
1: ಏಕತಾರಿ, ಪಿಟೀಲು, ಕರಟದ ಪಿಟೀಲು,
0: ನಮ್ಮೆಲ್ಲ ಈಗಿನ ಬಳಕೆಯ ವಾದ್ಯಗಳು ಏನಿವೆ ಅವೆಲ್ಲವೂ ಮೂಲದಲ್ಲಿ ಜನಪದ ವಾದ್ಯಗಳೇ. ಜನಪದ ವಾದ್ಯಗಳಿಂದಲೇ ಅದು ಕಾಲಾನುಕಾಲಕ್ಕೆ ಒಂದಷ್ಟು ಪರಿಷ್ಕರಣೆಗೊಂಡು
1: ಮತ್ತೆ ಅವನ್ನ ನೋಡಿ ಕಾಪಿ ಮಾಡಿ, ಒಂದಲ್ಲ ಒಂದು ಕಾಲದಲ್ಲಿ ಚರ್ಮ ಮುಟ್ಟಿದ್ರಿಂದನೇ ಅಸ್ಪೃಶ್ಯರು ಅಂತ ಕರಿತಿದ್ದಂಥ ಕಲೆ ಇವತ್ತು ಅದನ್ನು ನೋಡಿ ಕಾಪಿ ಮಾಡಿಕೊಂಡು ಅವರು ಆಡುವ ಹಾವ ಭಾವ ಶೈಲಿ ಇತ್ಯಾದಿಗಳ ಮುಖಾಂತರ ಅದನ್ನು ಈಗ ಅವರೇ ಚರ್ಮ ತಾಳ್ ನುಡಿಸ್ಕೊಂಡು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು
0: ಅಲ್ಲ, ಅದನ್ನು ನಾವು ಬಹಳ ಒಂದು ಹೆಮ್ಮೆಯ ಒಂದು ಸಂಗತಿನೇ ಅಂತಲೇ ನಾವು ಅಂದ್ಕೊಳ್ಳೋಣ.
1: ಹೌದೌದು,
0: ಯಾರು ಯಾವುದನ್ನ ಬಹಳ ಅವಜ್ಞೆಯಿಂದ ಕಾಣ್ತಾ ಇದ್ರು ಅವರು ಅದನ್ನ ಎದೆಗಪ್ಕೊಂಡು ನುಡಿಸ್ತಾ ಇದ್ದಾರೆ ಅಂತಂದ್ರೆ
1: ಅದನ್ನು ವಿಶೇಷ ಶೈಲಿಯಲ್ಲಿ ತೋರಿಸ್ತವ್ರೆ.
0: ಹಾ, ಇರಲಿ, ಅದು ಒಂದು ಬದಲಾವಣೆ ಅಂತ ನಾವು ಅದನ್ನು ಸ್ವೀಕರಿಸೋಣ. ಇಷ್ಟೆಲ್ಲ ನಿಮಗೆ ನಿಮ್ಮ ಊರು ಮತ್ತು ಆ ಊರು ನಿಮ್ಮನ್ನು ಬೆಳೆಸಿದಂಥ ರೀತಿ, ಆ ಊರಿನ ಕೆಲವು ವಿಚಾರಗಳು ನಿಮ್ಮನ್ನು ಅಂತರಂಗವನ್ನು ಗಟ್ಟಿಗೊಳಿಸಿದಂತಹ ಬಗೆ, ಇದೆಲ್ಲದರ ಮೂಲಕ ಒಬ್ಬ ಪ್ರತಿಭಾವಂತ ಜನಪದ ಕ್ಷೇತ್ರದ ಬಹಳ ದೊಡ್ಡ ಸಾಧಕ ಅನ್ನುವಂತಹ ಹೆಸರನ್ನ ತಮಗೆ ತಂದುಕೊಂಡಿದೆ. ಮುಂದಿನ ತಲೆಮಾರಿಗೆ ಅಥವಾ ಮುಂದಿನ ಯುವಕರಿಗೆ ಒಬ್ಬ ಜನಪದ ಕ್ಷೇತ್ರದ ಸಾಧಕರಾಗಿ, ಒಬ್ಬ ತಮಟೆ ವಾದಕರಾಗಿ, ಪೂಜಾ ಕುಣಿತದ ವಾದಕರಾಗಿ, ಮತ್ತು ಮದ್ದಳೆಯನ್ನು ಕೂಡ ಈಗ ಹೊಸ ಪ್ರಯೋಗಕ್ಕೆ ತಾವು ಮುಂದೆ ಇಟ್ಟಿದ್ರಿ, ಮತ್ತು ಚರ್ಮವಾದ್ಯ ತಯಾರಕರಾಗಿ ಮುಂದಿನ ಪೀಳಿಗೆಗೆ ಏನನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಿ?
1: ಪ್ರಸ್ತುತ ದಿನಗಳಲ್ಲಿ ಇವತ್ತು ಎಲ್ಲ ಚೇಂಜಸ್ ಆಗಿದೆ ಸರ್. ಈಗ ಊರು ಮೊದಲಿದ್ದ ಹಾಗಿಲ್ಲ, ಈಗ ನಮ್ಮೂರಿನಲ್ಲೇ ತಗೊಳ್ಳಿ, ಮೊದಲಿನ ಥರ ಏನಿಲ್ಲ. ಈಗೆಲ್ಲ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪತಿರು ಎಲ್ಲರೂ ಕೂಡ ಆರು ಥರದ ವೃತ್ತಿ ಬಿಟ್ಟು ಅವತ್ತಿನ ಫಂಕ್ಷನ್ ಏನಿದೆ ಅದಕ್ಕೆ ತಕ್ಕಂಥ ಸಂಭಾವನೆ ಇಸ್ಕೊಂಡು ಕಾರ್ಯಕ್ರಮ ಮಾಡಿಕೊಡುವಂಥದ್ದು, ನೆರೆ ಊರುಗಳಿಗೂ ಹೋಗಿ ಕಾರ್ಯಕ್ರಮ ಮಾಡ್ತಾ ಇರುವಂಥದ್ದು ಇದೆಲ್ಲ ರೂಢಿಯಾಗಿದೆ. ಎಷ್ಟೋ ಬದಲಾಗಿದೆ. ಎಷ್ಟು ಸುಮಾರು

0: ಏಳು ಎಂಟು ಹತ್ತರಲ್ಲಿ ಇತ್ತಂತಲ್ಲ, ಅಂಥ ವಾತಾವರಣ ಈಗಿಲ್ಲ. ಆಗ ಊರಿಗೆ ಒಬ್ಬನೇ ಕ್ಷೌರಿಕ ಇರ್ತಿದ್ದ ಪಾಪ. ಅವನೇನು ಮಾಡ್ತಾ ಇದ್ದ, ಊರಲ್ಲಿ ಅವ್ರ ಮನೆ ಮುಂದಕ್ಕೂ ಕ್ಷೌರ ಮಾಡ್ತಾ ಇದ್ದ. ಈಗ ಬದಲಾವಣೆ ಆಗಿದೆ, ಈಗ ಎಲ್ಲ ಸಲೂನ್ಗೆ ಹೋಗ್ತಿದ್ದಾರೆ. ಈಗ ಮಹಿಳೆಯರು ಬ್ಯೂಟಿ ಪಾರ್ಲರ್ ಹೆಸರಲ್ಲಿ ತೆಗೆದಿಲ್ವ, ಈಗ ಯಾರೂ ಒಂದು ವೃತ್ತಿನ ಇದು ಮಾಡಿಲ್ಲ. ಈಗ ತಮಟೆ ವಾದನೂ ಅಷ್ಟೇ, ಪೂಜಾ ಕುಣಿತ ವಾದನೂ ಅಷ್ಟೇ, ಜನಪದ ಕಲೆಗಳು ಅಷ್ಟೇ. ಈಗ ಶಿವಮೊಗ್ಗದಲ್ಲಿದ್ದಂಥ ಕಲೆ ಮೈಸೂರಲ್ಲಿ ಐದಾರು ತಂಡಗಳು ರೂಢಿಯಾಗಿದೆ, ನಮ್ಮ ತಂಡ ಸೇರಿದಂತೆ. ಮಹಿಳೆಯರು ಕೂಡ ಜನಪದ ವಾದ್ಯಗಳನ್ನು ಮುಟ್ಟಬಾರ್ದು, ಮೈಲಿಗೆ ಆಗ್ತಿದೆ ಅಂತ ಸಂದರ್ಭದಲ್ಲಿ ಇಂಥ ಮಹಿಳೆಯರು ಹೆಚ್ಚೇ ಬಳಸ್ತಿದ್ದಾರೆ. ತಮಟೆ ತಂಡನೂ ಮಹಿಳಾ ತಂಡಗಳಿವೆ. ಪ್ರತಿಯೊಂದು ಈಗ ವೀರಗಾಸೆ ವೀರಭದ್ರ ಕುಣಿತದವ್ರನ್ನ ಸಾಮಾನ್ಯ ಜನರೇ ಮುಟ್ಟಾಗಿರಲಿಲ್ಲ, ಈಗ ಮಹಿಳೆಯರು ಕೂಡ ವೀರಭದ್ರ ಕುಣಿತ ಮಾಡ್ತಿದ್ದಾರೆ.
1: ಯಾರು ಬೇಕಾದ್ರೂ
0: ಮಾಡ್ತಿದ್ದಾರೆ.
1: ಕಲೆಗೆ ಮಡಿವಂತಿಕೆ ಇಲ್ಲ,
0: ಅಂದ್ರೆ
1: ಮಡಿವಂತಿಕೆಯನ್ನ ಮಾಡಿದಂತವ್ರು
0: ಮನುಷ್ಯರಷ್ಟೇ.
1: ಕಲೆ ಬಹಳ ವಿಶಾಲವಾದಂಥದ್ದು, ಎಲ್ಲರನ್ನೂ ಒಳಗೊಳ್ಳುವಂಥದ್ದು ಕಲೆ ಅನ್ನುವಂಥದ್ದು. ಆದ್ರೆ ಭೇದ ಭಾವವನ್ನ ಕಂಡುಕೊಂಡಂತ ಮನುಷ್ಯನೇ. ಆದರೆ ನೀವು ಹೇಳಿದಾಗೆ ಈಗ ಸಾಕಷ್ಟು ಬದಲಾವಣೆಗಳಾಗಿದೆ, ಯಾರು ಯಾವ ಕಲೆಯನ್ನಾದರೂ ಪ್ರದರ್ಶನ ಮಾಡ್ಬೋದು,
0: ಸ್ವೀಕರಿಸ್ಬೋದು. ಮತ್ತು ಯಾವುದೇ ಊರುಗಳಲ್ಲಿ ಈಗ ಏನು ಆದರೆ ಬರ್ತೀವಪ್ಪ ಇಲ್ಲರೂ ಇಲ್ಲ ಅಂತ ಆಮೇಲೆ ಗೌರವಯುತವನ್ನು ಮಾತಾಡಿಸೋದು ಇತ್ತೀಚೆಗೆಲ್ಲ ಎಲ್ಲ ಊರುಗಳಲ್ಲಿ. ಈಗ ನಮ್ಮೂರ ಆಲ್ಮೋಸ್ಟ್ ನನ್ನ ಸ್ನೇಹಿತರಿಂದ ಹಿಡಿದು ಹಿರಿಯರಿಂದ ಹಿಡಿದು ಒಂದು ಆ ಬ್ಯಾಚ್, ನಾನು ಚಿಕ್ಕವನಾಗಿದ್ದಾಗ ದೊಡ್ಡ ದೊಡ್ಡ ಯಜಮಾನರಿದ್ರಲ್ಲ ಅವರಲ್ಲಿ ಅಷ್ಟೇ ಅದನ್ನು ನಾನು ನೋಡಿದ್ದು. ನಂತರ ಈಗ ಹೋಗಿ ನೋಡಿದ್ರೆ ಅಷ್ಟಕ್ಕೂ ಅದಕ್ಕೆ ಆ ವರ್ಷಕ್ಕೂ ಈ ವರ್ಷಕ್ಕೂ ಎಷ್ಟು ವ್ಯತ್ಯಾಸ ಆಗಿದೆ ಅಂತ ಅನ್ನಿಸ್ತದೆ.
1: ತುಂಬ ವಿಚಾರಗಳಿವೆ ಸುಂದರೇಶ್ ಅವರೇ. ಕಟ್ಟೆ ಕಡೆಯದಾಗಿ ಈ ಒಂದು ಜನಪದ ಕಲೆ ತಮ್ಮ ಜೀವನಕ್ಕೆ ಆಶ್ರಯವಾಗಿ ನಿಂತಿದೆಯಾ, ಈ ಮೂಲಕ ತಾವು ಬದುಕನ್ನು ಸುಭದ್ರಗೊಳಿಸ್ಕೊಳ್ಬಹುದು, ಇನ್ನು ಇರುವ ಹಂತಕ್ಕಿಂತ ಮುಂದೊಂದು ಹಂತಕ್ಕೆ ನಾನು ನಿಲ್ಬಲ್ಲೆ ಅನ್ನುವಂತಹ ಒಂದು ಆಶಾವಾದಿತನ ತಮಗೆ ಇದೆಯಾ ಏನು?
0: ನಮ್ಮ ಜನಪದ ಕಲೆಗಳು ಅವನ ಹಾಗರ್ಭ ಶ್ರೀಮಂತ ಮಾಡದೇ ಇದ್ರು ಕೂಡ ಒಬ್ಬ ಕಲಾವಿದನ್ನ ಅವನ್ನ ಬದುಕು ಕಟ್ಕೊಳ್ಳಿಕ್ಕೆ ಮತ್ತು ಅವನು ಚೆನ್ನಾಗಿ ಜೀವನ ಮಾಡಲಿಕ್ಕೆ ಅವನು ನೆಮ್ಮದಿಯಾಗಿರೋಕ್ಕೆ ಇರೋದ್ರಲ್ಲೇ ಸಂತೋಷ ಪಡಲಿಕ್ಕೆ ಜನಪದ ಕಲೆ ಭಾಳ. ಈಗ ಎಷ್ಟೋ ಜನ ನನ್ನ ಸ್ನೇಹಿತರಿದ್ದಾರೆ, ಎಮ್ ಎ ಪಿ ಎಚ್ ಡಿ ಮುಗಿಸಿದ್ದಾರೆ, ಕೆಲಸ ಇಲ್ದೇ ಒದ್ದಾಡ್ತಿದ್ದಾರೆ, ಏನು ಮಾಡೋದು ಅಂತ. ಎಷ್ಟೋ ಜನ ಮದುವೆನೇ ಆಗಿಲ್ಲ, ಗಡ್ಡ ಬಿಟ್ಕೊಂಡು ನಿಂತಿದ್ದಾರೆ. ಟೀ ಹೇಳಿದ್ರೆ ಸಾಕು, ಯಾರಾದ್ರೂ ಕುಡ್ಕೊಂಡು ಮನೆ ತಕೊಟ್ಟೋಗೋಣ ಅನ್ನೋಂಗಿಲ್ಲ. ಅವ್ರೀಗ ಎಮ್ ಎ ಪಿ ಎಚ್ ಡಿ ಮುಗಿಸಿ ಮತ್ತೆ ಹಳ್ಳಿಗೆ ಹೋಗಿ ಕೆಲಸ ಮಾಡಲಿಕ್ಕೆ ಅವ್ರಿಗೆ ಮನಸ್ಸೊಪ್ಪಲ್ಲ, ಈ ಥರ ಎಲ್ಲ ತಲೆ ಕೆಡಿಸ್ಕೊಂಡಿದ್ದಾರೆ. ಅವೆಲ್ಲ ಏನಿಲ್ಲ ಸರ್, ಇವತ್ತು ಕೆಲಸ ತೊಗೊಳೋದು ತುಂಬ ಕಷ್ಟ ಇದೆ. ರೆಕಮೆಂಡೇಷನ್ ಇರಬೇಕು, ಇಲ್ಲ ಅಗಾಧವಾದ ಮಣಿ ಇರಬೇಕು. ಇದರಿಂದ ಈ ಜನಪದ ಕಲೆ ನಮಗೆ ನೆಮ್ಮದಿ ಕೊಟ್ಟಿದೆ ಸರ್. ಆದಷ್ಟು ಯಾವಾಗಲೂ ಸಂತೋಷದಾಯಕವಾಗಿರ್ಬೋದು ಒಬ್ಬ ವ್ಯಕ್ತಿ.
1: ಹೌದು, ಕಲೆಯ ನಿಜವಾದ ಶಕ್ತಿನೇ ಅದು. ನಮ್ಮ ಅಂತರಂಗವನ್ನು ಶುದ್ಧ ಮಾಡುವಂಥದ್ದು, ಅಂತರಂಗವನ್ನು ಯಾವಾಗಲೂ ಶಾಂತಿಯುತವಾಗಿ ಇಡುವಂಥದ್ದು ಕಲೆಗೆ ಇರುವಂಥ ಒಂದು ದೊಡ್ಡ ಶಕ್ತಿ. ಬಹಳ ಸಂತೋಷ ಸುಂದರೇಶ್ ಅವರೇ. ಬಿಡುವಿಲ್ಲ, ಅಲ್ಲಿ ಇಲ್ಲಿ ತಾವು ಓಡಾಡಿಕೊಂಡು ಇರ್ತೀರಿ, ತಮ್ಮದೇ ಆದಂಥ ಒಂದು ವಿಚಾರ ಲಹರಿಯಲ್ಲಿ, ಜನಪದ ಲಹರಿಯಲ್ಲಿ ಮುಳುಗಿರ್ತೀರಿ. ಈ ಸ್ಟುಡಿಯೋಗೆ ಬಂದು ಕೆಲವಷ್ಟು ತಮ್ಮ ಅನುಭವದ ವಿಚಾರಗಳನ್ನು ಹಂಚಿಕೊಂಡದಕ್ಕಾಗಿ ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು.
2: ಜನಪದ ಗಾಯಕರ
3: ಪದ
2: ಪಾದ
3: ಪದ
2: ಪಾದ ಹಳ್ಳಿ ಹಾಡು ಕೇಳಿದಿರಿ.
4: ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್.
2: ನೆರವು
4: ಜಿ ಎನ್ ಮಂಜುನಾಥ್
2: ಮತ್ತು ಎನ್ ನಂದಿನಿ.

0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.
1: ನಕ್ಷತ್ರ ಲೋಕ ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ. ಕೇಳುಗರೆ, ಪ್ರತಿ ತಿಂಗಳ ಮೊದಲನೇ ಭಾನುವಾರ ಮಧ್ಯಾಹ್ನ 2:40 ನಕ್ಷತ್ರ ಲೋಕದಲ್ಲಿ ಸಿನಿ ತಾರೆಯರೊಂದಿಗೆ ಆತ್ಮೀಯ ಸಂವಾದ ಕೇಳುವಿರಿ.
2: ಮೈಸೂರು ಆಕಾಶವಾಣಿ ಎಷ್ಟೋ ದೊಡ್ಡ ದೊಡ್ಡ ಕಲಾವಿದರನ್ನ ರೆಕಗ್ನೈಸ್ ಮಾಡಿದಂತ ಚಾನೆಲ್ ಅದು.
3: ಸಂಗೀತ ನಿರ್ದೇಶಕರನ್ನ ಜನರಿಗೆ ಪರಿಚಯ ಮಾಡಿಕೊಟ್ಟಿದೆ ಜಾಸ್ತಿ ಆಕಾಶವಾಣಿ.
4: ಮೈಸೂರು ಆಕಾಶವಾಣಿ ಅಂದ ತಕ್ಷಣ ನೆನಪುಗಳ ಭೂತಿ, ಯಾಕೆಂದ್ರೆ ಬಾಲ್ಯದಿಂದ ನಾವು ಅದನ್ನ ಕೇಳ್ಕೊಂಡು ಬೆಳೆದವರು.
5: ಮೈಸೂರು ಕೇಳುವರಿಗೆಲ್ಲ ಅದೇ ಧನ್ಯವಾದ. ಜೈ ಆಕಾಶವಾಣಿ, ಜೈ ಕನ್ನಡ.
1: ತಪ್ಪದೆ ಕೇಳಿ ನಕ್ಷತ್ರ ಲೋಕ ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ ಕಾರ್ಯಕ್ರಮ ಪ್ರತಿ ತಿಂಗಳ ಮೊದಲನೇ ಭಾನುವಾರ ಮಧ್ಯಾಹ್ನ 2:40 ಪ್ರಸಾರವಾಗಲಿದ್ದು, ಕಡೆಯ ಭಾನುವಾರ ಅದೇ ಸಮಯಕ್ಕೆ ಮರುಪ್ರಸಾರವಾಗಲಿದೆ.
0: ಬೆಳಕಿಲ್ಲದೆ ಬದುಕಿಲ್ಲ,
6: ಮಣ್ಣಿಲ್ಲದೆ ಕಸುವಿಲ್ಲ,
0: ಜಲವಿಲ್ಲದೆ ಜೀವವಿಲ್ಲ,
6: ಹಸಿರಿಲ್ಲದೆ ಉಸಿರಿಲ್ಲ,
0: ಹರಿತಿಲ್ಲದೆ ಜಗತ್ತಿಲ್ಲ.
7: ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲೇ.
6: ಆತ್ಮೀಯ ಕೇಳುಗರೆ, ಹರಿತೆ ಜಗ

0: ಸಸ್ಯ ವೈದ್ಯರ ಕಿವಿ ಮಾತು
1: ಪ್ರಾಯೋಜಿತ ಬಾನುಲಿ ಸರಣಿ
2: ಮರವಾಗೆಲೆವೋ ಜೀವವೇ ಮರವಾಗು
0: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10
3: ಗಿಡ ಈ ಗಿಡ ಒಂದೊಂದು ಜೇಂಗೋಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೋಡ
1: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ ಟೆಕ್ ಮೈಸೂರು
3: ಪ್ರೀತಿಸುವೆ ನಾನು
0: ತಪ್ಪದೆ ಆಲಿಸಿ
1: ಸಸ್ಯ ವೈದ್ಯರ ಕಿವಿ ಮಾತು
0: ಹರಿತೆ ಜಗತ್

0: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 3:30.
1: ಮಕ್ಕಳ ಮಂಟಪ. ಇಂದಿನ ಕಾರ್ಯಕ್ರಮದಲ್ಲಿ ಮೈಸೂರಿನ ವಿಜಯ ವಿಠಲ ವಿದ್ಯಾಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯದ ಎರಡನೆಯ ಭಾಗ ಕೇಳುವಿರಿ.
2: ಕೇಳುಗರಿಗೆಲ್ಲ ನಮಸ್ಕಾರ. ಮೈಸೂರಿನ ಸರಸ್ವತಿಪುರಂನಲ್ಲಿರುವ ವಿಜಯ ವಿಠಲ ವಿದ್ಯಾಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. ನಮ್ಮ ಈ ಕಾರ್ಯಕ್ರಮ ವೈವಿಧ್ಯವನ್ನು ಸಂಗೀತ ಗೋಷ್ಠಿ ಮೂಲಕ ಪ್ರಾರಂಭಿಸೋಣ. ನಡೆಸಿಕೊಡುವವರು ವೇದಿಕಾ, ಸುನಿಧಿ, ಜನ್ಯಾ ವೈಎಸ್, ಹನಿ, ಸಾನ್ವಿ ಹೆಚ್ಪಿ, ಶ್ರೀದೇವಿರಾವ್, ಜನ್ಯಶ್ರೀ ಹಾಗೂ ಸ್ಮೃತಿ ಬಿ ಪಾಂಡುರಂಗಿ. ಮೃದಂಗ ಪ್ರಹ್ಲಾದ್ ದಾಸ್, ಕೊಳಲು ಯಶಸ್ ಭೈರವ್, ಪಿಟೀಲು ಮೇಘರಂಜಿನಿ, ರಚನೆ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರ್, ರಾಗ ಕದನ ಕುತೂಹಲ ಆದಿತಾಳ.

0: ಸಂಗೀತವು ಆಲಿಸಲು ಎಷ್ಟು ಮಧುರವಾಗಿತ್ತಲ್ಲವೇ. ಇನ್ನು ಮುಂದೆ ವಿಜ್ಞಾನದ ಸಂಗತಿಗಳನ್ನು ತಿಳಿದುಕೊಳ್ಳೋಣ. ಪ್ರಕೃತಿಯಲ್ಲಿರುವ ಪ್ರಾಣಿ ಸಸ್ಯಗಳಿಗಿರುವ ಕುತೂಹಲಕಾರಿ ಸಂಗತಿಗಳನ್ನು ಈಗ ತಿಳಿಸಿಕೊಡಲಿದ್ದಾರೆ 7ನೇ ತರಗತಿಯ ಜಾನ್ವಿಕಾ.
1: ನಮಸ್ಕಾರ ಪ್ರಿಯ ಶ್ರೋತೃಗಳೇ, ಇಂದು ನಾನು ನಿಮ್ಮ ಮುಂದೆ ಪ್ರಕೃತಿಯಲ್ಲಿರುವ ಕೆಲವು ಆಶ್ಚರ್ಯಕರ ಮತ್ತು ಕುತೂಹಲಕರ ವಿಜ್ಞಾನ ಸತ್ಯಗಳನ್ನು ಹಂಚಿಕೊಳ್ಳಲು ಬಂದಿದ್ದೇನೆ. ನಮ್ಮ ಸುತ್ತಲೂ ಇರುವ ಪ್ರಾಣಿ, ಸಸ್ಯ ಮತ್ತು ವಸ್ತುಗಳಲ್ಲಿ ಅಡಗಿರುವ ಈ ವಿಶೇಷ ಸಂಗತಿಗಳು ಪ್ರಕೃತಿಯ ವೈಭವವನ್ನು ನಮಗೆ ಮತ್ತಷ್ಟು ಅರಿಯುವಂತೆ ಮಾಡುತ್ತವೆ. ಈಗ ಅಂತಹ ಕೆಲವು ಆಸಕ್ತಿದಾಯಕ ಮಾಹಿತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಒಂದೇ ತೂಕದಲ್ಲಿ ನೋಡಿದರೆ ಎಲುಬುಗಳು ಉಕ್ಕಿಗಿಂತಲೂ ಹೆಚ್ಚು ಬಲವಾಗಿರುತ್ತವೆ. ತಂಪು ನೀರಿಗಿಂತ ಬಿಸಿ ನೀರು ಕೆಲವೊಮ್ಮೆ ಬೇಗನೆ ಹಿಮವಾಗುತ್ತದೆ. ಇದನ್ನು ಎಂಪೆಂಬ ಪರಿಣಾಮ ಎಂದು ಕರೆಯುತ್ತಾರೆ. ಬಾಳೆಹಣ್ಣುಗಳಲ್ಲಿ ಪೊಟ್ಯಾಸಿಯಂ ಇರುವುದರಿಂದ ಅವು ಸ್ವಲ್ಪ ಮಟ್ಟಿಗೆ ಕಿರಣೋತ್ಪಾದಕವಾಗಿರುತ್ತವೆ. ಚಿಟ್ಟೆಗಳು ತಮ್ಮ ಕಾಲುಗಳ ಮೂಲಕ ರುಚಿಯನ್ನು ಗುರುತಿಸುತ್ತವೆ. ಕೆಲವು ಜಾತಿಯ ಕಪ್ಪೆಗಳು ಸಂಪೂರ್ಣವಾಗಿ ಹಿಮವಾಗಿದ್ದರೂ ಮತ್ತೆ ಜೀವಂತವಾಗುತ್ತವೆ. ಆನೆಗಳು ಭೂಕಂಪದ ಕಂಪನಗಳನ್ನು ತಮ್ಮ ಕಾಲುಗಳ ಮೂಲಕ ಗುರುತಿಸಬಲ್ಲವು. ಬೆಕ್ಕುಗಳು ಕಣ್ಣಿನಲ್ಲಿರುವ ವಿಶೇಷ ಪ್ರತಿಫಲನಾ ಪದರದ ಕಾರಣ ಕಡಿಮೆ ಬೆಳಕಿನಲ್ಲೂ ನೋಡಬಲ್ಲವು. ಕಾಂಗರುಗಳು ಹಿಂದಕ್ಕೆ ನಡೆಯಲು ಸಾಧ್ಯವಿಲ್ಲ. ಜೇಡಗಳು ತಮ್ಮ ದೇಹದ ತೂಕಕ್ಕಿಂತ 50 ಪಟ್ಟು ಹೆಚ್ಚು ಭಾರವನ್ನು ಹೊತ್ತುಕೊಳ್ಳಬಲ್ಲವು. ಖಗೋಳದಲ್ಲಿ ಇರುವ ನಕ್ಷತ್ರಗಳು ತುಂಬಾ ದೂರದಲ್ಲಿವೆ. ಇರುವೆಗಳು ತಮ್ಮ ದೇಹದ ತೂಕಕ್ಕಿಂತ ಸುಮಾರು 50 ಪಟ್ಟು ಹೆಚ್ಚು ಭಾರವನ್ನು ಹೊತ್ತುಕೊಳ್ಳಬಲ್ಲವು. ಸೊಳ್ಳೆಗಳು ಮಾನವನ ದೇಹದ ಉಷ್ಣತೆ ಮತ್ತು ವಾಸನೆಗೆ ಆಕರ್ಷಿತವಾಗುತ್ತವೆ. ಸಸ್ಯಗಳಲ್ಲಿ ನರಗಳಂತೆಯೇ ವಿದ್ಯುತ್ ಸಂಕೇತಗಳು ಇರುತ್ತವೆ, ಆದರೆ ಅವು ತುಂಬಾ ನಿಧಾನವಾಗಿ ಕಾರ್ಯನಿರ್ವಹಿಸುತ್ತವೆ.

0: ಬಯಸುತ್ತದೆ. ರಾತ್ರಿ ವೇಳೆಯಲ್ಲಿ ಕೆಲವು ಸಸ್ಯಗಳು ತಮ್ಮ ವಾಸನೆಯನ್ನು ಬದಲಾಯಿಸಿ ಬೇರೆ ವಿಧದ ಕೀಟಗಳನ್ನು ಆಕರ್ಷಿಸುತ್ತವೆ. ಅಂಜೂರ ಹಣ್ಣುಗಳು ನಿಜವಾದ ಹಣ್ಣುಗಳಲ್ಲ, ಅವು ಒಳಮುಖವಾಗಿ ಬೆಳೆದ ಹೂಗಳು. ಅಂತರಿಕ್ಷದಲ್ಲಿ ಬೆಳೆದ ಮೊದಲ ತರಕಾರಿ ಆಲೂಗಡ್ಡೆ. ಹಣ್ಣುಗಳನ್ನು ಕೊಯ್ದ ನಂತರವೂ ಅವು ಚಿಕ್ಕ ರಂಧ್ರಗಳ ಮೂಲಕ ಉಸಿರಾಡುತ್ತವೆ. ಮಣ್ಣಿನ ಬಣ್ಣ ವಿಭಿನ್ನವಾಗಿರಲು ಕಾರಣ ಅದರಲ್ಲಿರುವ ಖನಿಜಗಳು, ಉದಾಹರಣೆಗೆ ಕಬ್ಬಿಣ ಹಾಗೂ ಸಾವಯವ ದ್ರವ್ಯಗಳು. ಮನುಷ್ಯರು ಮತ್ತು ಬಾಳೆಹಣ್ಣುಗಳ ಡಿಎನ್ಎಯಲ್ಲಿ ಸುಮಾರು 60% ಸಾಮ್ಯತೆ ಇದೆ. ಗಾಜು ವಾಸ್ತವವಾಗಿ ದ್ರವವಲ್ಲ, ಅದು ಒಂದು ಘನ ಪದಾರ್ಥ. ಬೆರಳಚ್ಚುಗಳು ಪ್ರತಿಯೊಬ್ಬರಿಗೂ ವಿಭಿನ್ನವಾಗಿರುತ್ತವೆ. ಸಸ್ಯಗಳು ಸಣ್ಣ ಗಾಯಗಳನ್ನು ಸ್ವತಃ ಗುಣಪಡಿಸಿಕೊಳ್ಳುವ ಸಾಮರ್ಥ್ಯ ಹೊಂದಿವೆ. ವೈರಸ್ಗಳು ಮಾನವರಿಗಿಂತಲೂ ಮುಂಚೆಯೇ ಅಸ್ತಿತ್ವದಲ್ಲಿದ್ದು ಜೀವ ವಿಕಾಸದ ಮೇಲೆ ಪ್ರಭಾವ ಬೀರಿವೆ. ಕೆಲವು ವೈರಸ್ಗಳು ವರ್ಷಗಳ ಕಾಲ ದೇಹದಲ್ಲಿ ನಿಷ್ಕ್ರಿಯ ಸ್ಥಿತಿಯಲ್ಲಿ ಉಳಿಯಬಲ್ಲವು. ಭೂಮಿಯಲ್ಲಿ ಆಮ್ಲಜನಕ ಉಂಟಾಗುವ ಮೊದಲೇ ಬ್ಯಾಕ್ಟೀರಿಯಾಗಳು ಅಸ್ತಿತ್ವದಲ್ಲಿದ್ದವು. ಆಂಟಿಬಯೋಟಿಕ್ ಔಷಧಿಗಳು ವೈರಸ್ಗಳನ್ನು ಕೊಲ್ಲುವುದಿಲ್ಲ, ಅವು ಬ್ಯಾಕ್ಟೀರಿಯಾಗಳ ವಿರುದ್ಧ ಮಾತ್ರ ಕೆಲಸ ಮಾಡುತ್ತವೆ. ಪ್ಲಾಸ್ಟಿಕ್ ಅನ್ನು ಮರುಬಳಕೆ ಮಾಡಿದಂತೆ ಅದರ ಗುಣಮಟ್ಟ ಕಡಿಮೆಯಾಗುತ್ತದೆ. ಭೂಮಿಯ ಹೆಚ್ಚಿನ ಆಮ್ಲಜನಕವು ಮರಗಳಿಂದಲ್ಲ, ಸಮುದ್ರದಲ್ಲಿರುವ ಸೂಕ್ಷ್ಮ ಜೀವಿಗಳಿಂದ ಉತ್ಪತ್ತಿಯಾಗುತ್ತದೆ. ಬಣ್ಣಾಂಧತೆ ಸಮಸ್ಯೆ ಮಹಿಳೆಯರಿಗಿಂತ ಪುರುಷರಲ್ಲಿ ಹೆಚ್ಚು ಕಂಡುಬರುತ್ತದೆ. ಪ್ರಿಯ ಶ್ರೋತೃಗಳೇ, ಇಂತಹ ಅನೇಕ ವೈಜ್ಞಾನಿಕ ಸಂಗತಿಗಳು ಪ್ರಕೃತಿ ಎಷ್ಟು ಅದ್ಭುತ ಮತ್ತು ವಿಶಿಷ್ಟವಾಗಿದೆ ಎಂಬುದನ್ನು ನಮಗೆ ತಿಳಿಸುತ್ತವೆ. ಪ್ರಕೃತಿಯನ್ನು ಗಮನಿಸಿ ತಿಳಿದುಕೊಳ್ಳುವ ಆಸಕ್ತಿ ಹೆಚ್ಚಿದಂತೆ ನಮ್ಮ ಜ್ಞಾನವೂ ವಿಸ್ತಾರವಾಗುತ್ತದೆ. ಇದೇ ಆಶಯದೊಂದಿಗೆ ನನ್ನ ಭಾಷಣವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ಧನ್ಯವಾದಗಳು.
1: ಈಗ ದ್ರೌಪದಿಯ ಏಕಪಾತ್ರ ಅಭಿನಯ ಮಾಡಲಿದ್ದಾರೆ 6ನೇ ತರಗತಿಯ ಸಮೀಕ್ಷಾ ಡಿರಾಜ್.
2: ಕೇಳುಗರಿಗೆ ನಮಸ್ಕಾರ. ನಾನು ದ್ರೌಪದಿ, ಅಗ್ನಿಯಿಂದ ಜನಿಸಿದ ರಾಜಕುಮಾರಿ, ಪಾಂಚಾಲ ರಾಜ ದ್ರುಪದನ ಮಗಳು. ನನ್ನ ಜನ್ಮವೇನು ಸಾಮಾನ್ಯವಲ್ಲ, ನನ್ನ ಜನ್ಮವೇ ಒಂದು ಸೇಡಿನ ಪ್ರತೀಕಾರ. ನನ್ನ ತಂದೆ ದ್ರುಪದ ರಾಜನು ದ್ರೋಣಾಚಾರ್ಯರ ಮೇಲಿನ ಸೇಡು ತೀರಿಸಿಕೊಳ್ಳಲು ಯಜ್ಞ ಮಾಡಿ ನನ್ನನ್ನು ಪಡೆದರಂತೆ. ದ್ರುಪದ ರಾಜನ ಮಗಳಾದ್ದರಿಂದ ನನ್ನನ್ನು ದ್ರೌಪದಿ ಎಂದು, ನಾನು ಕಪ್ಪು ಮೈ ಬಣ್ಣ ಹೊಂದಿದ್ದರಿಂದ ಕೃಷ್ಣೆ ಎಂದು, ಪಾಂಚಾಲ ದೇಶದವಳಾದ್ದರಿಂದ ಪಾಂಚಾಲಿ ಎಂದು, ಯಜ್ಞದಿಂದ ಜನಿಸಿದರಿಂದ ಯಜ್ಞಸೇನೆ ಎಂದೂ ಕರೆಯುತ್ತಾರೆ. ನನ್ನ ಜನ್ಮದಂತೆ ನನ್ನ ಜೀವನವೂ ಸಾಮಾನ್ಯವಲ್ಲ. ನನ್ನನ್ನು ನೀವು ಕೇವಲ 5 ಪಾಂಡವರ ಪತ್ನಿ ಎಂದು ಭಾವಿಸಬೇಡಿ. ನಾನು ಸತ್ಯದ ಧ್ವನಿ, ಧೈರ್ಯದ ಪ್ರತೀಕ. ತುಂಬಿದ ಸಭೆಯಲ್ಲಿ ಕೌರವರು ನನ್ನನ್ನು ಅವಮಾನಿಸಿದಾಗ ನಾನು ಅಳಲಿಲ್ಲ. ನಾನು ಪ್ರಶ್ನೆ ಕೇಳಿದೆ, ಒಬ್ಬನು ತನ್ನನ್ನೇ ಸೋತ ಮೇಲೆ ಹೆಂಡತಿಯನ್ನು ಪಣಕ್ಕಿಡಲು ಹಕ್ಕಿದೆಯೇ? ಆ ಸಭೆ ಮೌನವಾಯಿತು. ಆದರೆ ನನ್ನ ನೋವು ಮೌನವಾಗಲಿಲ್ಲ. ನನ್ನ ಸಿರಿ ಅಳೆಯಲ್ಪಟ್ಟಾಗ ನನ್ನ ಗೌರವ ಕಾಪಾಡಿದ್ದು ನನ್ನ ಧೈರ್ಯ, ನನ್ನ ನಂಬಿಕೆ ಮತ್ತು ನನ್ನ ದೇವರ ಮೇಲೆ ಇರುವ ಭಕ್ತಿ. ಸಭೆಯಲ್ಲಿ ಕುಳಿತಿದ್ದ ಮಹಾರಥಿಗಳಿಗೆ ನಾನು ಕೇಳಬಯಸಿದೆ, ನ್ಯಾಯ ಎಲ್ಲಿದೆ? ಸ್ತ್ರೀಗೆ ಗೌರವ ಎಲ್ಲಿದೆ? ಅಲ್ಲಿ ನಾನು ಸೋತನೆ ಅಥವಾ ನ್ಯಾಯ ಸೋತಿತೆ ಎಂದು. ನಾನು ವಸ್ತುವಲ್ಲ, ನಾನು ಜೀವಂತ ವ್ಯಕ್ತಿ ಎಂದು ಯಾರು ಯೋಚಿಸಲಿಲ್ಲ. ನಾನು ದುರ್ಬಲೆ ಅಲ್ಲ, ನಾನು ಸಹನೆಯಿಂದ ತುಂಬಿದ ಶಕ್ತಿ. ನಾನು ಆತ್ಮಗೌರವ ಹೊಂದಿದ ಮಹಿಳೆ, ನ್ಯಾಯಕ್ಕಾಗಿ ಧೈರ್ಯವಾಗಿ ಮಾತನಾಡುವ ಶಕ್ತಿ. ಅರಣ್ಯವಾಸದಲ್ಲಿ ನಾನು ಕಷ್ಟ ಕಂಡೆ, ಅವಮಾನ ಅನುಭವಿಸಿದೆ, ಆದರೂ ನನ್ನ ತಲೆ ಬಾಗಲಿಲ್ಲ. ನಾನು ಪ್ರತೀಕಾರ ಬಯಸಿದ್ದೆ ಅಲ್ಲ, ನ್ಯಾಯ ಬಯಸಿದ್ದೆ. ನನ್ನ ಕೂದಲನ್ನು ಬಿಡಿಸಿಕೊಂಡು ನಾನು ಪ್ರತಿಜ್ಞೆ ಮಾಡಿದೆ, ನ್ಯಾಯ ಸಿಗುವ ತನಕ ಈ ಕೂದಲನ್ನು ಕಟ್ಟುವುದಿಲ್ಲ ಎಂದು. ಕುರುಕ್ಷೇತ್ರದ ಯುದ್ಧ ನನ್ನ ಕಣ್ಣೀರುಗಳಿಂದ ಹುಟ್ಟಿತು. ನನ್ನ ಅಪಮಾನವೇ ಯುದ್ಧದ ಅಗ್ನಿಯಾಯಿತು. ಸ್ತ್ರೀ ಎಂದರೆ ದುರ್ಬಲೆ ಅಲ್ಲ, ಸ್ತ್ರೀ ಎಂದರೆ ತ್ಯಾಗ, ಸ್ತ್ರೀ ಎಂದರೆ ಶಕ್ತಿ, ಸ್ತ್ರೀ ಎಂದರೆ ಸಹನೆ. ದ್ರೌಪದಿ ಕೇವಲ ಇತಿಹಾಸದ ಪುಟಗಳಲ್ಲಿ ಮಾತ್ರ ಅಲ್ಲ, ಪ್ರತಿ ಹೆಣ್ಣಿನ ಧೈರ್ಯದಲ್ಲೂ ನಾನಿದ್ದೇನೆ. ಧನ್ಯವಾದಗಳು.
1: ಇನ್ನು ಮುಂದೆ ಸಮೂಹ ಗಾನದಲ್ಲಿ ಒಂದು ದೇಶಭಕ್ತಿ ಗೀತೆಯನ್ನು ಆಲಿಸೋಣವೇ? ಹಾಡುವವರು ವೇದಿಕಾ, ಸುನಿಧಿ, ಜನ್ಯಾ ವೈಎಸ್ ಹನಿ, ಸಾನ್ವಿ HP ಹಾಗೂ ಶ್ರೀದೇವಿ ರಾವ್. ರಚನೆ ಸಂತೋಷ್ ಬೆಂಕ್ಯಾ, ಸಂಗೀತ ಸಂಯೋಜನೆ ವಿದುಷಿ ರೇಖಾ ರವಿಶಂಕರ್.

0: ದೇಶ ಸುತ್ತು ಕೋಶ ಓದು ಎಂಬ ಹಿರಿಯರ ಅನುಭವದ ನುಡಿಮುತ್ತುಗಳನ್ನು ಕೇಳಿರುತ್ತೇವೆ. ಅದರಂತೆ ಪುಸ್ತಕದ ಮಹತ್ವ ಅತ್ಯಂತ ದೊಡ್ಡದು. ಈ ವಿಷಯ ಕುರಿತಂತೆ ಒಂದು ಕಿರುನಾಟಕವನ್ನು ಈಗ ಆಲಿಸೋಣ. ಇದೀಗ ತಮ್ಮ ಮುಂದೆ ಕಿರುನಾಟಕ ಪುಸ್ತಕ ಪ್ರೇಮಿ.
1: ಕಿರುನಾಟಕ ಪುಸ್ತಕ ಪ್ರೇಮಿ. ಪಾತ್ರಗಳು: ರವಿ, ಮೊಬೈಲ್ಗೆ ಜೀವ ಕೊಟ್ಟ ವಿದ್ಯಾರ್ಥಿ. ಅಮ್ಮ: ಬುದ್ಧಿವಂತೆ, ಚುಟುಕು ಮಾತಿನ ತಾಯಿ. ಪುಸ್ತಕ: ಮಾತಾಡುವ ಜ್ಞಾನಿ. ನಹಿ ಜ್ಞಾನೇನ ಸದೃಶಂ, ಜ್ಞಾನಕ್ಕೆ ಸಮಾನಾದುದು ಮತ್ತೊಂದಿಲ್ಲ. ಈಗ ಕೇಳಿ, ಒಂದು ಮೊಬೈಲ್ ಮತ್ತು ಒಂದು ಪುಸ್ತಕ ಒಬ್ಬ ಹುಡುಗನ ಜೀವನವನ್ನು ಹೇಗೆ ಬದಲಾಯಿಸುತ್ತದೆ?
2: ರವಿ, ರವಿ,
3: ವಾವ್, ಡ್ಯಾನ್ಸ್ ರೀ,

0: ಫುಡ್ ರೀಲ್, ಕಾಮಿಡಿ ರೀಲ್, ಎಷ್ಟೊಂದು ಚೆನ್ನಾಗಿದೆ ಅಲ್ವಾ ರೀಲ್ಸ್ಗಳು. ಬಿದ್ವಿ ನಾವು ಫೋನಿನೊಳಗೆ ಗೊತ್ತೇ ಆದಂಗೆ,
1: ಬಿದ್ವಿ ನಾವು ಫೋನಿನೊಳಗೆ ಗೊತ್ತೇ ಆದಂಗೆ.
0: ಅಯ್ಯೋ, ಹೊಟ್ಟೆ ಹಸಿವು ಕೂಡ ರೀಲ್ಸ್ ನೋಡ್ಕೊಂಡು ಹೋಗ್ಬಿಟ್ಟಿದೆ.
1: ನಮ್ಮ ಕಾಲದಲ್ಲಿ ಹೇಗಿತ್ತಪ್ಪ ಅಂದ್ರೆ, ಬೆಳಗಾಗೆದ್ದು ಕೈ ಮುಗಿದು ಕರ ನೋಡಿ,
2: ಕರ ರೇವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರ ಮೂಲೆ ಸೀತಾ ಗೌರಿ, ಪ್ರಭಾತೆ ಕರ ದರ್ಶನಂ.
0: ನಿದ್ದೆ ಬಂದಿಲ್ಲ ನನ್ಗೆ, ನಿದ್ದೆ ಬಂದಿಲ್ಲ, ರಾತ್ರಿ ಎಲ್ಲ ಮೊಬೈಲ್ ನೋಡಿ ನಿದ್ದೆ ಬಂದಿಲ್ಲ, ನಿದ್ದೆ ಬಂದಿಲ್ಲ ನನ್ಗೆ, ನಿದ್ದೆ ಬಂದಿಲ್ಲ, ರಾತ್ರಿ ಎಲ್ಲ ಮೊಬೈಲ್ ನೋಡಿ ನಿದ್ದೆ ಬಂದಿಲ್ಲ.
1: ರಾತ್ರಿ ಮಲಗ್ಬೇಕಾದ್ರೂ ಮೊಬೈಲು, ಮಧ್ಯರಾತ್ರಿ ಎದ್ರು ನೋಡೋದು ಮೊಬೈಲು, ಬೆಳಗ್ಗೆ ಎದ್ರು ಮೊಬೈಲು, ಅಲ್ಲುಜ್ವಾಗ್ಲೂ ಮೊಬೈಲು, ಯೋಗ ಮಾಡ್ಬೇಕಾದ್ರೂ ಮೊಬೈಲು, ಅದೃಷ್ಟ ನೋಡೋಕ್ಕೂ ಮೊಬೈಲು, ಎಲ್ಲದಕ್ಕೂ ಮೊಬೈಲು. ರವಿ, ನೀನು ಮೊಬೈಲ್ ಚಾರ್ಜ್ ಮಾಡ್ತೀಯಾ ಅಥವಾ ಮೊಬೈಲೇ ನಿನ್ನನ್ನು ಚಾರ್ಜ್ ಮಾಡ್ತಿದ್ಯಾ?
0: ಅಮ್ಮ, ಇದು ಓದಿಗೆ ಸಂಬಂಧಿಸಿದ ರೇಲ್ಸ್ ಅಷ್ಟೇ.
1: ಹೌದಾ? ಆದ್ರೆ ನಿನ್ ಪುಸ್ತಕಗಳು ಯಾಕೆ ತೂಳು ಹೊಡೆಯುತ್ತಿವೆ?
0: ಪುಸ್ತಕ ಅಂದ್ರೆ ಬೋರು ಅಮ್ಮ, ಮೊಬೈಲ್ನಲ್ಲಿ ಎಲ್ಲಾ ಜ್ಞಾನ ಇದೆ.
1: ಎಲ್ಲಾ ಜ್ಞಾನ ಇದ್ದಿದ್ರೆ ನಿನ್ ಪರೀಕ್ಷೆಯಲ್ಲಿ ಅಂಕಗಳು ಯಾಕೆ ಕಡಿಮೆ?
0: ಅದು ನೆಟ್ವರ್ಕ್ ಹೋಗಿತ್ತಮ್ಮ.
3: ಹೇ ರವಿ.
0: ಹೋಯ್, ಯಾರು ಮಾತಾಡ್ತಿದ್ದಾರೆ?
3: ಒಂದು ಕ್ಷಣ ಕೇಳು.
0: ಈ ಪುಸ್ತಕ ಮಾತಾಡುತ್ತಾ ಅಥವಾ ನಾನೇನಾದ್ರೂ ಇವತ್ತು ರೀಲ್ಸ್ ಜಾಸ್ತಿ ನೋಡ್ಬಿಟ್ನ?
3: ನಾನು ಮಾತಾಡಲ್ಲ, ಆದ್ರೆ ನಿನ್ನನ್ನು ಯೋಚಿಸುವಂತೆ ಮಾಡುತ್ತೇನೆ. ನಾನು ಸಮಯ ಕಸಿಯಲ್ಲ, ನಿನ್ನ ಭವಿಷ್ಯ ಕಟ್ಟುತ್ತೇನೆ.
0: ಹಾಗಾದ್ರೆ ನೀನ್ ಯಾರು?
3: ನಾನೇ ನಿನ್ನ ಕೋಣೆಯ ಮೂಲೆಯಲ್ಲಿ ಮೌನವಾಗಿ ಕಾದಿರೋ ಪುಸ್ತಕ. ನಾನು ನಿನ್ನ ಭವಿಷ್ಯದ ಗೂಗಲ್, ನೆಟ್ ಇಲ್ದಿದ್ರೂ ಕೆಲಸ ಮಾಡ್ತೀನಿ.
0: ಆದ್ರೆ ಮೊಬೈಲ್ ಮನೋರಂಜನೆ ಕೊಡುತ್ತೆ.
3: ಮೊಬೈಲ್ ನಿನ್ನ ಸಮಯ ಕಸಿಯುತ್ತೆ, ನಾನು ನಿನ್ನ ಜ್ಞಾನ ಹೆಚ್ಚಿಸ್ತೀನಿ. ಮೊಬೈಲ್ ಬ್ಯಾಟ್ರಿ ಡೌನ್ ಆಗುತ್ತೆ, ನನ್ನ ಶಕ್ತಿ ಯಾವತ್ತೂ ಡೌನ್ ಆಗಲ್ಲ.
1: ಪುಸ್ತಕಗಳು ಕೇವಲ ಕಾಗದ ಅಲ್ಲ ರವಿ, ಅವು ನಮ್ಮ ಹಿರಿಯ ಪಳವಳಿಕೆಗಳು.
0: ಹೌದು ಅಮ್ಮ, ನನಗೆ ಈಗ ಅರಿವಾಗುತ್ತಿದೆ, ನಾನು ನನ್ನ ಸಮಯವನ್ನು ವ್ಯರ್ಥ ಮಾಡ್ಕೊಂಡ್ಬಿಟ್ಟೆ. ಇಂದಿನಿಂದ ದಿನಕ್ಕೆ 20 ನಿಮಿಷ ಪುಸ್ತಕ ಓದುತ್ತೇನೆ ಅಮ್ಮ.
1: ವಾವ್, 20 ನಿಮಿಷ! 20 ನಿಮಿಷ ಅಂದ್ರೆ ರವಿ 20 ರೀಲ್ಸ್ ಅಲ್ಲ, 20 ನಿಮಿಷ
3: ಅಷ್ಟೇ ಸಾಕು. ನಿನ್ನೊಳಗಿನ ಹೀರೋ ಎಚ್ಚರಗೊಳ್ಳುತ್ತಾನೆ.
4: ಮೊಬೈಲ್ ಮನೋರಂಜನೆ ಕೊಡುತ್ತದೆ, ಪುಸ್ತಕಗಳು ಜೀವನ ರೂಪಿಸುತ್ತವೆ.
2: ಪುಸ್ತಕ ಓದಿ ಜ್ಞಾನ ಸಂಪಾದಿಸೋಣ.
4: ಪಾತ್ರಧಾರಿಗಳು:
1: ಅಮ್ಮನಾಗಿ ಕೃತಿ,
0: ರವಿಯಾಗಿ ಆಯುಷ್ಕೆ,
3: ಮಾತನಾಡುವ ಪುಸ್ತಕ ಮೇಘನ,
4: ವಾಚಕನಾಗಿ ಕೆಚಿರಂತನ್.
5: ನಮ್ಮ ಕರ್ನಾಟಕವು ವೈವಿಧ್ಯಮಯ ಕಲೆಗಳಿಗೆ ಹೆಸರುವಾಸಿಯಾಗಿದೆ. ಅದರಲ್ಲಿ ಜನಪದ ಕಲೆ, ಯಕ್ಷಗಾನ, ದೊಂಬರಾಟ, ನಂದಿ ಕುಣಿತ ಹೀಗೆ ಅನೇಕ ಕಲೆಗಳ ವೈಭವಗಳನ್ನು ಕುರಿತಂತೆ ವಿವರಣೆಗಳನ್ನು ತಿಳಿಸಲಿದ್ದಾರೆ 9ನೇ ತರಗತಿಯ ಚಿನ್ಮಯ್. ಬನ್ನಿ ಆಲಿಸೋಣ.
6: ಕರ್ನಾಟಕದ ಕಲೆಗಳ ವೈಭವ. ಭಾರತದ ನಕ್ಷೆಯಲ್ಲಿ ದಕ್ಷಿಣ ಭಾಗದಲ್ಲಿ ನೆಲೆಸಿರುವ ಕರ್ನಾಟಕ ರಾಜ್ಯವು ತನ್ನ ಅಪಾರ ಸಾಂಸ್ಕೃತಿಕ ವೈಭವ ಮತ್ತು ವೈವಿಧ್ಯಮಯ ಕಲೆಗಳಿಗಾಗಿ ವಿಶ್ವವಿಖ್ಯಾತವಾಗಿದೆ. ಏಕತೆಗಳಲ್ಲಿ ವೈವಿಧ್ಯ ಎಂಬ ಮಾತಿಗೆ ಕರ್ನಾಟಕ ಜೀವಂತ ಉದಾಹರಣೆಯಾಗಿದೆ. ಇಲ್ಲಿನ ಕಲೆಗಳು, ಜನಜೀವನ, ಧಾರ್ಮಿಕ ನಂಬಿಕೆಗಳು, ಪ್ರಕೃತಿ ಹಾಗೂ ಇತಿಹಾಸದೊಂದಿಗೆ ನೇರವಾಗಿ ಸಂಬಂಧ ಹೊಂದಿವೆ. ಕರ್ನಾಟಕದ ಕಲೆಗಳಲ್ಲಿ ನೃತ್ಯ, ಸಂಗೀತ, ಚಿತ್ರಕಲೆ, ಶಿಲ್ಪಕಲೆ, ಜನಪದ ಕಲೆಗಳು ಮತ್ತು ಹಸ್ತಶಿಲ್ಪಗಳು ಪ್ರಮುಖ ಸ್ಥಾನ ಪಡೆದಿವೆ. ಪ್ರತಿಯೊಂದು ಕಲೆಗೂ ತನ್ನದೇ ಆದ ಶೈಲಿ ಮತ್ತು ವೈಶಿಷ್ಟ್ಯವಿದೆ. ಮೊದಲು ಭರತನಾಟ್ಯ ಕಲೆಯ ಬಗ್ಗೆ ತಿಳಿಯೋಣ. ಭರತನಾಟ್ಯವು ಒಂದು ಶಾಸ್ತ್ರೀಯ ನೃತ್ಯ ಪ್ರಕಾರವಾಗಿದೆ. ದಕ್ಷಿಣ ಭಾರತದಲ್ಲಿ ಹೆಚ್ಚು ಪ್ರಚಲಿತದಲ್ಲಿದೆ. ನೃತ್ಯಕ್ಕೆ ಪೂರಕವಾಗಿ ಶಾಸ್ತ್ರೀಯ ಸಂಗೀತವಿರುತ್ತದೆ. ಈ ನೃತ್ಯವು ಸುಮಾರು 2000 ವರ್ಷಗಳ ಹಳೆಯದಾದ ಇತಿಹಾಸವನ್ನು ಹೊಂದಿದೆ. ಇದರಲ್ಲಿ ನೃತ್ಯ ಮತ್ತು ನಾಟ್ಯ ಎಂಬ 3 ವಿಧಗಳಿವೆ. ಕೇವಲ ತಾಳಲಯಕ್ಕೆ ಅನುಗುಣವಾಗಿ ದೈಹಿಕ ಚಲನೆ ನೃತ್ಯ, ಭಾವನೆಗಳು ಮತ್ತು ಅಭಿನಯದ ಮೂಲಕ ಕಥೆಯನ್ನು ಪ್ರದರ್ಶಿಸುವುದು ನೃತ್ಯ ಮತ್ತು ನಾಟಕದ ಮಿಶ್ರಣವೇ ಭರತನಾಟ್ಯ. ಮುಂದಿನದ್ದು ಕರ್ನಾಟಕದ ಅತ್ಯಂತ ಜನಪ್ರಿಯ ನೃತ್ಯ ರೂಪಕ ಯಕ್ಷಗಾನ. ಯಕ್ಷಗಾನ ನೃತ್ಯ ಪ್ರಧಾನ ಕಲೆ. ಇದು ಪ್ರಾರಂಭದಲ್ಲಿ ದೇಶೀ ಕಲೆಯಾಗಿದ್ದು ಅನಂತರ ಶಾಸ್ತ್ರದ ಚೌಕಟ್ಟಿಗೆ ಒಳಪಟ್ಟಿದೆ. ಯಕ್ಷಗಾನದಲ್ಲಿ 3 ಶೈಲಿಗಳಿವೆ: ತೆಂಕುತಿಟ್ಟು, ಬಡಗುತಿಟ್ಟು.

0: ಬಡಬಡಗುತಿಟ್ಟು. ಯಕ್ಷಗಾನಕ್ಕೆ ಬಯಲಾಟ, ದಶಾವತಾರ, ಭಾಗವತರಾಟ ಎಂಬ ಹೆಸರುಗಳಿವೆ. ಯಕ್ಷಗಾನದಲ್ಲಿ ತುಂಬ ಕಲಾತ್ಮಕವಾದ ಬಣ್ಣದ ವೇಷ ಮತ್ತು ಬೃಹತ್ ವೇಷಗಳು ಮನಸ್ಸುಗಳನ್ನು ಸೆಳೆಯುತ್ತವೆ. ರಾಕ್ಷಸ ವೇಷಗಳು ವಾತಾವರಣವನ್ನು ಆಶ್ಚರ್ಯಗೊಳಿಸಿದರೆ, ಕೋಡಂಗಿಗಳ ಮೂಲಕ ಯಕ್ಷಗಾನದಲ್ಲಿ ಮನರಂಜನೆಯನ್ನು ಪ್ರದರ್ಶಿಸಲಾಗುತ್ತದೆ. ಇನ್ನು ಮುಂದಿನದ್ದು ಡೊಳ್ಳು ಕುಣಿತ. ಡೊಳ್ಳು ಕುಣಿತ ಜನಪದ ಕಲೆಗಳಲ್ಲಿ ವಿಶಿಷ್ಟವಾದದ್ದು. ಇದು ವಾದ್ಯ ಪ್ರಧಾನ ಕಲೆ. ಬೀರೇಶ್ವರ ಸಂಪ್ರದಾಯಕ್ಕೆ ಸೇರಿದ ಹಾಲುಮತ ಸಮುದಾಯದ ಕುಣಿತ. ಇದು ಚರ್ಮವಾದ್ಯವಾಗಿದೆ. ಇದನ್ನು ಎರಡೂ ಕೈಗಳಿಂದ ಬಾರಿಸುತ್ತಾರೆ. ಬಲಗೈಯಲ್ಲಿ ಬಾರಿಸುವ ಗುಣಿ ಇರುತ್ತದೆ. ಬಾರಿಸುವವರು ಒಮ್ಮೊಮ್ಮೆ ಹುಲಿಯ ಚರ್ಮದ ರೀತಿಯ ಉಡುಪನ್ನು ಧರಿಸುತ್ತಾರೆ. ಡೊಳ್ಳು ಕುಣಿತದಲ್ಲಿ ಹಲವಾರು ಕಸರತ್ತುಗಳಿವೆ. ಕುದುರೆ ಕುಣಿತ, ಸಾರು ಕುಣಿತ, ಹುಚ್ಚೆಳ್ಳು ಬಡಿತ, ಒಂದೆಜ್ಜೆ ಕುಣಿತ, ಎರಡು ಹೆಜ್ಜೆ ಕುಣಿತ, ಜೋಡು ಸಾಲಿನ ಜಗ್ಗಿನ ಕುಣಿತ. ಮುಂದಿನದ್ದು ಕರ್ನಾಟಕದ ಅತ್ಯಂತ ಜನಪ್ರಿಯ ನೃತ್ಯ ರೂಪಕ ಯಕ್ಷಗಾನ. ಯಕ್ಷಗಾನ ನೃತ್ಯ ಪ್ರಧಾನ ಕಲೆ. ಇದು ಪ್ರಾರಂಭದಲ್ಲಿ ದೇಶೀ ಕಲೆಯಾಗಿದ್ದು ಅನಂತರ ಶಾಸ್ತ್ರದ ಚೌಕಟ್ಟಿಗೆ ಒಳಪಟ್ಟಿದೆ. ಯಕ್ಷಗಾನದಲ್ಲಿ ಮೂರು ಶೈಲಿಗಳಿವೆ: ತೆಂಕುತಿಟ್ಟು, ಬಡಗುತಿಟ್ಟು, ಬಡಬಡಗುತಿಟ್ಟು. ಯಕ್ಷಗಾನಕ್ಕೆ ಬಯಲಾಟ, ದಶಾವತಾರ, ಭಾಗವತರಾಟ ಎಂಬ ಹೆಸರುಗಳಿವೆ. ಯಕ್ಷಗಾನದಲ್ಲಿ ತುಂಬ ಕಲಾತ್ಮಕವಾದ ಬಣ್ಣದ ವೇಷ ಮತ್ತು ಬೃಹತ್ ವೇಷಗಳು ಮನಸ್ಸುಗಳನ್ನು ಸೆಳೆಯುತ್ತವೆ. ರಾಕ್ಷಸ ವೇಷಗಳು ವಾತಾವರಣವನ್ನು ಆಶ್ಚರ್ಯಗೊಳಿಸಿದರೆ, ಕೋಡಂಗಿಗಳ ಮೂಲಕ ಯಕ್ಷಗಾನದಲ್ಲಿ ಮನರಂಜನೆಯನ್ನು ಪ್ರದರ್ಶಿಸಲಾಗುತ್ತದೆ. ಇನ್ನು ಮುಂದಿನದ್ದು ಡೊಳ್ಳು ಕುಣಿತ. ಡೊಳ್ಳು ಕುಣಿತ ಜನಪದ ಕಲೆಗಳಲ್ಲಿ ವಿಶಿಷ್ಟವಾದದ್ದು. ಇದು ವಾದ್ಯ ಪ್ರಧಾನ ಕಲೆ. ಬೀರೇಶ್ವರ ಸಂಪ್ರದಾಯಕ್ಕೆ ಸೇರಿದ ಹಾಲುಮತ ಸಮುದಾಯದ ಕುಣಿತ. ಡೊಳ್ಳು ಚರ್ಮವಾದ್ಯವಾಗಿದೆ. ಇದನ್ನು ಎರಡೂ ಕೈಗಳಿಂದ ಬಾರಿಸುತ್ತಾರೆ. ಬಲಗೈಯಲ್ಲಿ ಬಾರಿಸುವ ಗುಣಿ ಇರುತ್ತದೆ. ಬಾರಿಸುವವರು ಒಮ್ಮೊಮ್ಮೆ ಹುಲಿಯ ಚರ್ಮದ ರೀತಿಯ ಉಡುಪನ್ನು ಧರಿಸುತ್ತಾರೆ. ಡೊಳ್ಳು ಕುಣಿತದಲ್ಲಿ ಹಲವಾರು ಕಸರತ್ತುಗಳಿವೆ. ಕುದುರೆ ಕುಣಿತ, ಸಾರು ಕುಣಿತ, ಹುಚ್ಚೆಳ್ಳು ಬಡಿತ, ಒಂದೆಜ್ಜೆ ಕುಣಿತ, ಎರಡು ಹೆಜ್ಜೆ ಕುಣಿತ, ಜೋಡು ಸಾಲಿನ ಜಗ್ಗಿನ ಕುಣಿತ ಮೊದಲಾದ ವೈವಿಧ್ಯಮಯ ಕುಣಿತಗಳಿವೆ. ಬೀರಪ್ಪನ ಡೊಳ್ಳು ಎಂದೇ ಬೆಳೆದು ಬಂದ ಈ ಅದ್ಭುತ ಪ್ರದರ್ಶನ ಕಲೆ ಇಂದು ಧಾರ್ಮಿಕ ಆವರಣದಿಂದ ಹೊರಬಂದು ಲೌಕಿಕ ಉತ್ಸವಗಳಿಗೆ ತೆರೆದುಕೊಂಡಿದೆ. ಇದಲ್ಲದೆ ಜನಪದ ಕಲೆಗಳು ಕರ್ನಾಟಕದ ಹೃದಯವಾಗಿದೆ. ಡೊಳ್ಳು ಕುಣಿತ, ಲಾವಣಿಗಳು, ತೊಗಲು ಬೊಂಬೆಯಾಟ, ಕಂಸಾಳೆ ಇವು ಜನಜೀವನದ ಸಂಭ್ರಮವನ್ನು ವ್ಯಕ್ತಪಡಿಸುತ್ತವೆ. ಈ ರೀತಿ ಕರ್ನಾಟಕದ ಕಲೆಗಳು ನಮ್ಮ ಸಂಸ್ಕೃತಿಯ ಹೆಮ್ಮೆಯ ಮತ್ತು ಪರಂಪರೆಯ ಸಂಕೇತಗಳಾಗಿವೆ. ಇವುಗಳನ್ನು ಸಂರಕ್ಷಿಸಿ, ಉತ್ತೇಜಿಸಿ ಮುಂದಿನ ಪೀಳಿಗೆಗೆ ತಲುಪಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಕಲೆಗಳು ಉಳಿದರೆ ಸಂಸ್ಕೃತಿ ಉಳಿಯುತ್ತವೆ, ಸಂಸ್ಕೃತಿ ಉಳಿದರೆ ನಮ್ಮ ಗುರುತು ಉಳಿಯುತ್ತವೆ. ಧನ್ಯವಾದಗಳು.
1: ಇದುವರೆಗೆ ಮೈಸೂರಿನ ಸರಸ್ವತಿಪುರಂನಲ್ಲಿರುವ ವಿಜಯ ವಿಠಲ ವಿದ್ಯಾಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಮಾರ್ಗದರ್ಶಕರು ವೀಣಾ ಎಸ್ ಎ ಹಾಗೂ ಪ್ರಭುಸ್ವಾಮಿ ಮಣಿಮಠ್. ಸಂಯೋಜಕರು ಸೌಮ್ಯ ಬಿ ಆರ್ ಹಾಗೂ ಶೀಲಾ ಆರ್ ಎಸ್. ಎಲ್ಲರಿಗೂ ನಮಸ್ಕಾರ.
2: ಇದುವರೆಗೆ ಮೈಸೂರಿನ ವಿಜಯ ವಿಠಲ ವಿದ್ಯಾಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯದ ಎರಡನೆಯ ಭಾಗವನ್ನು ಕೇಳಿದಿರಿ. ಇದು ಇಂದಿನ ಮಕ್ಕಳ ಮಂಟಪ.
3: ಗೇಮ್ ಶೋ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
4: ಗೇಮ್ ಶೋ. ಗೇಮ್ ಶೋ, ಗೇಮ್ ಶೋ ಪ್ರತಿ ಸೋಮವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ
3: ಆಟದ ಗತ್ತು ಗಮ್ಮತ್ತು,
4: ಸ್ವಲ್ಪ ತಮಾಷೆ, ತಲೆಗೆ ಕಸರತ್ತು.
3: ನಾವು ಆಟಗಳನ್ನ ತರುತ್ತೇವೆ, ಮತ್ತಷ್ಟು
4: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು.
3: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ.
4: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು.
3: ಮರೆಯದಿರಿ, ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ

0: ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ.
2: ಬನ್ನಿ ಬನ್ನಿ ಶಿಂಬಾ, ಜನ ಬಂದವ್ರೆ, ಅವ್ರಿಗೆ ಒಂದ್ ಕಲಂ ಹಾಕೋ, ಈಗ ಲಾಗ ಹಾಕೋ.
3: ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಇದೇ ಶನಿವಾರ ಜುಲೈ 4ನೇ ತಾರೀಕು ರಾತ್ರಿ 8 ಗಂಟೆಗೆ ಕೇಳಿ ನಾಟಕ ಕರಡಿಯ ಕುಣಿಸುತ.
2: ಕೇಳಿ, ಈ ನಮ್ಮ ಕರಡಿ ಅಂತಿಂತ ಕರಡಿ ಅಲ್ಲ, ನಮ್ಮ ಕೃಷ್ಣ ಪರಮಾತ್ಮ ಯಾವ ಜಾಂಬವಂತನನ್ನ ಕುಸ್ತಿಯಲ್ಲಿ ಸೋಲಿಸಿ ಜಾಂಬವತಿಯನ್ನ ಮದುವೆ ಆದ್ನಲ್ಲ, ಆ ಜಾಂಬವಂತನ ವಂಶದವನು.
3: ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಇದೇ ಶನಿವಾರ ಜುಲೈ 4ನೇ ತಾರೀಕು ರಾತ್ರಿ 8 ಗಂಟೆಗೆ ನಾಟಕ ಕರಡಿಯ ಕುಣಿಸುತ್ತಾ.

0: ಸಮಯ 4 ಗಂಟೆ.
1: ಆಕಾಶವಾಣಿ ಈಗ ಕೇಳಿ ನಾಟಕ ಸಮೀಪ. ರಚನೆ ಮಂಜುನಾಥ ಬೆಳಕೆರೆ. ನಿರ್ಮಾಣ ಪ್ರಭುಸ್ವಾಮಿ ಮಳಿಮಠ್. ಕೇಳಿ ನಾಟಕ ಸಮೀಪ.
2: ಬೆಂಗಳೂರಿನಿಂದ ಬರುವ ಶಾಂತಲಾ ಎಕ್ಸ್ಪ್ರೆಸ್ ರೈಲು 30 ನಿಮಿಷ ತಡವಾಗಿ ಬಂದು ಸೇರುವ ನಿರೀಕ್ಷೆ ಇದೆ.
3: ಹಾಯ್, ಇದೆಂತ ಶಾಂತಲಾ ಎಕ್ಸ್ಪ್ರೆಸ್ ಟ್ರೈನ್ 30 ನಿಮಿಷ ತಡವಂತೆ ಮಾರಾಯರೆ? ಹಾಗಾದ್ರೆ ಇವತ್ತು ನೌಕರಿಗೆ ಹೋಗುವವರು ತಮ್ಮ ಬಾಸ್ ಕಡೆಯಿಂದ ಮುಖಕ್ಕೆ ಮಂಗಳಾರತಿ ಎತ್ತಿಸಿಕೊಳ್ಳದೆ ಸರಿ. ತಮಗೆಂತ ಬೇಕು ಮಾರಾಯರೆ?
4: ಒಂದು ಪ್ಲೇಟ್ ಇಡ್ಲಿ ಕೊಡಬೇಟ್ರೆ
3: ಮಾಡಿ, ಒಂದು ಪ್ಲೇಟ್ ಬಿಸಿ ಇಡ್ಲಿ ಹಾಕು ಮಾರಾಯ.
4: ಆಯ್ತು ಸಾವುಕಾರ್ರೆ.
3: ಅರೆ, ಇದೇನಿದು ಸುಗುಣ ಮಾರಾಯರೆ? ನೀವು ಇಲ್ಲಿ ಇದ್ದೀರಿ, ನಾನು ನೋಡೇ ಇಲ್ಲ ಮಾರಾಯರೆ. ಮಾಡಿ, ಸುಗುಣ ಮಾರಾಯರಿಗೆ ಒಂದು ತಿಂಡಿ ಕೊಡು ಮಾರಾಯ.
5: ಇವತ್ತೇನು ಸ್ಪೆಷಲ್ ತಿಂಡಿ ಸುಬ್ಬಣ್ಣರೆ?
3: ಪೊಂಗಲ್. ಸುಗುಳು ಮಾರಾಯರೆ, ನೀವೊಬ್ಬರೇ ನೋಡಿ ನನಗೆ ಸುಬ್ಬಣ್ಣ ಅನ್ನೋದು. ಈ ಸ್ಟೇಷನ್ನಲ್ಲಿ ಇರೋರೆಲ್ಲ ನನಗೆ ಭಟ್ಟ ಭಟ್ಟ ಭಟ್ಟ ಅಂತಾರೆ. ಹಾಗೆ ನೋಡಿದರೆ ನಾವಿರು ಭಟ್ರಲ್ಲ ಮಾರಾಯರೆ.
4: ಪೊಂಗಲ್ ತಗೊಳ್ಳಿ.
5: ಸುಡ್ತಾ ಇದೆ ಪೊಂಗಲ್.
3: ಏ ಮಾಣಿ, ಪೊಂಗಲ್ ಬಿಸಿಯಾಗಿದೆ ಮಾರಾಯ, ಡಬ್ಬಲ್ ತಟ್ಟೆಯಲ್ಲಿ ಕೊಡೋಕ್ಕಾಗೋದಿಲ್ವೇ? ಜ್ಞಾನ ಇಲ್ಲವೋ ಮಾರಾಯ ನಿನಗೆ?
4: ಕೊಟ್ಟೆ ಸಾಹುಕಾರ್ರೆ.
3: ಇವನೊಬ್ಬ ನನಗೆ ಯಾವತ್ತೂ ಸಾಹುಕಾರ ಸಾಹುಕಾರ ಅಂತಾನೆ ನೋಡಿ. ಸುಗುಣ ಮಾರಾಯರೆ, ನಾನು ಎಂಥ ಸಾಲಗಾರ ಗೊತ್ತಾ? ಸಾಲ ತೀರಿಸಲಿಕ್ಕಾಗದೆ ಬೈಕ್ ಪಾಡಿಯಿಂದ ಓಡಿ ಬಂದೆ ಮಾರಾಯರೆ. ಇನ್ನೂ ಸಾಲ ತೀರಿಸಲಿಕ್ಕಾಗಲಿಲ್ಲ ಮಾರೆ.
5: ತೀರುತ್ತೆ ಬಿಡಿ ಸುಬ್ಬಣ್ಣವ್ರೆ, ನಾವೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಸಾಲಗಾರ್ರೆ. ಹಣದ ಸಾಲ, ಋಣದ ಸಾಲ, ಪ್ರೀತಿ ಸಾಲ, ವಾತ್ಸಲ್ಯ ಮಮತೆ ಸಾಲ.
3: ಹೌದು ಮಾರೆ,
5: ಜೀವನನೇ ಒಂದು ಸಾಲದ ಸಂತೆ.
3: ಸುಗುಣ ಮಾರಾಯರೆ, ನೀವು ಮಾತಾಡ್ತಾ ಇದ್ರೆ ಯೋಗಿಯೊಬ್ಬ ಮಾತಾಡಿದ ಹಾಗೆ ಮಾರಾಯರೆ. ನಿಮ್ಮನ್ನು ಮದುವೆ ಆಗೋವಳು ಪುಣ್ಯ ಮಾಡಿ ಬಂದಿರ್ತಾಳಿ ಬಿಡಿ ಮಾರಾಯರೆ.
5: ಅಯ್ಯೋ ಬಿಡಿ ಸುಬ್ಬಣ್ಣ, ಅವಳು ಎಲ್ಲಿದ್ದಾಳೋ ಏನೋ.
3: ಅಯ್ಯೋ ಸಿಗ್ತಾಳೆ ಬಿಡಿ, ಒಳ್ಳೆ ಅಂದಗಾರ್ತಿನೇ ಸಿಗ್ತಾಳೆ. ನೀರು ಕೊಳ್ಳೆ
5: ಕೊಡಿ. ಹಾ, ಚೆನ್ನಾಗಿದೆ ಪೊಂಗಲ್.
3: ಹಾಯ್, ನಿಮ್ಗೆ ಆಫೀಸಿಗೆ ತಡ ಆಗ್ಲಿಲ್ವೇ? ನೀವು ಇನ್ನಿಲ್ಲೇ ಇದ್ದೀರಿ, ಹೋಗುದಿಲ್ವೇ?
5: ಹೋಗ್ತೇನೆ, ಟ್ರೈನ್ ಬರಲಿ.
3: ಯಾಕೆ, ಟ್ರೈನಲ್ಲಿ ಯಾರಾದರೂ ಬರೋರಿದಾರಾ?
5: ಇಲ್ಲ ಇಲ್ಲ, ಯಾರಾದರೂ ಗುರುತಿನವ್ರು ಬರಬಹುದೇನೋ ಅಂತ ಕಾಯ್ತಿದ್ದೀನಿ.
3: ಹಾಯ್, ಎಂತ ಮಾರಾಯರೆ, ಬೆಂಗಳೂರಿನಿಂದ ದಿನಕ್ಕೆ 40 ಟ್ರೈನ್ ಬರ್ತವೆ, ಅವನ್ನೆಲ್ಲ ನೋಡ್ತಾ ನಿಂತ್ಕೊಳ್ಳಿ. ಒಂದಲ್ಲ ಒಂದು ಟ್ರೈನಿನಲ್ಲಿ ನಿಮ್ಮವರು ಒಬ್ಬರಾದರೂ ಬಂದೇ ಬರ್ತಾರೆ ಮಾರಾಯರೆ. ಓ, ಇದೇನಿದು ಈ ಟ್ರೈನವ, ಬೇಗ ಬಂದ್ಬಿಟ್ಟ ಮಾರಾಯರೆ. ಹೋಗಿ ನೋಡಿ, ನಿಮ್ಮ ಗುರುತಿನವರು ಯಾರಾದರೂ ಬಂದಿರ್ಬೋದು ಮಾರಾಯರೆ.
5: ಶಾಂತಲಾ ಎಕ್ಸ್ಪ್ರೆಸ್ ಬರಲಿ.
3: ಅದೇನು ಆ ಟ್ರೈನೇ ಬರಬೇಕು?

0: ಅಯ್ಯೋ ಬಿಡಿ ಸಾ, ನಮ್ಗೆ ಯಾಕೆ ಬೇಕು ಬಿಡಿ, ಈ ಫೈಲ್ ಕೊಟ್ಟು ಬರವ. ಉಳ್ಳಾಗಡ್ಡಿ ಸಾ ತಗಳಿ, ನಿಮ್ಮ ಫ್ರೆಂಡ್ ಫೈಲು.
1: ಏನು ನಿನ್ನ ಕೈ ಯಾಕೆ ಕಳಿಸಿದ್ನ? ಯಾವಾಗಲೂ ತಾನೇ ತಂದು ಕೊಡ್ತಿದ್ದ?
0: ಅದೇನೋ ಗೊತ್ತಿಲ್ಲ ಉಳ್ಳಾಗಡ್ಡಿ ಸಾ, ಆದರೆ ಬೋ ಖುಷಿಯಾಗವ್ರೆ. ಟ್ರಾನ್ಸ್ಫರ್ ಆರ್ಡ್ರ್ ಬಂತ ಹೆಂಗೆ?
1: ಅಂಥದ್ದೇನು ಇಲ್ಲ ಬಿಡ.
0: ಏನಾದರೂ ಹುಡುಗಿ ಗಿಡ್ಗಿ ಫಿಕ್ಸ್ ಆಯ್ತಾ ಸಾ?
1: ಏ ಅದು ಹೆಂಗೋ ಹುಡುಗಿ ಫಿಕ್ಸ್ ಆಗೋದು ನಂಗೆ ಗೊತ್ತಿಲ್ದಂಗೆ. ಅವರಪ್ಪ ಅವ್ವ ಅವಂಗ ಕನ್ಯಾ ಹುಡುಕಿ ಮದುವೆ ಮಾಡೋ ಜವಾಬ್ದಾರಿ ನಂಗೆ ಹೊರಿಸ್ಯಾರ, ಗೊತ್ತೈತಿಲ್ಲ?
0: ಗೊತ್ತು ಸಾ, ನೀವೇ ಅವ್ರಿಗ ಅಣ್ಣ ತಮ್ಮ ಬಂಧು ಬಳಗ ಎಲ್ಲ. ಸುಗುಣಪ್ಪಂಗೆ ರೂಮ್ ಕೊಡಿಸಿದ್ದು ನೀವು, ಸ್ಕೂಟರ್ ಕೊಡಿಸಿದ್ದು ನೀವು. ಏನಾಯ್ತು ಸಾ ಅದು?
1: ಆದ ಅದು ಹಂಗ ಅವನ್ ರೂಮ್ ಮುಂದೆ ನಿಂತ್ಕೊಂಡೈತೇನಪ್ಪ. ಆಫೀಸ್ಗೆ ಸ್ಕೂಟರ್ ಹತ್ಕೊಂಡು ಬಾರು ಅಂತಂದ್ರೆ ಇಲ್ಲ, ನಾನು ರೈಲ್ವೆ ಸ್ಟೇಷನ್ದಾಗ ಬರಮ್ಮ, ಸ್ಟೇಷನ್ದಾಗ ಬಾರಿ ಬಾರಿ ಮಜಾ ಇರ್ತತೋ, ಜೀವಕಳಿ ಇರ್ತತಿ ಅಂತಾನಪ್ಪ ಶಂಕರಪ್ಪ.
0: ಅಲ್ಲ ಉಳ್ಳಾಗಡ್ಡಿ ಸಾ, ಯಾವಾಗ್ಲೂ ಅದೇನೋ ಕಳ್ಕೊಂಡವ್ರಂಗೆ ಇರ್ತಾ ಇದ್ರು, ಇವತ್ತು ಬೋ ಖುಷಿ ಆಗವ್ರೆ.
1: ಹಿಂಗ ತಡಿ, ಅವಂಗ ಕ್ಯಾಂಟೀನಿಗೆ ಬರ್ಬೇಕಂತ ಹೇಳ ಶಂಕರಪ್ಪ.
0: ಸರಿ ಸಾ.
1: ಏನ್ರಿ ಸುಗುಣ ಮಹಾರಾಜ್ರ, ಏನೋ ಕತಿ ನಿಂದು. ಎರಡು ದಿನ ಆತು ಆಫೀಸಿಗೆ ಬರಲಿಲ್ಲ, ಇವತ್ತು ಲೇಟಾಗಿ ಬಂದು ಬಾಸ್ ಹತ್ರ ಬೈಸ್ಕೊಂಡು ಫೋನು ಸಹಿತ ಸ್ವಿಚ್ ಆಫ್ ಮಾಡಿ ಇಟ್ಕೊಂಡು ಏನು ನಿನ್ನ ಹಕ್ಕಿಕತ್ತು ಒಂದೆ. ಅಲ್ಲ ಇವನು ಭಾಳ ಖುಷಿಯಾಗದಿಯಲ್ಲೋ, ಟ್ರಾನ್ಸ್ಫರ್ ಆರ್ಡರ್ ಏನಾರು ಬಂತನು ಮತ್ತೆ?
2: ಉಳ್ಳಾಗಡ್ಡಿ, ಒಂದು ರೀತಿಲಿ ನನ್ನ ಜೀವನಾನ ಬದಲಾಗೋ ಕಾಲ ಬಂತು ಅಂತ ಕಾಣಿಸುತ್ತೆ.
1: ಒಗಟ್ನ್ಯಾಗ ಮಾತಾಡ್ಬಿಡು ಮಗನ, ಸ್ವಚ್ಛ ಬಿಡಿಸಿ ಹೇಳಲ್ಲ.
2: ನಿನಗೆ ಹೇಳದೆ ಇರಲಿಕ್ಕಾಗುತ್ತಾ ಉಳ್ಳಾಗಡ್ಡಿ? ನನ್ನೆಲ್ಲ ಭಾವನೆಗಳನ್ನು ನಿನಗೆ ನಾನು ಹೇಳಲೇಬೇಕು. ನನಗೆ ನಿನ್ನ ಬಿಟ್ಟರೆ ಬೇರೆ ಯಾರಿದ್ದಾರೆ?
1: ಸಾಕು ಅದೆಲ್ಲ, ಅದೇನಾತ ಹೇಳು ಮೊದಲು.
2: ಅವತ್ತು ನಾನು ಯಥಾ ಪ್ರಕಾರ ರೈಲ್ವೆ ಸ್ಟೇಷನಲ್ಲಿ ತಿಂಡಿ ತಿಂತಾ ಇದ್ದೆ.
3: ಶಾಂತಲಾ ಎಕ್ಸ್ಪ್ರೆಸ್ ರೈಲು ಕೆಲವೇ ಕ್ಷಣಗಳಲ್ಲಿ ಒಂದನೇ ಪ್ಲಾಟ್ಫಾರ್ಮಿಗೆ ಬಂದು ಸೇರುವ ನಿರೀಕ್ಷೆ ಇದೆ.
4: ಟ್ರೈನ್ ಬಂತು. ಅಬ್ಬಾ ಏನ್ ರಶ್ ಇದೆ ಟ್ರೈನು.
5: ಅಲ್ಲೋಡಿ ಮಾರೇ, ಯಾರು ಹೆಣ್ಮಗ್ಳು ಬಿದ್ಲು?
6: ಜಗ ಬಿಡಿಸ ನೋಡೋಣ.
2: ನಾನು ಅಲ್ಲಿಗೆ ಓಡಿದೆ. ಜನ ಗುಂಪಾಗಿ ನಿಂತಿದ್ರು. ನಾನು ಜನರನ್ನು ಸರಿಸ್ಕೊಂಡು ನೋಡಿದೆ. ಅವಳು ನೆಲದ ಮೇಲೆ ಬಿದ್ದಿದ್ಲು.
1: ಓ,
2: ಅವಳ ಬ್ಯಾಗ್ ಎಲ್ಲ ಚಲಾಪಿಲಿ ಆಗಿದ್ದು. ಊಟದ ಡಬ್ಬಿ ಬಿಚ್ಚಿಕೊಂಡು ಊಟ ಎಲ್ಲ ಚೆಲ್ ಬಿಟ್ಟಿತ್ತು.
1: ಅಯ್ಯೋ ಪಾಪ, ತಾವೇನು ಮಾಡಿದ್ರಿ?
7: ಅಯ್ಯಯ್ಯೋ ತುಂಬಾ ಪೆಟ್ಟಾಯ್ತೇನಮ್ಮ.
8: ಏನಿಲ್ಲ.
7: ಅಯ್ಯೋ ಪಾಪ, ನೋವಾಗಿದೆ, ತುಂಬಾ ನರಳ್ತಾ ಇದ್ದಾಳೆ ಪಾಪ.
9: ಇಳಿಯೋವಾಗ ನೋಡ್ಕೊಂಡು ಇಳಿಬಾರ್ದೆ? ಎಲ್ಲ ಅವಸರದಲ್ಲಿ ಹತ್ತುತ್ತೀರಾ ಇಳಿತೀರಾ, ಕಾಮನ್ ಸೆನ್ಸ್ ಇಲ್ಲ?
4: ರೇ ಸ್ವಾಮಿ, ಅವರು ಬಿದ್ದು ಆಗಿದೆ, ನೋವು ಆಗಿದೆ, ಈಗ ಇಳಿಯುವಾಗ ನೋಡ್ಕೊಂಡು ಇಳಿಬಾರ್ದೆ ಅಂತೀರಲ್ಲ ನೀವು.
9: ಅವರು ದಿನ ಓಡಾಡೋರು, ಇಲ್ಲೇ ಜಾಬ್ ಮಾಡ್ತಾರೆ. ನಾಳೆನು ಇದೇ ರೀತಿ ಅವಸರ ಮಾಡ್ಕೊಂಡು ಏನಾದರೂ ಅನಾಹುತ ಮಾಡ್ಕೊಂಡ್ರೆ ತೊಂದರೆ ಅಲ್ವಾ?
8: ಸರಿ ಬಾಮ್ಮ, ನೀನು ಆಟೋ ಸ್ಟ್ಯಾಂಡ್ ಹತ್ರ ಬಿಡ್ತೀನಿ. ಪರವಾಗಿಲ್ಲ ಬಿಡಿ, ನನಗೇನು ಆಗಿಲ್ಲ.
7: ಸರಿ ನಿಧಾನಕ್ಕೆ ಹೋಗಮ್ಮ.
8: ಥ್ಯಾಂಕ್ ಯು.
7: ಅಯ್ಯೋ ಪಾಪ ಕುಂಟ್ತಾ ಇದ್ದಾರೆ, ಏಟ್ ತುಂಬ ಬಿದ್ದಿರಬೇಕು.
1: ಮುಂದೇನಾತು ಅಂತ ನಾನು ಹೇಳ್ತೀನಿ ಕೇಳ ಮಗನ. ಆಕಿ ಕುಂಡ್ಕೊಂಡು ಕುಂಡ್ಕೊಂಡು ಹೊಂಟ್ಲ, ಹಂಗೆ ನಿನ್ನ ಮನಸ್ಸಿನಾಗ ಅಯ್ಯೋ ಅವಳು ನಡೆಯಕ್ಕೆ ನಾನು ಯಾಕೆ ಹೆಲ್ಪ್ ಮಾಡಬಾರ್ದು ಅಂತ ವಿಲವಿಲ ಅಂತಿತ್ತು. ಹೌದಲ್ಲ?
2: ಹಾಗೆ ಅನ್ನಿಸ್ತು. ನಾನು ಅವಳ ಪಕ್ಕ ನಡ್ಕೊಂಡು ಹೋಗ್ತಿದ್ದೆ. ಅವಳ ಕಣ್ಣುಗಳು ನನ್ನನ್ನೇ ನೋಡ್ತಿದ್ವು. ನಾನು ಅವಳ ಕಣ್ಣುಗಳನ್ನೇ ನೋಡ್ತಾ ಇದ್ದೆ. ಅವಳ ಕಣ್ಣುಗಳಲ್ಲಿ ಏನೋ ಒಂಥರ ಭಾವ.
1: ಲೇ ಲೇ ಮಗನ, ಸಿನಿಮಾ ಕತಿ ಹೇಳಾಕತ್ತಿ ಏನಲೇ?
2: ಇಲ್ಲ, ನನ್ನೊಳಗೂ ಒಂದು ಹೊಸ ಭಾವ.
1: ಒಂದ ಸಲ ನೋಡಿದಕ್ಕೆ ಲವ್?
2: ಲವ್ ಕನಿಕರನೋ ಅನುಕಂಪನೋ ಏನೋ ಗೊತ್ತಿಲ್ಲ, ಅದೊಂದು ಹೊಸ ಭಾವ, ಅದಂತೂ ನಿಜ.
1: ಸರಿ ಮಗನ, ನೀನು ಕವಿ ಆಗಬೇಕಿತ್ತಲೆ. ಅದಿರಲಿ, ಮುಂದೆ ನಾ ಹೇಳ.
2: ಆಕೆ ಹೊರಗಡೆಗೆ ಬಂದ್ಲು. ಅವಳನ್ನು ನೋಡಿದ ಒಬ್ಬ ಓಡಿ ಬಂದು,
10: ಏನಾಯ್ತು ನಂದಿನಿ, ಯಾಕೆ ಕುಣ್ತಾ ಇದೆಯಾ
2: ಅಂತ ಕೇಳ್ದ.
1: ನೀನು ಸವಿಸ್ತಾರವಾಗಿ ಹೇಳ್ದಿ.
2: ಇಲ್ಲ, ನಾನು ಏನು ಮಾತಾಡಲಿಲ್ಲ.
1: ಮುಂದ
10: ಯಾಕೆ ನಂದಿನಿ, ಏನಾಯ್ತು?
8: ಟ್ರೈನ್ನಲ್ಲಿ ತುಂಬ ರಶ್ ಇತ್ತು ರಮೇಶ್, ಇಳಿಯೋವಾಗ ಯಾರೋ ಹಿಂದ್ಗಡೆಯಿಂದ ತಳ್ಳಿಬಿಟ್ರು ಕಣೋ, ಕಾಲು ಜಾರಿ ಬಿದ್ದುಬಿಟ್ಟೆ ಅಷ್ಟೆ.
10: ಕುಣ್ತಾ ಇದ್ದೀರ ನಂದಿನಿ, ನೋವಾಗಿರ್ಬೇಕು, ಬಾ ಹೋಗುವಾಗ ಹಾಗೆ ಆಸ್ಪತ್ರೆಗೆ ಹೋಗೋಣ.
8: ಬೇಡ ನಡಿ ರಮೇಶ್, ಆಗಲೇ ಲೇಟ್.

0: ಆಗಿದೆ. ಬಾಸ್ ಬೈತಾರೆ, ನನ್ನಿಂದಾಗಿ ನೀನು ಬೈಸ್ಕೊಳ್ಬೇಕಾಗತ್ತಷ್ಟೆ.
1: ಹೌದು, ಇವ್ರು ಯಾರು ನಿನಗೆ ಗೊತ್ತೇನು? ನಿನ್ನೆ ನೋಡ್ತಾ ಇದ್ದಾರೆ.
0: ಗೊತ್ತು, ಅವ್ರು ನನ್ನ ಜೊತೆ ಟ್ರೈನಲ್ಲಿ ದಿನ ಬರ್ತಾರೆ, ನನಗೆ ಪರಿಚಯ.
1: ಸರಿ, ನಡಿ ಹೋಗೋಣ.
2: ಅಲ್ಲಲ್ಲೇ ಸುಗುಣ, ಆಕಿ ಸುಳ್ಳು ಯಾಕೆ ಹೇಳಿದ್ಲು ಅಂತೀನಿ.
3: ಅದೇ ನನಗೆ ಗೊತ್ತಾಗಲಿಲ್ಲ. ಆ ರಮೇಶ ಅವಳನ್ನು ತನ್ನ ಬೈಕ್ ಮೇಲೆ ಕೂರಿಸ್ಕೊಂಡು ಹೋದ.
2: ಹ್ಞೂ.
3: ಹೋಗುವಾಗ ನಂದಿನಿ ನನ್ನನ್ನೇ ನೋಡ್ತಿದ್ಲು.
2: ಅದಕ್ಕೆ ನೀ ತಲೆ ಕೆಡಿಸ್ಕೊಂಡು ಆಫೀಸಿಗೆ ಬರಲಿಲ್ಲ, ರೂಮ್ಗೆ ಹೋಗಿ ಹಗಲು ರಾತ್ರಿ ಯೋಚನೆ ಮಾಡಿದೆ, ಹೌದಲ್ಲ?
3: ಇಲ್ಲ, ನಾ ರೂಮ್ಗೆ ಹೋಗಲೇ ಇಲ್ಲ. ಇಡೀ ದಿನ ನಾನು ರೈಲ್ವೆ ಸ್ಟೇಷನ್ನಲ್ಲೇ ಇದ್ದೆ.
2: ಅಲ್ಲ, ಇವನ
3: ಆಫೀಸ್ಗೂ ಬರಲಿಲ್ಲ.
2: ಹ್ಞೂ.
3: ಏನೇನೋ ಆಲೋಚನೆಗಳು ಮನಸ್ಸಿನಲ್ಲಿ, ಅದೆಂಥದೋ ಅವ್ಯಕ್ತ ಭಾವನೆಗಳು. ಮೊಬೈಲ್ ಸ್ವಿಚ್ ಆಫ್ ಮಾಡಿ ಏಕಾಂತ ಅನುಭವಿಸಿದೆ.
2: ಅದಕ್ಕೆ ನಾನು ಫೋನ್ ಮಾಡಿದ್ರು ನೀನು ತಗೊಳ್ಳಿಲ್ಲ, ಹೌದಲ್ಲ?
3: ಮನಸ್ಸು ನಂದಿನಿ ಈಗ ಬರ್ತಾಳೆ ಆಗ ಬರ್ತಾಳೆ ಅಂತ ಚಡ್ಪಡಿಸ್ತಿತ್ತು. ಸಂಜೆ 5:45 ನಂದಿನಿ ರೈಲ್ವೆ ಸ್ಟೇಷನ್ಗೆ ಬಂದ್ಲು. ಅಲ್ಲಿ ಇದ್ದ ನನ್ನನ್ನು ನೋಡಿದ್ಲು.
2: ಮುಂದೆ
3: ನೀವು?
0: ನಾನು ಶಾಂತಲಾ ಎಕ್ಸ್ಪ್ರೆಸ್ಗೆ ಊರಿಗೆ ಹೋಗೋದು. ನೀವು?
3: ನಾನು ಶಾಂತಲಾ ಎಕ್ಸ್ಪ್ರೆಸ್ಗೇನೆ. ಬನ್ನಿ ಕೂತ್ಕೊಳ್ಳಿ.
0: ಪರವಾಗಿಲ್ಲ ಬಿಡಿ.
3: ಅರೆ ಕೂತ್ಕೊಳ್ಳಿ. ಮೊದಲೇ ಬೆಳಿಗ್ಗೆ ಬಿದ್ದು ನಿಮ್ಮ ಕಾಲಿಗೆ ನೋವಾಗಿದೆ ಬೇರೆ?
0: ಇಲ್ಲ, ಈಗಂತ ನೋವೇನಿಲ್ಲ.
3: ಕೂತ್ಕೊಳ್ಳಿ, 15 ನಿಮಿಷ ಟ್ರೈನ್ ತಡವಾಗಿ ಹೊರಡ್ತದೆ ಅಂತ.
0: ಆಯಿತು, ಕೂರ್ತೇನೆ. ನೀವು ದಿನ ಶಾಂತಲಾ ಎಕ್ಸ್ಪ್ರೆಸ್ಗೆ ಬರೋದೇನು? ಮತ್ತೆ ಯಾವತ್ತೂ ನಿಮ್ಮ ಟ್ರೈನ್ನಲ್ಲಿ ನೋಡಲೇ ಇಲ್ಲ.
3: ಅದು
0: ಕೆಲಸಕ್ಕೆ ಹೊಸದಾಗಿ ಬರ್ತಿದ್ದೀರೇನು?
3: ಹೌದು. ಇಲ್ಲ, 3 ವರ್ಷ ಆಯ್ತು.
0: 3 ವರ್ಷದಿಂದ ಟ್ರೈನಲ್ಲಿ ಓಡಾಡ್ತಿದ್ದೀರಾ? ನಿಮ್ದು ಯಾವ ಊರು?
3: ಮಂಡ್ಯ. ಮಂಡ್ಯ.
0: ನಂದು ಪಾಂಡವಪುರ. ಸಾಮಾನ್ಯವಾಗಿ ಯಾವ ಬೋಗಿಲಿ ಇರ್ತೀರಾ ನೀವು?
3: 6ನೇ ಬೋಗಿನಲ್ಲಿ.
0: 6ನೇ ಬೋಗಿನ? ನಾನು ಅದರಲ್ಲೇ ಬರೋದು.
3: ನೀವು
0: ನನ್ನ ಜೊತೆ ಟ್ರೈನ್ನಲ್ಲಿ ಬಂದ್ರಿ ಅಂತ ನಾನು ಬೆಳಗ್ಗೆ ರಮೇಶಂಗೆ ಸುಳ್ಳು ಹೇಳಿದೆ. ಅದು ನಿಜ ಆಯಿತು ನೋಡಿ. ಕೆಲವೊಂದ್ಸಲ ಹೇಳಿದ ಸುಳ್ಳುಗಳು ಕೂಡ ಸತ್ಯ ಆಗ್ಬಿಡತ್ತೆ ಅಲ್ವೇ?
3: ಸುಳ್ಳು. ಹೌದು ನಂದಿನಿ ಅವರೇ, ಹೌದು.
0: ನಂದಿನಿ, ನನ್ನ ಹೆಸರು ನಿಮಗೆ ಹೇಗೆ ಗೊತ್ತು?
3: ಅದೇ, ನಿಮ್ಮನ್ನು ಸ್ಕೂಟರ್ ಮೇಲೆ ಕರ್ಕೊಂಡು ಹೋದ್ರಲ್ಲ ರಮೇಶ್, ಅವರು ನಿಮ್ಮನ್ನು ನಂದಿನಿ ಅಂತ ಕರೆದ್ರು. ಹೆಸರು ಇಷ್ಟ ಆಯಿತು, ಹಾಗೆ ನೆನಪಿನಲ್ಲಿ ಉಳಿದ್ಬಿಡ್ತು.
2: ಬಪ್ಪರೇ ಮಗನ, ಆಫೀಸ್ನಾಗ ಒಂದು ಫೈಲ್ ನಂಬರ್ ನೆನಪಿಟ್ಕೊಳ್ಳೋದಲ್ಲ ನೀನು. ಹೋಗ್ಲಿ, ನಿನ್ನ ಮೊಬೈಲ್ ನಂಬರ್ ಆದರೂ ನೆನಪೈತೆ ನಿಂಗೆ? ಏನಪ್ಪ ನಿಂದು ಮಂಡ್ಯಾನ? ಸುಳ್ಳು ಹೇಳಿದ್ರು ಮಗನ, ನಿನ್ನ ಹಂಗೆ ಹೇಳ್ಬೇಕು ನೋಡು.
3: ಬಾಯಿಗೆ ಬಂತು, ಹೇಳಿಬಿಟ್ಟೆ.
2: ಹೇಳ್ತಿ ಬಿಡು ನೀನು. ಆತು, ಆಮೇಲೆ ಏನು ಮಾಡ್ದು ಹೇಳು.
3: ಟ್ರೈನ್ ಬಂತು.
2: ಹಾಂ.
3: ಅವಳು ಟ್ರೈನ್ ಹತ್ತಿದ್ಲು.
2: ಹಾಂ.
3: ಬನ್ನಿ ಅಂತ ಕರೆದ್ಲು.
2: ಓಹೋ.
3: ನಾನು ಹತ್ತಿದೆ, ಅವಳನ್ನು ಹಿಂಬಾಲಿಸ್ದೆ.
2: ಹಿಂಬಾಲಿಸ್ದ ಏನು ಮಾಡಿಪ್ಪ? ಇರಲಿ ಇರಲಿ, ಆಮೇಲೆ ಏನಾಯ್ತು?
3: ಟ್ರೈನಲ್ಲಿ ಅವಳು ಎದುರುಗಡೆ ಸೀಟ್ನಲ್ಲೇ ಕೂತ್ಕೊಂಡೆ.
2: ಏನಾದರೂ ಮಾತಾಡಿದ್ರೇನು?
3: ಹ್ಞೂ. ಮಾತಾಡೋಕ್ಕಾಗಲಿಲ್ಲ.
2: ಹಗ್ಗ ನೀನು.
3: ಟ್ರೈನ್ ತುಂಬ ರಶ್ ಇತ್ತು.
2: ಹ್ಞೂ.
3: ಅಲ್ಲದೆ ಅವಳ ಪಕ್ಕಕ್ಕೆ ಅವಳ ಫ್ರೆಂಡ್ ಬೇರೆ ಕೂತ್ಕೊಂಡಿದ್ಲು.
2: ಹ್ಞೂ.
3: ಹಾಗಾಗಿ ಮಾತಾಡೋದಕ್ಕೆ ಆಗಲಿಲ್ಲ.
2: ಮುಂದೆ
3: ಪಾಂಡವಪುರ ಸ್ಟೇಷನ್ ಬಂತು.
2: ಹ್ಞೂ.
3: ನಂದಿನಿ ಇಳಿದ್ಲು.
2: ಹ್ಞೂ.
3: ಹೋಗುವಾಗ ನನ್ನ ಕಡೆ ಕೈ ಬೀಸಿದ್ಲು.
2: ನೀವು ಕೈ ಬೀಸಿದ್ರಿ ಅಲ್ವಾ?
4: ಅರೆ ಸುಗುಣ ಮಾರಾಯರೆ, ಇದೇನು ಇವತ್ತು ಟಿಪ್ಟಾಪ್ ಆಗಿ ಬಂದ್ಬಿಟ್ರಿ, ಎಷ್ಟು ಚಂದ ಕಾಣ್ತೀರಿ ಮಾರಾಯರೆ.
3: ಏನಿಲ್ಲ ಬಿಡಿ ಸುಗುಣರೆ, ಮಾಮೂಲು ಡ್ರೆಸ್ ತಾನೆ.
4: ಮಾಮೂಲೆ, ಆದ್ರೂ ಈ ಡ್ರೆಸ್ ನಲ್ಲಿ ಬಹಳ ಸುಂದರವಾಗಿ ಕಾಣ್ತೀರಿ ಮಾರಾಯರೆ ನೀವು.
5: ಶಾಂತಲಾ ಎಕ್ಸ್ಪ್ರೆಸ್ ರೈಲು ಕೆಲವೇ ನಿಮಿಷಗಳಲ್ಲಿ 1ನೇ ಪ್ಲಾಟ್ಫಾರ್ಮಿಗೆ ಬಂದು ಸೇರಲಿದೆ.
4: ಮಾಡಿ ಸುಗುಣ ಮಾರಾಯರಿಗೆ ಒಂದು ತಿಂಡಿ ಕೊಡು ಮಾರಾಯ.
3: ಬೇಡ ಸುಬ್ಬಣ್ಣ.
4: ಯಾಕೆ ಬೇಡ ಮಾರಾಯರೆ?
3: ಟ್ರೈನ್ ಬಂತು, ನಾನು ಆಮೇಲೆ ಬಂದು ತಿಂತೇನೆ.
4: ಅರೆ ಹೋಗೇ ಬಿಟ್ರಲ್ಲ ಮಾರಾಯರೆ. ಅಲ್ಲ, ಅದೆಂತ ವಿಶೇಷ ಉಂಟು ಮಾರಾಯರೆ ಈ ಟ್ರೈನಿನಲ್ಲಿ? ಯಾರಿಗೆ ಗೊತ್ತು ಬಿಡಿ, ನಮಗೆ ಯಾಕೆ.
0: ಅರೆ ನೀವಾಗ್ಲೇ ಹೊರಗೆ ಬಂದು ನಿಂತು ಬಿಟ್ಟಿದ್ದೀರಿ.
3: ಇಲ್ಲ, ನಿಮ್ಮ ಒಟ್ಟಿಗೆ ಬಂದೆ.
0: 6ನೇ ಬೋಗಿಲಿ ನೀವು ಕಾಣಲೇ ಇಲ್ಲ.
3: ಇಲ್ಲ, ಅದು
0: ಆಟೋ.
1: ಎಲ್ಲಿಗೆ ಮೇಡಮ್?
0: ಸಿದ್ಧಾರ್ಥ ನಗರಕ್ಕೆ ಬರ್ತೀರಪ್ಪ?
1: ಬನ್ನಿ
0: ಬನ್ನಿ, ನಿಮ್ಮನ್ನು ಬಿಟ್ಟು ಹೋಗ್ತೇನೆ.
3: ಪರವಾಗಿಲ್ಲ ಬಿಡಿ, ನಾನು ನಡ್ಕೊಂಡೇ ಹೋಗ್ತೀನಿ.
0: ಅಯ್ಯೋ ಬನ್ನಿ, ಎಲ್ಲಿ ಬಿಡಬೇಕು ಹೇಳಿ ಸಾಕು.
3: ಕೆಆರ್ ಹಾಸ್ಪಿಟ್ಲ್ ಹತ್ರ ಬಿಟ್ಟರೆ ಸಾಕು.
0: ಅಷ್ಟೇನಾ? ನಾನು ಆ ಕಡೆಗೆ ಹೋಗೋದು, ನಮ್ಮ ಆಫೀಸು ಸಿದ್ಧಾರ್ಥ ನಗರದಲ್ಲಿದೆ. ಬನ್ನಿ ಕೂತ್ಕೊಳ್ಳಿ. ನೀವು ರೈಲ್ ಪಾಸ್ ಮಾಡಿಸ್ಕೊಂಡ್ಬಿಡಿ. ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡಿದರೆ ಫೈನ್ ಹಾಕ್ತಾರೆ.

0: ಅರೆ ಅದು
1: ನನಗೆ ಎಲ್ಲ ಗೊತ್ತಾಯ್ತು. ಟಿಕೆಟ್ ಕಲೆಕ್ಟರ್ ಬಂದಿದ್ದು, ನಿಮ್ಮನ್ನು ಹಿಡ್ದಿದ್ದು, ನೀವು ಬ್ಯಾ ಬ್ಯಾ ಅಂತ ಬಾಯಿ ಬಿಟ್ಕೊಂಡು ಫೈನ್ ಕಟ್ಟಿದ್ದು ಎಲ್ಲ ಗೊತ್ತು ನನಗೆ.
0: ನಿಮಗೆ ಯಾಕೆ ಗೊತ್ತಾಯ್ತು?
1: ಹೇಗೋ
0: ಅಂದರೆ ಟ್ರೈನಲ್ಲಿ ಗೂಢಚಾರನ ಇಟ್ಟಿದ್ದೀರಿ ನೀವು.
1: ಗೂಢಚಾರ ಅಲ್ಲ, ಗೂಢಚಾರಿಣಿ.
0: ನಿನ್ನೆ ನಿಮ್ಮನ್ನು ಕರ್ಕೊಂಡು ಹೋದ್ರಲ್ಲ ಅವರು?
1: ಇಲ್ಲ, ಅವನು ಇನ್ಮೇಲೆ ಬರೋದಿಲ್ಲ. ಇನ್ಮೇಲೆ ನಾನು ಆಟೋದಲ್ಲೇ ಆಫೀಸ್ಗೆ ಹೋಗ್ತೇನೆ. ಅವನು ನನ್ನ ಕೊಲೀಗ್, ಇದೇ ಮಾರ್ಗದಲ್ಲಿ ಅವನು ಹೋಗೋದು, ಹಾಗಾಗಿ ನನ್ನೂ ಪಿಕಪ್ ಮಾಡ್ಕೊಂಡು ಹೋಗ್ತಿದ್ದ. ನನ್ನ ಕೊಲೀಗ್ ಅಲ್ವಾ, ಅದಕ್ಕೆ ನಾನು ಆ ರಮೇಶನ್ ಸ್ಕೂಟ್ರಲ್ಲಿ ಹೋಗ್ತಿದ್ದೆ. ಅವನೊಬ್ಬ ಅನುಮಾನದ ಪಿಶಾಚಿ. ನಿನ್ನೆ ನೀವು ನನ್ನ ನೋಡ್ತಾ ಇದ್ದದ್ದು ನೋಡಿ ಅವನು ಏನೇನೋ ಕಲ್ಪನೆ ಮಾಡ್ಕೊಂಡು ಬಿಟ್ಟಿದ್ದಾನೆ. ಬಾಯಿಗೆ ಬಂದ ಹಾಗೆ ಮಾತಾಡ್ದ, ಅಲ್ಲದೆ ನನ್ನ ಜೊತೆ ಕೆಟ್ಟದಾಗೂ ನಡೆದುಕೊಂಡ. ಒಂಟಿ ಹೆಣ್ಮಕ್ಳು ಸಿಕ್ಕರೆ ಏನು ಬೇಕಾದರೂ ಮಾಡ್ಕೋಬಹುದು ಅಂತ ಅಂದ್ಕೊಂಡಿದ್ದಾರೆ. ಥೂ,
0: ಯಾಕೆ ಏನಾಯಿತು?
1: ಫ್ರೆಂಡ್ಶಿಪ್ನ ದುರುಪಯೋಗ ಮಾಡ್ಕೊಳ್ಳೋರನ್ನ ಕಂಡ್ರೆ ನನಗಾಗಲ್ಲ. ನಿಜವಾದ ಫ್ರೆಂಡ್ಶಿಪ್ ಬೇಕು ನನಗೆ. ನಮ್ಮಂಥವರು ಕ್ಲೋಸ್ ಆಗಿ ಮಾತಾಡ್ತೀವಿ ಅಂದ ತಕ್ಷಣ ಮನಸ್ಸಲ್ಲಿ ಹೊಲಸು ತುಂಬಿಕೊಂಡು ನಮ್ಮ ಜೊತೆಗೆ ಸಂಬಂಧ ಬೆಳೆಸೋದಕ್ಕೆ ನೋಡ್ತಾರೆ. ಹೊಲಸು ಜನ, ಹೊಲಸು ಕಾಮದ ಕಣ್ಗಳು.
0: ಇಲ್ಲೇ ನಿಲ್ಸಪ್ಪ.
1: ಸಂಜೆ ಅದೇ ಟ್ರೈನಿಗೆ ಬರ್ತೀರಾ ಅಲ್ವಾ?
0: ಹೌದು.
1: ಮೊದಲೇ ಟಿಕೆಟ್ ತಗೊಂಡಿರಿ, ಸುಮ್ಮನೆ ಫೈನ್ ಕಟ್ಟಬೇಡಿ.
2: ಅಂದ್ರ ಮಗನ, ದಿನಾ ನಿಂದು ಮೈಸೂರು ಟು ಮಂಡ್ಯ, ಮಂಡ್ಯ ಟು ಮೈಸೂರು, ಟ್ರೈನ್ ಅಪ್ ಅಂಡ್ ಡೌನ್ ಜರ್ನಿ ಅನ್ನು.
0: ಇವತ್ತು ಅವಳ ಜೊತೆ ಆಟೋದಲ್ಲಿ ಬಂದೆ.
2: ಓಹೋ, ಅದಕ್ಕೆ ಸಾಹೇಬ್ರು ಹಿಂಗೆ ರೆಕ್ಕಿ ಬಿಚ್ಚದ ಹಕ್ಕಿ ಹಂಗೆ ಹಾರಾಡೋದು?
3: ಹೋಗ್ಲಿ, ಹೆಂಗದಳು ನೋಡಾಕ ಹುಡುಗಿ?
0: ಚೆನ್ನಾಗಿದ್ದಾಳೆ, ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನ್ನಿಸ್ತದೆ.
2: ಅಂದರೆ ಕಣ್ಣಾಗಳು ಗೊಂಬಿ ಕಟ್ಕೊಂಡೇ ಬಂದಿ ಅನ್ನು.
0: ನಿಜ ಹೇಳ್ತೀನಿ ಉಳ್ಳಾಗಡ್ಡಿ, ಅವಳು ನೋಡಿದಾಗ ಒಂಥರ ಖುಷಿ ಆಗುತ್ತೆ. ಅವಳು ಹತ್ರ ಇದ್ರೆ ಬೇರೆ ಏನೂ ಬೇಡ ಅನಿಸುತ್ತೆ.
2: ಅದು ಹಂಗಲಿ, ಅದು ಹಂಗ. ಸರಿ ಬಿಡು, ಮನಸ್ಸಿಗೆ ಬಂದಾಳ ಅಂದ ಮ್ಯಾಗ ಮುಂದೆ ಒಂದಿನ ಮನಿ ತುಂಬೆ ತುಂಬ್ತಾಳ, ಯೋಚನೆ ಮಾಡಬೇಡ.
4: ಓಹೋ, ನೀವು ಇಲ್ಲೇ ಇದ್ದೀರೇನು? ಸುಗುಣ ಸಾ, ಸ್ವೀಟ್ ಕೊಡಿಸಿ ಸಾ.
2: ಯಾಕಪ್ಪ, ಅವ ಯಾಕೆ ನಿನಗೆ ಸ್ವೀಟ್ ಕೊಡಬೇಕು?
4: ಸುಗುಣ ಸಾ, ನಿಮ್ಮ ಟ್ರಾನ್ಸ್ಫರ್ ಆರ್ಡ್ರ್ ಬಂತು ಸಾ. ನೀವು ನಿಮ್ಮೂರಾಗಿ ಕೆಲಸ ಮಾಡ್ಬೋದು, ಖುಷಿ ಅಲ್ಲವ್ರಾ, ಅದಕ್ಕೆ ಸ್ವೀಟ್ ಕೊಡಿಸಿ ಅಂದೆ. ಅದ್ಯಾಕೆ ಇಬ್ರುನುವೆ ಮುಖ ಮುಖ ನೋಡ್ಕೊಂಡಿರಿ, ಖುಷಿ ಪಡಿ ಸಾ.
5: ಓಯ್ ಮಾಣಿ, ಅಲ್ಲಿ ಕುಳಿತಿದ್ದಾರಲ್ಲ ಅವರು ಸುಗುಣ ಮಾರಾಯರಲ್ವಾ?
6: ಹೌದು ಸಾವುಕಾರ್ರೆ.
5: ಅರೆ ನೋಡಲ್ಲಿ, ಯಾರದು ದೊಡ್ಡ ಹೆಂಗಸು ಅವ್ರ ಪಕ್ಕದಲ್ಲಿ ಕುಳಿತಿದ್ದಾರೆ?
6: ದೊಡ್ಡ ಹೆಂಗಸು ಅಲ್ಲ ಸಾವುಕಾರ್ರೆ, ಚಿಕ್ಕ ಹೆಂಗಸು.
5: ಓ, ಇದಕ್ಕ ದಿನಾ ಶಾಂತಲಾ ಎಕ್ಸ್ಪ್ರೆಸ್ ಕಾಯ್ತಿದ್ದು ಈ ಮನುಷ್ಯ. ಇರ್ಲಿ ಇರ್ಲಿ.
1: ಯಾಕೆ ಒಂಥರ ಇದ್ದೀರಿ, ಏನಾಯ್ತು?
0: ಏನೂ ಇಲ್ಲ.
1: ಏನಾಯ್ತು ಹೇಳಿ.
0: ನನಗೆ ನಮ್ಮೂರಿಗೆ ಟ್ರಾನ್ಸ್ಫರ್ ಆಗಿದೆ, ನಾಳೆನೇ ಡ್ಯೂಟಿ ರಿಪೋರ್ಟ್ ಮಾಡ್ಕೋಬೇಕು.
1: ಓಹೋ ಹೌದಾ, ನಿಮ್ಮೂರಿಗೆ ಅಂದಮೇಲೆ ನಿಮಗೆ ಖುಷಿ ಆಗಬೇಕಲ್ವಾ?
0: ಇಲ್ಲ, ಅದು
1: ಯಾಕೆ ಸೈಲೆಂಟ್ ಆದ್ರಿ, ಮಾತಾಡಿ.
0: ಅದು ಅದು ನಮ್ಮೂರು ಮಂಡ್ಯ ಅಲ್ಲ, ಬೀದರ್.
1: ಗೊತ್ತು.
0: ಹ್ಞೂ,
1: ನೀವು ಕೆಲಸ ಮಾಡೋದು ಇಲ್ಲೇ, ನೀವು ವಾಸವಾಗಿರೋದು ಇಲ್ಲೇ ಯಾದವ್ಗಿರಿಲಿ.
0: ನಿಮಗೆ ನಿಮಗೆ ಹೇಗೆ
1: ಗೊತ್ತು ಮಾಡ್ಕೊಳ್ಬೇಕು ಅನ್ನಿಸ್ತು, ಮಾಡಿಕೊಂಡೆ. ಒಂದೊಂದು ಸಲ ನಮ್ಮ ಮನಸ್ಸು ಎಲ್ಲೇ ಮೀರಿ ಕಲ್ಪನೆಯಲ್ಲೇ ತೇಲ್ಬಿಡುತ್ತೆ, ವಾಸ್ತವನ ಅರಿದೆ ವ್ಯವಹಾರ ಮಾಡುತ್ತೆ. ಜೀವನಾನೇ ಹಾಗೆ ಅಲ್ವೇ, ಆಕಸ್ಮಿಕಗಳ ಸರಮಾಲೆ. ಸರಿ, ನಾನು ಹೋಗ್ತೇನೆ. ನಿಮ್ಮನ್ನು ಆಕಸ್ಮಿಕವಾಗಿ ನೋಡಿದೆ, ಅಂತರಂಗದೊಳಗೆ ಎಂಥದ್ದೋ ಅವ್ಯಕ್ತ ಭಾವನೆ, ಬಿಡಿಸ್ಲಿಕ್ಕಾಗದ ಋಣಾನುಬಂಧದ ಸ್ನೇಹವಾಗುತ್ತೆ ನಮ್ಮದು ಅಂತ ಅಂದ್ಕೊಂಡಿದ್ದೆ. ಆಕಾಶದಲ್ಲಿ ಮೋಡ ಕಟ್ಟಿದೆ ನೋಡಿ ಅಲ್ಲಿ, ನನಗೆ ಗೊತ್ತು ಖಂಡಿತ ಮಳೆ ಬರೋಲ್ಲ.
0: ಯಾಕೆ ಹಾಗೆ ಮಾತಾಡ್ತಿದ್ದೀರಿ?
1: ನಾನೇನು ಮಾತಾಡಿದೆ, ನಾನೇನು ಮಾತಾಡಿದೆ. ಸರಿ, ನಾನು ಹೋಗ್ತೇನೆ. ನಿಲ್ಲಿ, ನೀವೆಲ್ಲಿಗೆ ಬರ್ತೀರಾ? ಈ ಟ್ರೈನ್ ಯಾಕೆ ಹತ್ತೀರ? ನೀವು ನನಗಾಗಿ ಮಂಡ್ಯ ತನಕ ಟ್ರೈನಲ್ಲಿ ಬರ್ತಾ ಇದ್ರಿ, ಅದು ಮುಗೀತಲ್ಲ, ಬಿಡಿ ನಾನು ಹೋಗ್ತೇನೆ.

0: ಸುಗುಣಪ್ಪ ಟ್ರಾನ್ಸ್ಫರ್ ಆಗಿ ಒಂದು ವಾರ ಆತು. ಇನ್ನುವೆ ಅವ್ರ ಜಾಗಕ್ಕೆ ಯಾರು ಬರ್ನಿಲ್ಲ. ಒಬ್ರು ಹೋದ್ರೆ ಇನ್ನೊಬ್ರು ಹಂಗೆ ಬಂದ್ಬಿಡ್ಬೇಕು. ತಡ ಮಾಡಿದ್ರೆ ತೊಂದರೆ ಆಯ್ತದೆ ಅಂತ ಯಾಕೆ ಮೇಲಿನವ್ರಿಗೆ ತಿಳಿಯಾಕಿಲ್ಲ?
1: ಏನ್ರಿ ಶಂಕರಪ್ಪ, ಸುಗುಣನ ಟೇಬಲ್ ಮುಂದೆ ನಿಂತ್ಕೊಂಡು ಏನು ಮಾತಾಡತ್ತೀರಿ?
0: ಏನಿಲ್ಲ ಬಿಡಿ ಸಾ, ಸುಗುಣಪ್ಪನ ಬದಲಿಗೆ ಯಾರನ್ನು ಬರ್ನಿಲ್ವಲ್ಲ, ಅದಕ್ಕೆ ಯೋಚನೆ ಮಾಡ್ತಿದ್ದೆ. ಸಾ, ನಿಮ್ಮ ಫ್ರೆಂಡು ಫೋನ್ ಮಾಡಿದ್ರ ಸಾ?
1: ಇಲ್ಲ ಶಂಕರಪ್ಪ, ಅವತ್ತ ಡ್ಯೂಟಿ ರಿಪೋರ್ಟ್ ಮಾಡ್ಕೋತೀನಿ ಅಂತ ಹೋದವ, ಒಂದು ವಾರ ಆತು, ಒಂದು ಫೋನ್ ಇಲ್ಲ, ಏನಿಲ್ಲ.
0: ಅಲ್ಲ, ಅವರು ನಿಮ್ ಜೀವ ಇದ್ದಂಗೆ ಒಂದು ಫೋನ್ ಇಲ್ಲ ಅಂದ್ರೆ ಹೆಂಗೆ ಸಾ?
1: ಅದೇ ಯೋಚನೆ ಆಗೈತು ನಂಗೂ. ಹಲೋ, ಯಾರು?
2: ಎಂ ಎಸ್ ಉಳ್ಳಾಗಡ್ಡಿ ಅವರ?
1: ಹೌದು, ನಾನ ಮಾಲಿಂಗಪ್ಪ ಸೋಮಲಿಂಗಪ್ಪ ಉಳ್ಳಾಗಡ್ಡಿ. ಅಲ್ರಿ, ನನಗ ಫೋನ್ ಮಾಡಿ ನೀವು ಎಂ ಎಸ್ ಉಳ್ಳಾಗಡ್ಡಿನ ಅಂತ ಕೇಳ್ತಿರಲ್ರಿ, ನೀವ್ ಯಾರು ಹೇಳ್ರಿ?
2: ಯಾಕೆ ನಾನ್ ಗೊತ್ತಾಗ್ಲಿಲ್ವೇ, ನಾನ್ ಪದ್ಮಜಮ್ಮ.
1: ಓ, ಪದ್ಮಜಮ್ಮನವರು? ಸಾರಿ ರೀಪ್ಪ, ಏನ್ ಅನ್ಕೋಬೇಡ್ರಿ, ನಾನ ನಿಮಗ್ ಫೋನ್ ಮಾಡ್ಬೇಕಂತ ಅನ್ಕೊಂಡಿದ್ದೆ. ಅದು ನನ್ನ ಫ್ರೆಂಡ್ ಸುಗುಣಗ, ಅವನೂರ್ ಬೀದರ್ಗೆ ಟ್ರಾನ್ಸ್ಫರ್ ಆಗೈತ್ರಿ. ಅವ ಊರು ಹೋಗ್ಯಾನ, ಇನ್ನೊಂದು ನಾಲ್ಕೈದು ದಿನದಾಗ ಬರ್ತಾನ, ಬಂದು ರೂಮ್ ಖಾಲಿ ಮಾಡ್ತಾನ್ರಿ.
2: ಅಯ್ಯೋ, ನಿಮ್ ಫ್ರೆಂಡ್ ರೂಮ್ನಲ್ಲೇ ಇದಾರೆ, ಎರಡು ದಿನದಿಂದ ರೂಮ್ ಬಾಗ್ಲು ತೆಗೆದೇ ಇಲ್ಲ. ಬನ್ನಿ ಬೇಗ, ಏನಾದ್ರೂ ಮಾಡ್ಕೊಂಡ್ರೆ ನಮ್ ಗತಿ ಏನು?
1: ಏನು ಏನಂದ್ರಿ, ರೂಮ್ ಒಳಗ ಅದಾನ?
2: ಹೌದು, ಬಂದ್ ನೀವೇ ನೋಡಿ, ಹುಚ್ಚರ್ತರ ಆಡ್ತಾ ಇದಾರೆ, ಬೇಗ ಬನ್ನಿ.
1: ಆತ್ರಿ ಆತ್ರಿ, ಈ ಸದ್ಯಕ್ಕೆ ಬಂದ್ಬಿಡ್ತಾನೆ. ಏ ಶಂಕರಪ್ಪ, ಸುಗುಣ ರೂಮ್ನಾಗ ಅದಾನಂತು, ನಾ ಹೋಗಿ ನೋಡ್ಕೊಂಡ್ ಬರ್ತೇನೆ. ಬಾಸ್ ಕೇಳಿದ್ರೆ ಹೇಳೇನು?
0: ಹೇಳ್ತೀನಿ ಬಿಡಿ ಸಾ.
1: ಅಲ್ಲಲೇ ಸುಗುಣ, ನಿಂಗ್ ಬುದ್ಧಿಗಿದ್ದ ಐತೋ ಇಲ್ಲೋ, ಈಗಿನ ಕಾಲದಾಗ ನೌಕರಿ ಸಿಗೋದ ಕಷ್ಟ ಐತಿ ಅಂತದ್ರಾಗ ನೀನ್ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಟು ಬಂದಿಯಲ್ಲೋ, ತಲೆಯಾಗಿನ ಸಗಣಿ ತುಂಬ್ಕೊಂಡಿ ನೀನು. ನೀನ ಹೌದಲ್ಲ, ನಂಗೆ ಟ್ರಾನ್ಸ್ಫರ್ ಕೊಡ್ರಿ, ನಾನು ಅಪ್ಪ ಅವನ್ ಬಿಟ್ಟು ಬದುಕಾಕ ಒಲ್ಲಿ ಅಂತ ಪತ್ರ ಬರೆದು ಕೊಟ್ಟನು. ಏನೋ ರೈಲ್ವೆ ಸ್ಟೇಷನ್ದಾಗ ಕಂಡ್ಲಂತ, ಬಿದ್ಲಂತ, ಮಾತಾಡ್ಸಿದ್ಲಂತ, ಹುಡುಗಿರು ಅಂದ್ರೆ ಮಾರುದ ಜಿಗೋ ಇವಂಗ, ಅವಳ ಮೇಲೆ ಪ್ರೀತಿ ಉಕ್ಕಿ ಬಂತಂತ. ಏನ್ಲೇ ಏನ್ಲೇ ಇದು, ಅಕ್ಕಿ ಯಾರು, ವಿಳಾಸ ಎಲ್ಲಿ, ಹೋಗ್ಲಿ ಒಂದು ಮೊಬೈಲ್ ನಂಬರ್ ಆದ್ರೂ ತಗೊಂಡೇನ್ಲೇ? ಅದು ಇಲ್ಲ, ಒಳ್ಳೆ ಧಾರಾವಾಹಿ ಕತಿ ಇದ್ದಂಗೈತಲ್ಲ ನಿಂದು ಸುಗುಣ. ಆಕಿನ ಮನಸ್ಸಿಗೆ ಭಾಳ ಹಚ್ಕೊಂಡ್ಬಿಟ್ಟಿಲ್ಲ ನೀನು, ತಲಿಯಿಂದ ಕಿತ್ ಹಾಕುವತ್ಲಾಗ ಆಕಿಕ್ಕಿಂತ ಚಂದನ್ ಚೆಲುವಿ ತಂದು ನಿನ್ಗೆ ಲಗ್ನ ಮಾಡ್ತೀನಿ.
3: ಇಲ್ಲ ಉಳ್ಳಾಗಡ್ಡಿ, ನನಗೆ ನಂದಿನಿನ ಬೇಕು. ನನಗೆ ಎಲ್ಲಿ ನೋಡಿದ್ರು ನಂದಿನಿನೇ ಕಾಣಿಸ್ತಾಳೆ, ಅವಳೇ ಮಾತಾಡ್ದಾಗ ಆಗುತ್ತೆ.
1: ಲೇ ಲೇ, ನೀನೇನಾರ ಆಕಿಗೆ ಪ್ರಪೋಸ್ ಮಾಡಿ ಏನ್ಲೇ?
3: ಇಲ್ಲ ಮಾಡಿಲ್ಲ, ಅವಳು ಸಿಕ್ಕರೆ ಪ್ರಪೋಸ್ ಮಾಡ್ತೀನಿ, ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಹೇಳ್ತೀನಿ.
1: ಲೇ, ಸ್ವಲ್ಪ ವಿಚಾರ ಮಾಡಿ ಮಾತಾಡು, ಆಕಿ ಏನಾರು ಒಲ್ಲೆ ಅಂದ್ರೆ ಏನು ಮಾಡವ?
3: ಇಲ್ಲ, ಅವಳು ಅನ್ನೋದಿಲ್ಲ, ಅವಳ ಕಣ್ಣುಗಳಲ್ಲಿ ಸತ್ಯ ಕಂಡುಕೊಂಡಿದ್ದೀನಿ ನಾನು.
1: ಕಂಡದ್ದೆಲ್ಲ ಸತ್ಯ ಆಗೋದಿಲ್ಲಲೇ, ಬದುಕ ಬ್ಯಾರೆ, ಭಾವನನ ಬ್ಯಾರೆ, ಕಂಡದ್ದನ್ನ ಪ್ರಮಾಣಿಸಿ ನೋಡ್ಬೇಕು ಅಂತಾರ, ಅರ್ತ್ಕೋಬೇಕು ಆಮೇಲೆ ಮುಂದಿಂದು.
3: ನಾನು ಅರಿತುಕೊಂಡಿದ್ದೇನೆ.
1: ಹಗ್ಗ ನೀನ. ಅಲ್ಲಲೇ, ರೂಮ್ ಹೆಂಗಿಟ್ಕೊಂಡಿವು, ಬಟ್ಟಿ ಬರಿ ಎಲ್ಲ ಚೆಲ್ಲಾ ಪಿಲ್ಲಿ ಆಗ್ಯಾವು, ತಲಿ ಕೂದ್ಲಕ್ಕೆ ಹೆದರ್ಯಾವು, ಮೈ ತೊಳ್ಕೊಂಡಿಲ್ಲ, ರಾತ್ರಿ ಎಲ್ಲ ಒಬ್ಬನ ಮಾತಾಡ್ತಿದ್ದಂತ, ಯಾರ ಜೋಡಿ ಮಾತಾಡ್ತಿದ್ಯೋ? ಲೇತಮ್ಮ, ಪ್ರೇಮಕ್ಕೆ ಕಣ್ಣಿಲ್ಲ ಅಂತಾರು, ನಿನ್ ನೋಡಿದಾಗ ಅದು ಸಾಬೀತಾತು ಬಿಡು.
3: ಉಳ್ಳಾಗಡ್ಡಿ, ನಾನು ರೈಲ್ವೆ ಸ್ಟೇಷನ್ಗೆ 3 ದಿನಾನೂ ಹೋಗಿದ್ದೆ, ಅವಳು ಟ್ರೈನಲ್ಲಿ ಬರಲೇ ಇಲ್ಲ. ಅವಳು ಹೋಗ್ತಿದ್ದ ಆಟೋದವನು ಕೇಳಿದೆ, ಅವ್ರು ಬರ್ತಾ ಇಲ್ಲ ಅಂತ ಹೇಳ್ದ. ಉಳ್ಳಾಗಡ್ಡಿ ಉಳ್ಳಾಗಡ್ಡಿ,
1: ಏನು
3: ಪಾಂಡವಪುರಕ್ಕೆ ಹೋಗಿ ಹುಡುಕೋಣ?
1: ಅಪ್ಪ ಮಗನ, ನಿನ್ನ ಹಿಂಗ ಬಿಟ್ರೆ ಹುಚ್ಚಾಗಿ ಹೊಕ್ಕಿವ ಮಗನ ನೀನು. ನೋಡು, ನನಗೆ ಒಬ್ರು ಡಾಕ್ಟ್ರ್ ಗೊತ್ತಾದಾರ, ಅವ್ರ ಹತ್ರ ನೀನ್ ಕರ್ಕೊಂಡು ಹೋಗ್ತೀನಿ, ಅವ್ರು ನಿನಗೆ ಕೌನ್ಸಿಲಿಂಗ್ ಮಾಡ್ತಾರ, ಆಮೇಲೆ ನಾನು ನಿನ್ನ ಸೇರಿ ಪಾಂಡವಪುರಕ್ಕೆ ಹೋಗೋಣ, ನಿನ್ ನಂದಿ ನಿನ್ನ ಹುಡ್ಕೋಣ ಅಂತ ತಿಳಿತಾ?
3: ಏನಂದಿ, ಪಾಂಡವಪುರಕ್ಕೆ ಹೋಗೋಣ, ನೀ ನನ್ನ ಜೋಡಿ ಬರ್ತಿ?
1: ಆತಪ್ಪ,
3: ಸರಿ, ಹಾಗಾದ್ರೆ ನಾನು ರೆಡಿ ಆಗ್ತೇನೆ.
1: ಹಾ ಸರಿ, ಆಗಪ್ಪ ಆಗು. ಹಲೋ ಡಾಕ್ಟರ್ ಸರ್, ನಾನು ರೀ ಎಂ ಎಸ್ ಉಳ್ಳಾಗಡ್ಡಿ ರೀ, ಒಂಚೂರು ನಿಮ್ಮನ್ನು ಭೇಟಿಯಾಗಿ ಬರಹತ್ತೇನೆ ರೀ. ಹ್ಞೂ ರೀ.

0: ಇದೇನು ಉಳ್ಳಾಗಡ್ಡಿ ಮಾನಸಿಕ ಆಸ್ಪತ್ರೆ? ಇದೇನು ಮಾನಸಿಕ ಆಸ್ಪತ್ರೆ ಕರ್ಕೊಂಡು ಬಂದಿದ್ದೀಯಾ? ನಾನೇನು ಹುಚ್ಚನ?
1: ಮಾನಸಿಕ ಆಸ್ಪತ್ರೆಗೆ ಬರೋರೆಲ್ಲ ಹುಚ್ಚರಲ್ಲ, ತಿಳ್ಕೊ. ನಿನ್ ಹಿಂಗೆ ಬಿಟ್ರೆ ಹುಚ್ಚನ ಹಾಕಿ ನಡಿ, ಮಾತಾಡಬೇಡ ನಡಿ, ಸುಮ್ಮನೆ. ಮನಸ್ಸು ಹಿಡಿತದಾಗಿಟ್ಕೋಬೇಕು, ಅದು ಹಿಡಿತು ತಪ್ಪಂದ್ರೆ ಎಲ್ಲ ಉಲ್ಟಾ ಪಲ್ಟಿ ಆಕತಿ. ಅದಕ್ಕೆ ಇಂಥ ಡಾಕ್ಟ್ರ್ ಹತ್ರ ಒಂದಿಷ್ಟು ಸಾಂತ್ವನ ಮಾಡಿಸ್ಕೋಬೇಕು. ಹಾಂ ನಡಿ ನಡಿ.
2: ಹಲೋ.
1: ಹಾಂ ಹಲೋ, ಹೇಳಿ ಶಂಕರಪ್ಪ. ಹಾಂ
2: ಸರ್, ಬಾಸ್ ಕರೀತಾವ್ರೆ ಸರ್.
1: ಏನಂತೋ
2: ಸರ್? ಅದೇನೋ ಸುಗುಣಪ್ಪ ರಾಜೀನಾಮೆ ಕೊಟ್ರಂತ, ಅದ್ರ ಬಗ್ಗೆ ಮಾತಾಡಬೇಕು ಅಂತಂದ್ರು. ನೀವೊಬ್ಬರೇ ಬರ್ಬೇಕಂತೆ ಸರ್?
1: ಆತು ಆತು ಆತು, ಇನ್ನೊಂದು 10 ನಿಮಿಷದಾಗ ಬರ್ತೇನೆ ಅಂತ ಹೇಳು. ಹಾಂ
2: ಸರಿ ಸರ್.
1: ಏ ಸುಗುಣ, ಬಾಸ್ ಕರೆಯಾಗತ್ತಾರಂತ, ನೀನು ಒಂದು ಕೆಲಸ ಮಾಡು, ನೀನು ಆಸ್ಪತ್ರೆ ಒಳಗೆ ಹೋಗು, ಡಾಕ್ಟರ್ ಬಂದ್ರೆ ತೋರಿಸ್ಕೊ. ನಾ ಡಾಕ್ಟ್ರಿಗೆ ಆಗಲೇ ಹೇಳೇನಿ, ಮತ್ತು ಡಾಕ್ಟ್ರಿಗೆ ಫೋನು ಮಾಡ್ತೇನೆ. ಆತ ನಾ ಬರಲೇ
0: ಅಲ್ಲ ಅದು.
1: ಏ ಇರೋ ಮರ, ಬಂದೆ.
0: ಏನಪ್ಪ ಮಾಡಲಿ ಈಗ?
1: ಹಾಂ,
0: ರೈಲ್ವೆ ಸ್ಟೇಷನ್ಗಾದರೂ ಹೋಗ್ಲಾ? ಬೇಡ, ಉಳ್ಳಾಗಡ್ಡಿ ಕೋಪ ಮಾಡ್ಕೊಳ್ತಾನೆ. ಹಾಂ, ಅವನು ಬರೋವರೆಗೂ ಇಲ್ಲೇ ಕೂತಿರ್ತೇನೆ.
3: ಅಂಕಲ್ ಅಂಕಲ್, ನೀವು ಸುಗುಣ ಅಂಕಲ್ ಅಲ್ವಾ?
0: ಹೌದು, ನೀನ್ಯಾರು?
3: ಅಂಕಲ್, ನಮ್ಮಮ್ಮ ಕರೀತಾ ಇದ್ದಾರೆ.
0: ನಿಮ್ಮಮ್ಮ ಯಾರು? ಇಲ್ಲಿ.
3: ಅದೋ ಅಲ್ಲಿ, ಬನ್ನಿ ಬನ್ನಿ. ಅಮ್ಮ ಅಂಕಲು.
0: ಅರೆ ನೀವು ನಂದಿನಿ, ನಂದಿನಿ ನೀವು ಇಲ್ಲಿ? ಓ ಮೈ ಗಾಡ್, ನನ್ನ ಕಣ್ಣನ್ನೇ ನಂಬಲಿಕ್ಕೆ ಆಗ್ತಿಲ್ಲ ನನಗೆ. ನಿಮ್ಮನ್ನು ನಾನು ಮತ್ತೆ ನೋಡ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ಲ ನಂದಿನಿ, ನೀವು ಇಲ್ಲಿ.
4: ನಾನು ಅಷ್ಟೆ, ಆದರೆ ನನ್ನ ಮಗ ಪ್ರಜ್ವಲ್ ಹೇಳ್ತಾನೆ ಇದ್ದ, ಅಮ್ಮ ಅಂಕಲ್ ಖಂಡಿತ ಬರ್ತಾರೆ ಅಂತ.
0: ಏನು ನಿಮ್ಮ ಮಗ?
4: ಇವನೇ ನನ್ನ ಮಗ ಪ್ರಜ್ವಲ್.
0: ಪ್ರಜ್ವಲ್, ನೀವಾಕೆ ಇಲ್ಲಿಗೆ ಬಂದಿದ್ದೀರಿ? ಇದೇನಿದು ಹೀಗೆ ಒಳರೋಗಿ ಡ್ರೆಸ್ನಲ್ಲಿದ್ದೀರಿ ನೀವು?
5: ಹಾಂ, ಡಾಕ್ಟರ್ ಹತ್ರ ಕೌನ್ಸಿಲಿಂಗಿಗೆ ಅಂತ ಬಂದಿದ್ದೆ. ಡಾಕ್ಟರ್ ಅಡ್ಮಿಟ್ ಮಾಡ್ಕೊಂಡ್ಬಿಟ್ರು, ಒಂದು ವಾರವಾಯಿತು. ಹಾಂ, ನಿಮ್ಮ ಟ್ರಾನ್ಸ್ಫರ್ ಸುದ್ದಿ ಕೇಳಿ ತುಂಬ ತುಂಬ ನೋವಾಯಿತು. ನನ್ನ ಜೀವನದಲ್ಲೇ ಇಷ್ಟೊಂದು ನೋವು ಯಾವತ್ತೂ ಆಗಿರಲಿಲ್ಲ, ಅಷ್ಟು ನೋವಾಯಿತು. ನಾನು ವಿಧವೆಯಾಗಿದ್ದರೂ ಕೂಡ ಯಾವತ್ತೂ ಇಷ್ಟೊಂದು ನೋವನ್ನು ಅನುಭವಿಸಿರಲಿಲ್ಲ. ಟ್ರೈನ್ನಲ್ಲಿ ಊರು ಬರೋ ತನಕ ಅಳ್ತಾ ಇದ್ದೆ, ಯಾಕೋ ಗೊತ್ತಿಲ್ಲ. ಮನೆಗೆ ಬಂದ ಮೇಲೆ ನಾನು ಏನಾದೆ ಏನು ಮಾಡಿದೆ ಒಂದು ತಿಳಿದು, ಎಲ್ಲರೂ ನನಗೆ ಹುಚ್ಚಿಡ್ದಿದೆ ಅಂತ ತೀರ್ಮಾನಿಸಿ ಇಲ್ಲಿಗೆ ತಂದು ಸೇರಿಸಿದ್ರು. ಡಾಕ್ಟರ್ ಮಾತ್ರ ನಿಮಗೇನು ಹುಚ್ಚಿಡ್ದಿಲ್ಲ, ಮಾನಸಿಕವಾಗಿ ಬಳಲಿದ್ದೀರಿ, ಒಂದು ವಾರ ರೆಸ್ಟ್ ಬೇಕು, ನಮ್ಮಲ್ಲಿ ರೆಸ್ಟ್ ಮಾಡಿ ಅಂತ ಹೇಳಿದ್ದಾರೆ. ಪ್ರಜ್ವಲ್ಗೆ ನಾನು ಬಿಟ್ಟಿರೋದಕ್ಕೆ ಆಗೋಲ್ಲ, ಅದಕ್ಕೆ ಡಾಕ್ಟರ್ ಹತ್ರ ಪರ್ಮಿಷನ್ ತಗೊಂಡೆ.
4: ನಿಜವಾಗ್ಲೂ ನಿಮ್ಮನ್ನು ಮರೆಯೋದಕ್ಕೆ ನನಗೆ ಕಷ್ಟ ರೀ.
3: ಅಮ್ಮ ಅಮ್ಮ ಅಳ್ಬೇಡಮ್ಮ, ಪ್ಲೀಸ್ ಅಮ್ಮ.
0: ಹೌದು, ಅಳಬೇಡಿ ನಂದಿನಿಯವರೇ, ಅಳಬೇಡಿ ಪ್ಲೀಸ್. ನಂದಿನಿ, ನಾನು ನಿಮ್ಮ ಸಮೀಪ ಕೂತ್ಕೋಬಹುದಾ? ನಿಮ್ಮ ಕಣ್ಣೀರು ಒರೆಸ್ಲೇ.

0: ಸಮೀಪ ನಾಟಕ ಕೇಳಿದಿರಿ. ರಚನೆ ಮಂಜುನಾಥ ಬೆಳಕೆರೆ. ಪಾತ್ರವರ್ಗ ಸುಗುಣ ಪ್ರಶಾಂತ್ ಹಿರೇಮಠ್, ಶಂಕರಪ್ಪ ಮತಿಮೋಹನ್ ರಾಜ್, ಪದ್ಮಜಮ್ಮ ವೈಎಸ್ ರುಕ್ಮಿಣಿ, ಸುಬ್ಬಣ್ಣ ವಿನಾಯಕ ಭಟ್ ಹಾಸನಗಿ, ಮಾಣಿ ರಮೇಶ್ ಕುಮಾರ್, ನಂದಿನಿ ಎಂಎಸ್ ಲಕ್ಷ್ಮೀಕಾರಂತ್, ಪ್ರಜ್ವಲ್ ಎನ್ ಅಪೇಕ್ಷಾ, ರಮೇಶ್ ಎನ್ ಧನಂಜಯ. ಎಂಎಸ್ ಉಳ್ಳಾಗಡ್ಡಿ ಪಾತ್ರವಹಿಸಿ ಈ ನಾಟಕವನ್ನು ನಿರ್ಮಿಸಿದವರು ಪ್ರಭುಸ್ವಾಮಿ ಮಳಿಮಠ್. ಈ ನಾಟಕ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
1: ಹಾಯ್ ಚಿನ್ನಾರಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ

ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದ ಚೈತನ್ಯ ಚಿಲುಮೆ ಮಾಲಿಕೆಯಲ್ಲಿ ಬಾಲ ಪ್ರತಿಭೆ ಪ್ರಾಂಜಲಿ ರಾಜಿಯೇ ಹಾಗೂ ಅವರ ತಾಯಿ ರಂಜಿತಾ ಎಂಎಲ್ ಅವರೊಂದಿಗೆ ಮಾತುಕತೆಯನ್ನ ಕೇಳುವಿರಿ.

0: ಸೊ ಆ ಥರ ಅವ್ರ ಮಗ್ಳಿಗೆ ಏನು ಟ್ಯಾಲೆಂಟ್ ಇದೆ ಅಂತ ಫಸ್ಟ್ ಸರ್ಚ್ ಮಾಡೋರು ತಿಳ್ಕೊಬೇಕು. ತಿಳ್ಕೊಂಡಾಗ ಅಲ್ಲಿ ಬರುತ್ತೆ ಬೇರೆ ಮಕ್ಕಳೇನಾದ್ರು ಮಾಡಿದರೆ ಅದು ಇನ್ಫಾರ್ಮೇಶನ್ ಬರುತ್ತೆ.
1: ತಪ್ಪದೇ ಆಲಿಸಿ. ಇದೇ ಭಾನುವಾರ ಬೆಳಿಗ್ಗೆ 10:30 ಕಾರ್ಯಕ್ರಮ ಮಕ್ಕಳ ಮಂಟಪ.
2: ನಕ್ಷತ್ರಲೋಕ ನಕ್ಷತ್ರಲೋಕ ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ.
3: ಕೇಳುಗರೆ, ಈ ಬಾರಿಯ ನಕ್ಷತ್ರಲೋಕ ಕಾರ್ಯಕ್ರಮ ಜುಲೈ 5 ಭಾನುವಾರ ಮಧ್ಯಾಹ್ನ 2:40 ಪ್ರಸಾರವಾಗಲಿದೆ. ಇದರಲ್ಲಿ ಖ್ಯಾತ ಸಂಗೀತ ನಿರ್ದೇಶಕ ಪೂರ್ಣಚಂದ್ರ ತೇಜಸ್ವಿ ಅವರೊಂದಿಗೆ ಆತ್ಮೀಯ ಮಾತುಕತೆ ಕೇಳುವಿರಿ.
4: ಅದು ಹಿಟ್ಟಾದ್ಮೇಲೆ ನಮ್ಗೆ ಕೃಪಾಕರ ಸೇನಾನಿ ಸರ್ ನನಗೆ ಗುರುಗಳ ತರ ಮತ್ತೆ ನನ್ನ ಮಾರ್ಗದರ್ಶಿಗಳು.
3: ಕೇಳಲು ಮರೆಯದಿರಿ, ಜುಲೈ 5 ಭಾನುವಾರ ಮಧ್ಯಾಹ್ನ 2:40 ಖ್ಯಾತ ಸಂಗೀತ ನಿರ್ದೇಶಕ ಪೂರ್ಣಚಂದ್ರ ತೇಜಸ್ವಿ ಅವರೊಂದಿಗೆ ಸಂವಾದ.
2: ನಕ್ಷತ್ರಲೋಕ
5: ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ ಕಾರ್ಯಕ್ರಮದಲ್ಲಿ.

0: ಇದು ಆಕಾಶವಾಣಿ ಮೈಸೂರು ಕೇಂದ್ರ ಎಫ್ಎಂ 100.6. ವೇಳೆ 5 ಗಂಟೆ. ನಿಲಯದ ಸಂಜೆಯ ಪ್ರಸಾರ ಕಾರ್ಯಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರಿಗೆಲ್ಲ ನಿಮ್ಮ ರೇಡಿಯೋ ಗೆಳತಿ ಕವಿತಾ ಮಾಡುವ ನಮಸ್ಕಾರ.
1: ಮೈಸೂರು ಸಾಹಿತ್ಯ ಸಂಭ್ರಮ, ಮೈಸೂರು ಲಿಟರೇಚರ್ ಫೆಸ್ಟಿವಲ್ ಈ ಬಾರಿ ದಶಕದ ಸಂಭ್ರಮದೊಂದಿಗೆ ಜುಲೈ 4 ಮತ್ತು 5 ತಾರೀಖು, ಸ್ಥಳ ಹೋಟೆಲ್ ಸದರ್ನ್ ಸ್ಟಾರ್, ಸಮಯ 9:30. ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್, ಭಾರತಿ ವಿಷ್ಣುವರ್ಧನ್ ಸೇರಿದಂತೆ ಹಲವು ಖ್ಯಾತರೊಂದಿಗೆ ಸಂವಾದ. ಬನ್ನಿ, ಸಾಹಿತ್ಯದ ಸವಿಯನ್ನ ಸವಿಯಿರಿ. ಪ್ರವೇಶ ಉಚಿತ.
2: ನೀವು ಸಿಲೆಬಸ್ ಗೂ ಮೀರಿದಂತಹ ಡಿಫ್ರೆಂಟ್ MBA ಪ್ರೋಗ್ರಾಮ್ ಹುಡುಕ್ತಾ ಇದೀರಾ? ಹಾಗಾದ್ರೆ ಜಾಯ್ನ್ ಆಗಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಮೈಸೂರು. ಇಲ್ಲಿ ಫಿನಾನ್ಶಿಯಲ್ ಮಾರ್ಕೆಟಿಂಗ್, HR ಬಿಸ್ನೆಸ್ ಅನಾಲಿಟಿಕ್ಸ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ಪೆಷಲೈಸೇಷನ್ ಕೋರ್ಸಸ್ ಗಳು ಲಭ್ಯ. ಡೆಹ್ರಾಡೂನ್ ಇಂದ ಸಿಂಗಾಪುರ್ ವರೆಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಟೂರ್ ಕೂಡ ಲಭ್ಯವಿದೆ. ವಿಸಿಟ್ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್, ಗೋಕುಲಂ 3rd stage, ಮೈಸೂರು, ಆರ್ ವಿಸಿಟ್ vvce.ac.in.
3: ಬನ್ನಿ ಬನ್ನಿ ಶಿಂಬ, ಜನ ಬಂದವರೇ, ಅವ್ರಿಗೆ ಒಂದ್ ಕಲಂ ಹಾಕು, ಈಗ ಲಾಗ ಹಾಕು.
4: ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಇದೇ ಶನಿವಾರ ಜುಲೈ 4 ರಾತ್ರಿ 8 ಗಂಟೆಗೆ ಕೇಳಿ ನಾಟಕ ಕರಡಿಯ ಕುಣಿಸುತ.
3: ಕೇಳಿ, ಈ ನಮ್ಮ ಕರಡಿ ಅಂತಿಂತ ಕರಡಿ ಅಲ್ಲ, ನಮ್ಮ ಕೃಷ್ಣ ಪರಮಾತ್ಮ ಯಾವ ಜಾಂಬವಂತನನ್ನ ಕುಸ್ತಿಯಲ್ಲಿ ಸೋಲಿಸಿ ಜಾಂಬವತಿಯನ್ನ ಮದುವೆ ಆದ್ನಲ್ಲ, ಆ ಜಾಂಬವಂತನ ವಂಶದವನು.
4: ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಇದೇ ಶನಿವಾರ ಜುಲೈ 4 ರಾತ್ರಿ 8 ಗಂಟೆಗೆ ನಾಟಕ ಕರಡಿಯ ಕುಣಿಸುತ್ತಾ.

0: ಹಾಯ್ ಚಿನ್ನಾರಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಚಿನ್ನಾರಿಗಳೇ, ನೀವು ಕಲಿತಿರೋ ಪುಟ್ಟ ಪುಟ್ಟ ಹಾಡು, ಚಿಕ್ಕ ಚಿಕ್ಕ ಕಥೆಗಳನ್ನ ಕರೆ ಮಾಡಿ ಹೇಳೋದಕ್ಕೆ ಕಾಯ್ತಾ ಇದ್ದೀರಾ? ನಾವು ಕೂಡ ಕೇಳೋದಕ್ಕೋಸ್ಕರ ಕಾಯ್ತಾ ಇರ್ತೀವಿ. ನೀವು ಕರೆ ಮಾಡಲು ಬಳಸಬಹುದಾದ ಫೋನ್ ಸಂಖ್ಯೆಗಳು 251252 ಹಾಗೂ 251508. ಮೈಸೂರಿನ STD ಕೋಡ್ 0821. ತಪ್ಪದೆ ಫೋನ್ ಮಾಡ್ತೀರಾ ಅಲ್ವಾ ಪುಟಾಣಿಗಳೇ? ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ನಿಮಗಾಗಿ ಪ್ರಸಾರವಾಗ್ತಾ ಇದೆ ನೇರ ಫೋನಿನ ಕಾರ್ಯಕ್ರಮ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ.
1: ಬೆಳಕಿಲ್ಲದೆ ಬದುಕಿಲ್ಲ,
2: ಮಣ್ಣಿಲ್ಲದೆ ಕಸುವಿಲ್ಲ,
1: ಜಲವಿಲ್ಲದೆ ಜೀವವಿಲ್ಲ,
2: ಹಸಿರಿಲ್ಲದೆ ಉಸಿರಿಲ್ಲ,
1: ಹರಿತಿಲ್ಲದೆ ಜಗತ್ತಿಲ್ಲ.
3: ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲೆ.
2: ಆತ್ಮೀಯ ಕೇಳುಗರೆ, ಹರಿತೆ ಜಗತ್ತು
1: ಸಸ್ಯ ವೈದ್ಯರ ಕಿವಿಮಾತು
2: ಪ್ರಾಯೋಜಿತ ಬಾನುಲಿ ಸರಣಿ.
4: ಮರವಾಗೆಲೆವೋ ಜೀವವೇ ಮರವಾದು.
1: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10
5: ಆ ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
2: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್.

ನಿಮ್ಮ ಮೆಚ್ಚಿನ ಕಾರ್ಯಕ್ರಮಗಳನ್ನು ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಎಫ್ಎಂ 100.6 ವೇಳೆ 5:05. ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಿಮ್ಮ ಮೆಚ್ಚಿನ ಗೀತೆಗಾಗಿ ಸಂದೇಶ ಕಳಿಸಲು ಬಳಸಬೇಕಾದ ಮೊಬೈಲ್ ಸಂಖ್ಯೆ 9480858523, 9480858523. ಮೊದಲು ಬಂದ ಸಂದೇಶಗಳಿಗೆ ಆದ್ಯತೆ. ಈಗ ದೇವತಾ ಮನುಷ್ಯ ಚಿತ್ರದ ಗೀತೆಯೊಂದನ್ನು ಆಲಿಸೋಣ. ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಸಿಂಗೀತಂ ಶ್ರೀನಿವಾಸರಾವ್.

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೆ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು

0: ನಮಸ್ಕಾರ.
1: ಇದೀಗ ನೀವು ಕೇಳಿದ ಗೀತೆ ಒಲವಿನ ಉಡುಗೊರೆ ಚಿತ್ರದ್ದು. ಹಾಡಿದವರು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು. ಆರ್ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಎಂ ರಂಗರಾವ್. ಗೀತೆಯನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದ್ದವರು ಬೆಲವತ್ತ ಗ್ರಾಮದ ಲೋಕೇಶ್, ನಂದಿನಿ, ಕಾವ್ಯ, ಅಂಜಲಿ, ಹರ್ಷಿತ್ ಆಚಾರ್. ಇದೊಂದು ಪ್ರಕಟಣೆ. ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯದ ವತಿಯಿಂದ 2026-27 ಸಾಲಿನಲ್ಲಿ ವಿಕಲಚೇತನರ ಸಬಲೀಕರಣಕ್ಕಾಗಿ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವ್ಯಕ್ತಿ ಹಾಗೂ ಸಂಸ್ಥೆಗಳಿಗೆ ರಾಷ್ಟ್ರ ಪ್ರಶಸ್ತಿಯನ್ನು ನೀಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು ಇಚ್ಛಿಸುವವರು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು, ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಜಿಲ್ಲಾ ಕಚೇರಿ, ಪುಲಕೇಶಿ ರಸ್ತೆ, ತಿಲಕ್ ನಗರ, ಮೈಸೂರು, ಇಲ್ಲಿಂದ ಅರ್ಜಿಯನ್ನು ಪಡೆದು ಆಂಗ್ಲ ಭಾಷೆಯಲ್ಲಿ ಭರ್ತಿ ಮಾಡಿದ ಅರ್ಜಿಗಳನ್ನು 31 ಒಳಗಾಗಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲು ತಿಳಿಸಲಾಗಿದೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಬೇಕಾದ ದೂರವಾಣಿಯ ಸಂಖ್ಯೆ 0821-2409-111, 2491-111. ಇದು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿಯಿಂದ ಬಂದ ಪ್ರಕಟಣೆ. ಪ್ರಕಟಣೆ ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಶ್ರೀಮಾನ್ ಚಿತ್ರದ ಗೀತೆಯೊಂದನ್ನು. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ದೊಡ್ಡರಂಗೇಗೌಡರು ಬರೆದಿರುವ ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್. ಗೀತೆಯನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ ಶಕ್ತಿನಗರದಿಂದ ಹರ್ಷಿತಾ.

0: ನಕ್ಷತ್ರಲೋಕ ನಕ್ಷತ್ರಲೋಕ ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ.
1: ಕೇಳುಗರೆ, ಈ ಬಾರಿಯ ನಕ್ಷತ್ರಲೋಕ ಕಾರ್ಯಕ್ರಮ ಜುಲೈ 5ನೇ ತಾರೀಕು ಭಾನುವಾರ ಮಧ್ಯಾಹ್ನ 2:40 ಪ್ರಸಾರವಾಗಲಿದೆ. ಇದರಲ್ಲಿ ಖ್ಯಾತ ಸಂಗೀತ ನಿರ್ದೇಶಕ ಪೂರ್ಣಚಂದ್ರ ತೇಜಸ್ವಿ ಅವರೊಂದಿಗೆ ಆತ್ಮೀಯ ಮಾತುಕತೆ ಕೇಳುವಿರಿ.
2: ಅದು ಹಿಟ್ಟಾದ್ಮೇಲೆ ನಮ್ಗೆ ಕೃಪಾಕರ ಸೇನಾನಿ ಸರ್ ನನ್ಗೆ ಗುರುಗಳ ತರ ಮತ್ತೆ ನನ್ನ ಮಾರ್ಗದರ್ಶಿಗಳು.
1: ಕೇಳಲು ಮರೆಯದಿರಿ, ಜುಲೈ 5ನೇ ತಾರೀಕು ಭಾನುವಾರ ಮಧ್ಯಾಹ್ನ 2:40 ಖ್ಯಾತ ಸಂಗೀತ ನಿರ್ದೇಶಕ ಪೂರ್ಣಚಂದ್ರ ತೇಜಸ್ವಿ ಅವರೊಂದಿಗೆ ಸಂವಾದ.
0: ನಕ್ಷತ್ರಲೋಕ
3: ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ ಕಾರ್ಯಕ್ರಮದಲ್ಲಿ

ಕೇಳುಗರೆ, ಇದೀಗ ನೀವು ಕೇಳಿದ ಗೀತೆ ಅಣ್ಣಯ್ಯ ಚಿತ್ರದ್ದು. ಹಾಡಿದವರು ಎಸ್ ಜಾನಕಿ ಹಾಗೂ ಸಂಗಡಿಗರು. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು. ಗೀತೆಯನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದ್ದವರು ನೀಲಮ್ಮ, ಮೃತ್ಯುಂಜಯ, ಭುವನಶ್ರೀ, ಪದ್ಮಾವತಿ, ಮಹೇಶ್, ನಿರ್ಮಲ, ಭಾರತಿ, ಮಾಲತಿ, ಶಿವಸ್ವಾಮಿ, ವಿಕ್ಕಿ, ಪುಟ್ಟಿ ಮೈಸೂರಿನ ಅಶೋಕ್ಪುರಂನಿಂದ.

ಇದೊಂದು ಪ್ರಕಟಣೆ. ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಎನ್ಆರ್ ಮೊಹಲ್ಲಾ ಮೈಸೂರು ಇಲ್ಲಿನ 2026-27 ಸಾಲಿನ ವಿವಿಧ ವೃತ್ತಿಗಳ ಖಾಲಿ ಸ್ಥಾನಗಳಿಗೆ ಎಸ್ಎಸ್ಎಲ್ಸಿ ಉತ್ತೀರ್ಣರಾದ ಅಭ್ಯರ್ಥಿಗಳಿಗೆ ಹಾಗೂ 8 ತರಗತಿ ಪಾಸಾದ ಅಭ್ಯರ್ಥಿಗಳಿಗೆ ವೆಲ್ಡರ್ ವೃತ್ತಿಗೆ ಮಾತ್ರ ಮೆರಿಟ್ ಆಧಾರದಲ್ಲಿ ಪ್ರಾಚಾರ್ಯರ ಹಂತದಲ್ಲಿಯೇ ಆಫ್ಲೈನ್ ಮೂಲಕ ಆಗಸ್ಟ್ 31 ಅರ್ಜಿಯನ್ನು ಸಲ್ಲಿಸಲು ಕಾಲಾವಕಾಶ ಇದ್ದು, ಅಭ್ಯರ್ಥಿಗಳಿಗೆ ಮೆರಿಟ್ ಆಧಾರದಲ್ಲಿ ಆಗಸ್ಟ್ 31 ಪ್ರವೇಶಕ್ಕಾಗಿ ಅವಕಾಶವಿದ್ದು, ಅರ್ಹ ಅಭ್ಯರ್ಥಿಗಳು ಅರ್ಜಿಯ ಜೊತೆ ದಾಖಲಾತಿಗಳನ್ನು ಸಲ್ಲಿಸಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಮಹಿಳಾ ಅಭ್ಯರ್ಥಿಗಳಿಗೆ ಉಚಿತ ಪ್ರವೇಶವಿದ್ದು ಪ್ರವೇಶ ಶುಲ್ಕ ವಿನಾಯಿತಿ ಇರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಎನ್ಆರ್ ಮೊಹಲ್ಲಾ ಮೈಸೂರು ಇವರನ್ನು ನೇರವಾಗಿ ಅಥವಾ ದೂರವಾಣಿಯ ಮೂಲಕ ಸಂಪರ್ಕಿಸಬಹುದು. ದೂರವಾಣಿಯ ಸಂಖ್ಯೆ ಕೋಡ್ ಸಹಿತ 0821-2498-4556 2498-4556. ಇದು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಿಂದ ಬಂದ ಪ್ರಕಟಣೆ.

ಕಾರ್ಯಕ್ರಮದ ಮುಂದಿನ ಗೀತೆ ಹೊಸ ಕಳ್ಳ. ಹೊಸ ಕಳ್ಳ ಹಳೆ ಕುಳ್ಳ ಚಿತ್ರದ್ದು. ಗೀತೆಗಾಗಿ ಸಂದೇಶವನ್ನು ಕಳಿಸಿದ್ದಾರೆ ಶ್ರೀರಂಗಪಟ್ಟಣದಿಂದ ಶ್ರೀನಿವಾಸ್ ಜಿಪಿ, ಗೊಬ್ಬರಗಾಲ ಗ್ರಾಮದಿಂದ. ಈ ಗೀತೆಗೆ ಧ್ವನಿ ನೀಡಿದ್ದಾರೆ ಕುಮಾರ್ ಸಾನು. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

0: ಬನ್ನಿ ಬನ್ನಿ ಶಿಂಬ, ಜನ ಬಂದವ್ರೆ, ಅವ್ರಿಗೆ ಒಂದ್ ಕಲಂ ಹಾಕೋ, ಈಗ ಲಾಗ ಹಾಕೋ.
1: ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಇದೇ ಶನಿವಾರ ಜುಲೈ 4ನೇ ತಾರೀಕು ರಾತ್ರಿ 8 ಗಂಟೆಗೆ ಕೇಳಿ ನಾಟಕ ಕರಡಿಯ ಕುಣಿಸುತ.
0: ಕೇಳಿ, ಈ ನಮ್ಮ ಕರಡಿ ಅಂತಿಂತ ಕರಡಿ ಅಲ್ಲ, ನಮ್ಮ ಕೃಷ್ಣ ಪರಮಾತ್ಮ ಯಾವ ಜಾಂಬವಂತನನ್ನ ಕುಸ್ತಿಯಲ್ಲಿ ಸೋಲಿಸಿ ಜಾಂಬವತಿಯನ್ನ ಮದುವೆ ಆದ್ನಲ್ಲ, ಆ ಜಾಂಬವಂತನ ವಂಶದವನು.
1: ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಇದೇ ಶನಿವಾರ ಜುಲೈ 4ನೇ ತಾರೀಕು ರಾತ್ರಿ 8 ಗಂಟೆಗೆ ನಾಟಕ ಕರಡಿಯ ಕುಣಿಸುತ.
2: ನಿಮ್ಮ ಕನಸಿನ ಐಟಿ ಕರಿಯರ್ಗೆ ಸರಿಯಾದ MCA ಪ್ರೋಗ್ರಾಂ ಹುಡುಕ್ತಾ ಇದ್ದೀರಾ?
3: ಹಾಗಾದ್ರೆ ನಿಮ್ಮ

ನೀವು ಕೇಳಿದ ಗೀತೆ ಕೆರಳಿದ ಸಿಂಹ ಚಿತ್ರದ್ದು. ಹಾಡಿದವರು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸುಲೋಚನಾ. ಜಿ ಉದಯಶಂಕರ್ ಅವರ ಗೀತೆಗೆ ಸಂಗೀತ ನೀಡಿದವರು ಸತ್ಯಂ. ಗೀತೆಯನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದ್ದವರು ಬೆಂಗಳೂರಿನಿಂದ ಸುಬ್ರಹ್ಮಣಿ ಮತ್ತು ಕುಟುಂಬದವರು. ಈಗ ಕಾಣೆಯಾದವರ ಬಗ್ಗೆ ಎರಡು ಪ್ರಕಟಣೆ. ರಮ್ಯಾ ಎಂಬ 28 ವರ್ಷದ ಯುವತಿ ಕಾಣೆಯಾಗಿದ್ದಾರೆ. ಚೆಹರೆ ಸಾಧಾರಣ, ಶರೀರ ಎಣ್ಣೆಗೆಂಪು ಮೈಬಣ್ಣ, ಕೋಲು ಮುಖ, 5.5 ಅಡಿ ಎತ್ತರವಿದ್ದಾರೆ. ಇವರಿಗೆ ಕನ್ನಡ ಭಾಷೆ ತಿಳಿದಿದೆ. ಕಾಣೆಯಾದಾಗ ಧರಿಸಿರುವ ಬಟ್ಟೆ ಹಳದಿ ಬಣ್ಣದ ಚೂಡಿದಾರ್. ಇವರ ಬಗ್ಗೆ ಸುಳ್ಳು ಸಿಕ್ಕಲ್ಲಿ ಅರಕೆರೆ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಗೀತಾಂಜಲಿ ಎಂಬ 24 ವರ್ಷದ ಯುವತಿ ಕಾಣೆಯಾಗಿದ್ದಾರೆ. ಚೆಹರೆ ಗೋಧಿ ಮೈಬಣ್ಣ, ನೀಳಕಾಯ ಶರೀರ, ಕೋಲು ಮುಖ, ಕಪ್ಪು ತಲೆ ಕೂದಲು, 4.11 ಅಡಿ ಎತ್ತರವಿದ್ದಾರೆ. ಕಾಣೆಯಾದಾಗ ಧರಿಸಿರುವ ಉಡುಪು ತಿಳಿ ನೀಲಿ ಬಣ್ಣದ ಚೂಡಿದಾರ್. ಇವರಿಗೂ ಕನ್ನಡ ಭಾಷೆ ತಿಳಿದಿದೆ. ಇವರ ಬಗ್ಗೆ ಸುಳಿವು ಸಿಕ್ಕಲ್ಲಿ ಮೈಸೂರಿನ ಕೃಷ್ಣರಾಜ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ. ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಚಂದ್ರ ಚಕೋರಿ ಚಿತ್ರದ ಗೀತೆಯೊಂದನ್ನು. ಧ್ವನಿ ನೀಡಿದ್ದಾರೆ ಹರಿಹರನ್ ಹಾಗೂ ಸಂಗಡಿಗರು ಎಸ್ ನಾರಾಯಣ್ ಅವರ ಸಾಹಿತ್ಯಕ್ಕೆ, ಸ್ವರಕಲ್ಪನೆ ಎಸ್ ಎ ರಾಜ್ಕುಮಾರ್. ಈ ಗೀತೆಗಾಗಿ ಸಂದೇಶ ಕೆಆರ್ ನಗರದಿಂದ ರೇಣುಕಾ ಕಿಶೋರ್ ಅವರದು.

0: ಕಸ್ತೂರಿ ಮಾತ್ರೆ
1: ವಾರಕ್ಕೊಂದು.
0: ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ.
1: ಕಸ್ತೂರಿ ಮಾತ್ರೆ
0: ನಗೆ ಜಾತ್ರೆ.
2: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10
1: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6
3: ನಗುವೆನ್ನು ನಗಿಸುತ್ತ ನಿನ್ನನು
0: ನಗೆ ಜಾತ್ರೆಗೆ ಬನ್ನಿ.
1: ಕಸ್ತೂರಿ ಮಾತ್ರೆ ತಿನ್ನಿ,
2: ನಾಕರಿಗೆ ಜೈ ಎನ್ನಿ.

ಪಾಂಡವಪುರದಿಂದ ಹರಳಹಳ್ಳಿ ಪುಟ್ಟರಾಜು, ನೇತ್ರಾವತಿ ಶರಣ್ಯ, ಲಿಖಿತ್ ಹಾಗೂ ಯೋಗೇಶ್ ಗೌಡ ಮೆಚ್ಚಿರುವ ಗೀತೆ ಶ್ರೀಗಂಧ ಚಿತ್ರದ್ದು ಹಾಡುತ್ತಿದ್ದರೆ, ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

ಕಾರ್ಯಕ್ರಮದ ಕಡೆಯ ಹಾಡು ಡಾಕ್ಟರ್ ಕೃಷ್ಣ ಚಿತ್ರದ್ದು. ಹಾಡಿದವರು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ವಿ ಮನೋಹರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ. ಗೀತೆಗಾಗಿ ಸಂದೇಶವನ್ನು ಕಳಿಸಿದ್ದಾರೆ ನಂಜನಗೂಡು ತಾಲೂಕು ತೊರೆಮಾವಿನಿಂದ ವೆಂಕಟೇಶ್, ಹನುಮಯ್ಯ, ಮಹಾದೇವಸ್ವಾಮಿ, ಬಜಾರ್ ರವಿಕುಮಾರ್ ಹಾಗೂ ಪವಿತ್ರಾ.

0: ಇದುವರೆಗೆ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮಕ್ಕೆ ಸಂದೇಶಗಳನ್ನು ಕಳುಹಿಸಿದ ಎಲ್ಲ ಕೇಳುಗರಿಗೂ ಧನ್ಯವಾದಗಳು. ಉಳಿದ ಶ್ರೋತೃಗಳ ಹೆಸರು: ನಂಜನಗೂಡಿನಿಂದ ಪುಟ್ಟಸ್ವಾಮಿ ಚೈತ್ರ, ಗಾಯತ್ರಿಪುರಂನಿಂದ ಟೈಲರ್ ಮೊಹಮ್ಮದ್ ನದೀಂ, ಮಂಡ್ಯದಿಂದ ಕೆಸಿ ಚಿಕ್ಕಣ್ಣ, ಲಕ್ಷ್ಮಿ, ಕೆಸಿ ಚೈತ್ರ, ಚರಿತ್, ಕೆಸಿ ಚೇತನ್ ಕುಮಾರ್, ಅಶ್ವಿನಿ, ಆಳಂದ ತಾಲೂಕಿನ ಮಾದನ ಹೆಪ್ಪರಿಗೆಯಿಂದ ಕಿರಾಲಿಂಗ, ಇಕ್ಕಳಗಿ ಶಿವಲಿಂಗ, ಬನಶಂಕರಿ ಇಕ್ಕಳಗಿ ಹೊಸಕೋಟೆಯಿಂದ ಲತಾ ಸುಹಾಸ್, ಎನ್ಆರ್ ಮೊಹಲ್ಲದಿಂದ ವಿಜಯ್, ನಾಗೇಂದ್ರ, ಮುರುಳಿ, ನಿತ್ಯಶ್ರೀ, ಜಯಶ್ರೀ, ರಾಮಕೃಷ್ಣನಗರದಿಂದ ಜೆಪಿ ನಗರದಿಂದ ಪುಷ್ಪಾ ಜೈನ್, ಎಸ್ ಪರಸ್ವನಾಥ್ ಜೈನ್, ಗಣೇಶ್ ನಗರದಿಂದ ಹೇಮರಾಜು, ಜಗದೀಶ್ವರಿ, ಸಾವಿತ್ರಮ್ಮ, ದೀಕ್ಷಿತ್ ಹಾಗೂ ಲತಾ, ಎಂಆರ್ ಶ್ರೀಕಂಠನ್ ಅಗ್ರಹಾರದಿಂದ, ಚೆನ್ನೈಯಿಂದ ರಘು, ಇನ್ನೂ ಹಲವಾರು ಶ್ರೋತೃಗಳು ಸಂದೇಶಗಳನ್ನು ಕಳಿಸಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6.
1: ಮೈಸೂರು ಸಾಹಿತ್ಯ ಸಂಭ್ರಮ, ಮೈಸೂರು ಲಿಟರೇಚರ್ ಫೆಸ್ಟಿವಲ್ ಮತ್ತೆ ಬಂದಿದೆ. ಈ ಬಾರಿ ದಶಕದ ಸಂಭ್ರಮದೊಂದಿಗೆ ಜುಲೈ 4 ಮತ್ತು 5 ತಾರೀಕು ಸ್ಥಳ ಹೋಟೆಲ್ ಸದರ್ನ್ ಸ್ಟಾರ್, ಸಮಯ ಬೆಳಗ್ಗೆ 9:30 ಸಂಜೆ 6:30. ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್, ಲಕ್ಷ್ಮೀ ಚಂದ್ರಶೇಖರ್, ಹಂಪನ, ಭಾರತಿ ವಿಷ್ಣುವರ್ಧನ್ ಸೇರಿದಂತೆ ಹಲವು ಗಣ್ಯರೊಂದಿಗೆ ಸಂವಾದ. ಬನ್ನಿ, ಸಾಹಿತ್ಯದ ಸವಿಯನ್ನ ಸವಿಯಿರಿ. ಪ್ರವೇಶ ಉಚಿತ. ಸಂಪರ್ಕಿಸಿ 7019598639.
2: ಬೆಳಕಿಲ್ಲದೆ ಬದುಕಿಲ್ಲ,
3: ಮಣ್ಣಿಲ್ಲದೆ ಕಸುವಿಲ್ಲ,
2: ಜಲವಿಲ್ಲದೆ ಜೀವವಿಲ್ಲ,
3: ಹಸಿರಿಲ್ಲದೆ ಉಸಿರಿಲ್ಲ,
2: ಹರಿತಿಲ್ಲದೆ ಜಗತ್ತಿಲ್ಲ.
4: ಈ ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲೆ.
3: ಆತ್ಮೀಯ ಕೇಳುಗರೆ, ಹರಿತೆ ಜಗತ್ತು.
2: ಸಸ್ಯ ವೈದ್ಯರ ಕಿವಿಮಾತು,
3: ಪ್ರಾಯೋಜಿತ ಬಾನುಲಿ ಸರಣಿ.
5: ಮರವಾಗೆಲೆವೋ ಜೀವವೇ ಮರವಾದು.
2: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10.
6: ಗಿಡ ಈ ಗಿಡ ಒಂದೊಂದು ಜೇಂಗೋಡ, ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
3: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ ಟೆಕ್ ಮೈಸೂರು.
6: ಪ್ರೀತಿಸುವೆ ನಾನು.
2: ತಪ್ಪದೆ ಆಲಿಸಿ
3: ಸಸ್ಯ ವೈದ್ಯರ ಕಿವಿ ಮಾತು.
2: ಹರಿತೆ.

0: ಇದು ಆಕಾಶವಾಣಿ ಮೈಸೂರು FM 100.6. ವೇಳೆ 6 ಗಂಟೆ. ಈಗ ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಪ್ರಾಯೋಜಿತ ಕಾರ್ಯಕ್ರಮ ಹರಿತೆ ಜಗತ್ತು, ಸಸ್ಯವೈದ್ಯರ ಕಿವಿಮಾತು, ಪ್ರಸ್ತುತಿ ಡಾಕ್ಟರ್ ವಸಂತಕುಮಾರ್ ತಿಮ್ಮಕಾಪುರ, ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಮೈಸೂರು. 6:30 ವಿಜ್ಞಾನದ ಮುನ್ನಡೆ, 6:50 ಕೃಷಿರಂಗದಲ್ಲಿ ಅರಣ್ಯ ಹಾಗೂ ವನ್ಯಜೀವಿ ಸಂರಕ್ಷಣೆ, ಈ ಕುರಿತು ಬೆಂಗಳೂರಿನ ವೈಲ್ಡ್ ಲೈಫ್ ಫಸ್ಟ್ ಸಂಸ್ಥೆಯ ಟ್ರಸ್ಟಿ ಪ್ರವೀಣ್ ಭಾರ್ಗವ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ಕೆ ಶಿವಮೂರ್ತಿ. 7:45 ಬೆಂಗಳೂರು ಕೇಂದ್ರದಿಂದ ಸಮಾಚಾರ ದರ್ಶನ. 8:00 ನಾಟಕ ಕರಡಿಯೇ ಕುಣಿಸುವಾತ, ರಚನೆ ಎನ್ವಿ ವಾಸುದೇವ ಶರ್ಮಾ, ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್. 8:30 ಹಿಂದಿ ಚಿತ್ರಗೀತೆಗಳು. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಯುವವಾಣಿ ಬಹುಮುಖ ಕಲಾವಿದೆ ಮತ್ತು ಶುಭವಿ ಡಿಸೈನ್ನ ಸಂಸ್ಥಾಪಕಿ ಸಮುದ್ರತಾ ಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಮತಾಜಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ, ಪಂಡಿತ್ ಅರ್ನಬ್ ಚಟ್ಟೋಪಾಧ್ಯಾಯ್ ಅವರಿಂದ ಖ್ಯಾಲ್ ಗಾಯನ. ಇದು ಆಕಾಶವಾಣಿ ಕೋಲ್ಕತ್ತಾ ಕೇಂದ್ರದ ಕೊಡುಗೆ. ನಿಲಯದ ನಾಳೆಯ ಕಾರ್ಯಕ್ರಮದಲ್ಲಿ ನಾಳೆ ಬೆಳಿಗ್ಗೆ 6:10 ಗೀತಾರಾಧನಾ, 6:30 ಚಿಂತನ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿಂದ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 6:35 ಕಸ್ತೂರಿ ಮಾತ್ರೆ ವಾರಕ್ಕೊಂದು, ನಾ ಕಸ್ತೂರಿ ಅವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ, ರಚನೆ ಬಿಎಸ್ ರಾಜಾರಾಮ್, ಪ್ರಸ್ತುತಿ ಉಮೇಶ್ ಎಸ್ಎಸ್. ಈ ಕಾರ್ಯಕ್ರಮದ ಮರುಪ್ರಸಾರ ನಾಳೆ ಸಂಜೆ 6:10. ನಾಳೆ ಬೆಳಿಗ್ಗೆ 6:50 ರೈತರಿಗೆ ಸಲಹೆ, 7:15 ಕಾದಂಬರಿ ವಿಹಾರ, ಕೃಪಾಕರ ಸೇನಾನಿ ಅವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಜಿ ಶಾಂತಕುಮಾರ್. 7:30 ಸೇವಾ ವಾಹಿನಿ. 7:45, 8:30, 9:30, ಸಂಜೆ 4:45 ಹಾಗೂ ರಾತ್ರಿ 8:00 ಕನ್ನಡ ಚಿತ್ರಗೀತೆಗಳನ್ನು ಆಲಿಸುವಿರಿ. ನಾಳೆ ಬೆಳಿಗ್ಗೆ 9:05 ವನ ಮಹೋತ್ಸವ ಕುರಿತ ವಿಶೇಷ ಕಾರ್ಯಕ್ರಮ. ವನ ಮಹೋತ್ಸವದ ಸಂದರ್ಭದಲ್ಲಿ ಅರಣ್ಯ ಸಂರಕ್ಷಣೆಯ ಮಹತ್ವ ಕುರಿತು ಹಾಸನ ಅರಣ್ಯ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳಾದ ವಿ ಏಡುಕುಂಡಲು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 9:40 ನಮ್ಮ ಆರೋಗ್ಯ, ಮಯೋಪಿಯ ಲಕ್ಷಣಗಳು ಮತ್ತು ಚಿಕಿತ್ಸೆ, ಈ ಕುರಿತು ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ನೇತ್ರತಜ್ಞರಾದ ಡಾಕ್ಟರ್ ಸ್ವಾತಿ ಆರ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. 10:00 ಕೇಳಿಗಿಳಿಗಳೇ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ ನೇರ ಫೋನಿನ ಕಾರ್ಯಕ್ರಮ. 10:30 ಮಕ್ಕಳ ಮಂಟಪ, ಚೈತನ್ಯ ಚಿಲುಮೆ ಮಾಲಿಕೆಯಲ್ಲಿ ಬಾಲಪ್ರತಿಭೆ ಪ್ರಾಂಜಲಿ ರಾಜ್ ಎ ಹಾಗೂ ಅವರ ತಾಯಿ ರಂಜಿತಾ ಎಂಎಲ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ. 11:00 ಮಿಶ್ರ ಮಾಧುರ್ಯ. 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ, ಮಾಧ್ಯಮ ಲೋಕದ ಸೃಜನಶೀಲ ವ್ಯಕ್ತಿ ವರ್ಷಾ ರಾಮಚಂದ್ರ ಅವರ ಪರಿಚಯ. ಪರಿಚಯಿಸುತ್ತಾರೆ ಆಶಾ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ಸುಷ್ಮಿತಾ ಎಲ್ ಎ ಅವರು ಹಾಡಿರುವ ಭಕ್ತಿಗೀತೆಗಳು. 12:45 ಜನಪದ ಸಂಗೀತ, ವಡ್ಗಲ್ ರಂಗಶೆಟ್ಟಿ ಮತ್ತು ಸಂಗಡಿಗರಿಂದ. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿ, ಪ್ರಧಾನಮಂತ್ರಿ ಗ್ರಾಮೀಣ ಅಂಚೆ ಯೋಜನೆ ಕುರಿತು ಮಾಹಿತಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಶಾಂತಲಾ ವಟ್ಟಂ ಅವರು ಹಾಡಿರುವ ಭಾವಗೀತೆಗಳು. 1:30 ಹಾಗೂ ಸಂಜೆ 5:05 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ನಕ್ಷತ್ರ ಲೋಕ, ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ. ಖ್ಯಾತ ಸಂಗೀತ ನಿರ್ದೇಶಕ ಪೂರ್ಣಚಂದ್ರ ತೇಜಸ್ವಿ ಅವರೊಂದಿಗೆ ಮಾತುಕತೆ, ಪ್ರಸ್ತುತಿ ಶ್ರೀಮಾನ್ ಎಸ್. 3:40 ಸಿರಿಗನ್ನಡಂ ಗೆಲ್ಗೆ, ಪ್ರಸ್ತುತಿ ಜಿ ಕೆ ರವೀಂದ್ರ ಕುಮಾರ್. 3:45 ಯಕ್ಷಗಾನ ತಾಳಮದ್ದಲೆ ಪ್ರಸಂಗ ಸೀತಾ ಪರಿತ್ಯಾಗ, ಪ್ರಸ್ತುತಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿಯ ಕಲಾವಿದರು. ಇವಿಷ್ಟು ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಮೂಡಿಬರುವ ಕಾರ್ಯಕ್ರಮಗಳು. ಆಕಾಶವಾಣಿ ಮೈಸೂರು FM 100.6. ವೇಳೆ 6:05. ಇನ್ನು ಮುಂದೆ ಇಂಗ್ಲಿಷ್ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: This is Akashvani, the news read by Naresh Magu.

0: ಇಂದು ನಾನು ಆಯ್ಕೆ ಮಾಡಿಕೊಂಡಿರೋ ವಿಷಯ ರೈತನ ಬವಣೆ ನಿವಾರಣೆಗೆ ಸಮಾಜದ ಹೊಣೆ ಅಂತ. ನಮ್ಮ ದೇಶ ಕೃಷಿ ಪ್ರಧಾನ ದೇಶ, ರೈತ ಈ ದೇಶದ ಬೆನ್ನೆಲುಬು, ಅನ್ನದಾತ. ಆದರೆ ಒಂದು ಪ್ರಶ್ನೆಯನ್ನು ನಾವು ನಮ್ಮನ್ನು ಕೇಳಿಕೊಳ್ಳೇಬೇಕು. ಈ ಅನ್ನದಾತನಿಗೆ ಸಮಾಜದಲ್ಲಿ ಸಿಗಬೇಕಾದ ಗೌರವ ಮತ್ತು ಸ್ಥಾನಮಾನ ನಿಜವಾಗಿಯೂ ಸಿಗ್ತಾ ಇದೆಯಾ ಅಂತ. ನಾವು ಜೀವನದಲ್ಲಿ ಯಾವಾಗಲೂ ಒಮ್ಮೆ ಡಾಕ್ಟ್ರ್ ಬಳಿಗೆ ಹೋಗ್ಬೋದು, ಯಾವಾಗಲೂ ಒಮ್ಮೆ ಇಂಜಿನಿಯರ್ ನಮಗೆ ಬೇಕಾಗ್ಬೋದು, ಯಾವಾಗಲೂ ಒಮ್ಮೆ ವಕೀಲರ ನೆರವು ಪಡಿಬೋದು. ಆದರೆ ರೈತ ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರತಿದಿನ ದಿನಕ್ಕೆ ಕನಿಷ್ಠ 3 ಬಾರಿ ಬೇಕೇ ಬೇಕು. ಯಾಕೆ ಅಂದರೆ ನಮ್ಮ ತಟ್ಟೆಗೆ ಬರುವ ಪ್ರತಿಯೊಂದು ಅನ್ನದ ಕಾಳಿನ ಹಿಂದೆ ರೈತನ ಬೆವರು, ಪರಿಶ್ರಮ, ತ್ಯಾಗ ಮತ್ತು ಸಂಕಷ್ಟ ಅಡಗಿದೆ. ದುರದೃಷ್ಟವಶಾತ್ ನಾವು ಅನ್ನವನ್ನು ಗೌರವಿಸುತ್ತೇವೆ, ಆದರೆ ಅನ್ನ ಬೆಳೆದ ರೈತನನ್ನು ಅಷ್ಟಾಗಿ ನೆನಪಿಸ್ಕೊಳ್ಳೋದೇ ಇಲ್ಲ. ರೈತನ ಬವಣೆ ನಿವಾರಣೆಯಲ್ಲಿ ಇಡೀ ಸಮಾಜದ ಪಾತ್ರ ಬಹಳ ದೊಡ್ಡದು. ಮೊದಲನೇದಾಗಿ ರೈತನಿಗೆ ಗೌರವ ನೀಡಬೇಕು. ಕೃಷಿಯನ್ನು ಕೀಳಾಗಿ ನೋಡುವ ಮನೋಭಾವವನ್ನು ಸಮಾಜ ತೊರೆಯಬೇಕು. ರೈತನು ಕೇವಲ ಬೆಳೆಗಾರ ಅಲ್ಲ, ಆತ ಪ್ರಕೃತಿಯೊಡನೆ ಹೋರಾಡುವ ವಿಜ್ಞಾನಿ, ಉದ್ಯಮಿ ಮತ್ತು ಆಹಾರ ಭದ್ರತೆಯ ರಕ್ಷಕ. ಎರಡನೇದಾಗಿ ರೈತರ ಉತ್ಪನ್ನಗಳಿಗೆ ನ್ಯಾಯಯುತ ಬೆಲೆ ದೊರೆಯೋ ಹಾಗೆ ನಾವು ಸಹಕರಿಸಬೇಕು. ಸಾಧ್ಯವಾದಷ್ಟು ರೈತರಿಂದಲೇ ನೇರವಾಗಿ ಕೃಷಿ ಉತ್ಪನ್ನಗಳನ್ನು ಖರೀದಿಸೋದು, ಸ್ಥಳೀಯ ರೈತ ಉತ್ಪಾದಕ ಸಂಘಗಳು ಮತ್ತು ಸಹಕಾರ ಸಂಘಗಳನ್ನು ಬೆಂಬಲಿಸೋದು ಅಗತ್ಯ. ಮೂರನೇದಾಗಿ ಆಹಾರವನ್ನು ವ್ಯರ್ಥ ಮಾಡದೇ ಇರೋದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಇಂದು ಕೃಷಿ ಹಲವಾರು ಸವಾಲುಗಳನ್ನು ಎದುರಿಸ್ತಾ ಇದೆ. ಹವಾಮಾನ ವೈಪರೀತ್ಯ, ಕಾರ್ಮಿಕರ ಕೊರತೆ, ಉತ್ಪಾದನಾ ವೆಚ್ಚದ ಏರಿಕೆ, ಕೀಟ ಮತ್ತು ರೋಗಗಳ ಹಾವಳಿ, ಮಾರುಕಟ್ಟೆಯ ಅನಿಶ್ಚಿತತೆ, ಇವೆಲ್ಲವೂ ರೈತನ ಬದುಕನ್ನು ಸಂಕೀರ್ಣಗೊಳಿಸಿದ್ದಾವೆ. ಇಂತಹ ಸಂದರ್ಭದಲ್ಲಿ ರೈತನು ವೈಜ್ಞಾನಿಕ ಮಾಹಿತಿಯನ್ನು ಪಡೆದು ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಕೃಷಿಯನ್ನು ಲಾಭದಾಯಕ ಉದ್ಯಮವನ್ನಾಗಿ ಪರಿವರ್ತಿಸಿಕೊಳ್ಳೋದು ಅತ್ಯಗತ್ಯ. ಇಲ್ಲಿ ಕೃಷಿ ವಿಜ್ಞಾನಿಗಳು, ಕೃಷಿ ವಿಶ್ವವಿದ್ಯಾನಿಲಯಗಳು, ರೈತ ಸಂಘಗಳು, ಮಾಧ್ಯಮಗಳು ಮತ್ತು ಸಮಾಜದ ಪಾತ್ರ ಬಹಳ ಮಹತ್ವದ್ದಾಗಿದೆ. ಹೊಸ ತಂತ್ರಜ್ಞಾನ, ಹವಾಮಾನ ಮಾಹಿತಿ, ಮಾರುಕಟ್ಟೆ ಮಾಹಿತಿ ಹಾಗೂ ತರಬೇತಿಗಳನ್ನು ರೈತರಿಗೆ ತಲುಪಿಸುವ ಕೆಲಸವನ್ನು ನಾವು ಒಟ್ಟಾಗಿ ಮಾಡಬೇಕಾಗಿದೆ. ಅದೇ ರೀತಿ ಕೃಷಿಯೊಂದಿಗೆ ಪಶುಸಂಗೋಪನೆಯನ್ನು ಸಂಯೋಜಿಸೋದು ಇಂದಿನ ಅವಶ್ಯಕತೆ. ಹಾಲು, ಮೊಟ್ಟೆ, ಕುರಿ, ಮೇಕೆ ಸಾಕಣೆ, ಕೋಳಿ ಸಾಕಣೆ, ಇವು ರೈತರಿಗೆ ಹೆಚ್ಚುವರಿ ಆದಾಯವನ್ನು ನೀಡೋದರ ಜೊತೆಗೆ ಕೃಷಿಯನ್ನು ಹೆಚ್ಚು ಸ್ಥಿರ ಮತ್ತು ಸುರಕ್ಷಿತವಾಗಿಸುತ್ತೆ. ನಮ್ಮ ಹೊಟ್ಟೆ ತುಂಬಿಸುವ ಪ್ರತಿಯೊಂದು ತುತ್ತಿನ ಹಿಂದೆ ರೈತನ ಬೆವರು, ಪರಿಶ್ರಮ ಹಾಗೂ ತ್ಯಾಗ ಅಡಗಿದೆ. ಆದ್ದರಿಂದ ನಾವು ರೈತನನ್ನು ದೈನ್ಯತೆಯಿಂದ ಧನ್ಯತೆಯ ಕಡೆಗೆ, ಶೂನ್ಯತೆಯಿಂದ ಮಾನ್ಯತೆಯ ಕಡೆಗೆ ಕರೆದುಕೊಂಡು ಹೋಗುವ ಸಂಕಲ್ಪವನ್ನು ಮಾಡಬೇಕು. ರೈತನನ್ನು ಉಳಿಸುವುದು ಅಂದರೆ ಕೇವಲ ಒಬ್ಬ ವ್ಯಕ್ತಿಯನ್ನು ಉಳಿಸೋದಲ್ಲ, ಅದು ನಮ್ಮ ಆಹಾರ ಭದ್ರತೆಯನ್ನು, ನಮ್ಮ ಸಂಸ್ಕೃತಿಯನ್ನು ಮತ್ತು ನಮ್ಮ ಭವಿಷ್ಯವನ್ನು ಉಳಿಸೋದು. ರೈತನು ಕೇವಲ ಆಹಾರ ಉತ್ಪಾದಕನಲ್ಲ, ಆತ ನಮ್ಮ ಬದುಕಿನ ಆಧಾರ. ಆದ್ದರಿಂದ ರೈತನನ್ನು ನಮ್ಮ ಕುಟುಂಬದ ಸದಸ್ಯನನ್ನಾಗಿ ನೋಡೋಣ, ಅವನನ್ನು ಗೌರವಿಸೋಣ, ಪ್ರೋತ್ಸಾಹಿಸೋಣ, ಸಂಕಷ್ಟದ ಸಂದರ್ಭದಲ್ಲಿ ಬೆಂಬಲಿಸೋಣ. ಯಾಕೆ ಅಂದರೆ ರೈತ ಸುಖಿಯಾಗಿದ್ದರೆ ದೇಶ ಸುಭಿಕ್ಷವಾಗಿರುತ್ತದೆ, ರೈತ ಗೆದ್ದರೆ ಮಾತ್ರ ಭಾರತ ಗೆಲ್ಲುತ್ತದೆ.
1: ಹರಿತೇ ಜಗತ್ತು
2: ಸಸ್ಯ ವೈದ್ಯರ ಕಿವಿ ಮಾತು ಕಾರ್ಯಕ್ರಮ ಆಲಿಸಿದಿರಿ.
3: ಮರವಾಗೆಲೆವೋ ಜೀವವೇ ಮರವಾಗು.
2: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ ಟೆಕ್ ಮೈಸೂರು.
1: ನಿಮ್ಮ ಬೆಳೆಗಳಿಗೆ ವೈರಸ್ ಕಾಟವಿದೆಯೇ?
2: ಪವರ್ ಪ್ಲಸ್ ಬಳಸಿ
1: ಬೆಳೆಗೆ ಸಾರ,
2: ರೋಗ ದೂರ,
1: ಬೆಳೆ ಚಂದ,
2: ರೈತನ ಮೊಗವಂದ.
1: ರೈತನ ನಂಬಿಕೆಗೆ ಮತ್ತೊಂದು ಹೆಸರೇ
2: ಪವರ್ ಪ್ಲಸ್.
1: ಸಂಪರ್ಕಿಸಿ
2: ಗ್ರೀನ್ ಲೈಫ್ ಕ್ರಾಪ್ಟೆಕ್, ವಿಜಯನಗರ 3ನೇ ಹಂತ, ಮೈಸೂರು.
1: ಮೊಬೈಲ್ ಸಂಖ್ಯೆ 9880627279.
2: ಪ್ರಸ್ತುತಿ ಡಾಕ್ಟರ್ ವಸಂತ ಕುಮಾರ್ ತಿಮ್ಮಕಾಪುರ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
4: FM 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 6:15.
5: ಮೈಸೂರು ಸಾಹಿತ್ಯ ಸಂಭ್ರಮ, ಮೈಸೂರು ಲಿಟರೇಚರ್ ಫೆಸ್ಟಿವಲ್ ಈ ಬಾರಿ ದಶಕದ ಸಂಭ್ರಮದೊಂದಿಗೆ ಜುಲೈ 4 ಮತ್ತು 5 ತಾರೀಖು. ಸ್ಥಳ ಹೋಟೆಲ್ ಸದರ್ನ್ ಸ್ಟಾರ್. ಸಮಯ ಬೆಳಿಗ್ಗೆ 9:30. ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್, ಭಾರತಿ ವಿಷ್ಣುವರ್ಧನ್ ಸೇರಿದಂತೆ ಹಲವು ಖ್ಯಾತರೊಂದಿಗೆ ಸಂವಾದ. ಬನ್ನಿ, ಸಾಹಿತ್ಯದ ಸವಿಯನ್ನ ಸವಿಯಿರಿ. ಪ್ರವೇಶ ಉಚಿತ.
6: ನೀವು ಸಿಲೆಬಸ್ಗೂ ಮೀರಿದಂತಹ ಡಿಫ್ರೆಂಟ್ MBA ಪ್ರೋಗ್ರಾಮ್ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ಜಾಯ್ನ್ ಆಗಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಮೈಸೂರು.

0: ಫಿನಾನ್ಶಿಯಲ್ ಮಾರ್ಕೆಟಿಂಗ್, ಹೆಚ್ಆರ್ ಬಿಸಿನೆಸ್ ಅನಾಲಿಟಿಕ್ಸ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ಪೆಷಲೈಸೇಷನ್ ಕೋರ್ಸಸ್ ಗಳು ಲಭ್ಯ. ಡೆಹ್ರಾಡೂನ್ ನಿಂದ ಸಿಂಗಾಪುರ್ ವರೆಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಟೂರ್ ಕೂಡ ಲಭ್ಯವಿದೆ. ವಿಸಿಟ್ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಗೋಕುಲಂ ಥರ್ಡ್ ಸ್ಟೇಜ್ ಮೈಸೂರು ಆರ್ ವಿಸಿಟ್ vvce.ac.in.
1: ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದ ಚೈತನ್ಯ ಚಿಲುಮೆ ಮಾಲಿಕೆಯಲ್ಲಿ ಬಾಲ ಪ್ರತಿಭೆ ಪ್ರಾಂಜಲಿ ರಾಜಿಯೇ ಹಾಗೂ ಅವರ ತಾಯಿ ರಂಜಿತಾ ಎಂಎಲ್ ಅವರೊಂದಿಗೆ ಮಾತುಕತೆಯನ್ನ ಕೇಳುವಿರಿ.

0: ಸೊ ಆ ಥರ ಅವ್ರ ಮಗ್ಳಿಗೆ ಏನು ಟ್ಯಾಲೆಂಟ್ ಇದೆ ಅಂತ ಫಸ್ಟ್ ಸರ್ಚ್ ಮಾಡೋರು ತಿಳ್ಕೊಬೇಕು. ತಿಳ್ಕೊಂಡಾಗ ಅಲ್ಲಿ ಬರುತ್ತೆ ಬೇರೆ ಮಕ್ಕಳೇನಾದ್ರು ಮಾಡಿದರೆ ಅದು ಇನ್ಫಾರ್ಮೇಷನ್ ಬರುತ್ತೆ.
1: ತಪ್ಪದೇ ಆಲಿಸಿ. ಇದೇ ಭಾನುವಾರ ಬೆಳಿಗ್ಗೆ 10:30 ಕಾರ್ಯಕ್ರಮ ಮಕ್ಕಳ ಮಂಟಪ. ಇದೊಂದು ಪ್ರಕಟಣೆ ಸಮಾಜ ಕಲ್ಯಾಣ ಇಲಾಖಾ ವತಿಯಿಂದ 2025-26 ಶೈಕ್ಷಣಿಕ ಸಾಲಿನಲ್ಲಿ ಮೆಟ್ರಿಕ್ ನಂತರ ದ್ವಿತೀಯ ಪಿಯುಸಿ, 3 ವರ್ಷದ ಪಾಲಿಟೆಕ್ನಿಕ್ ಡಿಪ್ಲೊಮಾ ಪದವಿ ಅಥವಾ ಸ್ನಾತಕೋತ್ತರ ಪದವಿ ಹಾಗೂ ವೃತ್ತಿಪರ ಕೋರ್ಸ್ಗಳನ್ನು ಪ್ರಥಮ ಪ್ರಯತ್ನದಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾದ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನವನ್ನು ನೀಡಲಾಗುತ್ತಿದ್ದು ಇಲಾಖೆಯ ವೆಬ್ಸೈಟ್ನಲ್ಲಿ ಪ್ರೋತ್ಸಾಹಧನ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ನೀಡಲಾಗಿರುತ್ತದೆ. ಅರ್ಜಿ ಸಲ್ಲಿಸಲು ಆದಾಯ ಮಿತಿ ಇರುವುದಿಲ್ಲ. ಅರ್ಹ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿ ಅಕ್ನಾಲೆಜ್ಮೆಂಟ್ ಪ್ರಿಂಟ್, ಜಾತಿ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್ ಪ್ರತಿ, ಎಸ್ಎಸ್ಎಲ್ಸಿ ಅಂಕಪಟ್ಟಿ ಹಾಗೂ ಹಿಂದಿನ ವರ್ಷಗಳ ಅಂಕಪಟ್ಟಿಗಳನ್ನು ಪ್ರಾಂಶುಪಾಲರಿಂದ ದೃಢೀಕರಿಸಿ ಕಚೇರಿಗೆ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಬೇಕಾದ ದೂರವಾಣಿಯ ಸಂಖ್ಯೆ ಕೋಡ್ ಸಹಿತ 08-1-252-90-10, 2520-9-10. ಇದು ಸಮಾಜ ಕಲ್ಯಾಣ ಇಲಾಖೆಯ ಕಚೇರಿಯಿಂದ ಬಂದ ಪ್ರಕಟಣೆ. ಗಮನಿಸಿ, ಈ ಸಂಜೆ 6:50 ಕೃಷಿ ರಂಗದಲ್ಲಿ ಅರಣ್ಯ ಹಾಗೂ ವನ್ಯಜೀವಿ ಸಂರಕ್ಷಣೆ, ಈ ಕುರಿತು ಬೆಂಗಳೂರಿನ ವೈಲ್ಡ್ ಲೈಫ್ ಫಸ್ಟ್ ಸಂಸ್ಥೆಯ ಟ್ರಸ್ಟಿ ಪ್ರವೀಣ್ ಭಾರ್ಗವ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್.ಕೆ. ಶಿವಮೂರ್ತಿ. ಈ ರಾತ್ರಿ 8:00 ಕರಡಿಯ ಕುಣಿಸುತ್ತ, ರಚನೆ ಎನ್.ಬಿ. ವಾಸುದೇವ ಶರ್ಮಾ, ನಿರ್ದೇಶನ ಹಾಗೂ ನಿರ್ಮಾಣ ಜಿ. ಶಾಂತಕುಮಾರ್. ನಾಟಕ ಕೇಳುವಿರಿ, ಕರಡಿಯ ಕುಣಿಸುತ್ತ.

ಗಮನಿಸಿ, ನಾಳೆ ರಾತ್ರಿ 7:45ಕ್ಕೆ ಲಾರ್ಡ್ಸ್ ಕ್ರಿಕೆಟ್ ಗ್ರೌಂಡ್ ಲಂಡನ್ನಲ್ಲಿ ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ಸೌತ್ ಆಫ್ರಿಕಾ ನಡುವೆ ನಡೆಯಲಿರುವ ಐಸಿಸಿ ಮಹಿಳೆಯರ T20 ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿಯ ನೇರ ವೀಕ್ಷಕ ವಿವರಣೆ. ಈ ವೀಕ್ಷಕ ವಿವರಣೆಯನ್ನು ಸಂಜೆ 7:45ರಿಂದ 8:45ರವರೆಗೆ ಹಾಗೂ 9:15ರಿಂದ ಪಂದ್ಯದ ಮುಕ್ತಾಯದವರೆಗೂ ಆಲಿಸಬಹುದು. ಇದು ಆಕಾಶವಾಣಿ ಮೈಸೂರು FM 100.6. ಸಮಯ 6:20 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಪರ್ವತಗಳು ರೂಪುಗೊಳ್ಳುವುದಿರಬಹುದು, ನದಿಗಳು ಹರಿಯುವುದಿರಬಹುದು, ಜ್ವಾಲಾಮುಖಿಗಳು ಸ್ಫೋಟಿಸುವುದಿರಬಹುದು, ಭೂಕಂಪನಗಳು ಸಂಭವಿಸದಿರುವುದು, ಎಲ್ಲವೂ ಕೂಡ ಸ್ವಾಭಾವಿಕ ಪ್ರಕ್ರಿಯೆಗಳೇ. ಆದರೆ ಹೆಚ್ಚಿನ ಸಂದರ್ಭಗಳಲ್ಲಿ ಈ ಪ್ರಕೃತಿ ವಿಕೋಪಗಳು ಅನೇಕ ಜೀವಹಾನಿ ಮತ್ತು ಆಸ್ತಿ ನಷ್ಟಕ್ಕೆ ಕಾರಣವಾಗಿ ಮಾನವನಿಗೆ ಅಪಾಯಕಾರಿಯಾಗುತ್ತವೆ. ಇಂತಹ ಅಪಾಯಗಳನ್ನ ವಿಜ್ಞಾನಿಗಳೇನಾದರೂ ಮುಂಚಿತವಾಗಿ ಅಂದಾಜು ಮಾಡಿದ್ರೆ ಸಾಧ್ಯವಾದಷ್ಟು ಅನಾಹಿತವನ್ನ ತಪ್ಪಿಸಬಹುದಲ್ವಾ? ಹೌದು, ಭೂವಿಜ್ಞಾನಿಗಳು ಆಯಾ ಪ್ರದೇಶದ ಶಿಲೆಗಳ ಅಧ್ಯಯನವನ್ನ ಕೈಗೊಳ್ಳುವುದರ ಮೂಲಕ ಮುನ್ನೆಚ್ಚರಿಕೆ ನೀಡಿ ಸಹಾಯಕವಾಗಬಲ್ಲರು. ಶಿಲೆಗಳು ಭೂಮಿಯ ಇತಿಹಾಸವನ್ನ ತಮ್ಮೊಳಗೆ ಸಂಗ್ರಹಿಸಿಕೊಂಡಿರುವ ಪ್ರಕೃತಿಯ ದಾಖಲೆಗಳಂತೆ. ಲಕ್ಷಾಂತರ ವರ್ಷಗಳ ಹಿಂದೆ ನಡೆದ ಘಟನೆಗಳ ಬಗ್ಗೆ ಅವು ಮಾಹಿತಿಯನ್ನ ನೀಡುತ್ತವೆ. ಭೂವಿಜ್ಞಾನಿಗಳು ಶಿಲೆಗಳ ಬಣ್ಣ, ರಚನೆ, ಖನಿಜಗಳ ಸ್ವರೂಪ, ಪದರಗಳ ವಿನ್ಯಾಸ ಮತ್ತು ಅವುಗಳಲ್ಲಿರುವ ಬಿರುಕುಗಳನ್ನ ಅಧ್ಯಯನ ಮಾಡಿ ಭೂಮಿಯ ಒಳಭಾಗದಲ್ಲಿ ನಡೆಯುತ್ತಿರುವಂತಹ ಬದಲಾವಣೆಗಳನ್ನ ಅರ್ಥ ಮಾಡಿಕೊಳ್ಳಬಲ್ಲರು. ಈ ಭೂಕಂಪನಗಳನ್ನ ಅಧ್ಯಯನ ಮಾಡುವಲ್ಲಿ ಶಿಲೆಗಳ ಪಾತ್ರ ಅತ್ಯಂತ ಪ್ರಮುಖವಾಗಿದೆ. ಭೂಮಿಯ ಮೇಲ್ಮೈ ದೊಡ್ಡ ದೊಡ್ಡ ಟೆಕ್ಟೋನಿಕ್ ಫಲಕಗಳಿಂದ ನಿರ್ಮಿತವಾಗಿರುವುದು ನಮಗೆಲ್ಲರಿಗೂ ತಿಳಿದಿರುವಂತಹದ್ದೇ. ಈ ಫಲಕಗಳು ನಿಧಾನವಾಗಿ ಚಲಿಸುತ್ತಿರುತ್ತವೆ. ಕೆಲವೊಮ್ಮೆ ಅವು ಪರಸ್ಪರ ಡಿಕ್ಕಿ ಒಡೆಯುತ್ತವೆ ಅಥವಾ ಒಂದರ ಪಕ್ಕದಲ್ಲಿ ಇನ್ನೊಂದು ಜಾರುತ್ತವೆ. ಈ ಸಂದರ್ಭದಲ್ಲಿ ಶಿಲೆಗಳೊಳಗೆ ಒತ್ತಡ ಹೆಚ್ಚಾಗುತ್ತದೆ. ಒಂದು ಮಿತಿಯನ್ನ ಮೀರಿದಾಗ ಶಿಲೆಗಳು ಮುರಿದು ಭೂಕಂಪನ ಉಂಟಾಗುತ್ತದೆ. ಈ ಭೂವಿಜ್ಞಾನಿಗಳು ಹಳೆಯ ಶಿಲೆಗಳಲ್ಲಿರುವ ಬಿರುಕುಗಳು ಮತ್ತು ದೋಷರೇಖೆಗಳನ್ನ ಅಧ್ಯಯನ ಮಾಡುವುದರ ಮೂಲಕ ಯಾವ ಪ್ರದೇಶದಲ್ಲಿ ಭೂಕಂಪ ಮತ್ತು ಭೂಕುಸಿತಗಳು ಸಂಭವಿಸುವ ಸಾಧ್ಯತೆ ಹೆಚ್ಚು ಎಂಬುದನ್ನ ಅಂದಾಜು ಮಾಡುತ್ತಾರೆ. ಇನ್ನು ಜ್ವಾಲಾಮುಖಿಗಳ ಅಧ್ಯಯನದಲ್ಲಿಯೂ ಶಿಲೆಗಳು ಮಹತ್ವದ ಮಾಹಿತಿಯನ್ನ ಒದಗಿಸುತ್ತವೆ. ಜ್ವಾಲಾಮುಖಿಯಿಂದ ಹೊರಬರುವ ಲಾವಾ ತಣ್ಣಗಾದಾಗ ಅಗ್ನಿಶಿಲೆಗಳು ರೂಪುಗೊಳ್ಳುತ್ತವೆ. ಈ ಶಿಲೆಗಳ ರಾಸಾಯನಿಕ ಸಂಯೋಜನೆಯನ್ನ ಅಧ್ಯಯನ ಮಾಡುವ ಮೂಲಕ ಜ್ವಾಲಾಮುಖಿಯ ಒಳಭಾಗದಲ್ಲಿ ಯಾವ ರೀತಿಯ ಮ್ಯಾಗ್ಮಾ ಇದೆ ಎಂಬುದನ್ನ ತಿಳಿಯಬಹುದು. ಕೆಲವು ಮ್ಯಾಗ್ಮಾಗಳು ಹೆಚ್ಚು ಸ್ಫೋಟಕ ಸ್ವಭಾವ ಹೊಂದಿರುತ್ತವೆ. ಹೀಗಾಗಿ ಶಿಲೆಗಳ ಅಧ್ಯಯನದಿಂದ ಭವಿಷ್ಯದ ಜ್ವಾಲಾಮುಖಿ ಸ್ಫೋಟದ ತೀವ್ರತೆಯನ್ನ ಊಹಿಸಲು ಸಾಧ್ಯವಾಗುತ್ತದೆ. ಇನ್ನು ಸುನಾಮಿಗಳ ಅಧ್ಯಯನದಲ್ಲಿಯೂ ಸಮುದ್ರ ತೀರದ ಶಿಲೆಗಳ ಮೇಲೆ ಉಳಿದಿರುವ ಗುರುತುಗಳು, ಮರಳು ಪದರಗಳು ಮತ್ತು ಹಳೆಯ ಸಮುದ್ರದ ಅವಶೇಷಗಳನ್ನ ಅಧ್ಯಯನ ಮಾಡುವುದರ ಮೂಲಕ ಹಿಂದೆ ಸಂಭವಿಸಿದ ಸುನಾಮಿಗಳ ಬಗ್ಗೆ ತಿಳಿದುಕೊಳ್ಳುತ್ತಾರೆ. ಇದರಿಂದ ಮುಂದಿನ ದಿನಗಳಲ್ಲಿ ಯಾವ ಪ್ರದೇಶಗಳು ಅಪಾಯದಲ್ಲಿರಬಹುದು ಎಂಬುದನ್ನ ನಿರ್ಧರಿಸಲಾಗುತ್ತದೆ. ಇಂದಿನ ತಂತ್ರಜ್ಞಾನ ಭೂವಿಜ್ಞಾನಿಗಳಿಗೆ ಇನ್ನಷ್ಟು ಸಹಾಯ ಮಾಡುತ್ತಿದೆ. ಉಪಗ್ರಹ ಚಿತ್ರಗಳು, ಡ್ರೋನ್ ತಂತ್ರಜ್ಞಾನ, ಭೂಕಂಪ ಮಾಪಕ ಯಂತ್ರಗಳು ಮತ್ತು ಕಂಪ್ಯೂಟರ್ ಮಾದರಿಗಳನ್ನ ಬಳಸಿ ಶಿಲೆಗಳ ಚಲನೆ ಮತ್ತು ಭೂಮಿಯ ಮೇಲ್ಮೈ ಬದಲಾವಣೆಗಳನ್ನ ನಿರಂತರವಾಗಿ ಗಮನಿಸಲಾಗುತ್ತಿದೆ. ಉದಾಹರಣೆಗೆ, ಉಪಗ್ರಹಗಳ ಮೂಲಕ ಪರ್ವತ ಪ್ರದೇಶಗಳಲ್ಲಿ ಉಂಟಾಗುವ ಅಲ್ಪ ಪ್ರಮಾಣದ ಚಲನೆಗಳನ್ನು ಕೂಡ ಪತ್ತೆ ಹಚ್ಚಬಹುದು. ಇದು ಭೂಕುಸಿತದ ಮುನ್ನೆಚ್ಚರಿಕೆಗೆ ಬಹಳ ಉಪಯುಕ್ತವಾಗಿದೆ. ಆದರೆ ಪ್ರಕೃತಿಯ ವಿಕೋಪಗಳನ್ನ ಸಂಪೂರ್ಣವಾಗಿ ತಡೆಯಲು ಸಾಧ್ಯವಿಲ್ಲ. ಭೂಮಿಯ ಒಳಭಾಗದ ಚಟುವಟಿಕೆಗಳು ತುಂಬಾ ಸಂಕೀರ್ಣವಾಗಿವೆ. ಕೆಲವೊಮ್ಮೆ ಎಲ್ಲ ಸೂಚನೆಗಳಿದ್ದಾಗಿಯೂ ಸಹ ಅಪಾಯದ ನಿಖರ ಸಮಯವನ್ನ ಹೇಳುವುದು ಕಷ್ಟವಾಗುತ್ತದೆ. ಆದರೂ ಶಿಲೆಗಳ ಅಧ್ಯಯನದಿಂದ ಅಪಾಯದ ಸಾಧ್ಯತೆಗಳನ್ನ ಕಡಿಮೆ ಮಾಡಬಹುದು ಮತ್ತು ಮಾನವ ಜೀವಗಳನ್ನ ರಕ್ಷಿಸಬಹುದು. ಈ ರೀತಿ ಅಧ್ಯಯನಗಳು ಜನರ ಸುರಕ್ಷತೆಗೆ ಬಹಳ ಮುಖ್ಯವಾಗಿದೆ. ಒಟ್ಟಿನಲ್ಲಿ ಶಿಲೆಗಳು ಕೇವಲ ಕಲ್ಲುಗಳಲ್ಲ, ಅವು ಭೂಮಿಯ ಇತಿಹಾಸದ ಮೌನ ಸಾಕ್ಷಿಗಳು. ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ.
1: ಕಾರ್ಯಕ್ರಮ ನಿರ್ಮಾಣ ರೋಸಲಿಂಡ್ ಮ್ಯಾಥ್ಯೂ.
2: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:35.
3: ನಿಮ್ಮ ಕನಸಿನ ಐಟಿ ಕರಿಯರ್ಗೆ ಸರಿಯಾದ MCA ಪ್ರೋಗ್ರಾಂ ಹುಡುಕ್ತಾ ಇದೀರಾ?
4: ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ MCA ಪ್ರೋಗ್ರಾಂ, ಅನ್ ಅಟಾನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು VTU.
3: ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ ಗೆ ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಹಿಂದೆ ಭೇಟಿ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ 3rd stage, ಮೈಸೂರು, ಆರ್ ವಿಸಿಟ್ vvce.ac.in.
5: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್.

0: ಹುಣ್ಣ
1: ಸೈಬಾಲ್
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸೈಬಾಲ್.
3: ಗಮನಿಸಿ, ಈ ಸಂಜೆ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ಅರಣ್ಯ ಹಾಗೂ ವನ್ಯಜೀವಿ ಸಂರಕ್ಷಣೆ ಈ ಕುರಿತು ಬೆಂಗಳೂರಿನ ವೈಲ್ಡ್ ಲೈಫ್ ಫಸ್ಟ್ ಸಂಸ್ಥೆಯ ಟ್ರಸ್ಟಿ ಪ್ರವೀಣ್ ಭಾರ್ಗವ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೆ ಶಿವಮೂರ್ತಿ. ಈ ರಾತ್ರಿ 8 ನಾಟಕ ಕರಡಿಯ ಕುಣಿಸುತ್ತ, ರಚನೆ ಎನ್ ವಿ ವಾಸುದೇವ ಶರ್ಮಾ, ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್. ಈ ರಾತ್ರಿ 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಯುವವಾಣಿ. ಬಹುಮುಖ ಕಲಾವಿದೆ ಮತ್ತು ಶುಭವಿ ಡಿಸೈನ್ಸ್ ಸಂಸ್ಥಾಪಕಿ ಸಮುದ್ಯತಾ ಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಮತಾ ಜಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಎಫ್ಎಂ 100.6 ಆಕಾಶವಾಣಿ ಮೈಸೂರು. ವೇಳೆ 6:37 ಇನ್ನು ಮುಂದೆ ಮೊದಲಿಗೆ ಕೆಲವು ಪ್ರಕಟಣೆಗಳು, ಬಳಿಕ ಪ್ರದೇಶ ಸಮಾಚಾರ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

0: 6:37 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ.
1: Less premium, more bonus, most suitable for your loved ones. RPL Life, nothing better than this.
2: Give your family a secure life with Rural Post Life Insurance. RPLI Life Insurance Policies. Contact your nearest post office today or log on to indiapost.gov.in.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
4: ನಮ್ಮ ಭರತಖಂಡವು ಅಸಂಖ್ಯಾತ ವೀರಪುರುಷರು, ಋಷಿಪುಂಗವರು ಮತ್ತು ದಾರ್ಶನಿಕರ ಕಾಣ್ಕೆ, ಹೋರಾಟ ಮತ್ತು ತ್ಯಾಗದ ಫಲ.
5: ಭಾರತ ಮಾತೆಯೇ ನಿನ್ನ ಅಡಿಗಿದೆ ಕೋಟಿ ದೀಪದ ಆರತಿ.
4: ನಮ್ಮ ಹಿರಿಯರು ಬೆವರು ಸುರಿಸಿ ಕಟ್ಟಿದ ಈ ಭರತಖಂಡವನ್ನು ನಮ್ಮೊಳಗಿನ ಲೋಪ ಮತ್ತು ಒಗ್ಗಟ್ಟಿನ ಕೊರತೆಯಿಂದಾಗಿ ಕಳೆದುಕೊಳ್ಳದಿರೋಣ. ಬದುಕಿನ ಪ್ರತಿ ಕ್ಷಣವೂ ಜಾಗೃತರಾಗಿರೋಣ. ದೇಶದ ಸರ್ವಾಂಗೀಣ ಹಿತರಕ್ಷಣೆ ಪ್ರತಿಯೊಬ್ಬನ

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
1: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಎಲೆಕ್ಟ್ರಿಕ್ ವಾಹನೋದ್ಯಮಿಗಳೊಂದಿಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸಭೆ, ಕೇಂದ್ರದಿಂದ ಸಂಪೂರ್ಣ ಬೆಂಬಲ ಘೋಷಣೆ. ಎಲೆಕ್ಟ್ರಿಕ್ ಬಸ್ಗಳ ಕಾರ್ಯಾಚರಣೆ ಮತ್ತು ಕಾರ್ಯಕ್ಷಮತೆ ಬಗ್ಗೆ ಅಧ್ಯಯನ ನಡೆಸಲು ಅಧಿಕಾರಿಗಳಿಗೆ ಸಚಿವ ಬೈರತಿ ಸುರೇಶ್ ಸೂಚನೆ. ದೇಶದಲ್ಲಿ ಸಾಂವಿಧಾನಿಕ ಸಮಾನತೆ ಜಾರಿ ಕುರಿತಂತೆ ವಿಶ್ಲೇಷಣೆ ಅಗತ್ಯ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್.

0: ಕನಿಷ್ಠ ವೇತನದ ಅಂತಿಮ ಅಧಿಸೂಚನೆ ಮರುಪರಿಶೀಲನೆ ಮಾಡದಂತೆ ಕಾರ್ಮಿಕ ಸಂಘಟನೆಗಳ ಒಕ್ಕೂಟದಿಂದ ಮುಖ್ಯಮಂತ್ರಿಗೆ ಮನವಿ. ಮಳೆ ಕೊರತೆ ಹಿನ್ನೆಲೆ ಮಂಡ್ಯದ ಕೆಆರ್ಎಸ್ ಜಲಾಶಯಕ್ಕೆ ಬಿಜೆಪಿ ನಿಯೋಗ ಭೇಟಿ. ಬೆಂಗಳೂರಿನ ಎಚ್ಎಂಟಿ ಭವನದಲ್ಲಿ ಇಂದು ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಎಲೆಕ್ಟ್ರಿಕ್ ವಾಹನ ಉದ್ಯಮದ ಪ್ರಮುಖರ ಜೊತೆ ಸಭೆ ನಡೆಸಿದರು. ಸಭೆಯಲ್ಲಿ ದೇಶೀಯ ಉತ್ಪಾದನೆಯನ್ನು ವೃದ್ಧಿಸುವ ಮತ್ತು ದೇಶೀಯ ಹಾಗೂ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತದಲ್ಲಿ ತಯಾರಾಗುವ ಎಲೆಕ್ಟ್ರಿಕ್ ವಾಹನಗಳಿಗೆ ಹೆಚ್ಚಿನ ಬೇಡಿಕೆ ಸೃಷ್ಟಿಸುವ ಅವಕಾಶಗಳ ಕುರಿತು ಸಮಾಲೋಚನೆ ನಡೆಸಿದರು. ದ್ವಿಚಕ್ರ ವಾಹನಗಳ ತಯಾರಿಕೆ ಹಾಗೂ ಇವಿ ವಲಯದ ವಿವಿಧ ಉತ್ಪನ್ನಗಳ ತಯಾರಿಕೆಗೆ ಅಗತ್ಯವಾದ ಪೂರಕ ವ್ಯವಸ್ಥೆ ಬಲಪಡಿಸುವ ನಿಟ್ಟನಲ್ಲಿ ಚರ್ಚೆ ನಡೆಸಿದರು. ಈ ಕುರಿತಂತೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಎಚ್ ಡಿ ಕುಮಾರಸ್ವಾಮಿ, ದೇಶದಲ್ಲಿ ದೃಢವಾದ ನಾವೀನ್ಯತೆಯಿಂದ ಕೂಡಿದ ಜಾಗತಿಕ ಗುಣಮಟ್ಟದ ಸ್ಪರ್ಧಾತ್ಮಕ ಇವಿ ಪೂರೈಕೆ ವ್ಯವಸ್ಥೆಯನ್ನು ನಿರ್ಮಿಸುವುದಕ್ಕೆ ಕೇಂದ್ರ ಸರ್ಕಾರದಿಂದ ಸಂಪೂರ್ಣ ಬೆಂಬಲ ನೀಡುವುದಾಗಿ ಘೋಷಿಸಿದ್ದಾರೆ. ರಾಜ್ಯದಲ್ಲಿ ಎಲೆಕ್ಟ್ರಿಕ್ ಬಸ್ಗಳ ಕಾರ್ಯಾಚರಣೆ ಮತ್ತು ಅವುಗಳ ಕಾರ್ಯಕ್ಷಮತೆ ಬಗ್ಗೆ ಅಧ್ಯಯನ ನಡೆಸುವಂತೆ ಸಾರಿಗೆ ಇಲಾಖೆ ಕಾರ್ಯದರ್ಶಿಗಳಿಗೆ ಸೂಚನೆ ನೀಡಿರುವುದಾಗಿ ಸಾರಿಗೆ ಸಚಿವ ಭೈರತಿ ಸುರೇಶ್ ತಿಳಿಸಿದ್ದಾರೆ. ಬೆಂಗಳೂರಿನ ಕೆಆರ್ ವೃತ್ತದಲ್ಲಿ ನಡೆದ ಅಪಘಾತದಲ್ಲಿ ಗಾಯಗೊಂಡವರನ್ನು ಖಾಸಗಿ ಆಸ್ಪತ್ರೆಯಲ್ಲಿ ಭೇಟಿ ಮಾಡಿ ಮಾತನಾಡಿದ ಅವರು, ಗಾಯಾಳುಗಳ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರವೇ ಭರಿಸಲಿದೆ ಎಂದು ಹೇಳಿದ್ದಾರೆ. ಬಸ್ಗಳ ಸ್ಥಿತಿಗತಿಗಳನ್ನು ಪರಿಶೀಲಿಸಿದ ನಂತರವೇ ನೂತನ ಎಲೆಕ್ಟ್ರಿಕ್ ಬಸ್ಗಳ ಸಂಚಾರದ ಬಗ್ಗೆ ಮುಂದಿನ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಸಮಾನತೆಗೆ ಮಹತ್ವ ನೀಡಲಾಗಿದ್ದರೂ ಕಾನೂನು ಮತ್ತು ಸಮಾಜದ ದೃಷ್ಟಿಯಲ್ಲಿ ಎಷ್ಟರ ಮಟ್ಟಿಗೆ ಜಾರಿಯಾಗಿದೆ ಎಂಬ ಬಗ್ಗೆ ಗಂಭೀರ ವಿಶ್ಲೇಷಣೆ ಅಗತ್ಯವಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರಿನ ಖಾಸಗಿ ಕಾನೂನು ಮಹಾವಿದ್ಯಾಲಯದಲ್ಲಿ ನಡೆದ ಪದವಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಅವರು, ಕಾನೂನು ಪದವೀಧರರು ನಿರಂತರ ಅಧ್ಯಯನದ ಮೂಲಕ ಪರಿಣತ ನ್ಯಾಯವಾದಿಗಳಾಗಿ ಬೆಳೆಯಬೇಕು ಎಂದು ಸಲಹೆ ನೀಡಿದ್ದಾರೆ. ದೇಶದಲ್ಲಿ 1500ಕ್ಕೂ ಹೆಚ್ಚು ಕಾನೂನು ಕಾಲೇಜುಗಳು ಇದ್ದು ಪ್ರತಿ ವರ್ಷ ಸಾವಿರಾರು ಕಾನೂನು ಪದವೀಧರರು ಹೊರಬರುತ್ತಿದ್ದಾರೆ. ಆದರೂ ನ್ಯಾಯಾಲಯಗಳಲ್ಲಿ ಸಾವಿರಾರು ಪ್ರಕರಣಗಳು ಬಾಕಿ ಉಳಿದಿರುವುದು ಕಳವಳಕಾರಿ ಎಂದು ತಿಳಿಸಿದ್ದಾರೆ. ಪ್ರಕರಣಗಳ ತ್ವರಿತ ವಿಲೇವಾರಿಗೆ ನ್ಯಾಯಾಂಗದಲ್ಲಿ ಇನ್ನಷ್ಟು ಸುಧಾರಣೆ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯದಲ್ಲಿ ಕನಿಷ್ಠ ವೇತನದ ಅಂತಿಮ ಅಧಿಸೂಚನೆಯನ್ನು ಮರು ಪರಿಶೀಲಿಸಬಾರದು ಎಂದು ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದೆ. ಸಿಐಟಿಯು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಸ್ ವರಲಕ್ಷ್ಮಿ ಅವರ ನೇತೃತ್ವದ ನಿಯೋಗ ಮುಖ್ಯಮಂತ್ರಿಯವರನ್ನು ಗೃಹ ಕಚೇರಿ ಕೃಷ್ಣಾದಲ್ಲಿ ಭೇಟಿಯಾಗಿ ಚರ್ಚೆ ನಡೆಸಿತು. ಸಚಿವ ಸಂಪುಟದಲ್ಲಿ ಕನಿಷ್ಠ ವೇತನ ಪರಿಷ್ಕರಣೆ ನಡೆಸಲು ಮುಂದಾಗಿರುವುದು ಆಘಾತ ಉಂಟುಮಾಡಿದೆ. ಕನಿಷ್ಠ ವೇತನದ ಅಂತಿಮ ಅಧಿಸೂಚನೆಯನ್ನು ಮರುಪರಿಶೀಲಿಸುವ ಅಥವಾ ಹಿಂಪಡೆಯುವ ಯಾವುದೇ ಕ್ರಮವನ್ನು ನಿಲ್ಲಿಸಬೇಕು. ಸರ್ಕಾರ ಕಾರ್ಮಿಕರ ಪರವಾಗಿ ನಿಲ್ಲಬೇಕು ಎಂದು ಮನವಿ ಪತ್ರದಲ್ಲಿ ಕೋರಲಾಗಿದೆ. ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆ ವಿಶ್ವಾಸಾರ್ಹತೆ ಹೊಂದಿಲ್ಲ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದುವರೆಗೂ ನಡೆಸಲಾದ ಸಂಪೂರ್ಣ ಪ್ರಕ್ರಿಯೆಯನ್ನು ರದ್ದುಗೊಳಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಈ ಕುರಿತಂತೆ ಇದೇ 6ರಂದು ದೆಹಲಿಗೆ ತೆರಳಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ನೀಡುವುದಾಗಿ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ತಲೆದೋರಿರುವ ಮಳೆ ಕೊರತೆ ಹಾಗೂ ನೀರಿನ ಅಭಾವದ ಹಿನ್ನೆಲೆಯಲ್ಲಿ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ ನೇತೃತ್ವದ ಬಿಜೆಪಿ ನಿಯೋಗ ಇಂದು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಜಲಾಶಯಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ. ಬಳಿಕ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಕೆಆರ್ಎಸ್ ಅಣೆಕಟ್ಟೆಯ ನೀರಿನ ಮಟ್ಟ ತೀವ್ರವಾಗಿ ಕುಸಿದಿದ್ದು 80 ಅಡಿಗೆ ತಲುಪಿದೆ. ಆದರೂ ರಾಜ್ಯ ಸರ್ಕಾರ ಯಾವುದೇ ಕ್ರಮ ವಹಿಸಿಲ್ಲ ಎಂದು ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಸರ್ಕಾರ ಎಕರೆಗೆ 50,000 ರೂಪಾಯಿ ಪರಿಹಾರ ನೀಡಲು ಕ್ರಮ ವಹಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ ಸರ್ಕಾರ ರೈತರು ಹಾಗೂ ಸರ್ವಪಕ್ಷಗಳ ಸಭೆ ಕರೆಯುವಂತೆ ಒತ್ತಾಯಿಸಿದ್ದಾರೆ. ಕಳೆದ 3-4 ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದಾಗಿ

0: ಬೆಳಗಾವಿ ಜಿಲ್ಲೆಯಲ್ಲಿ ಉಂಟಾಗಿದ್ದ ಬರದ ಆತಂಕ ಸದ್ಯಕ್ಕೆ ನಿವಾರಣೆಯಾಗಿದೆ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿ ಇಂದು ಪ್ರಕೃತಿ ವಿಕೋಪ ನಿರ್ವಹಣಾ ಪ್ರಗತಿ ಪರಿಶೀಲನಾ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲೂ ವ್ಯಾಪಕವಾಗಿ ಮಳೆಯಾಗುತ್ತಿರುವುದರಿಂದ ಮತ್ತು ಘಟ್ಟ ಪ್ರದೇಶದಲ್ಲೂ ನಿರಂತರ ಮಳೆ ಮುಂದುವರೆದಿದ್ದರಿಂದ ಜಿಲ್ಲೆಯ ಕೃಷ್ಣಾ ನದಿ ಸೇರಿದಂತೆ ಮಲಪ್ರಭಾ, ಘಟಪ್ರಭಾ, ಹಿರಣ್ಯಕೇಶಿ, ಮಾರ್ಕಂಡೇಯ ನದಿಗಳಿಗೆ ನೀರಿನ ಹರಿವು ಹೆಚ್ಚಾಗಿದೆ ಎಂದು ತಿಳಿಸಿದ್ದಾರೆ. ಇನ್ನು 4-5 ದಿನ ಇದೇ ರೀತಿ ಮಳೆ ಮುಂದುವರೆದರೆ ರೈತರು ಯಾವುದೇ ಆತಂಕ ಪಡುವ ಅಗತ್ಯವಿಲ್ಲ ಎಂದು ಹೇಳಿದ್ದಾರೆ. ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯಾಗದಿದ್ದರೆ ಮೋಡ ಬಿತ್ತನೆ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರತಿಯೊಬ್ಬ ವಿದ್ಯಾರ್ಥಿಯ ಸಾಧನೆ ತರಗತಿಯ ಕೋಣೆಯಿಂದಲೇ ಆರಂಭವಾಗುವುದು ಎಂದು ಗಗನಯಾತ್ರಿ ಶುಭಾಂಶು ಶುಕ್ಲಾ ತಿಳಿಸಿದ್ದಾರೆ. ಬೆಂಗಳೂರಿನ ನೆಹರು ತಾರಾಲಯದಲ್ಲಿ ಇಂದು ತಮ್ಮ ದ ಸೆಕೆಂಡ್ ಆರ್ಬಿಟ್ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಅವರು, ಮುಂಬರುವ ದಿನಗಳಲ್ಲಿ ನಮ್ಮದೇ ಬಾಹ್ಯಾಕಾಶ ನೌಕೆ ಭಾರತದ ಮಣ್ಣಿನಿಂದಲೇ ಮಿಷನ್ ಗಗನಯಾನ ಆರಂಭವಾಗಲಿದೆ ಎಂದು ತಿಳಿಸಿದ್ದಾರೆ.
1: First orbit in 1984, you know, when Rakesh sir had gone to space, Ravi sir, who's sitting us with here today, was accompanying him at that time in Russia. And the second orbit happened last year when I traveled to space and Papa sir, who's sitting here with me on stage, was there with me in US. And I hope and wish that very soon we have our third orbit, fourth orbit, fifth orbit and sixth orbit. And so much so that we stop counting them. You know, that is where we should reach as soon as possible. And this time around, it will be from our own rocket, our own spacecraft, our own soil, through Mission Gaganyaan.
0: ಇದೇ ವೇಳೆ ಗಗನಯಾತ್ರಿ ಪ್ರಶಾಂತ್ ಬಿ ನಾಯರ್ ಮಾತನಾಡಿ, ಶುಭಾಂಶು ಶುಕ್ಲಾ ಅವರು ಈ ಪುಸ್ತಕದಲ್ಲಿ ಇಡೀ ಭೂಮಿಯನ್ನು ಪ್ರತಿನಿಧಿಸಿ ಉಲ್ಲೇಖಿಸಿದ್ದಾರೆ ಎಂದು ಹೇಳಿದರು.
2: I was just telling that, you know, thank you for being here. And sir was the chairman when we had gone for the AXEM mission there. A lot of support. Like I say, I had to keep pinching myself many times to see I am also part of this. And you get that imposter syndrome.
0: ರಾಮನಗರ ಜಿಲ್ಲೆಯ 46 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದ್ದು ಅಲ್ಲಿ ಟ್ಯಾಂಕರ್ ಮತ್ತು ಖಾಸಗಿ ಬೋರ್ವೆಲ್ಗಳ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ಬೆಂಗಳೂರು ದಕ್ಷಿಣ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಮಂಜುನಾಥ್ ಜೆ ತಿಳಿಸಿದ್ದಾರೆ. ಜಿಲ್ಲೆಯ ಬರ ಪರಿಸ್ಥಿತಿ ಕುರಿತು ಆಯೋಜಿಸಲಾಗಿದ್ದ ಸಭೆಯಲ್ಲಿ ಮಾತನಾಡಿದ ಅವರು, ಮುಂಬರುವ ದಿನಗಳಲ್ಲಿ ಸಮಸ್ಯೆ ಮತ್ತಷ್ಟು ಉಲ್ಬಣವಾಗದಂತೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕುಡಿಯುವ ನೀರಿನ ಪೂರೈಕೆಯಲ್ಲಿನ ಮಾನದಂಡಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಯಾದಗಿರಿ ಜಿಲ್ಲೆಯಲ್ಲಿನ ಮಳೆ ಕೊರತೆಯ ಹಿನ್ನೆಲೆಯಲ್ಲಿ ರೈತರು ಬೆಳೆ ನಷ್ಟದಿಂದ ಸಂಕಷ್ಟಕ್ಕೆ ಸಿಲುಕದಂತೆ ನಿಗದಿತ ಬೆಳೆಗಳಿಗೆ ಕಡ್ಡಾಯವಾಗಿ ಬೆಳೆ ವಿಮೆ ಮಾಡಿಸುವ ಕುರಿತು ರೈತರಿಗೆ ಅರಿವು ಮೂಡಿಸುವಂತೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಮನೋಜ್ ಜೈನ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದ ಹಲವೆಡೆ ಮುಂದಿನ 7 ದಿನ ಗುಡುಗು ಸಿಡಿಲು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರ್ನಾಟಕ ರಾಜ್ಯ ವಿಪತ್ತು ನಿರ್ವಹಣಾ ಕೇಂದ್ರ ನೀಡಿದ ಮಾಹಿತಿ ಪ್ರಕಾರ ಕರಾವಳಿ ಜಿಲ್ಲೆಗಳಲ್ಲಿ ಇದೇ 7ರವರೆಗೆ ಮತ್ತು ದಕ್ಷಿಣ ಒಳನಾಡು ಮಲೆನಾಡು ಜಿಲ್ಲೆಗಳಲ್ಲಿ ಇದೇ 5ರಿಂದ 7ರವರೆಗೆ ಗುಡುಗು ಸಿಡಿಲು ಹಾಗೂ ಗಾಳಿಯೊಂದಿಗೆ ಮಳೆಯಾಗಲಿದೆ ಎಂದು ತಿಳಿಸಿದೆ. ಕಳೆದ 24 ಗಂಟೆಗಳಲ್ಲಿ ಕರಾವಳಿ ಜಿಲ್ಲೆಗಳಲ್ಲಿ ಉತ್ತಮ ಮಳೆಯಾಗಿರುವ ಬಗ್ಗೆ ವರದಿಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಎಲೆಕ್ಟ್ರಿಕ್ ವಾಹನೋದ್ಯಮಿಗಳೊಂದಿಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸಭೆ, ಕೇಂದ್ರದಿಂದ ಸಂಪೂರ್ಣ ಬೆಂಬಲ ಘೋಷಣೆ. ಎಲೆಕ್ಟ್ರಿಕ್ ಬಸ್ಗಳ ಕಾರ್ಯಾಚರಣೆ ಮತ್ತು ಕಾರ್ಯಕ್ಷಮತೆ ಬಗ್ಗೆ ಅಧ್ಯಯನ ನಡೆಸಲು ಅಧಿಕಾರಿಗಳಿಗೆ ಸಚಿವ ಭೈರತಿ ಸುರೇಶ್ ಸೂಚನೆ. ದೇಶದಲ್ಲಿ ಸಾಂವಿಧಾನಿಕ ಸಮಾನತೆ ಜಾರಿ ಕುರಿತಂತೆ ವಿಶ್ಲೇಷಣೆ ಅಗತ್ಯ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಕನಿಷ್ಠ ವೇತನದ ಅಂತಿಮ ಅಧಿಸೂಚನೆ ಮರು ಪರಿಶೀಲನೆ ಮಾಡದಂತೆ ಕಾರ್ಮಿಕ ಸಂಘಟನೆಗಳ ಒಕ್ಕೂಟದಿಂದ ಮುಖ್ಯಮಂತ್ರಿಗೆ ಮನವಿ. ಮತ್ತು ಮಳೆ ಕೊರತೆ ಹಿನ್ನೆಲೆ ಮಂಡ್ಯದಲ್ಲಿ ಕೆಆರ್ಎಸ್ ಜಲಾಶಯಕ್ಕೆ ಬಿಜೆಪಿ ನಿಯೋಗ ಭೇಟಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
3: ಆಕಾಶವಾಣಿ ಮೈಸೂರು FM 100.6, ಸಮಯ 6:50.

0: ರೈತ ಕೇಳುಗರುಗಳ ನಮಸ್ಕಾರ. ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಅರಣ್ಯ ಹಾಗೂ ವನ್ಯಜೀವಿ ಸಂರಕ್ಷಣೆ ಈ ಕುರಿತು ಬೆಂಗಳೂರಿನ ವೈಲ್ಡ್ ಲೈಫ್ ಫಸ್ಟ್ ಸಂಸ್ಥೆಯ ಟ್ರಸ್ಟಿ ಪ್ರವೀಣ್ ಭಾರ್ಗವ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೆ ಶಿವಮೂರ್ತಿ. ಮೊದಲಿಗೆ ಪ್ರಕಟಣೆ, ಬಳಿಕ ಸಂದರ್ಶನ ಕೇಳಲಿದ್ದೀರಿ.
1: ಆತ್ಮನಿರ್ಭರ್ ಕಿಸಾನ್ ಭಾರತ್ ಕಿಶಾನ್. उत्पादन में आत्मनिर्भर होने के साथ साथ फसल की कटाई के उपरांत उपज की हानि को रोकने, ग्रामीण क्षेत्रों में रोजगार सृजन करने और बीज से बाजार तक के विजन को मजबूती देने के उद्देश्य से एक वर्ष पूर्व माननीय प्रधानमंत्री श्री नरेंद्र मोदी जी ने एक महत्वाकांक्षी केंद्रीय योजना एग्रीकल्चर इंफ्रास्ट्रक्चर फंड की शुरुआत की.
2: इस आधुनिक इंफ्रास्ट्रक्चर से कृषि आधारित उद्योग लगाने में एक बहुत बड़ा बदलाव आएगा और बहुत बड़ी गति आएगी. साथियों, अब हम उस स्थिति की तरफ बढ़ रहे हैं जहां गांव के कृषि उद्योगों से फूड आधारित उत्पाद शहर जाएंगे और यही तो आत्मनिर्भर भारत अभियान का संकल्प है.
1: एग्रीकल्चर इंफ्रास्ट्रक्चर फंड से पात्र लाभार्थी गोदामों का निर्माण कर सकते हैं. राजस्थान के लाभार्थी श्री यशवर्धन मुंद्रा ने सॉर्टिंग एंड ग्रेडिंग यूनिट लगाकर रोजगार के अवसर पैदा किए हैं. कर्नाटक की महिला उद्यमी श्रीमती ममता वी ने प्राइमरी प्रोसेसिंग सेंटर लगाकर प्रगति की नई राह चुनी है.
3: ಸಣ್ಣ ಪುಟ್ಟ ಉದ್ಯಮಿಗಳನ್ನ ಅಗ್ರಿಕಲ್ಚರಲ್ ಇನ್ನಷ್ಟು ಸಾಧನೆ ಮಾಡಲಿಕ್ಕೆ ಕಾರಣಕಾರ್ತವಾದಂತ ಈ ಅಗ್ರಿಕಲ್ಚರಲ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಇಂದ ನಮ್ಮ ಇನ್ನಷ್ಟು ಯೋಜನೆಗಳು ಉತ್ತಮಗೊಂಡಿದೆ.
1: ರಾಜಸ್ಥಾನ ಕೆ ಲಾಭಾರ್ಥಿ ಶ್ರೀ ದಿನೇಶ್ ಭಟ್ಟರ್ ನೇ ಜೀರೆ ಕಿ ಪ್ರೊಸೆಸಿಂಗ್ ಯೂನಿಟ್ ಲಗಾಕರ್ ಆಸ್ ಪಾಸ್ ಕೆ ಗ್ರಾಮೀಣೋ ಕೋ ಆತ್ಮ ನಿರ್ಭರ್ತಾ ಪ್ರದಾನ್ ಕಿ ಹೈ. ಮಹಾರಾಷ್ಟ್ರ ಕೆ ಲಾಭಾರ್ಥಿ ಶ್ರೀ ಅನೂಪ್ ಕುಮಾರ್ ಮೊಹತಾ ನೇ ವೇರ್ ಹೌಸ್ ಬನಾಕರ್ ಅನ್ನ ಭಂಡಾರಣ ಕೋ ಸುನಿಶ್ಚಿತ್ ಕಿಯಾ ಹೈ. ಆಜ್ ದೇಶ್ ಕೆ ಕೋನೆ ಕೋನೆ ಸೆ ಕಿಸಾನ್, ಕೃಷಿ ಉದ್ಯಮಿ, ಕಿಸಾನ್ ಉತ್ಪಾದಕ ಸಂಘ, ಪ್ರಾಥಮಿಕ ಕೃಷಿ ಸಹಕಾರಿ ಸಮಿತಿಯಾ, ಸ್ವಯಂ ಸಹಾಯತಾ ಸಮೂಹ ಔರ್ ಕೃಷಿ ಉಪಜ್ ಮಂಡಿಯಾ ಇಸ್ ಯೋಜನಾ ಕಾ ಲಾಭ ಉಠಾ ರಹೆ ಹೈ.
4: ಪ್ರವೀಣ್ ಭಾರ್ಗವ್ ಅವರೇ, ನಮಸ್ಕಾರ.
5: ನಮಸ್ಕಾರ.
4: ನಿಮ್ಮ ಬಗ್ಗೆ ಸ್ವಲ್ಪ ಹೇಳಿ ಪ್ರವೀಣ್.
5: ನಾನು 1982 ಮೊದಲನೇದಾಗಿ ವನ್ಯಜೀವಿಗಳ ಬಗ್ಗೆ ಆಸಕ್ತಿ ಉಂಟಾಗಿ ನನ್ನ ಒಂದು ಚಟುವಟಿಕೆಗಳನ್ನು ಪ್ರಾರಂಭಿಸಿಕೊಂಡೆ.
4: ಎಲ್ಲಿಯವರು ಸರ್ ತಾವು ಮೂಲತಃ?
5: ನಾನು ಬೆಂಗಳೂರು.
4: ನಿಮ್ಮ ವಿದ್ಯಾಭ್ಯಾಸ ಎಲ್ಲ
5: ಬೆಂಗಳೂರಿನಲ್ಲೇ?
4: ಏನು ಓದಿದ್ರಿ?
5: ನಾನು ಮಾಸ್ ಕಮ್ಯುನಿಕೇಷನ್ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಮಾಡಿದ್ದೀನಿ. ಮತ್ತೆ ನಾನು ಒಂದು ಅಡ್ವರ್ಟೈಸಿಂಗ್ ಏಜೆನ್ಸಿನೂ ಒಂದು ಇಟ್ಕೊಂಡಿದ್ದೆ, ನಂದೇ ಆದಂಥದ್ದು. ಸೊ ನಾನು ಯಾವಾಗಲೂ ವನ್ಯಜೀವಿಗಳಿಗೆ ನಾನು ಒಂದು ವಾಲಂಟಿಯರ್. ನಾನು ಯಾವತ್ತು ಎಲ್ಲಿ ನಾನು ಸಂಬಳ ಪಡ್ಕೊಂಡಿಲ್ಲ. ನನ್ನ ಒಂದು ಆಸಕ್ತಿ, ನನ್ನ ಒಂದು ಇಂಟ್ರೆಸ್ಟ್ನಲ್ಲಿ ವನ್ಯಜೀವಿ ಸಂರಕ್ಷಣೆ ಮಾಡ್ಕೊಂಡು ಬಂದಿದ್ದೀನಿ.
4: ಈ ಕಡೆ ತಮ್ಮ ಮನಸ್ಸು ವಾಲೋದಕ್ಕೆ ಏನು ಕಾರಣ?
5: ಸಾಕಷ್ಟು ಕಾರಣಗಳು. ಮೊದಲನೇದಾಗಿ ನಾನು ಚಿಕ್ಕ ಹುಡುಗ ಆದಾಗ ಈ ಪ್ರಾಣಿಗಳಿಗೆ ಹಿಂಸೆ ಕೊಡುವಂಥ ಒಂದು ನೋಡಿದಾಗ ನನಗೊಂಥರ ಒಂದು ಅದ್ರ ಬಗ್ಗೆ ಕರುಣೆ ಬರ್ತಾ ಇತ್ತು. ತದನಂತರ ನನ್ನ ಕೆಲವು ಸ್ನೇಹಿತರು ಹಾವು ಹಿಡಿಯಕ್ಕೆ ಶುರು ಮಾಡಿದ್ರು, ಅದರಲ್ಲಿ ನನಗೂ ಆಸಕ್ತಿ ಬಂತು. ಮತ್ತು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನದಲ್ಲಿ ನಾವು ಅರಣ್ಯ ಇಲಾಖೆಗೆ ಮಾತಾಡಿ ಅವರು ನಿಮಗೆ ಹಾವಲ್ಲಿ ತುಂಬ ಇದಿದೆಯಲ್ಲ, ನೀವು ಅಲ್ಲಿ ಗೈಡ್ಸ್ ಆಗಿ ನೀವು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನದಲ್ಲಿ ಯಾಕೆ ನೀವು ಸಹಾಯ ಮಾಡಬಾರ್ದು ಅಂತ ಅದು ಮಾಡೋಕ್ಕೆ ಶುರು ಮಾಡಿದ್ವಿ. ಹಾಗೆ ಕ್ರಮೇಣ ಅರಣ್ಯ ಇಲಾಖೆ ಜೊತೆ ನಮ್ಮ ಸಂಪರ್ಕ ಆಯಿತು. ಮತ್ತು ಚಿನ್ನಪ್ಪನವ್ರನ್ನ ನಾನು 84 ನಾಗರಹೊಳೆಯಲ್ಲಿ ಭೇಟಿಯಾದೆ. ಅಲ್ಲಿಂದ ಅವರು ವನ್ಯಜೀವಿ ಸಂರಕ್ಷಣೆ ಏನು, ಅದಕ್ಕೆ ಏನು ಮಾಡಬೇಕಾಗತ್ತೆ ಅಂತ ನಮಗೆ ಒಂದು ಜ್ಞಾನೋದಯ ಮಾಡಿದ್ರು. ಯಾಕೆ ಈ ರಕ್ಷಿತ ಪ್ರದೇಶಗಳಿರಬೇಕು? ಈಗ ನಮ್ಮಲ್ಲಿ ಕಾನೂನಡಿಯಲ್ಲಿ ಇವನ್ನೆಲ್ಲ ಘೋಷಣೆಗಳಾಗಿವೆ. ಇದು ಯಾಕೆ ಬೇಕು? ಯಾಕೆ ದೊಡ್ಡ ಗಾತ್ರದ ಪ್ರಾಣಿಗಳು ಮತ್ತು ಜನರು ಸಹಬಾಳ್ವೆಯಲ್ಲಿ ಬದುಕಕ್ಕಾಗೋದಿಲ್ಲ? ಅದರ ಒಂದು ಆಗುಹೋಗುಗಳನ್ನು ದೀರ್ಘವಾಗಿ ಚರ್ಚೆ ಮಾಡಿ ಇದನ್ನೆಲ್ಲ ನಮ್ಮ ಗಮನಕ್ಕೆ ತಂದರು. ಕ್ರಮೇಣ ಅವ್ರ ಜೊತೆ ನಾವು ನಮ್ಮ ಒಡನಾಟ, ಮತ್ತು ಡಾಕ್ಟರ್ ಉಲ್ಲಾಸ್ ಕಾರಂತ್ ಅವರು ಸ್ವಲ್ಪ ವರ್ಷಗಳ ನಂತರ ಅವರ ಒಂದು ರಿಸರ್ಚ್ ಶುರು ಮಾಡಿದರು ಹುಲಿಗಳ ಬಗ್ಗೆ. ಹುಲಿಗಳನ್ನು ಉಳಿಸುವುದಕ್ಕೆ ಹುಲಿಗಳ ಬಲಿ ಪ್ರಾಣಿಗಳು ಹೇಗೆ ನಾವು ಕಾಪಾಡಬೇಕಾಗತ್ತೆ,

0: ಅದರ ಬಗ್ಗೆ ಒಂದು ದೀರ್ಘವಾದಂಥ ಒಂದು ರಿಸರ್ಚ್ ನಡೀತು. ಸೊ ಇದರಲ್ಲಿ ಆ ಬಲಿ ಪ್ರಾಣಿಗಳನ್ನು ಗಣತಿ ಮಾಡೋದು ಹೇಗೆ ಅಂತ, ನಮ್ಮಲ್ಲಿ ಗಣತಿ ಮಾಡೋ ಇದರಲ್ಲೇ ತಪ್ಪಿತ್ತು. ಏನಪ್ಪ ಅದು ಅಂದರೆ ಸೆನ್ಸಸ್ ಅಂತ ಮಾಡ್ತಾ ಇದ್ವಿ. ವನ್ಯಜೀವಿಗೆ ನಾವು ಲೆಕ್ಕ ತಗೊಳಕ್ಕೆ ಹೋದಾಗ ನಾವು ಎಲ್ಲದನ್ನೂ ಎಣಿಸೋಕ್ಕಾಗೋದಿಲ್ಲ. ಒಂದು ಮನೆಗೆ ಹೋಗಿ ಜನರು ಎಷ್ಟಿದ್ದಾರೆ ಅಂತ ಹೇಗೆ ಎಣಿಸ್ತೀವಿ ಅದನ್ನು ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ನಾವು ಟೋಟಲ್ ಕೌಂಟ್ಸ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ. ಇದು ಸ್ಯಾಂಪ್ಲಿಂಗ್. ಈಗ ಉದಾಹರಣೆಗೆ ನಮ್ಮ ಎಲೆಕ್ಷನ್ ಆದಾಗ ನಾವು ಈಗ ಲೆಕ್ಕಾಚಾರಗಳು ಕೊಡ್ತಾರೆ, ಈ ಪಾರ್ಟಿಗೆ ಇಷ್ಟು ಸೀಟ್ ಬರಬಹುದು ಅಂತ ಪ್ರಕಟಣೆಗಳಾಗತ್ತೆ. ಅದು ಎಲ್ಲ ಹೇಗೆ ಅಂದರೆ ಬಹುತೇಕ ಒಂದು ಸ್ಯಾಂಪಲ್ ತಗೊಂಡು, ಅದು ಗ್ರಾಮೀಣ ಜನರಿರ್ಬೋದು, ದೊಡ್ಡ ಊರಿನ ಜನರಿರ್ಬೋದು, ಇತ್ಯಾದಿ ಇತ್ಯಾದಿ ಎಲ್ಲ ಸರಿಯಾಗಿ ತಗೊಂಡು ಆ ಒಂದು ಸ್ಯಾಂಪಲ್ ಅದನ್ನು ಲೆಕ್ಕ ಹಾಕಿದಾಗ ಸ್ಟ್ಯಾಟಿಸ್ಟಿಕಲ್ ಮಾಡೆಲಲ್ಲಿ ಒಂದು ಟ್ರೆಂಡ್ ಇಲ್ಲ ಎಸ್ಟಿಮೇಟ್ ಒಂದು ಅಂದಾಜು ಬರುತ್ತೆ. ಅದೇ ಥರವೇ ವನ್ಯಜೀವಿಗಳನ್ನು ನಾವು ಎಲ್ಲ ವನ್ಯ ಪ್ರಾಣಿಗಳನ್ನು ಎಣಿಸೋಕ್ಕಾಗೋಲ್ಲ, ನೋಡೋಕ್ಕೂ ಆಗೋದಿಲ್ಲ. ಸೊ ಆದ್ದರಿಂದ ಈ ಸ್ಟ್ಯಾಟಿಸ್ಟಿಕಲ್ ಬೇಸ್ಡ್ ಸ್ಯಾಂಪ್ಲಿಂಗ್ ಏನಿದೆ ಆ ಒಂದು ನಿಟ್ಟಿನಲ್ಲಿ ನಾವು ಹೇಗೆ ಗಣತಿ ಮಾಡ್ಬೋದು ಅಂತ ಉಲ್ಲಾಸ್ಕಾರ ಅಂತವರು ಸಾಕಷ್ಟು ಕೆಲಸ ಮಾಡಿ ಸರ್ಕಾರನೂ ಇವಾಗ ಅದನ್ನು ಬಳಸ್ತಾ ಇದೆ ಹುಲಿ ಗಣತಿಯಲ್ಲಿ. ಸೊ ಇದು ನಮ್ಮ 30-35 ವರ್ಷದ ಒಂದು ಕೆಲಸದ.
1: ಓಕೆ ಪ್ರವೀಣ್, ವನ್ಯಜೀವಿಗಳು ಉಳಿಬೇಕು ಅಂದರೆ ವನ್ಯಜೀವಿಗಳ ಆವಾಸ ಸ್ಥಾನ ಕಾಡು ಉಳಿಬೇಕು ಅಲ್ವೇ?
0: ಹೌದು.
1: ಯಾಕೆಂದರೆ ನಾಡಿನಲ್ಲಿ ಮನುಷ್ಯರಿರ್ತಾರೆ, ಕಾಡಲ್ಲಿ ವನ್ಯಜೀವಿಗಳು ಇರ್ತಾರೆ ಅನ್ನೋದು ನಾವು ಪ್ರಾಥಮಿಕ ಶಾಲೆಯಿಂದಲೇ ಕಲ್ತಿರುವಂಥ ಒಂದು ಪಾಠ. ಈಗ ಕಾಡು, ಕಾಡಿನ ಸಂರಕ್ಷಣೆ, ಇದ್ರ ಬಗ್ಗೆ ಮಾತಾಡಿ.
0: ನೋಡಿ, ಕಾಡಿನ ಸಂರಕ್ಷಣೆ ನಡೀತಾ ಇದೆ. ಯಾಕೆ ಅಂತ ಅಂದರೆ ನಾವು ಈಗ ಮೊದಲನೇದಾಗಿ 1878 ಭಾರತೀಯ ಅರಣ್ಯ ಕಾಯ್ದೆ ಬಂತು ಬ್ರಿಟಿಷರ ಕಾಲದಲ್ಲಿ. ತದನಂತರ ಅದು ತಿದ್ದುಪಡಿಗಳಾಗಿ 1927 ಅರಣ್ಯ ಸಂರಕ್ಷಣಾ ಕಾಯ್ದೆ ಇವತ್ತು ಜಾರಿಯಲ್ಲಿದೆ, ಇಂಡಿಯನ್ ಫಾರೆಸ್ಟ್ ಆ್ಯಕ್ಟ್. ಮತ್ತೆ ಈಗ 1972 ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಜಾರಿಯಲ್ಲಿದೆ. ಇದು ಅತಿ ಮುಖ್ಯವಾದಂಥ ಕಾನೂನು. ಇದರಲ್ಲಿ ತಾವು ಹೇಳ್ದಂಗೆ ವನ್ಯಜೀವಿಗಳ ನೆಲೆಯನ್ನು ಘೋಷಣೆ ಮಾಡೋಕ್ಕೆ ಅವಕಾಶ ಇದೆ. ಈಗ ರಾಷ್ಟ್ರೀಯ ಉದ್ಯಾನ ಇರ್ಬೋದು, ಇಲ್ಲ ವನ್ಯಜೀವಿ ಧಾಮ ಇರ್ಬೋದು, ಇಲ್ಲ ಹುಲಿ ಸಂರಕ್ಷಿತ ಪ್ರದೇಶ ಇರ್ಬೋದು, ಇವುಗಳನ್ನು ಕಾನೂನುಬದ್ಧವಾಗಿ ಘೋಷಣೆ ಮಾಡಿ ಅದನ್ನು ಕಾಪಾಡಿಕೊಳ್ಳೋದಕ್ಕೆ ಈ ಕಾನೂನಿನ ಚೌಕಟ್ಟಿನಲ್ಲಿ ಇದು ನಡೀಬೇಕು. ಎಲ್ರಿಗೂ ಗೊತ್ತಿರುತ್ತೆ ಯಾವುದೇ ಸರ್ಕಾರದ ಕಾರ್ಯ ಏನಿದೆ ಅದು ಕಾನೂನಿನ ಚೌಕಟ್ಟಲ್ಲಿ ನಡೀಬೇಕು. ಸೊ ಹಾಗಿರುವಾಗ ನಮ್ಮಲ್ಲಿ ಒಳ್ಳೆ ಕಾನೂನುಗಳಿವೆ ಈ ಅರಣ್ಯಗಳನ್ನು ಕಾಪಾಡ್ಕೊಳ್ಳೋಕ್ಕೆ ಮತ್ತು ವನ್ಯಜೀವಿಗಳನ್ನು ಕಾಪಾಡ್ಕೊಳ್ಳೋಕ್ಕೆ. ಈ ವನ್ಯಜೀವಿಗಳನ್ನು ಕಾಪಾಡೋಕ್ಕೆ ಎಲ್ರಿಗೂ ಗೊತ್ತಿರೋವಂಥ ವಿಷಯ ಏನಂದರೆ ಬರೀ ಅದನ್ನು ಕಾಪಾಡಿ ನಾವು ಉಳಿಸ್ಕೊಳ್ಳೋಕ್ಕಾಗೋದಿಲ್ಲ, ಅದರ ನೆಲೆಯನ್ನು ಕಾಪಾಡಬೇಕಾಗತ್ತೆ. ಈಗ ಉದಾಹರಣೆಗೆ ನಾನು ಹೇಳ್ತೀನಿ, ಈಗ ನಮ್ಮ ಪಶ್ಚಿಮ ಘಟ್ಟದಲ್ಲಿ ಎಷ್ಟೋ ಕಡೆ ಈ ಸ್ವಾಂಪಿ ಗ್ರಾಸ್ಲ್ಯಾಂಡ್ಸ್ ಹಡ್ಲು ಅಂತ ಅಂತೀವಿ, ಅದು ಅತಿ ಮುಖ್ಯವಾದಂಥ ಒಂದು ಇದು ಕೊಚ್ಚೆ ಪ್ರದೇಶ, ಅದರಲ್ಲಿ ಹುಲ್ಲುಗಳು ಬೆಳೆಯುತ್ತೆ. ಈಗ ಎಷ್ಟೋ ಕಡೆ ಅದು ಭತ್ತ ಬೆಳೆಸ್ತಾರೆ ಅಂಥ ಕಡೆ, ಆಚೆ ಕಡೆ. ಬಟ್ ವನ್ಯಜೀವಿ ಧಾಮಗಳಲ್ಲಿ, ರಾಷ್ಟ್ರೀಯ ಉದ್ಯಾನದಲ್ಲಿ ಇದು ಆನೆಗಳಿಗೆ ಮತ್ತು ಬೇರೆ ಪ್ರಾಣಿಗಳಿಗೆ ಇದು ಒಳ್ಳೆ ಮೇವು. ಬೆಂಕಿಯಿಂದ ಈ ಅರಣ್ಯಗಳನ್ನು ನಾವು ಕಾಪಾಡ್ಕೋಬೇಕಾಗತ್ತೆ. ಬೆಂಕಿ ಒಂದು ಅತಿ ದೊಡ್ಡ ಕುತ್ತು, ತಮ್ಮ ವೀಕ್ಷಕರು ಗೊತ್ತಿಲ್ಲದೆ ಇರ್ಬೋದು. ಏನು ಅಂದರೆ ನಮ್ಮಲ್ಲಿ ನೈಸರ್ಗಿಕ ಬೆಂಕಿ ಇಲ್ಲವೇ ಇಲ್ಲ, ಇದು ಉದ್ದೇಶಪೂರ್ವಕವಾಗಿ ಕೊಟ್ಟಿರೋ ಅಂಥ ಬೆಂಕಿಗಳು. ಕನ್ನಡದಲ್ಲಿ ಇಲ್ಲ ಕಾನೂನಿನಲ್ಲಿ ಇಂಗ್ಲೀಷ್ನಲ್ಲಿ ಏನು ಹೇಳ್ತೀವಿ ನಾವು, ಆರ್ಸನ್ ಅಂತೀವಿ. ಬೇಕು ಅಂತ ಹೋಗಿ ಕಿಡಿಗೇಡಿಗಳು ಬೆಂಕಿ ಕೊಡೋದು, ಇದು ಅರಣ್ಯ ಬರಡಾಗಕ್ಕೆ ದೊಡ್ಡ ಕಾರಣ. ಆದ್ದರಿಂದ ನಾವು ಒಂದೇನು ಅರ್ಥ ಮಾಡ್ಕೋಬೇಕಂದ್ರೆ ಈ ರಕ್ಷಣೆಯ ಕವಚ ಏನಿದೆ ಅದಕ್ಕೆ ನಾವು ಈ ಬೆಂಕಿ ತಡೆ, ಬೇಟೆ ತಡೆ ಹೇಗಿದೆ, ಬೇಟೆ ನಿಯಂತ್ರಣ ಹೇಗಿದೆ, ಬೆಂಕಿ ನಿಯಂತ್ರಣವೂ ಅತಿ ಮುಖ್ಯ. ಯಾಕಂದರೆ ಬೆಂಕಿ ಕಾಡನ್ನು ಬದಲಾವಣೆ ಮಾಡಿಬಿಡತ್ತೆ. ಒಂದು ದಟ್ಟವಾದ ಕಾಡನ್ನು ಕ್ರಮೇಣ ಬರಡು ಮಾಡಿ ಅದು ಹುಲ್ಗಾವಲಾಗೋಗುತ್ತೆ. ಅದು ನಮಗೆ ಬೇಡ. ಹೇಗಿದೆ ನೈಸರ್ಗಿಕ ಅರಣ್ಯ, ಆ ನೆಲೆ ಹೇಗಿದೆ, ಹಾಗೆ ಉಳಿಸ್ಕೋಬೇಕು. ಬಿಕಾಸ್ ದೀಸ್

0: ಆರ್ ಲಿವಿಂಗ್ ಲೈಬ್ರರೀಸ್. ಇದು ಅತಿ ಮುಖ್ಯ. ಸೊ ಹಾಗಿರುವಾಗ ನಮ್ಮ ಕಾನೂನಿನ ಚೌಕಟ್ಟಿನಲ್ಲಿ ಈಗ ನಮ್ಮಲ್ಲಿ ಒಳ್ಳೆ ಕಾನೂನುಗಳಿವೆ, ಆದರೆ ನಾವು ಎದುರಿಸ್ತಿರೋ ವಿಷಯ ಏನು ಅಂದರೆ ಅದರ ಇಂಪ್ಲಿಮೆಂಟೇಷನ್. ಕಾನೂನು ಹೇಗೆ ಇನ್ನೂ ಚೆನ್ನಾಗಿ ಜಾರಿ ಮಾಡಬಹುದು ಅದರ ಬಗ್ಗೆ ನಾವು ಗಮನ ಹರಿಸಬೇಕಾಗತ್ತೆ.
1: ಈಗ ಕಾಡನ್ನು ಬೆಳೆಸಬೇಕು ಅನ್ನೋ ಒಂದು ಮಾತಿದೆ. ಈಗ ಪ್ರಕೃತಿಕವಾಗಿ ನಿರ್ಮಾಣ ಆಗಿರುವಂತಹ ಕಾಡನ್ನು ಪ್ರಕೃತಿಯೇ ನಿರ್ಮಾಣ ಮಾಡಿಕೊಂಡಿದೆ. ಎಲ್ಲೋ ಒಂದು ಕಡೆ ಆ ತರಹದ ಕಾಡನ್ನು ನಾವು ಕೃಷಿ ಯೋಗ್ಯವಾದ ಜಮೀನಿನಲ್ಲಿ ಬೆಳೆಸೋದಕ್ಕೆ ಸಾಧ್ಯವೇ, ಅಥವಾ ಈಗ ಏನು ನಾವು ಅರಣ್ಯದಲ್ಲೇ ಸಾಮಾಜಿಕ ಅರಣ್ಯ ಅಂತೀವಿ, ಹಾಗೆ ಬೇರೆ ಬೇರೆ ಕಡೆ ಕುರುಚಲು ಕಾಡು ಸಂರಕ್ಷಣೆ, ಹೀಗೆ ಈ ತರಹದ ಕಾಡಿನ ಸಂರಕ್ಷಣೆ, ಸ್ವಾಭಾವಿಕವಾದ ಕಾಡಿನ ಸಂರಕ್ಷಣೆ, ಎರಡೂ ಒಂದೇ ಆಗ್ಬೋದು ಅಂತ ಅನ್ಸುತ್ತಾ, ಅಥವಾ ಎರಡು ಬೇರೆ ಬೇರೆ ಆಯಾಮಗಳೇನ?
0: ಎರಡು ಬೇರೆ ಬೇರೆ, ಎರಡು ನಾವು ಭಾಳ ಕ್ಲಿಯರ್ ಆಗಿ ನೋಡಿದಾಗ, ಒಂದು ನೈಸರ್ಗಿಕ ಅರಣ್ಯಗಳನ್ನು ಎಷ್ಟರ ಮಟ್ಟಕ್ಕಾಗತ್ತೆ ಅಷ್ಟರ ಮಟ್ಟಕ್ಕೆ ಅರಣ್ಯ ಛಿದ್ರೀಕರಣದಿಂದ ಕಾಪಾಡಬೇಕಾಗತ್ತೆ. ಅರಣ್ಯ ಛಿದ್ರೀಕರಣ ಏನು ಅಂದರೆ, ಒಂದು ದೊಡ್ಡ ಯಥೇಚ್ಛವಾಗಿರುವಂಥ ಕಾಡು ಮಧ್ಯೆ ನಾವೊಂದು ರಸ್ತೆ ತಗೊಂಡು ಹೋಗೋದು, ಇಲ್ಲ ಅಲ್ಲಿ ಗ್ರಾಮಗಳನ್ನು ಸ್ಥಾಪಿಸೋದು, ಇಲ್ಲ ಕೃಷಿ ಮಾಡೋಕ್ಕೆ ಅಲ್ಲಿ ಅವಕಾಶ ಕೊಡೋದು, ಇವೆಲ್ಲ ಏನಾಗತ್ತೆ ಅಂದರೆ ಅರಣ್ಯಗಳ ಛಿದ್ರೀಕರಣಕ್ಕೆ ಕಾರಣವಾಗತ್ತೆ. ಇನ್ನೊಂದು, ಹೊರಗಡೆ ಕೃಷಿ ಭೂಮಿಯಲ್ಲಿ ನಾವು ಸಾಮಾಜಿಕ ಅರಣ್ಯ ಇತ್ಯಾದಿ ಖಂಡಿತ ಮಾಡ್ಬೋದು, ಯಾಕಂದರೆ ಎಷ್ಟೋ ಕಡೆ ನಮಗೆ ಮರದ ಕೊರತೆಗಳಿವೆ, ಮತ್ತು ನಮಗೆ ಎಷ್ಟೋ ಕಾರಣಕ್ಕೆ ಉರುವಲಿನ ಕೊರತೆ ಇದೆ, ಇದನ್ನೆಲ್ಲ ಅದು ಒದಗಿಸತ್ತೆ. ಅದರ ಬಗ್ಗೆ ಯಾವ ಎರಡನೇ ಮಾತು ಇಲ್ಲ, ಅದು ಮಾಡ್ಕೋಬೋದು. ಆದರೆ ಈ ಅರಣ್ಯಗಳ ನಾಶಕ್ಕೆ ಪರಿಹಾರಾತ್ಮಕವಾಗಿ ನಾವು ಅದನ್ನು ಬೆಳೆಸ್ತೀವಿ ಅನ್ನೋದು ತಪ್ಪು ಮಾತು. ನಾವು ನೈಸರ್ಗಿಕ ಅರಣ್ಯಗಳನ್ನು ಕಳ್ಕೊಂಡ್ರೆ, ಅದನ್ನು ಛಿದ್ರೀಕರಣ ಮಾಡಿದ್ರೆ, ಈ ಪರಿಹಾರಾತ್ಮಕ ನೆಡುತೋಪುಗಳು ಅದಕ್ಕೆ ಸೊಲ್ಯೂಷನ್ ಅಲ್ಲ. ಆದರೆ ನೀವು ನೆಡುತೋಪುಗಳು ಖಂಡಿತ ಮಾಡ್ಬೋದು, ಅದರದೇ ಆದಂಥ ಒಂದು ಸಪೋರ್ಟ್ ಬೇಕಾಗತ್ತೆ ನಮಗೆ. ಆದ್ದರಿಂದ ನಾವು ಇದೆರಡನ್ನು ಸ್ವಲ್ಪ ಭಿನ್ನವಾಗಿ ನೋಡಬೇಕಾಗತ್ತೆ.
1: ಈ ಕಾರ್ಬನ್ ಟ್ರೇಡಿಂಗ್ ಬಗ್ಗೆ ತಮ್ಮ ಅಭಿಪ್ರಾಯ
0: ನೋಡಿ, ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ. ಆದರೆ ಇದರಲ್ಲಿ ಏನಂದರೆ, ಈಗ ಕೆಲವರು ಏನು ಅನ್ಕೊತಾರೆ, ನಮ್ಮ ಸಮಾಜದಲ್ಲೇ ಈ ಒಂದು ವಿಷಯ ಇದೆ, ಹೊಸದಾಗಿ ಏನೋ ಮಾಡಿದ್ರೆ ಅದು ಒಳ್ಳೆ ದೊಡ್ಡ ಕೆಲಸ, ಇದ್ದಿದ್ದನ್ನು ಕಾಪಾಡಿಕೊಂಡ್ರೆ ಅದು ಏನು ಅಂಥದ್ದೇನು, ಅದಕ್ಕೆ ಪ್ರಚಾರನೂ ಸಿಗೋದಿಲ್ಲ. ಆದರೆ ಎಷ್ಟೋ ಕಾರ್ಬನ್ ಈ ನೈಸರ್ಗಿಕ ಕಾಡುಗಳಲ್ಲಿ ಈಗಾಗಲೇ ಹಿಡಿದಿಟ್ಕೊಂಡಿದೆ. ಕಾರ್ಬನ್ ಸೀಕ್ವೆಸ್ಟ್ರೇಷನ್ ಅಂತ ಏನು ಹೇಳ್ತೀವಿ. ಈಗ ನೀವು ನೈಸರ್ಗಿಕ ಅರಣ್ಯಗಳನ್ನು ನಾನು ಹೇಳ್ದಂಗೆ ಅದು ಹೇಗಿದೆ ಹಾಗೆ ಉಳಿಸ್ಕೊಂಡಾಗ ಆ ಕಾರ್ಬನ್ನು ಹಾಗೇ ಇರುತ್ತೆ. ಆದ್ದರಿಂದ ನೀವು ಹೊಸ ನೆಡುತೋಪು ಮಾಡಿ ಅಲ್ಲಿ ಮರ ಬೆಳೆಸಿ ಅದು ಕಾರ್ಬನ್ ಹೀರ್ಕೊಳ್ಳುತ್ತೆ ಅಂದಾಗ ಮಾಡಿ, ತೊಂದರೆ ಇಲ್ಲ. ಆದರೆ ನೈಸರ್ಗಿಕ ಅರಣ್ಯಗಳನ್ನು ನಾವು ಛಿದ್ರೀಕರಣ ಮತ್ತು ನಾಶ ಮಾಡಿಕೊಂಡು ಅಲ್ಲಿ ಕಾರ್ಬನ್ ನಾವು ರಿಲೀಸ್ ಮಾಡ್ಕೊತೀವಿ, ಛಿದ್ರೀಕರಣ ಆಗತ್ತೆ, ಜೀವ ವೈವಿಧ್ಯತೆ ಹಾನಿಯಾಗತ್ತೆ, ಇದು ಸರಿಯಲ್ಲ. ಸೊ ಆದ್ದರಿಂದ ಕಾರ್ಬನ್ ಬಗ್ಗೆ ನೀವು ಮಾತಾಡುವಾಗ ಈ ನೈಸರ್ಗಿಕ ಅರಣ್ಯಗಳು ಅತಿ ಮುಖ್ಯ. ಇದು ಆಗಲೇ ಸಾಕಷ್ಟು ಕಾರ್ಬನ್ ಹೀರ್ಕೊಂಡಿದೆ, ಇನ್ನೂ ಹೀರ್ಕೊಳ್ಳುತ್ತೆ, ಹಿಡಿದಿಡ್ಕೊಳ್ಳುತ್ತೆ. ಅದೇ ಥರ ನೀವು ಹೊಸ ಮರಗಳನ್ನು ಬೆಳೆಸಿ ಆಚೆ ಕಡೆ, ಆದರೆ ಈ ಅರಣ್ಯ ನಾಶಕ್ಕೆ ಅದು ಪಾಸ್ಪೋರ್ಟ್ ಆಗಬಾರ್ದು.
1: ಪ್ರವೀಣ್ ಅವರೇ, ಈಗ ಬಹಳ ಒಂದು ಒಳ್ಳೆಯ ವಿಚಾರ ಏನು ಅಂದರೆ, ವನ್ಯಜೀವಿಗಳನ್ನು ನಾವು ಸಂರಕ್ಷಣೆ ಮಾಡಿದ್ರೆ ಕಾಡಿನ ಸಂರಕ್ಷಣೆ ಆದಂಗೆ ಆಗುತ್ತೆ ಅಂತ. ಅಂದರೆ ಹುಲಿಗಳು ಕಾಡಲ್ಲಿ ಓಡಾಡ್ತಾ ಇದ್ದರೆ ನರಮನುಷ್ಯರು ಅಲ್ಲಿ ಒಳಗಡೆ ಹೋಗೋದಕ್ಕೆ ಸ್ವಲ್ಪ ಭಯ ಪಡ್ತಾರೆ ಅಂತ. ಹೀಗಾಗಿ ಇವತ್ತೇನು ವನ್ಯಧಾಮಗಳೇನಿದ್ದಾವೆ ಅದರಿಂದಾಗಿ ವನ್ಯಜೀವಿಗಳ ಸಂರಕ್ಷಣೆನೂ ಆಗ್ತಾ ಇದೆ, ಕಾಡಿನ ಸಂರಕ್ಷಣೆನೂ ಕೂಡ ತಕ್ಕ ಮಟ್ಟಿಗೆ ಆಗ್ತಾ ಇದೆ. ಆದರೆ ಸಮಸ್ಯೆ ಇರೋದು ಏನು ಅಂದರೆ, ಜನಸಾಮಾನ್ಯರು ಇದನ್ನು ಅಷ್ಟಾಗಿ ಇಷ್ಟಪಡ್ತಾ ಇಲ್ಲ. ಯಾಕೆ ಅಂದರೆ ಮಾನವ ವನ್ಯಜೀವಿ ಸಂಘರ್ಷ. ಈಗ ತಾವು ಈ ಒಂದು ಕಾಯ್ದೆ ಕಾನೂನಿನ ಬಗ್ಗೆ ಸಾಕಷ್ಟು ಪುಸ್ತಕಗಳನ್ನು ಕೂಡ ತಾವು ಬರೆದಿದ್ದೀರಿ, ಅದನ್ನು ಸ್ವಲ್ಪ ಅರ್ಥ ಆಗೋ ರೀತಿಯಲ್ಲಿ ವಿವರಿಸ್ಬೋದಾ? ಏನಿದು ಕಾಡು, ಮತ್ತು ಇದಕ್ಕಿರುವಂತಹ ಬಫರ್ ಝೋನ್ ಅಂದ್ರೇನು, ಮತ್ತು ಇನ್ನೂ ಬೇರೆ ಬೇರೆ ಏನೇನೋ ಹೆಸರುಗಳಲ್ಲಿ ಹೇಳಲಾಗತ್ತೆ, ಅದನ್ನು ತುಂಬ ಸರಳವಾಗಿ ಅರ್ಥ ಆಗೋ ರೀತಿಯಲ್ಲಿ. ಯಾಕೆಂದರೆ ಕಾಡಂಚಿನ ಗ್ರಾಮಗಳ ರೈತರದ್ದು ಜನಸಾಮಾನ್ಯರ ಸಮಸ್ಯೆ ಇದೇನೆ, ಹಾಗಾಗಿ ಒಂದು ಸ್ವಲ್ಪ ಅದ್ರ ಬಗ್ಗೆ ಮಾತಾಡಿ.
0: ಒಳ್ಳೆ ಪ್ರಶ್ನೆ.

0: ಏನಪ್ಪ ಅಂದರೆ ಎಷ್ಟೋ ಜನಕ್ಕೆ ನಾನು ಹೋಗಿ ಮಾತಾಡಿಸ್ದೆ, ಅವರಂತಾರೆ ಇಲ್ಲ ಸ್ವಾಮಿ ನಾವೆಲ್ಲ ಬೀದಿಗೆ ಬಂದುಬಿಡ್ತೀವಿ, ಇಕೋ ಸೆನ್ಸಿಟಿವ್ ಝೋನ್ ಆದರೆ ನಾವು ಬೀದಿಗೆ ಬಂದುಬಿಡ್ತೀವಿ, ನಮ್ಮ ಜಮೀನು ಕಬಳಿಸ್ಕೊಂಬಿಡ್ತಾರೆ. ಸುಳ್ಳು ಮಾತು. ಕಾನೂನಡಿಯಲ್ಲಿ ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಡಿಯಲ್ಲಿ ಯಾರ ಜಮೀನು ತಗೊಳ್ಳೋಕ್ಕೆ ಅಕ್ವೈರ್ ಮಾಡೋಕ್ಕೆ ಅವಕಾಶವೇ ಇಲ್ಲ. ಸೊ ಹಾಗಿರುವಾಗ ಜನರಲ್ಲಿ ಭಯಭೀತಿ ಉಂಟು ಮಾಡಿ, ಯಾಕೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಸಾಕಷ್ಟು ಪಟಬದ್ಧ ಹಿತಾಸಕ್ತಿಗಳು ಇದನ್ನು ಪ್ರಯತ್ನ ಮಾಡಿದೆ. ಸೊ ಅದರಿಂದ ಅದು ಇವತ್ತು ತನಕನೂ ಆಗಿಲ್ಲ, ಪಶ್ಚಿಮ ಘಟ್ಟ ಇಕೋ ಸೆನ್ಸಿಟಿವ್ ಝೋನ್ ಇವತ್ತು ತನಕನೂ ಆಗಿಲ್ಲ. ಸೊ ಇದರಲ್ಲಿ ಮೂರ್ನಾಲ್ಕು ಥರ ರಕ್ಷಣೆಗಳು ನಮ್ಮ ಕಾನೂನಡಿಯಲ್ಲಿ. ಈಗ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಒಂದು, ಅರಣ್ಯ ಸಂರಕ್ಷಣಾ ಕಾಯ್ದೆ ಒಂದು, ಮತ್ತು ಪರಿಸರ ಸಂರಕ್ಷಣಾ ಕಾಯ್ದೆ ಇನ್ನೊಂದು. ಈ ಮೂರಲ್ಲಿ ಈಗ ರಾಷ್ಟ್ರೀಯ ಉದ್ಯಾನಗಳು ಮತ್ತು ವನ್ಯಜೀವಿ ಧಾಮಗಳು ಮತ್ತು ಹುಲಿ
1: ಸಂರಕ್ಷಿತ ಪ್ರದೇಶ
0: ಪ್ರದೇಶಗಳಲ್ಲಿ ಇದು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಇದನ್ನು ಘೋಷಣೆ ಮಾಡಬಹುದು. ಏನಾಗ್ತಾ ಇದೆ ಅಂದರೆ 1927 ಅರಣ್ಯ ಸಂರಕ್ಷಣಾ ಕಾಯ್ದೆಯಲ್ಲಿ ಎಷ್ಟೋ ಕಾಡುಗಳನ್ನು ರಕ್ಷಿತ ಅರಣ್ಯಗಳಾಗಿ ಘೋಷಣೆಗಳಾಗಿತ್ತು. 3, 4, 5 ರಕ್ಷಿತ ಅರಣ್ಯಗಳು ಒಟ್ಟಿಗೆ ಇರುವಂಥ ರಕ್ಷಿತ ಅರಣ್ಯಗಳನ್ನು ಸೇರಿಸಿಕೊಂಡು 72 ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಬಂದ ನಂತರ ಅದನ್ನು ರಾಷ್ಟ್ರೀಯ ಉದ್ಯಾನ ಇಲ್ಲ ವನ್ಯಜೀವಿ ಧಾಮ ಆಗಿ ಘೋಷಣೆಗಳಾಯಿತು. ಈ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಅಲ್ಲಿ ಜನ ಏನ ಒಂದು ಸಮಯ ಒಳಗಿದ್ದಲ್ಲಿ ಅವರಿಗೆ ಸೂಕ್ತ ಪರಿಹಾರ ಕೊಟ್ಟು ಅವರನ್ನು ಆಚೆ ಕಡೆ ಪುನರ್ವಸತಿ ಮಾಡೋಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ. ಇದರಲ್ಲಿ ಸರ್ಕಾರ ಕೂಡ ಸಾಕಷ್ಟು ಹಣ ಮೀಸಲಿಟ್ಟಿದೆ ಇವರಿಗೆ ಅದಕ್ಕೆ ಪರಿಹಾರವಾಗಿ ಕೊಡೋಕ್ಕೆ. ಎರಡನೇದೇನು, ಹುಲಿ ಸಂರಕ್ಷಿತ ಪ್ರದೇಶ ಏನು, 2006 ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ತಿದ್ದುಪಡಿ ಆಯಿತು. ತಿದ್ದುಪಡಿಯಾಗಿ ಹುಲಿ ಸಂರಕ್ಷಿತ ಪ್ರದೇಶ ಘೋಷಣೆ ಮಾಡೋಕ್ಕೆ ಕಾನೂನಿನಲ್ಲಿ ಅವಕಾಶ ಆಯಿತು. ಏನು ಮಾಡಿದ್ರು ಅಂದರೆ ಈಗ ಇರೋವಂಥ ರಾಷ್ಟ್ರೀಯ ಉದ್ಯಾನಗಳು ಮತ್ತು ವನ್ಯಜೀವಿ ಧಾಮಗಳ ಮೇಲೆ ಮತ್ತೊಂದು ಘೋಷಣೆ ನೀಡಿ ಎಲ್ಲೆಲ್ಲಿ ಹುಲಿಗಳ ನೆಲೆ ಇದೆ, ಎಲ್ಲೆಲ್ಲಿ ಹುಲಿಗಳು ಜಾಸ್ತಿ ಇದೆ, ಅವನ್ನು ಟೈಗರ್ ರಿಸರ್ವ್ಸ್ ಆಗಿ ಘೋಷಣೆ ಮಾಡಿದ್ರು. ಇದು ಒಂದು ಮಟ್ಟದಲ್ಲಿ ರಕ್ಷಿತ ಅರಣ್ಯವೂ ಹೌದು, ತದನಂತರ ಅದು ರಾಷ್ಟ್ರೀಯ ಉದ್ಯಾನವೂ ಹೌದು, ಮತ್ತೆ 2006 ನಂತರ ಅದನ್ನು ಟೈಗರ್ ರಿಸರ್ವ್ ಆಗಿ ಘೋಷಣೆ ಮಾಡಿದ್ರು. ಸೊ ಇದು ಓವರ್ಲ್ಯಾಪಿಂಗ್ ನೋಟಿಫಿಕೇಶನ್, ಅಂದರೆ 3 ಅದೇ ಪ್ರದೇಶಕ್ಕೆ ಅನ್ವಯಿಸುತ್ತೆ. ಸೊ ಈ 3 ಜಾಗಗಳಲ್ಲಿ, ಈ 3 ನೆಲೆಗಳಲ್ಲಿ ಮಾನವನ ಒತ್ತಡ ತಡಿಲೇಬೇಕು, ತಡೆಯಕ್ಕೆ ಕಾನೂನಿನಲ್ಲಿ ಸಾಕಷ್ಟು ಅವಕಾಶ ಇದೆ. ಆದರೆ ಎಕೋ ಸೆನ್ಸಿಟಿವ್ ಝೋನ್ ಮತ್ತು ಬಫರ್ ಝೋನ್ ಏನು, ಈಗ ಹುಲಿ ಸಂರಕ್ಷಿತ ಪ್ರದೇಶ ಸುತ್ತೂರ ಒಂದು ಅಷ್ಟು ಕಟ್ಟುನಿಟ್ಟಾದಂಥ ರಕ್ಷಣೆ ಅಲ್ಲ, ಆದರೂ ಸ್ವಲ್ಪ ಮಟ್ಟಕ್ಕೆ ರಕ್ಷಣೆ ಬೇಕು ಅಂತ ಒಂದು ಬಫರ್ ಝೋನ್ ಇಲ್ಲ ಪೆರಿಫರಲ್ ಏರಿಯಾ ಅದರ ಸುತ್ತಲೂ ಇರುವಂಥ. ಇದು ಏನಾಗಿರ್ಬೋದು, ಇದು ಕೃಷಿ ಜಮೀನಲ್ಲ. ನಿನ್ನೇನೆ ನಾನೇ ಒಬ್ಬರ ಹತ್ರ ಮಾತಾಡ್ತಾ ಇದ್ದೆ, ಅವರು ಇದೇ ಕಾರಣಕ್ಕೆ ಎಲ್ಲೋ ಇನ್ಸ್ಪೆಕ್ಷನ್ನಿಗೆ ಹೊರಟಿದ್ರು. ಏನದು ಅಂದರೆ ಇದು ಬೇರೆ ಅರಣ್ಯಗಳು, ಕಿರು ಅರಣ್ಯಗಳು ಇಲ್ಲ ಸರ್ಕಾರಿ ಭೂಮಿ, ಸ್ವಲ್ಪ ಮರ ಇರೋವಂಥ ಸರ್ಕಾರದ ಭೂಮಿಗಳು, ಇವನ್ನ ಬಫರ್ ಝೋನ್ ಆಗಿ ಘೋಷಣೆ ಮಾಡೋಕ್ಕೆ ಅವಕಾಶ ಇದೆ. ಅದು ಸರಿಯಾದ ನೀತಿ. ಆದರೆ ಎಲ್ಲೆಲ್ಲಿ ಗ್ರಾಮಗಳಿವೆ, ಕೃಷಿ ಭೂಮಿಗಳಿವೆ, ಅಲ್ಲಿ ಬಫರ್ ಝೋನ್ ಘೋಷಣೆ ಮಾಡಬಾರ್ದು. ಇದರಲ್ಲೂ ಸ್ವಲ್ಪ ಗೊಂದಲ ಇದೆ, ಜನಕ್ಕೂ ಅದರಿಂದ ಗೊಂದಲ ಆಗಿದೆ. ಸೊ ಅದನ್ನೇ ಮೆಂಬರ್ಗೂ ನಾನು ಹೇಳ್ತಾ ಇದ್ದೆ. ಇದಲ್ಲದೆ ಮೂರನೇದೇನು, ಎಕೋ ಸೆನ್ಸಿಟಿವ್ ಝೋನ್. ಎಕೋ ಸೆನ್ಸಿಟಿವ್ ಝೋನ್ನಲ್ಲಿ ನಾವು ಗ್ರಾಮಗಳನ್ನು, ಕೃಷಿ ಭೂಮಿಗಳನ್ನು ಸೇರಿಸ್ಕೋಬೇಕಾಗತ್ತೆ. ಯಾಕೆ ಅಂತ ಹೇಳ್ತೀನಿ, ಇದಕ್ಕೆ ಯಾರು ಜನರು ಭಯಭೀತರಾಗೋ ಇದಿಲ್ಲ. ಯಾಕೆ ಅಂದರೆ ಯಾರ ಜಮೀನನ್ನು ಅಕ್ವೈರ್ ಮಾಡುವಂಥ, ಭೂಸ್ವಾಧೀನ ಮಾಡುವಂಥ ಯಾವ ಪ್ರಕ್ರಿಯೆಯೂ ಈಗಾಗಲೇ ನಾನು ಹೇಳ್ದಂಗೆ ಈ ಕಾನೂನಿನಲ್ಲಿ ಇಲ್ಲ. ಅವ್ರು ಏನು ಕೃಷಿ ಮಾಡ್ತಾಯಿದ್ರು, ಏನು ಕಾಫಿ ಬೆಳೀತಾಯಿದ್ರು, ಏನೇ ಮಾಡ್ತಾಯಿದ್ರು, ಅದೆಲ್ಲ ಗ್ರೀನ್ ಚಟುವಟಿಕೆಗಳು, ಹಸಿರು ಚಟುವಟಿಕೆಗಳೇ ಆಗಿ ಕಾನೂನು ಪರಿಗಣಿಸುತ್ತೆ.

0: ಸೊ ಹಾಗಿರುವಾಗ ಯಾವುದೇ ಹಸಿರು ಚಟುವಟಿಕೆಗೆ ಯಾವ ಪರ್ಮಿಷನ್ನು ಬೇಡ, ಅವ್ರು ಹೇಗೆ ಮಾಡ್ತಾ ಇದ್ರು ಅದು ಕ್ರಮೇಣ ನಡ್ಕೊಂಡು ಹೋಗಬಹುದು.
1: ವಾಣಿಜ್ಯ ಚಟುವಟಿಕೆಗಳಿಗೆ ಅವಕಾಶ ಇಲ್ವಾ?
0: ಕೆಲವು ಹಾನಿಕಾರಕ ವಾಣಿಜ್ಯ ಚಟುವಟಿಕೆಗಳು, ಈಗ ಉದಾಹರಣೆಗೆ ಗಣಿಗಾರಿಕೆ, ಇಲ್ಲ ಈ ರಾಸಾಯನಿಕ ಭಾಳ ಡೇಂಜರಸ್ ಕೆಮಿಕಲ್ಸ್ ಏನಿದೆ, ಹಜಾರ್ಡಸ್ ಕೆಮಿಕಲ್ಸ್ ಅಂತ ಹೇಳ್ತೀವಿ ಅಂಥದ್ದು, ಎಕ್ಸ್ಪ್ಲೋಸಿವ್ಸ್, ಇಲ್ಲ ಅಣೆಕಟ್ಟುಗಳು, ಇಂಥವು ಪ್ರೊಹಿಬಿಟೆಡ್ ಇಲ್ಲ ಕೆಂಪು ಕ್ಯಾಟಗರಿಯಲ್ಲಿ ಬರುತ್ತೆ. ಬಟ್ ಬಹುತೇಕ ಎಲ್ಲ ಕೃಷಿ ಚಟುವಟಿಕೆಗಳು ಖಂಡಿತ ಅದು ಗ್ರೀನ್ ಕ್ಯಾಟಗರಿಯಲ್ಲಿ, ಹಸಿರು ಕ್ಯಾಟಗರಿಯಲ್ಲಿ ಬರುತ್ತೆ. ಯಾರೂ ಭಯಭೀತರಾಗೋ ಬೇಕಾಗಿಲ್ಲ, ಅವರು ನಡೆಸ್ಕೊಂಡು ಹೋಗ್ಬೋದು. ಸೊ ಈ ಥರ ಒಂದು ನೆಲೆಯಲ್ಲಿ ಭಾಳ ಕಟ್ಟುನಿಟ್ಟಾದಂಥ ರಕ್ಷಣೆ ರಾಷ್ಟ್ರೀಯ ಉದ್ಯಾನ, ವನ್ಯಜೀವಿಧಾಮ, ಹುಲಿ ಸಂರಕ್ಷಿತ ಪ್ರದೇಶ, ಅದರ ಸುತ್ತೂರ ಸ್ವಲ್ಪ ಮಟ್ಟಕ್ಕೆ ರಕ್ಷಣೆ ಬೇಕಾಗಿರೋದು ಬಫರ್ ಝೋನ್, ಅದರ ಅಂಚಿನಲ್ಲಿ ಇಕೋಸೆನ್ಸಿಟಿವ್ ಝೋನ್. ಯಾಕೆ ಅಂದರೆ ಈ ಥರ ಭಾಳ ಹಾನಿಕಾರಕ ವಾಣಿಜ್ಯ ಚಟುವಟಿಕೆಗಳನ್ನು ತಡೆಗಟ್ಟಕ್ಕೆ, ಅದು ಕಾಡಿನ ಅಂಚಿನಲ್ಲೇ ಆಗಬಾರ್ದು ಅಂತ. ಸೊ ಈ ಒಂದು ವ್ಯವಸ್ಥೆಯಲ್ಲಿ ನಾವು ನಮ್ಮ ರಾಷ್ಟ್ರೀಯ ಸಂಪತ್ತು ಅರಣ್ಯಗಳನ್ನು ಕಾಪಾಡ್ಕೊಳ್ಳೋಕ್ಕೆ ಅವಕಾಶ ಆಗ್ತಾ ಇದೆ.
1: ಈ ಅರಣ್ಯ ಸಂರಕ್ಷಣೆ ಅಂದರೆ ನಿಮ್ಮ ದೃಷ್ಟಿಯಲ್ಲಿ ಏನು ಏನು ಮಾಡಬೇಕಾಗತ್ತೆ ಅಂತ?
0: ಅರಣ್ಯ ಸಂರಕ್ಷಣೆ ಮಾಡೋ ಮೊದಲನೇದಾಗಿ ಮುಂಚೆ ನಾವು ಈ ಮರಗಳೇನಿದೆ ಅದನ್ನು ನಾವು ಟಿಂಬರ್ ಎಕ್ಸ್ಟ್ರಾಕ್ಷನ್ ಅಂದರೆ ಮರ ಕಡಿದು ಬೆಲೆ ಬಾಳುವ ಮರಗಳು, ಈಗ ತೇಗ ಇರ್ಬೋದು ಇಲ್ಲ ಬೀಟೆ ಇರ್ಬೋದು, ಈ ಥರ ಕಡಿದು ಅದರಿಂದ ಆದಾಯ ಪಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಈಗ ಆ ನೀತಿ ಹಿಂದಕ್ಕೆ ಹೋಗಿದೆ, ಅದು ಈಗ ಚಾಲ್ತಿಯಲ್ಲಿ ತುಂಬ ಕಡಿಮೆ ಆಗಿದೆ. ಉದಾಹರಣೆಗೆ ಹೇಳಬೇಕಂದ್ರೆ ನಮ್ಮ ಸಂಸ್ಥೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ಅರ್ಜಿ ದಾಖಲಿಸಿ 14 ಫೆಬ್ರವರಿ 2000 ಬಹಳ ಮುಖ್ಯವಾದಂಥ ಒಂದು ಆರ್ಡರ್ ಸರ್ವೋಚ್ಚ ನ್ಯಾಯಾಲಯ ಕೊಡ್ತು.
1: ನಿಮ್ಮ ಸಂಸ್ಥೆ ಅಂದರೆ
0: ವೈಲ್ಡ್ ಲೈಫ್ ಫಸ್ಟ್ ಸಂಸ್ಥೆ.
1: ಓಕೆ.
0: ಸೊ ಏನು ಹೇಳ್ತು ಅಂದರೆ ಯಾವುದೇ ಮರ ಕಡಿತಲೇ ಇಲ್ಲ ಮರ ಆಯ್ಕೊಳ್ಳೋ ಅಂಥ ಚಟುವಟಿಕೆ ಈ ವನ್ಯಜೀವಿ ಧಾಮಗಳು ಮತ್ತು ರಾಷ್ಟ್ರೀಯ ಉದ್ಯಾನದಲ್ಲಿ ನಡಿಬಾರ್ದು. ಇವತ್ತಿಗೂ ಕೂಡ ಅದು ಜಾರಿಯಲ್ಲಿದೆ, ಅದು ಅತಿ ಮುಖ್ಯವಾದಂಥ ಒಂದು ಆಜ್ಞೆ. ಸೊ ಹಾಗಿರುವಾಗ ನಾವೀಗ ಈ ಅರಣ್ಯಗಳನ್ನು ಬರೀ ನಾವು ಮರದ ದೃಷ್ಟಿಯಲ್ಲಿ ನೋಡೋದು ತಪ್ಪಾಗತ್ತೆ. ಈಗಾಗಲೇ ನಾವು ಮಾತಾಡ್ದಂಗೆ ಅದು ಎಷ್ಟು ಕಾರ್ಬನ್ ಹೀರಿದೆ, ಮಳೆ ನೀರನ್ನು ಹೀರ್ಕೊಳ್ಳೋ ಅಂಥ ಒಂದು ಸಾಮರ್ಥ್ಯ ಈ ನೈಸರ್ಗಿಕ ಅರಣ್ಯಗಳಲ್ಲಿದೆ. ಈಗ ನಮ್ಮ ಕೃಷಿ ಸ್ನೇಹಿತರಿಗೆ ಇದು ಅತಿ ಮುಖ್ಯವಾದಂಥ ವಿಷಯ, ಯಾಕಂದರೆ ಅವರು ಬಹುತೇಕ ನದಿಗಳ ನೀರಿನ ಮೇಲೆ ಅವರ ಕೃಷಿ ಅವಲಂಬಿತವಾಗಿದೆ. ಹಾಗಿರುವಾಗ ಈ ಅರಣ್ಯಗಳು ಎಷ್ಟು ಮುಖ್ಯ, ಈ ಮಳೆ ನೀರನ್ನು ಹಿಡಿದು ಕ್ರಮೇಣ ಅದನ್ನು ಬಿಟ್ಟು, ಇಲ್ಲದೇ ಇದ್ದರೆ ಏಕ್ದಮ್ ಅಷ್ಟು ಮಳೆ ಬಿದ್ದು ಮಣ್ಣು ಕುಸಿದು ಜಾರಿ
1: ಕೊಚ್ಚಣೆಯಾಗಿ
0: ಕೊಚ್ಚೆ ಆಗಿ ಅದು ನದಿಗಳಿಗೆ ಸೇರಿ, ಇದು ನಮಗೆ ಬೇಕಾಗಿಲ್ಲ. ಸೊ ಈ ನೀರಿನ ಒಂದು ಸಂಗ್ರಹಣೆ ಏನಿದೆ ಅರಣ್ಯದ ದೊಡ್ಡ ಪಾತ್ರ. ಆದ್ದರಿಂದ ಇದು ಅರಣ್ಯಗಳು ನಮ್ಮ ಕೃಷಿ ಸ್ನೇಹಿತರಿಗೆ ಇದು ಅತಿ ಮುಖ್ಯವಾದ, ತುಂಬ ಜನಕ್ಕೆ ಗೊತ್ತೂ ಇದೆ ಇದು. ಸೊ ಅದೊಂದು ವಿಷಯ. ಎರಡನೇದು ಜೀವ ವೈವಿಧ್ಯತೆ. ಈಗ ಕೃಷಿ ಬಗ್ಗೆ ಮಾತಾಡೋಕ್ಕೆ ಇದು ಅರಣ್ಯ ಮತ್ತು ಕೃಷಿ ಏನಪ್ಪ ಇದರದು ಅಂತ ಈಗ ನೋಡಿ, ನಾವು ಎಷ್ಟೋ ವಿಧಾನದ ಭತ್ತ ನಾವು ಬೀಜಗಳು ಅದನ್ನು ಬಳಸ್ಕೋತಾ ಇದ್ದೀವಿ. ಒಂದು ಸಮಯ ದುರಾದೃಷ್ಟದಲ್ಲಿ ಅದಕ್ಕೆ ಕಾಯಿಲೆ ಬಂದು ಇದೆಲ್ಲ ನಶಿಸು ಹೋದರೆ ನಮ್ಮ ಜೀನ್ ಬ್ಯಾಂಕ್ ಏನಿದೆ ಅದು ಕಾಡು ಒಳಗಿದೆ. ಆ ವೈಲ್ಡ್ ವೆರೈಟಿ ಏನಿದೆ ಬೀಜಗಳು, ಯಾವ ಹಣ್ಣಿನ ಬೀಜಗಳಿರ್ಬೋದು, ಭತ್ತ ಇರ್ಬೋದು, ಯಾವುದೇ ಇರ್ಬೋದು, ಅದಕ್ಕೆ ನಮಗೆ ಅದು ಒಂದು ನಿಧಿ ಥರ ಕೂತಿದೆ. ಸೊ ಅರಣ್ಯಗಳ ರಕ್ಷಣೆ ಮಾಡಿದಾಗ ಆ ಒಂದು ಜೀನ್ ಬ್ಯಾಂಕ್ ಒಂದು ಕಾಪಾಡಿರ್ತೀವಿ ನಾವು, ಆವಾಗ ನಾವು ಅದನ್ನು ಬಳಸ್ಕೊಂಡು ಆಮೇಲೆ ಅದನ್ನು ಕೃಷಿಗೆ ತರುವಂಥ ಒಂದು ಅವಕಾಶ ಇರುತ್ತೆ. ಆಮೇಲೆ ಇನ್ನೊಂದು, ನಾವು ಒಂದು ಸೂಪರ್ ಪವರ್ ಆಗಬೇಕಂದ್ರೆ ನಮ್ಮ ದೇಶದಲ್ಲಿ ಈ ಜೀವ ವೈವಿಧ್ಯತೆ ಅತಿ ದೊಡ್ಡ ಒಂದು ಕೊಡುಗೆ ನಮಗೆ. ಪಶ್ಚಿಮ ಘಟ್ಟದಲ್ಲಿ ಎಷ್ಟೋ ಕೆಮಿಕಲ್ಗಳು, ಡಿಸೈನ್ಗಳು, ಈಗ ಮಿಡತೆ ಹಾರೋ ಕ್ರಮ ಏನಿದೆ ಅದು, ಅದನ್ನು ನೋಡಿ ವರ್ಟಿಕಲ್ ಟೇಕ್ ಆಫ್ ಲ್ಯಾಂಡಿಂಗ್ ಹೆಲಿಕಾಪ್ಟರ್ಗಳು, ಪ್ಲೇನ್ಗಳು ಡಿಸೈನ್ ಮಾಡ್ತಾರೆ. ಒಂದು ಹಲ್ಲಿಯ ಒಂದು

0: ನೋಡಿ ಹಲ್ಲಿ ಇಲ್ಲಿ ಬಿತ್ತು. ಹಲ್ಲಿಯ ಒಂದು ವಿಷದಲ್ಲಿ ಬ್ಲಡ್ ಪ್ರೆಷರ್ಗೆ ಮೆಡಿಕೇಷನ್ ಹುಡುಕ್ತಾ ಇದ್ದಾರೆ. ಸೊ ಈ ಥರ ಡಿಸೈನ್ಸ್, ಕೆಮಿಕಲ್ಸ್, ಜೀನ್ಸ್ ಆಫ್ ಫುಡ್ ಕ್ರಾಪ್ಸ್ ಇವೆಲ್ಲ ನಮ್ಮ ಕಾಡಿನಲ್ಲಿ ಸೇಫ್ ಆಗಿದೆ. ಇದನ್ನು ಕಾಪಾಡ್ಕೋಬೇಕು. ಇದು ಬರೀ ನೀರಲ್ಲ, ಅದಕ್ಕೆ ನಾವೇನು ಹೇಳ್ತೀವಿ, ಇಕೋಸಿಸ್ಟಮ್ ಸರ್ವಿಸಸ್ ಅಂತ.
1: ಈಗ ಬಯೋಡೈವರ್ಸಿಟಿ ಅನ್ನೋ ಒಂದು ಪದ ತಾವೇನು ಬಳಕೆ ಮಾಡಿದ್ರಿ, ಬಯೋಡೈವರ್ಸಿಟಿ ಬೋರ್ಡ್ ಕೂಡ ಇದೆ ರಾಜ್ಯದಲ್ಲಿ, ಮತ್ತು ದಾಖಲೀಕರಣ ಆಗಬೇಕು ಅನ್ನೋದು ಸರ್ಕಾರದ ಆಸೆ. ಇದನ್ನು ಪಂಚಾಯತ್ ಮಟ್ಟದಲ್ಲಿ ಮಾಡಬೇಕು ಅನ್ನೋ ಒಂದು ಮಾತು ಇದೆ. ಯಾಕೆಂದರೆ ಇವತ್ತಿನ ಪೇಟೆಂಟ್ ಯುಗದಲ್ಲಿ ಇದು ನಿಮ್ಮದೇ ಅಂತ ಹೇಳೋದಕ್ಕೆ ಎಲ್ಲೋ ಒಂದು ಕಡೆ ಬಯೋಡೈವರ್ಸಿಟಿ ದಾಖಲೀಕರಣ ಇರಬೇಕು, ಆಗ ಅದನ್ನು ನಮ್ಮದು ಅಂತ ನಾವು ಹೇಳ್ಕೋಬಹುದು ಅಂತ ಹೇಳಲಾಗತ್ತೆ. ಅದ್ರ ಬಗ್ಗೆ ತಮ್ಮ ವಿಚಾರ.
0: ಈಗ ನಾನು ಅಷ್ಟು ಬಯೋಡೈವರ್ಸಿಟಿ ಬಗ್ಗೆ ನಾನು ಜಾಸ್ತಿ ಕೆಲಸ ಮಾಡಿಲ್ಲ, ನಾನು ರಕ್ಷಣೆ ಬಗ್ಗೆ ಕೆಲಸ ಮಾಡಿದ್ದೀನಿ. ಆದರೆ ಒಂದು ಇಷ್ಟು ನಾನು ಹೇಳಬಲ್ಲೆ, ಇದು ರಾಷ್ಟ್ರೀಯ ಸಂಪತ್ತು. ನಮ್ಮ ರಾಷ್ಟ್ರಕ್ಕೆ ಅತಿ ಮುಖ್ಯವಾದಂಥ ಒಂದು ಇದು ಆಸ್ತಿ. ನೀವು ಬಯೋಡೈವರ್ಸಿಟಿ ಆ್ಯಕ್ಟ್ ಅಡಿಯಲ್ಲಿ ನೀವು ಇದನ್ನು ರಕ್ಷಣೆ ಮಾಡ್ಬೋದು. ಆ್ಯಂಡ್ ಮುಖ್ಯವಾಗಿ ನೀವು ಆಗಲೇ ಮುಂಚೆ ಹೇಳ್ದಂಗೆ, ಈ ಹುಲಿಯನ ಹೆಸರು ಹೇಳಿಕೊಂಡು ಇಲ್ಲ ಆನೆ ಹೆಸರು ಹೇಳಿಕೊಂಡು ದೊಡ್ಡ ಗಾತ್ರದ ಪ್ರಾಣಿಯ ಹೆಸರು ಹೇಳಿ ನಾವು ಒಂದು ದೊಡ್ಡ ಯಥೇಚ್ಛವಾಗಿರುವಂಥ ಅರಣ್ಯನ ಕಾಪಾಡಿಕೊಂಡಾಗ ಈ ಜೈವ ವೈವಿಧ್ಯತೆ ಅದರಲ್ಲಿ ಕಾಪಾಡ್ಕೊಳಕ್ಕಾಗತ್ತೆ. ಕಡೆಯದಾಗಿ ಹೇಳಬೇಕಂದ್ರೆ ಎಷ್ಟೋ ಕಡೆ ಹೇಳ್ತೀವಿ, ಏನಪ್ಪ ನೀವು ಬರೀ ಹುಲಿಗಳ ಬಗ್ಗೆನೇ ನೀವು ಗಮನ ಹರಿಸ್ತಾ ಇದ್ದೀರಾ, ಬೇರೆ ಪ್ರಾಣಿಗಳ ಬಗ್ಗೆ ಗಮನ ಹರಿಸ್ತಾ ಇಲ್ವಲ್ಲ ಅಂತ. ಆದರೆ ಅದಕ್ಕೆ ಉತ್ತರ ಏನು ಅಂದರೆ, ಹುಲಿ ಹೆಸರು ಹೇಳ್ತೀವಿ ಆದರೆ ಅದರ ಜೊತೆಗೆ ಒಂದು ಸಣ್ಣ ಪ್ರಾಣಿ ಕ್ರಿಮಿ ಕೀಟ ಇತ್ಯಾದಿ ರಕ್ಷಣೆ ಆಗತ್ತೆ, ನೆಲೆಗಳನ್ನು ರಕ್ಷಣೆ ಮಾಡಿದಾಗ.
1: ಪ್ರವೀಣ್ ಅವರೇ, ಬಹಳ ದೊಡ್ಡ ಒಂದು ವಿಚಾರ ಏನು ಅಂದರೆ, ಜನ ಸಮುದಾಯ ಕಾಡು ಮತ್ತು ಕಾಡಿನೊಂದಿಗೆ ತಮ್ಮ ಜೀವನವನ್ನು ಕಟ್ಕೊಂಡಿರುವಂತಹ ಒಂದು ಬೃಹತ್ತಾದ ಒಂದು ಜನ ಸಮುದಾಯವೇ ಇದೆ. ಈಗ ಸಮುದಾಯವನ್ನು ಈ ಅರಣ್ಯ ಸಂರಕ್ಷಣೆ, ವನ್ಯಜೀವಿ ಸಂರಕ್ಷಣೆಯಲ್ಲಿ ತೊಡಗುವಂತೆ ಹೇಗೆ ಮಾಡಬಹುದು? ಅರಣ್ಯ ಇಲಾಖೆ ಪಾಪ ತುಂಬ ಕಷ್ಟಪಡ್ತಾ ಇದ್ದಾರೆ, ಅವರು ಅವರ ಮನಸ್ಸನ್ನು ಒಲಿಸಿ ಮತ್ತು ಯಾವಾಗ ಈ ಸಂಘರ್ಷಗಳಾಗ್ತದೆ ಅಂಥ ಸಮಯದಲ್ಲಿ ಹೋಗಿ ಅವರಿಗೆ ಕಾಯ್ದೆ ಕಾನೂನಿನ ಅಡಿಯಲ್ಲಿ ಏನು ಪರಿಹಾರ ಕೊಡಬೇಕು ಎಲ್ಲ ಕೊಟ್ಟು, ಒಟ್ಟಾರೆ ಸಮುದಾಯದ ಒಂದು ಆಕ್ರೋಶ ಕಾಡು ಮತ್ತು ವನ್ಯಜೀವಿಗಳತ್ತ ತಿರುಗದ ರೀತಿಯಲ್ಲಿ ಅವರು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ತಮಗೇನು ಅನಿಸುತ್ತೆ, ಹೇಗಿರಬೇಕು ಸಮುದಾಯ ಅರಣ್ಯ ಸಂರಕ್ಷಣೆ?
0: ಇದು ಒಂದು ಸೂಕ್ಷ್ಮವಾದಂಥ ಪ್ರಶ್ನೆ. ಇದಕ್ಕೆ ನನ್ನ ಉತ್ತರ ಅಭಿಪ್ರಾಯ ಈ ಥರ. ಮೊದಲನೇದಾಗಿ, ವನ್ಯಜೀವಿ ಮತ್ತು ಮಾನವನ ಸಂಘರ್ಷ ನಾವು ಪೂರ್ಣವಾಗಿ ನಿಲ್ಸಕ್ಕೆ ಆಗೋದೇ ಇಲ್ಲ, ನಿಯಂತ್ರಣದಲ್ಲಿ ಇಡಬಹುದೇ ಹೊರತು ನಾವು ಪೂರ್ತಿಯಾಗಿ ನಿಲ್ಸಕ್ಕಾಗೋಲ್ಲ. ಹಾಗಿರೋವಾಗ ನಾವು ಏನು ಮಾಡಬಹುದು? ಅದರಿಂದ ನಾವು ಈಗಾಗಲೇ ಚರ್ಚೆ ಮಾಡಿದಂಗೆ, ಈ ರಾಷ್ಟ್ರೀಯ ಉದ್ಯಾನಗಳು, ವನ್ಯಜೀವಿ ಧಾಮಗಳು, ಹುಲಿ ಸಂರಕ್ಷಿತ ಪ್ರದೇಶಗಳಲ್ಲಿ ವಸತಿ ಇರೋರಿಗೆ ನಾವು ಖಂಡಿತ ಒಳ್ಳೆ ಪುನರ್ವಸತಿ ಕೊಡಬೇಕಾಗತ್ತೆ. ಆ ಪುನರ್ವಸತಿ ಕೊಟ್ಟಾಗಲೇ ಅಲ್ಲಿರೋ ಅಂಥವರು ವನ್ಯಜೀವಿ ಸಂಘರ್ಷ ಎದುರಿಸ್ತಾ ಇದ್ದಾರೆ, ಅವ್ರಿಗೆ ಅದರಿಂದ ಪರಿಹಾರ ದಕ್ಕತ್ತೆ. ಈಗ ರಾಷ್ಟ್ರೀಯ ಉದ್ಯಾನಗಳ ಆಚೆ ಇರೋವಂಥ ಕೃಷಿಕರಿಗೆ ಎಲ್ಲೆಲ್ಲಿ ಅವಕಾಶ ಇದೆ ಅಲ್ಲಿ ಅವ್ರಿಗೆ ಏನು ಮಾಡಬಹುದು ಅಂದರೆ, ಈಗ ಸಂಘರ್ಷ ಏನೇನು ಆಗ್ಬೋದು? ಮೊದಲನೇದಾಗಿ ಅವರ ಕೃಷಿಗೆ ಧಕ್ಕೆ ಆಗ್ಬೋದು, ಎರಡನೇದು ಅವರ ಜಾನುವಾರುಗಳಿಗೆ ಧಕ್ಕೆ ಆಗ್ಬೋದು, ಇಲ್ಲ ಜನರಿಗೆ ಗಾಯ ಆಗಿ, ಇಲ್ಲ ಕಡೆಯದು ಬಹಳ ಅದನ್ನು ಸರಿಪಡಿಸೋಕ್ಕೆ ಆಗದೇ ಇರೋವಂಥದ್ದು ಸಾವು. ಇದರಲ್ಲಿ ವನ್ಯಜೀವಿಗಳು ಸಾವಪ್ಪತ್ತೆ, ಜನರು ದುರ್ದೈವಿಗಳು ಕೆಲವರು ಸಾವನ್ನಪ್ತಾರೆ. ಎಲ್ಲೆಲ್ಲಿ ನಾವು ಸೂಕ್ತವಾದಂಥ ಒಂದು ಗ್ಯಾಪ್ ಇಡ್ತೀವಿ ಜನಕ್ಕೆ ಮತ್ತು ವನ್ಯಜೀವಿಗಳಿಗೆ, ಅದನ್ನು ನಾವು ಮಾಡಬೇಕಾಗತ್ತೆ. ಈಗ ನಮ್ಮ ನಿಲುವು ಏನಂದರೆ, ಈಗ ಒಂದು ಸಮಯ ಜನ ಒತ್ತಡ ಇರುವಂಥ ಜಾಗದಲ್ಲಿ ವನ್ಯಜೀವಿಗಳು ಬಂದರೆ ನಮ್ಮ ಬಹಳ ಕ್ಲಿಯರ್ ನಿರ್ಣಯ ಏನು ಅಂದರೆ, ಆ ವನ್ಯಜೀವಿ ಆ ವನ್ಯ ಪ್ರಾಣಿಯನ್ನು ಅಲ್ಲಿಂದ ತೆಗೀಲೇಬೇಕು, ಯಾಕಂದರೆ ಅದಲ್ಲಿ ಬದುಕೋಕ್ಕಾಗೋಲ್ಲ, ಜನರಿಗೂ ಬದುಕೋಕ್ಕಾಗೋದಿಲ್ಲ. ಆದರೆ ಕಾಡಿನ ಮಧ್ಯದಲ್ಲಿ ಅಲ್ಲಿ ವನ್ಯಜೀವಿಗಳಿಗೆ ಪೂರ್ತಿ ಹಕ್ಕುಗಳಿವೆ. ಸೊ ಜನರು ಒಳಗಿದ್ದಾಗ ಜನರನ್ನ ನಾವು ಸೂಕ್ತವಾಗಿ ಪುನರ್ವಸತಿ ಮಾಡಬೇಕಾಗತ್ತೆ. ಎಲ್ಲೆಲ್ಲಿ ಈ ನೆಲೆಗಳನ್ನು ನಾವು ಎರಡನ್ನು ಮಿಶ್ರ ಮಾಡಿ ನಾವು ಪ್ರಯತ್ನ ಮಾಡಿದಾಗ ಅಲ್ಲಿ ಸಂಘರ್ಷ ಜಾಸ್ತಿ ಆಗೇ ಆಗತ್ತೆ. ಇನ್ನೊಂದು ಅತಿ ಮುಖ್ಯವಾದಂಥದ್ದು ಕಾರಿಡಾರ್.

0: ಕರೆಕ್ಟ್ಡಾರ್ ಅಂದರೆ ಏನಪ್ಪ? ಈಗ ಒಂದು ನೆಲೆಯಿಂದ ಇನ್ನೊಂದು ನೆಲೆಗೆ ದಾರಿ, ಅದನ್ನು ನಾವು ಕಬ್ಬಳಿಸ್ಕೊಂಡು ಅಲ್ಲಿ ಬೇರೆ ಥರ ನಾವು ಚಟುವಟಿಕೆಗಳಿಗೆ ಅವಕಾಶ ಕೊಟ್ಟು ಈ ಆನೆಗಳು ವಲಸೆ ಹೋಗೋ ದಾರಿಯನ್ನು ನಾವು ಅಡ್ಡ ಕಟ್ಟಿದ್ರೆ ಆಗ ಸಂಘರ್ಷಕ್ಕೆ ಸರಿಯಾದ ಒಂದು ಮಸಾಲ ಹಾಕಿ ಇಡ್ತಾ ಇದ್ದೀವಿ. ಅದು ಮಾಡಬಾರ್ದು. ಸೊ ಎಲ್ಲೆಲ್ಲಿ ವೈಜ್ಞಾನಿಕವಾಗಿ ಕಾರಿಡಾರ್ಗಳನ್ನು ಗುರುತಿಸಿವೆ ಅವುಗಳನ್ನು ನಾವು ಸರಿಯಾಗಿ ಕಾಪಾಡಿಕೊಂಡು ಆವಾಗ ಈ ದೊಡ್ಡ ಗಾತ್ರದ ಪ್ರಾಣಿಗಳು ಆ ಕಾರಿಡಾರ್ಗಳನ್ನು ಬಳಸ್ಕೊಂಡು ಬೇರೆ ನೆಲೆಗಳಿಗೆ ಹೋಗೋಕ್ಕೆ ಅವಕಾಶ ಆಗತ್ತೆ. ಈಗ ಯಾಕಂದರೆ ಕೆಲವು ಕಡೆ ಜಾಸ್ತಿ ಮಳೆ ಇರೋ ಏರಿಯಾಯಿಂದ ಕಡಿಮೆ ಮಳೆ ಇರೋ ಏರಿಯಾಕ್ಕೆ ಕಾರಿಡಾರ್ ಇರ್ಬೋದು. ಆವಾಗ ಏನಾಗತ್ತೆ, ಈ ಆನೆಗಳೆಲ್ಲ ಈ ನಮ್ಮ ಕ್ಲೈಮೇಟ್ ಏನಿದೆ ಅದರ ಪರವಾಗಿ ಎಲ್ಲಿ ಮೇವಿದೆ ಅಂತ ಹುಡುಕೊಂಡು ಅವು ಹೋಗುತ್ತೆ. ಸೊ ಆ ನೆಲೆ ಆ ಕಾರಿಡಾರ್ನ ನಾವು ಸರಿಯಾಗಿ ಕಾಪಾಡಿಕೊಂಡಾಗ ಅವು ಸಾಕಷ್ಟು ಕೃಷಿಗೆ ಹಾನಿ ಮಾಡೋಕ್ಕೆ ಅವಕಾಶ ಕಡಿಮೆ ಆಗತ್ತೆ. ಆದರೆ ಎಲ್ಲೆಲ್ಲಿ ಪರಿಹಾರ ಜನಕ್ಕೆ ದಕ್ಕಬೇಕು ಕೃಷಿ ಡ್ಯಾಮೇಜ್ ಆದಾಗ, ಖಂಡಿತ ಅದನ್ನು ಸೂಕ್ತವಾಗಿ ಮಾರ್ಕೆಟ್ ರೇಟ್ನಲ್ಲಿ ಅವ್ರಿಗೆ ಕೊಡಬೇಕು. ಏನೋ ಸ್ವಲ್ಪ ತಗೊಳಪ್ಪ ಇಷ್ಟು, ಈಗ ಯಾರ್ದಾನ ಒಂದು ಇಡೀ ವರ್ಷದ ಒಂದು ಕೃಷಿ ಹಾಳಾಗೋದ್ರೆ ಅವ್ರು ಎಲ್ಲಿಗೆ ಹೋಗಬೇಕು? ನಮ್ಮಲ್ಲಿ ಹಣ ಇದೆ, ದೊಡ್ಡ ನಿಧಿ ಇದೆ ಅರಣ್ಯ ಇಲಾಖೆ ಹತ್ರ. ನಾವು ಉದಾಹರಣೆಗೆ ಹೇಳಬೇಕಂದ್ರೆ ಕರ್ನಾಟಕಕ್ಕೆ ದೊಡ್ಡ ನಿಧಿ ಬಂದಿದೆ, 1,350 ಕೋಟಿ ಕೇಂದ್ರ ಸರ್ಕಾರ ರಿಲೀಸ್ ಮಾಡಿದೆ. ಅದು ಸರ್ಕಾರದ್ದೇ ದುಡ್ಡು, ಇದು ಸುಪ್ರೀಂ ಕೋರ್ಟು ಡೈರೆಕ್ಷನ್ ಕೊಟ್ಟಿರುವಂಥ ಒಂದು ನಿಧಿ ಕ್ಯಾಂಪಾ ಅಂತ. ಅದರಲ್ಲಿ ಈ ಕೃಷಿ ಹಾನಿಗೆ ಒಳ್ಳೆ ಕಾಂಪನ್ಸೇಷನ್ ಕೊಡೋಕ್ಕೆ ಅವಕಾಶ ಇದೆ. ಸೊ ಹಾಗಿರುವಾಗ ಆ್ಯಂಡ್ ಅದು ತಕ್ಷಣ ಮುಟ್ಟಬೇಕು ಜನಕ್ಕೆ. ಆವಾಗ ಜನಕ್ಕೆ ಆಯಿತು, ನಮ್ಮ ಕೃಷಿ ಕುತ್ತು ಬಂದಾಗ ಆನೆಗಳಿಂದ ಇರ್ಬೋದು ಯಾವುದೇ ಇರ್ಬೋದು ನಮ್ಗೆ ಸೂಕ್ತ ಪರಿಹಾರ ಸಿಗತ್ತೆ ಅಂತ ಒಂದು ಭರವಸೆ ಇರಬೇಕು. ಆ ಭರವಸೆ ಪ್ರಕಾರ ಆ ಹಣನೂ ಅವರಿಗೆ ಮುಟ್ಟಬೇಕು.
1: ಪ್ರವೀಣ್ ಭಾರ್ಗವ್ ಅವರೇ, ನಿಮ್ಮ ಸಂಸ್ಥೆಯ ಹೆಸರು ವೈಲ್ಡ್ ಲೈಫ್ ಫಸ್ಟ್ ಅಂತ, ಅಂದರೆ ಮನುಷ್ಯನಿಗೆ ಇಲ್ಲಿ ಎರಡನೇ ಸ್ಥಾನವೇ
0: ನೋಡಿ. ಮನುಷ್ಯನಿಗೆ ಎರಡು ಭಾಳ ದೊಡ್ಡ ವಿಷಯಗಳಿವೆ, ಒಂದು ಗಂಟಲು ಮತ್ತು ವೋಟ್. ವನ್ಯಪ್ರಾಣಿಗಳಿಗೆ ಇದೆರಡೂ ಇಲ್ಲ. ಸೊ ಅದರ ಕೂಗು ನಮ್ಮ ರಾಜ್ಯ ಸರ್ಕಾರದ ಮುಂದೆ ಇಲ್ಲ ಕೇಂದ್ರ ಸರ್ಕಾರದ ಮುಂದೆ ಕೇಳೋದಿಲ್ಲ, ಅದಕ್ಕೆ ಓಟು ಇಲ್ಲ. ಸೊ ಹಾಗಿರೋವಾಗ ನಾವುಗಳು ಮಧ್ಯಸ್ಥರು, ಅದರ ಕೂಗನ್ನು ನಾವು ಯಾರು ಡಿಸಿಷನ್ ತಗೊಳ್ಳೋವಂಥವರಿದ್ದಾರೆ ಅವರ ಕಿವಿಗೆ ಮುಟ್ಟಿಸುವಂಥ ನಮ್ಮ ಕೆಲಸ. ಯಾಕೆ ಅಂದರೆ ನಮ್ಮ ಮೇಲೆ ಒಂದು ಸಾಂವಿಧಾನಿಕ ಒಂದು ಬಹಳ ಹೊಣೆ ಇದೆ ಈ ವನ್ಯಜೀವಿಗಳನ್ನು ಕಾಪಾಡಿಕೊಳ್ಳೋಕ್ಕೆ. Article 51A(g) ಸಂವಿಧಾನದಡಿಯಲ್ಲಿ ಇಟ್ ಈಸ್ ದ ಡ್ಯೂಟಿ ಆಫ್ ಎವ್ರಿ ಸಿಟಿಸನ್ ಟು ಪ್ರೊಟೆಕ್ಟ್ ಫಾರೆಸ್ಟ್ ಆ್ಯಂಡ್ ವೈಲ್ಡ್ ಲೈಫ್. ಸೊ ಹಾಗಿರುವಾಗ ನಾವು ಆ ಸಂವಿಧಾನದ ಒಂದು ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ. ನಾವು ವೈಲ್ಡ್ ಲೈಫ್ ಫಸ್ಟ್ ಅಂದರೆ ಹೌದು. ಎಲ್ಲಿ ಈ 4% ಭೂಭಾಗ ಏನು ವನ್ಯಜೀವಿಗಳಿಗೆ ಸೀಮಿತವಾಗಿ ರಕ್ಷಣೆಗೆ ಕಾನೂನುಬದ್ಧವಾಗಿ ಘೋಷಣೆ ಆಗಿರೋ ಕಡೆಯಲ್ಲಿ ವೈಲ್ಡ್ ಲೈಫ್ ಫಸ್ಟ್, ಅಲ್ಲಿ ಖಂಡಿತ ವನ್ಯಜೀವಿಗಳನ್ನೇ ಮೊದಲು, ಅದರದೇ ಹಕ್ಕು ಅಲ್ಲಿ ಉಳ್ಕೊಳತ್ತೆ. ಆದರೆ ಈಗಾಗಲೇ ನಾನು ಹೇಳ್ದಂಗೆ ಎಲ್ಲೋ ಜನ ಒತ್ತಡ ಇರೋ ಜಾಗದಲ್ಲಿ ವನ್ಯಜೀವಿಗಳು ಬಂದಾಗ ಆವಾಗ ಜನರಿಗೆ ಪರಿಹಾರ ಕೊಡಲೇಬೇಕು, ಅಲ್ಲಿಂದ ವನ್ಯಜೀವಿಗಳನ್ನು ನಾವು ಬೇರೆ ಕಡೆ ಸಾಗಿಸ್ಬೇಕಾಗತ್ತೆ.
1: ವನ್ಯಜೀವಿ ಸಂರಕ್ಷಣೆ, ವನ್ಯಜೀವಿ ಸಂರಕ್ಷಣಾ ಕಾಯ್ದೆ, ಹಾಗೆ ಅರಣ್ಯಗಳ ಸಂರಕ್ಷಣೆ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ತಮ್ಮಿಂದ ನೇರವಾಗಿ ಪಡಿಬೇಕು ಅನ್ನೋದೇ ಆದರೆ ಪ್ರವೀಣ್ ಭಾರ್ಗವ್ ಅವರೇ, ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆಯನ್ನು ಕನ್ನಡದಲ್ಲಿ ಹೇಳ್ಬೋದೆ?
0: ನನ್ನ ಮೊಬೈಲ್ ಸಂಖ್ಯೆ 9845264434.
1: ಇನ್ನೊಮ್ಮೆ ಹೇಳ್ತೀರಾ?
0: 9845264434.
1: ಇನ್ನೂ ಒಂದ್ಸರಿ ಹೇಳ್ಬಿಡಿ.
0: 9845264434.
1: ಒಳ್ಳೆಯದು ಪ್ರವೀಣ್ ಭಾರ್ಗವ್ ಅವರೇ, ವನ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇರುವಂತಹ ಈ ವಾರದಲ್ಲಿ ನಾವು ಕಾಡು, ಕಾಡಿನ ಸಂರಕ್ಷಣೆ, ವನ್ಯಜೀವಿಗಳ ಸಂರಕ್ಷಣೆ, ಅದರ ಕಾಯ್ದೆ ಕಟ್ಟಳೆಗಳು, ಹಾಗೆ ಜನ ಸಮುದಾಯದ ಒಂದು ಪಾಲ್ಗೊಳ್ಳುವಿಕೆ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ

0: ಬಹಳ ಉಪಯುಕ್ತವಾದ ಮಾಹಿತಿಯನ್ನು ನೀಡಿದ್ರಿ. ವಂದನೆಗಳು. ನಮಸ್ಕಾರ.
1: ನಮಸ್ಕಾರ.
2: ಇದುವರೆಗೆ ಅರಣ್ಯ ಹಾಗೂ ವನ್ಯಜೀವಿ ಸಂರಕ್ಷಣೆ ಈ ಕುರಿತು ಬೆಂಗಳೂರಿನ ವೈಲ್ಡ್ ಲೈಫ್ ಫಸ್ಟ್ ಸಂಸ್ಥೆಯ ಟ್ರಸ್ಟಿ ಪ್ರವೀಣ್ ಭಾರ್ಗವ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಎನ್ ಕೇಶವಮೂರ್ತಿ.
3: ಹೊಸ ಕಾರ್ ಗೆಲ್ಲುವ ಅವಕಾಶ. ವಾವ್, ಅಪ್ಪನಿಗೆ ಸರ್ಪ್ರೈಸ್ ಕೊಡ್ತೀನಿ. ಇಷ್ಟೇ, ಸ್ವಲ್ಪನೇ ವಿವರ ತುಂಬಿಸಿದ್ರಾಯ್ತು.
4: ನಿಂತ್ಕೋಬೇಕು.
3: ವಾಟ್? ಇಂತಹ ಪಾಪ್ಅಪ್ಸ್ ಬಗ್ಗೆ ಜಾಗರೂಕರಾಗಿರಿ. ಸ್ಕ್ಯಾಮರ್ಸ್ ಪರ್ಸನಲ್ ಡೀಟೇಲ್ಸ್ ಅನ್ನು ತಪ್ಪಾಗಿ ಯೂಸ್ ಮಾಡಬಹುದು.
4: ನಿನ್ಗೆ ಅರ್ಥ ಆಯ್ತಲ್ವಾ? ರಿಲ್ಯಾಕ್ಸ್.
3: ಆದ್ರೆ ಕಾರ್ ಗಿದ್ದಿದ್ರೆ ಅಪ್ಪ ಹೋಮ್ವರ್ಕ್ ಮಾಡಿಸ್ತಿರ್ಲಿಲ್ಲ.
4: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
2: ಈಗ ಎಲ್ಜಿ ಸಹೋದರಿಯರು ಹಾಡಿರುವ ಒಂದು ಜನಪದ ಗೀತೆಯನ್ನು ಆಲಿಸೋಣ.

0: ಇದುವರೆಗೆ ಎಲ್ಜೆ ಸಹೋದರರು ಹಾಡಿರುವ ಒಂದು ಜನಪದ ಗೀತೆಯನ್ನು ಆಲಿಸಿದಿರಿ.
1: ಹಣ್ಣು ಹೊನ್ನು
2: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ.

0: ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೇ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
1: ಕೃಷಿ ನಿರಂತರ,
0: ಹಾಗೆ ಕಲಿಕೆಯೂ ನಿರಂತರ.

0: ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
1: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
0: ಹಾಗಿದ್ದರೆ ತಪ್ಪದೇ ಆಲಿಸಿ
1: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
0: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
0: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
3: ರೈತ ಸ್ನೇಹಿತರೆ, ಇಲ್ಲಿಗೆ ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಕೃಷಿರಂಗದಲ್ಲಿ. ಅಲ್ಲಿಯವರೆಗೆ ಮತ್ತೊಮ್ಮೆ ನಮಸ್ಕಾರ.

0: ಕೃಷಿ ರಂಗ ಇದುವರೆಗೆ ಪ್ರಸಾರವಾಯಿತು. ಇದು ಆಕಾಶವಾಣಿ ಮೈಸೂರು ಕೇಂದ್ರ ಎಫ್ಎಂ 100.6. ವೇಳೆ 7:34. ಇನ್ನು ಮುಂದೆ ಮೊದಲಿಗೆ ಪ್ರಕಟಣೆಗಳು, ಬಳಿಕ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಆಕಾಶವಾಣಿ, ಸಮಯ 7:34. ಮೊದಲಿಗೆ ಒಂದು ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
2: ತಮ್ಮ ಬದುಕಲು ಕಲಿಯಿರಿ ಪುಸ್ತಕದಲ್ಲಿ ಸ್ವಾಮಿ ಜಗದಾತ್ಮಾನಂದಜಿಯವರು ಹೇಳಿರುವ ಮಾತೊಂದು ಹೀಗಿದೆ: ಒಂದು ರಾಷ್ಟ್ರದ ಉತ್ಸಾಹ, ಶಕ್ತಿ ಮತ್ತು ಭರವಸೆಯ ಪ್ರತೀಕ ಯುವಜನತೆ. ಯುವ ಪೀಳಿಗೆಯ ಅದಮ್ಯ ಶಕ್ತಿಯನ್ನು ಯೋಗ್ಯ ಮತ್ತು ಉಪಕಾರಕ ಮಾರ್ಗಗಳಲ್ಲಿ ಹರಿಯುವಂತೆ ಮಾಡಲಾಗದಿದ್ದರೆ ನಮ್ಮ ಎಲ್ಲ ಯೋಜನೆಗಳು ನಿಷ್ಫಲ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆ ನಾರಾಯಣ ಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು: ಗುಜರಾತ್ನ ಸಾನಂದ್ನಲ್ಲಿ 7,500 ಕೋಟಿ ರೂಪಾಯಿ ಹೂಡಿಕೆಯ ಸೆಮಿಕಂಡಕ್ಟರ್ ಜೋಡಣಾ ಮತ್ತು ಪರೀಕ್ಷಾ ಘಟಕ ಉದ್ಘಾಟಿಸಿದ ಪ್ರಧಾನಿ ನರೇಂದ್ರ ಮೋದಿ. ಇದೇ 20ರಿಂದ ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭ, ಕೇಂದ್ರ ಸಚಿವ ಕಿರಣ್ ರಿಜಿಜು ಮಾಹಿತಿ. ಭಾರತದ ರಕ್ಷಣಾ ರಫ್ತು ದಾಖಲೆಯ 38,000 ಕೋಟಿ ರೂಪಾಯಿಗೆ ಏರಿಕೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಕಾಂಗೋದಲ್ಲಿ ವಿಶ್ವಸಂಸ್ಥೆ ಶಾಂತಿ ಪಾಲನಾ ಪಡೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ 651 ಭಾರತೀಯ ಯೋಧರಿಗೆ ಪ್ರತಿಷ್ಠಿತ ವಿಶ್ವಸಂಸ್ಥೆ ಪದಕ ಗೌರವ. ಭಾರತ ಇಂಗ್ಲೆಂಡ್ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಪಂದ್ಯ, ಅತಿ ಕಿರಿಯ ಆಟಗಾರನಾಗಿ ವೈಭವ್ ಸೂರ್ಯವಂಶಿ ಪಾದಾರ್ಪಣೆ. ವಾರ್ತೆಗಳ ವಿವರ: ಭಾರತದ ಸೆಮಿಕಂಡಕ್ಟರ್ ಯೋಜನೆಗೆ ಪ್ರಮುಖ ಉತ್ತೇಜನ ನೀಡುವ ದಿಸೆಯಲ್ಲಿ ಗುಜರಾತ್ನ ಸಾನಂದ್ನಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ 7,500 ಕೋಟಿ ರೂಪಾಯಿ ಹೂಡಿಕೆಯಲ್ಲಿ ಅಭಿವೃದ್ಧಿಪಡಿಸಲಾಗಿರುವ ಸಿಜಿ ಸೆಮಿ ಸಂಸ್ಥೆಯ ಹೊರಗುತ್ತಿಗೆ

0: ಸೆಮಿಕಂಡಕ್ಟರ್ ಜೋಡಣಾ ಮತ್ತು ಪರೀಕ್ಷಾ ಘಟಕವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಧಾನಿ, ದೇಶದ ಮೂರನೇ ಸೆಮಿಕಂಡಕ್ಟರ್ ಸ್ಥಾವರವಾಗಿರುವ ಈ ಘಟಕಕ್ಕೆ ತಾವು 2024ರಲ್ಲಿ ಶಂಕುಸ್ಥಾಪನೆ ನೆರವೇರಿಸಿದ್ದು 2025ರ ಆಗಸ್ಟ್ನಲ್ಲಿ ಚಿಪ್ಗಳ ಪರೀಕ್ಷೆ ಆರಂಭವಾಗಿತ್ತು ಎಂದು ಸ್ಮರಿಸಿದರು. ಭಾರತವು ಇಂದು ಡಿಸೈನ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಮಂತ್ರದೊಂದಿಗೆ ಮುನ್ನಡೆಯುತ್ತಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಭಾರತ, ಜಪಾನ್ ಮತ್ತು ಥೈಲ್ಯಾಂಡ್ ದೇಶಗಳ ಜಂಟಿ ಸಹಭಾಗಿತ್ವದ ಈ ಘಟಕವು ಆರಂಭದಲ್ಲಿ ಪ್ರತಿ ವರ್ಷ 20 ಕೋಟಿ ಚಿಪ್ಗಳನ್ನು ಉತ್ಪಾದಿಸಲಿದ್ದು ಮುಂದೆ ವಾರ್ಷಿಕ 500 ಕೋಟಿ ಚಿಪ್ ತಯಾರಿಸುವ ಗುರಿ ಹೊಂದಿದೆ ಎಂದು ಪ್ರಧಾನಿ ತಿಳಿಸಿದರು. ರಾಜಸ್ಥಾನದ ಪಚಪಾದ್ರಾದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಂದು 1.05 ಲಕ್ಷ ಕೋಟಿ ರೂಪಾಯಿಗಳಿಗೂ ಅಧಿಕ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಿದರು. ಇದರ ಜೊತೆಗೆ ಅವರು ಅತ್ಯಾಧುನಿಕ ಗ್ರೀನ್ಫೀಲ್ಡ್ ತೈಲ ಶುದ್ದೀಕರಣ ಮತ್ತು ಪೆಟ್ರೋಕೆಮಿಕಲ್ ಸಂಕೀರ್ಣವನ್ನು ದೇಶಕ್ಕೆ ಸಮರ್ಪಿಸಿದರು. ಬಳಿಕ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಪಶ್ಚಿಮ ಸಂಘರ್ಷದಿಂದಾಗಿ 21ನೇ ಶತಮಾನದ ಅತಿದೊಡ್ಡ ಜಾಗತಿಕ ಇಂಧನ ಬಿಕ್ಕಟ್ಟು ಎದುರಾಗಿದ್ದರೂ ಭಾರತ ತನ್ನ ಸಮಯೋಚಿತ ನಿರ್ಧಾರಗಳು, ಪರಿಣಾಮಕಾರಿ ಕಾರ್ಯತಂತ್ರ ಮತ್ತು ಸಕ್ರಿಯ ರಾಜತಾಂತ್ರಿಕತೆಯ ಮೂಲಕ ಈ ಸವಾಲನ್ನು ಯಶಸ್ವಿಯಾಗಿ ಮೆಟ್ಟಿ ನಿಂತು ಬಲಿಷ್ಠವಾಗಿ ಹೊರಹೊಮ್ಮಿದೆ ಎಂದು ತಿಳಿಸಿದರು. ಬಿಕ್ಕಟ್ಟಿನ ಸಂದರ್ಭದಲ್ಲಿ ಮಿತ್ರ ರಾಷ್ಟಗಳೊಂದಿಗಿನ ಸದೃಢ ರಾಜತಾಂತ್ರಿಕ ಬಾಂಧವ್ಯ ಪ್ರಮುಖ ಪಾತ್ರ ವಹಿಸಿದೆ. ಭಾರತವು ತನ್ನ ಇಂಧನ ಆಮದು ಮೂಲಗಳನ್ನು 25ರಿಂದ ಸುಮಾರು 40 ದೇಶಗಳಿಗೆ ವಿಸ್ತರಿಸುವ ಮೂಲಕ ನಾಗರಿಕರ ಹಿತಾಸಕ್ತಿಗೆ ಆದ್ಯತೆ ನೀಡಿದೆ. ಪ್ರಸ್ತುತ ಭಾರತ ವಿಶ್ವದ 4ನೇ ಅತಿದೊಡ್ಡ ತೈಲ ಶುದ್ದೀಕರಣ ರಾಷ್ಟವಾಗಿ ಹೊರಹೊಮ್ಮಿದೆ ಎಂದರು. ಸಂಸತ್ತಿನ ಮುಂಗಾರು ಅಧಿವೇಶನವು ಈ ತಿಂಗಳ 20ರಿಂದ ಆರಂಭವಾಗಲಿದ್ದು ಆಗಸ್ಟ್ 13ರವರೆಗೆ ಮುಂದುವರಿಯಲಿದೆ. ಜುಲೈ 20ರಿಂದ ಸಂಸತ್ತಿನ ಮುಂಗಾರು ಅಧಿವೇಶನವನ್ನು ಕರೆಯುವ ಸರ್ಕಾರದ ಪ್ರಸ್ತಾಪಕ್ಕೆ ಗೌರವಾನ್ವಿತ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಅನುಮೋದನೆ ನೀಡಿದ್ದಾರೆ ಎಂದು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ಇಂದು ಮಾಹಿತಿ ನೀಡಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಸಚಿವರು ಪ್ರಕಟಣೆ ಹೊರಡಿಸಿದ್ದು, ಮುಂಬರುವ ಈ ಅಧಿವೇಶನವು ರಾಷ್ಟೀಯ ಪ್ರಾಮುಖ್ಯತೆಯ ವಿವಿಧ ಪ್ರಮುಖ ವಿಷಯಗಳ ಕುರಿತು ಅರ್ಥಪೂರ್ಣ ಸಂವಾದ, ಸುದೀರ್ಘ ಚರ್ಚೆ ಹಾಗೂ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳುವಲ್ಲಿ ಗಮನಹರಿಸಲಿದೆ ಎಂದು ಕಿರಣ್ ರಿಜಿಜು ಅವರು ತಿಳಿಸಿದ್ದಾರೆ. ದೇಶದ ರಕ್ಷಣಾ ರಫ್ತು ಸಾರ್ವಕಾಲಿಕ ದಾಖಲೆಯಾದ 38,000 ಕೋಟಿ ರೂಪಾಯಿಗಳನ್ನು ದಾಟಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, 2013-14ರಲ್ಲಿ ಕೇವಲ 686 ಕೋಟಿ ರೂಪಾಯಿಗಳಷ್ಟಿದ್ದ ರಕ್ಷಣಾ ರಫ್ತು ಪ್ರಸ್ತುತ ಸುಮಾರು 57 ಪಟ್ಟು ವೃದ್ಧಿಸಿದೆ. ಇದು ಮೇಕ್ ಇನ್ ಇಂಡಿಯಾ ರಕ್ಷಣಾ ವೇದಿಕೆಗಳ ಮೇಲಿರುವ ಜಾಗತಿಕ ವಿಶ್ವಾಸವನ್ನು ಪ್ರದರ್ಶಿಸುತ್ತದೆ ಎಂದು ತಿಳಿಸಿದರು. ದೇಶದ ವಾರ್ಷಿಕ ರಕ್ಷಣಾ ಉತ್ಪಾದನೆಯೂ ಸಹ 2025-26ರ ಆರ್ಥಿಕ ವರ್ಷದಲ್ಲಿ 1.78 ಲಕ್ಷ ಕೋಟಿ ರೂಪಾಯಿಗಳ ಸಾರ್ವಕಾಲಿಕ ಗರಿಷ್ಠ ಮಟ್ಟವನ್ನು ತಲುಪಿದ್ದು, ಇದು 2014-15ರ ಅವಧಿಗೆ ಹೋಲಿಸಿದರೆ 3 ಪಟ್ಟು ಹೆಚ್ಚಾಗಿದೆ ಎಂದು ಸಚಿವರು ವಿವರಿಸಿದರು. ಮೇಕ್ ಇನ್ ಇಂಡಿಯಾ ಉಪಕ್ರಮದ ಯಶಸ್ಸನ್ನು ಒತ್ತಿ ಹೇಳಿದ ಅವರು, ಮೊಬೈಲ್ ಫೋನ್ ಉತ್ಪಾದನೆ, ಆಟೋಮೊಬೈಲ್ ರಫ್ತು, ಸ್ವದೇಶಿ ರೈಲ್ವೆ ಎಂಜಿನ್ಗಳ ತಯಾರಿಕೆ ಮತ್ತು ಡಿಜಿಟಲ್ ಮೂಲಸೌಕರ್ಯ ವಲಯಗಳಲ್ಲಿ ದೇಶವು ಸಾಧಿಸಿರುವ ಬೃಹತ್ ಪ್ರಗತಿಯನ್ನು ಉಲ್ಲೇಖಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶಕ್ಕೆ ಆಮದಾಗುವ ವಿದೇಶಿ ಆಟಿಕೆಗಳ ಪ್ರಮಾಣದಲ್ಲಿ ಗಣನೀಯ ಕುಸಿತ ಕಂಡುಬಂದಿದ್ದು, ಪ್ರಸ್ತುತ ದೇಶೀಯ ಆಟಿಕೆ ಮಾರುಕಟ್ಟೆಯ ಬಹುಪಾಲು ಬೇಡಿಕೆಯನ್ನು ಮೇಡ್ ಇನ್ ಇಂಡಿಯಾ ಉತ್ಪನ್ನಗಳೇ ಪೂರೈಸುತ್ತಿವೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಆಯೋಜಿಸಲಾಗಿರುವ 17ನೇ ಟಾಯ್ ಬೀಚ್ ಇಂಟರ್ನ್ಯಾಷನಲ್ B2B ಎಕ್ಸ್ಪೋವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜಾಗತಿಕ ಆಟಿಕೆ ಉದ್ಯಮದ ಮೌಲ್ಯವು ಸುಮಾರು 120 ಬಿಲಿಯನ್ ಡಾಲರ್ಗಳಿಷ್ಟು ಇದ್ದರೂ ಅದರಲ್ಲಿ ಭಾರತದ ಪಾಲು ಕೇವಲ ಶೇಕಡ 0.2-0.3 ಇದೆ. ಹೀಗಾಗಿ ಈ ವಲಯದಲ್ಲಿ ದೇಶಕ್ಕೆ ವಿಸ್ತರಣೆಯಾಗಲು ಅಪಾರ ಅವಕಾಶಗಳು ಮತ್ತು ಸಾಮರ್ಥ್ಯಗಳು ಇವೆ ಎಂದರು. ದೇಶದ ಆಟಿಕೆ ತಯಾರಕರು ಸ್ವಾವಲಂಬನೆ ಸಾಧಿಸುವ ಮೂಲಕ ರಾಷ್ಟ್ರ ನಿರ್ಮಾಣಕ್ಕೆ ಗಣನೀಯ ಕೊಡುಗೆ ನೀಡುತ್ತಿದ್ದಾರೆ ಎಂದು ಸಚಿವರು ಶ್ಲಾಘಿಸಿದರು. ಜಾಗತಿಕ ಶಾಂತಿಪಾಲನಾ ಕಾರ್ಯಾಚರಣೆಗಳಲ್ಲಿ ಭಾರತದ ದೀರ್ಘಕಾಲೀನ

0: ಮತ್ತು ಶ್ಲಾಘನೀಯ ಕೊಡುಗೆಗೆ ಮತ್ತೊಂದು ಪ್ರಮುಖ ಮನ್ನಣೆ ಲಭಿಸಿದೆ. ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದ ಸಾಕೆನಲ್ಲಿ ಇರುವ ಖಾಯಂ ಕಾರ್ಯಾಚರಣೆ ನೆಲೆಯಲ್ಲಿ ನಡೆದ ಪದಕ ಪ್ರದಾನ ಪರೇಡ್ನಲ್ಲಿ ವಿಶ್ವಸಂಸ್ಥೆಯಡಿ ಸೇವೆ ಸಲ್ಲಿಸುತ್ತಿರುವ ಭಾರತೀಯ ಭೂಸೇನೆಯ 651 ಯೋಧರಿಗೆ ಪ್ರತಿಷ್ಠಿತ ವಿಶ್ವಸಂಸ್ಥೆ ಪದಕ ನೀಡಿ ಗೌರವಿಸಲಾಗಿದೆ. ವಿಶ್ವಸಂಸ್ಥೆಯ ಶಾಂತಿಪಾಲನಾ ಕಾರ್ಯಾಚರಣೆಯಡಿಯಲ್ಲಿ ಭಾರತೀಯ ಪಡೆಯ ವೃತ್ತಿಪರತೆ, ಕಾರ್ಯಾಚರಣೆಯ ಉತ್ಕೃಷ್ಟತೆ ಮತ್ತು ಸಮರ್ಪಿತ ಸೇವೆಯನ್ನು ಶ್ಲಾಘಿಸಿ ನಿನ್ನೆ ನಡೆದ ವಿಶೇಷ ಸಮಾರಂಭದಲ್ಲಿ ಈ ಪದಕಗಳನ್ನು ಪ್ರದಾನ ಮಾಡಲಾಯಿತು. ವಿದೇಶಿ ನೆಲದಲ್ಲಿ ಶಾಂತಿ ಸ್ಥಾಪನೆಗಾಗಿ ಭಾರತೀಯ ಸೈನಿಕರು ತೋರುತ್ತಿರುವ ಅಪ್ರತಿಮ ದಕ್ಷತೆಗೆ ಈ ಗೌರವ ಸಾಕ್ಷಿಯಾಗಿದೆ. ದೇಶದಲ್ಲಿ ಎಥೆನಾಲ್ ಉತ್ಪಾದನೆಯ ಮೂಲಗಳನ್ನು ವೈವಿಧ್ಯಗೊಳಿಸಿರುವುದು ಕಚ್ಚಾ ತೈಲ ಆಮದಿನ ಮೇಲಿನ ಅವಲಂಬನೆಯನ್ನು ಗಣನೀಯವಾಗಿ ಕಡಿಮೆ ಮಾಡಿದೆ ಎಂದು ಎಂಜಿನಿಯರ್ಸ್ ಇಂಡಿಯಾ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕಿ ವರ್ತಿಕಾ ಶುಕ್ಲಾ ಅವರು ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಆಯೋಜಿಸಲಾಗಿದ್ದ ಉದ್ಯಮ ತಜ್ಞರ ಜಂಟಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಇತ್ತೀಚಿನ ಪಶ್ಚಿಮ ಏಷ್ಯಾದ ಬಿಕ್ಕಟ್ಟಿನ ಸಮಯದಲ್ಲಿ ದೇಶದ ಇಂಧನ ಭದ್ರತೆಗೆ ಎಥನಾಲ್ ಮಿಶ್ರಣವು ಪ್ರಮುಖ ರಕ್ಷಣಾ ಕವಚವಾಗಿ ಕಾರ್ಯನಿರ್ವಹಿಸಿದೆ ಎಂದು ವ್ಯಾಖ್ಯಾನಿಸಿದ್ದಾರೆ. ದೇಶಾದ್ಯಂತ ಗ್ರಾಹಕರಿಗೆ ಲಭ್ಯವಿರುವ ಒಟ್ಟು ಗ್ಯಾಸೋಲಿನ್ನಲ್ಲಿ ಶೇಕಡ 20% ಎಥೆನಾಲ್ ಮಿಶ್ರಣ ಮಾಡುವ ಮೂಲಕ ಭಾರತವು ಕಚ್ಚಾ ತೈಲದ ಆಮದನ್ನು ಯಶಸ್ವಿಯಾಗಿ ಕಡಿತಗೊಳಿಸಿದೆ. ಇದು ಜಾಗತಿಕ ಬಿಕ್ಕಟ್ಟಿನ ಸಂದರ್ಭದಲ್ಲೂ ಭಾರತದ ಇಂಧನ ವಲಯದ ಮೇಲಾಗುವ ದುಷ್ಪರಿಣಾಮಗಳನ್ನು ತಗ್ಗಿಸಲು ನೆರವಾಗಿದೆ ಎಂದು ಅವರು ವಿವರಿಸಿದರು. ಜಾಗತಿಕವಾಗಿ ಎಥೆನಾಲ್ ಬಳಕೆಯ ಕುರಿತು ಮಾತನಾಡಿದ ವರ್ತಿಕಾ ಶುಕ್ಲಾ ಅವರು, ಭಾರತ ಮಾತ್ರವಲ್ಲದೆ ಕೆನಡಾ, ಅಮೆರಿಕ, ಬ್ರೆಜಿಲ್, ಪರಾಗ್ವೆ ಮತ್ತು ಜರ್ಮನಿ ಸೇರಿದಂತೆ ವಿಶ್ವದ ಹಲವು ಪ್ರಮುಖ ದೇಶಗಳು ಕಳೆದ ಹಲವು ವರ್ಷಗಳಿಂದ ವಿವಿಧ ಪ್ರಮಾಣದಲ್ಲಿ ಎಥೆನಾಲ್ ಅನ್ನು ಇಂಧನದಲ್ಲಿ ಯಶಸ್ವಿಯಾಗಿ ಮಿಶ್ರಣ ಮಾಡಿ ಬಳಸುತ್ತಿವೆ ಎಂದು ಮಾಹಿತಿ ನೀಡಿದರು. ಕಳೆದ ಫೆಬ್ರವರಿ 28ರಂದು ವೈಮಾನಿಕ ದಾಳಿಯಲ್ಲಿ ಹತರಾಗಿದ್ದ ಇರಾನ್ನ ಮಾಜಿ ಸರ್ವೋಚ್ಚ ನಾಯಕ ಅಯತೊಲಾ ಸೈಯದ್ ಅಲಿ ಖಮೇನಿ ಅವರ 6 ದಿನಗಳ ಸರ್ಕಾರಿ ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳು ಇಂದು ಟೆಹರಾನ್ನಲ್ಲಿ ಲಕ್ಷಾಂತರ ಜನರ ಸಮ್ಮುಖದಲ್ಲಿ ಆರಂಭಗೊಂಡಿವೆ. ಟೆಹರಾನ್ನ ಗ್ರ್ಯಾಂಡ್ ಮೊಸಲ್ಲಾದಲ್ಲಿ ನಡೆದ ಶ್ರದ್ದಾಂಜಲಿ ಸಮಾರಂಭದಲ್ಲಿ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯನ್ ಸೇರಿದಂತೆ ಹಿರಿಯ ರಾಜಕೀಯ ನಾಯಕರು ಮತ್ತು ಮಿಲಿಟರಿ ಕಮಾಂಡರ್ಗಳು ದಿವಂಗತ ನಾಯಕನಿಗೆ ಅಂತಿಮ ನಮನ ಸಲ್ಲಿಸಿದರು. ಈ ಮೆರವಣಿಗೆಯು ಮುಂದುವರೆದು ಇದೇ 9ರಂದು ಪವಿತ್ರ ನಗರವಾದ ಮಶಾದ್ನಲ್ಲಿ ದಫನ ಪ್ರಕ್ರಿಯೆಯೊಂದಿಗೆ ಮುಕ್ತಾಯಗೊಳ್ಳಲಿದ್ದು ಇರಾನ್ನಲ್ಲಿ 40 ದಿನಗಳ ಸಾರ್ವಜನಿಕ ಶೋಕಾಚರಣೆ ಘೋಷಿಸಲಾಗಿದೆ. ಭಾರತ ಸರ್ಕಾರದ ಪರವಾಗಿ ಬಿಹಾರದ ರಾಜ್ಯಪಾಲರಾದ ಲೆಫ್ಟಿನೆಂಟ್ ಜನರಲ್ ಸೈಯದ್ ಅತಾ ಹಸ್ನೈನ್ ಮತ್ತು ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವ ಪವಿತ್ರ ಮಾರ್ಗರೆಟಾ ಅವರು ಈ ಸಮಾರಂಭದಲ್ಲಿ ಪಾಲ್ಗೊಂಡು ದೇಶದ ಪರವಾಗಿ ಅಂತಿಮ ಗೌರವ ಹಾಗೂ ಸಂತಾಪವನ್ನು ಸಲ್ಲಿಸಿದರು. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 5 ಪಂದ್ಯಗಳ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿಯ 2ನೇ ಪಂದ್ಯ ಇಂದು ಇಂಗ್ಲೆಂಡ್ನ ಮ್ಯಾಂಚೆಸ್ಟರ್ನಲ್ಲಿ ನಡೆಯುತ್ತಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡುತ್ತಿರುವ ಭಾರತ ಇತ್ತೀಚಿನ ವರದಿಯಂತೆ 5.2 ಓವರ್ಗಳಲ್ಲಿ 1 ವಿಕೆಟ್ನಷ್ಟಕ್ಕೆ 56 ರನ್ ಮಾಡಿ ಆಡುತ್ತಿದೆ. ಭಾರತೀಯ ಕ್ರಿಕೆಟ್ ಇತಿಹಾಸದಲ್ಲಿ ಇಂದು ಮತ್ತೊಂದು ದಾಖಲೆ ಸೃಷ್ಟಿಯಾಗಿದ್ದು ಕೇವಲ 15 ವರ್ಷ 99 ದಿನಗಳ ಪ್ರಾಯದ ಯುವ ಬ್ಯಾಟರ್ ವೈಭವ್ ಸೂರ್ಯವಂಶಿ ಭಾರತೀಯ ಪುರುಷರ ಕ್ರಿಕೆಟ್ ತಂಡದ ಪರ ಅಂತಾರಾಷ್ಟೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗುಜರಾತ್ನ ಸಾನನ್ನಲ್ಲಿ 7,500 ಕೋಟಿ ರೂಪಾಯಿ ಹೂಡಿಕೆಯ ಸೆಮಿಕಂಡಕ್ಟರ್ ಜೋಡಣಾ ಮತ್ತು ಪರೀಕ್ಷಾ ಘಟಕ ಉದ್ಘಾಟಿಸಿದ ಪ್ರಧಾನಿ ನರೇಂದ್ರ ಮೋದಿ. ಇದೇ 20ರಿಂದ ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭ. ಕೇಂದ್ರ ಸಚಿವ ಕಿರಣ್ ರಿಜಿಜು ಮಾಹಿತಿ. ಭಾರತದ ರಕ್ಷಣಾ ರಫ್ತು ದಾಖಲೆಯ 38,000 ಕೋಟಿ ರೂಪಾಯಿಗೆ ಏರಿಕೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಕಾಂಗೋದಲ್ಲಿ ವಿಶ್ವಸಂಸ್ಥೆ ಶಾಂತಿ ಪಾಲನಾ ಪಡೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ 651 ಭಾರತೀಯ ಯೋಧರಿಗೆ ಪ್ರತಿಷ್ಠಿತ ವಿಶ್ವಸಂಸ್ಥೆ ಪದಕ ಗೌರವ. ಮತ್ತು ಭಾರತ ಇಂಗ್ಲೆಂಡ್ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಪಂದ್ಯ ಅತಿಕಿರಿಯ ಆಟಗಾರನಾಗಿ ವೈಭವ್ ಸೂರ್ಯವಂಶಿ ಪಾದಾರ್ಪಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು. ಪಶ್ಚಿಮ ಏಷ್ಯಾದ ಸಂಘರ್ಷ ಹಿನ್ನೆಲೆ ತಾವು ನೀಡಿದ್ದ ಮನವಿಗೆ ಸ್ಪಂದಿಸಿದ ದೇಶದ ಜನತೆಗೆ ಮನದ ಮಾತಿನಲ್ಲಿ ಕೃತಜ್ಞತೆ ಸಲ್ಲಿಸಿದ ಪ್ರಧಾನಿ ನರೇಂದ್ರ ಮೋದಿ. ಪೆರು ದೇಶದೊಂದಿಗೆ ರಾಜ್ಯ ಸರ್ಕಾರ ಸಿಸ್ಟರ್ ಸಿಟಿ ಒಪ್ಪಂದ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಚಾಲನೆ. ಬಿಎಲ್ಒಗಳಿಗೆ ಸಹಕರಿಸುವಂತೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮನವಿ. ಮಾದಕ ವ್ಯಸನದ ವಿರುದ್ದ ಸರ್ಕಾರ ಸಮರ. ಯುವಕರಲ್ಲಿ ಜಾಗೃತಿ ಮೂಡಿಸಲು ರಾಜ್ಯದಲ್ಲಿ ಬೇಡಾ ಬ್ರೋ ಅಭಿಯಾನ. ಪ್ರಧಾನಿ ನರೇಂದ್ರ ಮೋದಿಯವರು ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶದ ಭದ್ರತೆ, ಸ್ವಾವಲಂಬನೆ, ಸಹಭಾಗಿತ್ವ, ಪರಿಸರ ಸಂರಕ್ಷಣೆ, ಕ್ರೀಡೆ

0: ತಂತ್ರಜ್ಞಾನ ಮತ್ತು ಭಾರತೀಯ ಸಂಸ್ಕೃತಿಯ ಜಾಗತಿಕ ವಿಸ್ತರಣೆ ಸೇರಿದಂತೆ ಹಲವು ಮಹತ್ವದ ವಿಷಯಗಳ ಕುರಿತು ದೇಶವನ್ನು ಉದ್ದೇಶಿಸಿ ಮಾತನಾಡಿದರು. ಜೂನ್ ತಿಂಗಳಲ್ಲಿ ದೇಶ ವಿವಿಧ ಕ್ಷೇತ್ರಗಳಲ್ಲಿ ಗಮನಾರ್ಹ ಸಾಧನೆಗಳನ್ನು ದಾಖಲಿಸಿದ್ದು ಈ ಯಶಸ್ಸುಗಳು ಆತ್ಮನಿರ್ಭರ ಭಾರತದ ಸಂಕಲ್ಪವನ್ನು ಮತ್ತಷ್ಟು ಬಲಪಡಿಸಿವೆ ಎಂದು ಹೇಳಿದ್ದಾರೆ. ದೇಶದ ರಕ್ಷಣಾ ಸಾಮರ್ಥ್ಯ ವೃದ್ಧಿಯಾಗುತ್ತಿರುವುದನ್ನು ಉಲ್ಲೇಖಿಸಿದ ಪ್ರಧಾನಿ, ಕೋಲ್ಕತ್ತಾದಲ್ಲಿ ಭಾರತೀಯ ನೌಕಾಪಡೆಗೆ ಸ್ವದೇಶಿ ನಿರ್ಮಿತ ಐಎನ್ಎಸ್ ದುನಾಗಿರಿ, ಐಎನ್ಎಸ್ ಸಂಶೋಧಕ್ ಮತ್ತು ಐಎನ್ಎಸ್ ಅಗ್ರಯ ಯುದ್ಧ ನೌಕೆಗಳನ್ನು ಸೇರ್ಪಡೆಗೊಳಿಸಿರುವುದನ್ನು ಪ್ರಸ್ತಾಪಿಸಿದರು. ಭಾರತದಲ್ಲೇ ನಿರ್ಮಾಣಗೊಂಡ C-295 ವಿಮಾನ ಮೊದಲ ಯಶಸ್ವಿ ಹಾರಾಟ ನಡೆಸಿರುವುದು ಹಾಗೂ ಇನ್ನೂ 40 ವಿಮಾನಗಳ ನಿರ್ಮಾಣ ಕಾರ್ಯ ನಡೆಯುತ್ತಿರುವುದರಿಂದ ಎಂಎಸ್ಎಂಇ ಮತ್ತು ಏರೋಸ್ಪೇಸ್ ಕ್ಷೇತ್ರಕ್ಕೆ ಹೊಸ ಉತ್ತೇಜನ ದೊರೆಯಲಿದೆ ಎಂದು ಹೇಳಿದ್ದಾರೆ. ಅಲ್ಲದೆ ಡಿಆರ್ಡಿಒ ಅಭಿವೃದ್ಧಿಪಡಿಸಿರುವಂತಹ ಲಾಂಗ್ ರೇಂಜ್ ಲ್ಯಾಂಡ್ ಅಟ್ಯಾಕ್ ಕ್ರೂಸ್ ಕ್ಷಿಪಣಿಯ ಯಶಸ್ವಿ ಪರೀಕ್ಷೆಯನ್ನು ಅವರು ಉಲ್ಲೇಖಿಸಿದರು. ಅಂತಾರಾಷ್ಟೀಯ ಯೋಗ ದಿನಾಚರಣೆಯು ಈ ಬಾರಿ ವಿಶ್ವದ 2,500 ಹೆಚ್ಚು ಸ್ಥಳಗಳಲ್ಲಿ ಯಶಸ್ವಿಯಾಗಿ ಆಚರಿಸಲ್ಪಟ್ಟಿರುವುದನ್ನು ಪ್ರಧಾನಿ ಶ್ಲಾಘಿಸಿದರು. ಅಹಮದಾಬಾದ್ನಲ್ಲಿ ನಡೆದ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ನಲ್ಲಿ ಭಾರತ 102 ಚಿನ್ನ ಸೇರಿದಂತೆ 114 ಪದಕಗಳನ್ನು ಗೆದ್ದು ಅಗ್ರಸ್ಥಾನ ಪಡೆದಿರುವುದಕ್ಕೆ ಕ್ರೀಡಾಪಟುಗಳನ್ನು ಪ್ರಧಾನಿ ಅಭಿನಂದಿಸಿದರು.
1: ಅಹಮದಾಬಾದ್ ಆಯೋಜಿತ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ ಬಡಿ ಚರ್ಚಾ ಹುಯಿ. ಇಸ್ಮೇ ಭಾರತ ಕುಲ 114 ಪದಕ ಜೀತೆ, ಇನ್ಮೇ 102 ಗೋಲ್ಡ್ ಮೆಡಲ್ ಬಿ ಶಾಮಿಲ್ ಹೈ. ಭಾರತ इस चैंपियनशिप की पदक तालिका में पहले स्थान पर रहा. मैं सभी विजेता खिलाड़ियों को बहुत बहुत बधाई देता हूं.
0: ಪಶ್ಚಿಮ ಏಷ್ಯಾದ ಯುದ್ಧ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಚಿನ್ನ ಖರೀದಿಯನ್ನು ಮುಂದೂಡುವುದು, ವಿದೇಶ ಪ್ರವಾಸವನ್ನು ತಾತ್ಕಾಲಿಕವಾಗಿ ಕೈಬಿಡುವುದು, ಕಾರ್ ಪೂಲಿಂಗ್ಗೆ ಆದ್ಯತೆ ನೀಡುವುದು ಮತ್ತು ರಾಸಾಯನಿಕ ಮುಕ್ತ ಕೃಷಿಯನ್ನು ಅಳವಡಿಸಿಕೊಳ್ಳುವಂತೆ ತಾವು ಮಾಡಿದ ಮನವಿಗೆ ದೇಶದ ಜನತೆ ವ್ಯಾಪಕವಾಗಿ ಸ್ಪಂದಿಸಿರುವುದಕ್ಕೆ ಪ್ರಧಾನಿ ಕೃತಜ್ಞತೆ ಸಲ್ಲಿಸಿದರು. ಇದರಿಂದ ಇಂಧನ ಉಳಿತಾಯವಾಗುತ್ತಿದ್ದು ನೈಸರ್ಗಿಕ ಗೊಬ್ಬರ ಬಳಕೆಯೂ ಹೆಚ್ಚುತ್ತಿದೆ ಎಂದರು.
1: ಪಶ್ಚಿಮ ಏಷ್ಯಾ ಬನಿ ಯುದ್ಧ ಸ್ಥಿತಿಯೋಕೆ मैंने देशवासियों से कुछ आग्रह किए थे. मैंने कहा था कि जहां तक संभव हो कुछ समय के लिए गोल्ड सोना खरीदने से बचें. लोगों से कहा था कि विदेश में छुट्टियां मनाने से बचें. मैंने लोगों से कार पुलिंग को भी बढ़ावा देने की अपील की थी. मैंने किसानों से केमिकल मुक्त खेती के लिए, खेत बचाने के लिए और प्राकृतिक खाद का ज्यादा से ज्यादा इस्तेमाल का आग्रह किया था. मैं देश के हर नागरिक का आभारी हूं कि मेरी अपील का उन्होंने न सिर्फ समर्थन किया बल्कि हर तरफ से उसमें अपना सहयोग कर रहे हैं. मुझे कई परिवारों ने संदेश भेजकर अपने अनुभव साझा किए हैं. कितने ही परिवारों ने तय किया है कि घर के विवाह में इस बार सोना नहीं खरीदेंगे, जरूरत पड़ी तो पुराने सोने को रिसाइकल करके नए गहने बना लेंगे. कितने ही लोगों ने सोशल मीडिया पर यह भी लिखा है कि कैसे उन्होंने इस बार विदेश यात्रा को टाल दिया है. कार पुलिंग को लेकर भी लोगों ने अनेक अनुभव साझा किए हैं. जो लोग एक ही दिशा में अपने अपने वाहनों से जाते थे वे अब साथ जाने लगे हैं. लोग हर संभव बस और मेट्रो का उपयोग कर रहे हैं. इससे पेट्रोल और डीजल की बचत हो रही है. इसी तरह देश के अलग अलग हिस्सों में प्राकृतिक खाद की खपत बढ़ने की भी खबरें आ रही हैं. मुझे इस बात की खुशी है इस ग्लोबल क्राइसिस का हम भारतीय मिलकर मुकाबला कर रहे हैं. मुझे विश्वास है जन भागीदारी की यही शक्ति हमें मजबूती देगी, ಹಮೇ ಸಫಲ್ ಬನಾಯಿಗಿ.
0: ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆಯ ಪೇಟ್ಕರ್ ಕುಟುಂಬವು ಮದುವೆ ಸಂದರ್ಭದಲ್ಲಿ ಗ್ರಾಮದ ಸುಮಾರು 3,500 ಜನರಿಗೆ ಅಪಘಾತ ವಿಮೆ ಮಾಡಿಸಿರುವುದನ್ನು ಪ್ರಧಾನಿ ಶ್ಲಾಘಿಸಿದರು. ಇದೇ ವೇಳೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಮತ್ತು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆಗಳ ಮೂಲಕ ಕೋಟ್ಯಂತರ ಜನರಿಗೆ ಸಾಮಾಜಿಕ ಭದ್ರತೆ ಒದಗಿಸಿರುವುದನ್ನು ಉಲ್ಲೇಖಿಸಿದ ಅವರು ಈ ಯೋಜನೆಗಳ ಪ್ರಯೋಜನವನ್ನು ಪ್ರತಿಯೊಬ್ಬರೂ ಪಡೆಯುವಂತೆ ಕರೆ ನೀಡಿದರು. ಪೆರು ದೇಶದೊಂದಿಗೆ $10 ಬಿಲಿಯನ್ ದ್ವಿಪಕ್ಷೀಯ ವ್ಯಾಪಾರ ವೃದ್ಧಿಗೆ ಐತಿಹಾಸಿಕ ಸಿಸ್ಟರ್ ಸಿಟಿ ಒಪ್ಪಂದ ಮಾಡಿಕೊಳ್ಳಲು ರಾಜ್ಯ ಸರ್ಕಾರ ಅತ್ಯಂತ ಉತ್ಸುಕವಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಭಾರತ ಮತ್ತು ಪೆರು ನಡುವಿನ 63 ವರ್ಷಗಳ ರಾಜತಾಂತ್ರಿಕ ಬಾಂಧವ್ಯ ಹಾಗೂ ಪೆರು ಗಣರಾಜ್ಯದ 205ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ

0: ಆಯೋಜನೆ ಮಾಡಲಾಗಿದ್ದಂತಹ ಉನ್ನತ ಮಟ್ಟದ ರಾಜತಾಂತ್ರಿಕ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಭಾರತದ ಐಟಿ ಸಾಫ್ಟ್ವೇರ್ ಅಭಿವೃದ್ಧಿ ಮತ್ತು ಜೈವಿಕ ತಂತ್ರಜ್ಞಾನ ಉತ್ಪಾದನೆಯಲ್ಲಿ ರಾಜ್ಯವು ಶೇಕಡ 40ಕ್ಕಿಂತ ಹೆಚ್ಚಿನ ಪಾಲನ್ನು ಹೊಂದುವ ಮೂಲಕ ದೇಶದಲ್ಲೇ ಪ್ರಥಮ ಸ್ಥಾನದಲ್ಲಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಬೆಂಗಳೂರು ಮತ್ತು ಪೆರು ದೇಶದ ಪ್ರಮುಖ ನಗರದ ನಡುವೆ ವ್ಯಾಪಾರ, ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ನೇರ ಸಾಂಸ್ಥಿಕ ಸಹಯೋಗ ಹೆಚ್ಚಿಸುವ ನಿಟ್ಟಿನಲ್ಲಿ ಈ ಸಿಸ್ಟರ್ ಸಿಟಿ ಒಪ್ಪಂದವು ಅತ್ಯಂತ ಮಹತ್ವದ್ದಾಗಿದೆ ಎಂದು ತಿಳಿಸಿದರು. ಇದು ಭವಿಷ್ಯದಲ್ಲಿ ಉಭಯ ದೇಶಗಳ ನಡುವಿನ $10 ಬಿಲಿಯನ್ ದ್ವಿಪಕ್ಷೀಯ ವ್ಯಾಪಾರ ವೃದ್ಧಿಗೆ ಮುನ್ನುಡಿಯಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಕಳೆದ ಜೂನ್ 30ರಿಂದ ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಆರಂಭವಾಗಿದೆ. ಈ ಸಂಬಂಧ ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ಅನ್ಬುಕುಮಾರ್ ಪ್ರತಿಕ್ರಿಯಿಸಿದ್ದು, ರಾಜ್ಯದಲ್ಲಿ ಪ್ರಸ್ತುತ ಒಟ್ಟು 5,54,32,314 ಮತದಾರರಿದ್ದು ಎಲ್ಲರೂ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಒಳಪಡಲಿದ್ದಾರೆ. ಈಗಾಗಲೇ ಶೇಕಡ 91.61% ಮತದಾರರು ಮ್ಯಾಪಿಂಗ್ಗೆ ಒಳಪಟ್ಟಿದ್ದಾರೆ. 46,52,504 ಜನರು ಮ್ಯಾಪಿಂಗ್ನಿಂದ ಹೊರಗೆ ಉಳಿದಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಎಸ್ಐಆರ್ಗಾಗಿ ರಾಜ್ಯಾದ್ಯಂತ 59,050 ಬೂತ್ ಮಟ್ಟದ ಅಧಿಕಾರಿಗಳನ್ನು ನಿಯೋಜನೆ ಮಾಡಲಾಗಿದೆ. 31 ಜಿಲ್ಲಾ ಚುನಾವಣಾ ಅಧಿಕಾರಿಗಳು, 4 ಅಪರ ಜಿಲ್ಲಾ ಚುನಾವಣಾ ಅಧಿಕಾರಿಗಳು, 224 ನೋಂದಣಾಧಿಕಾರಿಗಳು, 336 ಸಹಾಯಕ ನೋಂದಣಾಧಿಕಾರಿಗಳು ಹಾಗೂ ಬಿಎಲ್ಒಗಳನ್ನು ನೇಮಕ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ಗಣತಿ ನಮೂನೆ ವಿತರಣೆ ಮಾಡುತ್ತಿದ್ದು, ಭರ್ತಿ ಮಾಡಿದ ನಮೂನೆಗಳನ್ನು ಡಿಜಿಟಲೀಕರಣಕ್ಕಾಗಿ ಕಳುಹಿಸಲಿದ್ದಾರೆ. ಎನ್ಯುಮರೇಷನ್ ಫಾರ್ಮ್ ಭರ್ತಿ ಮಾಡಿ ಬಿಎಲ್ಒಗಳಿಗೆ ಹಿಂದಿರುಗಿಸುವಂತೆ ಅವರು ಮನವಿ ಮಾಡಿದ್ದಾರೆ.
1: 16/6/2026 ನಾವು ಮತದಾರ ಪಟ್ಟಿನ ಫ್ರೀಜ್ ಮಾಡಿದ್ವಿ. ಅವತ್ತು ಸುಮಾರು ಕರ್ನಾಟಕ ರಾಜ್ಯದಲ್ಲಿ 5,54,36,000 ಮತದಾರರು ಇದ್ದಾರೆ. ಆ ಎಲ್ಲ ಮತದಾರರಿಗೂ ಎನ್ಯುಮರೇಷನ್ ಫಾರ್ಮ್ಸನ್ನು 2 ಸೆಟ್ಟು ಪ್ರಿಂಟ್ ಮಾಡಿ ನಾವು ಪ್ರತಿಯೊಂದು ಮನೆಗೆ ಜೂನ್ 30ರಿಂದ 29 ಜುಲೈ ಒಳಗಾಗಿ ಪ್ರತಿಯೊಂದು ಮತದಾರರ ಕೈಗೆ ತಲುಪಿಸುವಂಗೆ ಬಿಎಲ್ಒ ಮುಖಾಂತರ ಫಾರ್ಮ್ಸನ್ನು ಕಳಿಸ್ಕೊಡ್ತಾ ಇದ್ದೀವಿ. ನಾನು ಮತದಾರರಿಗೆ ಪ್ರೀತಿಯಿಂದ ವಿನಂತಿ ಮಾಡಿಕೊಡ್ತೀನಿ, ಬಿಎಲ್ಒ ತಮ್ಮ ಎನ್ಯುಮರೇಷನ್ ಫಾರ್ಮನ್ನು ತಮ್ಮ ಮನೆಗೆ ಕೊಡುವ ಸಂದರ್ಭಗಳಲ್ಲಿ ದಯವಿಟ್ಟು ಹಳೆ ಫೋಟೋ ಇದ್ದರೆ ದಯವಿಟ್ಟು ಅದು ಬದಲಾಗಿ ಹೊಸ ಫೋಟೋ ಹಾಕಿಬಿಟ್ಟು ತಮ್ಮ ಮಾಹಿತಿಯನ್ನು ಅದರಲ್ಲಿ ಫಿಲ್ ಮಾಡಿ ಸಹಿ ಮಾಡಿ ಬಿಎಲ್ಒ ಹತ್ರ ವಾಪಸ್ ಕೊಡಿ ಅಂತ ಕೇಳ್ತೀನಿ ನಾನು. ಅಕಸ್ಮಾತ್ ಯಾರು ಕೆಲವರು ಮತದಾರರಿಗೆ 1ಕ್ಕಿಂತ ಮೇಲ್ಪಟ್ಟು ಜಾಗದಲ್ಲಿ ವೋಟರ್ ಲಿಸ್ಟಲ್ಲಿ ಹೆಸರಿದ್ರೆ ದಯವಿಟ್ಟು ಅವ್ರ ಹತ್ರ ವಿನಂತಿ ಮಾಡಿಕೊಳ್ತೀನಿ, ಯಾವುದೇ ಕಾರಣಕ್ಕೂ ತಾವು 1 ಕಡೆ ಮಾತ್ರ ಫಾರ್ಮ್ ಸೈನ್ ಮಾಡಿ ಕೊಡಬೇಕು, ಎಲ್ಲಿ ಬೇಕೋ ಅಲ್ಲಿ ತಾವು ಸೈನ್ ಮಾಡಿ, ಬಾಕಿ ಕಡೆ ಯಾವುದೇ ಕಾರಣಕ್ಕೂ ಫಾರ್ಮ್ ಸೈನ್ ಮಾಡಬೇಡ ಎಂದು ನಾನು ಕೋರಿಕೊಳ್ತೀನಿ.
0: ರಾಜ್ಯದಲ್ಲಿ ಮಾದಕ ವಸ್ತುಗಳ ಜಾಲವನ್ನು ಸಂಪೂರ್ಣವಾಗಿ ಬೇರು ಸಹಿತ ಕಿತ್ತು ಹಾಕುವ ಉದ್ದೇಶದಿಂದ ಸರ್ಕಾರ ಶೂನ್ಯ ಸಹಿಷ್ಣುತೆ ನೀತಿಯನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತಂದಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಅಂತಾರಾಷ್ಟೀಯ ಮಾದಕ ವ್ಯಸನ ಮತ್ತು ಕಳ್ಳಸಾಗಣೆ ವಿರೋಧಿ ದಿನ 2026 ಭಾಗಿಯಾಗಿ ಮಾತನಾಡಿದ ಅವರು, ಗೃಹ ಇಲಾಖೆ ಜಾರಿಗೆ ತಂದಿರುವ ಆಪರೇಷನ್ ರೈಸ್ ಕಾರ್ಯಕ್ರಮವನ್ನು ವಿವಿಧ ಇಲಾಖೆಗಳ ಸಮನ್ವಯದೊಂದಿಗೆ ನಿರ್ವಹಿಸಲಾಗುವುದು ಎಂದು ಹೇಳಿದ್ದಾರೆ. ಯುವಕರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ವಿಶೇಷವಾಗಿ ಬೇಡ ಪ್ರೋ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಮಾದಕ ವಸ್ತುಗಳ ವಿರುದ್ಧದ ಹೋರಾಟ ಕೇವಲ ಪೊಲೀಸ್ ಇಲಾಖೆಯ ಕೆಲಸವಲ್ಲ, ಇದು ಸಮಾಜದ ಪ್ರತಿಯೊಬ್ಬರ ಜವಾಬ್ದಾರಿ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ರೈಲ್ವೆ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಸಂಪೂರ್ಣ ಸಹಕಾರ ನೀಡುತ್ತಿದೆ ಎಂದು ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಚನ್ನಪಟ್ಟಣದ ಎಲೆಕೇರಿ ಸಮೀಪ ಲೆವೆಲ್ ಕ್ರಾಸಿಂಗ್ ಬದಲಿಗೆ ರಸ್ತೆ ಮೇಲ್ಸೇತುವೆ ಉದ್ಘಾಟಿಸಿ ಮಾತನಾಡಿದ ಅವರು, ಬೆಂಗಳೂರು ಸುತ್ತಮುತ್ತ 140ಕ್ಕೂ ಹೆಚ್ಚು ಮೇಲ್ಸೇತುವೆ ನಿರ್ಮಾಣಕ್ಕೆ ಈಗಾಗಲೇ ಚಾಲನೆ ನೀಡಲಾಗಿದ್ದು, ಸುಮಾರು 46 ಲೆವೆಲ್ ಕ್ರಾಸಿಂಗ್ ಸ್ಥಳದಲ್ಲಿ ಮೇಲ್ಸೇತುವೆ ನಿರ್ಮಿಸಲಾಗಿದೆ ಎಂದು ಹೇಳಿದ್ದಾರೆ.
2: ಇತ್ತೀಚಿನ ದಿನಗಳಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿಗಳು 100ಕ್ಕೆ 100 ಈ LC ಗೇಟ್ಗಳಿಗೆ ಭಾರತ ಸರ್ಕಾರನೇ ಹಣ ಕೊಡಬೇಕು ಅಂತ ತೀರ್ಮಾನ ಆದ ಮೇಲೆ ರಾಷ್ಟ್ರದಲ್ಲಿ 14,000 ಮೇಲ್ಪಟ್ಟು LC ಗೇಟ್ಗಳನ್ನು ಮುಗಿಸಿರ್ತಕ್ಕಂಥ ಇತಿಹಾಸ ರಾಷ್ಟ್ರದಲ್ಲಿ ಇರ್ತಕ್ಕಂಥದ್ದು. ಅದು ಮೋದಿಯವರ ಸರ್ಕಾರದಲ್ಲಿ 700 ಗೇಟ್ಗಳನ್ನು ಮುಗಿಸಿದ್ದೀವಿ. ಇನ್ನೆರಡು ವರ್ಷದಲ್ಲಿ ಬೆಂಗಳೂರಿನಲ್ಲಿ ಒಂದೇ ಒಂದು LC ಗೇಟ್ ಇಲ್ಲದಾಗೆ ನಡ್ತಕ್ಕಂಥ ತೀರ್ಮಾನವನ್ನು ಭಾರತ ಸರ್ಕಾರ ಮಾಡ್ತಾ ಇದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ.
0: ರಾಜ್ಯದ ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಮಾತನಾಡಿ, ಬೆಂಗಳೂರು ಸುತ್ತಮುತ್ತಲ 100 ಕಿಲೋಮೀಟರ್ ವ್ಯಾಪ್ತಿಯಲ್ಲಿನ ರೈಲು ಸಂಪರ್ಕವನ್ನು 4 ಪಥಗಳಿಗೆ ಮೇಲ್ದರ್ಜೆಗೇರಿಸಿದ್ದಲ್ಲಿ ಸ್ಯಾಟಲೈಟ್ ನಗರಗಳ ಅಭಿವೃದ್ಧಿಗೆ ಹೆಚ್ಚು ಅನುಕೂಲವಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈಗಿರುವ ವಂದೇ ಭಾರತ್ ರೈಲುಗಳ ಸಂಖ್ಯೆ ಹೆಚ್ಚಳ ಮಾಡಬೇಕು ಹಾಗೂ ಬೆಂಗಳೂರು ಮತ್ತು ಚೆನ್ನೈ ನಡುವಿನ ಸೂಪರ್ ಸ್ಪೀಡ್ ಹಳಿಯನ್ನು ಮೈಸೂರಿನವರೆಗೆ ವಿಸ್ತರಣೆ ಮಾಡಬೇಕು ಎಂದು ಮನವಿ ಮಾಡಿದರು. ಇದೇ ವೇಳೆ ಇನ್ನು 2 ಸ್ಥಳಗಳಲ್ಲಿ ಮೇಲ್ಸೇತುವೆ ಮಾಡುವಂತೆ ರೈಲ್ವೆ

0: ಸಚಿವರಿಗೆ ಶಾಸಕ ಸಿಪಿ ಯೋಗೇಶ್ವರ್ ಮನವಿ ಮಾಡಿದರು. ಆಷಾಢ ಮಾಸದಲ್ಲಿ ಶುಕ್ರವಾರದಂದು ಚಾಮುಂಡಿ ಬೆಟ್ಟದಲ್ಲಿ ಭಕ್ತರಿಗೆ ಯಾವುದೇ ಅನಾನುಕೂಲವಾಗದಂತೆ ಚಾಮುಂಡಿ ದೇವಿಯ ದರ್ಶನಕ್ಕೆ ವ್ಯವಸ್ಥೆ ಮಾಡುವಂತೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಚಾಮುಂಡಿ ಬೆಟ್ಟದ ದಾಸೋಹ ಭವನದಲ್ಲಿ ಆಷಾಢ ಶುಕ್ರವಾರ ಸಂಬಂಧ ಹಮ್ಮಿಕೊಳ್ಳಲಾಗಿದ್ದಂತಹ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ದರ್ಶನಕ್ಕೆ ಬರುವ ಭಕ್ತರ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು, ಯಾವುದೇ ಕಾಲ್ತುಳಿತ ಆಗದಂತೆ ಎಚ್ಚರಿಕೆ ವಹಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಚಾಮುಂಡಿ ಬೆಟ್ಟದಲ್ಲಿ ಪ್ಲಾಸ್ಟಿಕ್ ನಿಷೇಧಿಸುವಂತೆ ಮತ್ತು ದೇವಸ್ಥಾನದ ಬಳಿ 3 ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಕೇಂದ್ರ ಸರ್ಕಾರದ ಮನ್ರೇಗಾ ಯೋಜನೆಗೆ ಪರ್ಯಾಯವಾಗಿ ಜಾರಿಗೆ ತಂದಿರುವ ವಿಬಿಜಿ ರಾಮ್ಜಿ ಯೋಜನೆಗೆ ಅಧಿಕೃತವಾಗಿ ಬಳಸಲಾಗುವ ಲೋಗೋ ನೀಡಿದ ಕೀರ್ತಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ರಾಮ್ಪ್ರಸಾದ್ ಕೆ ಅವರಿಗೆ ಸಂದಿದೆ. ವಿಬಿಜಿ ರಾಮ್ಜಿ ಯೋಜನೆಗೆ ಲೋಗೋ ವಿನ್ಯಾಸ ಮಾಡುವಂತೆ ದೇಶದ ಕಲಾವಿದರಿಗೆ ಅವಕಾಶವನ್ನು ನೀಡಲಾಗಿತ್ತು. ಸುಮಾರು 7,000 ಅಧಿಕ ಕಲಾವಿದರು ತಾವು ರಚಿಸಿದ ಲೋಗೋ ಕಳುಹಿಸಿಕೊಟ್ಟಿದ್ದರು. ಆದರೆ ಕನ್ನಡಿಗ ರಾಮ್ಪ್ರಸಾದ್ ಕೆ ಕಳುಹಿಸಿದ ಲೋಗೋ ಆಯ್ಕೆಯಾಗುವ ಮೂಲಕ ಕರಾವಳಿಯ ಹಿರಿಮೆ ಹೆಚ್ಚಿಸಿದೆ. ಲೋಗೋ ಆಯ್ಕೆಯಾಗಿರುವ ಕುರಿತು ಆಕಾಶವಾಣಿಯೊಂದಿಗೆ ಸಂತಸ ಹಂಚಿಕೊಂಡಿರುವ ರಾಮ್ ಪ್ರಸಾದ್ ಇದೊಂದು ಅದ್ಭುತ ಅವಕಾಶ ಎಂದು ತಿಳಿಸಿದ್ದಾರೆ.
1: ವಿಕಸಿತ ಭಾರತ್ ಜಿ ರಾಮ್ ಜಿ ಆಕ್ಟ್ ಯೋಜನೆ ಏನಿದೆ ಅದಕ್ಕೆ ಪೂರಕವಾಗಿ 3 ಕಾಂಟೆಸ್ಟ್ ಗಳನ್ನು ನ್ಯಾಷನಲ್ ವೈಡ್ ಆಯೋಜಿಸಿದ್ರು. ಅದರಲ್ಲಿ ಲೋಗೋ ಕಾಂಟೆಸ್ಟ್ ಏನಿದೆ ಅಲ್ಲಿ ಕಾಂಟೆಸ್ಟ್ ನ ಕ್ರೈಟೀರಿಯಾ ಒಂದಿತ್ತು, ಸಿಂಪಲ್ ಆಗಿರ್ಬೇಕು, ಯಾವುದೇ ಸ್ಕೇಲೆಬಿಲಿಟಿ ಏನಿದೆ, ಯಾವುದೇ ಅಕ್ರಾಸ್ ದ ಮೀಡಿಯಂ, ಸಣ್ಣ ಸೈಜಿಂದ ಆಪ್ ಐಕಾನ್ ಇಂದ ದೊಡ್ಡ ಫ್ಲೆಕ್ಸ್ನವರೆಗೂ ಫ್ಲೆಕ್ಸಿಬಲ್ ಆಗಿರುವಂತಹ ಮತ್ತು ಸ್ಕೇಲೆಬಲ್ ಆಗಿರುವಂತಹ ಒಂದು ಲೋಗೋ ಆಗಿರಬೇಕಿತ್ತು. ಎಷ್ಟು ಸಿಂಪ್ಲಿಫೈಡ್, ಮೆಮೊರೇಬಲ್ ಅದು, ಮತ್ತು ಅದರೊಟ್ಟಿಗೆ ಆ ಲೋಗೋ ಯೋಜನೆ ಏನಿದೆ ಆ ಯೋಜನೆಗೆ ತಕ್ಕಂತಹ ಒಂದು ಕೋರ್ ವ್ಯಾಲ್ಯೂವನ್ನು ಇಟ್ಕೊಂಡಿರ್ಬೇಕಾಗಿತ್ತು. ಹಾಗಾಗಿ ನಾನು ಅದರ ರೀತಿಯೇ ಬಿಲ್ಡ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೆ. ಎಷ್ಟು ಸಿಂಪ್ಲಿಫೈಡ್ ಆಗುತ್ತೆ ಅಷ್ಟು ಸಿಂಪ್ಲಿಫೈಡ್ ರೀತಿಯಲ್ಲಿ. ಹಾಗೆ ನನಗೊಂದು ಸಿಂಪಲ್ ಆದಂತ ಒಂದು ಲೋಗೋ ಮತ್ತೆ ಸಿಕ್ಕಿಬಿಡ್ತು. ಮತ್ತು ಕೊನೆಯ ದಿನ ನಾನು 4 ನಾನು ಅದನ್ನು ಫೈನಲ್ ಮಾಡಿ ಅದೇ ದಿನ ಲಾಸ್ಟ್ ಒಂದು 10-15 ಇರುವಾಗ ಸಬ್ಮಿಷನ್ ಮಾಡಿರುವಂತದ್ದು. ಇದು 2nd ಡೆಡ್ ಲೈನ್ ನ ಸಮಯ. ಖುಷಿ ಉಂಟು, ಈಗ ನನ್ನ ಕಾಂಟೆಸ್ಟ್ ಅಲ್ಲಿ ನಾನು ವಿನ್ ಆಗಿದ್ದೇನೆ. ಈಗ ಮುಂದೆ ಇದು ಈ ಯೋಜನೆ ಏನಿದೆ ತುಂಬಾ ದೊಡ್ಡ ಮಟ್ಟದ್ದು, ಇಡೀ ಭಾರತಕ್ಕೆ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಕಾಣಿಸಿಕೊಳ್ಳುವಂತ ಯೋಜನೆ ಇದು. ಅವಾಗ ವಿಕಸಿತ ಭಾರತ ಹೆಸರೊಟ್ಟಿಗೆ ನನ್ನ ಕ್ರಿಯೇಟ್ ಮಾಡಿರೋ ಲೋಗೋ ಇರ್ತದೆ. ಖುಷಿ ಇದೆ ನನಗೆ ಈ ಕಾಂಟೆಸ್ಟ್ ವಿನ್ ಆಗಿರುವಂತದ್ದು.
0: ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಯೋಜನೆಯಾದಂತಹ ವಿಕಸಿತ ಭಾರತ ಜಿರಾಮ್ಜಿ ಜುಲೈ 1 ಜಾರಿಗೆ ಬಂದಿದೆ. ಕಳೆದ 20 ವರ್ಷಗಳಿಂದ ಅಸ್ತಿತ್ವದಲ್ಲಿದ್ದಂತಹ ಮನ್ರೇಗಾ ಯೋಜನೆ ಮುಕ್ತಾಯಗೊಂಡಿದೆ. ವಿಕಸಿತ ಭಾರತ ಜಿರಾಮ್ಜಿಯಲ್ಲಿ ಉದ್ಯೋಗದ ಅವಧಿಯನ್ನು ವಾರ್ಷಿಕ 100 ದಿನಗಳಿಂದ 125 ದಿನಗಳಿಗೆ ಹೆಚ್ಚಳ ಮಾಡಲಾಗಿದೆ. ಗ್ರಾಮ ಯೋಜನೆಗಳಿಗೆ ಆದ್ಯತೆಯನ್ನು ನೀಡಲಾಗಿದೆ. ಯೋಜನೆಗಳನ್ನು ಗುರುತಿಸಲು ಮತ್ತು ಅವುಗಳ ಮೇಲ್ವಿಚಾರಣೆ ನಡೆಸಲು ಉಪಗ್ರಹ ಚಿತ್ರಗಳು, ಜಿಐಎಸ್ ಮ್ಯಾಪಿಂಗ್ ಮತ್ತು ಡಿಜಿಟಲ್ ಪರಿಕರಗಳನ್ನು ಬಳಸಲಾಗುತ್ತಿದೆ. ಈ ನಡುವೆ ಕೇಂದ್ರ ಸರ್ಕಾರ ಪರಿಷ್ಕೃತ ದಿನಗೂಲಿ ದರಗಳನ್ನು ಪ್ರಕಟಿಸಿದೆ. ರಾಜ್ಯದಲ್ಲಿ 360 ರೂಪಾಯಿಗಿಂತ ಹೆಚ್ಚಿನ ದಿನಗೂಲಿ ಹೊಂದಿದ್ದು ಕಾರ್ಮಿಕರಿಗೆ 409 ರೂಪಾಯಿಗಳವರೆಗೆ ದಿನಗೂಲಿ ದೊರೆಯಲಿದೆ. ಈ ಮೂಲಕ ಲಕ್ಷಾಂತರ ಗ್ರಾಮೀಣ ಕಾರ್ಮಿಕರ ಜೀವನೋಪಾಯಗಳನ್ನು ಬಲಪಡಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.
2: ಸಮಯ 8:00.
3: ಆಕಾಶವಾಣಿ ಮೈಸೂರು. ನಾಟಕ ಕರಡಿಯ ಕುಣಿಸುತ, ರಚನೆ ಡಾ ಎನ್ ವಿ ವಾಸುದೇವ ಶರ್ಮಾ, ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್. ಕೇಳಿ ನಾಟಕ ಕರಡಿಯ ಕುಣಿಸುತ್ತಾ.

ಬನ್ರಣ್ಣ ಅಕ್ಕ ಬರ್ರಿ ಬರ್ರಿ, ಹಿರಿಯರಿಗೆ ದಾರಿ ಬಿಡಿ, ಮಕ್ಕಳೆಲ್ಲ ಬನ್ನಿ, ಇಲ್ಲಿ ಬನ್ನಿ, ಮುಂದೆ ಬನ್ನಿ ಮಕ್ಕಳೇ, ಸ್ವಲ್ಪ ಮುಂದೆ ಬನ್ನಿ, ದಾರಿ ಬಿಡಿ ಅಣ್ಣ, ಬರ್ರಿ ಬರ್ರಿ ಬರ್ರಿ. ಕರಡಿ ಆಟ ನೋಡು ಬನ್ನಿ, ನಮ್ಮ ಸಿಂಬನ ಆಟ ನೋಡು ಬನ್ನಿ, ಕರಡಿ ಆಟ ಬನ್ರಣ್ಣ, ಬನ್ರಿ.

0: ಸಿಂಬ, ನನ್ನ ಕರಡಿ ಸಿಂಬ, ದಿನ ಇಷ್ಟೊತ್ತಿಗೆ ನಾವು ಜೊತೆಯಾಗಿ ಆಟ ಆಡ್ತಿದ್ವಿ. ನನ್ನ ಕರಡಿ ಕುಣಿತ ನೋಡಿಕೊಂಡು ಜನ ಖುಷಿ ಪಡ್ತಿದ್ರು. ನರಸಪ್ಪ, ನಿನ್ನ ಕರಡಿ ಎಷ್ಟು ಚೆನ್ನಾಗಿ ಕುಣಿತಿತ್ತಲ್ಲೋ ಅಂತಿದ್ರು. ಇನ್ನು ಇನ್ನೆಲ್ಲಿ ಕುಣಿತ, ಪ್ರತಿದಿನ ಬೆಳಗ್ಗೆ ಮೂಲಂಗಿನೋ ಗೆಣಸೋ ಕೊಡದಿದ್ರೆ ಮುಖ ಸೆಂಟ್ರಿಸಿ ನಿಂತು ಕೂತಿದ್ದ. ಕೋಲ್ ತೋರಿಸಿದ್ರೆ ಅಪ್ಪ ಹೊಡಿಬೇಡ ಅಂತ ಕಣ್ಣಲ್ಲಿ ನೀರು ತಂದ್ಕೋತಿದ್ದ. ಪಾಪ, ಈಗ ಅವನಿಗೆ ಆ ಮೂಲಂಗಿ ಆ ಗೆಣಸು ಯಾರು ಕೊಡ್ತಾರೋ?
1: ನರಸಪ್ಪ, ಓ ನರಸಪ್ಪ.
0: ಅರೆ, ಅದು ನನ್ನ ಹೆಸರು, ಯಾರು ಕೂಗಿದ್ದು? ಓ, ವಕೀಲರು ರಂಗಣ್ಣವರು. ಏನು ಸ್ವಾಮಿ, ಏನಾಯ್ತು, ಯಾಕೆ ಕೂಗ್ತೀರಿ?
1: ಏ ನರಸಪ್ಪ, ಎಲ್ಲಿ ಹಾಳಾಗಿ ಹೋಗಿದ್ದೆ? ಕೋರ್ಟ್ನಲ್ಲಿ ಕರೀತಿರೋದು ಗೊತ್ತಾಗಲ್ವಾ? ಬಾರಯ್ಯ ಬೇಗ.
0: ಕೋರ್ಟ್ ಅಲ್ವಾ ಸಾಹೇಬ್ರೆ, ಕೋರ್ಟಲ್ಲಿ ನನ್ನ ಸಿಂಬನ್ನು ವಾಪಸ್ ಕೊಡ್ತಾರಾ?
1: ಸಿಂಬನ ಕೊಡ್ತಾರ? ಮರ್ತು ಬಿಡೋದನ್ನ. ಈಗ ನಿನ್ನ ಜೀವ ಉಳಿಸ್ಕೊಂಡು ಮನೆಗೆ ಹೋಗೋದು ನೋಡು. ಇಲ್ಲಿ ಕೇಳೋ ಜಡ್ಜ್ ಏನೇ ಕೇಳಿದ್ರು, ಹೌದು ಸಾಹೇಬ್ರೆ ತಪ್ಪಾಯಿತು ಅಂದ್ಬಿಡು. ಅರ್ಥವಾಯ್ತಾ?
0: ತೆಪ್ಪ? ಆದರೆ ನಾನು ಏನೂ ತೆಪ್ಪು ಮಾಡಿಲ್ಲ ಸಾಹೇಬ್ರೆ. ತೆಪ್ಪು ಮಾಡದೆ ಇದ್ರು ಶಿಕ್ಷೆ ಕೊಡ್ತಾರ?
1: ಇದು ನಗರನಪ್ಪ ನರಸಪ್ಪ, ನಿಮ್ಮ ಹಳ್ಳಿ ಅಲ್ಲ. ಇಲ್ಲಿ ಕಾನೂನು ನ್ಯಾಯ ಅಂದರೆ ಕಾಗದ ಪತ್ರ, ಪೊಲೀಸು, ನ್ಯಾಯಾಲಯ, ದಂಡ, ಜೈಲು. ನೀನು ತಪ್ಪು ಮಾಡಿದೆಯೋ ಇಲ್ವೋ ಅನ್ನೋದನ್ನು ನ್ಯಾಯಾಲಯ ನಿರ್ಧಾರ ಮಾಡುತ್ತೆ.
0: ಈ ಕಾನೂನು ಕಟ್ಲೆಗೆ ನಾನು ಮಾಡಿದ ತಪ್ಪಾದ್ರೂ ಏನು ಸ್ವಾಮಿ?
1: ಅದೇ ಹಾವು ಕರಡಿ ಹಿಡ್ಕೊಂಡು ತಿರುಗಾಡ್ತಿದ್ಯಲ್ಲ, ಅದಕ್ಕೆ. ಈಗ ನೀನು ಕಾನೂನಿನ ಪ್ರಕಾರ ಆಪಾದಿತ. ತಪ್ಪು ಮಾಡಿದ್ಯಾ ನರಸಪ್ಪ ಅಂತ ಕೇಳಿದರೆ ನೀನು ಹ್ಞೂ ಅಂದರೆ 3 ತಿಂಗಳು 6 ತಿಂಗಳು ಒಳಕ್ಕೆ, ಇಲ್ಲ ಅಂದರೆ 3 ವರ್ಷನೋ 6 ವರ್ಷನೋ. ಹೇಳೋಕ್ಕಾಗಲ್ಲ.
0: ಅಯ್ಯೋ ಅಯ್ಯೋ ಶಿವನೇ, ಕರಡಿ ಜೊತೆಗಿದ್ದಿದ್ದಕ್ಕೆ ಶಿಕ್ಷೆನ? ನನ್ನ ಸಿಂಬ, ನನ್ನ ಕರಡಿ, ಅದೇನು ತಪ್ಪು ಮಾಡಿತ್ತು? ಅದನ್ನೊಳ್ಳೆ ಏನೋ ಕೆಟ್ಟ ಪ್ರಾಣಿ ಥರ ಬಲೆಯಲ್ಲಿ ಹಿಡ್ಕೊಂಡು ಲಾರಿಲಿ ಹಾಕೊಂಡು ಹೋದ್ರಲ್ಲ.
1: ನಿನ್ನ ಕರಡಿ ಸರ್ಕಾರದ ಸುಪರ್ದಿಗೆ ಬಂತಲ್ಲ, ಅದನ್ನ ಬನ್ನೇರುಘಟ್ಟದಲ್ಲಿ ಬಿಟ್ಟಿದ್ದಾರೆ. ಕರಡಿ ಹೋಯ್ತಲ್ಲ, ಅದಕ್ಕೆ ನಿನಗೆ 50,000 ಪರಿಹಾರ ಬರುತ್ತೆ. ಅದರಲ್ಲಿ ನನಗೆ ಅರ್ಧ ಕೊಡಬೇಕು. ಈಗ ನಡಿ. ಜಡ್ಜ್ ಸಾಹೇಬರು ಭಾಳ ಭಾಳ ಸ್ಟ್ರಿಕ್ಟು. ಓ ನರಸಪ್ಪ, ಸ್ವಲ್ಪ ನಿಂತ್ಕೋ. ಒಂದು ವಿಷಯ ತಿಳ್ಕೋ, ಸರ್ಕಾರ ಮಾದರಿ ಕರಡಿ ಪುನರ್ವಸತಿ ಯೋಜನೆ ಅಂತ ಮಾಡಿದೆ. ನಿನ್ನ ಕರಡಿ ಕಿತ್ಕೊಂಡ್ಬಿಟ್ರು ಅಂತ ಹತ್ಕೊಂಡು ಕುಂತ್ಕೋಬೇಕಿಲ್ಲ.
0: ಮತ್ತೆ
1: ನ್ಯಾಯಾಧೀಶರು ನಿರ್ದೇಶನ ಕೊಟ್ಟರೆ, ಸರ್ಕಾರ ಒಪ್ಪಿದರೆ ಕರಡಿ ಬದಲು 50,000 ದುಡ್ಡು ಕೊಡ್ತಾರೆ. ಅದನ್ನು ಸರಿಯಾಗಿ ಬಳಸ್ಕೊಂಡು ಕೆಲಸ ಬದುಕು ನೋಡ್ಕೋಬೋದು. ಗೊತ್ತಾ?
0: 50,000 ಅಷ್ಟ ಕಣ್ಣು ದುಡ್ಡು ನಾನು ಜೀವನದಲ್ಲಿ ನೋಡೇ ಇಲ್ಲ ಸ್ವಾಮಿ. ಆದರೆ ಆದರೆ ಸಿಂಬ ಇಲ್ಲದೆ ಆ ದುಡ್ಡು ತಗೊಂಡು ಏನು ಮಾಡಲಿ?
1: ಏನು ಮಾಡಲಿ? ಏಯ್, ಅಷ್ಟೊಂದು ಮನಸ್ಸಿಗೆ ಹಚ್ಕೋಬೇಡಪ್ಪ. ಅದೇ ಹೇಳ್ತಿದ್ಯಲ್ಲ ಆಗಲೇ, ನಿನ್ನ ಮಗಳು ಲಕ್ಷ್ಮಿ ಸ್ಕೂಲ್ ಫೀಸು, ಹೆಂಡತಿ ಆಸ್ಪತ್ರೆ ಖರ್ಚು, ನಿಮ್ಮ ಮಗನ ಕಾಲು ಸರಿ ಮಾಡೋಕೆ ಎಲ್ಲದಕ್ಕೂ ಆಗತ್ತೆ. ಅದು ಸರ್ಕಾರ ಸುಮ್ಮನೆ ಕೊಡಲ್ಲ, ಕಾನೂನು ಪಾಲಿಸಿದವರಿಗೆ ಕೊಡುತ್ತೆ.

0: ಎಕ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಪ್ರಾಣಿ ಹಿಂಸೆ ಪ್ರಕರಣ
1: ಕರೇರಿ.
0: ನರಸಪ್ಪ ನರಸಪ್ಪ ನರಸಪ್ಪ
1: ನರಸಪ್ಪ ಬಾಪ ಕಟ್ಕಟೆಗೆ ಹೋಗು.
2: ಇದನ್ನೆಲ್ಲೋ ನೋಡಿದ್ದೀನಿ. ನಮ್ಮೂ ಟೆಂಟ್ನಲ್ಲಿ ಅಣ್ಣ ಅವರು ಸಿನಿಮಾದಲ್ಲಿ ನೆನಪಾಗ್ತಾ ಇದೆ. ಅದ್ಯಾವುದೋ ಗಲಾಟೆಯಲ್ಲಿ ಅವರನ್ನ ಕೋರ್ಟ್ಗೆ ಇಟ್ಕೊಂಡು ಹೋಗಿರ್ತಾರೆ. ಆಗ ಅವರು ಹೇಳ್ತಾರೆ, ಇದು ಅನ್ಯಾಯ, ನಾವು ಬಡವರು, ನಾವು ಭೂಮಿತಾಯಿನ ನಮ್ಮ ಅಮ್ಮ ಅಂತ ಪೂಜೆ ಮಾಡ್ತೀವಿ. ನಮ್ಮ ಅಮ್ಮನಿಗೆ ಪೂಜೆ ಮಾಡಿ ಈ ಭೂಮಿನ ಉತ್ತಿ ಬಿತ್ತಿ ಬೆಳೆ ತೆಗೆದು ಬದುಕ್ತೀವಿ. ನಿಮಗೂ ಊಟ ಹಾಕೋರು ನಾವೇ. ಈ ನಮ್ಮ ಭೂಮಿ ಕಿತ್ಕೊಳ್ಳಕ್ಕೆ ನೀಯಾರು? ಈ ಸೂರ್ಯ ಚಂದ್ರ ಇರೋವರೆಗೂ, ಭೂಮಿ ಇರೋವರೆಗೂ, ಆಕಾಶದಿಂದ ಮಳೆ ಬರೋವರೆಗೂ ನಾವು ಈ ಬದುಕು ಹೀಗೆ ನಡೆಸ್ತೀವಿ. ನಾವು ಈ ಭೂಮಿಯ ಮಕ್ಕಳು, ಈ ಭೂಮಿಯ ಒಕ್ಕಲು. ಈ ಭೂಮಿನ ಕಾಪಾಡೋದು ನಮ್ಮ ಕೆಲಸ. ಈ ಭೂಮಿ ಮೇಲೆ ಯಾರೋ ದುರಾತ್ಮರು ಬಂದು ಅತ್ಯಾಚಾರ ಮಾಡಿದರೆ ನಾವು ಸಹಿಸಬೇಕಾ? ಇದು ಅನ್ಯಾಯ. ಈ ಭೂಮಿ ನಮ್ಮ ಹಕ್ಕು. ನಮ್ಮ ಭೂಮಿನ ನಾವು ಬಿಟ್ಟುಕೊಡಲ್ಲ. ಯಾರಾದರೂ ಈ ಭೂಮಿನ ನಮ್ಮಿಂದ ಕಿತ್ತುಕೊಳ್ಳಕ್ಕೆ ಬಂದರೆ ಅದನ್ನು ನಾವು ಪ್ರತಿಭಟಿಸ್ತೀವಿ. ಅದು ನಮ್ಮ ಕರ್ತವ್ಯ. ಅಬ್ಬ, ಆಗ ಇಡೀ ಕೋರ್ಟ್ ಚಪ್ಪಾಳೆ ಹೊಡೆಯುತ್ತೆ. ಮೇಲೆ ಕೂತಿದ್ದ ಜಡ್ಜ್ ಸಾಹೇಬರು ಕೂಡ ನಕ್ಕು, ನಿಮ್ಮ ಮೇಲಿನ ಕೇಸು ಹಿಂದಕ್ಕೆ ತಕ್ಕೊಂಡಿದ್ದೀವಿ ಅಂತ ಅವರನ್ನು ಬಿಡುಗಡೆ ಮಾಡಿಬಿಡ್ತಾರೆ. ಅಣ್ಣ ಅವ್ರನ್ನ ಎಷ್ಟು ಗೌರವದಿಂದ ನೋಡ್ಕೊತಾರೆ. ಅಣ್ಣ ಅವ್ರು ಗಂಭೀರವಾಗಿ ಕೋರ್ಟ್ನಿಂದ ಹೊರಗಡೆ ಬರ್ತಾರೆ. ನಾನು ಹಾಗೆ ಹೇಳ್ತೀನಿ ಸಾಹೇಬ್ರೆ, ಇದು ನಮ್ಮ ಬದುಕು. ಕರಡಿ ಆಡಿಸೋದು ನಮ್ಮ ತಾತ ಮುತ್ತಾತನಿಂದ ಬಂದ ಕುಲಕಸಬು. ಸಿಂಬ ನಮ್ಮನೆ ಮೂರನೇ ಮಗ.
1: ಶುರು ಮಾಡಿ. ಎಷ್ಟೊತ್ತು? ನನಗಿನ್ನು ತುಂಬಾ ಕೇಸ್ಗಳಿವೆ, ಇದೊಂದೇನಾ?
0: ಹೆಸರು
2: ಏನು?
0: ಹೆಸರು ಹೆಸರೇನಿಂದು?
2: ನರಸಪ್ಪ.
0: ವಯಸ್ಸು?
2: 48 ಇರ್ಬೋದು ಸಾಹೇಬ್ರೆ.
1: ನಿನ್ನ ಮೇಲೆ ಪ್ರಾಣಿ ದಯಾ ಸಂಘದವರು ಆಪಾದನೆ ಮಾಡಿದ್ದಾರೆ. ಕರಡಿಯನ್ನ ಹಿಡಿದು ಮೂತಿ ಹರಿದು ಹಿಂಸೆ ಕೊಟ್ಟು ಬೀದಿ ಬೀದಿ ತಿರುಗಿಸಿ ಆಡಿಸ್ತಿದ್ದೀಯಾ ಅಂತ.
2: ಹಿಂಸೆನಾ ಸಾಹೇಬ್ರೆ? ನನ್ನ ಮರಿಗೆ ನಾನು ಹಿಂಸೆ ಕೊಡ್ತೀನ? 6 ವರ್ಷದಿಂದ ನಾನು ಸಾಕಿದ್ದೀನಿ ಅವನ್ನ. ಅವನು ನಮ್ಮನ್ನು ಸಾಕಿದ್ದಾನೆ. ಅವನಿಗೆ ಉಸಾರು ತಪ್ಪಿದಾಗ ರಾತ್ರಿ ಇಡೀ ಮನೆ ಮಗನ ಕಾಪಾಡೋ ಹಾಗೆ ಕಾದಿದ್ದೀನಿ. ಅವನು ಊಟ ಮಾಡದಿದ್ರೆ ನಾನು ಉಂಡಲ್ಲ. ಏನೋ 1000ದಲ್ಲಿ ಒಂದು ದಿನ ಕೋಲ್ ಎತ್ತಿರಬಹುದು. ಅವನು ಮಕ್ಕಳ ಮೇಲೆ ಎಗರಬಾರ್ದು ಅಂತ ಎಳೆದಿಟ್ಕೊಂಡು ಏನೋ ಒಂದೆರಡು ಸಲ ಪ್ರೀತಿಯಿಂದ ಗದರಿದ್ದೀನಿ ಸಾಹೇಬ್ರೆ. ನಾನು ಮಾಡಿರೋದು ಪ್ರಾಣಿ ಹಿಂಸೆ ಅಲ್ಲ.
1: ನೇರವಾಗಿ ಉತ್ತರ ಹೇಳಯ್ಯ. ಏನೋ ಕತೆಯೆಲ್ಲ ನನಗೆ ಬೇಡ. ರೀ ಲಾಯ್ ರಂಗಣ್ಣ, ನಿಮ್ಮ ಕಕ್ಷಿದಾರನ್ನ ಕೇಳ್ರಿ. ದ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಇದರ ಪ್ರಕಾರ ಶೆಡ್ಯೂಲ್ 1 ಲಿಸ್ಟ್ ಆಗಿರೋ ಕರಡಿಗಳನ್ನ ಸೆರೆ ಹಿಡಿದು ಇಟ್ಕೊಳ್ಳೋದು ಅಪರಾಧ. ಆಪಾದನೆಗಳನ್ನು ಒಪ್ಪಂತಾನ ಇಲ್ವಾ?
3: ಏ, ನಾನು ಹೇಳಿಲ್ವೇನಯ್ಯ, ನ್ಯಾಯಾಧೀಶರು ಅದನ್ನೇ ಹೇಳ್ತಿರೋದು. ಕರಡಿ ಇಟ್ಕೊಂಡು ನಗರಕ್ಕೆ ಬಂದಿದ್ದು ನಿಜ ತಾನೆ? ಅದನ್ನೇ ಹೇಳು. ಕರಡಿ ಹಿಡ್ಕೊಂಡು ಬರೋದು ಈಗ ಅಪರಾಧ ಕಣಯ್ಯ.
2: ನೀವು ಹೇಳಿದ್ದೇನು ಅರ್ಥ ಆಗಿಲ್ಲ ಸ್ವಾಮಿ. ನಂದೇನಿದ್ರು ನಮ್ಮ ಆಟದ ಮಾತು ಮಾತ್ರ ಕಲ್ತಿರೋನು. ನಾನು ಕೃತಯೋಗದ ಕತೆ ಹೇಳ್ತಾ ಇದ್ದೆ. ಜಾಂಬವಂತ ಹನುಮಂತ ಅಂತ ಈ ಪೇಟೆಗೆ ಬಂದು 4 ಆಟ ಆಡೋಣ ಅಂತ, 4 ಕಾಸು ಸಿಗುತ್ತೇನೋ ಅಂತ ಮೊದಲು 3 ಪೇಟೆಯಲ್ಲಿ ಸುತ್ತಾಕಿದ್ವಿ ಸ್ವಾಮಿ. ಒಳ್ಳೆ ಆಟನೂ ಆಗಿತ್ತು. ಜನ ಭಾಳ ಖುಷಿಯಿಂದ ಧಾರಾಳವಾಗಿ ಕಾಸು ಕೊಟ್ಟರು. ನನ್ನ ಕರಡಿನ ನನ್ನ ಭಾಳ ಪ್ರೀತಿ ಮಾಡಿದ್ರು. ಫೋಟೋ ತೆಗೆದ್ರು, ತಿನ್ನಕ್ಕೆ ಊಟಕ್ಕೆ ಕೊಟ್ಟರು. ಚೆನ್ನಾಗಿತ್ತು ಸ್ವಾಮಿ. ಆದರೆ 4 ದಿನ

0: ಇದರ ಹೆಸರು ಸಿಂಬ ಮಗು, ರಾಮಾಯಣದ ಜಾಂಬವಂತನ ಮರಿಮಗ.
1: ಸ್ವಲ್ಪ
2: ಕರಡಿಯವರೇ ಬನ್ನಿ, ಇಲ್ಲಿ ಬನ್ನಿ ತಗೊಳ್ಳಿ 10 ರೂಪಾಯಿ, ಇಲ್ಲೇ ಆಟ ಆಡಿಸಿ. ನಮ್ಮ ಮಕ್ಕಳು ಕರಡಿ ನೋಡ್ತಾ ಇರೋದು ಇದೇ ಮೊದಲನೇ ಸತಿ.
3: ಏ ನರಸಪ್ಪ, ನೋಡಯ್ಯ ನಿನ್ ಕರಡಿದು ನಿಂದು ಪೇಪರ್ನಲ್ಲಿ ಫೋಟೋ ಬಂದಿದೆ. ಬಿಡ್ರಪ್ಪ, ದೊಡ್ಡ ಮನುಷ್ಯರಾಗ್ಬಿಟ್ರಿ.
4: ಅಲ್ಲ, ನಾವೆಲ್ಲ ಅದೆಷ್ಟು ತಿಪ್ಪರ್ಲಾಗ ಹೊಡಿದ್ರು ನಮ್ಮ ಫೋಟೋ ಸುದ್ದಿ ಪೇಪರ್ನಲ್ಲಿ ಬರೋದೇ ಇಲ್ಲ. ಇವನ್ ಯಾರೋ ಕರಡಿ ಹಿಡ್ಕೊಂಡು ಬಂದ್ರೆ ಅವ್ರ ಮುಸ್ಲಿ ಪೇಪರ್ನಲ್ಲಿ ಬರುತ್ತೆ, ಜೊತೆಯಲ್ಲಿ
3: ಸುದ್ದಿ ಬೇರೆ.
0: ನೋಡೋ ಸಿಂಬಾ, ನಿನ್ನ ಫೋಟೋ ಪೇಪರ್ನಲ್ಲಂತೆ. ನಿನಗದೆಲ್ಲ ಅರ್ಥ ಆಗಲ್ಲ ಬಿಡು, ನಿಂಗೆ ಮೂಲಂಗಿ ಮಾತ್ರ ತಿಳಿಯೋದು. ಈಗ ಒಂದು ಆಟ ಆಡಿ ಯಾರಾದರೂ 4 ಕಾಸು ಕೊಟ್ರೆ ತಿನ್ನಕ್ಕೆ ಏನಾದರೂ ಹಳಸಿದ್ದು ಬಳಸಿದ್ದು ಸಿಕ್ಕಬಹುದು. ನಡಿ ನಡಿ, ಆಡೋಣ.
5: ಬನ್ನಿ ಅಣ್ಣ ಬನ್ನಿ, ಕರಡಿ ಆಟ ನೋಡ್ಲಿಕ್ಕೆ ಬನ್ನಿ. ಅಣ್ಣ ಬನ್ರಣ್ಣ, ಅಕ್ಕ ಬನ್ರಿ, ಕರಡಿ ಆಟ ನೋಡಿ ಬನ್ನಿ, ನಮ್ಮ ಸಿಂಬನ ಆಟ ನೋಡಿ ಬನ್ನಿ. ಸಿಂಬಾ ಲೋ ಸಿಂಬಾ, ಜನ ಬಂದವ್ರೆ ನೋಡೋ. ಎಲೆ, ಅವ್ರಿಗೊಂದು ಸಲಾಮ್ ಹಾಕು. ಶಾಬಾಶ್ ಶಾಬಾಶ್, ಒಂದು ಲಾಗ ಹಾಕು. ಬಪ್ಪರ ಮಗನೇ, ಬೇಷ್ ಬೇಷ್. ಈಗ ಕೇಳಿ ಕೇಳಿ ಅಣ್ಣ, ಅಣ್ಣ ಕೇಳಿ, ಅಕ್ಕ ಕೇಳ್ರಿ, ಈ ನಮ್ಮ ಕರಡಿ ಇಲ್ಲಿದಾನಲ್ಲ, ಇವನು ಈ ಸಿಂಬ ಅಂತಿಂತ ಕರಡಿ ಅಲ್ಲ, ಇದೂ ನಮ್ಮ ಕೃಷ್ಣ ಪರಮಾತ್ಮ ಯಾವ ಜಾಂಬವಂತನನ್ನ ಕುಸ್ತಿಯಲ್ಲಿ ಸೋಲಿಸಿ ಜಾಂಬವತಿಯನ್ನು ಮದುವೆ ಆದ್ನಲ್ಲ, ಆ ಸಮಂತಕಮಣಿಯನ್ನು ಪಡೆದ್ನಲ್ಲ, ಆ ಜಾಂಬವಂತನ ವಂಶದವನು. ತ್ರೇತಾಯುಗದಿಂದ ದ್ವಾಪರಕ್ಕೆ ಹೋಗಿ ಈ ಕಲಿಯುಗದಲ್ಲಿ ಇರೋ ಈ ಜಾಂಬವಂತನ ಕುಡಿ ನಮ್ಮ ಸಿಂಬ. ಅಣ್ಣ ಬನ್ನಿ ಬನ್ನಿ ಬನ್ನಿ.
3: ಏ ತಗೊಳ್ಳಯ್ಯ, ಇದನ್ನ ತುಂಬಾ ಚೆನ್ನಾಗಿ ಕತೆ ಹೇಳ್ತೀಯ, ಯಾವರಿಂದಯ್ಯ ಬಂದಿದ್ದು?
0: ಏ ಬುಡಿ ಸ್ವಾಮಿ, ನಿಮ್ಮಂಗೆಲ್ಲ ಓದ್ಕೊಂಡಿರೋನಲ್ಲ ನಾನು. ನಮ್ದು ಇಲ್ಲೇ ಚಿತ್ರದುರ್ಗದ ಹತ್ರ. ಹಿಂಗೆ ಕರಡಿ ಆಡಿಸೋದು ನಮ್ಮ ಕುಲ ಕಸಬು ಸ್ವಾಮಿ. ನಮ್ಮ ತಾತ ಮುತ್ತ ಅಂತಂದ್ರೆ ಕಾಲಿಂದಲೂ ನಮ್ದು ಇದೇ ಕಸಬು ಸ್ವಾಮಿ. ಕರಡಿ ನಮ್ಮನೆ ಮಗ, ನಮ್ಮ ಜೀವ.
3: ಓಹೋ, ಆಗ ಮನೆ ಮಗನ, ಚೆನ್ನಾಗಿದೆಯಲ್ಲ ಇದು.
5: ಇದು ನೋಡಿ ಮಕ್ಕಳೇ, ಇಲ್ಲಿ ನೋಡಿ ಅಣ್ಣ, ಇಲ್ಲಿ ನೋಡಿ ಅಕ್ಕ, ಇಲ್ಲಿ ನೋಡ್ರಿ, ಇದ್ರ ಒಂದೊಂದು ಕೂದಲಿಗೂ ಶಕ್ತಿ ಇದೆ. ಏನಿದೆ ಶಕ್ತಿ ಇದೆ, ಇದನ್ನ ತಾಯ್ತ ಅಂತ ಮಾಡ್ಕೊಂಡು ಕಟ್ಕೊಂಡ್ರೆ ಯಾವ ಭಯನೂ ಹತ್ತಿರ ಬರಕ್ಕಿಲ್ಲ. ನನ್ನ ತಾತನಿಗೆ ಖುದ್ದು ಜಾಂಬು ಅಂತನೇ ಕೊಟ್ಟಿದ್ದು. ಅಣ್ಣಂದ್ರ ಅಕ್ಕಂದ್ರ ಕೇಳಿಸ್ಕೊಂಡ್ರ, ತಗೊಳ್ಳಿ ತಗೊಳ್ಳಿ ಅಪ್ಪ, ತಗೊಳ್ಳಿ ತಗೊಳ್ರಿ ಮಕ್ಕಳೇ, ನೀವು ತಗೊಳ್ಳಿ.
2: ಯೋ ಕರಡಿಯವನೇ, ನನ್ನ ಮೊಮ್ಮಗನಿಗೆ ರಾತ್ರಿ ಹೆದರಿಕೆ ಆಗುತ್ತೆ, ಈ ಕೂದಲು ನಿಜವಾಗ್ಲೂ ಕೆಲಸ ಮಾಡುತ್ತಾ?
0: ಅಮ್ಮ ಇದು ನಂಬಿಕೆ ಕಣಮ್ಮ. ನಮ್ಮ ತಾತ ಹೇಳ್ತಿದ್ದ, ಕರಡಿ ಜಾಂಬವಂತನ ವಂಶ, ಅದ್ರ ಕೂದಲು ಮೈ ಮೇಲೆ ಇದ್ರೆ ಧೈರ್ಯ ಬರುತ್ತೆ. ಧೈರ್ಯ ಬರೋದು ಕೂದಲಿಂದ ಅಲ್ಲ ಅಮ್ಮ, ನನ್ನ ಜೊತೆ ಯಾರೋ ಇದ್ದಾರೆ ಅನ್ನೋ ಭರವಸೆಯಿಂದ.
6: ಅಯ್ಯ ಕರಡಿ, ನಿಮ್ ಕರಡಿ ಮಾತಾಡುತ್ತ ಅಂಕಲ್?
0: ಮಾತಾಡಲ್ಲ ಕಂದ, ಆದ್ರೆ ಕಣ್ಣಲ್ಲೇ ಎಲ್ಲ ಹೇಳುತ್ತೆ ನೋಡೋ. ಈಗ ನನ್ನ ಕಡೆ ನೋಡ್ತಾ ಇದೆ ಅಲ್ವಾ, ಅಪ್ಪ ಸಾಕು ಮನೆಗೆ ಹೋಗೋಣ ಅಂತಿದೆ ಅನ್ಸುತ್ತೆ.

0: ಮೂರು ದಿನ ನಾವು ರಾಜರಂತೆ ತಿರುಗಾಡಿದ್ರು. ಸಿಂಬನ ಕೂದಲಿಗೆ ಜನ ಮುಗಿಬಿದ್ರು. ಪೇಪರ್ನಲ್ಲಿ ಫೋಟೋ ಬಂದಿದೆ ಅಂದರು. ಖುಷಿಯಾಯಿತು. ಅಂದುಕೊಂಡೆ ಮಗಳ ಫೀಸು, ಹೆಂಡತಿ ಔಷಧಿ, ಕಾಲು ಮುರ್ಕೊಂಡಿರೋ ಮಗನ ಆಸ್ಪತ್ರೆ ಖರ್ಚು, ಮನೆ ಸಾಲ ಎಲ್ಲ ತೀರುತ್ತೆ ಅಂತ. ಸಿಂಬನ ಕೂದಲು ಉಗುರು ಎಲ್ಲ ಎಲ್ಲದಕ್ಕೂ ಚಿನ್ನದ ಬೆಲೆ ಬಂದಿತ್ತು. ಏನಪ್ಪ ಇದು? ಅದ್ಯಾಕೆ ಪೊಲೀಸ್ ಜಿಪ್ ಬಂದು ಇಲ್ಲಿ ನಿಂತ್ಕಂತಲ್ಲ? ನಡಿಯಪ್ಪ ಸಿಂಬ, ನಾವು ಇಲ್ಲಿಂದ ಹೊರಟೋಗೋಣ.
1: ಹೋಯ್, ನಿಲ್ಸೋವನ್ನ, ಓಡೋಗ್ತಿದ್ರೆ ಹಿಡ್ಕೊಳ್ಳಿ.

0: ಪೊಲೀಸ್ ಬಂದಿದ್ದೀವಿ, ಜನರಲ್ ಲೈನ್ ನಿಂತು ಹೋಗಿ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಡಿ ಅರೆಸ್ಟ್ ಮಾಡಿ, ಆ ಕರಡಿನ ಹಿಡಿದು ಲಾರಿಗೆ ಹಾಕಿ ಬೇಗ ಬೇಗ. ಡಾಕ್ಟರ್ ಮೇಘನಾ, ನೀವು ಕೊಟ್ಟಿರೋ ದೂರು ನಿಜ, ಈ ಮನುಷ್ಯ ಸಿಟಿಗೆ ಕರಡಿ ತಂದಿದ್ದಾನೆ ಆಡ್ಸಕ್ಕೆ ಅಂತ. ಎಂತ ತಪ್ಪು ಮಾಡಿದ್ದಾನೆ?
1: ಹೌದು ಇನ್ಸ್ಪೆಕ್ಟರ್ ಸರ್, ಈ ವಿಚಾರ ಎಲ್ಲ ಜನರಿಗೂ ತಿಳಿಬೇಕು. ಪ್ರಾಣಿ ಹಿಂಸೆನ ಮಾಡಬಾರ್ದು, ಪ್ರಾಣಿ ಹಿಂಸೆಗೆ ಪ್ರೋತ್ಸಾಹನೂ ಕೊಡಬಾರ್ದು. ಇದು 21ನೇ ಶತಮಾನ, ಪ್ರಾಣಿ ಹಿಂಸೆಗೆ ಅವಕಾಶ ಇಲ್ಲ. ಕರಡಿ ಕಾಡ್ನಲ್ಲಿರ್ಬೇಕೆ ಹೊರತು ಸರ್ಕಸ್ನಲ್ಲಿ ಬೀದಿನಲ್ಲಿ ಆಡ್ಸೋದಿಕ್ಕಲ್ಲ.
2: ಏನಾಗ್ತಿದೆ ಇಲ್ಲಿ, ಏನಾಗ್ತಿದೆ ಇಲ್ಲಿ? ಅಯ್ಯೋ ಸಿಂಬ,
1: ರಾಹುಲ್ ವಿಡಿಯೋ ಮಾಡು ಇದನ್ನ.
3: ಮೇಡಮ್, ಈ ಕರಡಿ ಕೂಗೋದನ್ನ ರೆಕಾರ್ಡ್ ಮಾಡ್ಕೋತೀನಿ, ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರೆ ಫುಲ್ಲು ವೈರಲ್ ಆಗುತ್ತೆ. ಮೇಡಮ್ ಏನಂತೀರಾ?
0: ನೋಡಿದ್ಯಾ ನಿನ್ನ ಪ್ರೀತಿಯ ಮಗ ಏನ್ ಮಾಡ್ದ ಅಂತ? ಕಚ್ಚೋದು ಪರಚೋದು ಬಿಟ್ಟು ಇನ್ನೇನ್ ಬರುತ್ತದಕ್ಕೆ? ಯಾಕಾದ್ರೂ ಕಾಡು ಪ್ರಾಣಿಗಳನ್ನ ಊರೊಳಗೆ ತರ್ತಾರೋ ಏನೋ, ನನ್ ಕಷ್ಟನಾಗೆ. ಬರೇ ಇಲ್ಲಿ ಬರೆಯಕ್ ಬರುತ್ತಾ? ಸೈನ್ ಮಾಡ್ತೀಯಾ ಇಲ್ಲ ಹೆಬ್ಬಟ್ಟ?
1: ಕಾಡು ಪ್ರಾಣಿಗಳನ್ನ ಹೀಗೆಲ್ಲ ಹಿಡ್ಕೊಂಡು ಬರಬಾರ್ದು ಅಂತ ಈ ಜನಕ್ಕೆ ಯಾಕ್ ಗೊತ್ತಾಗಲ್ವೋ ಏನೋ, ಕಾನೂನು ಕಟ್ಲೆ ಏನೂ ಅರ್ಥ ಆಗದೆ ಇರೋರು.
0: ಹೌದೌದು, ಕಾಡು ಪ್ರಾಣಿಗಳ ಹಿಂಸೆ ಶಿಕ್ಷಾರ್ಹ ಅಪರಾಧ.
1: ಇವತ್ ಬೆಳಿಗ್ಗೆ ಪೇಪರ್ ನೋಡಿದೆ ಸರ್, ಒಂಥರ ಗಾಬರಿ ಆಗೋಯ್ತು. ಅಲ್ಲ, ಈ 21ನೇ ಶತಮಾನದಲ್ಲೂ ಜನ ಇನ್ನೂ ಬೀದಿಲಿ ಕರಡಿ ಆಡ್ಸೋದನ್ನ ನೋಡಕ್ಕೆ ಬರ್ತಾರಲ್ಲ ಅಂತ ತುಂಬಾ ಆಶ್ಚರ್ಯ ಆಯ್ತು. ಎಲ್ಲಿದ್ದೀವಿ ನಾವು, ಎಲ್ಲಿದ್ದಾರೆ ಈ ಜನ? ಕರಡಿನ ಬೀದಿಗೆ ತಂದು ಆಡ್ಸೋದು ಅಂದ್ರೆ ಏನ್ ಅರ್ಥ? ಛೇ ಛೇ, ಶುದ್ಧ ಅನಾಗರಿಕತೆ. ಅದಕ್ಕೆ ನಿಮ್ ಹತ್ರ ಬಂದು ತುಂಬಾ ಅರ್ಜೆಂಟು ಅಂತ ಕರ್ಕೊಂಡು ಬರ್ಬೇಕಾಯ್ತು ಸರ್.
0: ಬರೇ ಇಲ್ಲಿ, ಎಲ್ಲ ಬೇಗ ಬೇಗ ಹೇಳು, ನನಗೆ ಹೆಚ್ಚು ಸಮಯ ಇಲ್ಲ. ಬಾ ಇಲ್ಲಿ, ಏನ್ ಹೆಸರು ನಿಂತು?
2: ನರಸಪ್ಪ ಸ್ವಾಮಿ, ಈ ಕರಡಿ ನನ್ನ ಮಗನ ತರ ಸ್ವಾಮಿ.
0: ಏಯ್ ತಲೆ ಎಲ್ಲ ಮಾತಾಡ್ಬೇಡ, ನಿಮ್ಮಪ್ಪನ ಹೆಸರೇನು, ಅಡ್ರೆಸ್ಸು, ನಿನ್ನ ಮಗ ಮಗಳು ಇದ್ದಾರೇನು, ಏನು ಮಾಡ್ತಾರೆ ಅವರು? ನಿನಗೆ ಕರಡಿ ಆಡಿಸೋದೇನಾ? ಎಷ್ಟು ಕರಡಿ ಇಟ್ಕೊಂಡಿದ್ದೀರಿ? ನಿಮಗೆ ಯಾರು ಹೇಳೋರು ಕೇಳೋರು ಇಲ್ವೇನು? ಬಂದ್ಬಿಟ್ಟ ಕರಡಿ ಹಿಡ್ಕೊಂಡು. ಏಯ್, ಆ ಕರಡಿನ ತೊಗೊಂಡೋಗಿ ಸರ್ಟಿಫೈ ಮಾಡಿ ಝೂ ಬಿಡ್ರೋ.
2: ಸಾಹೇಬ್ರೇ ಸಾಹೇಬ್ರೇ, ಸಿಂಬನಿಗೆ ನನ್ನ ಕರಡಿಗೆ ಇದೆಲ್ಲ ಗೊತ್ತಾಗಿಲ್ಲ ಸ್ವಾಮಿ, ಅವನಿಗೆ ಹೆದರಿಕೆ ಆಗತ್ತೆ. ಸಿಂಬ ಸಿಂಬ ಮಗನೇ, ಅಯ್ಯೋ ಅಯ್ಯೋ, ಅವನನ್ನು ಎತ್ತಾಕೊಂಡು ಎಲ್ಲಿಗೆ ಹೋಗ್ತಿದ್ದೀರಾ ಸಿಂಬ? ಅಯ್ಯೋ ಸಿಂಬ.
1: ನೋಡಿ, ನಮಗೆ ನಿಮ್ಮ ಮೇಲೆ ದ್ವೇಷ ಇಲ್ಲ, ಆದರೆ ಕಾನೂನು ಕಾನೂನೇ. ನಿಮಗೆ ಹಾವು ಕರಡಿ ಆಡಿಸುವವರ ಪುನರ್ವಸತಿ ಯೋಜನೆ ಮೂಲಕ ಪರಿಹಾರ 50,000 ಸಿಗತ್ತೆ. ಬೇರೆ ಏನಾದರೂ ಕೆಲಸ ಮಾಡಿ, ಈಗ ನಿಮ್ಮ ಊರಿಗೆ ಹೋಗಿ, ಪೊಲೀಸ್ನವರು ಕೋರ್ಟ್ನವರು ಕರೆದಾಗ ಬರೋರಂತೆ.
2: ಅಮ್ಮ, ಪರಿಹಾರದಲ್ಲಿ ನನ್ನ ಮಗ ಸಿಗ್ತಾನಾ? ಅವನಿಲ್ಲದೆ ನನ್ನ ಕುಣಿತ ಯಾರಿಗೆ ತೋರಿಸ್ಲಿ? ನನ್ನ ಬದುಕು ಹೆಂಗೆ ಮಾಡಿಕೊಳ್ಳಿ? ಸಿಂಬ ಇಲ್ಲದೆ ನಾನು ನಮ್ಮೂರಿಗೆ ಹೆಂಗೆ ಹೋಗ್ಲಿ?
1: ಏ ಏನಪ್ಪ ಇದು, ಪ್ರಾಣಿ ರಕ್ಷಣೆ ಮುಖ್ಯ ಕಣಪ್ಪ, ಹಾಗೆಲ್ಲ ಕಾಡು ಪ್ರಾಣಿಗಳನ್ನ ಹಿಡ್ಕೊಂಡು ಈ ರೀತಿ ಊರಿಗೆಲ್ಲ ಬರಬಾರ್ದು. ಪ್ರಾಣಿ ಹಿಂಸೆ ಮಾಡ್ದಾಗಲ್ವಾ ಅದು?
0: ಡಾಕ್ಟರ್ ಮೇಘನ ಮೇಡಮ್, ನೀವು ಹೇಳಿದ ಸರಿ, ಆದರೆ ಇದೆಲ್ಲ ಸುಮ್ಮನೆ ತರಲೆ. ಒಂದು ಕಡೆ ಕಾನೂನು ಪಾಲನೆ ಮಾಡಬೇಕು, ಇನ್ನೊಂದು ಕಡೆ ಈ ನರಸಪ್ಪನಂಥವ್ರಿಗೆ ಹೊಟ್ಟೆಪಾಡಿನ ಪ್ರಶ್ನೆ. ನೋಡು ನರಸಪ್ಪ, ಇಲ್ಲಿ ಕೇಳು, ನಿನ್ನ ಕರಡಿನ ಬನ್ನೇರ್ಘಟ್ಟ ರೆಸ್ಕ್ಯೂ ಸೆಂಟ್ರಿಗೆ ಕಳಿಸ್ತಾರೆ. ಇಂಥದಕ್ಕೆಲ್ಲ ಸರ್ಕಾರ ಪುನರ್ವಸತಿ ಇಟ್ಟಿದೆ. ಅಲ್ಲಿ ಡಾಕ್ಟರ್ ಇರ್ತಾರೆ, ಪ್ರಾಣಿಗಳಿಗೆ ಸರಿಯಾದ ಆಹಾರ ಇರುತ್ತೆ, ಬೇರೆ ಕರಡಿಗಳ ಜೊತೆಗೆ ನಿಂತು ಸೇರುತ್ತೆ.
2: ಸಾಹೇಬ್ರೇ, ನಿಮಗೆ ಕೈ ಮುಗಿದು ಕೇಳ್ಕೊಂತೀನಿ, ಅಲ್ಲಿ ಅಲ್ಲಿ ನಾನು ತಿಂಗಳಿಗೆ ಒಂದು ಸರ್ತಿನಾದರೂ ನನ್ನ ಮಗನ ನೋಡಕ್ಕೆ ಬರ್ಬೋದಾ? ಹತ್ತಿರ ಬೇಡ ಅಂದ್ರೆ ಬೇಡ, ದೂರದಿಂದನಾದರೂ ನೋಡ್ಬೋದಾ?
1: ನೋಡಿ ನರಸಪ್ಪ.

0: ನಿಮ್ಮ ಕರಡಿ ಈಗ ಸರ್ಕಾರದ ವಶದಲ್ಲಿರುತ್ತೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಿಯಮದ ಪ್ರಕಾರ ಅದನ್ನು ಹಾಗೆಲ್ಲ ನೋಡಕ್ಕೆ, ಅದರ ಜೊತೆ ಮಾತಾಡಕ್ಕೆ ಅನುಮತಿ ತಗೋಬೇಕು. ನೀವು ಅರ್ಜಿ ಹಾಕ್ಬೋದು. ಮುಖ್ಯ ವಿಷಯ ಏನಂದ್ರೆ, ನಿಮ್ಮ ಸಿಂಬ ಇನ್ ಮುಂದೆ ಸರಪಳಿನಲ್ಲಿ ಇರಲ್ಲ, ಅದಕ್ಕೆ ವೈಜ್ಞಾನಿಕ ಆರೈಕೆ ಕೂಡ ಸಿಗುತ್ತೆ.
1: ಸಾಕು ತಾಯಿ, ನನ್ನ ಮಗ ಸರಪಳಿ ಇಲ್ಲದೆ ಇರ್ತಾನೆ ಅಂದ್ರೆ ಅಷ್ಟೇ ಸಾಕು. ನನಗೆ 50,000 ಬೇಡ ಅಂದ್ರೆ ಪರವಾಗಿಲ್ಲ, ಅವನು ಸುಖವಾಗಿರ್ಲಿ.
2: ಲೇ, ಹಾಗೆಲ್ಲ ಹೇಳ್ಬೇಡ, ಪರಿಹಾರ ತಗೋ. ನಿನ್ನ ಮನೆ ಖರ್ಚಿಗಾಗುತ್ತೆ, ಮನೆಯಲ್ಲಿ ಮಕ್ಕಳಿದ್ರೆ ಅವ್ರು ಓದಿಗೋ ಇನ್ನೊಂದಕ್ಕೂ ಆಗುತ್ತೆ. ಇದು ಸರ್ಕಾರ ನಿಮ್ಮಂಥವ್ರಿಗೆ ಮಾಡಿರೋ ಯೋಜನೆನಪ್ಪ. ನಿಮ್ಮಂಥವ್ರು ಬದಲಾಗ್ಲಿಕ್ಕೂ ಅವಕಾಶ ಕೊಡ್ಬೇಕಲ್ಲ. ಹ್ಞೂ, ಇನ್ನು ನಡಿ ನೋಡು, ಕೋರ್ಟಿನಿಂದ ಕರೆ ಬಂದಾಗ ಬರ್ಬೇಕು ನೀನು.
3: ಬಾಗಿಲ್ ತೆಗೀರ್ರಿ. ಏನಿವ್ರ ಲಾರ್ಡ್ಗಳು, ಇವ್ರ ಮನೆ ಹುಡ್ಕೋ ಹೊತ್ತಿಗೆ ನನ್ನ ಹೆಣ ಬಿದ್ದೋಯ್ತು. ನಾನ್ ಪೊಲೀಸೋ ಪೋಸ್ಟ್ ಮ್ಯಾನೋ ಗೊತ್ತೇ ಆಗಲ್ಲ, ನೋಟಿಸ್ ಕೊಡೋದಕ್ ನಾನೇ ಬರ್ಬೇಕು. ಏ ತೆಗ್ಯಪ್ಪ ಬಾಗ್ಲು.
4: ಯಾರ್ ನೀವು, ಯಾರ್ ಬೇಕಿತ್ತು ನಿಮ್ಗೆ?
3: ಕಾಣಲ್ವೇನಮ್ಮ, ನಾನು ಪೊಲೀಸ್. ನೀನ್ ಯಾರಮ್ಮ?
4: ಲಕ್ಷ್ಮಿ.
3: ಲಕ್ಷ್ಮಿ, ಇಲ್ಲಿ ನರ್ಸಪ್ಪ ಯಾರಮ್ಮ? ಎಲ್ಲವನು
4: ನರ್ಸಪ್ಪನ? ಅದ್ ನಮ್ಮ ಅಪ್ಪ. ಏನಾಗ್ಬೇಕಾಗಿತ್ತು?
3: ಇಲ್ಲೊಂದು ಸೈನ್ ಹಾಕಮ್ಮ, ಆ ನಿಮ್ಮಪ್ಪ ಏನೋ ಬಾನ್ಗೇಡಿ ಮಾಡ್ಕೊಂಡು ಬಂದಿದ್ದಾನೆ ಅಂತ ಕಾಣಿಸುತ್ತೆ, ಅದಕ್ಕೆ ನೋಟಿಸು, ಕೋರ್ಟ್ಗೆ ಹೋಗ್ಬೇಕು.
4: ನೋಟಿಸಾ ಅಪ್ಪಯ್ಯ? ಇಲ್ಲಿ ಯಾರೋ ಪೊಲೀಸ್ ಬಂದಿದ್ದಾರೆ, ಕೇಸ್ ಹಾಕಿದಾರಂತೆ, ಕೋರ್ಟ್ಗೆ ಹೋಗ್ಬೇಕಂತೆ, ಬಾರಪ್ಪಯ್ಯ.
1: ಅಯ್ಯೋ ಮಗಳೇ, ಲಕ್ಷ್ಮಿ ಎಂತ ಆಗತಿ ಬಂತಮ್ಮ? ಏನು ಕೋರ್ಟಾ? ಅವತ್ತು ನನ್ನ ಸಿಂಬನ್ನ ಎಲ್ಲೋ ಜೂನಲ್ಲಿ ಹಾಕಿ ಆಗಲೇ ಹೇಳಿದ್ರು ಕೋರ್ಟ್ಗೆ ಕರೆದಾಗ ಬರಬೇಕು ಅಂತ, ಈಗ ನನ್ನನ್ನು ಹಂಗೆ ಬೋನಲ್ಲಿ ಹಾಕ್ತಾರೇನೋ. ನನಗೆ ಈಗೀಗ ಲೋಕ ತಿಳಿತಾ ಇದೆ, ನಾವು ನಮ್ಮ ಸಿಂಬ ಕರಡಿ ಆಟದಾಗೆ ಇದ್ವಿ, ಕಾಲ ಬದಲಾಗಿದೆ, ನಮ್ಮ ಮಕ್ಕಳಾದರೂ ಹೊಸ ದಾರಿ ಹಿಡಿಬೇಕು.
4: ಅಪ್ಪಯ್ಯ ನೀನು ಚಾನೇ ತಲೆ ಕೆಡ್ಸ್ಕೋಬೇಡ ಆಯ್ತಾ, ನಾನು ಓದ್ತೀನಪ್ಪಯ್ಯ, ನಾನು ಮುಂದೆ ಟೀಚರ್ ಆಗೇ ಆಗ್ತೀನಿ, ಪ್ರಾಣಿಗಳನ್ನ ಪ್ರೀತಿಸಿ ಕಾಪಾಡಿ ಅಂತ ಎಲ್ರಿಗೂ ಹೇಳ್ಕೊಡ್ತೀನಪ್ಪಯ್ಯ.
1: ಹೌದು ಮಗ, ಹೌದು, ನೀನು ಕಾಪಾಡು, ನಿನ್ನ ಅಪ್ಪನ ಕರಡಿ ಆಟ ಇನ್ನು ಮುಗೀತು,

0: ನರಸಪ್ಪ, ಕೊನೆಯ ಬಾರಿ ಕೇಳ್ತಿದ್ದೀನಿ, ತಪ್ಪೊಪ್ತೀಯಾ?
1: ಹೌದು ಸಾಹೇಬ್ರೆ, ಹೌದು ತಪ್ಪಾಯಿತು. ಆದರೆ ನಮ್ಮ ಅಪ್ಪ ತಾತ ಮುತ್ತಾತನ ಕಾಲದಿಂದಾನೂ ನಾವು ಕರಡಿ ಆಡಿಸ್ಕೊಂಡು ಬದುಕಿದವರು ಸ್ವಾಮಿ, ಈಗ ಅದು.
0: ನರಸಪ್ಪ, ನಿನ್ನ ಭಾವನೆ ನನಗೆ ಅರ್ಥ ಆಗುತ್ತೆ. ಆದರೆ ಸರ್ಕಾರ 1972 ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ತಂದಿದೆ, ಗೊತ್ತಾ ನಿನಗೆ? 1998 ನಂತರ ಕರಡಿ, ಕೋತಿ, ಹಾವು, ಹುರಿ ಇದನ್ನೆಲ್ಲ ಆಡಿಸೋದು ಸಂಪೂರ್ಣ ನಿಷೇಧ, ಗೊತ್ತೇನಯ್ಯ?
1: ಗೊತ್ತಿಲ್ಲ ಸಾಹೇಬ್ರೆ.
0: ನೋಡು, ಈ ಪ್ರಾಣಿಗಳಿಗೆ ಹಿಂಸೆ ಆಗುತ್ತೆ ಅಂತಲ್ಲ, ಅವು ಕಾಡಿನಲ್ಲಿ ಸ್ವತಂತ್ರವಾಗಿ ಬದುಕಬೇಕು ಅಂತ. ಮನುಷ್ಯನು ಬದಲಾಗಬೇಕು, ಉದ್ಯೋಗವೂ ಬದಲಾಗಬೇಕು, ಅದಕ್ಕೆ ಸರ್ಕಾರ ಪರಿಹಾರ ಕೊಡುತ್ತೆ. ನಿನ್ನನ್ನು ಜೈಲಿಗೆ ಕಳಿಸೋದೇ ಕಾನೂನು ಅಲ್ಲ, ಕಾನೂನು ವಿಚಾರನ ನಿನ್ನಂಥವರಿಗೆ ತಿಳಿಸೋದೇ ನಮ್ಮ ಕೆಲಸ.
2: ನೋಡಿದ್ಯಾ, ಜಡ್ಜ್ ಸಾಹೇಬ್ರೆ ಹೇಳಿದರು ಈಗ. ಹೌದು, ನನಗೆ ಕಾನೂನು ಗೊತ್ತಿರಲಿಲ್ಲ, ಇನ್ನು ಮುಂದೆ ಮಾತಾಡಲ್ಲ ಅಂತ ಹೇಳ್ಬಿಡು.
1: ಸಾಹೇಬ್ರೆ, ನಮ್ಮಂಥವ್ರಿಗೆ ಏನು ಗೊತ್ತಿರಲಿಲ್ಲ, ಕರಡಿ ಫೋಟೋ ಪೇಪರ್ನಲ್ಲಿ ಬಂದಿದೆ ಅಂತ ಜನ ತೋರಿಸಿದ್ರು. ಕರಡಿ ಹಿಡ್ಕೊಂಡು ಬರಬಾರ್ದು, ಅದು ತಪ್ಪು ಅಂತ ಗೊತ್ತಿರಲಿಲ್ಲ ಸಾಹೇಬ್ರೆ. ಸಿಂಬನ, ನಮ್ಮ ಕರಡಿನ ಈಗ ಯಾರು ನೋಡ್ಕೊಳ್ತಾರೆ? ನಾನಂತೂ ಇನ್ನು ಸಿಂಬನ್ನ ಕರಡಿನ ಆಡಿಸೋ ಹಂಗೆ ಇಲ್ಲ.
0: ಒಳ್ಳೆಯದು, ಕಾನೂನು ತಿಳ್ಕೊಳ್ಳೋದು ಪ್ರತಿಯೊಬ್ಬ ಪ್ರಜೆ ಕರ್ತವ್ಯ.
2: ಹೌದು ಸ್ವಾಮಿ,
0: ಕಾನೂನು ಎಲ್ರಿಗೂ ಒಂದೇ. ಸೆಕ್ಷನ್ 51 ಪ್ರಕಾರ ವನ್ಯಜೀವಿಯನ್ನು ಹಿಡಿದುಕೊಂಡು ಹಿಂಸಿಸುತ್ತಿರುವುದರಿಂದ, ಆಪಾದಿತನು ತಾನು ಮಾಡಿರುವ ಅಪರಾಧವನ್ನು ಒಪ್ಪಿಕೊಂಡಿರುವುದರಿಂದ ನ್ಯಾಯಾಲಯವು ವಿಶೇಷ ಪ್ರಕರಣವೆಂದು ಪರಿಗಣಿಸಿ ಆಪಾದಿತನಿಗೆ 3 ಸಾದಾ ಕಾರಾಗೃಹ ಶಿಕ್ಷೆ ಮಾತ್ರ ವಿಧಿಸಲಾಗುತ್ತಿದೆ. ಹೀಗೆ ಪ್ರಾಣಿ ಹಿಂಸೆಯನ್ನು ಮಾಡಬಾರದು ಎಂದು ಈ ತೀರ್ಪಿನ ಮೂಲಕ ಸಮಾಜಕ್ಕೆ ಒಂದು ಸಂದೇಶವನ್ನು ನೀಡಲಾಗುತ್ತಿದೆ.
1: ಅವರು ಕುಳಿತಿದ್ದಾರೆ. ವ್ಯತ್ಯಾಸ ಏನಪ್ಪ ಅಂದ್ರೆ, ಅಲ್ಲಿ ಸಿಂಬ ಮಧ್ಯದಲ್ಲಿರ್ತಿದ್ದ, ಸಿಂಬನ ಜೊತೆ ನಾನು ಇರ್ತಿದ್ದೆ, ಕುಣಿತಿದ್ದೆ. ಈಗ ಸಿಂಬ ಇಲ್ಲ, ನಾನು ಪೊಲೀಸರು ಜೈಲಲ್ಲಿ. ನನ್ನ ಸಿಂಬ ಯಾವುದು ಬೋನ್ನಲ್ಲಿ ಇನ್ನೆಲ್ಲಿಯ ಕರಡಿ ಕುಣಿತ, ಇನ್ನೆಲ್ಲಿಯ ಕರಡಿಯ ಕುಣಿತ. ಮುಗಿದು ಮುಗಿದು ಇನ್ನೆಲ್ಲಿಯ ಕರಡಿ ಕುಣಿತ. ಅಯ್ಯೋ ಮಗನೇ, ಸಿಂಬ ಮಗನೇ, ಸಿಂಬ.

ಕನ್ನಡಿಯ ಕುಣಿಸುತ ನಾಟಕ ಕೇಳಿದಿರಿ. ರಚನೆ ಡಾಕ್ಟರ್ ಎನ್ ವಿ ವಾಸುದೇವ ಶರ್ಮಾ. ಪಾತ್ರವರ್ಗ ನರಸಪ್ಪ ಡಾಕ್ಟರ್ ಗುರುರಾಜ್ ಬೇಡೇಕರ್, ವಕೀಲ ರಂಗಣ್ಣ ಕೃಷ್ಣಕುಮಾರ್ ನಾರಣಕಜೆ, ನ್ಯಾಯಾಧೀಶರು ಗೀತಾ ಮೊಂಟಡ್ಕ, ಇನ್ಸ್ಪೆಕ್ಟರ್ ಜಿ ಶಾಂತಕುಮಾರ್, ಡಾಕ್ಟರ್ ಮೇಘನ ಸಹನ, ರಾಹುಲ್ ಕಾರ್ತಿಕ್ ಎಂಎಸ್, ತಾಯಿ ಹಾಗೂ ಪೊಲೀಸ್ ಪೇದೆ ಚಿನ್ಮಯಿ ಕೆಎಸ್, ಮಗಳು ಲಕ್ಷ್ಮಿ ಕೀರ್ತನಾ ವಿ. ಧ್ವನಿಮುದ್ರಣ ಸಹಕಾರ ಶ್ರೀಮಾನ್ ಎಸ್. ಸಂಕಲನ ಹಾಗೂ ನಿರ್ಮಾಣ ಸಹಕಾರ ಕಾರ್ತಿಕ್ ಎಂಎಸ್. ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್. ಈ ನಾಟಕ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ ನಿಮ್ಮ ಮೆಚ್ಚಿನ ಕಾರ್ಯಕ್ರಮಗಳನ್ನು ಆಕಾಶವಾಣಿ ಮೈಸೂರು ಕೇಂದ್ರದಿಂದ FM 100.6. ಸಮಯ 8:30. ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ದಿಲ್ ಏನಾದ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಧ್ವನಿ ನೀಡಿದ್ದಾರೆ ಲತಾ ಮಂಗೇಶ್ಕರ್ ಹಾಗೂ ಕಿಶೋರ್ ಕುಮಾರ್.

0: ಕನ್ನಡ ನುಡಿ ಪಯಣ, ಕನ್ನಡ ನುಡಿ ಪಯಣ,
1: ಕನ್ನಡ ರೋಮಾಂಚನವೇ ಕನ್ನಡ.
0: ಕನ್ನಡ ನಾಡು ನುಡಿ ಸಂಸ್ಕೃತಿ ಪರಂಪರೆ ಕುರಿತ ರಸಪ್ರಶ್ನೆ ಕಾರ್ಯಕ್ರಮ ಪ್ರತಿ ತಿಂಗಳ ಎರಡನೇ ಭಾನುವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಪ್ರಸಾರವಾಗಲಿದೆ.
2: ಕನ್ನಡ ಕುಲದ ಮಣ್ಣಿನ ಮಗ ಕನ್ನಡ ಕಿಂಕರ.
0: ಪ್ರಶ್ನೆ ನಮ್ಮದು, ಉತ್ತರ ನಿಮ್ಮದು. ಕರೆ ಮಾಡಿ

0: ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ.
1: ಕನ್ನಡಕ್ಕಾಗಿ ಕೈ ಎತ್ತು, ಬಾರದು ನಿನಗೆ ಆಪತ್ತು, ನಾಡಿನ ಕ್ಷೇಮಕ್ಕೆ ಸೊಲ್ಲೆತ್ತು.
0: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿಯ ಎಫ್ಎಂ 100.6 ಕಂಪನಾಂಕಗಳಲ್ಲಿ ಪ್ರತಿ ತಿಂಗಳ ಎರಡನೇ ಭಾನುವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಕನ್ನಡ ನುಡಿಪಯಣ,
2: ಕನ್ನಡ ನುಡಿಪಯಣ, ಕನ್ನಡ ನುಡಿಪಯಣ,
3: ಕನ್ನಡ ಕನ್ನಡ ನಾಡ ಜನ್ಮದ ಹಿಂದೆ ತ್ಯಾಗಗಳ ಕಥೆ ಇದೆ.
0: ಈ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮ ನಿಮಗಾಗಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ.
4: ಕನ್ನಡ

ಆಕಾಶವಾಣಿ ಯುವವಾಣಿ ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಬಹುಮುಖ ಪ್ರತಿಭೆ ಸಮುದ್ರತ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ.

0: ಎಲ್ಲರಿಗೂ ನಮಸ್ಕಾರ. ಆಕಾಶವಾಣಿ ಬೆಂಗಳೂರು ನಿಮಗಾಗಿ ಪ್ರಸ್ತುತಪಡಿಸ್ತಾ ಇರುವಂತಹ ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಬೆಂಗಳೂರಿನ ಬಹುಮುಖ ಪ್ರತಿಭೆಯೊಬ್ಬರು ನಮ್ಮ ಜೊತೆ ಇದ್ದಾರೆ. ಇವರೇ ಸಮುದ್ಯತ. ನಮಸ್ಕಾರ ಸಮುದ್ಯತ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ನಮಸ್ಕಾರ, ಧನ್ಯವಾದಗಳು.
0: ಸಮುದ್ಯತ ಅವರೇ, ನಿಮ್ಮನ್ನ ನಾನು ಏನಂತ ಕರಿಬೇಕು? ಬಾಲ್ಯದಿಂದನೇ ಕಲೆಯ ಜೊತೆಯಾಗಿ ಬೆಳೆದಂತಹ ಸಂಗೀತಗಾರ್ತಿ ಅಂತ ಹೇಳಬೇಕಾ, ವಿಜ್ಞಾನವನ್ನ ಪ್ರೀತಿಸೋ ವಿದ್ಯಾರ್ಥಿನಿ ಅಂತ ಹೇಳಬೇಕಾ, ಅಥವಾ ಕಲೆಗೋಸ್ಕರ ಹಂಬಲಿಸ್ತಾ ಭರತನಾಟ್ಯವನ್ನ ಉಸಿರಾಗಿಸ್ಕೊಂಡಿರೋರು ಅಂತ ಹೇಳಬೇಕಾ, ಇಲ್ಲಪ್ಪ ಇವರು ಲೇಖಕಿ ಹೀಗೇನಾದ್ರೂ ಹೇಳಬೇಕಾ, ಇಲ್ಲ ಹೊಸದಾಗಿ ಉದ್ಯಮವನ್ನ ಆರಂಭ ಮಾಡಿರುವಂತಹ ಯುವತಿ ಹೀಗೆ ಹೇಳಬೇಕಾ, ಸಮಾಜಕ್ಕೋಸ್ಕರ ತುಡಿತ ಸಮಾಜ ಸೇವೆಯಲ್ಲೂ ತೊಡಗಿಸಿಕೊಂಡಿರುವಂತಹ ಜೀವ ಹೀಗೆ ಹೇಳಬೇಕಾ, ಏನಂತ ಕರಿಬೇಕು ನಿಮ್ಮನ್ನ, ಹೇಗೆ ನಾನು ನಮ್ಮ ಕೇಳುಗರಿಗೆ ನಿಮ್ಮನ್ನ ಪರಿಚಯ ಮಾಡಿಕೊಡ್ಬೇಕು?
1: ಥ್ಯಾಂಕ್ ಯು. ಐ ಥಿಂಕ್ ಇದೆಲ್ಲದನ್ನು ಸೇರಿಸಿ, ಸಂಗೀತ, ನೃತ್ಯ, ಬರವಣಿಗೆ ಎಲ್ಲದನ್ನು ಒಟ್ಟಿಗೆ ಸೇರಿಸಿ ನನಗೆ ಚಿಕ್ಕವಳಾದಾಗಿಂದ ಇದು ಇಂಟರ್ ಕನೆಕ್ಟೆಡ್ ಆಗಿ ಇವಾಗ ನಾನು ಅಂತ ಹೇಳ್ಬೋದೇನೋ.
0: ಹಾಗಾದ್ರೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ತನ್ಮಯರಾಗಿ ತೊಡಗಿಸ್ಕೊಂಡಿರೋರೆ ನಮ್ಮ ಸಮುದ್ಯತ ಅವರು ಅಂತ ಹೇಳ್ಬೋದಾ?
1: ಟ್ರೈ ಮಾಡ್ತಿದ್ದೀನಿ.
0: ಹಾಗಾದ್ರೆ ನಿಮ್ಮ ಬಗ್ಗೆ ನಮ್ಮ ಕೇಳುಗರಿಗೆ ನಾವಿವತ್ತು ಪರಿಚಯ ಮಾಡಿಸ್ಕೊಡ್ಬೇಕು ಅಂದ್ರೆ ಮೊದಲನೇದಾಗಿ ನಿಮ್ಮ ಬಾಲ್ಯಕ್ಕೆ ಹೋಗ್ಬೇಕು. 6ನೇ ವರ್ಷದ ಹುಡುಗಿಯಾಗಿದ್ದಾಗಿನಿಂದ ಶುರುವಾದ ನಿಮ್ಮ ಕಲೆಯ ಪಯಣದ ಬಗ್ಗೆ ತಿಳ್ಕೋಬೇಕು. ಹೇಗ್ ಶುರುವಾಯ್ತು ನಿಮ್ಮ ಕಲಾ ಜೀವನ?
1: ನಾನು 6ನೇ ವಯಸ್ಸಲ್ಲಿದ್ದಾಗ ಸಂಗೀತ ಪಾಠ ಶುರುವಾಯಿತು ನಂದು. ನನ್ನ ತಂದೆ ಕೂಡ ಕರ್ನಾಟಕ ವೋಕಲಿಸ್ಟ್. ಸೊ

0: ಅವರು ಹಾಡ್ತಿದ್ದನ್ನ ಕೇಳಿ ಅವಾಗ್ಲೇ ಆಸಕ್ತಿ ಹುಟ್ಟಿದ್ದು ನನಗೆ. ಅವಾಗ ನಾನು ನನ್ನ ತಂದೆ ಮೊದಲನೇ ಗುರುಗಳ ಹತ್ರ ನಾನು ಶುರು ಮಾಡಿದೆ, ಮತ್ತೆ ಅಜ್ಜಿ ಹೇಳ್ಕೊಡೋರು ಪಾಠನ. ಸೊ ಈ ತರ ಫ್ಯಾಮಿಲಿಯಿಂದಾನೇ ಬಂದಿರೋದು ಸಂಗೀತ ನನಗೆ. ಹಂಗೆ 7ನೇ ವಯಸ್ಸಿನಲ್ಲಿ ಭರತನಾಟ್ಯ ಶುರು ಆಯ್ತು. ಅಮ್ಮ ಕೂಡ ಭರತನಾಟ್ಯಂ ಆರ್ಟಿಸ್ಟ್, ಸೊ ಅದರಿಂದ ಭರತನಾಟ್ಯದಲ್ಲೂ ಆಸಕ್ತಿ ಹುಟ್ಟಿತು. ಸೊ ಎರಡು ಒಟ್ಟಿಗೆ ಕಲಿಯಕ್ಕೆ ಶುರು ಮಾಡಿದೆ ನಾನು.
1: ತಾಯಿ ಮತ್ತು ತಂದೆ ಇಬ್ಬರೂ ಕೂಡ ಕಲಾವಿದರು, ಇಬ್ಬರೂ ಕಲಿತಂತಹ ಕಲೆಗಳು ವಿಭಿನ್ನ, ಆದರೆ ಇಬ್ಬರ ಕಲೆಯನ್ನು ಕೂಡ ಕಲಿಬೇಕು ಅನ್ನುವಂತಹ ಹಂಬಲ ಮೂಡಿ ನೀವದನ್ನ ಕಲಿತಾ ಇಲ್ಲಿವರೆಗೂ ಸಾಗಿ ಬಂದಿದ್ದೀರಾ. ಮೊದಲನೇದಾಗಿ ನಾವು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಬಗ್ಗೆ ಮಾತಾಡೋಣ. ಈ ಒಂದು ಸಂಗೀತ ನಿಮ್ಮ ಜೀವನದಲ್ಲಿ ಯಾವೆಲ್ಲ ಬದಲಾವಣೆಗಳನ್ನ ತೆಗೆದುಕೊಂಡು ಬಂದಿದೆ?
0: ಸೊ ಸಂಗೀತ ನನಗೆ ಚಿಕ್ಕ ವಯಸ್ಸಿನಿಂದಾನೇ ಶುರು ಮಾಡಿದ್ರಿಂದ ಐ ಫೀಲ್ ಕಾನ್ಸಂಟ್ರೇಷನ್ ಹೆಚ್ಚಾಗಿದೆ ಅಂಡ್ ಇಂಟರ್ ಕನೆಕ್ಟೆಡ್ ಆಗಿದೆ ನನಗೆ. ನನ್ನ ಕಲೆ, ನನ್ನ ವಿಜ್ಞಾನ ಮತ್ತೆ ನನ್ನ ಬರವಣಿಗೆ, ನನ್ನ ಕ್ರಿಯೇಟಿವ್ ಪರ್ಸ್ಯೂಟ್ಸ್ ಎಲ್ಲ ಯಾವಾಗ್ಲೂ ನನಗೆ ಒಂದ್ರಿಂದ ಕಷ್ಟ ಆಗಿದೆ ಇನ್ನೊಂದಕ್ಕೆ ಅಂತಲ್ಲ, ಯಾವಾಗ್ಲೂ ಒಂದು ಇನ್ನೊಂದನ್ನ ಬೆಂಬಲ ಕೊಟ್ಟಿದೆ.
1: ಒಬ್ಬ ಕರ್ನಾಟಕ ಶಾಸ್ತ್ರೀಯ ಸಂಗೀತಗಾರ್ತಿ ಇವತ್ತು ನಮ್ಮ ಜೊತೆ ಯುವವಾಣಿ ಕಾರ್ಯಕ್ರಮದಲ್ಲಿ ಇದ್ದಾರೆ ಅಂದಾಗ ಒಂದು ಹಾಡನ್ನು ಅಥವಾ ಶ್ಲೋಕವನ್ನು ಕೇಳಲೇಬೇಕು ನಾವು. ಯಾವುದಾದ್ರೂ ಒಂದು ಹಾಡನ್ನ ಅಥವಾ ಶ್ಲೋಕವನ್ನ ಹಾಡ್ತೀರಾ?
0: ನಾನು ಗಣೇಶನ ಶ್ಲೋಕ ಹಾಡ್ತೀನಿ, ಅಠಾಣ ರಾಗದಲ್ಲಿದೆ ಇದು. ಗಜಾನನೋ ಭೂತಗಣಾದಿ ಸೇವಿತಂ

0: ಅದ್ಭುತವಾಗಿ ಹಾಡಿದ್ರಿ. ಈಗ ನಾವು ನಿಮ್ಮ ನೃತ್ಯದ ಬಗ್ಗೆ ಮಾತಾಡಲೇಬೇಕು. ಭರತನಾಟ್ಯ ಕಲಾವಿದೆ ನೀವು, ಸಂಗೀತ ಭರತನಾಟ್ಯ ಎರಡನ್ನೂ ಕೂಡ ಹೇಗೆ ಸಮತೋಲನವಾಗಿ ಮುಂದೆ ಮುಂದೆ ಕರ್ಕೊಂಡು ಹೋಗ್ತಾ ಇದ್ದೀರಾ?
1: ಸಂಗೀತ ಮತ್ತೆ ಭರತನಾಟ್ಯ ಯಾವತ್ತೂ ಸೆಪರೇಟ್ ಆಗಿಲ್ಲ ನನಗೆ. ಸಂಗೀತದಲ್ಲಿ ಇರುವ ಜತಿ ಸ್ವರಗಳಾಗ್ಬೋದು, ಅದನ್ನೇ ನಾವು ಭರತನಾಟ್ಯದಲ್ಲಿ ಕೂಡ ಕಲಿತೀವಿ. ಸಂಗೀತದಲ್ಲಿ ಇರುವ ತಾಳಗಳಾಗ್ಬೋದು, ಅದನ್ನೇ ನಾವು ಭರತನಾಟ್ಯದಲ್ಲಿ ಕೂಡ ಉಪಯೋಗಿಸ್ತೀವಿ. ಸೊ ಅದು ಯಾವಾಗಲೂ ಇಂಟರ್ ಕನೆಕ್ಟೆಡ್ ಆಗೇ ಇದೆ. ಸೊ ಸಂಗೀತ ಹ್ಯಾಸ್ ಆಲ್ವೇಸ್ ಕಾಂಪ್ಲಿಮೆಂಟೆಡ್ ಭರತನಾಟ್ಯ, ಅಂಡ್ ಭರತನಾಟ್ಯ ಹ್ಯಾಸ್ ಆಲ್ವೇಸ್ ಕಾಂಪ್ಲಿಮೆಂಟೆಡ್ ಸಂಗೀತ.
0: ಸಮಯಾವಕಾಶ ಹೇಗ್ ಮಾಡ್ಕೋತೀರಾ?
1: ಬೆಳಗ್ಗೆ ಓದಿನ ನಂತರ ಸಾಯಂಕಾಲ ನಾನು ಅಷ್ಟೊಂದು ಹೊರಗಡೆ ಹೋಗೋದು, ಟಿವಿ ನೋಡೋದು, ಅದು ಎಲ್ಲ ಸ್ವಲ್ಪ ಕಡಿಮೆ. ನನ್ನ ಕಲೆಗೆ ಅವಾಗ ಟೈಮ್ ಕೊಡ್ತೀನಿ ನಾನು.
0: ಮೊದಲನೇ ಬಾರಿ ವೇದಿಕೆ ಹತ್ತಿದಾಗ, ಒಬ್ಬ ಹಾಡುಗಾರ್ತಿಯಾಗಿ ವೇದಿಕೆ ಹತ್ತಿದಾಗಿನ ಅನುಭವಕ್ಕೂ, ಭರತನಾಟ್ಯ ಕಲಾವಿದೆಯಾಗಿ ವೇದಿಕೆ ಹತ್ತಿದಾಗಿನ ಅನುಭವಕ್ಕೂ ಏನಾದರೂ ವ್ಯತ್ಯಾಸ ಇತ್ತಾ? ಯಾವ ವಯಸ್ಸಿನಲ್ಲಿ ನೀವು ಮೊದಲನೇದಾಗಿ ವೇದಿಕೆಯ ಮೇಲೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು?
1: ಆಕ್ಚುಲಿ ನಾನು ಭರತನಾಟ್ಯ ಕಲಿಯಕ್ಕೆ ಶುರು ಮಾಡಿದ್ದು 1 ವರ್ಷ ಲೇಟ್ ಆದ್ರೂ ಸಂಗೀತಕ್ಕಿಂತ ನಾನು ಭರತನಾಟ್ಯ ಪರ್ಫಾರ್ಮೆನ್ಸ್ ಫಸ್ಟ್ ಇದ್ದಿದ್ದು. ಅದು ದೊಡ್ಡ ಸ್ಟೇಜ್ ಅಲ್ಲಿ ಇತ್ತು, ದೊಡ್ಡ ಪ್ರೊಡಕ್ಷನ್ ಇತ್ತು, ನಂದೊಂದು ಸಣ್ಣ ಪಾತ್ರ ಇತ್ತು ಅದರಲ್ಲಿ. ಸೊ ಭಯ ಇತ್ತು, ಪರ್ಫಾರ್ಮ್ ಮಾಡೋದು ನನ್ನ ಸ್ಟೇಜ್ ಮಾರ್ಕ್ಗಿಂತ ಹಿಂದೆ ಪರ್ಫಾರ್ಮ್ ಮಾಡ್ತಿದ್ದೆ ನಾನು ಅಂತ ಆಮೇಲೆ ಗುರುಗಳು ಹೇಳಿದ್ರು ನನಗೆ. ಸೊ ಭಯ ಡೆಫಿನೆಟ್ಲಿ ಇತ್ತು, ಬಟ್ ಐ ಫೀಲ್ ಭರತನಾಟ್ಯಂಗೆ ಆ ಮೇಕಪ್, ಕಾಸ್ಟ್ಯೂಮ್ ಅದೊಂಥರ ಕ್ಯಾರೆಕ್ಟರ್ಗೆ ತಂದ್ಬಿಡತ್ತೆ. ಸೊ ಸ್ಟೇಜ್ ಮೇಲೆ ಆಗೋ ಭಯ ಚೂರು ಕಡಿಮೆ. ಸಂಗೀತಕ್ಕೆ ಹಂಗಲ್ಲ, ಒಂಥರ ವಲ್ನರಬಿಲಿಟಿ ಇರುತ್ತೆ ಹಾಡುವಾಗ, ಬಿಕಾಸ್ ನೀವೇ ಹಾಡಬೇಕು, ಇನ್ಯಾವ ಪಾತ್ರನೂ ತಗೊಳಕ್ಕಾಗಲ್ಲ ಅದರಲ್ಲಿ. ಸೊ ನನ್ನ ಮೊದಲನೇ ಕರ್ನಾಟಕ ಸಂಗೀತ ಕಚೇರಿ ಅಂದಾಗ ನಂದು 11ನೇ ವಯಸ್ಸಲ್ಲಿದ್ದು, ಅದು ಪುರಂದರದಾಸರ ಆರಾಧನೆಗೆ, ಅದು ಫುಲ್ ವೈಲಿನ್ ಮೃದಂಗ ಜೊತೆ ಇತ್ತು. ಸೊ ತುಂಬಾ ಭಯ ಇತ್ತು, ಮೊದಲನೇ 2 ಹಾಡಲ್ಲಿ ಗಂಟ್ಲು ಫುಲ್ ಕೂತ್ಕೊಂಡ್ಬಿಟ್ಟಿತ್ತು, ವಾಯ್ಸೇ ಬರ್ತಿರ್ಲಿಲ್ಲ. ಐ ರಿಮೆಂಬರ್ ಮೈಕ್ ಅಡ್ಜಸ್ಟ್ ಮಾಡ್ತಾನೆ ಇದ್ರು ಅವರು, ಆಮೇಲೆ ಚೂರು ಪಿಕಪ್ ಆಯ್ತು. ಐ ಫೀಲ್ ಆಫ್ಟರ್ ಮೆನಿ ಪರ್ಫಾರ್ಮೆನ್ಸಸ್ ಇವಾಗ ಕಡಿಮೆ ಆಗಿದೆ, ಅಂದ್ರೆ ಅವಾಗ ಚೂರು ಸ್ಟೇಜ್ ಫಿಯರ್ ಇದ್ದೇ ಇರುತ್ತೆ, ಬಟ್ ಸ್ಟೇಜ್ ಹತ್ತಿದ ಮೇಲೆ ಅದು ಮರ್ತೋಗತ್ತೆ.
0: ಮಗು ಆಗಿದ್ದಾಗ ಸ್ಟೇಜ್ ಹತ್ತಿದ ಸಮಯದಲ್ಲಿ ಜನರನ್ನ ನೋಡ್ತಾ ಇದ್ದಾಗಿನ ಸಮಯಕ್ಕೂ, ಈಗ 19 ವರ್ಷದ ಹುಡುಗಿಯಾಗಿ ವೇದಿಕೆ ಮೇಲೆ ಕುಳಿತು

0: ಅಥವಾ ವೇದಿಕೆ ಮೇಲೆ ಪರ್ಫಾರ್ಮೆನ್ಸ್ ಮಾಡುವಾಗ ಜನರನ್ನ ನೋಡುವಾಗ ಆಗುವಂತಹ ಅನುಭವಕ್ಕೂ ಏನಾದ್ರೂ ವ್ಯತ್ಯಾಸ ಅನ್ಸುತ್ತಾ?
1: ಡೆಫಿನೆಟ್ಲಿ ವ್ಯತ್ಯಾಸ ಇದೆ. ಚಿಕ್ಕವಳಾಗಿದ್ದಾಗ ಜನ ನನ್ನ ಎಲ್ಲಿ ಜಡ್ಜ್ ಮಾಡ್ಬಿಡ್ತಾರೋ, ನನ್ನ ನೋಡಿ ನಕ್ ಬಿಡ್ತಾರೋ ಅಂತ ಒಂದು ಭಯ ಇರುತ್ತೆ. ಅದು ಪರ್ಫಾರ್ಮೆನ್ಸ್ ಪ್ರೆಷರ್ ಆಗಿ ಟ್ರಾನ್ಸ್ಲೇಟ್ ಆಗೇ ಆಗತ್ತೆ. ಇವಾಗ ಜನ ನನ್ನನ್ನು ಪ್ರೋತ್ಸಾಹಿಸಕ್ ಬಂದಿದ್ದಾರೆ, ನನ್ನ ನೋಡಿ ಖುಷಿ ಪಡ್ತಾರೆ ಅನ್ನೋ ಫೀಲಿಂಗ್ ಇದೆ. ಅಂಡ್ ಗುರುಗಳ ಟ್ರೈನಿಂಗು ಇನ್ಕ್ರೀಸ್ ಆಗಿದೆ. ಸೊ ಪ್ರೆಸೆಂಟೇಷನ್ ವೈಸ್ ಆಲ್ಸೋ ಇವಾಗ ಮೋರ್ ಸೌಂಡ್ ಇರೋದ್ರಿಂದ ಒಂಥರ ಎಕ್ಸೈಟ್ಮೆಂಟ್ ಬರುತ್ತೆ ಜನ ನೋಡಿದಾಗ ಭಯ ಆಗಕ್ಕಿಂತ.
0: ನೀವೀಗ ಒಬ್ಬ ಯೂತ್ ಆಗಿ ಬೇರೆ ಯೂತ್ಸ್ಗೆ ಶಾಸ್ತ್ರೀಯ ಸಂಗೀತ ಅಥವಾ ನೃತ್ಯದಲ್ಲಿ ಒಂದಷ್ಟು ಕೆರಿಯರ್ ಆಪರ್ಚುನಿಟೀಸ್ ಇದೆ, ಬನ್ನಿ ಕಲಿರಿ ನಮ್ಮ ಸಂಸ್ಕೃತಿನ ಮುಂದೆ ತಗೊಂಡು ಹೋಗೋಣ ಅಂತ ಹೇಳೋದಾದ್ರೆ ಯಾವೆಲ್ಲ ಕೆರಿಯರ್ ಆಪರ್ಚುನಿಟೀಸ್ ಅನ್ನ ನೀವು ಹೇಳೋದಕ್ಕೆ ಇಷ್ಟಪಡ್ತೀರಾ?
1: ಐ ಫೀಲ್ ಕರಿಯರ್ ಆಪರ್ಚುನಿಟೀಸ್ಗಿಂತ ಕಲೆಯನ್ನ ಕಲೆಯಾಗಿ ಪ್ರೋತ್ಸಾಹಿಸಕ್ಕೆ ನಾವು ತಗೋಬೇಕು ಅಂತ. ಕರಿಯರ್ ಆಪರ್ಚುನಿಟೀಸ್ ಐ ಫೀಲ್ ಓಪನ್ ಆಗ್ತಾ ಹೋಗುತ್ತೆ. ನಮ್ಮ ಕಲೆ ಎನ್ಹಾನ್ಸ್ ಆಗ್ತಾ ಹೋದಷ್ಟು, ನಾವು ಪ್ರಾಕ್ಟೀಸ್ ಜಾಸ್ತಿ ಆದ ಹೋದಷ್ಟು, ಮತ್ತೆ ನಾವು ರೆಪೋರ್ಟರ್ ಇನ್ಕ್ರೀಸ್ ಮಾಡ್ಕೋತಾ ಹೋದಷ್ಟು ಆಪರ್ಚುನಿಟೀಸ್ ಹಂಗೆ ಓಪನ್ ಆಗತ್ತೆ.
0: ಅಂದ್ರೆ ಕಲೆಯನ್ನ ಪ್ರೀತಿಸಿದ್ರೆ ಖಂಡಿತವಾಗ್ಲೂ ಕೆರಿಯರ್ ಆಪರ್ಚುನಿಟೀಸ್ ಇದರಲ್ಲಿ ಇದೆ. ಸೊ ಯುವ ಜನತೆ ಮನಸ್ಸು ಮಾಡಬೇಕು ಅಂತ ಸಮುದ್ರತ ಅವರು ಹೇಳ್ತಾರೋ ಮಾತು.
1: ಮತ್ತೆ ನನಗಿಂತ ತುಂಬಾ ಟ್ಯಾಲೆಂಟೆಡ್ ಮ್ಯೂಸಿಷಿಯನ್ಸ್ ಇದ್ದಾರೆ ನನ್ನ ವಯಸ್ಸಿನವರೇ, ಅವ್ರಿಗೆಲ್ರಿಗೂ ದೇ ಆರ್ ಹ್ಯಾವಿಂಗ್ ವಂಡರ್ಫುಲ್ ಆಪರ್ಚುನಿಟೀಸ್.
0: ಲೈಕ್
1: ಸ್ಟುಡಿಯೋ ರೆಕಾರ್ಡಿಂಗ್ ಗಳು ಮಾಡ್ತಾರೆ, ಆಲ್ಬಮ್ಸ್ ಗಳು ರಿಲೀಸ್ ಮಾಡ್ತಾರೆ, ಕಚೇರಿಗಳು ಕೊಡ್ತಾರೆ. ಐ ಫೀಲ್ ಐ ಹ್ಯಾವ್ ಲಾಟ್ ಮೋರ್ ಟು ಲರ್ನ್. ಕಲ್ತಷ್ಟು ಮತ್ತೆ ಪಾಠ ಪ್ರಾಕ್ಟೀಸ್ ಮಾಡಿದಷ್ಟು ದ ಬೆಟರ್ ವಿ ಬಿಕಮ್, ಜಾಸ್ತಿ ಆಪರ್ಚುನಿಟೀಸ್ ಓಪನ್ ಅಪ್ ಆಗುತ್ತೆ.
0: ಅಭ್ಯಾಸನೇ ಎಲ್ಲದಕ್ಕೂ ರಹದಾರಿ.
1: ಹೌದು, ಹೇಳ್ಬೋದು.
0: ಅಂದ ಹಾಗೆ ಸಮುದ್ರತ ಅವರ ಬಗ್ಗೆ ನಾನು ಮಾತಾಡ್ತಾ ಮೊದಲೇ ಹೇಳಿದ್ದೆ, ಅವರು ಬರವಣಿಗೆಯಲ್ಲೂ ಕೂಡ ತೊಡಗಿಸಿಕೊಂಡಿದ್ದಾರೆ ಅಂತ. ನಿಮ್ಮ ಈ ಒಂದು ಬರವಣಿಗೆಯ ಕ್ರಿಯೆ ಹೇಗೆ ಶುರುವಾಯಿತು?
1: ಸೊ ನನ್ನ ಬರವಣಿಗೆ ಶುರು ಆಗಿದ್ದು ಅಗೇನ್ 11ನೇ ವಯಸ್ಸಿನಲ್ಲಿ. ಸ್ಕೂಲಲ್ಲಿ ನಮ್ಮ ಇಂಗ್ಲಿಷ್ ಟೀಚರ್ ತುಂಬಾ ಪ್ರೋತ್ಸಾಹ ಕೊಡೋರು, ನಿನ್ ಕೈಲಿ ಆಗತ್ತೆ ಬರಿ ಅಂತ. ನಂಗೆ ಅಲ್ಲಿವರೆಗೂ ಗೊತ್ತಿರಲಿಲ್ಲ ಈ ತರ ಒಂದು ಲೇಟೆಂಟ್ ಬರೆಯೋದಕ್ಕೆ ಇಂಟ್ರೆಸ್ಟ್ ಇದೆ ನನಗೆ ಅಂತ. ಸೊ ನಾನು ಪೊಯಮ್ಗಳು ಬರೆಯಕ್ಕೆ ಶುರು ಮಾಡಿದ್ದೆ. ಆಕ್ಚುಲಿ ನನ್ನ ಬರವಣಿಗೆ ಮೋಸ್ಟ್ ಆಫ್ ದಮ್ ಆರ್ ಇನ್ ಇಂಗ್ಲಿಷ್. ಸೊ ಪೊಯಮ್ಗಳು ಬರೆದೆ, ಅವ್ರು ಅದನ್ನ ಆಕ್ಚುಲಿ ಪ್ರಿಂಟ್ ಮಾಡ್ಕೊಂಡು ಲ್ಯಾಮಿನೇಟ್ ಮಾಡ್ಕೊಂಡು ಇಟ್ಕೊಂಡಿದ್ರು. ಸೊ ನನಗೆ ಗೊತ್ತಿರಲಿಲ್ಲ ಅಷ್ಟು ಇಂಪ್ಯಾಕ್ಟ್ ಇರತ್ತೆ ಬರೆಯೋದ್ರಿಂದ ಅಂತ. ಅಂಡ್ ಬರವಣಿಗೆಯಿಂದ ಯು ಗೆಟ್ ಅ ವಾಯ್ಸ್, ಓದಿ ನಿಮ್ಮ ಓನ್ ಒಪಿನಿಯನ್ಸ್ ಫಾರ್ಮ್ ಮಾಡ್ಕೊಳಕ್ಕೆ ಆಪ್ಷನ್ ಇರುತ್ತೆ. ಸೊ ಅವಾಗ ಶುರು ಆಗಿದ್ದ ಬರವಣಿಗೆ ಕಾಲೇಜ್ ಮ್ಯಾಗಝೀನ್ ಕೊಟ್ಟೆ, ಆರ್ಟಿಕಲ್ಗಳು ಬರೆದೆ, ಪರೀಕ್ಷಾ ಪೇ ಚರ್ಚಾಗೆ ಟೈಮ್ಸ್ ಆಫ್ ಇಂಡಿಯಾ ಆರ್ಟಿಕಲ್ ಕರೆದಿದ್ರು 9th standard ಅಲ್ಲಿ, ಅದಕ್ಕೆ ಬರ್ದೆ, ಅದು ಪಬ್ಲಿಷ್ ಆಯ್ತು. ಸೊ ಹಂಗೆ ಶುರು ಆಯ್ತು, ಇವಾಗ ಪುಸ್ತಕಕ್ಕೆ ಬಂದಿದೆ.
0: ಯಾವ ಪುಸ್ತಕ ಅದು, ಹೇಗೆ ಅವಕಾಶ ಓದಕ್ ಬಂತು?
1: ಸೊ ಮೊದಲು ನಾನೊಂದು ಮ್ಯಾನುಸ್ಕ್ರಿಪ್ಟ್ ಬರ್ದಿದ್ದೆ, ಅದನ್ನ ಯಾಕೆ ಪಬ್ಲಿಷ್ ಮಾಡಬಾರ್ದು, ಯಾಕೆ ಹೊರಗೆ ತರಬಾರ್ದು ಅಂತ ಅನ್ನಿಸ್ತು. ಅದಕ್ಕೆ ಬೇರೆ ಬೇರೆ ಪಬ್ಲಿಕೇಶನ್ಸ್ಗೆ ಕಳ್ಸಕ್ ಶುರು ಮಾಡಿದೆ. ಒಂದ್ ಪಬ್ಲಿಕೇಶನ್ ಇಂಟರ್ನ್ಯಾಷನಲ್ ಪಬ್ಲಿಕೇಶನ್ ರಿಪ್ಲೈ ಮಾಡಿದ್ರು, ಹೇಳಿದ್ರು ಈ ಮ್ಯಾನುಸ್ಕ್ರಿಪ್ಟ್ ನಾವೆಲ್ದು ಮ್ಯಾನುಸ್ಕ್ರಿಪ್ಟ್ ಇದೆ, ಕಾದಂಬರಿ ಇದು, ಇದನ್ನ ಪಬ್ಲಿಷ್ ಮಾಡೋಕ್ಕಾಗಲ್ಲ, ಜನಕ್ಕೆ ನೀವ್ ಯಾರು ಅಂತ ಗೊತ್ತಿಲ್ಲ, ಆದ್ರೆ ನಿಮ್ ಬರವಣಿಗೆ ಸ್ಟೈಲ್ ಚೆನ್ನಾಗಿದೆ, ಅದಕ್ಕೆ ನೀವ್ ಯಾಕೆ ಒಂದು ಸಣ್ಣ ಕತೆ ಬರೆದು ಬಿಟ್ಟು ಒಂದು ಆಂಥಾಲಜಿ ಮಾಡ್ತಿದೀವಿ, ಅದಕ್ಕೆ ಯಾಕೆ ಕಾಂಟ್ರಿಬ್ಯೂಟ್ ಮಾಡಬಾರ್ದು ಅಂತ. ಅವರೊಂದು ಪ್ರಾಂಪ್ಟ್ ಕೊಟ್ರು ಕತೆ ಬರೆಯಕ್ಕೆ, ಅದು ಬರೆದು ಕಳಿಸ್ದೆ, ಅವ್ರಿಗೆ ಇಷ್ಟ ಆಯ್ತು, ಅದೆಲ್ಲ ಪ್ರೊಸೆಸ್ ಎಲ್ಲ ಆಗಿ ಇವಾಗ ಪಬ್ಲಿಕೇಶನ್ ಆಗಿದೆ ಪುಸ್ತಕ.
0: ಪುಸ್ತಕ ನಿಮ್ಮ ಕೈಗೆ ಬಂದಿದೆ?
1: ಪುಸ್ತಕ ಕೈಗೆ ಬಂದಿದೆ, ಕರೆಕ್ಟ್.
0: ಇನ್ನಷ್ಟು ಪುಸ್ತಕಗಳನ್ನ ಹೊರತರುವ ಐಡಿಯಾ ಏನಾದರೂ ಇದೆಯಾ?
1: ಅಂದ್ರೆ ಬರಿತಾ ಇರ್ತೀನಿ, ನಾನ್ ಮಾತಾಡೋಕ್ಕಿಂತ ಐ ಆಮ್ ಮೋರ್ ಕಂಫರ್ಟಬಲ್ ರೈಟಿಂಗ್ ಆರ್ ಸಿಂಗಿಂಗ್ ಆರ್ ಡಾನ್ಸಿಂಗ್. ನನ್ನ ಚೋಸನ್ ಎಕ್ಸ್ಪ್ರೆಷನ್ ಮಾತಲ್ಲ, ಸೊ ಐ ಆಮ್ ಲಿಟಲ್ ಬಿಟ್ ಅನ್ಕಂಫರ್ಟಬಲ್ ಮಾತಾಡಕ್ಕೆ.
0: ಅಂದ್ರೆ ನಮ್ಮ ಯುವವಾಣಿಯ ಕೇಳುಗರಿಗೆ ಇವತ್ತು ಹೆಚ್ಚಿನ ಮಾತಿಗಿಂತ ಹಾಡುಗಳನ್ನೇ ಕೇಳಿಸ್ಬಿಡೋಣ ಹಾಗಾದ್ರೆ. ಸಮುದ್ರತ ಅವರೇ, ನಿಮ್ಮ ಬರವಣಿಗೆಯ ಒಂದಷ್ಟು ಸಾಲುಗಳನ್ನ ನಮ್ಮ ಕೇಳುಗರಿಗೋಸ್ಕರ ಹೇಳ್ಬೋದಾ?
1: ವೆನ್ ಡಿಡ್ ಶಿ ಇವನ್ ಗೆಟ್ ಹಿಯರ್ ಇನ್ ದು ವಂಡರ್ಸ್ ಶಿ ಸ್ವಿಫ್ಟ್ಲಿ ಐಸ್ ದ ವಿಮೆನ್ಸ್ peculiar mismatched outfit but quickly turns away and looks out of the window hoping to avoid awkward small talk with her as well as the driver. Unfortunately for her, her co-passenger has other ideas. ಇದು ನನ್ನ ಬರವಣಿಗೆಯಿಂದ ಒಂದು ಸ್ಮಾಲ್ ಸ್ನಿಪೆಟ್. ನಾನು ಇಲ್ಲಿ ಕ್ಯಾರೆಕ್ಟರ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಮೇನ್ ಕ್ಯಾರೆಕ್ಟರ್ ಇವಾಗ ಸ್ಟೋರಿ ಇಸ್ ಜಸ್ಟ್ ಅಬೌಟ್ ಟು ಅನ್ಫೋಲ್ಡ್. ಅದರ ಅರ್ಥ ಅಂದ್ರೆ ಅವಳು ಕ್ಯಾರೆಕ್ಟರ್ ಇಂದು ಅಂತ ಒಬ್ಬಳಿದಾಳೆ. ಅವಳು ಒಂದ್ ಕಾರಲ್ಲಿ ಇದ್ದಾಳೆ, ಅವಳು ಪಕ್ಕ ಯಾರೋ ಒಂದ್ ಕೂತಿದ್ದಾರೆ, ಅವಳು ನೋಡೇ ಇಲ್ಲ ಅವ್ರನ್ನ, ಅವಳು ಅಷ್ಟು ಲಾಸ್ಟ್ ಇನ್ ಥಾಟ್ಸ್ ಆಗಿದ್ದಾಳೆ. ಅದನ್ನ ನೋಟಿಸ್ ಮಾಡ್ತಿರೋದು, ಅವಳ ಬಟ್ಟೆ ನೋಟಿಸ್ ಮಾಡ್ತಿದ್ದಾರೆ. ಬಟ್ ಈ ಕ್ಯಾರೆಕ್ಟರ್ಗೆ ಡ್ರೈವರ್ ಜೊತೆ ಆಗಿರ್ಬೋದು ಅಥವಾ ಅವ್ರ ಕೋ ಪ್ಯಾಸೆಂಜರ್ ಜೊತೆ ಆಗಿರ್ಬೋದು ಮಾತಾಡಕ್ ಬೇಕಿಲ್ಲ.
0: ಕೌತುಕ ಮೂಡಿಸುವಂತಹ ಹಲವಾರು ಕಥೆಗಳು ನಿಮ್ಮ ಲೇಖನಿಂದ ಹೊರಬರಲಿ ಅಂತ ಆಕಾಶವಾಣಿ ಬೆಂಗಳೂರು ಯುವವಾಣಿ ತಂಡದಿಂದ ನಾವು ಕೂಡ ಹಾರೈಸ್ತಾ ಇದ್ದೀವಿ.
1: ಥ್ಯಾಂಕ್ ಯು.
0: ಸಮುದ್ರತ ಅವರೇ, ನಿಮ್ಮ ಶಿಕ್ಷಣದ ವಿಚಾರಕ್ಕೆ ಬರೋಣ. ಬಿಟೆಕ್ ಓದ್ತಾ ಇದ್ದೀರಾ, ವಿಜ್ಞಾನವನ್ನ ಈ ಎಲ್ಲಾ ಕಲೆಗಳ ಜೊತೆಯಾಗಿ ನಿಭಾಯಿಸ್ಕೊಂಡು ಹೋಗೋದು ಸುಲಭ ಅನ್ನಿಸ್ತಾ ಇದೆಯಾ? ಮುಂದೇನ್ ಮಾಡ್ಬೇಕು ಅಂತ ಇದ್ದೀರಾ ನೀವು?
1: ಇವಾಗ ನಾನು ಬಿಟೆಕ್ ಬಯೋಟೆಕ್ನಾಲಜಿ ಓದ್ತಿದ್ದೀನಿ. ಮುಂದೆ ನಾನು ಕ್ಯಾನ್ಸರ್ ರಿಸರ್ಚ್ಗೆ ಹೋಗೋಣ ಅಂತಿದ್ದೀನಿ. ಅದು ನನ್ನ ಫೀಲ್ಡ್ ಆಫ್ ಇಂಟ್ರೆಸ್ಟ್ ಆಗಿದೆ. ಕಲೆ ಎಷ್ಟು ಕ್ರಿಯೇಟಿವ್ ಆಗಿ, ಎಷ್ಟು ನಮ್ಮದೇ ಆದ ಯೋಚನೆಗಳು, ಚಿಂತನೆಗಳು, ಅದನ್ನು ನಾವು ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕಾಗತ್ತೋ. ವಿಜ್ಞಾನ ಇಸ್ ದ ಎಕ್ಸಾಕ್ಟ್ ಆಪೋಸಿಟ್, ಬಟ್ ಅದು ಒಂಥರ ಕಾಂಪ್ಲಿಮೆಂಟ್ರಿ ಅನ್ಸುತ್ತೆ ನನಗೆ. ಎಲ್ಲ ಫ್ಯಾಕ್ಟ್ ಬೇಸ್ಡ್ ಇರುತ್ತೆ, ಎಲ್ಲ ರಿಸರ್ಚ್ ಬೇಸ್ಡ್ ಇರುತ್ತೆ, ಏನಿದೆಯೋ ಅದಿರುತ್ತೆ. ಅದಕ್ಕೆ ನಮ್ಮ ಓನ್ ಇಂಟರ್ಪ್ರಿಟೇಷನ್ಸ್ ಅಷ್ಟೊಂದಿರಲ್ಲ. ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಟು ಮಿ, ನನಗೆ ಅದರಲ್ಲಿ ತುಂಬಾ ಆಸಕ್ತಿ ಇದೆ.
0: ಪಿ ಯು ಸಿಯಲ್ಲಿ ಸ್ಟೇಟ್ ಲೆವೆಲ್ ರ್ಯಾಂಕ್ ಪಡೆದಿದ್ರಿ, ಎಕ್ಸ್ಪೆಕ್ಟೇಷನ್ ಇತ್ತ?
1: ಆಕ್ಚುಲಿ ಎಕ್ಸ್ಪೆಕ್ಟೇಷನ್ ಇತ್ತು, ಆದರೆ ಇನ್ನೂ ಚೆನ್ನಾಗಿ ಬರತ್ತೆ ಅಂತಿತ್ತು ರ್ಯಾಂಕಲ್ಲಿ. ಬಟ್ ಐ ಆಮ್ ವೆರಿ ಥ್ಯಾಂಕ್ಫುಲ್. ಸ್ಟೇಟ್ ರ್ಯಾಂಕ್ 31 ಬಂದಿತ್ತು ನನಗೆ. ನನಗೆ ಆಕ್ಚುಲಿ ರಿಸಲ್ಟ್ ದಿವಸ ನನಗೆ ಚೂರು ಬೇಜಾರಾಗಿತ್ತು, ಇನ್ನೂ ಜಾಸ್ತಿ ಬರ್ಬೋದಿತ್ತಲ್ಲ ಅಂತ. ಆಮೇಲೆ ಕಾಲೇಜಿಂದ ಹೇಳಿದ್ರು, ನಿಮಗೆ ಸ್ಟೇಟ್ ರ್ಯಾಂಕ್ 31 ಬಂದಿದೆ, ಕಂಗ್ರ್ಯಾಚುಲೇಷನ್ಸ್ ಅಂತ ವಿಜ್ಞಾನದಲ್ಲಿ. ಸೊ ಆಮೇಲೆ ಐ ವಾಸ್ ವೆರಿ ಹ್ಯಾಪಿ.
0: ನಿಮ್ಮ ವಯಸ್ಸಿನ ವಿದ್ಯಾರ್ಥಿಗಳು ಓದ್ಲೂಬೇಕು, ಕಲೆನೂ ಕೂಡ ನಿಭಾಯಿಸ್ಬೇಕು ಅಂತ ಅಂದ್ಕೊಳ್ಳೋರ್ಗೆ ನೀವು ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ?
1: ಐ ಫೀಲ್ ಇಂಟ್ರೆಸ್ಟ್ ಅಂಡ್ ಟೈಮ್ ಮ್ಯಾನೇಜ್ಮೆಂಟ್ ಎರಡೂ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಕೆಲವರು ಫೋರ್ಸಿಬಲ್ ಆಗಿ ಬಂದಿರ್ತಾರೆ ಕಲೆಗೆ. ಐ ಫೀಲ್ ಫೋರ್ಸಿಬಲ್ ಆಗಿ ಬಂದಿರುವಾಗ ದರ್ ಇಸ್ ಓನ್ಲಿ ಸೋ ಲಾಂಗ್ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗಕ್ಕಾಗೋದು. ಜೆನ್ಯೂನ್ ಆಸಕ್ತಿ ಇದ್ರೆ ಕಲೆಯಲ್ಲಿ, ಅಥವಾ ಜೆನ್ಯೂನ್ ಆಸಕ್ತಿ ಇದ್ರೆ ಏನಾದ್ರಲ್ಲೂ ಓದಲ್ಲಿ ಬರೆಯೋದ್ರಲ್ಲಿ, ಅವಾಗಲೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಇನ್ನೊಂದು ಟೈಮ್ ಮ್ಯಾನೇಜ್ಮೆಂಟ್, ಅದು ನಾನು ಐ ಆಲ್ಸೋ ಸ್ಟ್ರಗಲ್ ವಿತ್ ಇಟ್ ಎ ಲಿಟಲ್ ಬಿಟ್. ಬಟ್ ಟೈಮ್ ಅನ್ನ ಹೆಂಗ್ ಮ್ಯಾನೇಜ್ ಮಾಡ್ತೀವಿ, ಯಾವ್ದಕ್ ಒಂದ್ರಲ್ಲಿ ಕಡಿಮೆ ಆದ್ರೆ ಟೈಮು ಇನ್ನೊಂದಕ್ಕೆ ಜಾಸ್ತಿ ಕೊಡ್ಬೋದು.
0: ಅಂದ್ರೆ ಜೆನ್ಯೂನ್ ಆಸಕ್ತಿ ಇರುವಂತಹ ಕ್ಷೇತ್ರದಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಳ್ಳಿ ಅನ್ನೋ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತಿದ್ದೀರಾ. ಸಮುದ್ರತ ಅವರು ತಮ್ಮದೇ ಆದಂತಹ ಒಂದು ಕಂಪನಿಯನ್ನ ಸ್ಥಾಪನೆ ಮಾಡಿ ಒಂದ್ ವರ್ಷ ಕಳೆದಿದೆ. ಓದಿನ ಜೊತೆ ಜೊತೆಯಾಗಿ, ಕಲೆಯ ಜೊತೆ ಜೊತೆಯಾಗಿ ನಿಮ್ಮ ಉದ್ಯಮವನ್ನ ನೀವು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀರಾ, ಹೇಗ್ ಸಾಧ್ಯ ಆಯ್ತು ಇದೆಲ್ಲ?
1: ಸೊ ನಂದಿರೋದು ಇವಾಗ ಡಿಸೈನ್ ಕಂಪನಿ, ಅಂಡ್ ಡಿಸೈನ್ ಇಸ್ ಆಲ್ಸೋ ಒಂಥರ ಕಲೆನೆ, ವಿಜುವಲ್ ಮೀಡಿಯಮ್ ಆಫ್ ಎಕ್ಸ್ಪ್ರೆಷನ್ ಅದು. ಸೊ ಅದು ನನಗೆ ಅಷ್ಟೊಂದು ಡಿಫ್ರೆಂಟ್ ಅಂತ ಅನಿಸ್ಲಿಲ್ಲ. ಅದರಲ್ಲೂ ನನಗೆ ಆಸಕ್ತಿ ಇದೆ, ನಾನು ಪೇಂಟಿಂಗ್ ಮಾಡ್ತೀನಿ, ಡ್ರಾಯಿಂಗ್ ಮಾಡ್ತೀನಿ, ಸ್ಕೆಚಿಂಗ್ ಮಾಡ್ತೀನಿ. ಸೊ ಅದ್ರ ಜೊತೆ ಡಿಸೈನಿಂಗ್ ಕೂಡ ಒಂದು ಇಂಟ್ರೆಸ್ಟಿಂಗ್ ಫೀಲ್ಡ್ ಅನ್ನಿಸ್ತು ನನಗೆ. ಆ್ಯಂಡ್ ಡಿಸೈನ್ ಇಸ್ ಆಲ್ವೇಸ್ ಎ ನೀಡ್, ಎಲ್ರಿಗೂ ಬೇಕಾಗ್ತಾನೆ ಇರುತ್ತೆ. ಮದುವೆ ಇನ್ವಿಟೇಷನ್ಗಳಾಗ್ಬೋದು, ಅಥವಾ ಕಂಪನಿಗೆ ಕಾರ್ಪೊರೇಟ್ ಇವೆಂಟ್ಸ್ಗಳಿಗಾಗ್ಬೋದು, ಇವೆಂಟ್ ಇದ್ದೇ ಇರುತ್ತೆ. ಅಂಡ್ ಇನ್ನೊಬ್ರು ಶುಭ ಕಾರ್ಯದಲ್ಲಿ, ಇನ್ನೊಬ್ರು ಪಾಸಿಟಿವ್ ಇವೆಂಟ್ಸ್ ಅಲ್ಲಿ ನಮ್ದು ಒಂದು ಪಾರ್ಟ್ ಇರೋದು ಇಸ್ ವೆರಿ ಪ್ಲೆಸೆಂಟ್ ಫೀಲಿಂಗ್. ಅದಕ್ಕೆ ಡಿಸೈನ್ ಕಂಪನಿ ನಾನು ಶುರು ಮಾಡಿದೆ.
0: ನಿಮ್ಮ ಉದ್ಯಮ ಹೇಗ್ ಶುರುವಾಯ್ತು, ಹೇಗ್ ನಡೀತಾ ಇದೆ, ಮುಂದೆಲ್ಲ ಏನ್ ಯೋಚನೆಗಳಿದೆ?
1: ನಾನು ಡಿಸೈನ್ ಕಂಪನಿ ಶುರು ಮಾಡಿದ್ದು ಸಣ್ಣದಾಗಿ ಶುರು ಮಾಡಿದೆ, ನಾನೊಬ್ಳೆ. ಓವರ್ 1 ಇಯರ್ ಆಯ್ತು ಶುರು ಮಾಡಿ. ಮತ್ತೆ ಒಬ್ಳೆ ಶುರು ಮಾಡಿದ್ದು ಇವಾಗ ಟೀಮ್ ಆಗಿ ಬೆಳೆದಿದೆ.
0: ನೀವು ಮರೆಯೋಕ್ ಆಗದಿರೋಂತಹ ಪ್ರಾಜೆಕ್ಟ್ ಯಾವ್ದಾದ್ರು ಮಾಡಿದಿರಾ?
1: ಮರೆಯೋಕ್ ಆಗದಿರೋ ಅಂತ ಪ್ರಾಜೆಕ್ಟ್ ಅಂದ್ರೆ ಒಂದು NGO ಡಿಸೈನ್ ಮಾಡ್ಲಿಕ್ಕೆ ಕೇಳಿದ್ರು. ಸೊ ಅವ್ರು ಮಾಡ್ತಿರೋ ಕೆಲಸ ನನಗೆ ತುಂಬಾ ಇನ್ಸ್ಪಿರೇಷನಲ್ ಅನಿಸ್ತು. ಅವರು ವಿಮೆನ್ ಸೇಫ್ಟಿಗೆ ಮಾಡ್ತಿದ್ದು. ಸೊ ಆ ಪ್ರಾಜೆಕ್ಟ್ ನನಗೆ ತುಂಬಾ ಮೆಮೊರೇಬಲ್ ಆಗಿದೆ.
0: ಒಬ್ಬ ಹೆಣ್ಣು ಮಗಳಾಗಿ ಮಹಿಳಾ ಸುರಕ್ಷತೆಯ ಬಗ್ಗೆ ನಿಮ್ಮ ಉದ್ಯಮದಿಂದ ಮಾಡಿದಂತಹ ಒಂದಷ್ಟು ಕಾರ್ಯಗಳು ಬಹಳ ಖುಷಿ ಕೊಟ್ಟಿದೆ ಅಂತ ಮಾತು ಹೇಳ್ತಾ ಇದ್ದೀರಾ. ಅದೇ ರೀತಿಯಲ್ಲಿ ಸಮುದ್ರತ ಅವರು ಸಮಾಜ ಸೇವೆಯಲ್ಲೂ ಕೂಡ ತೊಡಗಿಸ್ಕೊಂಡಿದ್ದಾರೆ ಅಂತ ಗೊತ್ತಾಯ್ತು. ಹೇಗೆ ಈ ಒಂದು ಪ್ರಯಾಣ ಶುರುವಾದದ್ದು?
1: ಇದು ಚಿಕ್ಕ ವಯಸ್ಸಿನಿಂದಾನೇ ಇನ್ಕಲ್ಕೇಟ್ ಆಯ್ತು ನನಗೆ. ಅಪ್ಪ ಅಮ್ಮ ಇಬ್ರು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳೋರು. ಮತ್ತೆ ಅಮ್ಮ ಕೂಡ ಸ್ವಯಂ ಸೇವಕಿಯಾಗಿ ತುಂಬಾ ಆರ್ಗನೈಸೇಷನ್ಸ್ಗೆ ಹೋಗೋರು, ನನ್ನೂ ಕರ್ಕೊಂಡು ಹೋಗೋರು. ಸೊ ಫುಡ್ ಕ್ಯಾಂಪ್ಗಳು ಮಾಡೋರು. ಅಪ್ಪ ಅಮ್ಮ ಇಬ್ರು ವೈದ್ಯರಾದ್ರಿಂದ ಹೆಲ್ತ್ ಕ್ಯಾಂಪ್ಗಳು, ಹೆಲ್ತ್ ಚೆಕಪ್ಗಳು ಎಲ್ಲ ಫ್ರೀ. ಆ ಥರದ್ರಿಂದ ಶುರು ಆಯಿತು. ಅದನ್ನು ನೋಡಿ ನೋಡಿ ನನಗೂ ಬಂತು, ಹೌದು ವಿ ಹ್ಯಾವ್ ಅ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಸೊ ನಾನು ವಾಲಂಟಿಯರ್ ಬೇಸಿಸಲ್ಲಿ ಹೋಗಿ ಮಾಡ್ತೀನಿ. ಹಾಗೆ ಲಯನ್ಸ್ ಕ್ಲಬ್ಬಲ್ಲಿ ಕೂಡ ಮೆಂಬರ್ ಆಗಿದ್ದೀನಿ.
0: ಈ ಒಂದು ಸಾಮಾಜಿಕ ಜವಾಬ್ದಾರಿಯನ್ನು ನಿಭಾಯಿಸಿದಂತಹ ಸಮಯದಲ್ಲಿ ಒಬ್ಬ ಯೂತ್ ಆಗಿ ಏನನ್ಸುತ್ತೆ?
1: ಒಂಥರ ಎಂಟೈಟಲ್ಡ್ ಅನ್ಸುತ್ತೆ. ನಾವು ನಮ್ಮ ಬಗ್ಗೆನೆ ಎಷ್ಟು ಯೋಚನೆ ಮಾಡ್ತಿರ್ತೀವಿ, ಹೊರಗಡೆ ನೋಡಿದಾಗ ಎಷ್ಟು ಜನಕ್ಕೆ ಎಷ್ಟು ಕಷ್ಟಗಳಿದೆ, ಎಷ್ಟು ಯೋಚನೆ ಮಾಡುವಂಥ ವಿಷಯಗಳಿದೆ, ಎಷ್ಟು ಹೆಲ್ಪ್ ಮಾಡ್ಬೋದು.

0: ನಾವು ಆಸ್ ಒನ್ ಪರ್ಸನ್ ಒಂದು ವಾಯ್ಸ್ ಇಟ್ಕೊಂಡು ಅಥವಾ ಒನ್ ವಾಟ್ ಎವರ್ ಮೀನ್ಸ್ ನಮ್ಮ ಹತ್ರ ಇದೆ. ಸೊ ಅದರಿಂದ ನಾವು ಎಷ್ಟು ಸ್ವಾರ್ಥವಾಗಿ ಯೋಚನೆ ಮಾಡ್ತೀವಿ ಅಂತ ಅನ್ಸುತ್ತೆ. ಅದಕ್ಕೆ ಆದಷ್ಟು ಟ್ರೈ ಟು ಹೆಲ್ಪ್ ಔಟ್.
1: ಯುವವಾಣಿ ಕಾರ್ಯಕ್ರಮದಲ್ಲಿ ಸಮುದ್ರತ ಅವರ ಜೊತೆಯಾಗಿ ಮಾತುಕತೆ ಮುಂದುವರಿತಾ ಇದೆ. ಸಾಕಷ್ಟು ವಿಚಾರಗಳನ್ನ ನಿಮ್ಮ ಬಗ್ಗೆ ತಿಳ್ಕೊಂಡ್ವಿ. ಅದರ ಜೊತೆಯಾಗಿ ನೀವು ನಂಬಿರುವಂತಹ ಆದರ್ಶಗಳು, ಜೀವನದಲ್ಲಿ ಅಳವಡಿಸಿಕೊಂಡಿರುವಂತಹ ಮೌಲ್ಯಗಳು, ಸಮಯ ಪಾಲನೆ, ಶಿಸ್ತು, ಇದೆಲ್ಲದರ ಬಗ್ಗೆ ತಿಳ್ಕೊಂಡ್ವಿ. ಯುವವಾಣಿ ಕಾರ್ಯಕ್ರಮದಲ್ಲಿ ಸಮುದ್ರತ ನಿಮಗೋಸ್ಕರ ಒಂದು ಸ್ಪೆಷಲ್ ಆದ ಟೈಮ್ ಮೆಷಿನ್ ಇದೆ. ಒಂದಷ್ಟು ಕಾಲಘಟ್ಟವನ್ನ ನಾನು ಹೇಳ್ತೀನಿ, ಆ ಒಂದು ಸಮಯದಲ್ಲಿ ನಿಮಗೆ ಏನ್ ಅನ್ನಿಸ್ತು ಅನ್ನೋದನ್ನ ನಮ್ ಜೊತೆಯಾಗಿ ಹೇಳ್ಬೇಕು, ಆಗ್ಬೋದಾ?
0: ಎಸ್.
1: ಆರು ವರ್ಷದ ಹುಡುಗಿ.
0: ಆರು ವರ್ಷದ ಹುಡುಗಿ ಅಂದ್ರೆ ನಂಗೆ ಅನ್ಪಿದೆ ಅಜ್ಜಿ ಮನೆಯಲ್ಲಿ, ಅಜ್ಜಿ ಬೆಳಗ್ಗೆ 7 ಗಂಟೆಗೆ ಎಬ್ಸ್ಬಿಟ್ಟು ಪ್ರಾಕ್ಟೀಸ್ ಮಾಡಿಸೋರು ಸಮ್ಮರ್ ಹಾಲಿಡೇ ಟೈಮ್ ಅಲ್ಲಿ, ಸಂಗೀತ ಹಾಡ್ಬೇಕು ನೀನು ಹೇಳು ಅಂತ. ಸೊ ಅಜ್ಜಿ ಮನೇಲಿ ಇದ್ದಾಗೂ ನಾನು ಬಿಡ್ತಿರ್ಲಿಲ್ಲ.
1: ಹತ್ತನೇ ತರಗತಿ
0: ಫುಲ್ ಬೋರ್ಡ್ ಎಕ್ಸಾಮ್ ಟೆನ್ಷನ್ ಇತ್ತು.
1: ಮೊದಲ ಬಾರಿ ಸ್ಟೇಜ್ ಹತ್ತಿದ್ದು?
0: ಅಯ್ಯೋ ತುಂಬಾ ಟೆನ್ಷನ್ ಇತ್ತು, ಗಂಟ್ಲೆ ಬರ್ಲಿಲ್ಲ, ತುಂಬಾ ಜನ ನೋಡಿ ವರಿ ಆಗಿತ್ತು, ಬಟ್ ತುಂಬಾ ಚೆನ್ನಾಗಾಯ್ತು, ನಂಗೆ ಖುಷಿ ಆಯ್ತು. ಆಮೇಲೆ
1: ಮೊದಲ ಬಹುಮಾನ
0: ಶಾಲೆಯಲ್ಲಿ ಮ್ಯೂಸಿಕ್ ಕಾಂಪಿಟೇಷನ್ ಅಲ್ಲಿ ಸಿಕ್ಕಿದ್ದು. ಅವಾಗ ಒಂಚೂರು ಆ ಪ್ರೋತ್ಸಾಹ ಸಿಕ್ತು, ಒಂಚೂರು ಇನ್ಸ್ಪಿರೇಷನ್ ಬಂತು, ಓ ನಾನು ಪ್ರಾಕ್ಟೀಸ್ ಮಾಡಿದ್ರೆ ಇನ್ನೂ ಜಾಸ್ತಿ ಗೆಲ್ಬೋದಲ್ಲ ಅಂತ.
1: ಮೊದಲ ಸೋಲು
0: ಅಂದ್ರೆ ಶಾಲೆಯಿಂದ ಒಂದು ಇಂಟರ್ ಸ್ಕೂಲ್ ಕಾಂಪಿಟೇಷನ್ ಗೆ ಕಳಿಸಿದ್ರು, ಆವಾಗ ನಾನು ಒಬ್ಳೆ ಹಾಡುವಂತ. ಆವಾಗ ನನಗೆ ಅಗೇನ್ ಸ್ಟೇಜ್ ಫಿಯರ್ ಆಗಿ ಅಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದಷ್ಟು ಚೆನ್ನಾಗಿ ಹಾಡಕ್ ಆಗ್ಲಿಲ್ಲ. ಸೊ ಅವಾಗ ಅನಿಸ್ತು, ಓ ಐ ಹ್ಯಾವ್ ಟು ಓವರ್ಕಮ್ ದಿಸ್ ಅಂತ. ಸೊ ಹ್ಯಾಸ್ ಟು ಬಿ ಮೊದಲ ಸೋಲು.
1: ಮಧ್ಯರಾತ್ರಿ ಹನ್ನೆರಡು ಗಂಟೆ
0: ನಾನು ಮೋಸ್ಟ್ ಆಫ್ ಮೈ ಕ್ರಿಯೇಟಿವ್ ಥಿಂಗ್ಸ್, ಓದೋದು, ಬರೆಯೋದು, ಹಾಡೋದು, ನೃತ್ಯ ಎಲ್ಲ ಮಧ್ಯರಾತ್ರಿ 12 ಗಂಟೆಗೆ ಆಗೋದು.
1: ಬೆಳಗ್ಗೆ ಆರು ಗಂಟೆ
0: ನಿದ್ದೆ ಇಲ್ಲ. ಬೆಳಗ್ಗೆ 6 ಗಂಟೆ ಅಂದ್ರೆ ಸ್ಕೂಲ್ ರನ್ ಅಥವಾ ಕಾಲೇಜ್ ರನ್.
1: ಇನ್ನು 10 ವರ್ಷಗಳ ನಂತರ?
0: 10 ವರ್ಷಗಳ ನಂತರ ಅಂದ್ರೆ ವಿಜ್ಞಾನ ಫೀಲ್ಡ್ ಅಲ್ಲೂ ಇರ್ಬೇಕು ಅಂತ, ಓದು ಬರೆದು ಮುಗಿಸಿ ರಿಸರ್ಚ್ ಫೀಲ್ಡ್ ಅಲ್ಲಿ ಇರ್ಬೇಕು ಅಂತ. ಮತ್ತೆ ಹಂಗೆ ಕಲೆನೂ ಮುಂದುವರಿಸ್ಕೊಂಡು ಹೋಗೋದು, ಇನ್ನೂ ಒಂದಷ್ಟು ಬರವಣಿಗೆಗಳನ್ನ ಹೊರತರೋದು. ಸೊ ಬೆಟರ್ ವರ್ಷನ್ ಆಫ್ ಮೀ.
1: ವಂಡರ್ಫುಲ್. ಈಗ ನಿಮಗಾಗಿ ಮತ್ತೊಂದು ಹೊಸ ತರದ ಸವಾಲು ಕಾಯ್ತಾ ಇದೆ ನಮ್ಮ ಯುವವಾಣಿಲಿ. ನಾನು ನಿಮಗೆ ಒಂದಷ್ಟು ಪದಗಳನ್ನ ಹೇಳ್ತಾ ಹೋಗ್ತೀನಿ, ಪ್ರತಿಯೊಂದು ಪದಕ್ಕೂ ನೀವು ಒಂದು ಹಾಡಿನ ಸಾಲನ್ನ ಹೇಳಬೇಕು, ಆಗ್ಬೋದಾ?
0: ಆಗತ್ತೆ. ಎಸ್.
1: ವಂಡರ್ಫುಲ್. ಶುರು ಮಾಡೋಣವಾ?
0: ಎಸ್.
1: ಸಂಗೀತ.

0: ಭರತನಾಟ್ಯ.
1: ಭರತನಾಟ್ಯಕ್ಕೆ ಒಂದು ಜತಿ ಹಾಡ್ಬೋದಾ? ತದ್ಧಿತ್ತಕ ದಿನ ಧೀಮ್, ಧಿತ್ತಕ ದಿನ ಧೀಮ್, ತಕ ದಿನ ಧೀಮ್, ತಕಿಟ ತಾಮ್ ತದಿಗಿಣ ತುಂ ಧೀಮ್, ತಕಿಟ ತಾಮ್ ತದಿಗಿಣ ತುಂ ಧೀಮ್, ತಕಿಟ ತಾಮ್ ತದಿಗಿಣ ತುಂ ಧೀಮ್.
0: ವಿಜ್ಞಾನ.
1: ಕೊಡು ಬೇಗದು ಯಮತಿ ಸರಸ್ವತಿ, ಅಂದ್ರೆ ವಿಜ್ಞಾನ ಇನ್ನೂ ವೃದ್ಧಿ ಆಗ್ಲಿ ಅಂತ.
0: ಪುಸ್ತಕ.
1: ಒಂದು ಸರಸ್ವತಿದು ಹಾಡು. ವೀಣಾವಾದಿನಿ ಶುಭಮತಿ ದಾಯಿನಿ, ಪುಸ್ತಕ ಹಸ್ತೆ ದೇವನುತೆ.
0: ಕನಸು.

0: गुरु।
1: गुरुवेन गुलामनगुवतनक ದೊರೆಯದಣ್ಣ ಮುಕುತಿ.
0: ಅಮ್ಮ
1: ಇದು ಅಮ್ಮನ ಬಗ್ಗೆ ಒಂದು ಸಂಸ್ಕೃತದ ಹಾಡು. ಕಲ್

0: ಅಪ್ಪ.
1: ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ ಅಪ್ಪ.
0: ಸ್ನೇಹ
1: ಕಣ್ಣ ಕಂಬನಿಯ ಒರೆಸುವ ಸ್ನೇಹಿತ, ನಮ್ಮ ಸ್ನೇಹವಿದು ಇರಲಿ ಶಾಶ್ವತ.
0: ಭಾರತ.

0: ಜೀವನ
1: ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ.
0: ನಿಮ್ಮ ಜೀವನ ನೌಕೆ ಕೂಡ ಗುರಿಯ ತೀರವನ್ನ ಸೇರ್ಲಿ ಅಂತ ನಾವು ಯುವವಾಣಿ ತಂಡದಿಂದ ನಿಮ್ಗೆ ಹಾರೈಸ್ತಾ ಇದ್ದೀವಿ.
1: ಧನ್ಯವಾದ.
0: ಕಾರ್ಯಕ್ರಮ ಕೇಳ್ತಾ ಇರುವಂತಹ ಯುವಕರಿಗೆ ನಿಮ್ಮ ಮಾತು ಏನು?
1: ಐ ಥಿಂಕ್ ಯುವಕರಾಗಿ ವಿ ಆರ್ ದ ಫ್ಯೂಚರ್ ಆಫ್ ದ ಕಂಟ್ರಿ. ದೇಶದ ಮುಂದಿನ ಪ್ರಜೆಗಳು ನಾವೇ. ಸೊ ನಮಗೆ ತುಂಬಾ ರೆಸ್ಪಾನ್ಸಿಬಿಲಿಟಿ ಇದೆ ನಮ್ಮ ದೇಶವನ್ನ ಮತ್ತೆ ನಮ್ಮ ಓನ್ ಸೆಲ್ಸ್ ಅನ್ನ ಯಾವಾಗ್ಲೂ ಬೆಟರ್ಮೆಂಟ್ಗೆ ತಗೊಂಡು ಹೋಗ್ಬೇಕು ಅಂತ. ಸೊ ನಿಮಗೆ ಆಸಕ್ತಿ ಇರೋ ಫೀಲ್ಡ್ಗಳಲ್ಲಿ ನಿಮಗೆ ಆದಷ್ಟು ಹೆಲ್ಪ್ ಮಾಡಿ, ಒಳ್ಳೆ ಕೆಲಸಗಳನ್ನ ಮಾಡಿ, ಮತ್ತೆ ದೊಡ್ಡವರಿಂದ ಇನ್ಸ್ಪಿರೇಷನ್ ತಗೊಳ್ಳಿ. ತಗೊಂಡು ಲೆಟ್ ಅಸ್ ಆಲ್ ವರ್ಕ್ ಟುವರ್ಡ್ಸ್ ಅ ಬೆಟರ್ ವರ್ಲ್ಡ್.
0: ಸಂಗೀತ, ನೃತ್ಯ, ಉದ್ಯಮ, ವಿಜ್ಞಾನ, ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲೂ ನಿಮ್ಮನ್ನ ನೀವು ತೊಡಗಿಸ್ಕೊಂಡು ಸಮಯವನ್ನ ಪ್ರತಿಯೊಂದಕ್ಕೂ ಕೂಡ ಮಾಡಿಕೊಂಡು ನೀವು ಸಮಯದ ಸದುಪಯೋಗ ಮಾಡ್ಕೋತಾ ಇದ್ದೀರಾ. ಯುವ ಜನತೆ ಕೂಡ ಸಮಯದ ಸದುಪಯೋಗ ಮಾಡ್ಕೋಬೇಕಾದ್ರೆ ಏನಾದರೂ ಅವ್ರಿಗೆ ಟಿಪ್ಸ್ ಕೊಡ್ತೀರಾ?
1: ಸಮಯದ ಸದುಪಯೋಗ ಅಂದರೆ ಐ ಫೀಲ್ ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ನನಗೂ ಆಗತ್ತೆ. ಸೋಷಿಯಲ್ ಮೀಡಿಯಾ ಯೂಸೇಜ್ ಅದನ್ನ ನಾವು ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳಕ್ಕಾಗಲ್ಲ, ಬಿಕಾಸ್ ದಟ್ ಈಸ್ ಅವರ್ ವೇ ಆಫ್ ಸ್ಟೇಯಿಂಗ್ ಕನೆಕ್ಟೆಡ್. ಅದನ್ನ ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ಆ ಟೈಮನ್ನ ನಾವು ಸುಮ್ಮನೆ ಸ್ಪೆಂಡ್ ಮಾಡೋಕ್ಕಿಂತ ನಮಗೆ ಇಂಟ್ರೆಸ್ಟ್ ಇರೋದನ್ನ ನಾವು ಸೆಲ್ಫ್ ಇಂಪ್ರೂವ್ಮೆಂಟ್ಗೆ ಅದನ್ನೇ ಉಪಯೋಗಿಸ್ಬೋದು. ಟು ಸ್ಟೇ ಕನೆಕ್ಟೆಡ್ ವಿತ್ ಬೆಟರ್ ಪೀಪಲ್, ಪೀಪಲ್ ಹೂ ಮೇಕ್ ಅಸ್ ಬೆಟರ್, ಪೀಪಲ್ ಹೂ ವಿ ಆರ್ ಇನ್ಸ್ಪೈರ್ಡ್ ಬೈ. ಸೊ ಅದಕ್ಕೆ ಉಪಯೋಗಿಸಿದ್ರೆ ಇನ್ಸ್ಟೆಡ್ ಆಫ್ ಜಸ್ಟ್ ಸ್ಕ್ರೋಲಿಂಗ್. ಸೊ ಐ ಫೀಲ್ ದಟ್ ಈಸ್ ಒನ್ ವೇ ಆಫ್ ಟೈಮ್ ಮ್ಯಾನೇಜ್ಮೆಂಟ್, ಸದುಪಯೋಗ ಆಫ್ ಸಮಯ.
0: ಥ್ಯಾಂಕ್ ಯು ಸೋ ಮಚ್. ನಿಮ್ಮೊಟ್ಟಿಗೆ ಮಾತಾಡಿ ಖುಷಿ ಆಯ್ತು. ಇವತ್ತು ಆಕಾಶವಾಣಿ ಬೆಂಗಳೂರು ಕೇಂದ್ರಕ್ಕೆ ಬಂದ್ರಿ, ಹೇಗನ್ನಿಸ್ತು ನಿಮ್ಗೆ?
1: ತುಂಬಾ ಖುಷಿ ಆಯ್ತು. ಐ ಫೀಲ್ ವೆರಿ ಆನರ್ಡ್. ನಂಗೆ ಇನ್ನೂ ಮಾಡಕ್ಕೆ ತುಂಬಾ ಕೆಲಸ ಇದೆ, ತುಂಬಾ ಅಚೀವ್ ಮಾಡೋದಿದೆ, ತುಂಬಾ ಸೊಸೈಟಿಗೆ ಗಿವ್ ಬ್ಯಾಕ್ ಮಾಡೋದಿದೆ. ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ.
0: ಧನ್ಯವಾದ.
1: ಧನ್ಯವಾದ.
0: ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಬೆಂಗಳೂರಿನ ಬಹುಮುಖ ಪ್ರತಿಭೆ ಸಮುದ್ರತಾ ಅವರ ಜೊತೆಯಾಗಿ ಸಂದರ್ಶನ ಮುಡಿಬಂತು. ಸಂದರ್ಶನ ನಿಮ್ಮನ್ನ ತಲುಪಿದೆ ಅಂತ ನಾವು ಭಾವಿಸ್ತಾ ಇದೀವಿ. ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡ್ವಿ. ಯುವ ಜನತೆಗೆ ಸಮಯದ ಸದುಪಯೋಗ ಆಗಿರಬಹುದು, ಶಿಸ್ತಿನ ಜೀವನವಾಗಿರಬಹುದು, ಅಭ್ಯಾಸದಿಂದಾನೆ ಯಶಸ್ಸು ಅನ್ನೋದು ದೊರೆಯುತ್ತೆ. ಈ ರೀತಿಯಾದಂತಹ ಅನೇಕ ವಿಚಾರಗಳನ್ನ ಸಮುದ್ರತಾ ಅವರ ಮಾತುಗಳಲ್ಲಿ ನಾವು ಕೂಡ ಕಂಡುಕೊಂಡ್ವಿ. ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಯುವವಾಣಿ ಕಾರ್ಯಕ್ರಮದ ಈ ಸಂಚಿಕೆಯನ್ನ ಮುಕ್ತಾಯಗೊಳಿಸ್ತಾ ಇದೀವಿ. ನಮಸ್ಕಾರ. ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಬಹುಮುಖ ಪ್ರತಿಭೆ ಸಮುದ್ರತಾ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಮಮತಾ, ನಿರ್ಮಾಣ ಜ್ಯೋತಿದಾಸ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: FM 100.6 ಆಕಾಶವಾಣಿ ಮೈಸೂರು. ಸಮಯ 9:56.
1: ಕಸ್ತೂರಿ ಮಾತ್ರೆ
2: ವಾರಕ್ಕೊಂದು.
1: ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ.
2: ಕಸ್ತೂರಿ ಮಾತ್ರೆ
1: ನಗೆ ಜಾತ್ರೆ.
3: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10
2: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6
4: ನಗುವೆನ್ನು ನಗಿಸುತ್ತ ನಿನ್ನನು
1: ನಗೆ ಜಾತ್ರೆಗೆ ಬನ್ನಿ.
2: ಕಸ್ತೂರಿ ಮಾತ್ರೆ ತಿನ್ನಿ,
3: ನಾಕರಿಗೆ ಜೈ ಎನ್ನಿ.

0: ನಕ್ಷತ್ರಲೋಕ ನಕ್ಷತ್ರಲೋಕ ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ.
1: ಕೇಳುಗರೆ, ಈ ಬಾರಿಯ ನಕ್ಷತ್ರಲೋಕ ಕಾರ್ಯಕ್ರಮ ಜುಲೈ 5ನೇ ತಾರೀಕು ಭಾನುವಾರ ಮಧ್ಯಾಹ್ನ 2:40 ಪ್ರಸಾರವಾಗಲಿದೆ. ಇದರಲ್ಲಿ ಖ್ಯಾತ ಸಂಗೀತ ನಿರ್ದೇಶಕ ಪೂರ್ಣಚಂದ್ರ ತೇಜಸ್ವಿ ಅವರೊಂದಿಗೆ ಆತ್ಮೀಯ ಮಾತುಕತೆ ಕೇಳುವಿರಿ.
2: ಅದು ಹಿಟ್ಟಾದ್ಮೇಲೆ ನಮ್ಗೆ ಕೃಪಾಕರ ಸೇನಾನಿ ಸರ್ ನನ್ಗೆ ಗುರುಗಳ ತರ ಮತ್ತೆ ನನ್ನ ಮಾರ್ಗದರ್ಶಿಗಳು.
1: ಕೇಳಲು ಮರೆಯದಿರಿ, ಜುಲೈ 5ನೇ ತಾರೀಕು ಭಾನುವಾರ ಮಧ್ಯಾಹ್ನ 2:40 ಖ್ಯಾತ ಸಂಗೀತ ನಿರ್ದೇಶಕ ಪೂರ್ಣಚಂದ್ರ ತೇಜಸ್ವಿ ಅವರೊಂದಿಗೆ ಸಂವಾದ.
0: ನಕ್ಷತ್ರಲೋಕ
3: ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ ಕಾರ್ಯಕ್ರಮದಲ್ಲಿ

ಗಮನಿಸಿ, ನಾಳೆ ಬೆಳಿಗ್ಗೆ 7:15 ಕಾದಂಬರಿ ವಿಹಾರ ಕೃಪಾಕರ ಸೇನಾನಿ ಅವರ ಕೆನ್ನಾಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದನ್ನು ಆಲಿಸುವಿರಿ. ಪ್ರಸ್ತುತಿ ಜಿ ಶಾಂತಕುಮಾರ್. ನಾಳೆ ಬೆಳಿಗ್ಗೆ 9:40 ನಮ್ಮ ಆರೋಗ್ಯ, ಮಯೋಪಿಯಾ ಲಕ್ಷಣಗಳು ಮತ್ತು ಚಿಕಿತ್ಸೆ, ಈ ಕುರಿತು ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ನೇತ್ರ ತಜ್ಞರಾದ ಡಾಕ್ಟರ್ ಸ್ವಾತಿ ಆರ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. 10:00 ಕೇಳಿಗಿಳಿಗಳೇ ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ ನೇರ ಫೋನಿನ ಕಾರ್ಯಕ್ರಮ ಮೂಡಿಬರುವುದು.

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 11:00. ಈಗ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಗ್ಗೆ 6:10 ಗೀತಾರಾಧನ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ, ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿಂದ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 6:35 ಕಸ್ತೂರಿ ಮಾತ್ರೆ ವಾರಕ್ಕೊಂದು, ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲೀಲಾಸ್ಯ, ರಚನೆ ಬಿಎಸ್ ರಾಜಾರಾಮ್, ಪ್ರಸ್ತುತಿ ಉಮೇಶ್ ಎಸ್. ಈ ಕಾರ್ಯಕ್ರಮದ ಮರುಪ್ರಸಾರ ನಾಳೆ ಸಂಜೆ 6:10. ಬಳಿಕ ಒಂದು ಭಾವಗೀತೆಯನ್ನು ಆಲಿಸುವಿರಿ. 6:50 ರೈತರಿಗೆ ಸಲಹೆ, 7:15 ಕಾದಂಬರಿ ವಿಹಾರ, ಕೃಪಾಕರ ಸೇನಾನಿ ಅವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಜಿ ಶಾಂತಕುಮಾರ್. 7:30 ಸೇವಾವಾಹಿನಿ, 7:45 8:30 9:30 ಹಾಗೂ ಸಂಜೆ 4:45 ಚಿತ್ರಗೀತೆಗಳನ್ನು ಆಲಿಸುವಿರಿ. ನಾಳೆ ಬೆಳಗ್ಗೆ 9:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಮಹೋತ್ಸವ ಕುರಿತ ವಿಶೇಷ ಕಾರ್ಯಕ್ರಮ. ವನಮಹೋತ್ಸವದ ಸಂದರ್ಭದಲ್ಲಿ ಅರಣ್ಯ ಸಂರಕ್ಷಣೆಯ ಮಹತ್ವ ಕುರಿತು ಹಾಸನ ಅರಣ್ಯ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳಾದ ವಿ ಏಡುಕುಂಡಲ್ಲು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 9:40 ನಮ್ಮ ಆರೋಗ್ಯ, ಮಯೋಪಿಯಾ ಲಕ್ಷಣಗಳು ಮತ್ತು ಚಿಕಿತ್ಸೆ, ಈ ಕುರಿತು ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ನೇತ್ರ ತಜ್ಞರಾದ ಡಾಕ್ಟರ್ ಸ್ವಾತಿ ಆರ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. 10:00 ಕೇಳಿ ಗಿಳಿಗಳೇ, ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ, ನೇರ ಫೋನಿನ್ ಕಾರ್ಯಕ್ರಮ. 10:30 ಮಕ್ಕಳ ಮಂಟಪ, ಚೈತನ್ಯ ಚಿಲುಮೆ ಮಾಲಿಕೆಯಲ್ಲಿ ಬಾಲಪ್ರತಿಭೆ ಪ್ರಾಂಜಲಿ ರಾಜಿಯೇ ಹಾಗೂ ಅವರ ತಾಯಿ ರಂಜಿತಾ ಎಂಎಲ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ. 11:00 ಮಿಶ್ರಮಾಧುರ್ಯ. 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ, ಮಾಧ್ಯಮ ಲೋಕದ ಸೃಜನಶೀಲ ವ್ಯಕ್ತಿ ವರ್ಷಾ ರಾಮಚಂದ್ರ ಅವರ ಪರಿಚಯ. ಪರಿಚಯಿಸುತ್ತಾರೆ ಆಶಾ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆಗಳು, ಹಾಡಿದ್ದಾರೆ ಸುಷ್ಮಿತಾ ಎಲ್ ಎನ್. 12:45 ಜನಪದ ಸಂಗೀತ, ವಡ್ಕಲ್ ರಂಗಶೆಟ್ಟಿ ಮತ್ತು ಸಂಗಡಿಗರಿಂದ. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಗ್ರಾಮೀಣ ಅಂಚೆ ಯೋಜನೆ ಕುರಿತು ಮಾಹಿತಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಭಾವಗೀತೆಗಳು, ಶಾಂತಲಾ ವಟ್ಟಂ ಅವರಿಂದ. 1:30 ಹಾಗೂ ಸಂಜೆ 5:05 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ನಕ್ಷತ್ರ ಲೋಕ, ಸಿನಿ ಸೆಲೆಬ್ರಿಟಿಗಳೊಂದಿಗೆ ಮಾತುಕತೆ. ಖ್ಯಾತ ಸಂಗೀತ ನಿರ್ದೇಶಕ ಪೂರ್ಣಚಂದ್ರ ತೇಜಸ್ವಿ ಅವರೊಂದಿಗೆ ಮಾತುಕತೆ, ಪ್ರಸ್ತುತಿ ಶ್ರೀಮಾನ್ ಎಸ್. 3:40 ಸಿರಿಗನ್ನಡಂ ಗೆಲ್ಗೆ, ಪ್ರಸ್ತುತಿ ಜಿ ಕೆ ರವೀಂದ್ರ ಕುಮಾರ್. 3:45 ಯಕ್ಷಗಾನ ತಾಳಮದ್ದಲೆ, ಪ್ರಸಂಗ ಸೀತಾ ಪರಿತ್ಯಾಗ, ಪ್ರಸ್ತುತಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕೃಪಾಪೋಷಿತ ಯಕ್ಷಗಾನ ಮಂಡಳಿಯ ಕಲಾವಿದರು.

ನಿಲಯದ ಸಂಜೆಯ ಪ್ರಸಾರದಲ್ಲಿ 6:30 ವಿಜ್ಞಾನದ ಮುನ್ನಡೆ ಬೆಂಗಳೂರು ಕೇಂದ್ರದಿಂದ, 6:51 ಜನಪದ ಸಂಗೀತ ಮಳವಳ್ಳಿ ಮಹದೇವಸ್ವಾಮಿ ಮತ್ತು ಸಂಗಡಿಗರಿಂದ, 7:45 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಲಾರ್ಡ್ಸ್ ಕ್ರಿಕೆಟ್ ಗ್ರೌಂಡ್ ಲಂಡನ್ನಲ್ಲಿ ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ಸೌತ್ ಆಫ್ರಿಕಾ ನಡುವೆ ನಡೆಯಲಿರುವ ICC ಮಹಿಳೆಯರ T20 ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿಯ ನೇರ ವೀಕ್ಷಕ ವಿವರಣೆ. ಈ ವೀಕ್ಷಕ ವಿವರಣೆಯನ್ನು ಸಂಜೆ 7:45 8:45 9:15 ಪಂದ್ಯದ ಮುಕ್ತಾಯದವರೆಗೂ ಕೇಳಬಹುದು. ಇವಿಷ್ಟು ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳು.

ಇದು ಆಕಾಶವಾಣಿ ಮೈಸೂರು ಕೇಂದ್ರ ಎಫ್ಎಂ 100.6. ಸಮಯ 11:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: supported by scientific evidence, extensive testing by the automotive manufacturers and the agencies who support them, namely the Automotive Research Association of India. And also it is in line with the global best practices, which is followed to green the fossil fuels to lower the carbon emissions.
1: In men's cricket, England defeated India by 4 wickets in the second T20 international of the 5-match series at Old Trafford in Manchester. India set a target of 191 runs for England. In reply, England scored 191 runs for 6 in 19 overs. Opting to bat first, India posted 190 runs for the loss of 7 wickets in the allotted 20 overs. Jacob Bethel was declared player of the match. And that's the end of this news bulletin.
2: ಎಫ್ಎಂ 100.6 ಆಕಾಶವಾಣಿ ಮೈಸೂರು, ವೇಳೆ 11:10. ಇಲ್ಲಿಗೆ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ನಿಲಯದ ಮುಂದಿನ ಪ್ರಸಾರ ಕಾರ್ಯವು ಎಂದಿನಂತೆ ನಾಳೆ ಬೆಳಿಗ್ಗೆ 5:55 ಎಫ್ಎಂ ಕಂಪನಾಂಕ 100.6 ಮೆಗಾಹರ್ಟ್ಸ್ಗಳಲ್ಲಿ ಮತ್ತೆ ಪ್ರಾರಂಭವಾಗುವುದು. ಅಲ್ಲಿಯವರೆಗೂ ಆತ್ಮೀಯ ಕೇಳುಗರಿಗೆಲ್ಲ ಕವಿತಾ ಮಾಡುವ ನಮಸ್ಕಾರ, ಶುಭರಾತ್ರಿ, ಜೈ ಹಿಂದ್.

ಇಂದಿನ ಪ್ರಸಾರ ಕಾರ್ಯವು ಎಂದಿನಂತೆ ನಾಳೆ ಬೆಳಿಗ್ಗೆ 5:55 ಎಫ್ಎಂ ಕಂಪನಾಂಕ 100.6 ಮೆಗಾಹರ್ಟ್ಸ್ಗಳಲ್ಲಿ ಮತ್ತೆ ಪ್ರಾರಂಭವಾಗುವುದು. ಅಲ್ಲಿಯವರೆಗೂ ಆತ್ಮೀಯ ಕೇಳುಗರಿಗೆಲ್ಲ ಕವಿತಾ ಮಾಡುವ ನಮಸ್ಕಾರ, ಶುಭರಾತ್ರಿ, ಜೈ ಹಿಂದ್.